ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಿಜವಾದ ಶಿಕ್ಷಣವು ನಮ್ಮನ್ನ ಅಹಂಕಾರದಿಂದ ವಿನಮ್ರನಾಗಿ ಮಾಡುತ್ತೆ. ವಿನಯವೇ ಯಶಸ್ಸು ಮತ್ತು ಸುಖದ ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ಇಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇವತ್ತು ಅಕ್ಟೋಬರ್ 15, 2026 ಗುರುವಾರ, ಪರಾಭವ ಸಂವತ್ಸರ, ಆಶ್ವಿಜ ಮಾಸ, ಶುಕ್ಲ ಪಕ್ಷ, ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ. ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ನವ ದುರ್ಗೆಯರ ಸ್ವರೂಪವಾದ ಸ್ಕಂದ ಮಾತಾ ದೇವಿಯ ಕಥೆಯ ಕುರಿತು ಆರ್ಜೆ ಶ್ವೇತ ಅವರು ತಿಳಿಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಯುತ ದಿನೇಶ್ ಹೊಸನಗರ್ ಇವರು ಸರ್ವಜ್ಞರ ವಿಚಾರಧಾರೆಯನ್ನ ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಕ್ಯಾಪ್ಸಿಕಮ್ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಅರ್ಪಿತ್ ಅವರು ತಿಳಿಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. ಇಂದಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಅಮೃತೇಶ್ವರ ದೇವಾಲಯದ ಕುರಿತು ಮಾಹಿತಿಯನ್ನ ಆರ್ಜೆ ರಕ್ಷಿತವಳ್ಳ ತಿಳಿಸಿಕೊಡಲಿದ್ದಾರೆ.
0: 9:30
1: ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸ್ಕಂದ ಮಾತಾ ಅಮ್ಮನವರ ಕುರಿತ ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 11:30
0: ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಂಜುಳಾ ಆರಾಧ್ಯ ಅವರು ಸಿಹಿ ಅಡುಗೆಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
0: 11:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. 14:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ನಂತರದಲ್ಲಿ ರಂಗ ಶಿಕ್ಷಣದ ಕುರಿತು ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ ಪಾಪು ಶ್ರೀನಿವಾಸ್ ಮೈಸೂರು ಅವರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ.
0: 14:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತ ಅವರು ನಡೆಸಿಕೊಡಲಿದ್ದಾರೆ. 6:00 ದಿನ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
1: ಇಂದಿನ ಕೃಷಿ ಕಾರ್ಯಕ್ರಮದಲ್ಲಿ ಕುರಿ ಸಾಕಾಣಿಕೆಯ ಕುರಿತ ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
0: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
1: ರಾತ್ರಿ 8:20ಕ್ಕೆ
0: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ವರೆಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ತಿಳಿಸಬಹುದು.
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತು ಮನಸ್ಸಿಗೆ ನವೋಲ್ಲಾಸ ತುಂಬಿದೆ. ಯಾಕೆ ಗೊತ್ತಾ? ನವರಾತ್ರಿಯ ಸಂಭ್ರಮ ದಿನದಿಂದ ದಿನಕ್ಕೆ ಕಳೆಗಟ್ಟುತ್ತಾ ಇವತ್ತು ನಾವು 5ನೇ ದಿನಕ್ಕೆ ಕಾಲಿಡ್ತಾ ಇದ್ದೇವೆ. ಇವತ್ತಿನ ದಿವ್ಯ ದಿನದಂದು ನಾವು ಪೂಜಿಸುವುದು ನವ ದುರ್ಗೆಯರ 5ನೇ ಸ್ವರೂಪವಾದ ವಾತ್ಸಲ್ಯದ ಕಡಲು, ಅಪರಿಮಿತ ಪ್ರೀತಿಯ ಪ್ರತೀಕವಾದ ಶ್ರೀ ಸ್ಕಂದಮಾತಾ ದೇವಿಯನ್ನು. ಬ್ರಹ್ಮಾಂಡದ ಮಹಾಸೇನಾಪತಿಯನ್ನೇ ತನ್ನ ಮಡಿಲಲ್ಲಿ ಹೊತ್ತು ತಾಯ್ತನದ ಹಿರಿಮೆಯನ್ನು ಸಾರುವ ಈ ದೇವಿಯ ದಿವ್ಯ ರೂಪ ಮತ್ತು ಆಕೆಯ ಹಿನ್ನೆಲೆಯಲ್ಲಿರುವ ಪೌರಾಣಿಕ ಕಥೆಯನ್ನು ಇವತ್ತಿನ ಈ ಹೊಸ ಬೆಳಕಿನಲ್ಲಿ ಪ್ರೀತಿಯಿಂದ ತಿಳಿಯೋಣ. ಸ್ನೇಹಿತರೆ, ಸ್ಕಂದ ಎಂದರೆ ದೇವಸೇನಾಪತಿಯಾದ ಭಗವಾನ್ ಕಾರ್ತಿಕೇಯ, ಮಾತಾ ಎಂದರೆ ತಾಯಿ. ಅಂದರೆ ದೇವಸೇನಾಪತಿ ಕಾರ್ತಿಕೇಯನ ತಾಯಿಯೇ ಶ್ರೀ ಸ್ಕಂದ ಮಾತಾ. ದೇವಿಯ ದಿವ್ಯ ಸ್ವರೂಪವನ್ನ ಒಮ್ಮೆ ಮನಸ್ಸಿನಲ್ಲೇ ಧ್ಯಾನಿಸಿ ನೋಡೋಣ. ಸ್ನೇಹಿತರೆ, ದೇವಿಗೆ 4 ಕೈಗಳಿದ್ದು ಬಲಗೈನ ಮೇಲ್ಭಾಗದಲ್ಲಿ ಬಾಲಸ್ಕಂದನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಭದ್ರವಾಗಿ ಹಿಡಿದಿದ್ದಾಳೆ. ಇನ್ನೆರಡು ಕೈಗಳಲ್ಲಿ ಸುಂದರವಾದ ಕಮಲದ ಹೂಗಳನ್ನು ಹಿಡಿದು ಮತ್ತೊಂದು ಕೈಯಿಂದ ಅಭಯ ಮುದ್ರೆಯನ್ನು ನೀಡುತ್ತಿದ್ದಾಳೆ. ದೇವಿಯು ಬಿಳಿ ಬಣ್ಣದ ಶುಭ್ರ ಕಮಲದ ಮೇಲೆ ಆಸೀನಳಾಗಿರುವುದರಿಂದ ಆಕೆಗೆ ಪದ್ಮಾಸನ ದೇವಿ ಎಂದು ಕರೆಯುತ್ತಾರೆ. ವಾತ್ಸಲ್ಯಮಯಿಯಾಗಿದ್ದರೂ ಧರ್ಮ ರಕ್ಷಣೆಗೆ ಸದಾ ಸಿದ್ಧವಾಗಿ ಸಿಂಹದ ಮೇಲೆ ವಿರಾಜಮಾನಳಾಗಿದ್ದಾಳೆ. ಈ ದೇವಿಯನ್ನು ಪೂಜಿಸೋದ್ರಿಂದ ತಾಯಿ ದುರ್ಗೆಯ ಆಶೀರ್ವಾದ ಮಾತ್ರವಲ್ಲ, ಆಕೆಯ ಮಡಿಲಲ್ಲಿರುವ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯು ನಮಗೆ ತಾನಾಗಿಯೇ ಲಭಿಸುತ್ತೆ ಎಂಬುದು ಈ ದಿನದ ವಿಶೇಷ. ಹಾಗಾದ್ರೆ ಇದರ ಪೌರಾಣಿಕ ಕತೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ಸ್ಕಂದಮಾತಾದೇವಿಯ ಜನ್ಮ ವೃತ್ತಾಂತದ ಹಿಂದಿರೋ ಮಹತ್ವದ ಪೌರಾಣಿಕ ಕಥೆಯನ್ನ ನಾವೀಗ ತಿಳಿಯೋಣ. ಪೂರ್ವದಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಅತ್ಯಂತ ಕಠಿಣ ತಪಸ್ಸನ್ನು ಆಚರಿಸಿ ಶಿವನ ಮಗನಿಂದ ಮಾತ್ರ ನನಗೆ ಮರಣ ಸಂಭವಿಸಬೇಕು ಎಂಬ ವರವನ್ನು ಪಡೆಯುತ್ತಾನೆ. ಶಿವನು ಯೋಗ ನಿದ್ರೆಯಲ್ಲಿದ್ದರಿಂದ ತನಗೆ ಎಂದಿಗೂ ಮರಣವಿಲ್ಲ ಎಂಬ ಅಹಂಕಾರದಿಂದ ತಾರಕಾಸುರನು ದೇವತೆಗಳ ಮೇಲೆ ದಾಳಿ ಮಾಡಿ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಕ್ರೌರ್ಯವೆಸೆಗಲು ತೊಡಗಿರುತ್ತಾನೆ. ಆಗ ದೇವತೆಗಳೆಲ್ಲರೂ ಪರಶಿವನ ಹಾಗೂ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದಾಗ ಶಿವ ಪಾರ್ವತಿಯರ ತೇಜಸ್ಸಿನಿಂದ ಭಗವಾನ್ ಕಾರ್ತಿಕೇಯ ಅಂದರೆ ಸ್ಕಂದ ಜನಿಸುತ್ತಾನೆ. ಕಾರ್ತಿಕೇಯನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ದೇವತೆಗಳ ಸೈನ್ಯವನ್ನು ಮುನ್ನಡೆಸಬೇಕಿತ್ತು. ಆಗ ಪಾರ್ವತಿ ದೇವಿಯು ಸ್ಕಂದಮಾತಾ ಸ್ವರೂಪವನ್ನು ತಾಳಿ ಕಾರ್ತಿಕೇಯನಿಗೆ ವಾತ್ಸಲ್ಯದ ಜೊತೆಗೆ ಯುದ್ಧದ ಶಕ್ತಿ, ದಿವ್ಯಾಸ್ತ್ರಗಳು ಹಾಗೂ ಜ್ಞಾನವನ್ನು ಧಾರೆ ಎರೆಯುತ್ತಾಳೆ. ಮಗನಿಗೆ ರಕ್ಷೆಯಾಗಿ ನಿಂತು ದೇವಸೇನಾಪತಿಯನ್ನಾಗಿ ತರಬೇತಿಗೊಳಿಸುತ್ತಾಳೆ. ತಾಯಿಯ ಆಶೀರ್ವಾದ ಪಡೆದ ಬಾಲ ಕಾರ್ತಿಕೇಯನು ಭೀಕರ ಯುದ್ಧದಲ್ಲಿ ತಾರಕಾಸುರನನ್ನು ಸಂಹಾರ ಮಾಡಿ ದೇವತೆಗಳನ್ನು ಆತನ ಕ್ರೌರ್ಯದಿಂದ ಮುಕ್ತಿಗೊಳಿಸುತ್ತಾನೆ. ಹೀಗೆ ಬ್ರಹ್ಮಾಂಡವನ್ನೇ ರಕ್ಷಿಸಿದ ಶಕ್ತಿಗೆ ಜನ್ಮವಿತ್ತು. ಸಲಹಿದ ತಾಯಿಯೇ ಶ್ರೀ ಸ್ಕಂದಮಾತಾ. ಸ್ನೇಹಿತರೆ, ಸ್ಕಂದಮಾತಾ ದೇವಿಯ ಕಥೆ ಪ್ರತಿಯೊಬ್ಬರಿಗೂ ನೀಡುವ ಸಂದೇಶ ಏನು ಗೊತ್ತಾ? ನಿಷ್ಕಲ್ಮಶವಾದ ತಾಯಿಯ ಮಮತೆ ಮತ್ತು ಆಕೆಯ ಆಶೀರ್ವಾದಕ್ಕಿಂತ ದೊಡ್ಡ ಶಕ್ತಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ತಾಯಿ ತನ್ನ ಮಗನನ್ನ ಸರಿ ದಾರಿಯಲ್ಲಿ ನಡೆಸಿ ಜಗತ್ತನ್ನೇ ಗೆಲ್ಲುವಂತೆ ಮಾಡಬಲ್ಲಳು ಎಂಬುದಕ್ಕೆ ಸ್ಕಂದಮಾತೆಯೇ ಸಾಕ್ಷಿ. ಇವತ್ತಿನ ದಿನ ಪ್ರತಿಯೊಬ್ಬರೂ ತಮ್ಮ ತಾಯಂದಿರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ. ಆ ಸ್ಕಂದಮಾತಾದೇವಿ ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಶಾಂತಿ ಮತ್ತು ಸಂತಾನ ಭಾಗ್ಯವನ್ನು ಕರುಣಿಸಲಿ. ಈಗ ದೇವಿಗೆ ಅರ್ಪಿತವಾದ ಒಂದು ಪ್ರಶಾಂತವಾದ ಭಕ್ತಿ ಗೀತೆಯನ್ನ ಕೇಳಿ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ಸಾಗೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ರೇಡಿಯೋ ಕೇಳ್ತಾ ನಿಮ್ಮ ಕೆಲಸಗಳಲ್ಲಿ ಚುರುಕಾಗಿ ತೊಡಗಿಸಿಕೊಂಡಿರುವ ಪ್ರತಿಯೊಬ್ಬರೂ ಇವತ್ತಿನ ದಿನ ಅತ್ಯಂತ ವಿಶೇಷವಾದದ್ದು. ಯಾಕೆ ಗೊತ್ತಾ? ಇವತ್ತು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳೆಯರ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವುಮನ್. ಮಣ್ಣಿನ ಗಂಧ, ಗದ್ದೆಯ ಹಸಿರು, ಮನೆ ಮನ ಬೆಳಗುವ ಶಕ್ತಿಯಾದ ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಗೌರವ ಸಲ್ಲಿಸುವ ಅದ್ಭುತ ದಿನ ಇದು. ಎಸ್, ಹೌದು ಸ್ನೇಹಿತರೆ, ಪ್ರತಿ ವರ್ಷ ಅಕ್ಟೋಬರ್ 15ರಂದು ವಿಶ್ವಸಂಸ್ಥೆ ಗ್ರಾಮೀಣ ಮಹಿಳೆಯರ ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಿಸಿದೆ. ಕಾರಣ ಸರಳವಾಗಿದೆ. ನಮ್ಮ ಸಮಾಜ, ದೇಶ ಮತ್ತು ಜಗತ್ತಿನ ಆಹಾರ ಭದ್ರತೆಗೆ, ಕೃಷಿ ಕ್ಷೇತ್ರಕ್ಕೆ ಹಾಗೂ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿರುವ ಹೆಣ್ಣು ಮಕ್ಕಳ ಶ್ರಮವನ್ನು ಗುರುತಿಸಿ ಅವರಿಗೆ ಜಾಗತಿಕ ವೇದಿಕೆಯಲ್ಲಿ ಗೌರವ ಸಲ್ಲಿಸುವುದು ಇದರ ಪ್ರಮುಖ ಉದ್ದೇಶ. ಬೆಳಗಾಗೋಕ್ಕಿಂತ ಮುಂಚೆನೆ ಎದ್ದು ಕೊಟ್ಟಿಗೆಯಿಂದ ಹಿಡಿದು ಗದ್ದೆಯವರೆಗೆ, ಮನೆಯ ಪ್ರತಿಯೊಬ್ಬರ ಹಸಿವು ನೀಗಿಸುವುದರಿಂದ ಹಿಡಿದು ದೇಶದ ಕೃಷಿ ಉತ್ಪಾದನೆಯವರೆಗೆ ಪ್ರತಿಯೊಂದರಲ್ಲೂ ಗ್ರಾಮೀಣ ಮಹಿಳೆಯರ ಪಾತ್ರ ಸಿಂಹಪಾಲು ಅಂತಲೇ ಹೇಳಬಹುದು. ಇದರ ಮಹತ್ವ ಏನು ಗೊತ್ತಾ? ಗ್ರಾಮೀಣ ಮಹಿಳೆ ಅಂತಂದ್ರೆ ಬರೀ ಒಂದು ಪಾತ್ರವಲ್ಲ ಸ್ನೇಹಿತರೆ, ಅವಳು ಸ್ವಾವಲಂಬನೆಯ ಜೀವಂತ ಸಾಕ್ಷಿ. ಬೆಳಗ್ಗೆ ಎದ್ದು ಗದ್ದೆಗೆ ಇಳಿಯುವ ರೈತ ಮಹಿಳೆಯಿಂದ ಹಿಡಿದು ಹಾಲಿನ ಡೈರಿಗೆ ಹಾಲು ಹೊತ್ತು ತರುವ ಅಕ್ಕ ತಂಗಿಯರು, ಕೈಮಗ್ಗ ಕರಕುಶಲ ಕಲೆಗಳನ್ನು ಜೀವಂತವಾಗಿಟ್ಟಿರುವ ತಾಯಂದಿರು, ಇವರೆಲ್ಲರೂ ನಮ್ಮ ಸಮೃದ್ಧಿಯ ಸಾರಥಿಗಳು. ಕೃಷಿ, ಪಶುಸಂಗೋಪನೆ, ಪರಿಸರ ಸಂರಕ್ಷಣೆ ಮತ್ತು ಕುಟುಂಬದ ನಿರ್ವಹಣೆ ಇವೆಲ್ಲವನ್ನು ಒಂದೇ ವೇಳೆಯಲ್ಲಿ ಸರಿದೂಗಿಸುವ ಅದ್ಭುತ ಸಾಮರ್ಥ್ಯ ಅವರಲ್ಲಿರುತ್ತೆ. ಅವರು ಶ್ರಮಿಸದಿದ್ದರೆ ನಮ್ಮ ತಟ್ಟೆಗೆ ಅನ್ನ ಬರುವುದು ಸಾಧ್ಯವೇ ಇಲ್ಲ. ಸೊ ಸ್ನೇಹಿತರೆ, ಗ್ರಾಮೀಣ ಮಹಿಳೆ ಸಬಲಳಾದರೆ ಇಡೀ ದೇಶವೇ ಸಮೃದ್ಧವಾಗುತ್ತೆ. ನಿಮ್ಮ ಸುತ್ತಮುತ್ತಲಿರುವ, ನಿಮ್ಮ ಮನೆ ಬೆಳಗುವ ಆ ಅಮ್ಮ, ಅಜ್ಜಿ, ಅಕ್ಕ ತಂಗಿಯರ ಮುಖದಲ್ಲಿ ಇವತ್ತು ಒಂದು ಸುಂದರ ನಗೆ ತರಿಸೋಣ. ಧನ್ಯವಾದ ಅಂತ ಪ್ರೀತಿಯಿಂದ ಹೇಳೋಣ. ಇದೇ ಮಾತಿನೊಂದಿಗೆ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂಥರ ಗ್ರೇಟ್ ಡೇ. ಕ್ಯಾಲೆಂಡರ್ನಲ್ಲಿ ಇವತ್ತಿನ ದಿನಾಂಕ ನೋಡ್ತಾ ಇದ್ರೆ ನನಗಂತೂ ನನ್ನ ಕಾಲೇಜ್ ದಿನಗಳು, ಆ ಲಾಸ್ಟ್ ಬೆಂಚ್ ಮಜಾ, ಕ್ಯಾಂಟೀನ್ ಸಮೋಸಾ ಎಲ್ಲ ನೆನಪಾಗ್ತಾ ಇದೆ. ಅದ್ಯಾಕೆ ಗೊತ್ತಾ? ಇವತ್ತು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ. ಎಸ್, ವಿಶ್ವ ವಿದ್ಯಾರ್ಥಿಗಳ ದಿನ. ಪ್ರತಿಯೊಬ್ಬರ ಜೀವನದಲ್ಲೂ ವಿದ್ಯಾರ್ಥಿ ಹಂತ ಅನ್ನೋದು ಒಂಥರ ಗೋಲ್ಡನ್ ಪೀರಿಯಡ್ ಅಲ್ವಾ? ಆದ್ರೆ ಈ ದಿನವನ್ನ ಯಾಕೆ ಆಚರಿಸ್ತಾ ಇದ್ದಾರೆ, ಇದರ ಹಿಂದೆ ಇರೋ ಆ ಅದ್ಭುತ ವ್ಯಕ್ತಿ ಯಾರು ಗೊತ್ತಾ? ಅವರೇ ನಮ್ಮ ಭಾರತದ ಮಿಸೈಲ್ ಮ್ಯಾನ್, ಪ್ರೀತಿಯ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಎಸ್, ಇವತ್ತು ಅಬ್ದುಲ್ ಕಲಾಂ ಅವರ ಜನ್ಮದಿನ. ಕಲಾಂ ಸರ್ ಅದೆಷ್ಟೇ ದೊಡ್ಡ ವಿಜ್ಞಾನಿಯಾಗಿದ್ರು, ರಾಷ್ಟ್ರಪತಿಯಾಗಿದ್ರು, ನನ್ನನ್ನು ಒಬ್ಬ ಶಿಕ್ಷಕನಾಗಿ, ವಿದ್ಯಾರ್ಥಿಗಳ ಗೆಳೆಯನಾಗಿ ನೆನಪಿಟ್ಟುಕೊಂಡರೆ ನನಗೆ ಖುಷಿ ಅಂತ ಹೇಳ್ತಿದ್ರು. ವಿದ್ಯಾರ್ಥಿಗಳು ಅಂತಂದ್ರೆ ಅವರಿಗೆ ಅಪಾರ ಪ್ರೀತಿ ಸ್ನೇಹಿತರೆ, ಅಷ್ಟೇ ನಂಬಿಕೆ. ಕನಸು ಕಾಣಿ, ಆ ಕನಸನ್ನು ನನಸು ಮಾಡೋದಕ್ಕೆ ಶ್ರಮಿಸಿ ಅಂತ ಇಡೀ ಯುವ ಜನತೆಗೆ ಸ್ಫೂರ್ತಿ ತುಂಬಿದ ಮಹಾನ್ ಚೇತನ ಅವರು. ಅದಕ್ಕಾಗಿ ವಿಶ್ವಸಂಸ್ಥೆಯವರು ಅವರ ಜನ್ಮದಿನವನ್ನು ವಿಶ್ವ ವಿದ್ಯಾರ್ಥಿಗಳ ದಿನ ಅಂತ ಘೋಷಿಸಿತು. ಈ ದಿನ ಮುಖ್ಯ ಉದ್ದೇಶ ಮತ್ತು ಮಹತ್ವ ಏನು ಗೊತ್ತಾ? ವಿದ್ಯಾರ್ಥಿಗಳು ಅಂತಂದ್ರೆ ಬರೀ ಪರೀಕ್ಷೆ ಬರೆಯೋರಲ್ಲ, ದೇಶದ ಭವಿಷ್ಯ ರೂಪಿಸೋ ರೋವಾರಿಗಳು. ವಿದ್ಯಾರ್ಥಿ ಅಂತಂದ್ರೆ ಬರೀ ಶಾಲಾ ಕಾಲೇಜಿಗೆ ಹೋಗುವರಷ್ಟೇ ಅಲ್ಲ ಸ್ನೇಹಿತರೆ, ಹೊಸದನ್ನು ಕಲಿಯುವ ಕುತೂಹಲ ಇರೋ ಪ್ರತಿಯೊಬ್ಬರೂ ವಿದ್ಯಾರ್ಥಿನೇ ಆಗಿರ್ತಾರೆ. ಕಷ್ಟ ಬಂದಾಗ ಕುಗ್ಗದೆ, ಕಲಾಂ ಸರ್ ಹೇಳಿದಂತೆ ವಿಫಲತೆ ಅಂತಂದ್ರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ ಮುನ್ನುಗ್ಗೋದೇ ನಿಜವಾದ ವಿದ್ಯಾರ್ಥಿ ಗುಣ. ನನ್ನ ಪ್ರಕಾರ ವಯಸ್ಸು ಎಷ್ಟೇ ಆಗಿರ್ಲಿ, ನಮ್ಮೊಳಗಿನ ವಿದ್ಯಾರ್ಥಿ ಸಾಯಬಾರದು. ಹೊಸ ವಿಷಯ ಕಲಿಯೋ ಕುತೂಹಲ ಇದ್ದರೆ ನಾವೆಲ್ಲರೂ ಲೈಫ್ ಲಾಂಗ್ ಸ್ಟೂಡೆಂಟ್ಸ್. ಪ್ರೀತಿಯ ಕೇಳುಗರೆ, ನಿಮ್ಮ ಶಾಲಾ ಕಾಲೇಜು ದಿನಗಳ ಆ ಬೆಸ್ಟ್ ನೆನಪು ಯಾವುದು? ನಿಮ್ಮ ಫೇವರೇಟ್ ಟೀಚರ್ ಯಾರು? ಆ ಲಾಸ್ಟ್ ಬೆಂಚ್ನ ಮಜಾನ ಇವತ್ತು ನೆನಪಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಭಾಗ 2 ಅಧ್ಯಾಯ 21. ಓದುತ್ತಿರುವವರು ಪದ್ಮಶ್ರೀಧರ್. 3 ಪೌಂಡಿನ ತೆರಿಗೆ. ಬಾಲಸುಂದರಂನ ಮೊಕದ್ದಮೆಯಿಂದ ನನಗೆ ಕರಾರು ಕೂಲಿಗಳ ಸಂಪರ್ಕ ಹೆಚ್ಚಾಯಿತು. ಅವರ ಪರಿಸ್ಥಿತಿಯನ್ನು ಕುರಿತು ಆಳವಾಗಿ ಅಭ್ಯಾಸ ಮಾಡಲು ನನ್ನನ್ನು ಪ್ರೇರೇಪಿಸಿದ್ದು ಅವರ ಮೇಲೆ ಬಲವಾದ ವಿಶೇಷ ತೆರಿಗೆಯನ್ನು ವಿಧಿಸಬೇಕೆಂದು ನಡೆಯುತ್ತಿದ್ದ ಬಿಳಿಯ ಜನರ ಚಳುವಳಿಯೇ. ಅದೇ ವರುಷ ಅಂದರೆ 1894ರಲ್ಲಿ ನೆಟಾಲ್ ಸರ್ಕಾರ ಕರಾರು ಕೂಲಿಗಳಿಗೆಲ್ಲ 25 ಪೌಂಡ್ ತೆರಿಗೆಯನ್ನು ವಿಧಿಸಲು ಆಲೋಚಿಸಿತು. ಅದನ್ನು ನೋಡಿ ನಾನು ದಿಗ್ಭ್ರಾಂತನಾದೆ. ಈ ವಿಷಯವನ್ನು ನಾನು ಕಾಂಗ್ರೆಸ್ಸಿನ ಮುಂದೆ ಮಂಡಿಸಿದೆ. ಆ ತೆರಿಗೆಗೆ ಸರಿಯಾದ ರೀತಿಯಲ್ಲಿ ಪ್ರತಿಭಟನೆಯನ್ನು ವ್ಯವಸ್ಥೆಗೊಳಿಸಬೇಕೆಂದು ತೀರ್ಮಾನವಾಯಿತು. ಮೊಟ್ಟಮೊದಲು ಈ ಕಂದಾಯದ ಮೂಲವನ್ನು ಸಂಕ್ಷೇಪವಾಗಿ ವಿವರಿಸಬೇಕು. 1860ರಲ್ಲಿ ನೆಟಾಲ್ನಲ್ಲಿದ್ದ ಐರೋಪ್ಯರಿಗೆ ಅಲ್ಲಿ ಕಬ್ಬಿನ ಬೆಳೆ ಬೆಳೆಯಲು ಒಳ್ಳೆಯ ಅವಕಾಶವಿದೆ ಎಂದು ತೋರಿತು. ಇದರಿಂದ ಅವರಿಗೆ ಕೂಲಿಗಳ ಅವಶ್ಯಕತೆಯುಂಟಾಯಿತು. ಹೊರಗಡೆಯ ಕೂಲಿಗಳಿಂದಲ್ಲದೆ ಕಬ್ಬನ್ನು ಬೆಳೆಯುವುದೂ ಸಕ್ಕರೆಯನ್ನು ತಯಾರಿಸುವುದೂ ಸಾಧ್ಯವಿರಲಿಲ್ಲ. ಆದುದರಿಂದ ನೆಟಾಲ್ ಸರ್ಕಾರ ಭಾರತ ಸರ್ಕಾರದೊಂದಿಗೆ ಪತ್ರ ವ್ಯವಹಾರ ನಡೆಸಿ ಕರಾರು ಕೂಲಿಗಳನ್ನು ನೆಟಾಲಿಗೆ ಕರೆತರಲು ಅನುಮತಿ ಪಡೆಯಿತು. ಈ ಕೂಲಿಗಳು ತಾವು ನೆಟಾಲಿನಲ್ಲಿ 5 ವರ್ಷ ಕೆಲಸ ಮಾಡುತ್ತೇವೆಂದು ಕರಾರಿಗೆ ಸಹಿ ಹಾಕಿ ಹೋಗಬೇಕಾಗಿತ್ತು. 5 ವರ್ಷಗಳ ನಂತರ ಅವರು ಬೇಕಾದರೆ ಅಲ್ಲಿಯೇ ನೆಲೆಸಬಹುದು. ಭೂ ಮಾಲೀಕರಾಗುವ ಪೂರ್ಣ ಹಕ್ಕು ಅವರಿಗೆ ದೊರೆಯುವುದು. ಕೂಲಿಗಳಿಗೆ ಹೀಗೆ ಆಕರ್ಷಣೆಯನ್ನು ತೋರಿಸಿದ್ದರು. ಭಾರತದ ಕೂಲಿಗಳ ಕರಾರಿನ ವಾಯಿದೆ ಮುಗಿದ ಮೇಲೆ ಇವರ ಕಾರ್ಯದಿಂದ ಅಭಿವೃದ್ಧಿಗೊಂಡ ವ್ಯವಸಾಯವನ್ನು ತಾವು ಮುಂದುವರಿಸಬಹುದೆಂದು ಆಗ ಬಿಳಿಯರು ಭಾವಿಸಿದ್ದರು. ಆದರೆ ಭಾರತೀಯರು ಅವರು ನಿರೀಕ್ಷೆ ಮಾಡಿರುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿದರು. ಅವರು ಬೇಕಾದಷ್ಟು ತರಕಾರಿಗಳನ್ನು ಬೆಳೆದರು. ಅವರು ಅನೇಕ ಬಗೆಯ ಭಾರತೀಯ ತರಕಾರಿಗಳನ್ನು ಅಲ್ಲಿ ಪ್ರಚುರಪಡಿಸಿದುದಲ್ಲದೆ ಅಲ್ಲಿಯ ತರಕಾರಿಗಳನ್ನು ಕಡಿಮೆ ಖರ್ಚಿನಲ್ಲಿ ಬೆಳೆಯತೊಡಗಿದರು. ಆ ದೇಶದಲ್ಲಿ ಮಾವಿನ ಬೆಳೆಯನ್ನು ಬೆಳೆಯಲು ಇವರೇ ಮೊದಲು ಪ್ರಾರಂಭಿಸಿದರು. ಅವರ ಸಾಹಸ ವ್ಯವಸಾಯದೊಂದಿಗೆ ನಿಲ್ಲಲಿಲ್ಲ. ಅವರು ವ್ಯಾಪಾರ ಕ್ಷೇತ್ರವನ್ನು ಪ್ರವೇಶಿಸಿದರು. ಅವರು ಜಮೀನು ಕೊಂಡು ಮನೆಗಳನ್ನು ಕಟ್ಟಿಕೊಂಡರು. ಕೂಲಿಗಳಾಗಿದ್ದವರು ಜಮೀನು ಮತ್ತು ಮನೆಗಳ ಮಾಲೀಕರಾಗಿ ತಮ್ಮ ಜೀವನ ಮಟ್ಟವನ್ನು ಹೆಚ್ಚಿಸಿಕೊಂಡರು. ಅವರ ಜೊತೆಯಲ್ಲಿ ಭಾರತದಿಂದ ವ್ಯಾಪಾರಿಗಳು ಹೋಗಿ ಅಲ್ಲಿಯೇ ನೆಲೆಸಿದರು. ದಿವಂಗತ ಅಬೂಬಾಕರ್ ಅಹಮದ್ ಸೇಠರು ಅವರಲ್ಲಿ ಮೊದಲನೆಯವರು. ಅವರ ವ್ಯಾಪಾರೋದ್ಯಮ ಬಹುಬೇಗ ವಿಶಾಲವಾಗಿ ವೃದ್ಧಿಗೊಂಡಿತು. ಇದನ್ನು ನೋಡಿ ಬಿಳಿಯ ವರ್ತಕರು ಗಾಬರಿಗೊಂಡರು. ಭಾರತದ ಕೂಲಿಗಳನ್ನು ಅವರು ಮೊದಲು ಆಹ್ವಾನಿಸಿದಾಗ ಅವರಲ್ಲಿದ್ದ ಈ ವ್ಯಾಪಾರ ಕೌಶಲವನ್ನು ಕುರಿತು ಅವರು ಯೋಚಿಸಿರಲಿಲ್ಲ. ಭಾರತೀಯರು ಸ್ವತಂತ್ರರಾಗಿ ವ್ಯವಸಾಯಗಾರರಾಗುವುದನ್ನು ಅವರು ಸಹಿಸುತ್ತಿದ್ದರು. ಆದರೆ ವ್ಯಾಪಾರದಲ್ಲಿ ಪೈಪೋಟಿಯನ್ನು ಅವರು ಸಹಿಸದಾದರು. ಇದರಿಂದ ಭಾರತೀಯರ ಮೇಲೆ ವಿರೋಧದ ಬೀಜ ಅಂಕುರಿಸಿತು. ಅದರ ಬೆಳವಣಿಗೆಗೆ ಇನ್ನೂ ಅನೇಕ ವಿಷಯಗಳು ಸಹಕಾರಿಯಾದವು. ಜೀವನ ಕ್ರಮದಲ್ಲಿ ನಮಗೂ ಐರೋಪ್ಯರಿಗೂ ಇರುವ ವ್ಯತ್ಯಾಸ ನಮ್ಮ ಸರಳತನ. ಕಡಿಮೆ ಲಾಭದಿಂದಲೇ ನಾವು ತೃಪ್ತರಾಗುವುದು. ಆರೋಗ್ಯ ನೈರ್ಮಲ್ಯ ನಿಯಮಗಳಿಗೆ ನಮ್ಮ ಅಲಕ್ಷ್ಯ. ನಮ್ಮ ಮನೆಗಳನ್ನು ಆವರಣವನ್ನು ಪರಿಶುದ್ಧವಾಗಿಯೂ ಅಚ್ಚುಕಟ್ಟಾಗಿಯೂ ಇಡುವುದರಲ್ಲಿ ನಮ್ಮ ತಾಮಸ ವೃತ್ತಿ. ನಮ್ಮ ಮನೆಗಳನ್ನು ಚೆನ್ನಾಗಿ ಮಾಡಿಕೊಳ್ಳಲು ಹಣ ವೆಚ್ಚ ಮಾಡದ ನಮ್ಮ ಜಿಪುಣತನ, ಇವುಗಳ ಜೊತೆಗೆ ನಮ್ಮಲ್ಲಿನ ಮತಭೇದ, ಈ ಎಲ್ಲ ಸೇರಿ ಆ ದ್ವೇಷಾಗ್ನಿಯನ್ನು ಪ್ರಜ್ವಲಗೊಳಿಸಿದವು. ಈ ದ್ವೇಷ 2 ಶಾಸನಗಳ ರೂಪದಲ್ಲಿ ಹೊರಬಂತು. ಭಾರತೀಯರ ಮತಾಧಿಕಾರವನ್ನು ಕಿತ್ತುಕೊಳ್ಳುವ 1 ಶಾಸನ, ಕರಾರು ಕೂಲಿಗಳ ಮೇಲೆ 3 ಪೌಂಡು ತಲೆಗಂದಾಯ ಹೇರುವ ಮತ್ತೊಂದು ಶಾಸನ. ಈ ಶಾಸನ ರೂಪದ ದ್ವೇಷವಲ್ಲದೆ ಇನ್ನೂ ಅನೇಕ ಬಗೆಯ ಕಿರುಕುಳವನ್ನೂ ಭಾರತೀಯರಿಗೆ ಕೊಡಲು ಆಗಲೇ ಪ್ರಾರಂಭಿಸಿದ್ದರು. ಹಿಂದೂಸ್ತಾನದ ಕೂಲಿಗಳನ್ನು ಬಲಾತ್ಕಾರವಾಗಿ ಅವರ ದೇಶಕ್ಕೆ ಹಿಂದಕ್ಕೆ ಕಳುಹಿಸಿ ಅವರ ಕರಾರಿನ ಉಳಿದ ಕಾಲವನ್ನು ಭಾರತದಲ್ಲಿಯೇ ಕಳೆಯುವಂತೆ ಮಾಡಬೇಕೆಂಬುದು ಮೊದಲನೆಯ ಸಲಹೆಯಾಗಿತ್ತಿತು. ಈ ಸೂಚನೆಯನ್ನು ಭಾರತ ಸರ್ಕಾರವು ಒಪ್ಪುವ ಸಂಭವವಿರಲಿಲ್ಲ. ಆದುದರಿಂದ ನೆಟಾಲ್ ಸರ್ಕಾರ ಬೇರೊಂದು ಸೂಚನೆ ಮಾಡಿತು. ಅದರ ಪ್ರಕಾರ ಮೊದಲನೆಯದು, ಕರಾರುಬದ್ಧ ಕೂಲಿಯು ತನ್ನ ಅವಧಿ ಮುಗಿದ ಕೂಡಲೇ ಭಾರತಕ್ಕೆ ಹಿಂದಿರುಗಬೇಕು. ಎರಡನೆಯದು, ಅವನು ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಹೊಸ ಕರಾರಿಗೆ ಸಹಿ ಹಾಕಬೇಕು. ಅವನ ಕೂಲಿಯೂ ಪ್ರತಿ ಸಲವೂ ಹೆಚ್ಚಿಸಲ್ಪಡುವುದು. ಮೂರನೆಯದು, ಅವನು ಭಾರತಕ್ಕೆ ಹಿಂದಿರುಗಲು ಅಥವಾ ತನ್ನ ಕರಾರನ್ನು ಪುನರುಜ್ಜೀವನಗೊಳಿಸಲು ತಿರಸ್ಕರಿಸಿದರೆ 25 ಪೌಂಡು ತೆರಿಗೆಯನ್ನು ಕೊಡಬೇಕು.
2: ಈ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸರ್ವಜ್ಞರು ಕನ್ನಡ ಸಾಹಿತ್ಯ ಲೋಕದ ಪ್ರಸಿದ್ಧ ತ್ರಿಪದಿ ಕವಿ ಅಂತ ಹೇಳ್ಬೋದು. ತ್ರಿಪದಿಗಳ ಬ್ರಹ್ಮ ಅಂತಾನೆ ಕರೆಯುವಂತ ಸರ್ವಜ್ಞರು ಮೂರೇ ಸಾಲಿನಲ್ಲಿ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಬರೆಯುವ ಮೂಲಕ ಸಾಮಾಜಿಕ, ನೈತಿಕ, ಧಾರ್ಮಿಕ ಹಾಗೂ ಲೌಕಿಕ ಮತ್ತು ಅಲೌಕಿಕ ಸತ್ಯವನ್ನ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇವರ ವಚನಗಳು ವಿದ್ಯೆ, ಜ್ಞಾನದ ಮಹತ್ವವನ್ನ ತಿಳಿಸುತ್ತೆ. ಸಮಾನತೆಯ ಕುರಿತು ಇರ್ಬೋದು, ಸತ್ಯ ಮತ್ತು ಧರ್ಮದ ಕುರಿತು ಹೇಳಿದ್ದಾರೆ. ಜಾತಿ ಮತ್ತು ವರ್ಣ ಭೇದ ನೀತಿಯ ಕುರಿತು ಹೇಳಿದರೆ, ಗುರು ಮತ್ತು ಜ್ಞಾನದ ಕುರಿತು ಇರುವ ವಚನಗಳಲ್ಲಿ ಹೇಳಿದರೆ, ಹೀಗೆ ಮೂರೇ ಸಾಲಿನಲ್ಲಿ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆಯುವ ಮೂಲಕ ಸರ್ವಜ್ಞರು ಸರ್ವ ಕಾಲಕ್ಕೂ ಕೂಡ ಪ್ರಸ್ತುತವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸಹ ಸರ್ವಜ್ಞರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ ಜೊತೆಗಿವತ್ತು ಪರಿಸರ ಅಧ್ಯಯನ ಕೇಂದ್ರದವರೇ ಆದಂತಹ ದಿನೇಶ್ ಹೊಸನಗರ್ ಅವರು ನಮ್ ಜೊತೆಗಿದ್ದಾರೆ. ಇವರು ಸರ್ವಜ್ಞರ ವಿಚಾರಧಾರೆ ಹಾಗೆ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ, ಕೇಳೋಣ. ಬನ್ನಿ ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಮೇಡಮ್ ನಮಸ್ತೆ.
0: ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತ್ರಿಪದಿಗಳ ಬ್ರಹ್ಮ ಎನಿಸಿಕೊಂಡಂತಹ ಸರ್ವಜ್ಞರ ವಿಚಾರಧಾರೆಯನ್ನ ತಿಳಿಸ್ಬೋದಾ ಸರ್?
7: ಆಯ್ತು ಮೇಡಮ್, ಹೇಳ್ತೀನಿ. ನಾನಿವತ್ತು ಸರ್ವಜ್ಞನ ವಚನಗಳನ್ನ ಹೇಳಲಿಕ್ಕೆ ಬಂದೇನೆ. ಸರ್ವಜ್ಞನ ವಚನಗಳು ನಮ್ಗೆ ಸಾರ್ವಕಾಲಿಕ ಸತ್ಯವನ್ನು ಹೇಳುವಂಥದ್ದು ಮತ್ತೆ ನಿಷ್ಠೂರವಾದ ಸತ್ಯವನ್ನು ಹೇಳುತ್ತೆ. ಅದು ಅವನ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಎಲ್ಲ ಕಾಲಕ್ಕೂ ಸಲ್ವ ಸಾರ್ವಕಾಲಿಕ ಸತ್ಯಗಳಾಗೆ ಹೊರಬಂದಿದೆ. ಅಂಥದ್ರಲ್ಲಿ ಈ ಸುಳ್ಳು ಹೇಳೋದ್ರನ್ನ, ಡಾಂಭಿಕತೆ ತೋರುವಂಥದ್ರನ್ನ, ಪ್ರಚಾರಕ್ಕೆ ತಮ್ಮಂತಾರಿ ಜಾಸ್ತಿ ಬಳಸ್ಕೊಳ್ಳುವಂಥದ್ದನ್ನ, ಅದರಲ್ಲೂ ಭಕ್ತಿಯ ಹೆಸರಲ್ಲಿ ಮಾಡೋದನ್ನು ತುಂಬ ಕಠೋರವಾಗಿ ಅವನು ಮತ್ತೆ ನಿಷ್ಠೂರವಾಗಿ ಖಂಡಿಸ್ತಾ ಬಂದಿದ್ದಾನೆ. ಅಂತಹ ಒಂದು ವಚನ ಅಂತ ಹೇಳಿದ್ರೆ, ಹುಸಿವಾತ ದೇಗುಲದ ದೆಸೆಯತ್ತ ಮುಂತಾಗಿ ನೊಸಲೆತ್ತಿ ಕರವ ಮುಗಿದರೆ ಅಷ್ಟುದ್ದ ಹುಸಿದನೆಂದರಿಗೂ ಸರ್ವಜ್ಞಾನ್. ಹುಸಿವಾತ ದೇಗುಲದ ದೆಸೆಯತ್ತ ಮುತ್ತಾಗಿ ನೊಸಲೆತ್ತಿ ಕರವ ಮುಗಿದರೆ ಅಷ್ಟುದ್ದ ಹುಸಿವನೆಂದರಿಗೂ ಸರ್ವಜ್ಞಾನ್. ವಚನವನ್ನು ನಾವು ಸರಿಯಾಗಿ ಗಮನಿಸಿದ್ರೆ ಮೂರು ಸಾಲಿನಲ್ಲೇ ಎಷ್ಟು ಚೆನ್ನಾಗಿ ಹೇಳಿದನು, ಮತ್ತೆ ಒಂದು ರೀತಿಯ ಅವರ ಡಾಂಬಿಕತ್ತಿಯ ಪ್ರದರ್ಶನವನ್ನು ಲೇಔಟ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳ್ಬೋದು. ಭಕ್ತಿ ಮನಸ್ಸಿನ ಆಳದಲ್ಲಿ ಹುಟ್ಟಿ ಅದು ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು. ಹೀಗೆ ಜಾಗೃತಗೊಂಡ ಪ್ರಜ್ಞೆ ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ತದೆ. ಇದು ಅಂತರ್ಮುಖಿಯಾದ ಪ್ರಯಾಣ, ಇದು ಶಾಂತವಾಗಿ ಅರಳುತ್ತೆ. ಇದು ಪ್ರದರ್ಶನವಲ್ಲ, ಪ್ರದರ್ಶನ ನಮ್ಮ ತೋರಿಕೆಯ ಭಕ್ತಿ, ನಿಷ್ಠೆ ಮತ್ತು ನಂಬಿಕೆಯ ಆಧಾರದ ಮೂಲಕ ನಾವು ನಮ್ಮದೇ ಮಾರ್ಗವನ್ನು ಕಂಡುಕೊಳ್ಳುವಂಥದ್ದು. ಇದನ್ನೇ ಬಸವಣ್ಣವರು ಕಾಯಕ ಸಿದ್ಧಾಂತದ ಮೂಲಕ ಅಥವಾ ಕಾಯಕವೇ ಕೈಲಾಸ ಅನ್ನೋದನ್ನ ಹೇಳ್ತಾ, ನಿಮ್ಮ ಕಾಯಕ ನಿಷ್ಠೆಯಿಂದಲೇ ಕೈಲಾಸ ಪಡೆಯಬಹುದು ಎಂದು ನಮ್ಮ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ನಂಬಿಕೆ ಮತ್ತು ಸರಳತೆಯನ್ನು ತೋರುವುದೇ ಭಕ್ತಿ ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಆದರೆ ಕೆಲವರು ತಮ್ಮ ವೇಷಭೂಷಣಗಳಿಂದ ಆಡಂಬರತೆಯಿಂದ ನಾವು ಮಹಾನ್ ಭಕ್ತರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಇದ್ದಬದ್ದ ಚಿನ್ನಗಳನ್ನೆಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದು ಅಲ್ಲಿ ತಮ್ಮ ಪ್ರದರ್ಶನ ಮಾಡ್ತಾ ಅಯ್ಯೋ ನಾವು ಬಹಳ ಭಕ್ತರು ಅಂತೇಳಿ ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಿ ಇದನ್ನೆಲ್ಲ ಇದು ತಮ್ಮ ಆಡಂಬರತೆಯ ಪ್ರದರ್ಶನ ಹೊರತು ಭಕ್ತಿಯ ಪರಾಕಷ್ಟತೆ ಇಲ್ಲಿಲ್ಲ. ಇದನ್ನೇ ಸರ್ವಜ್ಞ ತುಂಬ ಲೇವಡಿ ಮಾಡಿ ಹೇಳ್ತಾರೆ. ಹುಸಿವಾತ ದೇಗುಲು ದೆಸೆಯತ್ತ ಮುತ್ತಾಗಿ ನೊಸಲೆತ್ತಿ ಕರ್ವ ಮುಗಿದಳೆ. ಎಷ್ಟೋ ದೂರ ದೇವಸ್ಥಾನದ ಇಲ್ಲಿಂದನೇ ಕೈ ಎತ್ಕೊಂಡು ಮುಕ್ಕೊಂಡು ಜೋರಾಗಿ ದೇವರ ಹೆಸರು ಹೇಳ್ಕೊಂತ ಹೋಗ್ತಾ ಇರೋದನ್ನ ಆ ಥರದ ಒಂದು ಪ್ರದರ್ಶನವನ್ನ ಜನ ಎಲ್ಲ ನಮ್ಮನ್ನು ನೋಡಲಿ ಅನ್ನುವಂತ ಒಂದು ಮನೋಭಾವ ಇಟ್ಕೊಂಡು ದೇವರ ಮೇಲಿನ ಭಕ್ತಿಕ್ಕಿಂತ ಇವರಿಗೆ ಪ್ರದರ್ಶನ ನಮ್ಮನ್ನು ಜನ ಎಲ್ಲ ಗುರುತಿಸ್ಲಿ ಅನ್ನೋ ಭಾವನೆ ಹೆಚ್ಚಾಗಿರೋದ್ರಿಂದ ಅಂಥವ್ರ ಬಗ್ಗೆ ಹೇಳ್ತಾರೆ. ಅವ್ರು ಎಷ್ಟು ದೂರದಿಂದ ಆ ದೇಗುಲಕ್ಕೆ ಕೈ ಮುಗಿತಾ ಇದ್ದರೋ ಎಷ್ಟು ದೂರದಿಂದ ತಮ್ಮ ಪ್ರದರ್ಶನ ಮಾಡ್ತಾ ಇದ್ರೋ ಅಷ್ಟು ದೊಡ್ಡ ಸುಳ್ಳುಗಾರರು ಇರುವಂತ ಅಲ್ಲಿ ಲೇವಡಿ ಮಾಡ್ತಾರೆ. ಹಂಗಾಗಿ ಇಂಥವ್ರು ನಂಬೇಡಿ, ಇವ್ರು ಪ್ರದರ್ಶನಕ್ಕೆ ಇರುವಂಥವ್ರು, ಇವ್ರು ನಿಜವಾದ ಭಕ್ತರಲ್ಲ, ಇವ್ರು ದೊಡ್ಡ ಸುಳ್ಳುಗಾರರು, ನಾವು ಭಕ್ತರು ಭಕ್ತರು ಅಂತ ಹೇಳಿ ಆ ಭಕ್ತಿಯ ಹೆಸರಲ್ಲಿ ಇಡೀ ಜನರನ್ನೆಲ್ಲ ಮೋಸ ಮಾಡ್ತಾರೆ. ಇವತ್ತು ತುಂಬಾ ಸತಿ ಹಾಗೆ ಆಗಿದೆ. ನಾವು ಅವರ ವೇಷಭೂಷಣಗಳನ್ನ ನೋಡಿ, ಅವರ ಮಾತುಗಳನ್ನು ನೋಡಿ ಇವರು ನಿಜವಾದ ಭಕ್ತರು ಅಥವಾ ಇವರು ನಿಜವಾದ ದೈವ ಭಕ್ತರು ಅಂತ ಅನ್ಕೊಂಡು ನಾವು ಅವರಿಂದ ನಾವು ಮೋಸ ಹೋಗ್ತಾ ಇದ್ವಿ. ಅದನ್ನ ಆ ಕಾಲದಲ್ಲೇ ಹೇಳಿದರೆ ಇವತ್ತು ಸಹ ಅದು ಅತ್ಯಂತ ಸತ್ಯ ಅಂತಾನೆ ನೋಡ್ಬೋದು. ಭಕ್ತಿಗೆ ಬೇಕಾಗಿರುವುದು ಸರಳತೆ, ನಿಷ್ಠೆ, ನಂಬಿಕೆ ಮತ್ತು ಪ್ರಾಮಾಣಿಕತೆ. ಇದು ಭಕ್ತಿಯ ಮೂಲ ಸ್ತರವಾಗಿದೆ. ಇದಕ್ಕೆ ಪ್ರದರ್ಶನದ ಅಗತ್ಯ ಇಲ್ಲ. ಹಾಗಾಗಿ ನಾವು ಇವೆಲ್ಲವನ್ನು ಅಳವಡಿಸ್ಕೊಂಡ್ರೆ ನಮ್ಮ ಮನೆಯಲ್ಲಿಯೇ ಮತ್ತು ನಮ್ಮ ಮನದಲ್ಲೇ ದೇವರಿದ್ದಾನೆ ಅಂತೇಳಿ ಸರ್ವಜ್ಞ ಈ ವಚನಗಳಲ್ಲಿ ಹೇಳಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ವಚನವೂ ಸಹ ಇದಕ್ಕೆ ಪೂರಕವಾಗಿದೆ. ಅದನ್ನ ನಂತರದಲ್ಲಿ ನೋಡೋಣ.
8: ಸರ್ವಜ್ಞರು ತಮ್ಮ ವಚನದಲ್ಲಿ ಆಡಂಬರ ಆಚರಣೆ ಹಾಗೂ ಪೊಳ್ಳು ಹೇಳಿಕೆಗಳ ಕುರಿತು, ಪೊಳ್ಳು ಆಶ್ವಾಸನೆಯ ಕುರಿತು, ಹಾಗೆ ಆಡಂಬರ ತೋರಿಕೆಯ ಕುರಿತು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ದಿನೇಶ್ ಹೊಸನಗರ್ ಅವರು ಹೇಳಿದ್ರು. ನಂತರದಲ್ಲಿ ಸಹ ಸರ್ವಜ್ಞರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಸರ್ವಜ್ಞರು ಆಚರಣೆಯ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ನಮ್ಮ ಮನೆಯಲ್ಲೇ ಅಥವಾ ನಮ್ಮ ಒಳಗೆ ದೇವರಿರ್ತಾನೆ ಅನ್ನೋದಕ್ಕೆ ಅವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಚಿತ್ತ ಶುದ್ಧವಿಲ್ಲದವನು ಉತ್ತಮದ ಗುಡಿಯೊಳಗೆ ಕೊತ್ತು ಹೋದಡೆ ಫಲವೇನು, ಮಣ್ಣು ಮೂತಿ ತಿರುಗಿದಂತೆ ಸರ್ವಜ್ಞ. ಚಿತ್ತ ಶುದ್ಧವಿಲ್ಲದವನು ಉತ್ತಮದ ಗುಡಿಯೊಳಗೆ ಕೊತ್ತು ಹೋದಡೆ ಫಲವೇನು, ಮಣ್ಣು ಮೂತಿ ತಿರುಗಿದಂತೆ ಸರ್ವಜ್ಞ. ದೇವಸ್ಥಾನಗಳಿಗೆ ಹೋಗುವಾಗ ಮನಸ್ಸು ಶಾಂತವಾಗಿರ್ಬೇಕು. ಮತ್ತು ದೇವಸ್ಥಾನಕ್ಕೆ ಹೋಗೋದೇ ನಮ್ಮ ಮನಸ್ಸಲ್ಲಿರುವ ಎಲ್ಲ ಗೊಂದಲಗಳು ಕಳೆದು ಒಂದಷ್ಟೊತ್ತಾದ್ರೂ ಶಾಂತವಾಗಿ ಕಳಿಬೇಕು. ಆದರೆ ನಾವು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ತುಂಬಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಅದರ ಪ್ರದರ್ಶನಕ್ಕೆ ಇಳಿಯುತ್ತಾ ಹೋದರೆ ಅದರದ್ದು ಪ್ರಯೋಜನ ನಮ್ಗೆ ಹೇಗೆ ಆಗ್ತದೆ ಅಂದರೆ, ಈ ಎಲ್ಲ ಅಂಶಗಳನ್ನು ನಾವು ಚಿತ್ರದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಚಿತ್ತ ಶುದ್ಧವಾಗಿರುತ್ತೆ. ನಾವು ಚಿತ್ರದಲ್ಲಿ ಸಾವಿರ ರೀತಿಯ ಆಲೋಚನೆಗಳು ತುಂಬಿಕೊಂಡು ದೇವಸ್ಥಾನಕ್ಕೆ ಬಂದು ಎಷ್ಟೊತ್ತಂಗ ಕಾಲ ಕಳೆದ್ರೂ ಸಹ ಅದು ಹೆಚ್ಚು ಪ್ರಯೋಜನ ಇಲ್ಲ ಅಂತ ಈಗಾಗಲೇ ಹಿಂದಿನ ವಚನದಲ್ಲಿ ಹೇಳಿದಂತೆ, ಇವರು ಪ್ರದರ್ಶನಕ್ಕೆ ಬಂದಿದ್ರೆ ಇವ್ರ ಚಿತ್ರದಲ್ಲಿ ಎಲ್ಲರೂ ನಮ್ಮನ್ನು ಗಮನಿಸ್ಲಿ, ಎಲ್ಲರೂ ನಮ್ಮನ್ನು ನೋಡ್ಲಿ ಅನ್ನುವಂಥ ಒಂದು ಸಣ್ಣ ಅಹಂಕಾರ ಇದ್ರೆ, ಇವರಲ್ಲಿ ಯಾರಿಗೋ ಕೇಡ್ ಮಾಡಬೇಕು ಅನ್ನುವಂಥ ಬಯಕೆ ಇದ್ರೆ, ಅಥವಾ ಯಾರೊಂದಿಗೋ ಪೈಪೋಟಿಗೆ ಇಳಿದು ಇಲ್ಲಿಗೆ ಬಂದಿದ್ರೆ ಅವ್ರಿಗಿಂತ ನಾವು ತುಂಬ ಎತ್ತರದಲ್ಲಿ ಕಾಣಬೇಕು, ಅವ್ರಿಗಿಂತ ನಾವು ಹೆಚ್ಚು ಪ್ರದರ್ಶನ ಕೊಡಬೇಕು ಅನ್ನುವ ರೀತಿಯ ಮನಸ್ಥಿತಿನಲ್ಲಿ ದೇವಸ್ಥಾನಕ್ಕೆ ಬಂದರೆ, ಅಷ್ಟೇ ಉತ್ತಮವಾದ ಗುಡಿಯಾದರೂ ಸಹ, ಎಷ್ಟೇ ಒಳ್ಳೆಯ ಶಕ್ತಿ ಇರುವಂಥ ಗುಡಿಯಾದರೂ ಸಹ ಅದರಿಂದ ಅವರಿಗೇನು ಪ್ರಯೋಜನ ಆಗೋದಿಲ್ಲ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಅಥವಾ ನೀವು ಯಾವುದೇ ಭಕ್ತಿ ಇರಬೇಕಾದ್ರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು, ಸರಳವಾಗಿರಬೇಕು ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀವಿ. ಅದನ್ನ ಬಿಟ್ಟು ನಾವು ಈ ಉತ್ತಮವಾದ ಗುಡಿಯೊಳಗೆ ಎಷ್ಟೊತ್ತಿದ್ರೂ ಸಹ ಅದು ಯಾವ ರೀತಿ ಆಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಇಲ್ಲಿ ಹೇಳ್ತಾರೆ. ಯಾವುದೋ ಒಂದು ಮಣ್ಣನ್ನ ಮೂರ್ತಿ ಮಾಡಿ ಕೂರಿಸಿ ಅದಕ್ಕೆ ಜೀವ ತುಂಬಕ್ಕಾಗೋದಿಲ್ಲ. ಅದು ಯಾವ ದಿಕ್ಕಿನಲ್ಲಿ ಕೂರಿಸಿದ್ರು, ಎಲ್ಲಿ ತಾಂಡ ಕೂರಿಸಿದ್ರು, ಯಾವ ರೀತಿ ಬಣ್ಣ ಹಚ್ಚಿದ್ರು ಸಹ ಅದಕ್ಕೆ ಜೀವ ಬರೋದಿಲ್ಲ. ಹಾಗಾಗುತ್ತೆ, ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಚಿತ್ತಶುದ್ಧಿ ಇಲ್ಲದೆ ಗುಡಿಗೆ ಹೋದ್ರೆ ನಾವು ಮಣ್ಣು ಮೂರ್ತಿಯನ್ನ ತಿರುಗಿದಂತೆ ಅರ್ಥ. ನಾವೊಂದು ಮಣ್ಣು ಮೂರ್ತಿನ ಇಟ್ಕೊಂಡು ಅದ್ರ ಸುತ್ತರಿಸ್ ಅದನ್ನೇ ಸುತ್ತರಿದು ಅದು ಎಷ್ಟೇ ಸುತ್ತರಿಸಿದ್ರು ಅದರಲ್ಲಿ ಏನು ಜೀವ ಇರೋದಿಲ್ಲ, ಅದಕ್ಕೆ ಜೀವ ಕೊಡೋಕ್ಕೂ ಆಗೋದಿಲ್ಲ. ಸರ್ವಜ್ಞರು ತಮ್ಮ ವಚನದ ಮೂಲಕ ಮನಸ್ಸನ್ನ ಹೇಗೆ ಹಿಡಿತಲ್ಲಿ ಇಟ್ಕೊಳ್ಬೇಕು, ಆ ಮನಸ್ಸು ತಮ್ಮ ಹಿಡಿತಲ್ಲಿದ್ದಾಗ ಯಾವ ರೀತಿ ನಮಗೆ ಅದು ಅನುಕೂಲಕರವಾಗಿರುತ್ತೆ, ಮನಸ್ಸಿನಲ್ಲಿ ಭಾವಶುದ್ಧತೆಯನ್ನು ತುಂಬಿಕೊಳ್ಳೋದ್ರಿಂದ ನಾವು ಹೇಗೆ ಅದರ ಪ್ರಯೋಜನ ಪಡ್ಕೊಳ್ಬಹುದು, ಇಲ್ಲದೆ ಹೋದ್ರೆ ಅದು ಏನಾಗ್ತದೆ ಅನ್ನೋದನ್ನು ತುಂಬಾ ಚೆನ್ನಾಗಿ ಈ ಮೂರು ಸಾಲುಗಳ ತ್ರಿಪದಿಯಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದು ಇಂದಿಗೂ ಸಹ ಸಾರ್ವಕಾಲಿಕ ಸತ್ಯವಾಗಿ ಉಳ್ಕೊಂಡಿದೆ. ಇವತ್ತು ನಾವು ಹೆಚ್ಚು ಪ್ರದರ್ಶನದ ಮನಸ್ಥಿತಿಯನ್ನ ನೋಡ್ತೇವೆ, ಮತ್ತೆ ನಮ್ಮ ಚಿತ್ತದ ಶುದ್ಧತೆ ಇಲ್ಲದೆ ಇರೋದು ನಾವು ಗಮನಿಸ್ತೇವೆ. ಅಂದ್ರೆ ಭಕ್ತಿಯ ಮೂಲ ಸಿದ್ಧಾಂತವನ್ನೇ ಮರೆತುಬಿಟ್ಟು ನಾವು ನಮ್ಮದೇ ಆದಂತ ಕೆಲವು ಆಲೋಚನೆಗಳನ್ನ, ನಮ್ಮದೇ ಆದಂತ ಕೆಲವು ಉದ್ದೇಶಗಳನ್ನ ಈಡೇರಿಸ್ಕೊಳ್ಳಿಕ್ಕಾಗಿ ಇಂಥ ಒಂದು ಅವಕಾಶವನ್ನು ಬಳಸ್ಕೊಳ್ತಿರುವಂಥದ್ದು ಎಷ್ಟು ವಿಷಾದನೀಯ. ಭಾವ ಪರಿಶುದ್ಧತೆಯ ಬಗ್ಗೆ ಒಂದ್ ಕಡೆ ಹೇಳಿದ್ರೆ, ಮತ್ತೊಂದು ನಮ್ಮ ಮನಸ್ಸಿನಲ್ಲಿರುವಂತಹ ಅಹಂಕಾರನ ಅಥವಾ ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರದರ್ಶನದ ಗುಣಗಳನ್ನ, ಈ ತರದ ಗುಣಗಳನ್ನು ಬಿಟ್ಟರೆ ಮಾತ್ರ ಅವನು ಭಕ್ತಿಯ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ.
2: ಸರ್ವಜ್ಞರು ತಮ್ಮ ವಚನದಲ್ಲಿ ಮನಸ್ಸಿನ ಕುರಿತು ಹೇಳಿರುವ ವಿಚಾರಧಾರೆ, ಮನಸ್ಸನ್ನ ಹೇಗೆ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು, ಮನಸ್ಸು ಶಾಂತವಾಗಿದ್ದಾಗ ನಾವು ಏನನ್ನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ಅಥವಾ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ದಿನೇಶ್ ಹೊಸನಗರ್ ಅವರು ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಸರ್ವಜ್ಞರು ಮನಸ್ಸಿನ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್,
1: ನಾವು ಈಗಾಗ್ಲೇ ಚಿತ್ತ ಶುದ್ಧಿಯಿಂದ ನಾವು ಯಾವುದೇ ಕೆಲಸ ಮಾಡಿದ್ರು ಸಹ ಅಲ್ಲಿ ದೇವರು ನಮಗೆ ಒಲಿತಾನೆ ಅನ್ನೋದನ್ನ ಈ ಹಿಂದಿನ ವಚನಗಳಲ್ಲಿ ನಾವು ಗಮನಿಸಿದ್ವಿ. ಹಾಗೆ ಅವ್ರ ಮುಂದಿನ ವಚನದಲ್ಲಿ ಈ ಆಚರಣೆ ಬಗ್ಗೆ ಸ್ವಲ್ಪ ಅವರಿಗೆ ಅಸಮಾಧಾನ ಕಾಣುತ್ತೆ. ನಿರಾಕಾರ, ನಿರ್ಗುಣ, ಸರಳ ಸಂಪನ್ನಾದ ದೇವರು ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಅವನ ಆಚರಣೆಯೂ ಸಹ ಅಷ್ಟೇ ಸರಳವಾಗಿ ನಿರಹಂಕಾರವಾಗಿ ನಡಿಬೇಕು. ಆದ್ರೆ ಈ ಅಷ್ಟವಿಧದ ಆಚರಣೆ ಯಾಕೆ? ಸೊ ಅದ್ರ ಬಗ್ಗೆ ಅವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಅಷ್ಟವಿಧದ ಆಚರಣೆ ಎಷ್ಟು ಮಾಡಿದರೆ ನೀವು, ಅಷ್ಟವಿಧದ ಆಚರಣೆ ಎಷ್ಟು ಮಾಡಿದರೇನು, ನಿಷ್ಠೆ ನೆಲಗೊಳ್ಳದೆ ಭಜಿಸುವ ಪೂಜೆ, ನಿಷ್ಠೆ ನೆಲಗೊಳ್ಳದೆ ಭಜಿಸುವ ಪೂಜೆ, ತಾ ನಷ್ಟ ಕಾಣಯ್ಯ ಸರ್ವಜ್ಞ, ತಾ ನಷ್ಟ ಕಾಣಯ್ಯ ಸರ್ವಜ್ಞ ಅಂತ ನಾವು ಗಮನಿಸ್ಬೇಕು. ತುಂಬಾ ಸರಿ ನಾವು ಆಚರಣೆಗೆ ಜಾಸ್ತಿ ಒತ್ತು ಕೊಡ್ತೇವೆ. ಈಗ ಅಷ್ಟವಿಧ ಆಚರಣೆ ಅಂತ ಹೇಳಿದ್ರೆ ಅಷ್ಟೋತ್ತರ, ಅಭಿಷೇಕ, ಅರ್ಚನೆ, ನೈವೇದ್ಯ, ಪ್ರಸಾದ, ಹೀಗೆ ಅನೇಕ ತರದ ಆಚರಣೆಗಳ ಮೂಲಕ ನಾವು ದೇವರನ್ನ ಮುಟ್ತೇವೆ ಅಂತ ಹೇಳಿ ಅನ್ಕೊಂಡು ಅದ್ರ ಬಗ್ಗೆ ಜಾಸ್ತಿ ಗಮನಿಸ್ತೇವೆ. ಆದ್ರೆ ನಮ್ಮ ಉದ್ದೇಶ ಮತ್ತೆ ನಮ್ಮ ಆದ್ಯತೆ ಮೊದಲು ದೇವರಿಗಿರ್ಬೇಕಿತ್ತು. ಆದ್ರೆ ನಾವೇನಾಗ್ತಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಉದ್ದೇಶ ಮತ್ತು ಆದ್ಯತೆ ಆಚರಣೆಗೆ ಕೊಡ್ತಾ ಇದೀವಿ. ಹಾಗಾಗಿ ನಮ್ಮ ನಿಷ್ಠೆ ಆಚರಣೆ ಮೇಲೆ ನೆಲೆಗೊಡ್ತಿದೆ ಬಿಟ್ರೆ ದೇವ್ರ ಮೇಲೆ ನೆಲೆಗೊಡ್ತಿಲ್ಲ. ಅದರಲ್ಲೂ ಕೆಲವು ಟೈಮ್ ನಾವು ಆಚರಣೆಯಲ್ಲಿ ಪೈಪೋಟಿ ಬಿದ್ದ್ಬಿಡ್ತೇವೆ. ಅವರು ಒಂದ್ ಲೋಟ ಹಾಲಲ್ಲಿ ಅಭಿಷೇಕ ಮಾಡಿದ ಒಂದ್ ಕೊಳಪಾನ್ ಹಾಲಲ್ಲಿ ಅಭಿಷೇಕ ಮಾಡಬೇಕು ಅನ್ನುವಂಥದ್ದು, ಅಥವಾ ಅವ್ರಿಗಿಂತ ಹೆಚ್ಚು ಬಂಗಾರಗಳನ್ನು ಹಾಕಿ ದೇವ್ರನ್ನ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅನ್ನುವಂಥದ್ದು, ತುಪ್ಪದಲ್ಲೇ ಮಾಡಿ ತುಂಬಾ ರುಚಿಯಾದ ನೈವೇದ್ಯ ಮಾಡಬೇಕು ಅಂತ, ಇದೆಲ್ಲ ಯಾರನ್ನ ಹೋಲಿಸ್ಲಿಕ್ಕೆ, ದೇವ್ರನ್ನ ಹೋಲಿಸ್ಲಿಕ್ಕೋ ಅಥವಾ ನಮ್ಮ ಬೇರೆ ಜನರನ್ನು ಹೋಲಿಸ್ಲಿಕ್ಕೋ ಅಂತ? ನಮ್ಮ ನಿಷ್ಠೆ ಎಲ್ಲಿದೆ? ನಮ್ಮ ನಿಷ್ಠೆ ನಾವು ದೇವ್ರ ಮೇಲೆ ಇಟ್ಟಿದ್ದೇವೋ ಅಥವಾ ಬೇರೆದ್ರ ಮೇಲೆ ಇಟ್ಟಿದ್ದೇವೋ ಅನ್ನೋ ಪ್ರಶ್ನೆಗಳನ್ನ ಅವ್ರು ಎತ್ತಾರೆ. ಜೊತೆಗೆ ಅವ್ರು ಇನ್ನೂ ಬಹಳ ಚೆನ್ನಾಗಿರ್ತಾರೆ, ನಿಮ್ಮ ನಿಷ್ಠೆ ತೋರಿಸಬೇಕಾಗಿದ್ದು ದೇವ್ರ ಮೇಲೆ, ಆದ್ರೆ ಭಕ್ತಿ ಮೇಲೆ, ಆದ್ರೆ ನಿಮ್ಮ ನಿಷ್ಠೆ ಏನಾಗ್ತಿದೆ, ಆಚರಣೆಗಳ ಮೇಲೆ ಹೋಗ್ತಾರಿಂದ ನೀವು ದೇವರನ್ನ ಕಂಪ್ಲೀಟ್ ಮರತೇ ಬಿಟ್ಬಿಟ್ಟಿದ್ದೀರಿ. ನಾವು ಹಾಗೆ ಆಗ್ತದೆ, ನಾವು ತುಂಬಾ ವೈಭವವಾಗಿ ಬೇರೆ ಬೇರೆ ಆಚರಣೆಗಳ ಮೂಲಕ ದೇವ್ರನ್ನ ಆರಾಧಿಸ್ಲಿಕ್ಕೆ ಹೋಗಿ ದೇವ್ರು ಎಲ್ಲೋ ಸಣ್ಣದಾಗಿರ್ತದೆ, ದೇವ್ರನ್ನ ಗಮನಿಸೋದಿಲ್ಲ. ಬಂದವರೆಲ್ಲ ಎಷ್ಟು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಬಹಳ ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಾರೆ ಬಿಟ್ರೆ ದೇವ್ರ ಬಗ್ಗೆ ಅವ್ರ ನಿಷ್ಠೆ ಕಾಣೋದಿಲ್ಲ. ಬಂದವರಿಗೂ ಸಹ ದೇವ್ರ ಬಗ್ಗೆ ನಿಷ್ಠೆ ಕಾಣೋದಿಲ್ಲ, ನಾವು ಮಾಡೋರಿಗೂ ಸಹ ದೇವ್ರ ಬಗ್ಗೆ ನಿಷ್ಠೆ ಕಾಣೋದಿಲ್ಲ. ಇಂತಹ ಪೂಜೆ ಯಾಕೆ ಅಂತಾನೆ ಅವರು ಮತ್ತೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಕೆಲವು ಟೈಮ್ ಕೆಲವರು ಹೇಳ್ತಾರೆ, ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತುಂಬಾ ಕಷ್ಟಪಟ್ಟು ಪೂಜೆ ಎಲ್ಲ ಮಾಡಿದ್ವಿ, ಆದ್ರೆ ಏನೂ ಪ್ರಯೋಜನ ಆಗಿಲ್ಲ, ಮತ್ತೆ ಸಾಲಗಾರರೇ ಆಗಿದೆ. ಸತ್ಯ ಹೌದು, ಯಾಕಂದ್ರೆ ನಮ್ಮ ನಿಷ್ಠೆ ದೇವರ ಮೇಲೆ ಇದ್ದಿದ್ರೆ ಇದೆಲ್ಲ ಖರ್ಚು ಮಾಡಬೇಕಾಗಿಲ್ಲ. ಅತ್ಯಂತ ಸರಳ, ನಿರ್ಗುಣ, ನಿರಾಕಾರನಾದ ದೇವರನ್ನ ನಾವು ಎಲ್ಲೂ ಹೇಗೂ ಆಚರಣೆ ಮಾಡ್ಬೋದು. ಚಿತ್ತ ಶುದ್ಧಿಯಿಂದ, ಭಾವಶುದ್ಧಿಯಿಂದ ಅವನನ್ನ ಆರಾಧಿಸಿ ಸಾಕು, ಎಲ್ಲವೂ ಸಿಕ್ತಿತ್ತು. ನಾವು ಆಚರಣೆಗೆ ಹೆಚ್ಚು ಒತ್ತು ಕೊಡೋದ್ರಿಂದ ನಾವು ನೆರೆಹೊರೆಯವ್ರನ್ನ ಒಪ್ಪಿಸ್ಬೇಕು, ಖುಷಿ ಪಡಿಸ್ಬೇಕು ಅಂತೇಳಿ, ಅವ್ರ ಮುಂದೆ ನಮ್ಮ ಅಹಂಕಾರ ತೋರಿಸ್ಕೊಳ್ಬೇಕು, ಜಂಬ ತೋರಿಸ್ಕೊಳ್ಬೇಕು ಅನ್ನಂತ ನಿಟ್ಟಿನಲ್ಲಿ ನಾವು ಪೂಜೆ ಮಾಡ್ತಾ ಹೋಗ್ತಾ ಇದ್ರಿಂದ ನಮ್ಗೆ ಅದ್ರ ಫಲ ಸಿಗೋದಿಲ್ಲ. ಅದನ್ನೇ ಅವ್ರು ಕೊನೆ ಹೇಳ್ತಾರೆ, ಇಷ್ಟೆಲ್ಲ ಕಷ್ಟದೊಳಗನ ಪೂಜೆ ನಷ್ಟ ಕಾಣೋ ಸರ್ವಜ್ಞ. ನಿಮ್ಮ ನಿಷ್ಠೆ ನೆಲೆಗೊಳ್ಳದೆ ಹೋದ್ರೆ, ನಿಮ್ಮ ನಿಷ್ಠೆ ದೇವ್ರ ಮೇಲೆ ನೆಲೆಗೊಳ್ಳದೆ ಆಚರಣೆ ಮೇಲೆ ನೆಲೆಗೊಳಿಸೋದ್ರಿಂದ ಇಷ್ಟೆಲ್ಲ ಕಷ್ಟದ ಆಚರಣೆಯೂ ಸಹ ನಷ್ಟ ಕಾಣೋ ಸರ್ವಜ್ಞ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಎಲ್ಲಿ ನಮ್ಮ ಆದ್ಯತೆ ಕೊಡಬೇಕು ಮತ್ತು ಎಲ್ಲಿ ನಮ್ಮ ನಿಷ್ಠೆಯನ್ನು ತೋರಿಸ್ಬೇಕು, ಎಲ್ಲಿ ಅದನ್ನು ನೆಲೆಗೊಳಿಸಬೇಕು ಅನ್ನೋದ್ರ ಮೇಲೆ ನಮ್ಮ ಯಶಸ್ಸಿನ ಗುಟ್ಟು ಅಡಗಿದೆ ಎಂಬುದನ್ನು ಈ ವಚನದಿಂದ ನಾವು ತಿಳಿಯಬಹುದು. ಆಗ ನಾವು ಇವತ್ತು ಮಾಡುವ ಕೆಲಸಗಳಲ್ಲಿ ಯಾಕೆ ಯಶಸ್ವಿ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆ ಇಟ್ಕೊಂಡಾಗ, ನಾವು ಯಾವ ಕ್ಷೇತ್ರದಲ್ಲಿ ಇದ್ದೇವೆ, ಏನ್ ಮಾಡಕ್ಕೆ ಹೋಗ್ತಾ ಇದ್ದೇವೆ, ಯಾಕೆ ಅದನ್ನು ಮಾಡಬೇಕು, ಆಗ ಮಾಡೋದ್ರಿಂದ ಏನ್ ನಮಗೆ ಪ್ರಯೋಜನ ಬರ್ತದೆ, ಈ ಎಲ್ಲ ಈ ಪ್ರಜ್ಞೆಯನ್ನು ನಾವು ಬಳಸ್ಕೊಳ್ದೆ ಹೋದ್ರೆ ನಮಗೆ ಎಲ್ಲೂ ಸಹ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು, ನಾವು ಎಲ್ಲಿ ಆದ್ಯತೆ ಕೊಡ್ತಾ ಇದ್ದೀವಿ, ಎಲ್ಲಿ ಆದ್ಯತೆ ಕೊಡ್ತಾ ಇಲ್ಲ, ಎಲ್ಲಿ ನಮ್ಮ ನಿಷ್ಠೆಯನ್ನು ತೋರಿಸ್ಬೇಕಾಗಿದೆ, ಎಲ್ಲಿ ನಾವು ಹೆಚ್ಚು ಏಕಾಗ್ರತೆಯನ್ನ ಮೂಡಿಸ್ಬೇಕಾಗಿದೆ, ಅದನ್ನು ಸ್ಪಷ್ಟವಾಗಿ ಯಾರು ಕಂಡುಕೊಳ್ತಾರೋ ಅವ್ರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಸಹ ಇಲ್ಲಿ ನಮಗೆ ಗಮನಿಸಬಹುದು. ಇಂತಹ ಸಾರ್ವಕಾಲಿಕ ಸತ್ಯವನ್ನು ಬಿಂಬಿಸುವಂತ ವಚನಗಳನ್ನು ನೀಡಿದ ಸರ್ವಜ್ಞಿಗೆ ಹಾಗೆ ಇದನ್ನೆಲ್ಲ ಆಲಿಸಿದಂತ ಎಲ್ಲ ಶ್ರೋತೃಗಳಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ.
0: ನಿಮಗೂ ಸಹ ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ವಜ್ಞರು ಆಚರಣೆಯ ಕುರಿತು ತಮ್ಮ ವಚನದಲ್ಲಿ ಹೇಳಿರುವಂತಹ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಕೇಂದ್ರದವರೇ ಆದಂತಹ ದಿನೇಶ್ ಹೊಸನಗರ ಅವರು ಭಾಗವಹಿಸುವ ಮೂಲಕ ಸರ್ವಜ್ಞರು ಆಚರಣೆ ಆಚಾರ ವಿಚಾರದ ಕುರಿತು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸಿಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ ನೀರು ನೀರು.
3: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
4: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ. ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
5: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
6: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
7: ನೀರೇ ಬರ್ತಿಲ್ಲ. ಅಯ್ಯೋ ರಾಮಾ,
8: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
9: ಅಯ್ಯೋ ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
10: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
11: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
12: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
16: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
15: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್ ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
16: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
17: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
16: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
17: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
18: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
19: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪೌರುಷದ ನದಿ. ನೀರ ನೆರೆ ತನ್ನೆದುರಿನಣೆ ಕಟ್ಟ ನೊದೆಯುವುದು, ಊರನದು ಕೊಚ್ಚುವುದು ಬದಿಯ ಕಟ್ಟದಿರೆ, ಏರಿಗಳ ನಿಕ್ಕೆಲದಿ ನಿಲಿಸೆ ಹರಿವುದು ಸಮನೆ ಪೌರುಷದ ನದಿಯಂತು ಮಂಕುತಿಮ್ಮ. ನೀರ ನೆರೆ, ನೆರೆ ಅಂದರೆ ಪ್ರವಾಹ, ತನ್ನೆದುರಿನ ಅಣೆಕಟ್ಟ ನೊದೆಯುವುದು, ತನ್ನ ಎದುರಿನ ಅಣೆಕಟ್ಟನ್ನು ಒದೆಯುವುದು. ಊರನದು ಕೊಚ್ಚುವುದು, ಊರನ್ನ ಪ್ರವಾಹದಲ್ಲಿ ಮುಳುಗಿಸಿಬಿಡತ್ತೆ. ಬದಿಯ ಕಟ್ಟದಿರೆ, ಅದಕ್ಕೊಂದು ಬದಿಯನ್ನ ಕಟ್ಟದೆ ಇದ್ರೆ. ಏರಿಗಳ ನಿಕ್ಕೆಲದಿ, ಏರಿಗಳನ್ನ ಅಂದರೆ ಬದಿಗಳನ್ನ ಇಕ್ಕೆಲದಿ ಎರಡೂ ಸೈಡು ಎರಡೂ ಕಡೆ ನಿಲ್ಲಿಸೆ, ಅದನ್ನ ನಿಲ್ಲಿಸಿದಾಗ ಹರಿವುದು ಸಮನೆ ಒಂದೇ ರೀತಿಯಲ್ಲಿ ಹರ್ಕೊಂಡು ಹೋಗುತ್ತೆ. ಪೌರುಷದ ನದಿಯಂತೂ, ಪೌರುಷದ ನದಿಯ ಹರಿವು ಸಹ ಇದೇ ರೀತಿ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನೀರ ನೆರೆ ತನ್ನ ಎದುರಿನ ಅಣೆಕಟ್ಟನ್ನು ಒದೆಯುವುದು, ಊರನು ಅದು ಕೊಚ್ಚುವುದು, ಬದಿಯ ಕಟ್ಟದೇ ಇರೆ, ಏರಿಗಳನ್ನು ಇಕ್ಕೆಲದಿ ನಿಲ್ಲಿಸೆ ಹರಿವುದು ಸಮನೆ ಪೌರುಷದ ನದಿಯಂತೂ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನದಿಯ ಪ್ರವಾಹ ಹೊಮ್ಮಿ ಬಂದ್ರೆ ಅದು ಅಣೆಕಟ್ಟನ್ನ ಓಡಿಯತ್ತೆ, ತನ್ನ ಹರಿವಿನ ಹಾದಿಯಲ್ಲಿ ಬರುವ ಊರುಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಬಹುದು. ಆದ್ರೆ ಅದೇ ನದಿಗೆ ಎರಡೂ ಬದಿಯಲ್ಲಿ ಕಟ್ಟೆಗಳನ್ನ ಕಟ್ಟಿದ್ರೆ ಅದು ಸಮನಾಗಿ ಹರಿದು ತನ್ನ ಗಮ್ಯವನ್ನ ಕಂಡುಕೊಳ್ಳುತ್ತೆ. ನದಿಯ ಶಕ್ತಿ ಅಷ್ಟೇ ಅಲ್ಲ, ಮಿಕ್ಕ ಎಲ್ಲಾ ಶಕ್ತಿಗಳು ಈ ನದಿಯ ಪ್ರವಾಹದ ಶಕ್ತಿ ಹಾಗೆ ಅಂತ ಉಲ್ಲೇಖ ಮಾಡಿದ್ದಾರೆ ಗುಂಡಪ್ಪನವರು ಈ ಕಗ್ಗದಲ್ಲಿ. ನೀವೆಲ್ಲರೂ ನೋಡಿಯೇ ಇರ್ತೀರ ಅಥವಾ ಕೇಳಿರ್ತೀರ, ಎಲ್ಲೋ ಒಮ್ಮೆ ಪ್ರವಾಹ ಬಂದು ಚಂಡಮಾರುತದ ಪ್ರಭಾವದಿಂದ ನದಿ ಅಣೆಕಟ್ಟು ಒಡೆದು ಊರಿಗೆ ಊರೇ ಮುಳುಗಿ ಹೋದದ್ದನ್ನಲ್ಲ ಅಲ್ವಾ? ಈ ಕಗ್ಗದ ಮೊದಲ ಮೂರು ಸಾಲುಗಳಲ್ಲಿ ನೀರಿನ ಪ್ರವಾಹದ ಬಗ್ಗೆ ಹೇಳ್ತಾ ಕೊನೆ ಸಾಲಲ್ಲಿ ಕಗ್ಗ ಅದನ್ನ ಪೌರುಷಕ್ಕೆ ಹೋಲಿಸ್ತಾ ಇದೆ. ನಿಗ್ರಹವಿಲ್ಲದ ನೀರು ಅನಾಹುತ ಮಾಡೋ ಹಾಗೆ ಸಂಯಮ ಇಲ್ಲದ ಪೌರುಷ ಕೂಡ ಭಯಂಕರ ಪರಿಣಾಮಗಳನ್ನ ಮಾಡುತ್ತೆ. ಪೌರುಷತ್ವದ ಪ್ರವಾಹಕ್ಕೆ ಎರಡು ದಡಗಳು, ಒಂದು ಧರ್ಮ ಮತ್ತೊಂದು ಸಂಯಮ. ಈ ಎರಡೂ ಬದಿಗಳು ಗಟ್ಟಿಯಾಗಿದ್ರೆ ಪೌರುಷತ್ವ ಧೀಮಂತಿಕೆ ಆಗತ್ತೆ. ಅದಕ್ಕೆ ಶ್ರೀರಾಮ ಒಂದು ಸುಂದರ ಉದಾಹರಣೆ. ಅಸಾಮಾನ್ಯ ಶಕ್ತಿ ಇದ್ರೂ ಅವನು ಯಾವತ್ತೂ ಅದನ್ನ ಅಶಕ್ತರ ಮೇಲೆ ಅನುಚಿತ ಸಂದರ್ಭಗಳಲ್ಲಿ ಬಳಸಲಿಲ್ಲ. ಅದಕ್ಕೆ ಅವನು ಮರ್ಯಾದಾ ಪುರುಷೋತ್ತಮನಾಗ್ತಾನೆ. ತನ್ನ ಕೋಪ ಅಸೂಯೆಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳದ, ಧರ್ಮ ಸಂಯಮಗಳ ಕಟ್ಟುಗಳನ್ನ ಮೀರಿದ ಅಶ್ವತ್ಥಾಮ ಶೌರ್ಯ ಇದ್ದು ಆತ್ಮಘಾತಕನಾಗ್ತಾನೆ. ಧರ್ಮ ಸಂಯಮಗಳ ದಂಡೆಗಳಿಲ್ಲದ ಪೌರುಷ ಕ್ರೌರ್ಯ ಆಗತ್ತೆ. ಭದ್ರ ಬದಿಗಳಿಲ್ಲದ ಪ್ರವಾಹದ ಹಾಗೆ ಅಪಾಯಕಾರಿ ಆಗತ್ತೆ. ಈ ಶಕ್ತಿ ಅನ್ನೋದೇ ಹಾಗಲ್ವಾ, ಅದರದ್ದು ವಿರಾಟ ಸ್ವರೂಪ. ಬೇರೆ ಬೇರೆ ರೂಪಗಳನ್ನ ಹೊದ್ದು ತನ್ನ ಪರಾಕ್ರಮನ ಮೆರೆಯೋದೇ ಆ ಪರಮಶಕ್ತಿಯ ಸ್ವಭಾವ. ಅದೇ ನಮ್ಮನ್ನ ಕಾರ್ಯೋನ್ಮುಖನನ್ನಾಗಿಸೋದು. ನಮ್ಮಲ್ಲಿ ಪ್ರವಹಿಸುವ ಆ ಶಕ್ತಿಗೆ ಒಂದು ಮಾರ್ಗ ಬೇಕು. ನಮ್ಮ ಎಲ್ಲಾ ಕಲಿಕೆಯ ಉದ್ದೇಶವೇ ಆ ಶಕ್ತಿಗೆ ಹರಿವಿನ ಒಂದು ಸೂಕ್ತ ಮಾರ್ಗ ಕಲ್ಪಿಸೋದು. ನದಿಗೆ ಯಾರಾದರೂ ಕಟ್ಟೆ ಕಟ್ಟಿದ ಹಾಗೆ ನಮ್ಮೊಳಗಿರೋ ಶಕ್ತಿಗೂ ಒಂದು ಕಟ್ಟೆ ಬೇಕು. ಅದನ್ನು ನಮಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿಯರು ನಿರ್ಮಿಸ್ತಾರೆ. ಹಾಗೆ ಮಾಡದಿದ್ರೆ ನಮ್ಮಲ್ಲಿರೋ ಶಕ್ತಿ ವ್ಯರ್ಥವಾಗಿ ನಾವು ಏನಾಗಬಹುದಿತ್ತೋ ಅದು ಆಗದೆ ಏನೇನೋ ಆಗ್ಬಿಡ್ತೀವಿ. ನಮ್ಮ ಶಕ್ತಿಯ ಸದುಪಯೋಗದಲ್ಲಿ ನಮ್ಮ ಪಾತ್ರವೂ ಅವಶ್ಯ ಇದೆ. ನಮಗೆ ಸ್ವತಂತ್ರವಾಗಿ ಯೋಚಿಸೋದಕ್ಕೆ ಸಾಧ್ಯವಾದಾಗ ನಮ್ಮ ಕ್ಷಮತೆಯನ್ನು ನಾವೇ ಗುರುತಿಸಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ನಾವು ಏನಾಗಬೇಕು ಅಂತ ಅಂದ್ಕೊಂಡ್ರೆ ಅದಾಗಬಹುದು. ನೋಡಿ, ಒಂದು ಚೂಡಾರತ್ನನ ಹೇಳ್ತೀನಿ. ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರ, ವಿದ್ಯೆಗಳ ನರಿಪದೆರ್ದೊಡೆ, ಕೊಂದಂ ಲಕ್ಕ ಧನಮಿರಲು ಕೆಡುಗುಂ, ಚಿಕ್ಕಂದಿನ ವಿದ್ಯೆ ಪೊರುಗು ಚೂಡಾರತ್ನ. ಅಂದರೆ ಬಾಲ್ಯದಲ್ಲಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಬೇಕು. ವಿಪರ್ಯಾಸ ಅಂದರೆ ಇವತ್ತಿನ ಸಮಾಜದಲ್ಲಿ ಇದಾಗ್ತಾ ಇಲ್ಲ. ಮಕ್ಕಳಲ್ಲಿನ ಕ್ಷಮತೆಯನ್ನು ಗುರುತಿಸೋ ಕ್ಷಮತೆ ಯಾರಿಗೂ ಇಲ್ಲ. ಎಲ್ರಿಗೂ ಒಂದೇ ರೀತಿಯ ವಿದ್ಯಾಭ್ಯಾಸ, ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಯ ಕ್ಷಮತೆಗನುಗುಣವಾಗಿ ಅವನಿಗೆ ಬೆಳೆಯೋದಕ್ಕೆ ಅವಕಾಶಗಳು ಸಿಗುತ್ತೆ ಅಷ್ಟೆ. ಆದರೆ ಅದು ನಿಯೋಜಿತ ರೀತಿಯಲ್ಲಾದರೆ ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಯೋಗ್ಯರನ್ನು ನಾವು ನೋಡಬಹುದು. ಶಕ್ತಿಗೆ ಅಥವಾ ಪೌರುಷಕ್ಕೆ ಒಂದು ಮಾರ್ಗವನ್ನು ಕಲ್ಪಿಸಿದರೆ ಅದು ಸಮಾಜಕ್ಕೆ ಉಪಯೋಗವಾಗೋ ರೀತಿಯಲ್ಲಿ ಬೆಳೆಯುತ್ತೆ. ಇಲ್ಲದಿದ್ರೆ ಅದೇ ಶಕ್ತಿ ಸಮಾಜ ಘಾತಕವಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
18: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
20: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
20: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
21: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
18: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
21: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
22: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
23: ಮಕ್ಕಳೇ, ಜೀವನದಲ್ಲಿ ಮಾನವರಾದ ನಾವು ಮಾನವೀಯತೆಯಿಂದ ನಡ್ಕೊಳ್ಬೇಕು ಅನ್ನೋ ವಿಷಯ ನಮಗೆಲ್ಲ ಗೊತ್ತೇ ಇದೆ. ಆದರೂ ಕೂಡ ಕೆಲವೊಂದು ಸಲ ನಾವು ಮನುಷ್ಯತ್ವ ಮರೆತು ಯಾಂತ್ರಿಕವಾಗಿ ನಡ್ಕೊಳ್ತೇವೆ. ಒಬ್ಬ ಸಾಮಾನ್ಯ ಕುರುಬ ಬಾಲಕ ಒಬ್ಬ ಉನ್ನತ ಅಧಿಕಾರಿಯ ಮಾನವೀಯತೆಯನ್ನು ಹೇಗೆ ಬಡಿದೆಬ್ಬಿಸಿದ ಅನ್ನೋದು ಇವತ್ತಿನ ಕಥೆಯ ಸಾರಾಂಶ. ದಿವಾಕರ ಸಮಾಜದ ಅತ್ಯುನ್ನತ ಹುದ್ದೆಯನ್ನು ಹೊಂದಿದ ಒಬ್ಬ ಅಧಿಕಾರಿಯಾಗಿದ್ದ. ದಕ್ಷ ಅಧಿಕಾರಿಯಾದ ಅವನು ಎಲ್ಲಿ ಹೋದರೂ ಅವನಿಗೆ ಗೌರವ ಮಾನ್ಯತೆ ಸಿಗ್ತಾ ಇತ್ತು. ಹಾಗಾಗಿ ಅವನಿಗೆ ಅದೇ ಅಭ್ಯಾಸ ಆಗಿ ಹೋಗಿತ್ತು. ದಿವಾಕರ ಮೂಲತಃ ಒಳ್ಳೆಯ ವ್ಯಕ್ತಿನೇ ಆಗಿದ್ದ. ಆದರೆ ಅಧಿಕಾರದ ದರ್ಪದ ನಶೆ ಆತನ ನೆತ್ತಿಗೇರ್ಬಿಟ್ಟಿತ್ತು. ತಾನು ಎಲ್ಲಿ ಹೋದರೂ ಜನರು ತನ್ನ ಗೌರವಿಸ್ತಾರೆ, ತನ್ನ ಮಾತಿಗೆ ಎದುರಾಡುವ ಧೈರ್ಯ ಯಾರಿಗೂ ಇಲ್ಲ ಎನ್ನೋ ಅಹಮ್ಮು ಅವನಿಗೆ ಬಂದ್ಬಿಟ್ಟಿತ್ತು. ಒಂದ್ಸಲ ಆತ ತನ್ನ ಕುಟುಂಬದವರ ಜೊತೆಗೆ ಪ್ರವಾಸಕ್ಕೆ ಅಂತ ಹೊರಡ್ತಾನೆ. ತನ್ನ ಬಿಡುವಿಲ್ಲದ ಕೆಲಸದ ಮಧ್ಯೆ ಕೂಡ ಸ್ವಲ್ಪ ಸಮಯವನ್ನು ಹೊಂದಿಸ್ಕೊಂಡು ಮನೆಯವರನ್ನು ಸಂತೋಷಪಡಿಸೋಕ್ಕೆ ಈ ಪ್ರವಾಸವನ್ನು ಆತ ಏರ್ಪಡಿಸಿದ್ದ. ಹೀಗೆ ಅವರೆಲ್ಲ ಸೇರಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ದಾರಿ ಮಧ್ಯೆ ಒಂದು ತೋಪು ಅವರಿಗೆ ಕಾಣಿಸುತ್ತೆ. ಅದರಲ್ಲಿ ತೆಂಗು, ಬಾಳೆ, ಹಲಸು ಹೀಗೆ ಹಲವಾರು ಜಾತಿಯ ಹಣ್ಣುಗಳ ಮರಗಳಿದ್ವು. ನಗರದಲ್ಲಿ ಬೆಳೆದ ಅವರಿಗೆ ಈ ಹಸಿರಾದ ತೋಪು ಕಂಡಾಕ್ಷಣ ತುಂಬ ಖುಷಿಯಾಗುತ್ತೆ. ದೀರ್ಘ ಪ್ರಯಾಣದ ಬಳಲಿಕೆಯನ್ನು ನೀಗಿಸೋಕ್ಕೆ ಅವರೆಲ್ಲ ಕಾರ್ನಿಂದ ದಡ ದಡ ಅಂತ ಕೆಳಗಿಳಿದು ತೋಪಿನ ಒಳಗೆ ಹೋಗ್ತಾರೆ. ಸುಂದರವಾದಂತಹ ಪರಿಸರ ಅದಾಗಿತ್ತು. ಎಲ್ಲರೂ ಆನಂದದಿಂದ ಕೇಕೆ ಹಾಕ್ತಾ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾರೆ. ಅಷ್ಟರಲ್ಲಿ ದಿವಾಕರನ ಪತ್ನಿಯ ಕಣ್ಣು ತೋಪ್ನಲ್ಲಿ ಅಲ್ಲಲ್ಲಿ ಕಟ್ಟಿದ್ದ ಗೀಜಗನ ಗೂಡಿನ ಮೇಲೆ ಹೋಗುತ್ತೆ. ಅದನ್ನು ಅವಳು ತನ್ನ ಪತಿ ಮತ್ತು ಮಕ್ಕಳಿಗೆ ತೋರಿಸ್ತಾಳೆ. ಎಲ್ಲರ ಗಮನ ಗೀಜಗನ ಗೂಡಿನತ್ತ ಹೋಗುತ್ತೆ. ಸುಂದರವಾದಂತಹ ಗೂಡುಗಳು ಅಲ್ಲಲ್ಲಿ ತೂಗ್ತಾ ತೋಪಿಗೆ ಹಾಕಿದ ಹಾರದ ಹಾಗೆ ಕಾಣ್ತಾ ಇದ್ವು. ಪತ್ನಿಗೆ ತಟ್ಟನೆ ಒಂದು ಯೋಚನೆ ಬರುತ್ತೆ. ಒಂದೆರಡು ಗೀಜಗನ ಗೂಡನ್ನು ಮನೆಗೆ ತಗೊಂಡು ಹೋಗಿ ಅಲಂಕಾರಕ್ಕೆ ಮನೆಯ ಮುಂದಿನ ಕೈದೋಟದಲ್ಲಿ ತೂಗು ಹಾಕಿದರೆ ಹೇಗೆ ಅಂತ. ಅವರದ್ದು ಭವ್ಯವಾದಂತಹ ಒಂದು ದೊಡ್ಡ ಬಂಗ್ಲೆ ಆಗಿತ್ತು. ಹೊರಗೆ ವ್ಯವಸ್ಥಿತವಾದಂತಹ ಒಂದು ಸುಂದರ ಹೂದೋಟ ಇತ್ತು. ಅಧಿಕಾರಿಯ ಪತ್ನಿಗೆ ತನ್ನ ಮನೆ ಒಳಗೂ ಹೊರಗೂ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟದ ಕೆಲಸ ಆಗಿತ್ತು. ಅವಳು ತನ್ನ ಮನೆಯನ್ನು ಆ ಹೂದೋಟವನ್ನು ಅನೇಕ ಅಲಂಕಾರಿಕ ವಸ್ತುಗಳಿಂದ ಶೃಂಗರಿಸಿದ್ಲು. ಅದು ಅವಳ ಹವ್ಯಾಸನೇ ಆಗಿತ್ತು. ಅವಳು ಹೋದಲ್ಲೆಲ್ಲ ತಮ್ಮ ಮನೆಯ ಅಂದ ಹೆಚ್ಚಿಸುವ ವಸ್ತುಗಳೇನಾದರೂ ಕಂಡು ಬಂದರೆ ಅದು ಎಷ್ಟೇ ದುಬಾರಿ ಆಗಿದ್ದರೂ ಸಹ ಕೊಂಡು ತರ್ತಾ ಇದ್ಲು. ಹಾಗಾಗಿ ಪತ್ನಿ, ಅಲ್ಲಿ ನೋಡಿ ಆ ಗೀಜಗನ ಗೂಡನ್ನು ನೋಡಿ, ನನಗೆ ಎರಡು ಗೀಜಗನ ಗೂಡು ಬೇಕಿತ್ತು, ಕಿತ್ತು ತಂದುಕೊಡಿ ಅಂತ ಕೇಳ್ತಾಳೆ. ಪತ್ನಿಯ ಮಾತನ್ನ ಶಿರಸ ಪಾಲಿಸ್ತಾ ಇದ್ದ ಪತಿ, ಅದಕ್ಕೇನಂತೆ, ಎಷ್ಟೊಂದು ಗೂಡುಗಳು ಇಲ್ಲಿವೆ, ಒಂದೆರಡನ್ನು ಕಿತ್ತು ತಂದ್ರಾಯ್ತು ಅಂತ ಅಂದ. ಅದಕ್ಕೆ ಪತ್ನಿ, ಮರದ ಕೊಂಬೆಗಳು ಎಷ್ಟು ಎತ್ತೆತ್ತರವಾಗಿದೆ ನೋಡಿ, ಅದನ್ನು ಕೀಳೋದು ಹೇಗೆ ಅಂತ ಕೇಳಿದ್ಲು. ಆಗ ಅಧಿಕಾರಿ ಹೌದಲ್ಲ ಅಂತ ಅತ್ತಿತ್ತ ನೋಡ್ತಾನೆ. ತೋಪಿನ ಪಕ್ಕದಲ್ಲೇ ವಿಶಾಲವಾದ ಹಸಿರು ಹುಲ್ಲಿನ ಬಯಲಿತ್ತು. ಅಲ್ಲೊಬ್ಬ ಬಾಲಕ ಕುರಿಗಳನ್ನು ಮೇಯಿಸ್ತಾ ಇದ್ದ. ಅಧಿಕಾರಿ ತನ್ನ ಎಂದಿನ ದರ್ಪದಿಂದ ಆ ಬಾಲಕನನ್ನು, ಏಯ್ ಹುಡುಗ ಬಾರೋ ಇಲ್ಲಿ ಅಂತ ಕರೆದ. ಅವನೊಬ್ಬ ಹಳ್ಳಿ ಹುಡುಗ ಪಾಪ, ಹಿಂಜರಿತಾ ಬಂದು ನಿಂತ. ಅಧಿಕಾರಿ, ನೋಡು ಆ ಮರಗಳಲ್ಲಿ ತೂಗಾಡ್ತಾ ಇದೆಯಲ್ಲ ಗೀಜಗನ ಗೂಡು, ಅವುಗಳಲ್ಲಿ ಒಂದೆರಡನ್ನ ಕಿತ್ತು ತಂದುಕೊಡು ಅಂತ ಹೇಳ್ದ. ಹುಡುಗ ಏನೂ ಮಾತಾಡದೆ ಸುಮ್ಮನೆ ಅಧಿಕಾರಿಯನ್ನು ದಿಟ್ಟಿಸಿ ನೋಡ್ದ.

0: ರೂಪಾಯಿ ಕೊಡ್ತೀನಿ, ಬೇಗ ಕಿತ್ತು ತಗೊಂಬ ಗೂಡನ್ನ ಅಂತ 50 ರೂಪಾಯಿಯ ನೋಟನ್ನು ಹೊರತೆಗಿತಾನೆ. ಈ ಸಲ ಆ ಕುರುಬ ಬಾಲಕ ಮಾತಾಡ್ತಾನೆ, ಸ್ವಾಮಿ ನಾನು ಗೂಡನ್ನು ಕೇಳೋದಿಲ್ಲ, ಯಾವಾಗಲೂ ಅಧಿಕಾರ ಚಲಾಯಿಸೋದನ್ನು ಮಾತ್ರ ತಿಳಿದಿದ್ದ ಅಧಿಕಾರಿಗೆ ಒಳ್ಳೆ ಮುಖಭಂಗ ಆಯಿತು. ಏ ಯಾಕೋ ಕೇಳಲ್ಲ, ನಾನು ನಿನಗೆ 50 ರೂಪಾಯಿ ಕೊಡ್ತಾ ಇದ್ದೀನಲ್ಲ ಅಂತ ದರ್ಪದಿಂದ ಕೂಗಿದ. ಆಗ ಆ ಕುರುಬ ಬಾಲಕ, ಇಲ್ಲ ಸ್ವಾಮಿ, ಆ ಗೂಡುಗಳಲ್ಲಿ ಹಕ್ಕಿಯ ಮರಿಗಳಿವೆ, ಅದನ್ನು ನಾನು ಕಿತ್ತು ನಿಮಗೆ ಕೊಟ್ಟರೆ ಸಂಜೆ ತಾಯಿ ಹಕ್ಕಿ ಬಂದು ತನ್ನ ಗೂಡನ್ನು ಹುಡುಕುತ್ತೆ, ಗೂಡು ಮರಿಗಳು ಇಲ್ಲದನ್ನು ನೋಡಿ ಒಂದೇ ಸಮನೆ ಚೀರುತ್ತೆ, ತಾಯಿ ಇಲ್ಲದೆ ಮರಿಗಳು ಸತ್ತೋಗುತ್ತೆ. ನಮ್ಮ ಮನೆ ಇಲ್ಲೇ ಇದೆ ಸ್ವಾಮಿ, ತಾಯಿ ಹಕ್ಕಿಯ ಚೀರಾಟ ಕೇಳಿದರೆ ನನಗೆ ತುಂಬ ಸಂಕಟ ಆಗುತ್ತೆ, ನೀವು ಎಷ್ಟು ಹಣ ಕೊಟ್ಟರು ನಾನು ಮಾತ್ರ ಈ ಗೂಡನ್ನು ಕೀಳಲ್ಲ, ತಾಯಿ ಮತ್ತು ಮರಿ ಹಕ್ಕಿಯನ್ನು ಬೇರೆ ಮಾಡಲ್ಲ ಅಂತ ಉತ್ತರ ಕೊಟ್ಟ. ಅಧಿಕಾರಿಯ ಮುಖಕ್ಕೆ ಯಾರೋ ಪಟ್ಟಂತ ಏಟು ಕೊಟ್ಟಾಗಾಯಿತು. ಅಧಿಕಾರದ ದರ್ಪದ ಆವರಣದೊಳಗೆ ಎಲ್ಲೋ ಕಳೆದು ಹೋಗಿದ್ದ ಆತನ ಮನುಷ್ಯತ್ವವನ್ನು ಆ ಬಾಲಕ ತಟ್ಟಿ ಎಬ್ಬಿಸಿದ್ದ. ಆತನ ಮುಂದೆ ತನ್ನ ಅಸ್ತಿತ್ವ ಸಾಸಿವೆ ಕಾಳಿನಷ್ಟು ಅನ್ನೋ ಹಾಗೆ ಆತನ ಮನದಲ್ಲಿ ಅವನು ಅವಮಾನವನ್ನು ಅನುಭವಿಸ್ತಾನೆ. ಆತ ಯೋಚನೆ ಮಾಡ್ತಾನೆ, ಹೌದು ನನಗೂ ಇದರೊಳಗೆ ಮರಿಗಳಿವೆ ಅಂತ ತಿಳಿದಿತ್ತು, ಆದರೂ ಕೂಡ ನಾನು ಅದ್ರ ಬಗ್ಗೆ ಅದರ ತಾಯಿ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ, ಅವುಗಳು ನಮ್ಮ ಹಾಗೆ ಬದುಕೋಕ್ಕೆ ಬಯಸೋದಿಲ್ವೇ ಅಂತ ಅಂದ್ಕೊಂಡ. ಬಾಲಕನ ಬೆನ್ನನ್ನು ತಟ್ಟಿ ಪತ್ನಿಗೆ ಕಾರ್ ಹತ್ತಕ್ಕೆ ಹೇಳ್ತಾನೆ, ದಾರಿ ಉದ್ದಕ್ಕೂ ನನ್ನ ಈ ಅಧಿಕಾರದ ದರ್ಪದಲ್ಲಿ ನನ್ನ ಮನುಷ್ಯತ್ವವೇ ಸತ್ತೋಗಿತ್ತಲ್ಲ ಅಂತ ಪರಿತಪಿಸ್ತಾನೆ. ಇಂತಹ ಘಟನೆಗಳು ಮತ್ತೆ ಘಟಿಸಬಾರ್ದು ಅಂತ ಮನದಲ್ಲೇ ಪಣ ತೊಡ್ತಾನೆ. ತನ್ನ ಕಣ್ಣನ್ನು ತೆರೆಯಿಸಿದ ಆ ಪುಟ್ಟ ಕುರುಬ ಬಾಲಕನನ್ನು ಮನದಲ್ಲೇ ವಂದಿಸ್ತಾನೆ. ಕೇಳಿದ್ರಲ್ಲ ಮಕ್ಕಳೇ ಈ ಕಥೆಯನ್ನು, ಸಾಮಾಜಿಕ ಅಂತಸ್ತು ಸ್ಥಾನ ಮಾನಗಳೇ ಜೀವನ ಅಲ್ಲ, ಪುಸ್ತಕ ಜ್ಞಾನವೇ ಜ್ಞಾನವಲ್ಲ, ಪ್ರಕೃತಿ ಜೊತೆಗೆ ಒಂದಾಗಿ ಬಾಳಿದರೆ ಮಾತ್ರ ಮನುಷ್ಯತ್ವ ಜಾಗೃತ ಆಗುತ್ತೆ, ಮತ್ತು ಜೀವನದ ಪಾಠವನ್ನು ಹಿರಿಯರೇ ನೀಡಬೇಕು ಅಂತ ಏನಿಲ್ಲ, ಕಲಿಯುವ ಮನಸ್ಸಿದ್ರೆ ಅದನ್ನು ನಾವು ಚಿಕ್ಕವರಿಂದಲೂ ಕಲಿಬಹುದು ಅಲ್ವಾ.
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
4: ಪರಿಶುದ್ಧವಾದ ಹಾಲು?
5: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
6: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ವತಿಯಿಂದ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕಾರ್ಯಕ್ರಮದಡಿ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ವಿವಿಧ ಹುದ್ದೆಯನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರ ಹಾಗೂ ವಿದ್ಯಾರ್ಹತೆಯು: ನ್ಯೂರಾಲಜಿಸ್ಟ್ ಒಂದು ಹುದ್ದೆ, ಡಿಎಂ ಅಥವಾ ಡಿಎನ್ಬಿ ನ್ಯೂರಾಲಜಿ ವಿದ್ಯಾರ್ಹತೆಗೆ ಮಾಸಿಕ ವೇತನ ರು 150,000 ಹಾಗೂ ಎಂಡಿ ಡಿಎನ್ಬಿ ಜನರಲ್ ಮೆಡಿಸಿನ್ ವಿದ್ಯಾರ್ಹತೆ ವೇತನ ರು 110,000 ಹಾಗೂ 5 ವರ್ಷಗಳ ಅನುಭವ ಇರುವ ಎಂಬಿಬಿಎಸ್ ಪದವೀಧರರಿಗೆ ರು 60,000 ವೇತನವಿರುತ್ತದೆ. ಈ ಹುದ್ದೆಗೆ ಗರಿಷ್ಠ ವಯೋಮಿತಿ 60 ವರ್ಷಗಳು. ಜಿಲ್ಲಾ ಸಂಯೋಜಕರು ಒಂದು ಹುದ್ದೆ, ಲೈಫ್ ಸೈನ್ಸಸ್, ಪಬ್ಲಿಕ್ ಹೆಲ್ತ್, ಸಮಾಜಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ, ಅರ್ಥಶಾಸ್ತ್ರ, ಮಾನವ ಸಂಪನ್ಮೂಲ, ಸಮಾಜ ಕಾರ್ಯ ಅಥವಾ ಮನೋವಿಜ್ಞಾನ ವಿಷಯದಲ್ಲಿ ಪ್ರಥಮ ದರ್ಜೆಯೊಂದಿಗೆ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಮಾಸಿಕ ವೇತನ ರು 30,000 ಹಾಗೂ ಗರಿಷ್ಠ ವಯೋಮಿತಿ 45 ವರ್ಷಗಳು ಆಗಿರುತ್ತದೆ. ಅರ್ಜಿ ವಿತರಣೆ ದಿನಾಂಕ 14/10/2026 27/10/2026 ಪ್ರತಿದಿನ ಮಧ್ಯಾಹ್ನ 1 ಗಂಟೆಯ ತನಕ ಮಾತ್ರ. ಅರ್ಜಿಯನ್ನು ವಿಸ್ತರಿಸಲಾಗುತ್ತದೆ 4ನೇ ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ ಹಾಗೂ ಸರ್ಕಾರಿ ರಜಾದಿನಗಳನ್ನು ಹೊರತುಪಡಿಸಿ. ಭರ್ತಿ ಮಾಡಿದ ಅರ್ಜಿಯನ್ನ ಸಲ್ಲಿಸಲು ದಿನಾಂಕ 28/10/2026 ಸಂಜೆ 5 ಗಂಟೆಯವರೆಗೆ ಅವಕಾಶವಿರುತ್ತದೆ. ಅಭ್ಯರ್ಥಿಗಳು ಕನ್ನಡದಲ್ಲಿ ಸ್ಪಷ್ಟವಾಗಿ ಓದಲು ಮತ್ತು ಬರೆಯಲು ಬರುವವರಾಗಿರಬೇಕು. ನೇಮಕಾತಿ ಪ್ರಕ್ರಿಯೆ ಹಾಗೂ ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಗೆ ದೂರವಾಣಿ ಸಂಖ್ಯೆ 0818222 ಅಥವಾ 9481619580 ಸಂಪರ್ಕಿಸಬಹುದು ಎಂದು ಆರೋಗ್ಯ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ: ಇಂದಿನ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ವಿಚಾರಗಳು ಅತ್ಯಂತ ಅಗತ್ಯವಾಗಿದೆ ಎಂದು ಕರ್ನಾಟಕ ಗಾಂಧಿ ಅಧ್ಯಯನ ಕೇಂದ್ರದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಪಿ ಕೃಷ್ಣ ಹೇಳಿದರು. ದೇಶೀಯ ವಿದ್ಯಾಶಾಲಾ ಸಮಿತಿಯ ಡಿವಿಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಕನ್ನಡ ವಿಭಾಗ, ಎನ್ಎಸ್ಎಸ್ ಘಟಕ, ಐಕ್ಯುಎಸಿ ಹಾಗೂ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಹಯೋಗದಲ್ಲಿ ಗಾಂಧಿ ಅಧ್ಯಯನ ಕೇಂದ್ರ ಸ್ಥಾಪಿಸಿ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ, ಆಧುನಿಕ ಬದುಕಿನ ಭರಾಟೆಯಲ್ಲಿ ಕಳೆದು ಹೋಗುತ್ತಿರುವ ಮಾನವೀಯ ಮೌಲ್ಯವನ್ನು ನಾವು ಗಾಂಧೀಜಿಯವರಿಂದ ಕಟ್ಟಿಕೊಳ್ಳಲು ಸಾಧ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಡಿವಿಎಸ್ ಸಂಸ್ಥೆ ಅಧ್ಯಕ್ಷ ಕೆ ಬಸಪ್ಪಗೌಡ ಮಾತನಾಡಿ, ಗಾಂಧೀಜಿಯವರು ಜಗತ್ತು ಕಂಡ ಅದ್ವಿತೀಯ ಚೇತನ, ಸತ್ಯ ಮತ್ತು ಅಹಿಂಸೆಯಂತಹ ಸಂಗತಿಗಳಿಂದ ಜೀವಿಸಿ ಮಾದರಿಯಾದವರು. ನಮ್ಮಲ್ಲಿನ ಜಾತಿ ಮತ ಧರ್ಮಗಳ ತಾರತಮ್ಯ ದಾಟಿ ಮುನ್ನಡೆಯಬೇಕು ಎಂದು ಹೇಳಿದರು. ಡಿವಿಎಸ್ ಕುಲಸಚಿವ ಡಾಕ್ಟರ್ ವೆಂಕಟೇಶ್ ಮಾತನಾಡಿ, ಗಾಂಧೀಜಿಯವರು ವಿಶ್ವಮಾನ್ಯರು, ಅವರ ಬದುಕೇ ನಮಗೊಂದು ಮಾದರಿಯಾಗಬೇಕು ಎಂದರು. ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಕುಮಾರಸ್ವಾಮಿ ಮಾತನಾಡಿ, ಗಾಂಧಿ ಅಧ್ಯಯನ ಕೇಂದ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಗಾಂಧೀಜಿಯವರ ವಿಚಾರಧಾರೆಯನ್ನು ಹಂಚಲು ನಮಗೆ ಒಳ್ಳೆಯ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಗಾಂಧೀಜಿ ಅಧ್ಯಯನ ಕೇಂದ್ರದ ಕಾರ್ಯ ನಿರ್ವಹಣಾಧಿಕಾರಿ ಡಾಕ್ಟರ್ ಶಿವಪ್ರಸಾದ್ ಪಟ್ಟಣಗೆರೆ ಮಾತನಾಡಿ, ಶಿವಮೊಗ್ಗ ನಗರದಲ್ಲಿ ಡಿವಿಎಸ್ ಕಾಲೇಜ್ ತನ್ನದೇ ಆದ ಛಾಪು ಹೊಂದಿದೆ. ಇಲ್ಲಿ ನೀಡಲಾಗಿರುವ ಗಾಂಧಿ ಅಧೀನ ಕೇಂದ್ರದ ಮೂಲ ಉದ್ದೇಶವು ವಿದ್ಯಾರ್ಥಿಗಳಿಗೆ ತಲುಪಲಿ ಎಂದು ಆಶಿಸಿದರು. ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಸ್ಕೆ ಮಂಜುನಾಥ್ ಮಾತನಾಡಿ, ನಮ್ಮ ಕನ್ನಡ ವಿಭಾಗದಲ್ಲಿ ಹೊಸದಾಗಿ ಆರಂಭವಾಗಿರುವ ಕೇಂದ್ರದಿಂದ ಹೊಸ ಯೋಜನೆಯನ್ನ ರೂಪಿಸಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಗಾಂಧೀಜಿಯವರ ಜೀವನ ಸಂದೇಶ, ಮಾನವೀಯ ಮೌಲ್ಯ, ಆದರ್ಶ, ಸಿದ್ಧಾಂತವನ್ನು ಮುಟ್ಟಿಸುವಲ್ಲಿ ಕೇಂದ್ರವು ಮಹತ್ತರ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು. ಕನ್ನಡ ವಿಭಾಗದ ಡಾಕ್ಟರ್ ಉಮೇಶ್ ಅಂಗಡಿ, ಡಾಕ್ಟರ್ ಡಿಬಿ ಶಿವರುದ್ರಪ್ಪ, ಡಾಕ್ಟರ್ ರಾಜೇಶ್ವರಿ, ಸೌಭಾಗ್ಯ, ವನಜಾಕ್ಷಿ, ಕಾಂಚನ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಿರುವ ಪರಿಸರ ದಸರಾ ಕಾರ್ಯಕ್ರಮವು ಅಬ್ಬಲಗೆರೆಯ ಈಶ್ವರವನದಲ್ಲಿ ದಿನಾಂಕ 15/10/2026 ನಡೆಯಲಿದ್ದು, ಪ್ರೌಢಶಾಲಾ ಮಕ್ಕಳಿಗಾಗಿ ಪರಿಸರ ಕುರಿತಾದ ಚಿತ್ರಕಲೆ ಸ್ಪರ್ಧೆ, ಮರಗಳನ್ನು ಗುರುತಿಸುವ ಸ್ಪರ್ಧೆ ಹಾಗೂ ಪರಿಸರ ರಸಪ್ರಶ್ನೆ ಏರ್ಪಡಿಸಲಾಗಿದ್ದು, ಪಾಲಿಕೆಯ ವತಿಯಿಂದ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡಲಾಗುವುದು. ಮುಂದಿನ ವಿವರ. 2026-27 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಆರ್ಥಿಕವಾಗಿ ಹಿಂದುಳಿದಿರುವ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಹಾಗೂ ಪಾರ್ಸಿ ಅಭ್ಯರ್ಥಿಗಳಿಂದ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡಲು ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸಾಮೂಹಿಕ ವಿವಾಹಗಳ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 50,000 ನೀಡಲಾಗುವುದು. ವಧುವರರು ಜಿಲ್ಲಾ ನೋಂದಣಿ ವಕ್ಫ್ ಬೋರ್ಡ್ ಕಚೇರಿಗಳಲ್ಲಿ ಸಾಮೂಹಿಕ ವಿವಾಹಗಳ ಆಯೋಜಕರೆಂದು ನೋಂದಣಿಯಾಗಿರುವ ಖಾಸಗಿ ಟ್ರಸ್ಟ್ಗಳು, ದೇವಸ್ಥಾನ ಟ್ರಸ್ಟ್ಗಳು, ಸಂಘ ಸೊಸೈಟಿಗಳು, ವಕ್ಫ್ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ನಡೆಸುವ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ವಿವಾಹದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವ ಆಯೋಜಕರುಗಳಿಗೆ ಪ್ರೋತ್ಸಾಹ ಹಾಗೂ ವಿವಾಹದ ಖರ್ಚು ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 5,000 ರೂಗಳನ್ನು ನೀಡಲಾಗುವುದು. ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವ ಆಯೋಜಕರುಗಳು ಈ ಕಾರ್ಯಕ್ರಮದ 7 ದಿನ ಮುಂಚಿತವಾಗಿ ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಅರ್ಜಿ ಸಲ್ಲಿಸುವುದು ಮತ್ತು ವಿವಾಹ ನಡೆದ ದಿನಾಂಕದಿಂದ 3 ದಿನಗಳೊಳಗಾಗಿ ಅಗತ್ಯ ದಾಖಲಾತಿಗಳನ್ನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸುವುದು. ವಧುವರರು ಕನಿಷ್ಠ 7 ದಿನ ಮುಂಚಿತವಾಗಿ ವಾಸ್ತವ್ಯವಿರುವ ಜಿಲ್ಲೆಯಲ್ಲಿಯೇ ಅರ್ಜಿ ಸಲ್ಲಿಸತಕ್ಕದ್ದು. ಸಾಮೂಹಿಕ ವಿವಾಹಗಳಲ್ಲಿ ಕನಿಷ್ಠ 5 ಜೋಡಿಗಳು ಭಾಗವಹಿಸಿರತಕ್ಕದ್ದು. ವಧುವಿಗೆ ಕನಿಷ್ಠ 18 ವರ್ಷದಿಂದ 42 ವರ್ಷಗಳು, ವರನಿಗೆ ಕನಿಷ್ಠ 21 ವರ್ಷದಿಂದ 45 ವರ್ಷ ವಯಸ್ಸು ಆಗಿರತಕ್ಕದ್ದು. ವಧುವರರ ವಾರ್ಷಿಕ ಆದಾಯವು 2.50 ಲಕ್ಷಗಳು ಮತ್ತು ಒಟ್ಟಾರೆಯಾಗಿ 5 ಲಕ್ಷಗಳನ್ನು ಮೀರತಕ್ಕದ್ದಲ್ಲ. ಈ ಸೌಲಭ್ಯವನ್ನು ಜೀವನದಲ್ಲಿ ಒಮ್ಮೆ ಮಾತ್ರ ಪಡೆಯಬಹುದಾಗಿದೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ನೀಡಲಾಗುವುದು. ವರನಿಗೆ ಈಗಾಗಲೇ ಜೀವಂತ ಪತ್ನಿ ಇದ್ದಲ್ಲಿ ಅಥವಾ ವಧುವಿಗೆ ಜೀವಂತ ಪತಿ ಇದ್ದಲ್ಲಿ ಈ ಯೋಜನೆ ಅನ್ವಯಿಸುವುದಿಲ್ಲ. ಆಸಕ್ತರು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818220206 ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗದ ಫ್ರೆಂಡ್ ಸೆಂಟರ್ ನೇತ್ರ ಮತ್ತು ರಕ್ತ ಭಂಡಾರ ಸಂಸ್ಥೆಯು 60 ವರ್ಷಗಳ ಸೇವಾ ಸಂಭ್ರಮದ ಅಂಗವಾಗಿ ಸಾರ್ವಜನಿಕರಿಗಾಗಿ ನೇತ್ರದಾನದ ಮಹತ್ವ ಮತ್ತು ಅರಿವು ಎಂಬ ವಿಷಯದ ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿದೆ. ಕಳೆದ 6 ದಶಕಗಳಿಂದ ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಯು ನೇತ್ರದಾನದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಹಮ್ಮಿಕೊಂಡಿದೆ. ಪ್ರಬಂಧವು A4 ಅಳತೆಯ 2 ಪುಟಗಳ ಮಿತಿಯೊಳಗಿರಬೇಕು. ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಆಯ್ಕೆಯಾಗುವ 3 ಪ್ರಬಂಧಗಳಿಗೆ ನಗದು ಬಹುಮಾನ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ತಮ್ಮ ಪ್ರಬಂಧವನ್ನು 30/30/2026 ಅಂಚೆ ಮೂಲಕ ಕಳುಹಿಸಬೇಕು. ಪ್ರಬಂಧಗಳನ್ನು ಅಧ್ಯಕ್ಷರು, ಫ್ರೆಂಡ್ ಸೆಂಟರ್, ನೇತ್ರ ಮತ್ತು ರಕ್ತ ಭಂಡಾರ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ ಈ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. ಹೆಚ್ಚಿನ ಮಾಹಿತಿಗಾಗಿ 8217495902 ಅಥವಾ 9448463175 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಾನೂರು ಹಾಗೂ ಆಡಳಿತಾಧಿಕಾರಿ ನಾಗರಾಜ್ ವಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸೋಂಕು ಹೊಂದಿದ ಈಡಿಸ್ ಈಜಿಪ್ಟಿ ಸೊಳ್ಳೆಗಳ ಕಡಿತದಿಂದ ಹರಡುವ ಡೆಂಗಿ ಹಾಗೂ ಚಿಕುನ್ಗುನ್ಯ ಜ್ವರಗಳ ನಿಯಂತ್ರಣಕ್ಕೆ ಸಾರ್ವಜನಿಕರು ಕೈಜೋಡಿಸುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ನಿಂತ ಸ್ವಚ್ಛ ನೀರಿನಲ್ಲಿ ಉತ್ಪತ್ತಿಯಾಗುವ ಈ ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲು ವೇಳೆಯಲ್ಲಿ ಕಚ್ಚುತ್ತವೆ. ಈ ಸೊಳ್ಳೆಗಳು ಮೊಟ್ಟೆ, ಲಾರ್ವಾ ಮತ್ತು ಪ್ಯೂಪಾ ಹಂತಗಳನ್ನು ನೀರಿನಲ್ಲಿ ಪೂರೈಸಿ 8-10 ದಿನಗಳಲ್ಲಿ ಪೂರ್ಣ ಪ್ರಮಾಣದ ಸೊಳ್ಳೆಯಾಗಿ ಬೆಳೆಯುತ್ತವೆ. ಈ ರೋಗದ ಲಕ್ಷಣಗಳು ಹಠಾತ್ತನೆ ಕಾಣಿಸಿಕೊಳ್ಳುವ ತೀವ್ರ ಜ್ವರ, ವಿಪರೀತ ತಲೆನೋವು ಹಾಗೂ ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮೈಕೈ ನೋವು ಮತ್ತು ಕೀಲುಗಳಲ್ಲಿ ನೋವು, ವಾಕರಿಕೆ ಹಾಗೂ ವಾಂತಿ, ಈ ರೀತಿಯ ಲಕ್ಷಣಗಳು ಕಂಡುಬರುತ್ತವೆ. ಸೊಳ್ಳೆ ಉತ್ಪತ್ತಿ ತಾಣಗಳಾದ ಸಿಮೆಂಟ್ ತೊಟ್ಟಿಗಳು,
ಪ್ಲಾಸ್ಟಿಕ್ ಡ್ರಮ್ಗಳು, ಬ್ಯಾರಲ್ಗಳು, ಬಕೆಟ್ಗಳು, ಏರ್ ಕೂಲರ್ಗಳು, ಹೂವಿನ ಕುಂಡಗಳ ತಟ್ಟೆಗಳು, ತೆಂಗಿನ ಚಿಪ್ಗಳು ಹಾಗೂ ಹಳೆಯ ಒಡೆದ ಟೈರ್ಗಳಲ್ಲಿ ಮಳೆ ನೀರು ಅಥವಾ ಸ್ವಚ್ಛ ನೀರು ನಿಲ್ಲುವುದರಿಂದ ಸೊಳ್ಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಈ ಕಾರಣ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೀರಿನ ಸಂಗ್ರಹಣಾ ತೊಟ್ಟಿಗಳು, ಏರ್ ಕೂಲರ್ಗಳು ಮತ್ತು ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಚೆನ್ನಾಗಿ ಉಜ್ಜಿ ಸ್ವಚ್ಛಗೊಳಿಸಿ ಮುಚ್ಚಳದಿಂದ ಮುಚ್ಚಬೇಕು. ಮನೆಯ ಸುತ್ತಮುತ್ತ ಇರುವ ಒಡೆದ ಬಾಟಲಿಗಳು, ಟೈರ್ಗಳು ಹಾಗೂ ತೆಂಗಿನ ಚಿಪ್ಪುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸೊಳ್ಳೆ ಪರದೆಗಳು, ಸೊಳ್ಳೆ ನಿರೋಧಕಗಳನ್ನು ಬಳಸಿ ಹಗಲು ಹೊತ್ತಿನಲ್ಲಿ ಸೊಳ್ಳೆ ಕಡಿತದಿಂದ ರಕ್ಷಣೆ ಪಡೆಯಬೇಕು. ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಯಾವುದೇ ನಿರ್ಲಕ್ಷ್ಯ ವಹಿಸದೆ ತಕ್ಷಣವೇ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಉಚಿತ ಪರೀಕ್ಷೆ ಮತ್ತು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಪ್ರಕಟಣೆ ತಿಳಿಸಿದೆ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ನಿಗಮವು ವಿಶ್ವ ಕೌಶಲ್ಯ ಸ್ಪರ್ಧೆ 2026 ಹಾಗೂ ರಾಜ್ಯದಲ್ಲಿ ನಡೆಯುವ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಕರ್ನಾಟಕ 2026 ವಿವಿಧ ಕೌಶಲ್ಯ ಸ್ಪರ್ಧೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಿದೆ. ಆಸಕ್ತ ಅಭ್ಯರ್ಥಿಗಳು www.skillindiadigital.gov.in ಜಾಲತಾಣದಲ್ಲಿ ಅಕ್ಟೋಬರ್ 19 ಅರ್ಜಿ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 9604492216 ಅಥವಾ 7204233733 ಸಂಪರ್ಕಿಸುವಂತೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವತಿಯಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ನಿರ್ಣಾಯಕ ಖನಿಜಗಳ ಮೌಲ್ಯ ಸರಪಳಿ ವಿಷಯದ ಕುರಿತು 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು 4 ಮತ್ತು 5 ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಕಚೇರಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ವಿವಿಧ ಪ್ರತಿಷ್ಠಿತ ಸಂಸ್ಥೆಗಳ ಹೆಸರಾಂತ ವಿಜ್ಞಾನಿಗಳು, ತಾಂತ್ರಿಕ ಉಪನ್ಯಾಸಕರು, ಉದ್ಯಮಿಗಳು, ಸಂಶೋಧಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ. ನಿರ್ಣಾಯಕ ಖನಿಜಗಳ ಸಂಗ್ರಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಯುವ ವಿಜ್ಞಾನಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಪ್ರಬಂಧವನ್ನು ಮಂಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಆಸಕ್ತರು ಪೋಸ್ಟರ್ ಅಥವಾ ಸಂಶೋಧನಾ ಪ್ರಬಂಧವನ್ನು ಸಲ್ಲಿಸುವ ಮೂಲಕ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬಹುದು. ಪ್ರಬಂಧ ಸಲ್ಲಿಕೆ ಹಾಗೂ ನೋಂದಣಿಗೆ 30 ಅಕ್ಟೋಬರ್ ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9620767819 ಅಥವಾ 9743841944 ಸಂಪರ್ಕಿಸಬಹುದು. ನೋಂದಣಿ ಮತ್ತು ಇತರ ವಿಚಾರವನ್ನು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವೆಬ್ಸೈಟ್ ksta.academy.in ಇಲ್ಲಿ ಪಡೆಯಬಹುದು. ಮುಂದಿನ ವಿವರ. ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ದಸರಾ 2026 ಅಂಗವಾಗಿ 15 ಅಕ್ಟೋಬರ್ ಅಬ್ಬಲಗೆರೆಯ ಈಶ್ವರವನದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ.

ಇದೆ. ಇಂದು ಬೆಳಗ್ಗೆ 9 ಗಂಟೆಗೆ ಉಪಹಾರದ ಬಳಿಕ ಪರಿಸರದ ಕುರಿತು ಚಿತ್ರಕಲೆ, ಪರಿಸರ ಕ್ವಿಜ್ ಹಾಗೂ ಮರಗಳನ್ನು ಗುರುತಿಸುವ ಸ್ಪರ್ಧೆಗಳು ನಡೆಯಲಿವೆ. ವಿಜೇತರಿಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಬಹುಮಾನ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ವಿತರಿಸಲಾಗುತ್ತದೆ. ಕೆಬಿಸಿ ಸೇವಾ ಟ್ರಸ್ಟ್ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಿವಮೊಗ್ಗ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ 15 ಅಕ್ಟೋಬರ್ ಬೆಳಗ್ಗೆ 10:30 ನಗರದ ಬಾಲರಾಜರಸ್ ರಸ್ತೆಯ ಮಥುರಾ ಪ್ಯಾರಡೈಸ್ನಲ್ಲಿ ದತ್ತಿ ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೊಳಲ್ಕೆರೆಯ ಸಾಹಿತಿ ಚಂದ್ರಶೇಖರ್ ತಾಳ್ಯ ಅವರು ಪಿ ಲಂಕೇಶ್ ಅವರ ಬದುಕು ಬರಹ ವಿಷಯವಾಗಿ ಉಪನ್ಯಾಸ ನೀಡಲಿದ್ದಾರೆ. ರಾಜ್ಯ ಕರ್ನಾಟಕ ನೌಕರರ ಸಂಘದ ಅಧ್ಯಕ್ಷ ಬಸವ ಪ್ರಶಸ್ತಿ ಪುರಸ್ಕೃತ ಸಿಎಸ್ ಷಡಕ್ಷರಿ ಅವರನ್ನ ಸನ್ಮಾನಿಸಲಾಗುವುದು. ನಂದೀಶೇಶ್ವರಪ್ಪ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ಎನ್ಎಸ್ ಲವಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ದತ್ತಿದಾನಿ ಕತ್ತಿಗೆ ಬಿ ಚನ್ನಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ನೊಳಂಬ ಲಿಂಗಾಯತ ಸಂಘದ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಕೆ ಹಾಗೂ ಜಿಲ್ಲಾ ಸದಸ್ಯರಿಗೆ ಔತಣಕೂಟ ಏರ್ಪಡಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: That is 7259917629.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಟಿಫನ್ ಕೂಡ ಮಾಡಿಕೊಂಡು ಕಾರ್ಯಕ್ರಮ ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ನಿಮ್ದು ಟಿಫನ್ ಆಯ್ತಾ, ಕಾಫಿ ಟೀ ಆಯ್ತಾ, ಏನು ಸಮಾಚಾರ? ಕಾಫಿ ಟೀ ಆದರೆ ಓಕೆ, ಟಿಫನ್ ಕೂಡ ಮಾಡ್ತಾ ಇದ್ದೀರಂದ್ರೆ ಸೂಪರ್. ಓಕೆ ಓಕೆನಾ. ಸೊ ಹಾಗಿದ ಮೇಲೆ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ, ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಿಸರದ ಬಗ್ಗೆ, ಅಂದರೆ ಒಂದ್ಸರಿ ನದಿಗಳ ಬಗ್ಗೆ, ಇನ್ನೊಂದ್ಸರಿ ಬೆಟ್ಟ ಗುಡ್ಡ ಕಾಡಿನ ಬಗ್ಗೆ, ಮತ್ತೊಂದ್ಸರಿ ಸಮುದ್ರ ಸಾಗರಗಳ ಬಗ್ಗೆ, ಹಾಗೆ ಇನ್ನೊಂದ್ಸರಿ ತರಕಾರಿ ಹಣ್ಣು ಹೂವು ಪ್ರಾಣಿ ಪಕ್ಷಿ ಎಲ್ಲದ್ರ ಬಗ್ಗೆ ಕೂಡ ಒಂದೊಂದಿಷ್ಟೇ ಪರಿಚಯನ ಮಾಡಿಕೊಡುವಂತಹ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ಪರಿಸರ ಸಂರಕ್ಷಣೆ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಹಾಗೆ ಈ ತರಕಾರಿ ಹಣ್ಣನ್ನ ನಾವು ತಿನ್ಬೇಕು, ಹೂಗಳನ್ನ ನೋಡಿ ಆನಂದಿಸ್ಬೇಕು, ಹಾಗೆ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸ್ಬೇಕು. ಹೀಗೆಲ್ಲ ಇರುವಾಗ ವೈದ್ಯರು ಕೂಡ ನಮ್ಗೆ ಯಾವಾಗ್ಲೂ ಸಲಹೆಯನ್ನ ನೀಡ್ತಾರೆ, ನಿಮ್ಮ ಆಹಾರ ಕ್ರಮ ಸರಿಯಾಗಿರ್ಲಿ, ಅದರಲ್ಲೂ ಆಹಾರ ಕ್ರಮಗಳಲ್ಲಿ ತರಕಾರಿ ಹಣ್ಣುಗಳನ್ನ ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ, ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಸೇವಿಸಿ ಅಂತ. ಇನ್ನು ಸಾಮಾನ್ಯವಾಗಿ ನಾವು ಕೆಲವು ತರಕಾರಿಗಳನ್ನ ಇಷ್ಟಪಡೋದಿಲ್ಲ, ಹೀಗಾಗಿ ಅದರಿಂದ ಅಡುಗೆ ಮಾಡೋಕೆ ಕೂಡ ನಾವು ಅದನ್ನ ಇಷ್ಟಪಡೋದಿಲ್ಲ, ಆ ತರಕಾರಿಗಳನ್ನ ದೂರ ಇಟ್ಬಿಡ್ತೀವಿ. ಅದರಲ್ಲೂ ಕ್ಯಾಪ್ಸಿಕಮ್ ಅನ್ನ ಹೆಚ್ಚಿನವರು ದೂರ ಇಡ್ತಾರೆ. ಆದ್ರೆ ಕ್ಯಾಪ್ಸಿಕಮ್ ಸೇವಿಸೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು, ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿದೆ ಕ್ಯಾಪ್ಸಿಕಮ್. ಅಂದ್ರೆ ದಪ್ಪ ಮೆಣಸಿನಕಾಯಿ ಅಂತ ಕೂಡ ಕರೀತಾರೆ. ಇದನ್ನ ಹೆಚ್ಚಾಗಿ ಸಲಾಡ್ ಹಾಗೆ ಬೇರೆ ಬೇರೆ ಅಡುಗೆಗಳಲ್ಲಿ ಸೇರಿಸಲಾಗುತ್ತೆ. ಇದರಲ್ಲಿ ಜೀವಸತ್ವಗಳು ಸಮೃದ್ಧವಾಗಿದ್ದು ಅನೇಕ ರೋಗಗಳನ್ನ ನಿಯಂತ್ರಿಸೋಕೆ ಸಹಾಯ ಕೂಡ ಮಾಡುತ್ತೆ. ಕ್ಯಾಪ್ಸಿಕಮ್ ಅನ್ನ ಕನ್ನಡದಲ್ಲಿ ದೊಡ್ಡ ಮೆಣಸಿನಕಾಯಿ ಅಂತಾರೆ, ದಪ್ಪ ಮೆಣಸಿನಕಾಯಿ ಅಂತ ಕೂಡ ಕರೀತಾರೆ. ಹಾಗೆ ಕ್ಯಾಪ್ಸಿಕಮ್ ಕೂಡ ವಿವಿಧ ಬಣ್ಣಗಳಲ್ಲಿ ಇರುವಂತದ್ದು. ಅದರಲ್ಲೂ ಹಸಿರು ಬಣ್ಣದ ಕ್ಯಾಪ್ಸಿಕಮ್ ಎಲ್ಲರೂ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಹಳದಿ ಬಣ್ಣದ ಕ್ಯಾಪ್ಸಿಕಮ್, ಕೆಂಪು ಬಣ್ಣದ ಕ್ಯಾಪ್ಸಿಕಮ್ ಕೂಡ ದೊರೆಯುತ್ತೆ. ಈ ಕ್ಯಾಪ್ಸಿಕಮ್ಗಳು ಉತ್ಕರ್ಷಣ ನಿರೋಧಕಗಳು, ಅಂದ್ರೆ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿದ್ದು ವಿಟಮಿನ್ಗಳಿಂದ ಸಮೃದ್ಧವಾದಂತಹ ತರಕಾರಿ. ಇದು ಕ್ಯಾನ್ಸರ್ ತಡೆಗಟ್ಟುತ್ತೆ, ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ, ಕಣ್ಣಿಗೆ ರಕ್ಷಣೆಯನ್ನ ನೀಡುತ್ತೆ, ಜೊತೆಗೆ ರಕ್ತಹೀನತೆಯ ನಿವಾರಣೆಯನ್ನ ಕಡಿಮೆ ಮಾಡುತ್ತೆ, ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕ್ಯಾಪ್ಸಿಕಮ್ನ ಕೃಷಿ ಮಾಡುವವರು ಹೆಚ್ಚಾಗಿ ಬೆಳೆಯೋದಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಕೆಲವು ಸಮಯದಲ್ಲಿ ಇದರಿಂದ ಒಳ್ಳೆ ಫಸಲ್ ಕೂಡ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ. ಈ ದೊಡ್ಡ ಮೆಣಸಿನಕಾಯಲ್ಲಿ ಕೆಲವೊಮ್ಮೆ ಕಡಿಮೆ ಕಾರದ ಮೆಣಸು ಪ್ರಭೇದಗಳೊಂದಿಗೆ ಸಿಹಿ ಮೆಣಸು ಕೂಡ ಇರುತ್ತೆ. ಕ್ಯಾಪ್ಸಿಕಂ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಸಕ್ಕರೆ, ಫೈಬರ್ ಹಾಗೆ ಕೊಬ್ಬಿನಿಂದ ಸಮೃದ್ಧವಾಗಿದೆ. ಈ ಕ್ಯಾಪ್ಸಿಕಂನ ಶಿಮ್ಲಾ ಮಿರ್ಚಿ ಅಂತ ಕೂಡ ಕರೀತಾರೆ. ನಮ್ಮ ಅಡುಗೆಗಳಲ್ಲಿ ಕ್ಯಾಪ್ಸಿಕಂ ಅಥವಾ ದೊಡ್ಡ ಮೆಣಸಿನಕಾಯಿ ಕೇವಲ ಬಣ್ಣ ಹಾಗೆ ಕರಂ ಕರಂ ಅಂತ ಅಗೆಯೋದಕ್ಕಿಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಪೌಷ್ಟಿಕ ದಪ್ಪವಾದ ತರಕಾರಿ ಇದಾಗಿದ್ದು ಇದರಲ್ಲಿ ವಿಟಮಿನ್ ಸಿ ಆಗಿರ್ಬೋದು, ನಾರಿನಂಶ ಹಾಗೆ ಆಂಟಿ ಆಕ್ಸಿಡೆಂಟ್ ಉತ್ತಮ ಮೂಲವಾಗಿದೆ. ಕ್ಯಾಪ್ಸಿಕಂ ನೋಡೋದಕ್ಕೆ ಒಂದ್ ರೀತಿ ಖುಷಿಯಾಗುತ್ತೆ, ಯಾಕಂದ್ರೆ ಕಲರ್ ಕಲರ್ ತರಕಾರಿ ಅಲ್ಲಪ್ಪ ಅಂತ. ಯಾಕಂದ್ರೆ ಯೂಶಲಿ ನಾವು ಬಳಸುವಂತಹ ತರಕಾರಿಗಳು ಒಂದು ಹಸಿರು ಬಣ್ಣ ಇರುತ್ತೆ, ಇಲ್ಲ ಒಂದು ಕೆಂಪು ಬಣ್ಣ ಇರುತ್ತೆ, ಹಾಗೆ ಬದನೆಕಾಯಿಗಳು ನೇರಳೆ ಬಣ್ಣ ಇರುತ್ತೆ. ಆದ್ರೆ ಈ ಕ್ಯಾಪ್ಸಿಕಂ ಮೂರನ್ನು ಒಟ್ಟಿಗೆ ಇಟ್ಟಾಗ ಒಂದ್ ಕಡೆ ಹಸಿರು, ಮತ್ತೊಂದ್ ಕಡೆ ಕೆಂಪು, ಮತ್ತೊಂದ್ ಕಡೆ ಹಳದಿ, ಹಾಗೆ ಇನ್ನು ಕೇಸರಿ ಬಣ್ಣದ ಕ್ಯಾಪ್ಸಿಕಂ ಕೂಡ ನಾವು ನೋಡಬಹುದು. ಹಾಗಿದ್ರೆ ಕೇಳುಗರೆ, ಈ ಕ್ಯಾಪ್ಸಿಕಂ ಅಷ್ಟೊಂದು ಆರೋಗ್ಯಕಾರಿ ಪ್ರಯೋಜನಗಳನ್ನ ಒಳಗೊಂಡಿದ್ಯಾ? ನಾವು ಅಡುಗೆಯಲ್ಲಿ ಯಾಕೆ ಕ್ಯಾಪ್ಸಿಕಂನ ಬಳಸಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ತರಕಾರಿ. ತುಂಬಾ ಜನ ಇದರಿಂದ ಉಪಯೋಗ ಇಲ್ಲ ಅಂತ ಬದಿಗಿಟ್ಬಿಡ್ತಾರೆ, ಆದ್ರೆ ಈ ತರಕಾರಿಯಿಂದ ಸಾಕಷ್ಟು ಪ್ರಯೋಜನ ಇದೆ. ಆ ಒಂದು ತರಕಾರಿನೇ ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ ತರಕಾರಿ ಬಗ್ಗೆ ಮಾತನಾಡ್ತಾ ಇದ್ದೆ, ಯಾಕಂದ್ರೆ ನೈಸರ್ಗಿಕವಾಗಿ ಸಿಗುವ ಒಂದೊಂದು ತರಕಾರಿಯಿಂದ ಒಂದೊಂದು ಬಗೆಯ ಪೌಷ್ಟಿಕ ಸತ್ವಗಳಿರುತ್ತೆ. ಇನ್ನು ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ವಿಟಮಿನ್ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಸಿಗುವಂತದ್ದು. ಉದಾಹರಣೆಗೆ ಹೇಳೋದಾದ್ರೆ, ಬೀಟ್ರೂಟ್ ಸೇವಿಸಿದ್ರೆ ದೇಹಕ್ಕೆ ಹೆಚ್ಚು ರಕ್ತ ಸೇರುತ್ತೆ. ಅದೇ ರೀತಿ ಕ್ಯಾರೆಟ್ ಸೇವನೆ ಮಾಡೋದ್ರಿಂದ ಬುದ್ಧಿ ಚುರುಕಾಗುತ್ತೆ. ಇನ್ನು ಕಣ್ಣಿನ ಸಮಸ್ಯೆ ಕೂಡ ದೂರ ಆಗುತ್ತೆ. ಇದೇ ಗುಂಪಿಗೆ ಬೇರೆ ಬೇರೆ ಬಣ್ಣಗಳಲ್ಲಿ ದೊರೆಯುವಂತಹ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿ ಅಂತ ನಾವೇನ್ ಕರಿತೀವಿ, ಇದರಿಂದ ಕೂಡ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿದೆ. ಸ್ವತಃ ಆರೋಗ್ಯ ತಜ್ಞರು ಹೇಳುವಂತೆ ಈ ಕ್ಯಾಪ್ಸಿಕಮ್ ಅಲ್ಲಿ ಅಗಾಧ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶ ಒಳಗೊಂಡಿದೆ. ಈ ದಪ್ಪ ಮೆಣಸಿನಕಾಯಿಯನ್ನ ವಿವಿಧ ತರಕಾರಿಗಳ ಜೊತೆಗೆ ಅಡುಗೆಯಲ್ಲಿ ಬಳಸೋದ್ರಿಂದ ಅಡುಗೆಯ ಸ್ವಾದ ಕೂಡ ಹೆಚ್ಚಾಗೋದು ಮಾತ್ರ ಅಲ್ಲದೆ ಸಂಧಿವಾತ ಇರಬಹುದು, ಮಧುಮೇಹ, ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ದೀರ್ಘಕಾಲದ ಕಾಯಿಲೆಗಳನ್ನ ತಡೆಯುತ್ತೆ. ಹಾಗಿದ್ರೆ ಈ ಕ್ಯಾಪ್ಸಿಕಮ್ ನಿಂದ ಅಂತದೇನೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳಿದೆ, ಅದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡೋಣವಾ. ಮೊದಲನೇದಾಗಿ, ಕ್ಯಾಪ್ಸಿಕಮ್ ಇಂದ ಹೃದಯದ ಕಾಯಿಲೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತೇ ಇರೋ ಹಾಗೆ ಹೃದಯದ ಕಾಯಿಲೆಗಳು ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ವಿಶ್ವಾದ್ಯಂತ ಸಾವಿನ ಸಂಖ್ಯೆ ಹೆಚ್ಚೋಕೆ ಕಾರಣವಾಗಿದೆ. ಇದೊಂದು ಭಯಾನಕ ಕಾಯಿಲೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ದಿನಗಳಲ್ಲಿ ಸಣ್ಣ ವಯಸ್ಸಿನವರಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ನಾವು ನೋಡ್ತಾ ಇದೀವಿ. ಇದು ನಿಜಕ್ಕೂ ಭಯ ಹುಡ್ಸುತ್ತಲ್ವಾ? ಈ ಕಾಯಿಲೆಯಿಂದೆಲ್ಲ ದೂರವಿರಬೇಕಾದ್ರೆ ನಾವು ಸರಿಯಾದ ಜೀವನ ಶೈಲಿಯ ಜೊತೆಗೆ ಕಟ್ಟುನಿಟ್ಟಿನ ಆರೋಗ್ಯಹಾರಿ ಅಥವಾ ಆಹಾರ ಪದ್ಧತಿಗಳನ್ನ ಅನುಸರಿಸಬೇಕು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕ್ಯಾಪ್ಸಿಕಮ್ ಕೂಡ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯ ತರಕಾರಿ ಅಂತ ಹೇಳಬಹುದು. ಯಾಕಂದ್ರೆ ಈ ತರಕಾರಿಯಲ್ಲಿರುವ ಹಲವಾರು ಬಗೆಯ ಪೋಷಕಾಂಶಗಳು ಹೃದಯವನ್ನ ಆರೋಗ್ಯವಾಗಿರಿಸೋಕೆ ಸಹಾಯ ಮಾಡುತ್ತೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಸ್ವತಃ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸಿನಕಾಯಿಯಲ್ಲಿ ಮನುಷ್ಯನ ಹೃದಯದ ಪ್ರಮುಖ ಭಾಗಗಳಾದ ರಕ್ತನಾಳಗಳು ಹಾಗೆ ಅಪಧಮನಿಗಳು ಏನಿದೆ ಇದ್ರಲ್ಲಿ ಕೊಬ್ಬಿನ ಅಂಶ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಅಂಶದಿಂದ ಸಮಸ್ಯೆ ಬರದೇ ಇರೋ ಹಾಗೆ ಕಾಪಾಡಿಕೊಳ್ಳುತ್ತೆ ಈ ಆರೋಗ್ಯಕಾರಿ ತರಕಾರಿ ಕ್ಯಾಪ್ಸಿಕಮ್. ಹೃದಯದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯುವುದಕ್ಕೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆನ ದೂರ ಮಾಡುತ್ತೆ ಈ ಕ್ಯಾಪ್ಸಿಕಮ್ ಸೇವಿಸೋದ್ರಿಂದ. ಹೀಗಾಗಿ ಈ ಹೆಚ್ಚು ಬಿಪಿ ಇದ್ದವರು, ಇನ್ನು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದವರು ಕೂಡ ದೈನಂದಿನ ಆಹಾರ ಪದ್ಧತಿಯಲ್ಲಿ ಈ ಒಂದು ತರಕಾರಿಯನ್ನ ಸೇರಿಸಿಕೊಳ್ಳೋದು ಒಳ್ಳೇದು ಅಂತ ಸ್ವತಃ ತಜ್ಞರೇ ಹೇಳ್ತಾರೆ. ವಿಶೇಷವಾಗಿ ತೂಕ ಇಳಿಸೋರಿಗೆ ಕೂಡ ಕ್ಯಾಪ್ಸಿಕಮ್ ನಿಂದ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಂತ ಹೇಳ್ತಾರೆ. ಹೌದು ಕೇಳುಗರೆ, ಈ ತರಕಾರಿಯಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ದಿನನಿತ್ಯದ ಜೀವನದಲ್ಲಿ ಅದರಲ್ಲೂ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಈ ಕ್ಯಾಪ್ಸಿಕಮ್ ಅಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿ ಅಂಶಗಳು ಒಳಗೊಂಡಿದೆ. ಈ ತರಕಾರಿ ದೇಹದಲ್ಲಿ ಶೇಖರಣೆಗೊಂಡಿರುವಂತಹ ಕೊಬ್ಬಿನಾಂಶವನ್ನ ಕರಗಿಸೋದ್ರ ಜೊತೆಗೆ ತ್ವರಿತವಾದಂತಹ ಮೆಟಬಾಲಿಸಂ ಪ್ರಕ್ರಿಯೆಯನ್ನ ಹೆಚ್ಚಿಸುತ್ತೆ. ಇನ್ನು ದೇಹದಿಂದ ವಿಷಕಾರಿ ಅಂಶವನ್ನ ಹೊರಹಾಕೋಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಕೇಳುಗರೆ, ಕ್ಯಾಪ್ಸಿಕಮ್ ನಿಂದ ಮತ್ತಿನ್ಯಾವೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳಿದೆ ಇದ್ರ ಬಗ್ಗೆ ಕೂಡ ಇನ್ನೊಂದಿಷ್ಟು ವಿವರಣೆಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಕರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ತರಕಾರಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ, ಅದೇನೆ ಕ್ಯಾಪ್ಸಿಕಂ. ಕನ್ನಡದಲ್ಲಿ ದೊಣ್ಣೆ ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಅಂತ ಕರೀತಾರೆ. ಹಾಗೆ ಇದು ಸೊಲನೇಸಿ ಕುಟುಂಬಕ್ಕೆ ಸೇರಿದಂತಹ ಒಂದು ತರಕಾರಿ. ನಾನಾಗ್ಲೇ ಹೇಳ್ದಂಗೆ ಇದರಲ್ಲಿ ಹಸಿರು, ಕೆಂಪು, ಹಳದಿ ಹಾಗೆ ಕಿತ್ತಳೆ ಬಣ್ಣಗಳು ಇರುತ್ತೆ. ಈ ಒಂದು ತರಕಾರಿ ಏನಿದೆ, ತರಕಾರಿ ಹಣ್ಣುಗಳು ಅಂತ ಏನ್ ಜಾತಿ ಇದೆ ಅದಕ್ಕೆ ಸೇರುತ್ತೆ. ಯಾಕಂದ್ರೆ ನಾವು ಟೊಮೊಟೊ ಹಣ್ಣನ್ನ ನೋಡಕ್ ಹೋದಾಗ ಇದು ಈ ಕಡೆ ಹಣ್ಣಿಗೂ ಸೇರುತ್ತೆ, ತರಕಾರಿಗೂ ಸೇರುತ್ತೆ. ಆ ರೀತಿಗೆ ಸೇರುವಂತಹ ಒಂದು ತರಕಾರಿ ಕ್ಯಾಪ್ಸಿಕಂ. ಇದನ್ನ ಉಷ್ಣ ಹವಾಮಾನದಲ್ಲಿ ಬೆಳೆಸಬಹುದು. ಈ ಒಂದು ಸಸಿಗೆ ರೋಗ ಹರಡುತ್ತೆ, ಆ ರೋಗ ಹರಡದೇ ಇರೋ ರೀತಿ ಎಚ್ಚರಿಕೆ ವಹಿಸಿ

ನಿಗಾ ಮಾಡಿ ಚೆನ್ನಾಗಿ ಗಿಡವನ್ನ ಬೆಳೆಸಿದಾಗ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಳೆಯುವಂತದ್ದು. ಈ ಕ್ಯಾಪ್ಸಿಕಮ್ ನಿಂದ ಸಲಾಡ್ ಮಾಡ್ಕೋಬಹುದು, ಜೊತೆಗೆ ಸೂಪ್ ಮಾಡ್ತಾರೆ, ತರಕಾರಿ ಪಲ್ಯ ಮಾಡ್ತಾರೆ, ಜೊತೆಗೆ ಬಿಸಿಬೇಳೆಬಾತ್ ಆಗಿರ್ಬೋದು, ಪಲಾವು, ಖಾರ ಬಾತು ಈ ರೀತಿಯ ತಿಂಡಿಗಳಲ್ಲೂ ಕೂಡ ಬಳಸ್ತಾರೆ. ನಾನು ನಿಮಗಾಗ್ಲೇ ಹೇಳ್ತಾ ಇದ್ದೆ, ಕ್ಯಾಪ್ಸಿಕಮ್ ನಿಂದ ಆರೋಗ್ಯಕಾರಿ ಪ್ರಯೋಜನಗಳು ತುಂಬಾನೇ ಇದೆ ಅಂತ. ಅದರಲ್ಲೂ ಸಂಧಿವಾತ ಸಮಸ್ಯೆ ಇರೋರು ಕ್ಯಾಪ್ಸಿಕಮ್ ನ ಬಳಸಬಹುದು ಅಂತ ಸ್ವತಃ ವೈದ್ಯರೇ ಹೇಳ್ತಾರೆ. ಹೌದು, ಇಂದಿನ ದಿನಗಳಲ್ಲಿ ವಯಸ್ಕರಲ್ಲಿ ಕೂಡ ಮೂಳೆ ಗಂಟು ಹಾಗೆ ಕೀಲು ನೋವಿನ ಸಮಸ್ಯೆ ಹೆಚ್ಚಾಗಿನೇ ಕಂಡು ಬರುತ್ತೆ. ನಮಗೂ ಕೂಡ ಕೈ ನೋವು ಕಾಲು ನೋವು ಅಂತೆಲ್ಲ ಹೇಳ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಸಂಧಿವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರೋದ್ರಿಂದ ಮನುಷ್ಯನಿಗೆ ದೀರ್ಘಕಾಲದವರೆಗೂ ಕೂಡ ಕಾಡ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಇತ್ತೀಚೆಗೆ ಜನರು ಅನುಸರಿಸ್ತಾ ಇರುವಂತಹ ಜೀವನ ಶೈಲಿ ಹಾಗೆ ಆಹಾರ ಪದ್ಧತಿ ಅಂತಾನೆ ಹೇಳ್ಬೋದು. ಒಂದು ವೇಳೆ ನೀವು ಕೂಡ ದೀರ್ಘಕಾಲದಿಂದ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಯಾವ್ದಾದ್ರೂ ಒಂದು ರೂಪದಲ್ಲಿ ಕ್ಯಾಪ್ಸಿಕಮ್ ಸೇವನೆ ಮಾಡುವ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಇದು ಬಹಳ ಒಳ್ಳೇದು. ವಿಶೇಷವಾಗಿ ಮಧುಮೇಹ ಇದ್ದವರಿಗೆ ಕೂಡ ಕ್ಯಾಪ್ಸಿಕಮ್ ಒಳ್ಳೇದು ಅಂತ ಹೇಳ್ತಾರೆ. ಈ ಕ್ಯಾಪ್ಸಿಕಮ್ ಅಥವಾ ದೊಡ್ಡ ಮೆಣಸು ಅಂತ ಏನ್ ಹೇಳ್ತೀವಿ, ಇದನ್ನ ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸ್ಕೊಂಡ್ರೆ ಇದರಿಂದ ಆರೋಗ್ಯಕ್ಕೆ ತುಂಬಾನೇ ಲಾಭ ಇದೆ ಅಂತ ಪರಿಗಣಿಸಲಾಗಿದೆ. ಅದರಲ್ಲೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ನಿಯಂತ್ರಣದಲ್ಲಿಡುತ್ತೆ. ಹಸಿರು ಕ್ಯಾಪ್ಸಿಕಮ್ಗಿಂತಲೂ ಹಳದಿ ಕ್ಯಾಪ್ಸಿಕಮ್ ಅನ್ನ ಯಾವ್ದಾದ್ರೂ ಒಂದು ರೂಪದಲ್ಲಿ ಸೇವನೆ ಮಾಡಿದ್ರೆ ಇದರಿಂದ ಮಧುಮೇಹ ಕಾಯಿಲೆಯನ್ನ ನಿಯಂತ್ರಣ ಮಾಡುವಲ್ಲಿ ಸಹಾಯ ಆಗುತ್ತೆ ಅಂತ ಅಧ್ಯಯನಗಳು ಹೇಳುತ್ತೆ. ಹಾಗೆ ಕ್ಯಾನ್ಸರ್ನಂತಹ ರೋಗಗಳಿಗೆ ಕೂಡ ಈ ಕ್ಯಾಪ್ಸಿಕಮ್ ತುಂಬಾ ಒಳ್ಳೇದು. ಕ್ಯಾಪ್ಸಿಕಮ್ನಲ್ಲಿ ಕಂಡು ಬರುವಂತಹ ಆಂಟಿ ಆಕ್ಸಿಡೆಂಟ್ಗಳ ಅಂಶಗಳು ದೇಹದಲ್ಲಿ ಕಂಡು ಬರುವಂತಹ ಫ್ರೀರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡಿ ಕ್ಯಾನ್ಸರ್ನಂತಹ ಕಾಯಿಲೆಯನ್ನ ನಮ್ಮಿಂದ ದೂರವಿರಿಸುತ್ತೆ. ಇದರ ಜೊತೆಗೆ ಈ ತರಕಾರಿಯಲ್ಲಿ ವಿಟಮಿನ್ ಸಿ ಅಂಶದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಏನು ಇಮ್ಯುನಿಟಿ ಪವರ್ ಅಂತ ಏನ್ ಕರಿತೀವಿ ಇದನ್ನ ಹೆಚ್ಚಿಸುತ್ತೆ, ಜೊತೆಗೆ ನಮ್ಮನ್ನ ರೋಗ ಮುಕ್ತರನ್ನಾಗಿ ಮಾಡೋಕೆ ಸಹಾಯ ಮಾಡುತ್ತೆ ಈ ಒಂದು ಕ್ಯಾಪ್ಸಿಕಮ್ ತರಕಾರಿ. ಹಾಗಿದ್ರೆ ಕೇಳುಗರೆ, ಈ ಕ್ಯಾಪ್ಸಿಕಮ್ ಅನ್ನೋ ತರಕಾರಿಯಿಂದ ನಮಗೆ ಎಷ್ಟೊಂದೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳಿದೆ ಅಲ್ವಾ? ಹೌದು, ಅದಕ್ಕಾಗಿ ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳುದು. ನಮ್ಮ ಮನೆ ಸುತ್ತಮುತ್ತಲೂ ಕೂಡ ಈ ರೀತಿಯ ತರಕಾರಿ ಸಸಿಗಳನ್ನ ಬೆಳೆಸ್ಕೊಂಡಾಗ ತರಕಾರಿ ಕೊಂಡ್ಕೊಳ್ಳೋಕೆ ಎಲ್ಲೋ ಮಾರ್ಕೆಟಿಗೆ ಹೋಗ್ಬೇಕು ಅಂಗಡಿ ಹೋಗ್ಬೇಕು ಅನ್ನೋ ಪ್ರಮೇಯವೇ ಇರುವುದಿಲ್ಲ. ಯಾಕಂದ್ರೆ ನಾವು ಬೆಳೆಸುವಂತ ತರಕಾರಿಯಲ್ಲಿ ನಾವು ಅಡಿಗೆ ಮಾಡ್ಕೊಂಡು ತಿಂದಾಗ ಅದರಲ್ಲಿ ಸಿಗುವಂತ ರುಚಿ ಹಾಗೆ ಸಂತೋಷನೇ ಬೇರೆ ಆಗಿರುತ್ತೆ ಅಲ್ವಾ? ಹಾಗಿದ್ಮೇಲೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ಕೂಡ ಗಿಡಗಳನ್ನ ಹೆಚ್ಚು ಬೆಳೆಸಿ, ನಿಮ್ಮ ಸುತ್ತಮುತ್ತಲು ಗಿಡಗಳನ್ನ ಹೆಚ್ಚು ಬೆಳೆಸಿ, ಒಳ್ಳೆ ಗಾಳಿ ಸಿಗುತ್ತೆ, ಜೊತೆಗೆ ಒಳ್ಳೆ ತರಕಾರಿಗಳು ಕೂಡ ನೀವು ಪಡ್ಕೋಬಹುದಂತ ತಿಳಿಸ್ತಾ, ಪರಿಸರದ ಬಗ್ಗೆ ಯಾವಾಗಲೂ ಕಾಳಜಿಯನ್ನ ಮಾಡ್ತಾ ಇರೋಣ ಅಂತ ಹೇಳ್ತಾ, ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ, ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ, ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಸ್ಥಳ ಶ್ರೀ ಅಮೃತೇಶ್ವರಿ ದೇವಾಲಯದ ಬಗ್ಗೆ. ಹೌದು, ಈ ಅಮೃತೇಶ್ವರಿ ದೇವಾಲಯ ಇರುವುದು ಉಡುಪಿ ಜಿಲ್ಲೆಯ ಕೋಟಾದ ಹತ್ತಿರ ಇದೆ. ಶ್ರೀ ಅಮೃತೇಶ್ವರಿ ದೇವಿಯನ್ನ ಹಲವು ಮಕ್ಕಳ ತಾಯಿ ಅಂತಲೇ ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ದೇವಿಯನ್ನ ಮಕ್ಕಳನ್ನ ಅನುಗ್ರಹಿಸುವ ಮತ್ತೆ ರಕ್ಷಿಸುವ ತಾಯಿ ಅಂತ ಹೇಳಿ ಪೂಜಿಸಲಾಗುತ್ತೆ. ಇಲ್ಲಿ ಮಕ್ಕಳಿಲ್ಲದ ದಂಪತಿಗಳು ಪ್ರಾರ್ಥಿಸಿ ಹರಕೆ ಸಲ್ಲಿಸಿದ್ರೆ ಅವರಿಗೆ ಮಕ್ಕಳಾಗುತ್ತೆ ಎನ್ನುವಂತಹ ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿ ಇದೆ. ಹಾಗೆ ಉಡುಪಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ NH 66 ಹೆದ್ದಾರಿಯ ಬಳಿ ಈ ಒಂದು ದೇವಾಲಯ ನಮ್ಗೆ ಸಿಗುತ್ತೆ. ಹಾಗೆ ಸಾಕಷ್ಟು ಭಕ್ತಾದಿಗಳು ಇಲ್ಲಿಗೆ ಬಂದು ಸೇವೆಯನ್ನ ಸಲ್ಲಿಸುವುದನ್ನ ನೋಡಬಹುದಾಗಿದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಎಣ್ಣೆ ಅಭಿಷೇಕ ಆಗಿರ್ಬೋದು, ಪಂಚಾಮೃತ ಅಭಿಷೇಕ, ಯಕ್ಷಗಾನ ಸೇವೆ, ತುಲಾಭಾರ, ಈ ರೀತಿಯ ಹಲವಾರು ಹರಕೆಗಳನ್ನು ಹೊತ್ತು ಶ್ರೀತಾಯಿ ಅಮೃತೇಶ್ವರಿ ದೇವಿಗೆ ಸಲ್ಲಿಸುವುದನ್ನು ನೋಡಬಹುದಾಗಿದೆ. ಹಾಗಿದ್ರೆ ಈ ಒಂದು ದೇವಾಲಯದ ಬಗ್ಗೆ, ತಾಯಿ ಅಮೃತೇಶ್ವರಿ ದೇವಾಲಯದ ದಂತಕಥೆ, ಇತಿಹಾಸ, ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇದ್ದಂತಹ ಸ್ಥಳ ಶ್ರೀ ಅಮೃತೇಶ್ವರಿ ದೇವಾಲಯದ ಬಗ್ಗೆ. ಹಾಗೆ ಇಲ್ಲಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ದೇವಾಲಯದ ಬಗ್ಗೆ, ದೇವಾಲಯದ ದಂತ ಕಥೆಯ ಬಗ್ಗೆ, ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ಈ ತಾಯಿಯು ಕೋಟಾದ 14 ಗ್ರಾಮಗಳ ಆರಾಧ್ಯ ದೇವರನ್ನಾಗಿ ಪೂಜಿಸಲಾಗುತ್ತೆ. ಉಡುಪಿ ಜಿಲ್ಲೆಯ ಕೋಟಾ ಪೇಟೆಯ ನಡುವೆ ತಾಯಿ ಅಮೃತೇಶ್ವರಿ ಭಕ್ತರನ್ನ ಹರಸುತ್ತಿದ್ದಾಳೆ. ಇನ್ನು ದೇವಾಲಯದ ಗರ್ಭಗುಡಿಯ ಹೊರಸುತ್ತಿನಲ್ಲಿ ನೂರಾರು ಲಿಂಗಗಳು ಕಾಣಿಸುತ್ತೆ. ರಾವಣನ ಬಂಧು ಶಿವಭಕ್ತ ಕರಾಸುರನ ಪತ್ನಿ ಕುಂಭಮುಖಿಯ ಭಕ್ತಿಗೆ ಒಲಿದ ಶ್ರೀದೇವಿ ಕರುಣಿಸಿದ ವರದಾನವೇ ಈ ಲಿಂಗಗಳ ಸೃಷ್ಟಿಗೆ ಕಾರಣವೆನ್ನುತ್ತದೆ ಕ್ಷೇತ್ರ ಮಹಾತ್ಮೆ. ದೇವಿಯ ಮುಂಭಾಗದಲ್ಲಿ ಶ್ರೀ ರಕ್ತೇಶ್ವರಿಯ ಶಿಲಾಮೂರ್ತಿ ಇದೆ. ಪರಿವಾರ ದೇವತೆಗಳಾದ ವೀರಭದ್ರ, ನಾಗ ಶಿಲಾಮೂರ್ತಿಗಳಾಗಿ ಬೊಬ್ಬರ್ಯ, ಉಮ್ಮಲ್ತಿ, ಚಿಕ್ಕು, ನಂದಿ ಹಾಗೆ ಪಂಚೊಲ್ಲಿ ದೈವಗಳ ಗುಡಿ ಸುತ್ತಮುತ್ತಲೂ ಇದೆ. ಇತಿಹಾಸ ಪ್ರಸಿದ್ಧ ವೀರಭದ್ರ ಸ್ವಾಮಿಯು ತಾಯಿ ಅಮೃತೇಶ್ವರಿ ಸಾನ್ನಿಧ್ಯ ರಕ್ಷಕನಾಗಿ ಕಾಯ್ತಾ ಇದ್ದಾನೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಅಮೃತೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಶರನ್ ನವರಾತ್ರಿ ಮಹೋತ್ಸವ ಸಕಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತೆ. ನವರಾತ್ರಿ ಆರಂಭದಿಂದ ಹಿಡಿದು ವಿಜಯದಶಮಿಯವರೆಗೆ ಪ್ರತಿದಿನ ಬೆಳಗ್ಗೆ ಚಂಡಿಕಾ ಸಪ್ತಶತಿ ಪಾರಾಯಣ, ದುರ್ಗಾಯಾಗ ಹಾಗೆ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ, ರಾತ್ರಿ ವಿಶೇಷ ಹೂವಿನ ಪೂಜೆ ಇಲ್ಲಿ ನಡೆಯುತ್ತೆ. ಪುರಾಣದ ಪ್ರಕಾರ ತ್ರೇತಾಯುಗದಲ್ಲಿ ಲಂಕಾಧಿಪತಿ ರಾವಣನ ಬಂಧುವಾದ ಕರಾಸುರ ಎಂಬ ರಾಕ್ಷಸನು ತನ್ನ ಪತ್ನಿ ಕುಂಭಮುಖಿ ಮತ್ತೆ ತಂಗಿ ಶೂರ್ಪನಖಿಯೊಂದಿಗೆ ದಂಡಕಾರಣ್ಯವನ್ನ ಆಳ್ತಾ ಇರ್ತಾನೆ. ಕರಾಸುರನು ರಾಕ್ಷಸನಾಗಿದ್ದರೂ ಪರಮ ಶಿವ ಭಕ್ತನಾಗಿರ್ತಾನೆ. ಒಮ್ಮೆ ಕುಂಭಮುಖಿ ಮತ್ತೆ ಶೂರ್ಪನಖಿ ವನವಿಹಾರದಲ್ಲಿದ್ದಾಗ ಏಕಮುಖ ಎಂಬ ಮಹರ್ಷಿಯ ವಿಧವೆ ಪತ್ನಿ ಅತಿಭ್ರಮೆ ತನ್ನ ಸುಂದರ ಮಗ ಭವಸುತನೊಂದಿಗೆ ತೀರ್ಥಯಾತ್ರೆಗೆ ಹೊರಟಿರ್ತಾಳೆ. ಭವಸುತನ ರೂಪಕ್ಕೆ ಮೋಹಿತಳಾದ ಶೂರ್ಪನಖಿಯು ತನ್ನನ್ನ ಮದುವೆಯಾಗುವಂತೆ ಬಲವಂತ ಮಾಡ್ತಾಳೆ. ಆತನು ನಿರಾಕರಿಸಿದಾಗ ಕೋಪಗೊಂಡು ಶೂರ್ಪನಖಿಯು ಅವನನ್ನ ಸಂಹರಿಸಿದಳು. ಮಗನ ಸಾವಿನಿಂದ ದುಃಖಿತಳಾದ ತಾಯಿ ಅತಿಪ್ರಭೆ ಶೂರ್ಪನಖಿಯ ಜೊತೆಯಲ್ಲಿದ್ದ ಕುಂಭಮುಖಿಯೇ ತನ್ನ ಮಗನನ್ನ ಕೊಂದವಳೆಂದು ತಪ್ಪಾಗಿ ಭಾವಿಸಿ ನಿನಗೆ ಎಂದೂ ಮಕ್ಕಳಾಗದಿರಲಿ ಎಂದು ಕಠಿಣ ಶಾಪ ನೀಡ್ತಾಳೆ. ನಂತರ ಸತ್ಯ ತಿಳಿದು ಶೂರ್ಪನಖಿಗೆ ನೀನು ವ್ಯಾಮೋಹ ಪಟ್ಟ ಪುರುಷನಿಂದಲೇ ನಿನ್ನ ಅಂಗಭಂಗವಾಗಲಿ ಎಂದು ಶಾಪ ನೀಡಿ ಅತಿಪ್ರಭೆಯು ಪ್ರಪಾತಕ್ಕೆ ಬಿದ್ದು ಪ್ರಾಣತ್ಯಾಗ ಮಾಡ್ತಾಳೆ. ಶಾಪಗ್ರಸ್ತಳಾಗಿ ಸಂತಾನಹೀನಳಾದ ಕುಂಭಮುಖಿಯು ಮರುಗುತ್ತಾ ತನ್ನ ಪತಿಗೆ ವಿಷಯ ತಿಳಿಸ್ತಾಳೆ. ಕರಾಸುರನು ತನ್ನ ಕುಲಗುರುಗಳಾದ ಶುಕ್ರಾಚಾರ್ಯರ ಬಳಿ ಪರಿಹಾರ ಕೇಳಿದಾಗ ಅವರು ಶಿವ ಮತ್ತೆ ದೇವಿಯ ಆರಾಧನೆ ಮಾಡಲು ಸೂಚಿಸ್ತಾರೆ. ಗುರುಗಳ ಅಪ್ಪಣೆಯಂತೆ ಕರಾಸುರನು ಮಾಯಾಸುರನಿಂದ ಜ್ಯೇಷ್ಠಲಿಂಗವನ್ನ ತಂದು ಶುಕಪುರದಲ್ಲಿ ಅದರ ಪಕ್ಕದಲ್ಲೇ ಕುಂಭಮುಖಿಯು ಜಗನ್ಮಾತೆಯಾದ ಶ್ರೀ ಅಮೃತೇಶ್ವರಿ ದೇವಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಕಠಿಣ ತಪಸ್ಸನ್ನ ಮಾಡ್ತಾರೆ. ದೇವಿಯು ಪ್ರತ್ಯಕ್ಷಳಾದಾಗ ಕುಂಭಮುಖಿಯು ಭಕ್ತಿಯ ಪರವಶತೆಯಲ್ಲಿ ತನ್ನ ಮೂಲ ಶಾಪ ವಿಮೋಚನೆಯನ್ನ ಕೇಳಲು ಮರೆತು ಬೇರೆ ವರವನ್ನೇ ಕೇಳಿ ಮಾಯವಾದಳು. ನಂತರ ತನ್ನ ತಪ್ಪಿನ ಅರಿವಾಗಿ ದೇವಿಯನ್ನ ಮತ್ತೆ ಪ್ರಾರ್ಥಿಸಿದಾಗ ಕರುಣಾಮಯಿ ದೇವಿಯು ಕುಂಭಮುಖಿಯನ್ನ ತನ್ನಲ್ಲೇ ಐಕ್ಯ ಮಾಡಿಕೊಂಡು ನಾನೇ ನಿನಗೆ ಮಕ್ಕಳಾಗಿ ನಿನ್ನ ಗರ್ಭಗುಡಿಯ ಸುತ್ತಲೂ ಉದ್ಭವಿಸುತ್ತೇನೆ ಎಂದು ಅನುಗ್ರಹಿಸ್ತಾಳೆ. ಇನ್ನು ಪ್ರಭು ಶ್ರೀರಾಮಚಂದ್ರನು ವನವಾಸದ ಸಮಯದಲ್ಲಿ ದಂಡಕಾರಣ್ಯಕ್ಕೆ ಬಂದಾಗ ಖರಾಸುರ ಮತ್ತೆ ಅವನ ಅನುಚರರನ್ನ ಸಂಹರಿಸ್ತಾನೆ. ಆ ಬಳಿಕ ಕುಂಭಮುಖಿಯು ದೇವಿಯಲ್ಲಿ ಐಕ್ಯಳಾಗ್ತಾಳೆ. ಅಂದಿನಿಂದ ದೇವಿಯ ಗರ್ಭಗುಡಿಯ ಸುತ್ತಲೂ ನೂರಾರು ಸ್ವಯಂಭೂ ಶಿವಲಿಂಗಗಳು ಕಲ್ಲುಗಳ ರೂಪದಲ್ಲಿ ಭೂಮಿಯಿಂದ ಉದ್ಭವಿಸತೊಡಗಿದವು. ಈ ಉದ್ಭವ ಲಿಂಗವನ್ನೇ ದೇವಿಯ ಮಕ್ಕಳೆಂದು ನಂಬಲಾಗುತ್ತೆ. ಪ್ರತಿ ವರ್ಷವೂ ಇಲ್ಲಿ ಹೊಸ ಕಲ್ಲು ಉದ್ಭವಿಸುತ್ತದೆ ಎಂಬ ಪ್ರತೀತಿ ಇದೆ. ದೇವಿಯು ತನ್ನ ಭಕ್ತರ ಮಕ್ಕಳನ್ನ ಹೆತ್ತ ತಾಯಿಯಂತೆ ಸಲಹೋದ್ರಿಂದ, ಹಾಗೆ ನೂರಾರು ಲಿಂಗಗಳಿಗೆ ತಾಯಿಯಾಗಿರೋದ್ರಿಂದ ಆಕೆಗೆ ಹಲವು ಮಕ್ಕಳ ತಾಯಿ ಎಂಬ ಹೆಸರು ಬಂದಿದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ದೇವಿಯ ಸ್ಥಳ ಪುರಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದಂತಹ ಸ್ಥಳ ಉಡುಪಿ ಜಿಲ್ಲೆಯ ಕೋಟಾದಲ್ಲಿರುವ ಶ್ರೀ ಅಮೃತೇಶ್ವರಿ ದೇವಾಲಯದ ಬಗ್ಗೆ, ಹಾಗೆ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇನ್ನು ಈ ಒಂದು ಕ್ಷೇತ್ರ ಪುರಾಣದ ಪ್ರಕಾರ, ಅಕಾಲ ಮರಣ ಹೊಂದಿದ ಋಷಿಪುತ್ರ ಭವಸುತನು ಬ್ರಹ್ಮ ರಾಕ್ಷಸನಾಗಿ ಮಾರ್ಪಟ್ಟ. ಅಲ್ಲಿನ ಋಷಿ ಮುನಿಗಳಿಗೆ ಉಪಟಳ ನೀಡ್ತಿದ್ದ. ಆಗ ದೇವಿಯು ಉಗ್ರ ಮಾರಿ ರೂಪ ತಾಳಿ ಆ ಬ್ರಹ್ಮ ರಾಕ್ಷಸನನ್ನ ಸಂಹರಿಸಿ ಅವನಿಗೆ ಮುಕ್ತಿಯನ್ನ ನೀಡ್ತಾಳೆ. ಹೀಗಾಗಿ ಈಕೆ ಒಂದಂಶದಿಂದ ದುಷ್ಟರನ್ನ ದಮನ ಮಾಡುವ ಮಾರಿ ದೇವತೆಯಾಗಿಯೂ, ಇನ್ನೊಂದಂಶದಿಂದ ಭಕ್ತರ ರೋಗ ರುಜಿನವನ್ನ ಗುಣಪಡಿಸಿ ಮಕ್ಕಳಿಗೆ ಹಾಲುಡಿಸುವ ಶಾಂತ ಸ್ವರೂಪಿ ಅಮೃತೇಶ್ವರಿಯಾಗಿಯೂ ಇಲ್ಲಿ ನೆಲೆಸಿದ್ದಾಳೆ. ಈ ದೇವಸ್ಥಾನವು ಸುಮಾರು 10ನೇ ಶತಮಾನಕ್ಕೆ ಸೇರಿದ್ದು ಕನಿಷ್ಠ 1000 ವರ್ಷಗಳ ಇತಿಹಾಸದ ಹಿನ್ನೆಲೆಯನ್ನ ಹೊಂದಿದೆ. ಹಾಗೆ ಇಲ್ಲಿ ಅನೇಕ ಭಕ್ತಾದಿಗಳು ತೊಟ್ಟಿಲು ಸೇವೆ ಹರಕೆಯನ್ನ ಮಾಡುವುದನ್ನು ನೋಡಬಹುದಾಗಿದೆ. ಹಾಗೆ ಇಲ್ಲಿ ವಿಶೇಷವಾಗಿ ಹಾಲು ಹಬ್ಬವನ್ನ ಆಚರಿಸಲಾಗುತ್ತೆ. ಹಾಗೆ ಹಾಲು ಹಬ್ಬ ಮತ್ತೆ ಇಲ್ಲಿ ಕೆಂಡ ಸೇವೆ ಕೂಡ ತುಂಬಾನೇ ಪ್ರಸಿದ್ಧವಾಗಿದೆ. ಹಾಗೆ ಇದನ್ನ ಹಾಲು ಹಬ್ಬ ಹಾಗೆ ಕೆಂಡ ಸೇವೆಯನ್ನ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಮಾಡಲಾಗುತ್ತೆ. ಹಾಗೆ ಪ್ರತಿ ವರ್ಷದ ಜನವರಿ 9, 10 ಮತ್ತು 11ನೇ ತಾರೀಕಿನ ಸಮಯದಲ್ಲಿ ದೇವಾಲಯದ ವಾರ್ಷಿಕ ರಥೋತ್ಸವ ಕೂಡ ಇರುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡದಾಗಿ ಕೆಂಡವನ್ನ ಸಿದ್ಧಪಡಿಸಲಾಗುತ್ತೆ. ತಾಯಿಯ ಪರಮ ಭಕ್ತರು, ವ್ರತಧಾರಿಗಳು ಮತ್ತು ದೇವಸ್ಥಾನದ ಜೋಗಿ ಸಮುದಾಯದ ಪಾತ್ರಿಗಳು ಯಾವುದೇ ಭಯ ಇಲ್ಲದೆ ಭಕ್ತಿಯಿಂದ ಈ ಉರಿಯುವ ಕೆಂಡದ ಮೇಲೆ ಬರಿಗಾಲಿನಲ್ಲಿ ನಡೆಯುವಂತಹ ಒಂದು ಪದ್ಧತಿ ಇಲ್ಲಿದೆ. ಹಾಗೆ ಹಾಲು ಹಬ್ಬ ಕ್ಷೇತ್ರ ಪುರಾಣದ ಪ್ರಕಾರ, ದೇವಿಯು ಭಕ್ತರ ಕಷ್ಟವನ್ನ ಪರಿಹರಿಸಿ ಮಕ್ಕಳಿಗೆ ಹಾಲುಡಿಸುವ ಶಾಂತ ಸ್ವರೂಪಿಯಾಗಿದ್ದಾಳೆ. ಕೆಂಡ ಸೇವೆಯು ನಂತರ ಉರಿಯುವ ಕೆಂಡದ ಶಾಖವನ್ನ ತಂಪಾಗಿಸಲು ಮತ್ತೆ ದೇವಿಯ ಮಾತೃತ್ವದ ಸಂಕೇತವಾಗಿ ದೇವಿಗೆ ಹಾಲಿನ ಅಭಿಷೇಕ ಹಾಗೆ ವಿಶೇಷ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಇದನ್ನೇ ಹಾಲು ಹಬ್ಬ ಅಂತ ಹೇಳಿ ಕರೆಯಲಾಗುತ್ತೆ. ಈ ಹಬ್ಬದ ದಿನಗಳಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಡಕ್ಕೆ ಬಲಿ ಸೇವೆಯನ್ನು ಮಾಡಲಾಗುತ್ತೆ. ಅಂದರೆ ನಾಗಮಂಡಲದ ತರಹದ ಕರಾವಳಿಯ ವಿಶಿಷ್ಟ ಆಚರಣೆ ಇದಾಗಿದೆ. ಹಾಗೆ ಮಕ್ಕಳಾಗದ ದಂಪತಿಗಳು ಹರಕೆ ತೀರಿಸಲು ತುಲಾಭಾರ ಸೇವೆಯನ್ನ ವಿಜೃಂಭಣೆಯಿಂದ ಸಲ್ಲಿಸ್ತಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಹಾಲು ಹಬ್ಬದ ಜಾತ್ರೆಗೆ ಕೇವಲ ಹಿಂದೂಗಳಷ್ಟೇ ಅಲ್ಲದೆ ಮುಸ್ಲಿಂ ಮತ್ತೆ ಕ್ರೈಸ್ತ ಧರ್ಮದ ಭಕ್ತರು ಸಹ ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹೂವಿನ ಪೂಜೆ, ಎಣ್ಣೆ, ಕಾಣಿಕೆ ಹಾಗೆ ಯಕ್ಷಗಾನ ಹರಕೆಯನ್ನ ಸಲ್ಲಿಸೋದು ಇಲ್ಲಿನ ಒಂದು ದೊಡ್ಡ ವಿಶೇಷತೆಯಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ತಾಯಿ ಅಮೃತೇಶ್ವರಿ ದೇವಿಯ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಇಲ್ಲಿನ ದೇವಾಲಯದ ಕುರಿತಾದ ಮಾಹಿತಿಯಾಗಿತ್ತು. ಹಾಗೆ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9620926 9620962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
0: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
0: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
0: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
0: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೇಡಿಯೋ ಕೇಳುಗ ಬಂಧುಗಳಿಗೆ ಶರನ್ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಈ ದಿನ ಸ್ನೇಹಿತರೆ ನವರಾತ್ರಿಯ 5ನೇ ದಿನವಾಗಿದೆ. ಈ 5ನೇ ದಿನದಂದು ವಿಶೇಷವಾಗಿ ಸ್ಕಂದ ಮಾತಳನ್ನು ಪೂಜೆ ಮಾಡಲಾಗುತ್ತೆ. ಅಂದಾಗೆ ಸ್ನೇಹಿತರೆ, ಆ ಜಗನ್ಮಾತೆ ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಚಂದ್ರಗಂಟಳಾಗಿ, ಕೂಷ್ಮಾಂಡಳಾಗಿ, ಸ್ಕಂದ ಮಾತಳಾಗಿ, ಕಾತ್ಯಾಯಿನಿ ಆಗಿ, ಕಾಳರಾತ್ರಿಯಾಗಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯಾಗಿ ಜಗತ್ತನ್ನೇ ಕಾಪಾಡ್ತಾಳೆ. ಶೈಲಪುತ್ರಿಯ ಬಗ್ಗೆ, ಬ್ರಹ್ಮಚಾರಿಣಿ ಬಗ್ಗೆ, ಚಂದ್ರಗಂಟಾಳ ಬಗ್ಗೆ, ಕೂಷ್ಮಾಂಡ ದೇವಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕಳೆದ ಸಂಚಿಕೆಗಳಲ್ಲಿ ತಿಳ್ಕೊಂಡ್ವಿ. ಈ ದಿನ ಸ್ಕಂದ ಮಾತಾ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ಅಂದಾಗೆ ಸ್ನೇಹಿತರೆ, ಈ ಅಮ್ಮನವರ ಹೆಸರಿನಲ್ಲಿ ಬಣ್ಣಗಳು ಕೂಡ ವಿಶೇಷತೆಯಿಂದ ಕೂಡಿವೆ ಸ್ನೇಹಿತರೆ. ಶೈಲಪುತ್ರಿಗೆ ಕಿತ್ತಳೆ ಬಣ್ಣ ಆದರೆ ಬ್ರಹ್ಮಚಾರಿಣಿಗೆ ಬಿಳಿ ಬಣ್ಣ ಆಗುತ್ತೆ, ಚಂದ್ರಗಂಟಳಿಗೆ ಕೆಂಪು ಬಣ್ಣ, ಕೂಷ್ಮಾಂಡ ದೇವಿಗೆ ನೀಲಿ ಬಣ್ಣ, ಮಾತಾ ಸ್ಕಂದ ಮಾತೆಗೆ ಹಳದಿ ಬಣ್ಣ, ಕಾತ್ಯಾಯಿನಿ ಅಮ್ಮನವರಿಗೆ ಹಸಿರು ಬಣ್ಣ, ಕಾಳರಾತ್ರಿ ದೇವಿಗೆ ಬೂದು ಬಣ್ಣ, ನೇರಳೆ ಬಣ್ಣ, ಮಾತಾ ಸಿದ್ಧಿದಾತ್ರಿಗೆ ನವಿಲು ಹಸಿರು ಬಣ್ಣ ಆಗತ್ತೆ. ಈ ರೀತಿಯಲ್ಲಿ ಅಮ್ಮನವರು ಒಂದೊಂದು ಬಣ್ಣದಿಂದ ಕೂಡ ಕಂಗೊಳಿಸ್ತಾರೆ. ಈ ದಿನ ಸ್ನೇಹಿತರೆ, ನವದುರ್ಗೆಯರಲ್ಲಿ 5ನೇ ಅವತಾರವಾಗಿರುವಂತಹ ಸ್ಕಂದ ಮಾತಾ ದೇವಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ನವರಾತ್ರಿ ಉತ್ಸವದ 5ನೇ ದಿನದಂದು ಆಕೆಯನ್ನು ಅತ್ಯಂತ ಭಕ್ತಿಯಿಂದ ಆರಾಧನೆ ಮಾಡಲಾಗುತ್ತೆ. ಇಲ್ಲಿ ಸ್ಕಂದ ಅಂದರೆ ಶಿವಪಾರ್ವತಿಯರ ಹಿರಿಯ ಮಗನಾದ ಕಾರ್ತಿಕೇಯ, ಮತ್ತು ಮಾತಾ ಎಂದರೆ ತಾಯಿ ಅಂತ ಅರ್ಥ ಆಗತ್ತೆ. ಹೀಗಾಗಿ ಆಕೆಯನ್ನು ಸ್ಕಂದನ ತಾಯಿ ಅಥವಾ ಸ್ಕಂದ ಮಾತಾ ಅಂತ ಕರೆಯಲಾಗುತ್ತೆ. ದೇವಿ ಸ್ಕಂದ ಮಾತೆಯು ಭೀಕರವಾದ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ. ಆಕೆ ಬಿಳಿ ಬಣ್ಣದ ಮೈಬಣ್ಣವನ್ನು ಹೊಂದಿದ್ದು ಕಮಲದ ಹೂವಿನ ಮೇಲೆ ಕುಳಿತಿರುವುದರಿಂದ ಆಕೆಯನ್ನು ಪದ್ಮಾಸನ ದೇವಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಅಶ್ವಯುಜ ಮಾಸದ ನವರಾತ್ರಿಯ ಶುಕ್ಲಪಕ್ಷದ ಪಂಚಮಿ ತಿಥಿಯಂದು ಅಮ್ಮನವರ ಪೂಜೆಯನ್ನು ಮಾಡಲಾಗುತ್ತೆ. ಈ ದೇವಿಗೆ ಕೆಂಪು ಮತ್ತು ಗುಲಾಬಿ ಬಣ್ಣದ ಹೂವುಗಳು ವಿಶೇಷವಾಗಿ ಇಷ್ಟ ಆಗುತ್ತೆ. ಹಾಗೆ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಮನೆಯಲ್ಲಿ ತಯಾರಿಸಿದ ಹಾಲಿನ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಸುಖ, ಶಾಂತಿ, ಸಮೃದ್ಧಿ ಮತ್ತು ಮೋಕ್ಷ ಕೂಡ ಲಭಿಸುತ್ತೆ. ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ, ನಮಸ್ತಸ್ಯೇ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ. ಆ ಜಗನ್ಮಾತೆ ಸ್ಕಂದ ಮಾತೆ ನಿಮ್ಮೆಲ್ರಿಗೂ ಕೂಡ ಒಳಿತನ್ನ ಉಂಟು ಮಾಡಲಿ ಅಂತ ಆಶಿಸ್ತಾ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯ ಅರ್ಚಕರು ಮತ್ತಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸ್ಕಂದ ಮಾತೆಯ ಬಗ್ಗೆ ಅವರಿಂದ ಆ ಎಲ್ಲ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನವದುರ್ಗೆಯರಲ್ಲಿ ಐದನೆಯ ಅವತಾರವಾಗಿರುವಂತಹ ಸ್ಕಂದ ಮಾತಾ ದೇವಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಸ್ಕಂದ ಮಾತೆಯ ದೇವಿಯ ಹಿನ್ನೆಲೆಯ ಬಗ್ಗೆ, ದೇವಿಯ ಸ್ವರೂಪ ಮತ್ತು ಪೂಜಾ ವಿಧಾನಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯ ಅವರಿಂದ ತಿಳಿಯೋಣ.
3: ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಐದನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ನವರಾತ್ರಿಯ ಆರಾಧನೆಯೇ ಅತ್ಯಂತ ಖುಷಿಯನ್ನು ನೀಡುತ್ತದೆ. ತಾಯಿಯ ಆರಾಧನೆ ನಿಜವಾಗಲೂ ಮನಸ್ಸಿಗೆ ಹುಮ್ಮಸ್ಸು, ಬಿಮ್ಮಸ್ಸು ಎಲ್ಲವನ್ನ ನೀಡುತ್ತದೆ. ತಾಯಿಯ ಆರಾಧನೆಯಿಂದ ಮನಃ ಕ್ಲೇಶಗಳೆಲ್ಲ ನಿವಾರಣೆಯಾಗುತ್ತದೆ. ತಾಯಿಯೇ ಜಗತ್ತಿನ ಸರ್ವಸ್ವ. ತಾಯಿ ಇಲ್ಲದೆ ಜಗತ್ತೇ ಇಲ್ಲ. ಹಾಗಾಗಿಯೇ ತಾಯಿ ಎಲ್ಲರಿಗಿಂತ ಮಿಗಿಲು. ತಾಯಿಯೇ ಪ್ರಥಮತಃ ಪೂಜಿತಃ. ತಾಯಿಯ ಆರಾಧನೆಯಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರೀಕರಿಸುತ್ತದೆ. ಹಾಗಾಗಿಯೇ ತಾಯಿಯನ್ನು ಎಲ್ಲರೂ ಕೂಡ ಆರಾಧಿಸುತ್ತಾರೆ. ಅಂತೆಯೇ ಹಿರಿಯರು ಕೂಡ ಮಾತೃದೇವೋ ಭವ ಎಂಬುದನ್ನು ಪ್ರಥಮವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂತೆಯೇ ಐದನೇ ದಿನದ ಆರಾಧನೆಯಲ್ಲಿ ನಾವೆಲ್ಲ ತೊಡಗಿಕೊಳ್ಳೋಣ. ಈ ದಿನ ಸ್ಕಂದ ಮಾತಾ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಎಂತಹ ಕಷ್ಟ ಬಂದಿದ್ದರೂ ಕೂಡ ತಾಯಿ ಮಕ್ಕಳನ್ನು ಬಿಡುವುದಿಲ್ಲ ಎಂಬುದಕ್ಕೆ ಸ್ಕಂದ ಮಾತಾ ದೇವಿಯೇ ಉದಾಹರಣೆ. ಆಚಾರ್ಯ ಶಂಕರರು ಹೇಳಿದ್ದಾರೆ, ಕುಪುತ್ರೋ ಜಾಯೇತ ಕುಚಿತಪಿ ಕುಮಾತಾ ನ ಭವತಿ. ಜಗತ್ತಿನಲ್ಲಿ ಕೆಟ್ಟ ವ್ಯಕ್ತಿಗಳು ಇರಬಹುದು, ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದರಂತೆ ಸ್ಕಂದ ಮಾತಾ ದೇವಿಯು ತನ್ನ ಚತುರ್ಭುಜಗಳಲ್ಲಿ ತನ್ನ ತೊಡೆಯ ಮೇಲೆ ತನ್ನ ಮಗನಾದ ಸ್ಕಂದನನ್ನು ಇಟ್ಟುಕೊಂಡು ಅವರನ್ನು ಪೋಷಿಸುವಂತಹ ಕೆಲಸಗಳು ಆ ತಾಯಿ ಮಾಡುತ್ತಿದ್ದಾಳೆ. ಸಿಂಹವಾಹನದ ಮೇಲೆ ಇದ್ದರೂ ತಾಯಿ ಮಗನನ್ನು ತೊಡೆಯ ಮೇಲೆ ಉಳ್ಳರಿಸಿಕೊಂಡು ಮಗನನ್ನು ಪಾಲಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾಳೆ. ನಮಗೆಲ್ಲ ಈ ಅವತಾರದಲ್ಲಿ ಸಿಗೋ ಉದ್ದೇಶವೇ ಬೇರೆ. ಸ್ಕಂದನ ಆರಾಧನೆಯಿಂದ ಬುದ್ಧಿಶಕ್ತಿಯು, ಜ್ಞಾಪಕ ಶಕ್ತಿಯು ಇದ್ದರೆ ಆ ಸ್ಕಂದ ಮಾತಾನಿಂದ ನಾವೆಲ್ಲರೂ ಕೂಡ ಜಗತ್ತನ್ನು ಪಾಲಿಸಬಹುದು. ಜಗತ್ತನ್ನು ತಾಯಿಯು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಜಗತ್ತನ್ನು ನಿರ್ವಹಿಸುತ್ತಾಳೆ, ಜೀವನವನ್ನು ನಿರ್ವಹಿಸುತ್ತಾಳೆ ಎಂಬುದನ್ನು ನಾವು ಅರಿಯಬಹುದು. ತಾಯಿಯೇ ಮಕ್ಕಳಾದ ನಂತರ ತನ್ನ ಎಲ್ಲ ಕೆಲಸವನ್ನು ಬಿಡುತ್ತಾಳೆ ಎಂಬುದನ್ನು ನಾವು ಯೋಚಿಸಿದರೂ, ಆದರೆ ತಾಯಿಯು ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಶಕ್ತಿ ಇದೆ ಎಂಬುದನ್ನು ನಾವು ಈ ಚಿತ್ರದಿಂದ ಕಾಣಬಹುದು. ತನ್ನ ಜೊತೆಯ ಕೆಲಸದ ಜೊತೆಗೂ ಕೂಡ ಜೀವನದ ಕೆಲಸವನ್ನು ಕೂಡ ನಿರ್ವಹಿಸುತ್ತಾಳೆ, ಮಕ್ಕಳನ್ನು ಪಾಲಿಸುತ್ತಾಳೆ, ಮಕ್ಕಳನ್ನು ಲಾಲಿಸುತ್ತಾಳೆ. ಆದ್ದರಿಂದಲೇ ಸ್ಕಂದ ಮಾತಾ ದೇವಿಯ ಆರಾಧನೆಯಿಂದ ನಾವೆಲ್ಲರೂ ಕೂಡ ಬುದ್ಧಿವಂತರಾಗೋಣ, ಜ್ಞಾನವಂತರಾಗೋಣ, ಜೀವನವನ್ನು ಉತ್ತುಂಗಕ್ಕಿರಿಸಿಕೊಳ್ಳೋಣ, ನಮ್ಮ ಜೀವನವನ್ನು ಸುಖಮಯ ಮಾಡಿಕೊಳ್ಳೋಣ. ಕವಿ ಕುವೆಂಪು ಅವರು ಹೇಳಿದಂತೆ, ಆನಂದಮಯ ಈ ಜಗ ಹೃದಯ. ಅಂತೆಯೇ ನಮ್ಮ ಜಗತ್ತನ್ನು ಆನಂದಮಯವಾಗಿಸಿಕೊಳ್ಳೋಣ, ನಮ್ಮ ಜೀವನವನ್ನು ಕೂಡ ಆನಂದಮಯವಾಗಿಸಿಕೊಳ್ಳೋಣ. ಧನ್ಯವಾದಗಳು.
2: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸಂದೇಶ್ ಉಪಾಧ್ಯಾಯ ಅರ್ಚಕರೇ. ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಸ್ಕಂದ ಮಾತಾ ದೇವಿಯ ಬಗ್ಗೆ. ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾ.

0: ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸ್ಕಂದ ಮಾತಾ ದೇವಿಯ ವಿಶೇಷತೆ ಬಗ್ಗೆ, ಜೊತೆಗೆ ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ ಏನೆಲ್ಲ ನಮ್ಗೆ ಲಭಿಸುತ್ತೆ, ಒಳಿತಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ಶಿವಮೊಗ್ಗದ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂದೇಶ್ ಉಪಾಧ್ಯ ಅರ್ಚಕರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸ್ಕಂದ ಮಾತಾ ದೇವಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಶಿವಮೊಗ್ಗದ ಅರ್ಚನಾ ಮಂಜುನಾಥ್ ಮೇಡಮ್ ಅವರು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಅವರಿಂದ ಆ ಎಲ್ಲ ಆಸಕ್ತಿಕರ ವಿಷಯಗಳನ್ನು ಕೇಳೋಣ.
1: ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಮಂಜುನಾಥ್, ಶಿವಮೊಗ್ಗದಿಂದ. ಎಲ್ಲರಿಗೂ ಶರನ್ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ 5ನೇ ದಿನ ಸ್ಕಂದ ಮಾತಳನ್ನು ಪೂಜಿಸುವ ವಾಡಿಕೆ ಇದೆ. ಸ್ಕಂದ ಅಂದರೆ ಷಣ್ಮುಗ, ಮಾತಾ ಎಂದರೆ ತಾಯಿ. ಹೆಸರೇ ತಿಳಿಸುವಂತೆ ಸ್ಕಂದನ ತಾಯಿ ಎಂದಾಗಿದೆ. ಶಿವ ಮತ್ತು ಪಾರ್ವತಿಯರ ಮಗನೇ ಷಣ್ಮುಗ. ಆ ಷಣ್ಮುಗನಿಗೆ ಸ್ಕಂದ ಎನ್ನುವ ಹೆಸರಿರುವುದರಿಂದ ಸ್ಕಂದ ಮಾತೆ ಎಂದು ಎಲ್ಲರೂ ಪೂಜಿಸಲಿಕ್ಕೆ ಆರಂಭಿಸಿರ್ತಾರೆ. ಪ್ರಾಪಂಚಿಕವಾಗಿ ನೋಡಿದಾಗ ತಂದೆ ತಾಯಿಯಿಂದ ಮಕ್ಕಳನ್ನು ಗುರುತಿಸೋದು ವಾಡಿಕೆ. ಇಂಥವರ ಮಕ್ಕಳಂತೆ ಅಂತ ಹೇಳ್ತಾರೆ. ಅದೇ ಮಗ ಹೆಸರು ಮಾಡಿದಾಗ ಅವನ ಹೆಸರಿಂದ ತಂದೆ ತಾಯಿಯನ್ನು ಗುರುತಿಸೋದು ತುಂಬ ಅಪರೂಪ. ಅವರು ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಮಾತ್ರ ಈ ರೀತಿಯ ಸಂದರ್ಭಗಳನ್ನ ನಾವು ಕಾಣ್ಬೋದಾಗಿರುತ್ತೆ. ಹಾಗೆಯೇ ಇಲ್ಲಿ ತಾಯಿಯನ್ನು ಸ್ಕಂದ ಮಾತೆ ಅಂತ ಕರೀತಾರೆ. ಯಾಕಂದರೆ ಸ್ಕಂದ ಮಾಡಿರುವಂತಹ ಒಂದು ಕೆಲಸ, ಶಿವ ತನ್ನ ಸತಿಯನ್ನು ಕಳೆದುಕೊಂಡ ಮೇಲೆ ಲೌಕಿಕ ಸುಖವನ್ನೆಲ್ಲ ಬದಿಗಿಟ್ಟು ಹಲವಾರು ವರ್ಷಗಳ ಕಾಲ ಆತ ಧ್ಯಾನ ಮಾಡೋದಕ್ಕೆ ಕುಳಿತುಕೊಂಡ್ಬಿಡ್ತಾನೆ. ಇದೇ ಸಂದರ್ಭದಲ್ಲಿ ತಾರಕಾಸುರ ಎಂಬ ರಾಕ್ಷಸ ಬ್ರಹ್ಮನನ್ನ ಕುರಿತು ತಪಸ್ ಮಾಡ್ತಾನೆ. ಬ್ರಹ್ಮ ಇವನ ತಪಸ್ಸಿಗೆ ಮೆಚ್ಚಿ ತಾರಕಾಸುರನಿಗೆ ಪ್ರತ್ಯಕ್ಷನಾಗಿ, ಯಾವ ಕಾರಣಕ್ಕಾಗಿ ತಪಸ್ ಮಾಡ್ತಾ ಇರುವೆ ತಾರಕಾಸುರ ಅಂತ ಕೇಳ್ತಾನೆ. ಆಗ ಅವನು, ನನಗೆ ಸಾವಿಲ್ಲದಂತೆ ಆಶೀರ್ವಾದ ಮಾಡು ಅಂತ ಕೇಳ್ತಾನೆ. ಬ್ರಹ್ಮ ಅದಕ್ಕೆ ನಕ್ಕು, ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಾವು ಕಟ್ಟಿಟ್ಟ ಬುತ್ತಿ, ಹಾಗಾಗಿ ಆ ವರವನ್ನು ನಾನು ನಿನಗೆ ನೀಡೋದಕ್ಕಾಗೋದಿಲ್ಲ, ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾರಕಾಸುರ ಅಂತ ಹೇಳ್ತಾನೆ. ಆಗ ತಾರಕಾಸುರ ಒಮ್ಮೆ ಆಲೋಚನೆ ಮಾಡ್ತಾನೆ. ಅವನ ಆಲೋಚನೆ ಚಾಣಾಕ್ಷತನದಿಂದ ಅವನು ವರ ಕೇಳೋದಕ್ಕೆ ಶುರು ಮಾಡ್ತಾನೆ. ಸತಿಯನ್ನು ಕಳೆದುಕೊಂಡಿರೋ ಶಿವ ಹಲವಾರು ವರ್ಷಗಳಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅವನು ಮದುವೆ ಆಗೋದುಂಟೆ, ಇನ್ನು ಮಕ್ಕಳಾಗೋದುಂಟೆ, ಇದು ಆಗದೇ ಇರೋ ಕೆಲಸ. ಹಾಗಾಗಿ ಈ ಆಲೋಚನೆ ಆ ತಾರಕಾಸುರನ ತಲೆಯಲ್ಲಿ ಬಂದು ಬ್ರಹ್ಮನ ಬಳಿ ಈ ರೀತಿಯಾದ ವರವನ್ನು ಕೇಳ್ತಾನೆ. ನನಗೆ ಸಾವು ಬರುವುದಾದರೆ ಶಿವನ ಪುತ್ರನಿಂದ ಮಾತ್ರ ಸಾವು ಬರಬೇಕು ಅಂತ ಹೇಳ್ತಾನೆ. ಬ್ರಹ್ಮ ಈ ವರವನ್ನು ಆತನಿಗೆ ಕೊಟ್ಟೇ ಬಿಡ್ತಾನೆ. ವರ ಪಡೆದ ಮೇಲೆ ತಾರಕಾಸುರ ಇನ್ನೇನು ಶಿವನ ತಪಸ್ಸಿನಿಂದ ಹೇಳೋದಿಲ್ಲ, ಮದುವೆ ಅಂತೂ ಆಗಲ್ಲ, ಮಕ್ಕಳಾದರೂ ಎಲ್ಲುಟ್ಟುತ್ತೆ ಅಂತ ಹೇಳಿ ತನ್ನ ದುರ್ನಡತೆಯನ್ನು ದೇವಾನುದೇವತೆಗಳ ಮೇಲೆ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಲವಾರು ಉಪಟಗಳನ್ನ ಕೊಡ್ತಾ ಎಲ್ಲರನ್ನ ಕಾಡೋದಕ್ಕೆ ಆರಂಭಿಸ್ತಾನೆ. ಎಲ್ಲ ಕಡೆಯೂ ತನ್ನ ಜನರನ್ನು ಬಿಟ್ಟು ಹೋಮ ಹವನಗಳನ್ನು ನಾಶ ಮಾಡ್ತಾನೆ, ಧಾರ್ಮಿಕ ಕಾರ್ಯಗಳ ನಡೆಯೋದನ್ನು ತಪ್ಪಿಸ್ತಾನೆ, ದೇವಾನುದೇವತೆಗಳಿಗೆ ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಈ ಹಿಂಸೆಯನ್ನು ತಾಳಲಾರದೆ ದೇವಾನುದೇವತೆಗಳೆಲ್ಲ ಸೇರಿ ವಿಷ್ಣುವಿನ ಬಳಿಗೆ ಹೋಗಿ, ಹೇ ವಿಷ್ಣು ಪರಮಾತ್ಮ, ಈ ತಾರಕಾಸುರನ ಕಾಟ ನಮಗಂತೂ ತಾಳೋದಕ್ಕೆ ಆಗ್ತಾನೆ ಇಲ್ಲಪ್ಪ. ಈ ತಾರಕಾಸುರನ ಬ್ರಹ್ಮನಿಂದ ವರ ಪಡೆದುಕೊಂಡು ಬಂದಿದ್ದಾನೆ, ಶಿವನ ಮಗನಿಂದ ಮಾತ್ರ ನನಗೆ ಸಾವು ಅಂತ ತುಂಬನೇ ಮೆರಿತಾ ಇದ್ದಾನೆ. ಆದರೆ ಶಿವ ನೋಡಿದರೆ ಹಲವಾರು ವರ್ಷಗಳಿಂದ ಧ್ಯಾನಾಸಕ್ತನಾಗ್ಬಿಟ್ಟಿದ್ದಾನೆ, ಇನ್ನು ನಮ್ಮೆಲ್ಲರನ್ನ ಕಾಯೋ ನೀವು ಸುಮ್ಮನಿದ್ಬಿಟ್ರೆ ಹೀಗೆ ನಮ್ಮನ್ನು ಅವನು ದಿನೇ ದಿನೇ ಹಿಂಸಿಸ್ತಾ ಇದ್ದಾನೆ, ನಾವು ಇದನ್ನು ತಡ್ಕೊಂಡು ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ವಿಷ್ಣುವಿನ ಹತ್ರ ತಮ್ಮ ಮೊರೆಯನ್ನು ಇಡ್ತಾರೆ. ಆಗ ವಿಷ್ಣು ಹೇಳ್ತಾನೆ, ಇದಕ್ಕೆ ನಾನು ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ, ವರ ಕೊಟ್ಟ ಬ್ರಹ್ಮನ ಹತ್ರನೇ ನೀವು ಹೋಗಿ ಕೇಳಿ ಅಂತ ಹೇಳ್ತಾನೆ. ಆಗ ಬ್ರಹ್ಮ ಕೂಡ, ಇದಕ್ಕೆ ನಾನು ವರ ಕೊಟ್ಟಿದ್ದಾಗೋಗಿದೆ, ನಾನು ಕೂಡ ಏನೂ ಮಾಡೋದಕ್ಕಾಗಲಿಲ್ಲ ಆಗೋದಿಲ್ಲ, ಆದರೆ ಶಿವನನ್ನು ಧ್ಯಾನದಿಂದ ಏಳಿಸಿ ಆತ ಪಾರ್ವತಿಯ ಒಟ್ಟಿಗೆ ವಿವಾಹವಾದರೆ ಮಾತ್ರ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಶಿವ ಧ್ಯಾನ ಮುಗಿಸಿ ಪಾರ್ವತಿಯ ಕಡೆಗೆ ಗಮನ ಹರಿಸುವಂತೆ ಆಗ ಮಾಡಿದಾಗ ಮದುವೆಯಾಗಿ ಮಗು ಹುಟ್ಟುತ್ತೆ, ಆಗ ಮಾತ್ರ ನಿಮ್ಮೆಲ್ಲರ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು ಬ್ರಹ್ಮನಿಂದ ಬಂದ ಉತ್ತರ ಆಗಿರುತ್ತೆ. ಇದನ್ನು ಕೇಳಿದ ಮೇಲೆ ದೇವಾನುದೇವತೆಗಳು ಚರ್ಚೆ ಮಾಡ್ತಾರೆ, ಒಂದು ಉಪಾಯ ಕೂಡ ಮಾಡ್ತಾರೆ. ರತಿ ಮನ್ಮಥರನ್ನ ಕರೆಸಿ ಮನ್ಮಥನ ಬಾಣಗಳು ಶಿವನ ಮೇಲೆ ಬಿಡುವಂತೆ ಹೇಳ್ತಾರೆ. ಮನ್ಮಥ 5 ಬಾಣಗಳನ್ನ ಶಿವನ ಮೇಲೆ ಬಿಡ್ತಾನೆ. ಅದು ಯಾವುದಪ್ಪ ಅಂದರೆ ಚೂಪ, ನವಮಲ್ಲಿಕ, ಅರವಿಂದ, ಅಶೋಕ, ನೀಲೋತ್ಪಲ ಎಂಬ ಪುಷ್ಪ ಬಾಣಗಳನ್ನು ಪರಶಿವನ ಮೇಲೆ ಪ್ರಯೋಗ ಮಾಡ್ತಾನೆ. ಅದೇ ತಕ್ಷಣ ಪರಶಿವ ತನ್ನ ಧ್ಯಾನದಿಂದ ಎಚ್ಚರವಾಗಿ ಕಣ್ಣು ತೆಗೆದು ತನ್ನ ತಪಸ್ಸನ್ನು ಭಂಗ ಮಾಡಿದ್ದು ಯಾರು ಎಂದು ಸಿಟ್ಟಿನಿಂದ ನೋಡಿದಾಗ ಶಿವನ 3ನೇ ಕಣ್ಣು ತೆರೆಯುತ್ತೆ. ಆಗ ಮನ್ಮಥ ಸುಟ್ಟು ಭಸ್ಮವಾಗ್ತಾನೆ. ಮನ್ಮಥನಿಗೆ ಕಾಮ ಎಂಬ ಹೆಸರು ಕೂಡ ಇದೆ. ಇದರ ಪ್ರತೀಕವಾಗಿಯೇ ಹೋಳಿ ಹುಣ್ಣಿಮೆಯಲ್ಲಿ ಕಾಮದಹನ ಮಾಡಲಾಗುತ್ತೆ. ಇದು ಶಿವ ಕಣ್ ತೆರೆದು ಅವನನ್ನು ನೋಡಿದ ದಿನವಾಗಿದೆ ಅಂತ ಕೂಡ ಆಚರಣೆಯನ್ನು ಮಾಡ್ತೀವಿ. ಹೀಗೆ ಮನ್ಮಥ ತನ್ನ ಬಾಣದಿಂದ ಎಚ್ಚೆತ್ತ ಶಿವನನ್ನು ದೃಷ್ಟಿ ತಪಸ್ಸಿನಲ್ಲಿ ಕುಳಿತಿರೋ ಪಾರ್ವತಿಯ ಮೇಲೆ ಬೀಳುತ್ತೆ. ಹೀಗೆ ಅವರಿಬ್ಬರಿಗೂ ವಿವಾಹವಾಗುತ್ತೆ. ಹೀಗಾಗಿ ಇವರ ಪುತ್ರನಾಗಿ ಷಣ್ಮುಖ ಹುಡ್ತಾನೆ. ಈತನಿಗೆ ಷಣ್ಮುಖ, ಆರ್ಮುಖ, ಸ್ಕಂದ, ಕಾರ್ತಿಕೇಯ ಈ ರೀತಿಯಾದ ಹೆಸರುಗಳಿರುತ್ತೆ. ಇವನು ತನ್ನ 16ನೇ ವಯಸ್ಸಿನಲ್ಲಿಯೇ ದೇವಾನುದೇವತೆಗಳ ಸೈನ್ಯದ ಸೇನಾಧಿಪತ್ಯವನ್ನು ವಹಿಸ್ಕೊಳ್ತಾನೆ. ತಾರಕಾಸುರನನ್ನು ಮತ್ತು ಅವನ ಸೈನ್ಯವನ್ನು ಸರ್ವನಾಶ ಮಾಡಿಬಿಡ್ತಾನೆ. ಹೀಗಾಗಿ ದೇವಾನುದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿ ನೆಮ್ಮದಿಯಾಗಿ ಇರುವಂತೆ ಈ ಸ್ಕಂದ ಮಾಡಿಬಿಡ್ತಾನೆ. ತಮ್ಮನ್ನು ಹಿಂಸೆಯಿಂದ ಪಾರು ಮಾಡಿದ ಸ್ಕಂದನಿಗೆ ದೇವಾನುದೇವತೆಗಳು ತುಂಬ ಗೌರವವನ್ನು ಅರ್ಪಿಸ್ತಾರೆ. ನಂತರದಲ್ಲಿ ಸ್ಕಂದ ಜಗತ್ತಿಗೆ ಶೈವ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಹೀಗಾಗಿ ಶಿವನ ಮಗನಾದ ಸ್ಕಂದ ಎಲ್ಲರಿಗೂ ಪ್ರಿಯವಾದವನಾಗ್ತಾನೆ, ಪೂಜನೀಯನೂ ಸಹ ಆಗ್ಬಿಡ್ತಾನೆ. ಇಂತಹ ಶಕ್ತಿವಂತ ಯುಕ್ತಿವಂತ ಮಗನನ್ನು ಪಡೆದ ಆ ತಾಯಿಗೆ ಸ್ಕಂದ ಮಾತಾ ಎಂಬ ಹೆಸರು ಬಂದಿದೆ. ಇಂತಹ ಸ್ಕಂದ ಮಾತೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಪೂಜಿಸಿದರೆ ಅಂತಹವರ ಮಕ್ಕಳು ಬಲಶಾಲಿಗಳಾಗ್ತಾರೆ, ಧೈರ್ಯವಂತರಾಗ್ತಾರೆ, ದುಷ್ಟರನ್ನು ನಿಗ್ರಹಿಸುವವರೂ ಸಹ ಆಗ್ತಾರೆ. ಹಾಗಾಗಿ ಜಗತ್ತಿನಲ್ಲಿರುವ ಎಲ್ಲ ತಾಯಂದರು ನವರಾತ್ರಿಯ 5ನೇ ದಿನ ತಾಯಿ ಸ್ಕಂದ ಮಾತೆಯನ್ನು ಭಕ್ತಿಯಿಂದ ಪೂಜಿಸಿದರೆ ತುಂಬ ಒಳಿತಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಸಿರು ಬಣ್ಣದ ವಸ್ತ್ರವನ್ನು ಅರ್ಪಿಸಿದ್ರೆ ಈಕೆಗೆ ತುಂಬ ಪ್ರಿಯವಾಗಿರುತ್ತೆ. ಇದು ಸಮೃದ್ಧಿಯ ಸಂಕೇತವೂ ಕೂಡ ಆಗಿರುತ್ತೆ. ಮತ್ತು ಹಳದಿ ಹೂವಿನಿಂದ ಆಕೆಯನ್ನು ಪೂಜಿಸಿದರೆ ಶುಭ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈಕೆಗೆ ಪ್ರಿಯವಾದದ್ದು ಬಾಳೆಹಣ್ಣು. ಬಾಳೆಹಣ್ಣಿನಿಂದ ಮಾಡಿದ ಯಾವುದಾದರೂ ಖಾದ್ಯವನ್ನು ಇರಬಹುದು ಅಥವಾ ಬಾಳೆಹಣ್ಣಿನ ರಸಾಯನವನ್ನು ಸಹ ಈಕೆಗೆ ಈ ದಿನ ನೈವೇದ್ಯ ಮಾಡಬೇಕಾಗುತ್ತೆ. ಅವಕಾಶವನ್ನು ನೀಡಿದ ಬಾನುಲಿ ಕೇಂದ್ರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ.
0: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಅರ್ಚನಾ ಮಂಜುನಾಥ್ ಮೇಡಮ್. ಸ್ಕಂದ ಮಾತೆಯ ಬಗ್ಗೆ ತಿಳಿಸ್ಕೊಟ್ಟಂತಹ ಈ ದಿನದ ವಿಶೇಷ ಕಾರ್ಯಕ್ರಮ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮತ್ತೊಮ್ಮೆ ಸಂದೇಶ್ ಉಪಾಧ್ಯಾಯ ಅರ್ಚಕರಿಗೂ ಮತ್ತು ಶಿವಮೊಗ್ಗದ ಅರ್ಚನಾ ಮೇಡಮ್ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾಳಿನ ಸಂಚಿಕೆಯಲ್ಲಿ ನವರಾತ್ರಿಯ 6ನೇ ದಿನದ ವಿಶೇಷತೆ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಈ ಧನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
5: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಉದ್ದಿಮೆದಾರರ? ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
7: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
6: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನು ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಬಿಂದಾಸ್ ಆಗಿ ನಡೆಸ್ಕೊಡೋದಕ್ಕೆ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ ಬಂದಿದ್ದೀನಿ. ಸೊ ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಷಯ ಏನಿವತ್ತು ಏನಪ್ಪ ಟಾಪಿಕ್ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಅನ್ಕೊಳ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನವರಾತ್ರಿಯ 5ನೇ ದಿನವಾಗಿರುವುದರಿಂದ ಮಾ ಸ್ಕಂದ ಮಾತಾ ಪೂಜೆಯನ್ನು ನೆರವೇರಿಸ್ತಾ ಇರುವುದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ದೇವಿಯ ಕುರಿತಾದ ಹಾಡನ್ನು ಹಾಡಬಹುದಾಗಿದೆ. ದೇವಿಯ ಹಾಡನ್ನು ನೀವು ಹಾಡಬಹುದು. ನಿಮಗೆ ಇಷ್ಟವಾಗಿರುವ ದೇವಿ ಯಾರು, ಯಾವ ಹಾಡು ನಿಮಗೆ ಇಷ್ಟ, ದೇವಿಯ ಭಕ್ತಿ ಗೀತೆಯನ್ನು ಇವತ್ತು ಹಾಡಬಹುದಾಗಿದೆ. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತೇ ಇದೆ ಅಲ್ವಾ? 9686096279627 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಿ. ಹಾಗೆ ನಿಮಗೆ ಇಷ್ಟವಾಗಿರುವಂತಹ ದೇವಿ ಯಾರು, ಹಾಗೆ ಯಾವ ಹಾಡನ್ನು ಹಾಡ್ತಾ ಇದ್ದೀರಾ ದೇವಿಯ ಕುರಿತಾಗಿ ಅಂತ ಕೂಡ ಹಾಡನ್ನು ಹಾಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳೋಣ. ಹಲೋ ಹಲೋ
1: ಹಲೋ
0: ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ.
1: ನಮಸ್ತೆ ರಕ್ಷಿತಾ ಅವರಿಗೆ.
0: ನಮಸ್ತೆ ಶಾಂತಾ ಮೇಡಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ.
1: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳುವ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು ರಕ್ಷಿತ ಎಲ್ಲರಿಗೂ.
0: ನಿಮಗೂ ಕೂಡ ಶುಭೋದಯ, ಹಾಗೆ ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು.
1: ಥ್ಯಾಂಕ್ ಯು.
0: ಓಕೆ, ಹಾಗೆ ನಿಮಗೆ ಇಷ್ಟವಾಗಿರುವಂತಹ ದೇವಿ ಯಾರು?
1: ದೇವಿ ಚಾಮುಂಡೇಶ್ವರಿ ದೇವರ ಇಷ್ಟ.
0: ಚಾಮುಂಡೇಶ್ವರಿ ದೇವರ. ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ ಶಾಂತಾ ಮ್ಯಾಮ್?
1: ಇದು ಶ್ರೀಮಂಗಳ ದೇವಿ ಹಾಡ್ತಾ ಇದ್ದೀನಿ.
0: ಓಕೆ,

0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಶಾಂತಾ ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಶಾಂತಾ ಶ್ರೀರಾಮ್ಪುರ ಅವರು ಕರೆ ಮಾಡಿದ್ರು. ಹಾಗೆ ಶ್ರೀಮಂಗಳಾದೇವಿ ಎನ್ನುವಂತಹ ಒಂದು ಅದ್ಭುತವಾಗಿರುವ ಭಕ್ತಿ ಗೀತೆಯನ್ನ ಭಕ್ತಿ ಪೂರ್ವಕವಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮೇಡಮ್, ಹೇಗಿದ್ದೀರಾ?
2: ಆರಾಮಿದೀವಪ್ಪ, ನೀವ್ ಆರಾಮಿದ್ದೀರಾ?
1: ನಾವು ಆರಾಮಿದೀವಿ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತಮ್ಮ. ಇಲ್ಲಮ್ಮ, ಇನ್ನು ಆಗ್ಬೇಕು.
1: ಓಕೆ, ನಮ್ದಾಯ್ತು.
2: ಓಕೆಮ್ಮ, ಇವತ್ತು ಚಾಮುಂಡೇಶ್ವರಿನೇ ತಗೊಂಡಿದ್ದೀನಮ್ಮ.
1: ಓಕೆ, ನಿಮ್ಗೆ ಇಷ್ಟವಾಗಿರೋ ದೇವ್ರು ಚಾಮುಂಡೇಶ್ವರಿನೇನಾ?
2: ಆದಿಶಕ್ತಿನೇ.
1: ಆದಿಶಕ್ತಿ. ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತೀರಾ?
2: ಹಂಗಾಗಿ ಆದಿಶಕ್ತಿ ರೂಪನೇ ಎಲ್ಲದು ಅಲ್ವಾ?
1: ಹೌದು ಹೌದು,
2: ಚಾಮುಂಡೇಶ್ವರಿ, ಇದು ದುರ್ಗಾ ಪರಮೇಶ್ವರಿ, ಎಲ್ಲ ಅವಳದೇ ರೂಪ.
1: ಹೌದು,
2: ತಾಯಿ ಅಂದ್ರೆ ಎಲ್ಲ ಒಂದೇ ನಮ್ಮ.
1: ನಿಜ ನಿಜ.
2: ಹಂಗಾಗಿ ಹೇಳಮ್ಮ.
1: ಓಕೆ ಹೇಳಿ.
2: ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಬಾ ಇಲ್ಲಿ ಓ ಕಂದ.

ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕ

0: ಹಲೋ, ಥ್ಯಾಂಕ್ ಯು ಮಾ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು ಉಮಾ ಮೇಡಮ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್ ಉಮಾ ಅವರು ಕರೆ ಮಾಡಿದರು, ಹಾಗೆ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡ್ಸೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿಜಯನಗರ, ಶಿವಮೊಗ್ಗ.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
2: ಫೈನ್ ಮೇಡಮ್, ಚೆನ್ನಾಗಿದ್ದೀವಿ. ತಾವ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
2: ಮೇಡಮ್, ಎಲ್ಲ ಕಡೆ ನವರಾತ್ರಿ ಉತ್ಸವದ ವೈಭವ ನಡೀತಾ ಇದೆ. ಅದೇ ಇವತ್ತು ದೇವಿ ಹಾಡು ಹೇಳಕ್ ಹೇಳಿದೀರ, ನಾನು ಒಂದು ನಂಗೆ ಇಷ್ಟವಾದ ಒಂದು ದೇವಿ ಹಾಡನ್ನ ಹೇಳ್ತಾ ಇದ್ದೀನಿ.
1: ಓಕೆ ಓಕೆ ಸರ್,
2: ಈಗ ಸ್ಟಾರ್ಟ್ ಮಾಡ್ತೀನಿ ಮೇಡಮ್.
1: ಓಕೆ ಹೇಳಿ ಸರ್.

0: ಮೇಡಮ್ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ.
1: ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ದೇವಿಯ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ ಸೋಮಶೇಖರ್ ಸರ್.
2: ಸೋಮಶೇಖರ್ ತಟ್ಟಿ ಮೇಡಮ್,
1: ಹೇಗಿದ್ದೀರಾ ಸೋಮಶೇಖರ್ ಸರ್?
2: ಆರಾಮ್ ಮೇಡಮ್, ನೀವು?
1: ನಾವು ಕೂಡ ಆರಾಮಿದ್ದೀವಿ ಸರ್.
2: ಟಿಫನ್ ಮೇಡಮ್?
1: ಟಿಫನ್ ಇವತ್ತು ಚಪಾತಿ ಆಯ್ತು, ನಿಮ್ದೇನಾಯ್ತು ಸರ್?
2: ನಮ್ದು ಉಪ್ಪಿಟ್ಟು ಮೇಡಮ್.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್, ದೇವಿ ಹಾಡು ಹಾಡ್ಬೇಕು ಮೇಡಮ್.
1: ಹೌದು,
2: ಹಾಡ್ತೀನಿ ನೋಡಿ ಮೇಡಮ್.
1: ಓಕೆ ಹಾಡಿ ಸರ್.
2: ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಹಸಿರು ತೂಗಿದೆ ಮಧುರವಾಗಿದೆ. ಕಾಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಕೊಟ್ಟು, ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು. ಏಳು ಏಳು ಹದ್ದಿಯಿಂದ ಏಳು ರಾತ್ರಿ ಏಳು ಹಗಲು, ಏಳು ಕನ್ಯೆಯಿಂದ ಸೋಬಲಕ್ಕಿ ದೇವಿಗಿಡಲು. ಚಿಗುರೊಡೆಯಿತು ಬೆಳಕರಳಿತು, ಹೊಳೆ ತರಿಸಿತು ರಸತಾಣ. ಮನೆ ಮನೆಯಲ್ಲೂ ಜನ ಮನದಲ್ಲೂ ಶಿವನೊಲವಿನ ಶುಭ ಧ್ಯಾನ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸೋಮಶೇಖರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಒಂದು ಸಿನಿಮಾದ ಹಾಡನ್ನು ಹಾಡ್ತಾ ಇದ್ರು, ಅಡವಿ ದೇವಿಯ ಕಾಡು ಜನಗಳ ಎನ್ನುವಂತಹ ಹಾಡು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
3: ನಾ ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಚಿಕ್ಕಪ್ಪ ಅವರೇ. ನೀವು
3: ತಿಂಡಿ ಆಯ್ತೇನ್ರಿ ಮೇಡಮ್ ಅವರೇ?
1: ಓ, ನಮ್ದು ತಿಂಡಿ ಆಯ್ತು, ನಿಮ್ದಾಯ್ತಾ?
3: ನಂದು ಪಲಾವ್ ತಿಂತಾನೆ ಕರೆ ಮಾಡ್ತಾ ಇದ್ದೆ. ಕರೆ ಸಿಕ್ತ್ರಿ, ಒಂದ್ ಎರಡ್ ಸಾಲ ಹಾಡ್ಲೇನ್ರಿ?
1: ಹಾಡ್ರಿ ಹಾಡ್ರಿ.
3: ನೋ

0: ಇಷ್ಟು ಹೇಳಕ್ಕೆ ಅಷ್ಟೇ ಮೇಡಮ್ ಅವರೇ.
1: ಓಕೆ ಓಕೆ ಸರ್, ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ. ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ ಹಲೋ,
1: ನಮಸ್ತೆ
2: ಮೇಡಮ್. ನಮಸ್ಕಾರ
1: ಕೃಷ್ಣಪ್ಪ ಸರ್, ಹೇಗಿದ್ದೀರಾ?
2: ಮೇಡಮ್ ಆರಾಮಿದೆ ಮೇಡಮ್. ಮೇಡಮ್ ನಿಮಗೆ, ನಿಮಗೂ, ನಿಮ್ಮ ಸಿಬ್ಬಂದಿವರೆಗೂ ಮತ್ತೆ ನಿಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ದಸರಾ ಹಬ್ಬದ ಶುಭಾಶಯಗಳು ಮೇಡಮ್.
1: ನಿಮಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಸರ್.
2: ಮೇಡಮ್ ಟಿಫನ್ ಆಯ್ತಾ? ಮೇಡಮ್
1: ಟಿಫನ್ ಆಯ್ತು, ನಿಮ್ದಾಯ್ತಾ?
2: ಮೇಡಮ್ ಉಪ್ಪಿಟ್ಟು. ಮೇಡಮ್
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್? ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ? ದೇವಿಯ ಹಾಡು ಯಾವ್ದಾದ್ರು ಹೇಳ್ಬಹುದು. ತಾಯಿ ಶಾರದೆ ಹೇಳಿ ಸರ್.
2: ತಾಯಿ ಶಾರದೆ ಲೋಕ ಪೂಜಿತ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದ ನಿಸಲವು ಮಾತೆ ಇಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತ ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು ಗೀತೆಯ ಅಳಿಸು ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ.
1: ಓಕೆ ಸರ್, ಧನ್ಯವಾದಗಳು ಸರ್.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಎಸ್ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಹಾಗೆ ತಾಯಿ ಶಾರದೆ ಲೋಕ ಪೂಜಿತೆ ಎನ್ನುವಂತಹ ಒಂದು ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಾ?
3: ಹಾ, ಚೆನ್ನಾಗಿದ್ದೇವೆ.
1: ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು, ಇಡ್ಲಿ ಚಟ್ನಿ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ನವರಾತ್ರಿಯ ಶುಭಾಶಯಗಳು ನಿಮಗೆ.
1: ನಿಮಗೂ ಕೂಡ ನವರಾತ್ರಿಯ ಶುಭಾಶಯಗಳು ಮ್ಯಾಮ್. ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಗೊತ್ತಾಯ್ತು, ಭಕ್ತಿ ಗೀತೆ.
1: ಹೌದು, ಭಕ್ತಿ ಗೀತೆ.
3: ಚಂದಿರವತನೇ ಸುಂದರ ನಯನೇ, ನಂಬಿದೆ ನಿನ್ನನೇ.

ಸುಖ ಶಾಂತಿ ನೆಮ್ಮದಿಯ ನಾ ಬೇಡಿದೆ, ನಾ ಕಾಣದ ನಂದ ನೀ ನೀಡಿದೆ, ಕಾಪಾಡು ಶ್ರೀ ದುರ್ಗ.

0: ನಾಪೇಡುವೆ ಕಾಪಾಡು ಶ್ರೀ ದುರ್ಗಾ ಪರಮೇಶ್ವರಿ. ಓಕೆ
1: ಓಕೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಯಸ್ಮೀನ್ ಅವರು ಕರೆ ಮಾಡಿದ್ರು, ಹಾಗೆಯೇ ಅವರು ಚೆನ್ನಾಗಿ ಭಕ್ತಿ ಗೀತೆಯನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆಯ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
2: ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ.
1: ಧನ್ಯವಾದಗಳು ಸಲ್ಮಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀವಿ, ನೀವು ಆರಾಮ ಮೇಡಮ್?
1: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
2: ಆಯ್ತು ಮೇಡಮ್, ಅಕ್ಕಿ ರೊಟ್ಟಿ ಪಲ್ಯ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಿದೆ ಅಲ್ವಾ?
2: ಹೌದು ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಮ್ಯಾಮ್?
2: ಶಾರದಾ ಮಾತೆ ಹೇಳ್ತಿದ್ವಿ.
1: ಓಕೆ.
2: ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ಸಾಲದಮ್ಮ. ಇನ್ನು ಇನ್ನು ನೋಡುವಾಸೆ ತುಂಬಿತಮ್ಮ, ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಸಲ್ಮಾ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಎಸ್, ಸಲ್ಮಾ ಅವರು ಭದ್ರಾವತಿಯಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ
3: ಮೇಡಮ್. ನಿಮ್ ಸೌಂಡ್ ಜಾಸ್ತಿ ಸ್ವಲ್ಪ ಕೊಡಿ. ಸೌಂಡ್
1: ಕೇಳಿಸ್ತಿಲ್ವಾ? ಇವಾಗ ಕೇಳಿಸ್ತಿದ್ಯಾ?
3: ಹಾ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಅಂದ್ರೆ ಸೌಂಡ್ ಕಮ್ಮಿ ಇದೆ.
1: ಕಮ್ಮಿ ಇದೆಯಾ? ಓಕೆ. ತಿಂಡಿ ಆಯ್ತಾ ಹುಚ್ಚಗೌಡ ಸರ್?
3: ಓಹೋ ಮೇಡಮ್, ಆಯ್ತು ಮೇಡಮ್. ತಮ್ದು ಮೇಡಮ್?
1: ನಮ್ದು ಕೂಡ ಆಯ್ತು ಸರ್.
3: ಮೇಡಮ್, ತಮ್ಮ ನೇಮ್? ಮೇಡಮ್,
1: ರಕ್ಷಿತಾ ಹೊಳ್ಳ.
3: ರಕ್ಷಿತಾ ಹೊಳ್ಳ. ಓಹ್, ಸರಿ, ಸೂಪರ್ ಆಗಿ ಮಾಡ್ತೀರಾ ಮೇಡಮ್, ನೀವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತೀರಾ. ಮೇಡಮ್, ನನ್ನ ಹೆಸರು ಎಚ್ ಪಿ ಉಚ್ಚಗಳು, ಅಲಗಾಪುರ ಗ್ರಾಮ, ಅನೂರ್ ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ. ಮೇಡಮ್, ಎಲ್ಲಾರ್ಗು ನಮಸ್ಕಾರ ಮೇಡಮ್. ನಿಲಯದ ನಿರ್ದೇಶಕರು, ಎಲ್ಲಾ ಆರ್ಜಿಗಳಿಗೂ, ಮತ್ತೆ ಶಿವಮೊಗ್ಗ ಕೇಳ್ತಿರ್ತಕ್ಕಂತ ಎಲ್ಲ ಶ್ರೋತೃ ಬಾಂಧವರಿಗೆ ನನ್ನ ನಮಸ್ಕಾರಗಳು ಮೇಡಮ್.
1: ನಿಮಗೂ ಕೂಡ ನಮಸ್ಕಾರಗಳು ಸರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
3: ಅದೇ ಮೇಡಮ್, ಭಕ್ತಿ ಹಾಡಾಡೋದು ಅಮ್ಮನ ಬಗ್ಗೆ.
1: ಹೌದು
3: ಮೇಡಮ್. ನಾನು ಇನ್ನೇ ಹೇಳಿ, ಸಮಾಚಾರ ಬೇರೆ ಏನು ಮಾತಿಲ್ವಾ ಮೇಡಮ್?
1: ಏನ್ ಸರ್?
3: ಮಾತೇನಿಲ್ವಾ, ಬೇಡ. ಬೇರೆ
1: ಬೇರೆ ದೇವಿಯ ಬಗ್ಗೆ ಮಾತನಾಡ್ತೀರಾ ಅಂದ್ರೆ ಮಾತಾಡಬಹುದು, ನವರಾತ್ರಿಯ ಬಗ್ಗೆ ಮಾತನಾಡಬಹುದು.
3: ಇದು ಬನಶಂಕರಿ ಚಿತ್ರದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಂಗಡಿಗರು ಎಲ್ಲ ಸೇರ್ಕೊಂಡು ಆಡಿರೋದು, ತುಂಬಾ ಚೆನ್ನಾಗಿದೆ ಇದು. ಉದಯ ಕುಮಾರ್, ಶಿವರಾಮು, ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ರು. ಈ ಹಾಡು ತುಂಬಾ ಚೆನ್ನಾಗಿ, ಎಷ್ಟು ಕೇಳಿದ್ರು ಇನ್ನ ಕೇಳ್ಬೇಕಂತ ಹಾಡಿದು. ನಾನು ಆಡ್ತಾ ಇರ್ತೀನಿ ಯಾವಾಗ್ಲಾದ್ರೂ ಬೇಜಾರಾದಾಗ, ಅಂತ ಚೆನ್ನಾಗಿದೆ ಹಾಡು. ಆ ಹಾಡು ಆಡ್ತೀನಿ ಮೇಡಮ್, ಬನಶಂಕರಿ ಹಾಡು.
1: ಹಾಡಿ ಸರ್.

ಒಣಗಿದ ನೆಲದಲ್ಲಿ ಹಸಿರನ್ನು ಹಾಸಿ ತಂಪನ್ನು ಸುರಿಸಿದಳು. ವನದೇವತೆಯ ಪೂರ್ವದಿ ನೆಲೆಸಿ ರೂಪವ

ದುರ್ಗಾ ಎಂದರೆ ದುಷ್ಟರ ಅಳಿಸಿ ಶಿಷ್ಟರ ಉಳಿಸುವಳು, ಅಮ್ಮ ಎಂದರೆ ನಂಬಿದ ಜನರಲ್ಲಿ ಸಂತಸ ತುಂಬುವಳು. ಆಮೇಲೆ ಆಯ್ತಾ, ಆಮೇಲೆ ಎಲ್ಲ

0: ಎಲ್ಲ ಮಂತ್ರಗಳು ಎಲ್ಲ ತಂತ್ರಗಳು ಸರಣು ಬಾಗಬಲ್ಲಿ. ಅಮ್ಮ ಎಂದರೆ ಓಡುತ್ತ ಬಂದ್ ಪ್ರೇಮದಿ ಸಲಗುವಳು, ತಾಯೇ ಎಂದರೆ ಕನಿಕರ ತೋರಿ ವರವನ್ನು ನೀಡುವಳು, ದುರ್ಗಾ ಎಂದರೆ ದುಷ್ಟರ ಅಳಿಸಿ ಶಿಷ್ಟರ ಉಳಿಸುವಳು, ಅಮ್ಮ ಎಂದರೆ ನಂಬಿತ ಜನರ ಸಂತಸ ತುಂಬುವಳು, ಅಂಬಾ ಜಗದಂಬಾ ಅಂಬಾ ಜಗದಂಬಾ.
1: ಓಕೆ ಮೇಡಮ್.
2: ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಓಕೆ ಓಕೆ ಓಕೆ ಮೇಡಮ್.
2: ಥ್ಯಾಂಕ್ ಯು ಎಸ್ ಹುಚ್ಚೇಗೌಡ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಕೂಡ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಎ ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ದೇವಿಯ ಹಾಡನ್ನ ಹಾಡಬೇಕು, ದೇವಿಯ ಭಕ್ತಿ ಗೀತೆಯನ್ನ ಹಾಡಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಅವರು ಯಾವ ಹಾಡನ್ನ ಹಾಡ್ತಾರೆ ಅಂತ ಹೇಳಿ ಕೇಳೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
9: ನಮಸ್ತೆ ಮೇಡಮ್.
2: ನಮಸ್ತೆ,
9: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
2: ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
9: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
2: ನಾವು ಕೂಡ ಸೂಪರ್ ಆಗಿದ್ದೀವಿ ಸರ್. ಆಯ್ತಾ ತಿಂಡಿ?
9: ತಿಂಡಿ ಮಾಡ್ಬೇಕು ಮೇಡಮ್.
2: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಗೊತ್ತಾಗಿದೆ ಮೇಡಮ್. ನಾನು ಇದ್ರದ್ದು ಕಾವೇರಿ ಚಿತ್ರದಲ್ಲೇ ಇದ ಗೀತಾ ಪ್ರಿಯ ಅವರ ಸಾಹಿತ್ಯ ಮತ್ತೆ ಜಾನಕಮ್ಮ ಅವರು ಆಡಿರೋದು ಇದು ದುರ್ಗಾ ಪರಮೇಶ್ವರಿ ಅನ್ಕೊಂಡಿದ್ದೀನಿ ಮೇಡಮ್. ಇದು ದೇವ್ರು ತೋರಿಸಿರೋದು ಅದೇ ಒಂದು ಗೀತೆ ತಗೊಂಡಿದ್ದೀನಿ.
2: ಓಕೆ.
9: ಜಗದೀಶ್ವರಿ ಅಮ್ಮ ಜ್ಯೋತಿಯಾವ ಜಾತಿಯಮ್ಮ, ಜಗದೀಶ್ವರಿ ಮೇಲು ಕೀಳು ಎಂದು ಮನುಜ ತಂದುಕೊಂಡ ಡಳ್ಳುರಿ. ಜ್ಯೋತಿಯಾವ ಜಾತಿಯಮ್ಮ ಜಗದೀಶ್ವರಿ, ಗಾಳಿ ನೀರು ಬೆಳಕು ಭೂಮಿ ಗಗನ ಕೆಲ್ಲಿ ಜಾತಿ, ಈ ಐದರಿಂದ ಆದ ನಮಗೆ ಏಕೆ ಇಂಥ ನೀತಿ. ಜ್ಯೋತಿಯಾವ ಜಾತಿಯಮ್ಮ ಜಗದೀಶ್ವರಿ, ಕಾಡಕಲ್ಲ ಶಿಲ್ಪಿ ಕೆತ್ತಲವುದ ದೇವರಾಯಿತೇ, ಬೇಡಿದೆಲ್ಲ ಬಯಕೆ ನೀಡುವಂತ ಶಕ್ತಿ ಬಂದಿತೆ, ಭಕ್ತಿ ಕೇಂದ್ರವೆನಿಸಿ ಗುಡಿಯು ಶಕ್ತಿ ಬಂದಿತು, ಭಾವದ ವೇಗ ತುಂಬಿ ದೈವ ನೆಲೆಸಿತು. ಜ್ಯೋತಿಯಾವ ಜಾತಿಯಮ್ಮ ಜಗದೀಶ್ವರಿ.
2: ಓಕೆ, ಹಲೋ.
9: ಹಲೋ. ಹಾ ಮೇಡಮ್.
2: ಓಕೆ, ಚೆನ್ನಾಗಿ ಹಾಡದ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
9: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
10: ಹಲೋ,
2: ನಮಸ್ತೆ.
10: ಶುಭಾಶಯಗಳು
2: ನಿಮಗೂ ಕೂಡ. ನವರಾತ್ರಿಯ ಶುಭಾಶಯಗಳು.
10: ಹಾಡಂದ್ರೆ ದೇವಿ ಹಾಡಾಡ್ಬೇಕಲ್ಲ.
2: ಹಾಡ್ರಿ ಅಕ್ಕ ಮಹಾದೇವಿ ಅವರೇ.
10: ಹಾಡ್ತೀನಿ.

0: ಹಲೋ.
1: ಓಕೆ, ಧನ್ಯವಾದಗಳು ಅಕ್ಕ ಮಹಾದೇವಿ ಅವರೇ, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು. ನಿಮ್ಮ ಕೂಡ ಕಾರ್ಯಕ್ರಮ ಚೆನ್ನಾಗಿತ್ತಲ್ಲ. ಓಕೆ,
1: ಥ್ಯಾಂಕ್ ಯು ಮ್ಯಾಮ್. ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್. ನಮಸ್ತೆ ಮೇಡಮ್. ವಿಶ್ವಾಸ್ ವಿದ್ಯಾನಗರ ಶಿವಮೊಗ್ಗ ಮೇಡಮ್.
1: ನಮಸ್ತೆ ವಿಶ್ವಾಸ್ ಸರ್, ಹೇಗಿದ್ದೀರಾ
2: ಮೇಡಮ್? ನಿಮ್ಮಂತ ಆಶೀರ್ವಾದ, ಕನಿಕರ, ಬೆಂಬಲ, ಪ್ರೋತ್ಸಾಹ, ದಯೆ.
1: ಅಯ್ಯೋ ದೇವ್ರೇ, ತುಂಬಾ ದೊಡ್ಡ ಮಾತು ಸರ್.
2: ನವರಾತ್ರಿಲಿ ದುರ್ಗೆಯರಾದ್ರೆ ಹೆಣ್ಮಕ್ಳೆ ಔಷಧ ತರ ನಾವು ಬದುಕೋದು ಅಲ್ವೇ?
1: ಹಾಗೆ
2: ಹಾಗೆ ಮೇಡಮ್. ಇವತ್ತು ಟಾಪಿಕ್ ಬಂದಿರೋ ದೇವ್ರ ಅದೇ ದೇವಿಗಳ ಬಗ್ಗೆ ಆಡಕ್ಬಿಟ್ಟಿರಲ್ಲ ಮೇಡಮ್.
1: ಹೌದು ಸರ್.
2: ನಾನೀಗ ಆಡಕ್ ಟ್ರೈ ಮಾಡ್ತೀನಿ, ಬಟ್ ನನ್ಗಿಂತ ನಮ್ಮ ಚೆನ್ನಾಗಿ ಆಡ್ತಿದ್ರು. ಅವ್ರ ಆಸೆ ಕೇಳಿ ಕೇಳಿ ನಾನು ಟಿವಿಲಿ ಇದ್ದಿದ್ದು ಅಲ್ಪ ಸ್ವಲ್ಪ ಆಡ್ತಿದ್ದೀನಿ ಮೇಡಮ್.
1: ಓಕೆ ಸರಿ, ಹಾಡಿ,
2: ಕ್ಷಮೆ ಇರ್ಲಿ. ಲೋಕಮಾತೆ ವಿಮಲ ಚರಿತೆ

0: பாத கேமல உறகுவே மேடம் இன்னும் தரையதே ಸಾರಿ ಬ್ರೋ
1: ಓಕೆ ಓಕೆ ಸರ್ ಪರವಾಗಿಲ್ಲ ಚೆನ್ನಾಗಿ ಹಾಡನ್ನು ಹಾಡಿದ್ರಿ ಧನ್ಯವಾದಗಳು ಥ್ಯಾಂಕ್ ಯು ವಿಶ್ವಾಸ್ ಸರ್ ಎಸ್ ವಿಶ್ವಾಸ್ ಅವರು ಕರೆ ಮಾಡಿದರು ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನು ಮಾತನಾಡಿಸೋಣ ಹಲೋ
2: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ತೆ ರೀ ನಮಸ್ತೆ ಸರ್ ಹೆಂಗಿದ್ದೀರಿ
2: ಆರಾಮದೆ ನೋಡ್ರಿ ಮೇಡಮ್ ಕಾರ್ಯಕ್ರಮ ಚಲೋ ಮೂಡಿ ಬರಕತ್ತದ್ರಿ ಕಾರ್ಯಕ್ರಮ ಕೆಳಗತ್ತೆ ನೋಡ್ರಿ ಮೇಡಮ್
1: ಹೌದೇನ್ರಿ
2: ನವರಾತ್ರಿಯ ಶುಭಾಶಯಗಳು ರೀ ಮೇಡಮ್ ನಿಮ್ ಸಿಬ್ಬಂದಿ ಅವರಿಗೆ ಹಾಗೂ ನಿಮಗ ಆಗ ನಮ್ಮ ಎಲ್ಲ ಕೆಳಗರಿಗೆ ರೀ ಮೇಡಮ್
1: ಧನ್ಯವಾದಗಳು ನಿಮಗೂ ಕೂಡ ಸರ್ ನವರಾತ್ರಿಯ ಶುಭಾಶಯಗಳು
2: ಧನ್ಯವಾದ ರೀ ಮೇಡಮ್ ಧನ್ಯವಾದ ರೀ ನಾವೊಂದ್ ಸ್ವಲ್ಪ ಹಾಡ್ ಬಿಡ್ತೀನಿ ನೋಡ್ರಿ ಮೇಡಮ್ ನಾನು ಒಂದ್ರಿ
1: ಹಾಡ್ರಿ ಹಾಡ್ರಿ
2: ತಿಂಗಳ ಮೌಳ

0: ಮಾಗರ್ತಿಚ ಮುಂಡಿ ಮಂಡೆಯಲ್ಲಿ ಒದರೀರಿ, ಮೈಸೂರಿಂದ ಆಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ತಿಂಗಳ ಮುಳಗಿದವೋ, ರಂಗೋಲಿ ಬೆಳಗಿದವೋ, ಮೈಸೂರಿಂದ ಚಾಮುಂಡಿ ಬೆಟ್ಟದಲ್ಲಿ ಹೂಗಂಡು ಮಂಡೆ ಅಲ್ಲಿ ಒದರಿದರು ಬಾಳೆ ಬಾಗಿದವೋ, ಕರಿಯ ಕಣ್ಣಿನ ಸೀರೆ ನರಿ ಚಿನ್ನದ ಕುಣಿಕೆ, ನಡುನುಡಿ ಮ್ಯಾಲೆ ಬಾಳುವವಳೆ ಬಾಳೆ ಬಾಗಿದವೋ, ನಡೆನುಡಿ ಮ್ಯಾಲೆ ಬರುವಳೆ ಚಾಮುಂಡಿ, ದೊರೆಯದ್ದು ಕೈಯ ಮುಗದಾರೋ ಬಾಳೆ ಬಾಗಿದವೋ, ತಿಂಗಳ ಮುಳಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿ ಪೂಜೆಗೆಂದು ಬಾಳೆ ಬಾಗಿದವೋ. ಧನ್ಯವಾದ ನೋಡವ್ರೆ.
1: ಧನ್ಯವಾದಗಳು ನವಾಜ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಧನ್ಯವಾದ. ನಮಸ್ತೆ ಮೇಡಮ್.
1: ನಮಸ್ತೆ. ನವಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ
1: ಶೋಭಾ ಮೇಡಮ್, ಹೇಗಿದ್ದೀರಾ?
3: ಆರಾಮಾಗಿದ್ದೀವಿ.
1: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು. ಆಯ್ತು ರಕ್ಷಿತಾ, ನಿಮ್ದು ಆಯ್ತಾ?
1: ನಮ್ದು ಕೂಡ ಆಯ್ತು.
3: ಹೇಗೆ ನವರಾತ್ರಿ, ಹೇಗೆ ನಡೀತಾ ಇದೆ?
1: ನವರಾತ್ರಿ ಚೆನ್ನಾಗಿ ನಡೀತಾ ಇದೆ. ನಮ್ಮ ಶಿವಮೊಗ್ಗದಲ್ಲಂತೂ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಅಲ್ವಾ?
3: ಯಾವಾಗ್ಲೂ ಸೆಕೆಂಡ್ ಮೈಸೂರು ಅಲ್ವಾ, ಅದಕ್ಕೆ. ಮತ್ತೆ ನಿಮಗೆಲ್ಲ ನವರಾತ್ರಿಯ ದೇವಿ ಒಳ್ಳೆ ಆರೋಗ್ಯ ಭಾಗ್ಯ ಸಮೃದ್ಧಿ ಎಲ್ಲಾ ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಎಲ್ಲ ನಮ್ಮ ಸಮಾಜದಲ್ಲಿ ಮಳೆ ಬೆಳೆ, ನಮ್ಮ ರೈತರು, ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಚೆನ್ನಾಗಾಗ್ಲಿ ಅಂತ ನಿಜವಾಗ್ಲೂ ಭಕ್ತಿ ಪೂರ್ವಕವಾಗಿ ಬಿಟ್ಕೋತೀನಪ್ಪ.
1: ಧನ್ಯವಾದಗಳು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
3: ಹಾ, ದೇವಿ ಹಾಡು.
1: ಹೌದು, ಯಾವ ಹಾಡನ್ನ ಹಾಡ್ತಿದ್ದೀರಾ?
3: ಫಿಲಂ ಇಂದ ಯಾವ್ದಾರ ಹೇಳ್ಬೋದಲ್ವಾ?
1: ಫಿಲಂ ಹಾಡುಗಳನ್ನ ಕೂಡ ಹಾಡ್ಬೋದು, ಹಾಗೆ ಭಕ್ತಿ ಗೀತೆಯನ್ನ ಹಾಡ್ಬೋದು. ನಿಮ್ ಇಷ್ಟದ ಹಾಡು, ಒಟ್ಟಿನಲ್ಲಿ ದೇವಿಯ ಹಾಡಾಗಿರ್ಬೇಕು.
3: ದೇವಿದೆ ಹೇಳ್ತೀನಿ. ಎಂತ ಭಾಗ್ಯ ಎಂತ ಭಾಗ್ಯವೋ ದೇವಿ ನಿನ್ನ,

ಸತ್ವಗಣ ಮಾಡಿದೆ ಗುಣಗಾನ. ಎಂತ ಭಾಗ್ಯ ಎಂತ ಭಾಗ್ಯವೋ ದೇವಿ ನಿನ್ನ ದರ್ಶನ ಪಡೆದ ಭಾಗ್ಯವೋ, ತಾಯಿ ನಿನ್ನ ದರ್ಶನ ಪಡೆದ ಭಾಗ್ಯವೋ. ಮೈಸೂರು ಪುರದಲ್ಲಿ ಚಾಮುಂಡಿ ದರ್ಶನ, ಕೊಲ್ಲೂರಿನಲ್ಲಿ ಮೂಕಾಂಬೆ ದರ್ಶನ.

0: ಓಕೆ.
1: ದರುಶನ ಎಂತ ಭಾಗ್ಯ ಎಂತ ಭಾಗ್ಯವೋ, ದೇವಿ ನಿನ್ನ ದರುಶನ ಪಡೆದ ಭಾಗ್ಯವೋ. ಓಕೆ, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು ಶೋಭಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಶೋಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಹಾಡಲಿಕ್ಕೆ ಆದಷ್ಟು 2 ನಿಮಿಷ ಅಥವಾ 3 ನಿಮಿಷದಲ್ಲಿ 3 ನಿಮಿಷದ ಒಳಗಡೆ ಮುಗಿಸುವಂತಹ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
2: ನಾಗರತ್ನ ಕಾಂಬಳೆ, ಶಿವಮೊಗ್ಗದಿಂದ.
0: ನಾಗರತ್ನ ಮ್ಯಾಮ್ ಹೇಗಿದ್ದೀರಾ?
2: ಹಾ ಮೇಡಮ್, ಸೂಪರ್ ಆಗಿದೆ.
0: ಓಕೆ,
2: ಹೇಳಕ್ಕೆ ರೇಡಿಯೋ ಕಾಯ್ಕೊಂಡು ರೆಡಿ ಆಗಿ ಕೂತಿದ್ದೀನಿ.
0: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಹಾ, ಒಂದು ಹಳೆ ಫಿಲಮ್ ಚಂದ್ರಹಾಸ ಸಿನಿಮಾ.
0: ಓಕೆ,

0: ಸರಿ, ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಎಸ್, ನಾಗರತ್ನ ಅವರು ಕರೆ ಮಾಡಿದರು, ಚೆನ್ನಾಗಿ ಹಾಡ್ತಾ ಇದ್ರು, ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ದೇವಿಯ ಕುರಿತಾದ ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ರು. ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಬ್ರೇಕ್ನ ತಗೊಂಡು ಮುಗಿಸ್ಕೊಂಡು ಮತ್ತೆ ಬರ್ತೀನಿ. ಹಾಗೆ ನೀವು ಕೂಡ ಹಾಡನ್ನು ಹಾಡೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ದೇವಿಯ ಹಾಡನ್ನು ಹಾಡಬಹುದು ಅನ್ನೋದಾಗಿ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ದೇವಿಯ ಕುರಿತಾದ ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಾಗೆ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್. ಸತೀಶ್, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ನಂದಾಯ್ತು, ನಿಮ್ದಾಯ್ತಾ ಸರ್?
1: ನಮ್ದಿಲ್ಲ ಮೇಡಮ್, ಸ್ವಲ್ಪ ಹೊರಗೆ ಬಂದಿದ್ವಿ, ಸ್ವಲ್ಪ ಲೇಟ್ ಆಗು.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
1: ಹಾ ಹಾ, ಗೊತ್ತಾಯ್ತಲ್ಲ ಮೇಡಮ್, ದೇವಿ ಹಾಡುಗಳು.
0: ಹೌದು, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
1: ಹಾ ಮೇಡಮ್, ಇದು ಕೊಲ್ಲೂರ ಮೂಕಾಂಬಿಕೆ ಹಾಡ್ತೀನಿ ಮೇಡಮ್.
0: ಓಕೆ.
1: ಕೊಲ್ಲೂರ ಸಿರಿ ದೇವಿ ಮೂಕಾಂಬಿಕೆ, ಕರುಣೆಯಲಿ ನೋಡಮ್ಮ ಜಗದಂಬಿಕೆ, ಚಂದನನು ರಕ್ಷಿಸಲು ಕಾವಲಿಗೆ ನೀನಿರುವೆ, ನೋವು ಭಯ ಹಂಚಿಕೆಯು ನಮಗೇತಕ್ಕೆ ತಾಯಿ ಜಗದಂಬಿಕೆ. ಕೊಲ್ಲೂರ ಸಿರಿ ದೇವಿ ಮೂಕಾಂಬಿಕೆ, ಕರುಣೆಯಲಿ ನೋಡಮ್ಮ ಜಗದಂಬಿಕೆ, ಚಂದನನು ರಕ್ಷಿಸಲು ಅವರಿಗೆ ನೀರುವೆ, ನೋವು ಭಯ ಅಂಜಿಕೆಯು ನಮಗೇತಕ್ಕೆ ತಾಯಿ ಜಗದಂಬಿಕೆ. ಕೊಲ್ಲೂರ ಸಿರಿ ದೇವಿ ಮೂಕಾಂಬಿಕೆ.
0: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಹಾ, ಥ್ಯಾಂಕ್ ಯು ಮೇಡಮ್, ನಿಮಗೆ
0: ಥ್ಯಾಂಕ್ ಯು. ಸತೀಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ಕಾರಗಳು.
0: ನಮಸ್ಕಾರಗಳು ಸತೀಶ್ ಸರ್, ಹೇಗಿದ್ದೀರಾ?
2: ಹಾರ್ದಿಕ ಶುಭಾಶಯಗಳು ಒಳ್ಳರಿಗೂ ಮತ್ತು ಎಲ್ಲ ನಲ್ಮೆ ಕೇಳುಗರಿಗೂ.
0: ನಿಮಗೂ ಕೂಡ ನವರಾತ್ರಿಯ ಶುಭಾಶಯಗಳು.
2: ಸ್ವಾಗತ.
0: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಭಕ್ತಿ ಸುಧಾ ಅಲ್ವಾ?
0: ಏನ್ ಸರ್?
2: ಭಕ್ತಿ ಸುಧಾ.
0: ಹೌದು ಹೌದು ಸರ್. ಹೌದು, ಕೇಳಿಸ್ತಾ ಇದೆ. ನೀವು ಹಾಡಿ ಸರ್. ಕೇಳಿಸ್ತಾ ಇದೆ, ಹಾಡಿ ಸರ್.
2: ತ್ರಿಶಕ್ತಿ ಪೀಠ ಕೊಲ್ಲೂರು ತಾಯಿದೆ ಒಂದು ಹಾಡು ಹಾಡುವಂತ.
0: ಓಕೆ, ಹಾಡಿ ಸರ್.
1: ಜಯವಾಗಲಿ, ನಿತ್ಯ ಶುಭವಾಗಲಿ, ಜಗದಲ್ಲಿ ಆನಂದ ನೆಲೆಯಾಗಲಿ. ಜಯವಾಗಲಿ, ನಿತ್ಯ ಶುಭವಾಗಲಿ, ಜಗದಲ್ಲಿ ಆನಂದ ನೆಲೆಯಾಗಲಿ.

ಕಡಲಿ ಜಯವಾಗಲಿ ನಿತ್ಯ ಶುಭವಾಗಲಿ ಜಗದಲ್ಲಿ ಆನಂದ ನೆಲೆಯಾಗಲಿ ಓ ಕಾಂಬೆ ಕಾರುಣ್ಯ ಸ್ಥಿರವಾಗಲಿ ಶೋಕವ್ಯ

0: ಕಾರುಣ್ಯ ಸ್ಥಿರವಾಗಲಿ, ಶೋಕ ವ್ಯಾಕುಲವೆಲ್ಲ ಲಯವಾಗಲಿ, ನಾಸ್ತಿಕರು ನಿನ್ನಲ್ಲಿ ಕ್ಷಮೆ ಕೋರಲಿ, ನಾಸ್ತಿಕರು ನಿನ್ನಲ್ಲಿ ಕ್ಷಮೆ ಕೋರಲಿ, ಆಸ್ತಿಕರ ಆಸೆಗಳು ಪೂರೈಸಲಿ, ಜಯವಾಗಲಿ ನಿತ್ಯ ಶುಭವಾಗಲಿ, ಜಗದಲ್ಲಿ ಆನಂದ ನೆಲೆಯಾಗಲಿ, ಶ್ರೀದೇವಿ ನಮ್ಮನ್ನು ಕಾಪಾಡಲಿ, ಶ್ರೀದೇವಿ ನಮ್ಮನ್ನು ಕಾಪಾಡಲಿ, ಶ್ರೀಭಕ್ತಿ ಸಾಮ್ರಾಜ್ಯ ಮೆರೆದಾಡಲಿ, ಜಯವಾಗಲಿ ನಿತ್ಯ ಶುಭವಾಗಲಿ, ಜಗದಲ್ಲಿ ಆನಂದ ನೆಲೆಯಾಗಲಿ.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಆಯ್ತು, ಧನ್ಯವಾದ ನಿಮಗೂ ಎಲ್ಲ ಕೇಳುಗ ಬಾಂಧವರಿಗೂ.
1: ಥ್ಯಾಂಕ್ ಯು.
2: ಒಂದನೇ
1: ಎಸ್ ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ ಹಲೋ ಮೇಡಮ್,
1: ನಮಸ್ತೆ. ಹಲೋ
3: ನಮಸ್ಕಾರ ಮೇಡಮ್.
1: ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಾ?
3: ನಮಸ್ತೆ ಮಾತಾಡ್ತಿದಾರೆ ನೋಡ್ರಿ. ನಮಸ್ಕಾರ ಮೇಡಮ್.
1: ನಮಸ್ತೆ.
3: ಆರಾಮದಿರಾ?
1: ನಾವ್ ಆರಾಮಿದೀವಿ, ನೀವ್ ಆರಾಮಿದೀರಾ ಮೇಡಮ್? ನಿಮ್ಮ ಹೆಸರು? ನಿಮ್ಮ ಹೆಸರು?
3: ಹೆಸರು ಕಸ್ತೂರಮ್ಮ
1: ರೀ. ಕಸ್ತೂರಮ್ಮ, ಓಕೆ. ತಿಂಡಿ ಆಯ್ತಾ ಕಸ್ತೂರಮ್ಮ ಅವರೇ?
3: ಹ್ಞೂನ್ರಿ, ಆಯ್ತು.
1: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆಯಾ ನಿಮಗೆ?
3: ದೇವಿಗಳ ಹಾಡ ಅಂತ ಹೇಳಿದ್ವಿ ಸುಧಾ.
1: ಓಕೆ, ಹಾಡ್ತೀರಾ?
3: ಹ್ಞೂನ್ರಿ.
1: ಓಕೆ ಹಾಡಿ.
3: ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಹೆಜ್ಜೆಯ ಮೇಲೊಂದೇ ಜಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯನ್ನು ತಿರುವುತ್ತ ಬಾರಿ, ಕುಂಕುಮಾಕ್ಷಿತ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾ. ಹಲೋ
1: ಹಲೋ. ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್, ಗಂಗಾವತಿಯಿಂದ ಸುಧಾ ಅವರು ಕರೆ ಮಾಡಿದ್ರು, ಹಾಗೆ ಅವರ ಅತ್ತೆಯವರು ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ.
1: ನಮಸ್ತೆ.
4: ನಮಸ್ತೆ ಮೇಡಮ್.
1: ಯಾರಿದು?
4: ನಾನು ದಿನೇಶ್ ಅಂತ ಮೇಡಮ್, ಕಾಸರಗೋಡು ನೆಟ್ಟಣಿಗೆ ಗ್ರಾಮದ.
1: ದಿನೇಶ್ ಸರ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೇನೆ ಮೇಡಮ್.
1: ತಿಂಡಿ ಆಯ್ತಾ ಸರ್?
4: ಆಯ್ತು ಸರ್. ನಿಮ್ದು ಆಯ್ತು?
1: ನಮ್ದು ಕೂಡ ಆಯ್ತು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಆ ಗೊತ್ತಾಯ್ತು ಮೇಡಮ್.
1: ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ ಸರ್?
4: ಮೇಡಮ್ ಇವತ್ತು ಏ ಶಾರದೆ ಹಾಡ.
1: ಓಕೆ ಹಾಡಿ.
4: ಏ ಶಾರದೆ ದಯಾ.

0: ಹಾಡೋ ಪದ ಪದದಲ್ಲೂ ಸಂಚರಿಸೋ ಹೂವಲ್ಲಿ ಜನು ಉಡೆ ಕಟ್ಟದೇನು ನೀರಲ್ಲಿ ಮೀನು ಪಡೆ ಮುಟ್ಟದೇನು ಆ ದೈವದಾಗೇನೆ ಎಲ್ಲಾನು.
1: ಓಕೆ, ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಥ್ಯಾಂಕ್ ಯು ದಿನೇಶ್ ಅವರು ಕಾಸರಗೋಡಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರಿದು?
3: ಶಿವಮೊಗ್ಗದಿಂದ ಶೋಭಾ ಅಂತ.
1: ಓಕೆ ಶೋಭಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಆಯ್ತಾ ತಿಂಡಿ?
3: ತಿಂಡಿ ಮಾಡ್ಬೇಕು ಮೇಡಮ್, ಕಾಯ್ತಾ ಇದ್ದೀನಿ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಗೊತ್ತಾಯ್ತು ಮೇಡಮ್, ದೇವಿ ಮೇಲೆ ಹಾಡೋದು.
1: ಹೌದು,
3: ನಾವು ಲಕ್ಷ್ಮಿ ಮೇಲೆ ಹಾಡ್ತಿದ್ದೀನಿ.
1: ಓಕೆ ಹಾಡಿ.
3: ಕಮಲದ ಮೊಗದುಳೆ, ಕಮಲದ ಕಣ್ಣವಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದುಳೆ, ಕಮಲದ ಕಣ್ಣವಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನ ಭವನ ಹೃದಯ ಕಮಲದಲ್ಲಿ ನಿಂತವಳೆ,

0: ಬಂಗಾರಕ್ಕಾಗಿ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ ಕುಣಿಯುತ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮುಗದೊಳಿ ಕಮಲದ ಕಣ್ಣೊಳಿ ಕಮಲ ಕೈಯಲ್ಲಿ ಹಿಡಿದೋಳೆ, ಕಮಲದ ಕೈಯಲ್ಲಿ ಹಿಡಿದೋಳೆ. ಓಕೆ
1: ಓಕೆ,
0: ಮೇಡಮ್.
1: ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ.
0: ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಶೋಭ ಮೇಡಮ್.
0: ಓಕೆ,
1: ಎಸ್, ಶೋಭಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಇವತ್ತಿನ ಕೊನೆಯ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಾಗೆ ಯಾವ ಹಾಡನ್ನು ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ ವೇದಾ ಮೇಡಮ್, ಹೇಗಿದ್ದೀರಾ?
2: ಸ್ವಲ್ಪ ಪರವಾಗಿಲ್ಲ, ನೀವ್ ಹೇಗಿದ್ರಿ?
1: ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ದೇವಿ ಹಾಡಲ್ಲ.
1: ಹೌದು, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ನಾ ಶಿವುದಿಲ್ಲ ಅನ್ಕೊಂಡಿದ್ದೆ, ಕೊನೆಯಲ್ಲಿ ಸಿಕ್ತು. ಆಯಿರಿ ನಂದಿನಿ ನಂದಿತ ನೀರಿನಿ ವಿಶ್ವ ವಿನೋದಿನಿ ನಂದಿನುತೇ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ದರ್ಶಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ಬಿಷ ಮೋಷಿಣಿ ರೋಷರತೆ ಧನುಜ ನಿರೋಷಿಣಿ ದಿಧಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ವೇದಾ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ವೇದಾ ಶೆಟ್ಟಿ ಅವರು ಕಾಳಭಾರತಿಯಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸಂಜೆ 4 ಗಂಟೆಯಿಂದ 5 ಗಂಟೆ ತನಕ ಕೂಡ ವಿಶೇಷವಾದ ಲೈವ್ ಕಾರ್ಯಕ್ರಮ ಕಾಫಿ ವಿತ್ ಆರ್ಜೆಸ್ ಇರುತ್ತೆ. ಸೊ ನೀವು ಆಗ ಕೂಡ ಕರೆ ಮಾಡಿ ಮಾತನಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಇವತ್ತಿನ ಈ ದೇವಿಯ ಕುರಿತಾದ ಹಾಡಿನ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದನ್ನು ನಮ್ಮ ಸಂಖ್ಯೆ 9626096 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ. ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಚಿಕ್ಕವ್ರು ಇರ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಇರ್ಬೋದು ಅಜ್ಜಿ ಇರ್ಬೋದು ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ. ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂಥ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನು ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ. ಆ ಕಥೆಗಳನ್ನು ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ. ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಕಥೆಯ ಶೀರ್ಷಿಕೆ ತಾಯಿಯ ಮನ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಅಮ್ಮ, ಮಗುವಿನ ಮೊದಲ ನುಡಿಗೆ ಯಾವುದೋ ಧ್ಯಾನದಲ್ಲಿ ಕೆಲಸ ಮಾಡುತ್ತಿದ್ದ ನಾನು ಓಡೋಡಿ ಬಂದಿದ್ದೆ. ನನ್ನದೇ ಮುದ್ದು ಕಂದಮ್ಮನ ಕರೆಗೆ ಓಗುಟ್ಟು ಖುಷಿಯಿಂದ. ಖುಷಿಯಾಗಿತ್ತು. ನೀ ಕರೆದಿದ್ದು ಪುಟ ಅಮ್ಮ ಎಂದು ನಾನು ಕರೆದಿದ್ದೆ ನಮ್ಮಮ್ಮನ. ನೀ ಹುಟ್ಟುವಾಗ ನೋವಿನಿಂದ ಆ ನೋವನ್ನ ಮರೆಸಿದ ಖ್ಯಾತಿ ನಿನಗಲ್ಲದೆ ಮತ್ತಾರಿಗೆ ಕಂದ? ನನ್ನಮ್ಮನು ಹೀಗೆ ಕಷ್ಟಪಟ್ಟಿರ್ತಾಳೆ ನನ್ನನ್ನ ಹೆರಲು. ನಾನೇ ನನ್ನಮ್ಮನ ನೋವನ್ನ ಮರೆಸಿದ್ದೆ. ಅಮ್ಮನ ಬಗ್ಗೆ ದುಃಖ ಆಯ್ತು. ನೀನು ಅಂಬೆಗಾಲು ಇಡುವಾಗ ಬಿದ್ದು ಮತ್ತೆ ಕೂಗಿದ್ದೆ ಅಮ್ಮ ಎಂದು ನೋವಿನಿಂದ. ಕರುಳಿನ ಕೂಗಿಗೆ ಓಡಿ ಬಂದಿದ್ದೆ ಪ್ರೀತಿಯಿಂದ. ಚಿಕ್ಕದೊಂದು ಪೆಟ್ಟು ಕೊಟ್ಟು ನಿನ್ನ ಪ್ರಯತ್ನಕ್ಕೆ ಕೈ ಹಿಡಿದಿದ್ದೆ. ನಾ ಬಿದ್ದಾಗ ನನ್ನಮ್ಮ ಬಂದು ಮುದ್ದು ಮಾಡಿದ್ದು ನೆನಪಾಯ್ತು. ಹಸಿವಮ್ಮ ತುಂಬಾ ಎಂದು ಸೆರಗಿಡಿದು ಎಳೆದಾಗ ಕೈತುತ್ತು ನೀಡಿದ್ದೆ. ನಾನು ಹಸಿವು ಅಂದಾಗ ನನ್ನ ಹಸಿವನ್ನ ಲೆಕ್ಕಿಸದೆ ಕೆಲಸ ಕಾರ್ಯವನ್ನ ಮರೆತು ಕೈತುತ್ತು ನೀಡಿದ್ದ ಅಮ್ಮನಲ್ಲಿ ಸಾಕ್ಷಾತ್ ಅನ್ನಪೂರ್ಣೆಯ ದರ್ಶನವಾಗಿತ್ತು. ನಿನ್ನ ಕಾಲ್ಗೆಜ್ಜೆಯನಾದ ಮನೆ ತುಂಬಾ ಕೇಳಿಸುವಾಗ ಗೆಜ್ಜೆ ಸ್ವರಕ್ಕೆ ಮೈ ಮರೆತು ನನ್ನನ್ನ ಎಚ್ಚರಿಸಿದ್ದು ಈ ನಿನ್ನ ಕೂಗು. ಗದ್ದೆಯಲ್ಲಿ ಓಡಾಡಿ ಗೆಜ್ಜೆ ಕಳೆದು ಬರುತ್ತಿದ್ದ ನನಗೆ ನನ್ನಮ್ಮ ಹೊಸ ಗೆಜ್ಜೆ ಮಾಡಿಸುತ್ತಿದ್ದರೂ ಗದ್ದೆಯಲ್ಲಿ ಕಳೆದು ಹೋದ ಗೆಜ್ಜೆಗಳೆಷ್ಟೋ ಗೊತ್ತಿಲ್ಲ. ನಿನ್ನನ್ನು ಶಾಲೆಗೆ ಸೇರಿಸಿದಾಗ ರಂಪ ಮಾಡಿದ್ದೆ ನನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದು. ನಿನ್ನ ಜೊತೆಗೆ ಶಾಲೆಯಲ್ಲಿ ಕುಳಿತಿದ್ದೆ ಇಡೀ ದಿನ. ದಿನವೂ ನಾನು ಶಾಲೆಗೆ ಹೋಗುವಾಗ ಅಮ್ಮನ ಕಿರು ಬೆರಳನ್ನ ನನ್ನ ಕಪಿಮುಷ್ಟಿಯಲ್ಲಿ ಹಿಡಿದು ನಡೆಯುವಂತೆ ನೀನೂ ನಡೆಯುತ್ತಿದ್ದೆ. ನಿನ್ನ ತಪ್ಪನ್ನ ನಾನು ತಿದ್ದುವ ಹಾಗೆ ನನ್ನಮ್ಮನೂ ನನ್ನ ತಪ್ಪನ್ನ ತಿದ್ದುತ್ತಿದ್ಲು. ತಪ್ಪು ಮಾಡಿ ಬಂದು ನೀನು ನನ್ನನ್ನ ಹಿಂದೆಯಿಂದ ತಬ್ಬಿ ಅಳುತ್ತಿದ್ದೆ ನಾನೆಲ್ಲಿ ನಿನಗೆ ಹೊಡಿತೀನಿ ಅಂತ. ಆದ್ರೂ ಮುದ್ದು ಮುಖದಲ್ಲಿ ಕಣ್ಣೀರು ನೋಡಿದ್ರೆ ತುಂಬಾ ಸಂಕಟ ಆಗ್ತಿತ್ತು. ತಪ್ಪು ಮಾಡಿ ಬೈಸ್ಕೊಂಡನ ಊಟ ಬಿಟ್ಟಾಗ ಅಮ್ಮ ಕೂಡ ಉಪವಾಸ ವ್ರತ ಮಾಡುವುದು ತಿಳಿದಾಗ ನಾನು ಮರುಗಿದ್ದೆ ನನ್ನಮ್ಮನ ಪ್ರೀತಿಗೆ. ತಾಯಿಯ ನೋವು ಏನಂತ ಇನ್ನೊಂದು ತಾಯಿಗೆ ಮಾತ್ರ ತಿಳಿದಿರುತ್ತೆ ಅಂತ ಹೇಳ್ತಾರೆ. ಆ ಕಷ್ಟಗಳು ತಿಳಿದಿತ್ತು ನನಗೆ ನಾನು ತಾಯಿಯಾದಾಗ. ಆದ್ರೂ ಅದು ಕಷ್ಟ ಅಂತ ಅನಿಸ್ಲೇ ಇಲ್ಲ ಮಾರ್ಗದರ್ಶಕಿಯಾಗಿ ನನ್ನಮ್ಮ ಜೊತೆ ಇರುವಾಗ. ಅಮ್ಮ, ಮಗಳಾಗಿ ನಿಮಗೆ ತುಂಬಾ ಬೇಜಾರ್ ಮಾಡಿದ್ದೇನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಒಬ್ಬ ತಾಯಿಯ ನೋವು ಗೊತ್ತಾಗುವುದು ಇನ್ನೊಂದು ತಾಯಿಗೆ ಮಾತ್ರ ಅನ್ನುವಂತಹ ಒಂದು ಕಥೆ. ಎಷ್ಟು ಚೆನ್ನಾಗಿದೆ ಅಲ್ವಾ ತಾಯಿಯ ಮನ ಎನ್ನುವ ಈ ಕಥೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಆಗ್ಲೇ ಒಂದು ಕಥೆಯನ್ನ ಹೇಳ್ತಾ ಇದ್ದೆ, ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಕಲ್ತದ್ ಹೆಚ್ಚಾಯ್ತು, ಕಾಲ್ ಮೇಲಾಯ್ತು ಅನ್ನುವಂತಹ ಒಂದು ಕಥೆ, ಒಂದು ಗಾದೆಯನ್ನ ಇಟ್ಕೊಂಡು ಈ ಕಥೆಯನ್ನ ಬರೆಯಲಾಗಿದೆ. ಗಾದೆಗೊಂದು ಕಥೆ ಅನ್ನೋ ರೀತಿ ಕಥೆ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ಈ ಒಂದು ಗಾದೆ ಮಾತನ್ನ ಕುಂದಾಪುರದ ಸೈಡ್ ಹೆಚ್ಚಾಗಿ ಬಳಸುವಂತಹ ಕಥೆಯಾಗಿದೆ. ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಅದು ಕುಂದಾಪುರದ ತಾಲೂಕಿನಲ್ಲಿರುವ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಮಾವಿನ ಮರಗಳ ತೋಪು ಇದ್ದಿತ್ತು. ಅಲ್ಲಿ ಒಳ್ಳೊಳ್ಳೆಯ ಮಾವಿನ ಹಣ್ಣಿನ ಫಲ ಬಿಡುವ ನಾಲ್ಕಾರು ಮರಗಳು ಇದ್ದಿದ್ದವು. ಬೇಸಿಗೆ ಕಾಲದಲ್ಲಿ ಆ ಊರಿನ ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಆ ಮಾವಿನ ಮರದ ಅಡಿಯಲ್ಲೇ ಸಮಯ ಕಳಿತಿದ್ರು. ಯಾಕಂದ್ರೆ ಬಲಿತ ಮಾವಿನ ಹಣ್ಣುಗಳು ಜೋರಾಗಿ ಗಾಳಿ ಬೀಸಿದಾಗ ಕೆಳಗೆ ಬೀಳುತ್ತಿದ್ದವು. ಆಗಾಗ ಒಂದೊಂದು ಮಾವಿನ ಹಣ್ಣು ಬಿದ್ದಾಗ ಅದನ್ನು ಹಕ್ಕಿಕೊಳ್ಳಲು ಆ ಮಕ್ಕಳೊಡನೆ ತುಂಬಾ ಪೈಪೋಟಿ ನಡೀತಿತ್ತು. ಯಾರ ಕೈಗೆ ಮೊದಲು ಮಾವಿನ ಹಣ್ಣು ಸಿಗುತ್ತದೆಯೋ ಅವರಿಗೆ ಆ ಹಣ್ಣು ಎನ್ನುವುದು ಅವರೊಳಗಿನ ಅಲಿಖಿತ ಒಪ್ಪಂದ. ಕೆಲವೊಮ್ಮೆ ಆ ದೊಡ್ಡವರು ಯಾರೂ ಕಾಣಿಸಲಿಲ್ಲವೆಂದ್ರೆ ಆ ಮಕ್ಕಳು ಮಾವಿನ ಮರಕ್ಕೆ ಕಲ್ಲು ಹೊಡೆದು ಹಣ್ಣುಗಳನ್ನ ಕೆಳಕ್ಕೆ ಉದುರಿಸ್ತಾ ಇದ್ರು. ಯಾರ ಕಲ್ಲಿಗೆ ಹಣ್ಣು ಬೀಳುತ್ತದೆಯೋ ಅವರ ಸ್ವತ್ತು ಆ ಮಾವಿನ ಹಣ್ಣು. ಹೀಗೆ ಒಂದಿನ ಆ ಮಕ್ಕಳು ಅಲ್ಲಿ ಬಲಿತ ಮಾವಿನ ಹಣ್ಣಿನ ಬೀಳುವಿಕೆಗಾಗಿ ಕಾಯ್ತಾ ಇರುವಾಗ ಅಲ್ಲಿಗೆ ಗೋವಿಂದ ಮರಕಾಲ ಎಂಬ ಒಬ್ಬ ನಿವೃತ್ತ ಸೈನಿಕನ ಆಗಮನವಾಯಿತು. ಆ ಊರಿನಲ್ಲಿ ಅವರಿಗೆ ಒಳ್ಳೆಯ ಗೌರವವಿತ್ತು. ಮಿಲಿಟರಿ ಶಿಸ್ತಿನ ಮನುಷ್ಯ ಮತ್ತು ಇಡೀ ಗ್ರಾಮದಲ್ಲಿ ನಿವೃತ್ತ ಸೈನಿಕ ಅಂದ್ರೆ ಅವರೊಬ್ಬರೇ. ಊರಿನಲ್ಲಿ ಏನೇ ಕಾರ್ಯಕ್ರಮ ನಡೆದ್ರೂ ಆ ಕಾರ್ಯಕ್ರಮಗಳಿಗೆ ಮುಂದಾಳತ್ವ ವಹಿಸ್ತಿದ್ರು. ಆದ್ರೆ ಅವರ ದುರಾದೃಷ್ಟ, ಯುದ್ಧದಲ್ಲಿ ತನ್ನ ಒಂದು ಕಾಲನ್ನ ಕಳೆದುಕೊಂಡಿದ್ರು. ಆದ್ರೂ ಕೂಡ ತುಂಡಾದ ಕಾಲಿಗೆ ಕೃತಕವಾದ ಮರದ ಕಾಲನ್ನ ಜೋಡಿಸಿಕೊಂಡು ತುಂಬಾ ಚಟುವಟಿಕೆಯಿಂದ ಊರೆಲ್ಲ ಓಡಾಡ್ತಾ ಇದ್ರು. ಆದ್ರಿಂದ ಇತರರಿಗೆಲ್ಲ ಸ್ಫೂರ್ತಿಯಾಗಿದ್ರು ಗೋವಿಂದ ಮರಕಾಲ. ಮರದ ಕಾಲು ಇರೋದ್ರಿಂದಲೇ ಅವರಿಗೆ ಹೆಸರಿಗೆ ಮರಕಾಲ ಎಂದು ಶಬ್ದ ಸೇರಿಕೊಂಡಿದ್ದು ಅಥವಾ ಅವರ ಸರ್ನೇಮ್ ಮರಕಾಲ ಎಂದು ಗೊತ್ತಿಲ್ಲ. ಮಕ್ಕಳು ಮಾವಿನ ಮರದಡಿ ನಿಂತುಕೊಂಡು ಗಾಳಿ ಬಂದಾಗ ಬೀಳುವ ಹಣ್ಣಿಗಾಗಿ ಕಾಯುತ್ತಿರುವುದನ್ನು ನೋಡಿ ಗೋವಿಂದ ಮರಕಾಲ ಅವರಿಗೂ ಮಾವಿನ ಹಣ್ಣು ತಿನ್ನಬೇಕೆಂದು ಆಸೆಯಾಯಿತು. ಅಲ್ಲಿಯೇ ನಿಂತು 10-15 ನಿಮಿಷ ಕಾದ್ರು. ಗಾಳಿಯೂ ಬಂದಿಲ್ಲ, ಒಂದೇ ಒಂದು ಮಾವಿನ ಹಣ್ಣು ಬೀಳಲಿಲ್ಲ. ಅಲ್ಲಿ ಕಾಯುತ್ತಿದ್ದ ಮಕ್ಕಳಿಗೂ ತುಂಬಾ ಬೇಸರವಾಯಿತು. ಕೊನೆಗೆ ಅಲ್ಲಿ ಇದ್ದ ಒಬ್ಬ ಹುಡುಗ, ಅಂಕಲ್ ಒಂಚೂರು ಕಾಯಿರಿ, ನಾನ್ ಕಲ್ಲು ಹೊಡೆದು ಒಂದ್ ಹಣ್ಣು ಉದುರಿಸಿ ಕೊಡ್ತೆ ಅಂದ. ಆ ಹುಡುಗ ಮಾವಿನ ಮರಕ್ಕೆ ಎಷ್ಟೇ ಕಲ್ಲು ಹೊಡೆದ್ರು ಒಂದೇ ಒಂದು ಹಣ್ಣನ್ನು ಉದುರಿಸಲು ಸಾಧ್ಯವಾಗಲಿಲ್ಲ. ಹುಡುಗ ತನಗಾಗಿ ಪಡುತ್ತಿದ್ದ ಪ್ರಯತ್ನ ನೋಡಿ ನಾರಾಯಣ ಮರಕಾಲಿಗರಿಗೆ ತುಂಬಾ ಬೇಸರಾಯ್ತು. ಅವರು ಆ ಹುಡುಗನನ್ನ ಕರೆದು, ಏನ್ ಗಡ, ಎಷ್ಟ್ ಹೊತ್ತಿಂದ ಕಾಣ್ತಿದ್ದೆ, ಒಂದ್ ಹಣ್ಣು ಕೂಡ ಉದುರಿಸ ಕಾಯಿಗೆ, ಈಗ ನಾನ್ ಒಂದೇ ಒಂದ್ಸಲ ಎಷ್ಟ್ ಹಣ್ಣು ಉದುರಿಸ್ತೆ ಅಂತ ಎಂದು ತನ್ನ ಮರದ ಕಾಲನ್ನ ಕಳಚಿದ್ರು. ಅದನ್ನ ತುಂಬಾ ಹಣ್ಣುಗಳಿರುವ ಮಾವಿನ ಹಣ್ಣುಗಳ ಗೊಂಚಲಿಗೆ ಗುರಿ ಇಟ್ಟು ಬಿಸಾಡಿದ್ರು. ಅವರ ಗುರಿ ಅಂದ್ರೆ ಗುರಿ, ಒಂದೇ ಬಾರಿಗೆ 4-5 ಹಣ್ಣುಗಳು ಉದುರಿ ಬಿದ್ದಾಗ ಮಕ್ಕಳು ಖುಷಿಯಿಂದ ಹೋ ಎಂದು ಕೂಗಿದ್ರು. ಹೌದು, ಮಾವಿನ ಹಣ್ಣುಗಳೇನೋ ಬಿದ್ವು. ಆದ್ರೆ ಗೋವಿಂದ ಮರಕಾಲರ ಮರದ ಕಾಲು ಮಾತ್ರ ಮಾವಿನ ಮರದಲ್ಲೇ ಕೊಂಬೆಗಳ ಮಧ್ಯೆ ಸಿಲುಕಿ ಹಾಕಿಕೊಂಡಿತ್ತು, ಅಲ್ಲೇ ಉಳಿಯಿತು. 10 ನಿಮಿಷ ಕಾದ್ರೂ ಅವರ ಕಾಲು ಮರದಿಂದ ಕೆಳಗೆ ಬೀಳಲೇ ಇಲ್ಲ. ಈಗ ಅವರಿಗೆ ಸಂಕಷ್ಟದ ಪರಿಸ್ಥಿತಿ. ಬೇರೆ ವಿಧಿ ಇಲ್ಲದೆ ಜೋರಾಗಿ ಗಾಳಿಯಾದ್ರೂ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಅಲ್ಲಿಯೇ ಕಾಯುತ್ತಾ ಕುಳಿತ್ರು. ಆಗ ಅಲ್ಲಿ ಬಂದ ದಾರಿ ಹೋಕರೊಬ್ರು ಸುಮ್ನೆ ಕೂತಿದ್ದ ಗೋವಿಂದ ಮರಕಾಲರನ್ನ ನೋಡಿ, ಏನ್ ಮರಕಾಲ್ರೆ, ಇಲ್ ಕುತ್ಕಂಡ ಯಾರಿ ಕಾಯ್ತಿದ್ರಿ ಎಂದು ಕೇಳಿದಾಗ ಅವರು ನಡೆದ ವಿಷಯ ಹೇಳಿದ್ರು. ಆಗ ಆ ದಾರಿ ಹೋಕನೊಬ್ಬ ಬಾಯಲ್ಲಿ ಬಂದ ಮಾತು, ಕಲ್ತದ್ ಹೆಚ್ಚಾಯ್ತು, ಕಾಲ್ ಮೇಲಾಯ್ತು. ಹಾಗಿನ್ನೊಬ್ಬ ಅದಕ್ಕೆ ಮತ್ತೊಂದು ಮಾತನ್ನ ಸೇರಿಸ್ತ, ಗಾಳಿ ಬರ್ಕು ಮನೆಗೆ ಹೋಯ್ಕು. ಇಂದು ಕೂಡ ಕೆಲವರು ತಾವು ಬುದ್ಧಿವಂತರು ಅಥವಾ ಹೆಚ್ಚು ಕಲಿತವೆಂದು ಅಹಂನಿಂದ ಅತಿ ಬುದ್ಧಿವಂತಿಕೆ ತೋರಿಸಲು ಹೋಗಿ ಇನ್ನೂ ಹೆಚ್ಚಿನ ತೊಂದರೆ ಮಾಡಿಕೊಳ್ಳುವವರಿಗೆ ಈ ಕುಂದಾಪುರದ ಭಾಷೆಗಾದೆ ಹೇಳ್ತಾರೆ. ಒಂದು ವಿಭಿನ್ನವಾಗಿರುವ ಹಾಗೆ ಗಾದೆಗೆ ಹೇಳಿರುವ ಕಥೆ ತುಂಬಾನೇ ಚೆನ್ನಾಗಿತ್ತಲ್ವಾ ಈ ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9 6 8 6 0 9686809620962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಎಲ್ಲರಿಗೂ ನಮಸ್ಕಾರ. ನಾನು ಶಿವಲೀಲಾ. ನಾನು ಇವತ್ತು 29 ಜನವರಿ 1939 ಪುಣೆಯ ಗೋಖಲೆ ಭವನದಲ್ಲಿ ಗೋಖಲೆ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಸಂಸ್ಥೆಯ ವಾರ್ಷಿಕ ಸಮಾರಂಭದಲ್ಲಿ ಅಂಬೇಡ್ಕರ್ ಅವರು ಮಾಡಿದ ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ ಎನ್ನುವ ಉಪನ್ಯಾಸದ ಆಯ್ದ ಭಾಗವನ್ನು ಓದುತ್ತಿದ್ದೇನೆ. ಒಕ್ಕೂಟ ವ್ಯವಸ್ಥೆಗೆ ಇರುವ ವಿಪತ್ತು. ಭಾರತದ ಸಂಸ್ಥಾನಗಳನ್ನು ಏನು ಮಾಡಬೇಕು? ಈ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗುತ್ತಿದೆ. ಗಣರಾಜ್ಯದಲ್ಲಿ ನಂಬಿಕೆಯುಳ್ಳ ಕೆಲವರು ಅವುಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕೆಂದು ಬಯಸುತ್ತಾರೆ. ಸರ್ಕಾರದ ಸ್ವರೂಪಗಳಿಗೆ ಮಹತ್ವ ಕೊಡದವರು ಈ ಅಭಿಪ್ರಾಯವನ್ನು ತಿರಸ್ಕರಿಸುತ್ತಾರೆ. ಆದರೆ ಅವರು ಸಹ ಯಾವುದು ಚೆನ್ನಾಗಿ ಕೆಲಸ ಮಾಡುವುದೋ ಅದೇ ಶ್ರೇಷ್ಠ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು. ಭಾರತದ ಸಂಸ್ಥಾನಗಳು ಚೆನ್ನಾಗಿ ಕೆಲಸ ಮಾಡಬಲ್ಲವೆಂದು ಹೇಳಬಹುದೇ? ಈ ಪ್ರಶ್ನೆಗೆ ಯಾರಾದರೂ ಹೌದೆಂದು, ಅದರಲ್ಲಿಯೂ ಎಲ್ಲಾ ರಾಜ್ಯಗಳ ಬಗ್ಗೆ ಹೇಳುವವರು ಇರುವರೇ ಎಂಬುದು ನನಗೆ ತಿಳಿಯದು. ಸಂಸ್ಥಾನಗಳ ಆಡಳಿತವೆಂದರೆ ಅವ್ಯವಸ್ಥೆ ಮತ್ತು ದುರಾಡಳಿತಕ್ಕೆ ಇನ್ನೊಂದು ಹೆಸರಾಗಿದೆ. ಅತಿ ಕೆಲವೇ ರಾಜ್ಯಗಳು ಈ ಆಪಾದನೆಗೆ ಹೊರತಾಗಿರಬಹುದು. ಸಂಸ್ಥಾನಗಳಲ್ಲಿ ಇಂತಹ ಅವ್ಯವಸ್ಥೆ ಮತ್ತು ದುರಾಡಳಿತಗಳೇಕೆ ಇರಬೇಕೆಂದು ಅನೇಕರು ಕೇಳುತ್ತಲೇ ಇದ್ದಾರೆ. ಇದು ವೈಯಕ್ತಿಕ ಆಳ್ವಿಕೆಯ ಪರಿಣಾಮ ಎಂಬುದು ಸರ್ವಸಾಮಾನ್ಯ ಉತ್ತರವಾಗಿದೆ. ಈ ವೈಯಕ್ತಿಕ ಆಳ್ವಿಕೆಯ ಬದಲು ಜನಪ್ರಿಯ ಸರ್ಕಾರವನ್ನು ಸ್ಥಾಪಿಸಬೇಕೆಂದು ಎಲ್ಲೆಡೆ ಒತ್ತಾಯಿಸಲಾಗುತ್ತಿದೆ. ಈ ಬೇಡಿಕೆಯ ಪರಿಣಾಮದ ಬಗ್ಗೆ ನನಗೆ ಅನುಮಾನವಿದೆ. ಅನೇಕ ರಾಜ್ಯಗಳಲ್ಲಿ ಜನಪ್ರಿಯ ಸರ್ಕಾರದ ಸ್ಥಾಪನೆ ಅಲ್ಲಿಯ ಪ್ರಜೆಗಳ ಪೀಡೆಗಳಿಗೆ ಪರಿಹಾರವಾಗಲಾರದೆಂದು ನನಗನಿಸುತ್ತದೆ. ಏಕೆಂದರೆ ಈ ತೊಂದರೆಗಳು ಎಷ್ಟರ ಮಟ್ಟಿಗೆ ಅರಸರ ದುರಾಡಳಿತದಿಂದ ಉದ್ಭವಿಸುವವೋ ಅಷ್ಟೇ ಸಂಪನ್ಮೂಲಗಳ ಅಭಾವದಿಂದಲೂ ಉಂಟಾಗುತ್ತವೆ. ಭಾರತದ ಸಂಸ್ಥಾನಗಳ ಸಂಪನ್ಮೂಲಗಳು ಎಷ್ಟು ವಿರಳವಾಗಿವೆ ಎಂಬುದರ ಬಗ್ಗೆ ಅನೇಕರಿಗೆ ಕಲ್ಪನೆ ಇರಲಿಕ್ಕಿಲ್ಲ. ಇಲ್ಲಿ ಕೆಲವು ನಿಜ ಸಂಗತಿಗಳನ್ನು ಕೊಡುವೆ. ಒಟ್ಟು 627 ಸಂಸ್ಥಾನಗಳಲ್ಲಿ 10 ಸಂಸ್ಥಾನಗಳು ಮಾತ್ರ 1 ಕೋಟಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುತ್ತವೆ. ಈ 10 ಸಂಸ್ಥಾನಗಳಲ್ಲಿ 5 ರಾಜ್ಯಗಳು 1 ಕೋಟಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಹೊಂದಿದ್ದು 3 ರಾಜ್ಯಗಳ ಆದಾಯ 2 ಮತ್ತು 2.5 ಕೋಟಿಗಳ ನಡುವೆ ಇದೆ. ಒಂದು ಸಂಸ್ಥಾನ 3.5 ಕೋಟಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಹೊಂದಿದ್ದರೆ ಒಂದೇ ಸಂಸ್ಥಾನ ಮಾತ್ರ 8 ಕೋಟಿಗಳಿಗಿಂತ ಸ್ವಲ್ಪ ಹೆಚ್ಚು ಆದಾಯ ಹೊಂದಿದೆ. ಸುಮಾರು 12 ಸಂಸ್ಥಾನಗಳ ಆದಾಯ 50 ರಿಂದ 25 ಲಕ್ಷಗಳ ನಡುವೆ ಇದೆ. 30 ಸಂಸ್ಥಾನಗಳು 25 ಲಕ್ಷಗಳಿಂದ 10 ಲಕ್ಷಗಳ ನಡುವಣ ಆದಾಯ ಹೊಂದಿದೆ. ಉಳಿದ 566 ಸಂಸ್ಥಾನಗಳು 10 ಲಕ್ಷಗಳಿಗಿಂತಲೂ ಕಡಿಮೆಯ ಆದಾಯ ಹೊಂದಿವೆ. 10 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಸಂಸ್ಥಾನಗಳು ಎಷ್ಟು ಚಿಕ್ಕವಾಗಿವೆ ಎಂಬುದರ ಕಲ್ಪನೆ ಇದರಿಂದ ಆಗುವುದಿಲ್ಲ. ಆದ್ದರಿಂದ ಕೆಲವು ನಿದರ್ಶನಗಳನ್ನು ಕೊಡಬೇಕಾಗುತ್ತದೆ. ಈ 566 ಸಂಸ್ಥಾನಗಳಲ್ಲಿ 500 ರೂಪಾಯಿ ವಾರ್ಷಿಕ ಆದಾಯ ಮತ್ತು 206 ಜನರುಳ್ಳ ಒಂದು ಸಂಸ್ಥಾನವಿದೆ. 165 ರೂಪಾಯಿ ಆದಾಯ ಮತ್ತು 239 ಜನರುಳ್ಳ ಮತ್ತೊಂದು, 128 ರೂಪಾಯಿ ಆದಾಯ ಮತ್ತು 147 ಜನಸಂಖ್ಯೆಯುಳ್ಳ ಮತ್ತು 80 ರೂಪಾಯಿ ಆದಾಯ ಮತ್ತು 27 ಜನರುಳ್ಳ ಇತರ ಸಂಸ್ಥಾನಗಳು ಇವೆ. 80 ರೂಪಾಯಿ ಆದಾಯ ಮತ್ತು 27 ಜನರುಳ್ಳ ಸಂಸ್ಥಾನವೂ ಸೇರಿದಂತೆ ಇವುಗಳಲ್ಲಿ ಪ್ರತಿಯೊಂದು ಸಂಸ್ಥಾನವೂ ಸ್ವಾಯತ್ತ ರಾಜ್ಯವಾಗಿದೆ. ಪ್ರತಿಯೊಂದು ಸಂಸ್ಥಾನವು ತನ್ನ ಪ್ರಜೆಗಳಿಗೆ ಶಾಂತಿ ಸುವ್ಯವಸ್ಥೆಗೆ ಸಂಬಂಧಿಸಿದ ಕಂದಾಯ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸೇವೆಗಳನ್ನು ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಂಬಂಧಿಸಿದ ಶಿಕ್ಷಣ, ಸ್ವಚ್ಛತೆ, ರಸ್ತೆ ಮುಂತಾದ ಸೇವೆಗಳನ್ನು ಒದಗಿಸುವ ವಿಶೇಷ ಜವಾಬ್ದಾರಿ ಹೊಂದಿರುವವೆಂಬುದು ಈ ಸ್ವಾಯತ್ತತೆಯ ಅರ್ಥ. 12 ಕೋಟಿ ರೂಪಾಯಿ ಆದಾಯವಿರುವ ಮುಂಬೈಯಲ್ಲಿರುವ ನಮಗೆ ನಾಗರಿಕ ಆಡಳಿತ ನಡೆಸಲು ಕಷ್ಟವಾಗುತ್ತಿದೆ. ಇದಕ್ಕೆ ಸರಿಸಮಾನ ಆದಾಯವಿರುವ ಇತರ ಪ್ರಾಂತ್ಯಗಳು ಇದೇ ರೀತಿ ಕಷ್ಟ ಅನುಭವಿಸುತ್ತಿವೆ. ಪರಿಸ್ಥಿತಿ ಹೀಗಿರುವಾಗ 100 ರೂಪಾಯಿ ಮತ್ತು 1000 ಜನಸಂಖ್ಯೆಯುಳ್ಳ ಈ ಚಿಕ್ಕ ಪುಟ್ಟ ಸಂಸ್ಥಾನಗಳು ಒಬ್ಬ ನಾಗರಿಕ ತನ್ನ ಸರ್ಕಾರದಿಂದ ನಿರೀಕ್ಷಿಸುವ ಸಾಮಾನ್ಯ ಸೇವೆಗಳನ್ನು ಪೂರೈಸಲು ಹೇಗೆ ಸಾಧ್ಯ? ಎಷ್ಟೇ ಸದ್ಭಾವನೆಯ ಮತ್ತು ಎಷ್ಟೇ ಆದರ್ಶ ರಾಜನಿದ್ದರೂ ಕಾರ್ಯಭಾರ ದಯನೀಯವಾಗಿದೆ. ಇದಕ್ಕಿರುವ ಒಂದೇ ಪರಿಹಾರವೆಂದರೆ ಭಾರತೀಯ ರಾಜ್ಯಗಳು ಆಕ್ರಮಿಸಿರುವ ಇಡೀ ಪ್ರದೇಶದ ಪುನರ್ ಸಂಘಟನೆಯಾಗಿದೆ. ಒಂದು ನಿರ್ದಿಷ್ಟ ಗಾತ್ರದ ಕ್ಷೇತ್ರ ಮತ್ತು ಮೊತ್ತದ ಆದಾಯವನ್ನು ಗೊತ್ತುಪಡಿಸಿ ಅದನ್ನು ಒಂದು ಹೊಸ ಪ್ರಾಂತ್ಯವನ್ನಾಗಿ ರಚಿಸಿ ಆ ಪ್ರದೇಶವನ್ನು ಈಗ ಆಳುವ ಅರಸರಿಗೆ ಪಿಂಚಣಿ ನೀಡುವುದು ಒಂದು ಸೂಕ್ತ ಪರಿಹಾರವಾಗಿದೆ.
ತಮ್ಮ ಕ್ಷೇತ್ರ ವ್ಯಾಪ್ತಿ ಮತ್ತು ಆದಾಯದ ಆಧಾರದ ಮೇಲೆ ಮತ್ತು ಸಂಪನ್ಮೂಲಗಳ ದೃಷ್ಟಿಯಿಂದ ಯಾವ ರಾಜ್ಯಗಳು ಒಳ್ಳೆಯ ಮಟ್ಟದ ಆಡಳಿತವನ್ನು ನೀಡಲು ಶಕ್ತವಾಗಿವೆಯೋ ಅಂತಹ ರಾಜ್ಯಗಳನ್ನು ಮಾತ್ರ ಪ್ರತ್ಯೇಕವಾಗಿ ಉಳಿಸಿಕೊಳ್ಳಬಹುದು. ಈ ಹೊರಗೆ ಹತ್ತದ ರಾಜ್ಯಗಳು ಹೋಗಲೇಬೇಕು. ಇನ್ನಾವ ಮಾರ್ಗವೂ ಇಲ್ಲ. ಇದು ಏನು ಮಾಡಬಹುದಾಗಿದೆ ಎಂಬುದು ಮಾತ್ರವಲ್ಲ, ಹೀಗೆ ಮಾಡುವುದು ನಮ್ಮ ಕರ್ತವ್ಯ ಅಷ್ಟೇ, ಏಕೆ ಪವಿತ್ರ ಕರ್ತವ್ಯವಾಗಿದೆ ಎಂದು ನಾನು ಹೇಳುತ್ತೇನೆ. ಕೆಲವರು ಈ ರಾಜರುಗಳು ತಮ್ಮ ಪ್ರದೇಶದಲ್ಲಿ ಆಳುವ ಅನುವಂಶಿಕ ಹಕ್ಕನ್ನು ಹೊಂದಿರುವ ಬಗ್ಗೆ ಯೋಚಿಸುವರೆಂಬುದನ್ನು ನಾನು ಬಲ್ಲೆ. ಆದರೆ ಅರಸನ ಹಕ್ಕು ಹೆಚ್ಚು ಮುಖ್ಯವೋ ಅಥವಾ ಪ್ರಜೆಗಳ ಕಲ್ಯಾಣವೋ ಎಂದು ನಾನು ಕೇಳುತ್ತೇನೆ. ರಾಜರುಗಳ ಹಕ್ಕುಗಳು ಜನಗಳ ಕಲ್ಯಾಣಕ್ಕಿಂತ ಹೆಚ್ಚು ಮಹತ್ವದ್ದೆಂದು ರಾಜ್ಯಗಳ ಅತ್ಯಂತ ಹಿತಚಿಂತಕ ಸ್ನೇಹಿತರು ಹೇಳಲಾರರೆಂಬುದು ನನ್ನ ಖಚಿತ ಅಭಿಪ್ರಾಯ. ಇವೆರಡರಲ್ಲಿ ಸಂಘರ್ಷ ಉಂಟಾದರೆ ಇದರಲ್ಲಿ ಯಾವುದು ಸೋಲಬೇಕು? ಇಲ್ಲಿಯೂ ಸಹ ರಾಜ್ಯಗಳ ನಿಕಟ ಸ್ನೇಹಿತರೂ ಕೂಡ ರಾಜರುಗಳ ಹಕ್ಕುಗಳನ್ನು ಉಳಿಸಲು ಪ್ರಜೆಗಳ ಕಲ್ಯಾಣವನ್ನು ಬಲಿಕೊಡಬೇಕೆಂದು ಹೇಳಲಾರರು ಎಂದು ನನಗನಿಸುತ್ತದೆ. ಭಾರತದ ಸಂಸ್ಥಾನಗಳ ಪುನಃ ಸಂಘಟನೆಯ ಪ್ರಶ್ನೆ ರಾಜಕೀಯ ಪ್ರಶ್ನೆಯಲ್ಲ. ನನ್ನ ಅಭಿಪ್ರಾಯದಲ್ಲಿ ಅದು ಕೇವಲ ಆಡಳಿತಾತ್ಮಕ ಪ್ರಶ್ನೆ, ಅದು ಅನಿವಾರ್ಯ ಪ್ರಶ್ನೆಯೂ ಆಗಿದೆ. ಏಕೆಂದರೆ ಅದನ್ನು ಎದುರಿಸದೇ ಇರುವುದು ರಾಜ್ಯಗಳ ಪ್ರಜೆಗಳನ್ನು ದಂಡಿಸಿದಂತೆ. ಸದಾ ದುಃಖ ಮತ್ತು ಅಭದ್ರತೆಯಿಂದ ತೊಳಲಾಡುತ್ತಿರುವ ಇಂತಹ ಲಕ್ಷಾಂತರ ಜನರಿದ್ದಾರೆ. ನಾನು ಸೂಚಿಸುತ್ತಿರುವುದು ಕ್ರಾಂತಿಕಾರಿ ವಿಧಾನವೇನಲ್ಲ. ಒಬ್ಬ ಅರಸನಿಗೆ ಪಿಂಚಣಿ ನೀಡಿ ಅವನ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಕಾನೂನು ಸಮ್ಮತ ಮಾರ್ಗವಾಗಿದ್ದು ಅದು ಎಲ್ಲರಿಗೂ ಗೊತ್ತಿರುವಂತೆ ಸಾರ್ವಜನಿಕ ಉದ್ದೇಶಗಳಿಗಾಗಿ ಖಾಸಗಿ ಹಕ್ಕುಗಳು ಮತ್ತು ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅವಕಾಶ ಮಾಡುವ ಭೂ ಸ್ವಾಧೀನ ಕಾಯ್ದೆ ಅನ್ವಯ ಸಮ್ಮತವಾದದ್ದು. ದುರದೃಷ್ಟವೆಂದರೆ ಇದುವರೆಗೆ ಭಾರತೀಯ ಸಂಸ್ಥಾನಗಳ ಪ್ರಶ್ನೆಯನ್ನು ಈ ದೃಷ್ಟಿಯಿಂದ ಪರಿಗಣಿಸಲಾಗಿಲ್ಲ. ನಾನು ತಮ್ಮ ಮುಂದೆ ಇಡಬೇಕೆಂದಿರುವ ಬಹುಮುಖ್ಯ ಪ್ರಶ್ನೆ ಎಂದರೆ, ಒಕ್ಕೂಟದ ಸ್ಥಾಪನೆಯ ನಂತರ ನಿಮಗೆ ಈ ಪ್ರಶ್ನೆಯನ್ನು ಎದುರಿಸಲು ಅವಕಾಶವಿರುವುದಿಲ್ಲ. ಏಕೆ ಇರುವುದಿಲ್ಲ ಎಂದು ನೀವು ಕೇಳಬಹುದು. ನಾನು ಹೇಗೆ ಈ ತೀರ್ಮಾನಕ್ಕೆ ಬಂದಿದ್ದೇನೆ ಎಂದು ನೀವು ಕೇಳಬಹುದು. ಸಂಯುಕ್ತ ರಾಜ್ಯಕ್ಕೆ ಪ್ರವೇಶ ಪಡೆಯುವ ವಿಷಯದಲ್ಲಿ ಪ್ರಾಂತ್ಯಗಳು ಮತ್ತು ರಾಜ್ಯಗಳು ವಿಭಿನ್ನ ಆಧಾರ ಹೊಂದಿವೆ ಎಂದು ಈಗಾಗಲೇ ತಿಳಿಸಿದ್ದೇನೆ. ಪ್ರಾಂತ್ಯಗಳಿಗೆ ಬೇರೆ ಮಾರ್ಗವೇ ಇಲ್ಲ, ಅವು ಒಕ್ಕೂಟದ ಘಟಕಗಳಾಗಿರಲು ಒಪ್ಪಲೇಬೇಕು. ಆದರೆ ಸಂಸ್ಥಾನಗಳಿಗೆ ಆಯ್ಕೆಯ ಅವಕಾಶವಿದೆ, ಅವು ಒಕ್ಕೂಟವನ್ನು ಸೇರಬಹುದು ಅಥವಾ ನಿರಾಕರಿಸಬಹುದು. ಇದು ಪ್ರಾಂತ್ಯಗಳ ಮತ್ತು ಸಂಸ್ಥಾನಗಳ ದೃಷ್ಟಿಯಂತೆ ಇರುವ ಸ್ಥಾನಮಾನ. ಆದರೆ ಒಕ್ಕೂಟದ ದೃಷ್ಟಿಯಲ್ಲಿ ಅದರ ಸ್ಥಾನ ಏನು? ಒಕ್ಕೂಟವು ಯಾವುದೇ ಸಂಸ್ಥಾನದ ಪ್ರದೇಶದ ವಿಷಯದಲ್ಲಿ ಬೇರೆ ಮಾರ್ಗವಿದೆಯೇ? ಸಂಯುಕ್ತ ರಾಜ್ಯವು ಯಾವುದೇ ಸಂಸ್ಥಾನದ ಪ್ರವೇಶವನ್ನು ನಿರಾಕರಿಸಬಲ್ಲುದೇ? ಇಲ್ಲ, ಹಾಗೆ ನಿರಾಕರಿಸುವ ಹಕ್ಕು ಒಕ್ಕೂಟಕ್ಕಿಲ್ಲ. ಸಂಸ್ಥಾನಕ್ಕೆ ಒಕ್ಕೂಟ ಸೇರುವ ಹಕ್ಕಿದೆ, ಆದರೆ ಒಕ್ಕೂಟ ಪ್ರವೇಶವನ್ನು ನಿರಾಕರಿಸುವ ಹಕ್ಕು ಕೊನೆಯ ಪಕ್ಷ ಮೊದಲಿನ 20 ವರ್ಷಗಳವರೆಗೆ ಇರುವುದಿಲ್ಲ. ಇರುವ ಸ್ಥಿತಿ ಇದು. ಇನ್ನು ಒಕ್ಕೂಟ ಸೇರುವ ಸಂಸ್ಥಾನದ ಹಕ್ಕಿನ ಅರ್ಥವೇನು? ನನ್ನ ಅಭಿಪ್ರಾಯದಲ್ಲಿ ಪ್ರವೇಶ ಪಡೆಯುವ ಹಕ್ಕಿಗೆ ಮಾನ್ಯತೆ ನೀಡುವುದೆಂದರೆ ಸಂಸ್ಥಾನದ ಸಾರ್ವಭೌಮತ್ವ ಸ್ಥಾನಕ್ಕೆ ಮನ್ನಣೆ ನೀಡಿದಂತೆ. ಅವುಗಳ ಸಾರ್ವಭೌಮತ್ವವನ್ನು ಮಾನ್ಯ ಮಾಡುವುದೆಂದರೆ ರಾಜ್ಯದ ಅವಿನಾಶತ್ವವನ್ನು ಒಪ್ಪಿಕೊಂಡಂತೆ. ಎಂದರೆ ಅದರ ಪ್ರಾದೇಶಿಕ ಸಮಗ್ರತೆಯನ್ನು ಉಳಿಸಿಕೊಳ್ಳುವ ಹಕ್ಕನ್ನು ಮಾನ್ಯ ಮಾಡಿ ಅದಕ್ಕೆ ಆಂತರಿಕ ಆಡಳಿತ ಅಧಿಕಾರದ ಭರವಸೆ ನೀಡಿದಂತೆ. ಇದು ಕೇವಲ 27 ಜನಸಂಖ್ಯೆ ಮತ್ತು 80 ರೂಪಾಯಿಗಳ ಆದಾಯವುಳ್ಳ ಸಂಸ್ಥಾನಕ್ಕೂ ಅನ್ವಯಿಸುತ್ತದೆ. ಒಂದು ಸಂಸ್ಥಾನಕ್ಕೆ ಒಕ್ಕೂಟದಲ್ಲಿ ಪ್ರವೇಶ ನೀಡುವುದರ ಒಳಾರ್ಥ ಹೀಗಿರುವುದರಿಂದ ಒಕ್ಕೂಟದ ಸ್ಥಾಪನೆಯಾದ ಮೇಲೆ ಭಾರತೀಯ ಸಂಸ್ಥಾನದ ಪುನರ್ಘಟನೆ ಸಾಧ್ಯವಿಲ್ಲವೆಂದು ಮತ್ತು ಈ ಸಂಸ್ಥಾನಗಳ ಪ್ರಜೆಗಳು ಸದಾಕಾಲ ಅವ್ಯವಸ್ಥೆ ಮತ್ತು ದುರಾಡಳಿತಕ್ಕೊಳಗಾಗುವರೆಂದು ನಾನು ಸಂಪೂರ್ಣ ಆಧಾರದಿಂದ ಸಮರ್ಥಿಸಬಲ್ಲೆ. ಈ ವಿಷಯದಲ್ಲಿ ಬ್ರಿಟಿಷ್ ಭಾರತವು ಈಗ ಏನಾದರೂ ಮಾಡಲು ಸಾಧ್ಯವೇ? ಅದು ಏನನ್ನೂ ಮಾಡಲು ಸಾಧ್ಯವಿಲ್ಲವೆಂದು ನನಗನಿಸುತ್ತದೆ. ಬ್ರಿಟಿಷ್ ಭಾರತವೇನಾದರೂ ತನಗಾಗಿ ಜವಾಬ್ದಾರಿ ಸರ್ಕಾರವನ್ನು ಪಡೆದುಕೊಂಡಿತ್ತೇ ಆಗಿದ್ದರೆ ಅದು ಯಾವ ಸಂಸ್ಥಾನವನ್ನು ಯಾವ ಷರತ್ತುಗಳ ಮೇಲೆ ಸೇರಿಸಿಕೊಳ್ಳಬಹುದೆಂಬುದನ್ನು ನಿರ್ಧರಿಸುವ ಸ್ಥಿತಿಯಲ್ಲಿರುತ್ತಿತ್ತು. ಅದು ಒಕ್ಕೂಟದ ಪ್ರವೇಶಕ್ಕೆ ಸಂಸ್ಥಾನಗಳ ಪ್ರದೇಶಗಳನ್ನು ಪುನರ್ಘಟಿಸುವ ಪೂರ್ವಭಾವಿ ಕರಾರನ್ನು ಹಾಕಬಹುದಾಗಿತ್ತು. ದುರದೃಷ್ಟವೆಂದರೆ ಬ್ರಿಟಿಷ್ ಭಾರತವು ಜವಾಬ್ದಾರಿ ಸರ್ಕಾರವನ್ನು ಹೊಂದಿಲ್ಲ. ಕೇಂದ್ರದಲ್ಲಿ ಜವಾಬ್ದಾರಿ ಸರ್ಕಾರ ಹೊಂದುವ ಅದರ ಹಕ್ಕನ್ನು ನಿಜವಾಗಿಯೂ ನಿರಾಕರಿಸಲಾಗಿದ್ದು ಅದು ಸಂಸ್ಥಾನಗಳ ಪ್ರವೇಶವನ್ನೇ ಅವಲಂಬಿಸುವಂತೆ ಮಾಡಲಾಗಿದೆ.
ರಾಜ್ಯಗಳಿಲ್ಲದೆ ಜವಾಬ್ದಾರಿ ಇಲ್ಲ ಎಂಬುದು ಬ್ರಿಟಿಷ್ ಭಾರತದ ಗತಿಯಾಗಿದೆ. ತನ್ನ ಸ್ಥಾನವೇ ಹೀಗಿರುವಾಗ ಬ್ರಿಟಿಷ್ ಭಾರತವು ರಾಜ್ಯಗಳೊಡನೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ತಾನು ಜವಾಬ್ದಾರಿ ಸರ್ಕಾರವನ್ನು ಹೊಂದಿದ್ದರೆ ಇದು ಸಾಧ್ಯವಿತ್ತು. ಇದೇ ಕಾರಣಕ್ಕಾಗಿಯೇ ನಾನು ಯಾವಾಗಲೂ ಬ್ರಿಟಿಷ್ ಭಾರತವು ಮೊದಲು ಸಂಯುಕ್ತ ರಾಜ್ಯವನ್ನು ಕೇಳಬೇಕು ಮತ್ತು ಜವಾಬ್ದಾರಿಯನ್ನು ಬ್ರಿಟಿಷ್ ಭಾರತಕ್ಕೆ ಮಾತ್ರ ಸೀಮಿತಗೊಳಿಸಬೇಕೆಂದು ಹೇಳುತ್ತಿದ್ದೇನೆ. ಇದನ್ನು ಪಡೆದುಕೊಂಡಾಗಲೇ ಸ್ವಾತಂತ್ರ್ಯ ಮತ್ತು ಎಲ್ಲಾ ರೀತಿಯಲ್ಲಿಯೂ ಒಳ್ಳೆಯ ಸರ್ಕಾರದ ಆಧಾರದ ಮೇಲೆ ರಚಿತವಾದ ಅಖಿಲ ಭಾರತ ಸಂಯುಕ್ತ ರಾಜ್ಯದ ದಾರಿ ಸುಗಮವಾಗುವುದು ಸಾಧ್ಯ. ಸಂಯುಕ್ತ ರಾಜ್ಯ ಪ್ರಸ್ತುತ ರೀತಿಯಲ್ಲಿ ಅಸ್ತಿತ್ವಕ್ಕೆ ಬಂದರೆ ಇಂತಹ ಸಾಧ್ಯತೆ ಕೈತಪ್ಪಿ ಹೋಗುತ್ತದೆ. ಒಕ್ಕೂಟ ವ್ಯವಸ್ಥೆಯ ಕೆಲವು ವಿಕೃತ ಅಂಶಗಳನ್ನು ನಿಮ್ಮ ಗಮನಕ್ಕೆ ಈಗಾಗಲೇ ತಂದಿರುವೆ. ನಾನು ನಿಮ್ಮ ಗಮನಕ್ಕೆ ಈಗ ತರುವ ಅಂಶ ವಿಕೃತಿಗಿಂತ ಹೆಚ್ಚಿನದಾಗಿದೆ. ಅದೇ ಈ ಒಕ್ಕೂಟ ವಿಪತ್ತು. ಸಂಸ್ಥಾನಗಳ ಪ್ರಜೆಗಳ ವಿಷಯದಲ್ಲಿ ಅದು ಅವರ ವಿಧಿ ಲಿಖಿತ. ಅದು ಒಮ್ಮೆ ಆಚರಣೆಗೆ ಬಂದಿತೆಂದರೆ ಅದರಿಂದ ಅವರಿಗೆ ಮುಕ್ತಿಯೇ ಇಲ್ಲ. ಸಂಸ್ಥಾನ ಸಮಸ್ಯೆಯನ್ನು ಪರಮಾಧಿಕಾರ ಅಥವಾ ಸಾರ್ವಭೌಮಾಧಿಕಾರವು ತಾನು ಬಯಸಿದಲ್ಲಿ ನಾನು ಹೇಳಿದ ಅಥವಾ ಜನತೆಯ ಕಲ್ಯಾಣಕ್ಕನುಗುಣವಾದ ಯಾವುದೇ ವಿಧಾನದ ಪ್ರಕಾರ ಬಗೆಹರಿಸಬಹುದಾಗಿದೆ ಎಂದು ನನ್ನ ನಂಬುಗೆ. ಈ ಪರಮಾಧಿಕಾರವು ಹಿಂದೂ ಧರ್ಮಶಾಸ್ತ್ರದ ತ್ರಿಮೂರ್ತಿಗಳಿದ್ದಂತೆ. ಅದು ರಾಜ್ಯಗಳನ್ನು ಸೃಷ್ಟಿಸಿರುವುದರಿಂದ ಬ್ರಹ್ಮ, ಅವುಗಳನ್ನು ರಕ್ಷಿಸುವುದರಿಂದ ವಿಷ್ಣು, ಅದು ಅವುಗಳನ್ನು ನಾಶ ಮಾಡಬಲ್ಲ ದಾದುದರಿಂದ ಶಿವ. ಪರಮಾಧಿಕಾರವು ಸಂಸ್ಥಾನಗಳ ಸಂಬಂಧದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅದು ಈ ಎಲ್ಲಾ ಪಾತ್ರಗಳನ್ನು ಆಡಿದೆ. ಒಂದು ಕಾಲದಲ್ಲಿ ಅದು ಶಿವನ ಪಾತ್ರ ಆಡಿತ್ತು. ಈಗ ಅದು ವಿಷ್ಣುವಿನ ಪಾತ್ರವನ್ನಾಡುತ್ತಿರುವುದು ಜನತೆಯ ಹಿತದ ದೃಷ್ಟಿಯಿಂದ ಅತ್ಯಂತ ಕ್ರೂರ ಕೃತಿಯಾಗಿದೆ. ಬ್ರಿಟಿಷ್ ಭಾರತವು ಇದರಲ್ಲಿ ಪಾಲ್ಗೊಳ್ಳಬೇಕೇ? ಇದು ನಿಮ್ಮ ಪರಿಶೀಲನೆಗೆ ಬಿಟ್ಟ ವಿಷಯ. ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸತ್ಯಪ್ರಕಾಶ್ ಎಂಆರ್.
1: ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ. ಪ್ರತಿಯೊಂದು ಧರ್ಮದ ಅನುಯಾಯಿಗಳಲ್ಲಿ ವಿವಿಧ ಪ್ರಕಾರದ ಭೇದಗಳು ಕಾಣುತ್ತವೆ. ಬಡವರು, ಶ್ರೀಮಂತರು, ಜ್ಞಾನಿಗಳು ಹಾಗೂ ಅಜ್ಞಾನಿಗಳು ಅನ್ನುವ ಸಾಮಾನ್ಯ ಭೇದಗಳು ಎಲ್ಲ ಧರ್ಮದಲ್ಲೂ ಇವೆ. ಅದರೊಂದಿಗೆ ವ್ಯವಸಾಯದಿಂದ ಆಗಿರುವ ಕೆಲವು ವಿಶಿಷ್ಟ ಭೇದಗಳು ಕೂಡ ಒಂದೇ ಧರ್ಮದ ಅನುಯಾಯಿಗಳಲ್ಲಿ ಕಾಣುತ್ತವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಭೇದಗಳು ಕೇವಲ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಧರ್ಮಗಳಲ್ಲೂ ಇವೆ. ಮೇಲಿನ ಸಾಮಾನ್ಯ ಹಾಗೂ ವಿಶಿಷ್ಟ ಭೇದಗಳು ಎಲ್ಲೆಡೆ ಸಮಾನವಾಗಿರುವುದರಿಂದ ಹಿಂದೂ ಸಮಾಜದಲ್ಲಿರುವ ವರ್ಗಗಳು ಕೂಡ ಇತರ ಸಮಾಜದಲ್ಲಿರುವ ವರ್ಗಗಳಂತೆಯೇ ಇರಬಹುದು ಎಂದೆನಿಸಬಹುದು. ಆದರೂ ಹಿಂದೂ ಸಮಾಜದಲ್ಲಿಂದು ಬ್ರಾಹ್ಮಣ, ಬ್ರಾಹ್ಮಣೇತರರು ಎಂದು ಉಂಟಾಗಿರುವ ವರ್ಗಭೇದ ಸ್ವಲ್ಪ ಮಟ್ಟದಲ್ಲಿ ಅಪೂರ್ವದ್ದಾಗಿದೆ. ಎಷ್ಟು ಅಪೂರ್ವವೆಂದರೆ ಇದಕ್ಕೆ ಸಮಾನವಾದ ಭೇದ ಇನ್ನೆಲ್ಲೂ ಕಾಣುವುದಿಲ್ಲ. ಯುರೋಪಿನಲ್ಲಾದ ಅನೇಕ ಚಳುವಳಿಗಳ ಹೆಸರಿನಲ್ಲಿ ರಾಜ ಮತ್ತು ಇತರರು, ಪೋಪ್ ಮತ್ತು ಇತರರು, ಶ್ರೀಮಂತರು ಮತ್ತು ಬಡವರು ಅನ್ನುವ ವ್ಯತ್ಯಾಸವಿದ್ದರೂ ಇಂತಹ ವಿವಿಧ ಹೆಸರುಗಳಿಂದ ಬ್ರಾಹ್ಮಣೇತರ ಚಳುವಳಿಯ ರಹಸ್ಯವನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು ಎಂದು ನಮಗನಿಸುತ್ತಿಲ್ಲ. ಬ್ರಾಹ್ಮಣ ಬ್ರಾಹ್ಮಣೇತರ ವಾದವು ಅವಲಂಬಿಸಿರುವ ಭೇದ ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರ ಇದೆ, ಉಳಿದ ಧರ್ಮಗಳಲ್ಲಿ ಇಲ್ಲ. ಇತರ ಧರ್ಮದ ಅನುಯಾಯಿಗಳಲ್ಲಿ ಕಂಡುಬರುವ ಭೇದಗಳು ಗುಣಭೇದ ವಿಭಾಗಗಳ ತತ್ವದಿಂದ ಉತ್ಪನ್ನವಾಗಿವೆ. ಅದೇ ತತ್ವದಿಂದ ಕಣ್ಣಿಗೆ ಸಹಜವಾಗಿ ಕಾಣುವಂತಹ ಸ್ಪಷ್ಟ ಭೇದಗಳ ವರ್ಗಗಳು ಹಿಂದೂ ಸಮಾಜದಲ್ಲಿಯೂ ಇವೆ. ಆದರೆ ಅದಷ್ಟೇ ಅಲ್ಲದೆ ಜನ್ಮ ಜಾತಿಯಿಂದ ವಿಭಾಗಿಸಲ್ಪಟ್ಟಂತಹ ತತ್ವಗಳಿಗೆ ಅನುಸಾರವಾಗಿ ಉತ್ಪನ್ನವಾಗಿರುವ ಯಾರ ಕಣ್ಣಿಗೂ ಕಾಣದಂತಹ ಸೂಕ್ಷ್ಮ ವರ್ಗಗಳು ಬ್ರಾಹ್ಮಣ, ಬ್ರಾಹ್ಮಣೇತರ, ವೈಶ್ಯ, ಶೂದ್ರ ಇತ್ಯಾದಿ ಹಿಂದೂ ಸಮಾಜದಲ್ಲಿರುವಂತೆ ಉಳಿದ ಯಾವ ಸಮಾಜದಲ್ಲಿ ಇಲ್ಲ. ಈ ಎರಡು ರೀತಿಯ ವರ್ಗಗಳಿಗೆ ಅನುಸಾರವಾಗಿ ಬಿಳಿಯ ಜನ ಹಾಗೂ ಕಪ್ಪು ಜನ

ಅಲ್ಲಿಯ ಸಾಮಾಜಿಕ ಚಳುವಳಿಯ ಗುರಿ ಕಣ್ಣಿಗೆ ಕಾಣುವಂತಹ ಭೇದಗಳನ್ನು ನಾಶ ಮಾಡುವುದಾಗಿರುತ್ತದೆ. ಆದರೆ ಬ್ರಾಹ್ಮಣ ಬ್ರಾಹ್ಮಣೇತರ ಚಳುವಳಿ ಹಾಗಲ್ಲ. ಅದರ ದೃಷ್ಟಿ ಹಿಂದೂ ಸಮಾಜದಲ್ಲಿರುವ ಸೂಕ್ಷ್ಮ ಭೇದಗಳ ಮೇಲಿದೆ. ಹಿಂದೂ ಸಮಾಜದಲ್ಲಿ ಸೂಕ್ಷ್ಮ ಭೇದಗಳು ಹುಟ್ಟಿಕೊಂಡಿರುವುದಾದರೂ ಹೇಗೆ ಅನ್ನುವುದರ ಬಗ್ಗೆ ನಾವು ಈಗ ಚರ್ಚಿಸುವುದಿಲ್ಲ. ಈ ಬ್ರಾಹ್ಮಣರೇ ಮೊದಲಿಗೆ ತಮ್ಮ ಸುತ್ತ ಸುರಕ್ಷೆಯ ಕೋಟೆಯನ್ನು ಕಟ್ಟಿಕೊಂಡರು. ಈ ಕೋಟೆಯನ್ನು ಕಟ್ಟಿಕೊಂಡ ನಂತರ ಬ್ರಾಹ್ಮಣ ಬ್ರಾಹ್ಮಣೇತರ ಅನ್ನುವ ಭೇದ ಹುಟ್ಟಿಕೊಂಡಿತು. ಹಾಗೂ ಗುಣಭೇದ ವಿಭಾಗಗಳ ತತ್ವಗಳು ಮಾಯವಾಗಿ ಜಾತಿ ಭೇದ ವಿಭಾಗಗಳ ತತ್ವಗಳು ಪ್ರಸ್ತಾಪಿಸಲ್ಪಟ್ಟವು. ಮುಂದೆ ತಾವು ಇಂತಿಂತಹ ಋಷಿಗಳಿಂದ ಹುಟ್ಟಿ ಬಂದೆವು, ಇದು ನಮ್ಮ ಕುಲ, ಅದು ನಿಮ್ಮ ಕುಲ, ನಮ್ಮದು ಬೇರೆ ಗೋತ್ರ, ಬೇರೆ ಗಣ ಎಂದು ಹೇಳುತ್ತಾ ನಾವು ಉಳಿದವರಿಗಿಂತ ಬೇರೆ ಅನ್ನುವ ಭಾವನೆಯನ್ನು ದೃಢೀಕರಿಸಿಕೊಂಡರು. ಹಾಗೂ ಬ್ರಾಹ್ಮಣರಂತೆ ಪ್ರತಿಯೊಂದು ಜಾತಿಯವರು ತಮ್ಮ ಸುತ್ತ ಕೋಟೆಗಳನ್ನು ಕಟ್ಟಲು ಆರಂಭಿಸಿದರು. ಈ ಕೋಟೆಗಳನ್ನು ಕಟ್ಟುವ ಉದ್ದೇಶ ಉಳಿದವರಿಗಿಂತ ನಾವು ಬೇರೆ ಎಂದು ತೋರಿಸುವ ಉದ್ದೇಶ ಮಾತ್ರವಾಗಿದ್ದರೆ ಒಳ್ಳೆಯದಿತ್ತು. ಆದರೆ ಮೊದಲು ಕೋಟೆಗಳನ್ನು ಕಟ್ಟಿಕೊಳ್ಳಲು ಆರಂಭಿಸಿದ ಬ್ರಾಹ್ಮಣರ ಉದ್ದೇಶ ತಾವು ಬೇರೆ ಎಂದು ತೋರಿಸಿಕೊಳ್ಳುವುದಲ್ಲದೆ ತಾವೇ ಎಲ್ಲರಿಗಿಂತ ಶ್ರೇಷ್ಠರು ಎಂದು ತೋರಿಸಿಕೊಳ್ಳುವುದಿತ್ತು ಎನ್ನುವುದು ನಿರ್ವಿವಾದ. ಬ್ರಾಹ್ಮಣೇತರ ಜಾತಿಗಳಲ್ಲಿ ಸೇರುವ ಜಾತಿಗಳು ಈ ಕೋಟೆ ಕಟ್ಟಿಕೊಳ್ಳುವ ಪದ್ಧತಿಯನ್ನು ಅನುಸರಿಸಿದಾಗ ಅದರಲ್ಲಿ ಸೇರಿಕೊಂಡಿದ್ದ ಶ್ರೇಷ್ಠ ಕನಿಷ್ಠವೆಂಬ ಭಾವನೆಗಳು ಅವರಿಂದ ತಾವಾಗಿಯೇ ಅನುಸರಿಸಲ್ಪಟ್ಟವು. ಈ ಭೇದ ಭಾವದ ಗೋಡೆಗಳಿಂದಾಗಿ ಪ್ರತಿಯೊಂದು ಜಾತಿಗೂ ತಾವು ಇತರ ಜಾತಿಗಳಿಗಿಂತ ಬೇರೆ, ಅಷ್ಟೇ ಅಲ್ಲ ಉಳಿದ ಜಾತಿಗಳಿಗಿಂತ ತಮ್ಮ ಜಾತಿ ಶ್ರೇಷ್ಠ ಎನ್ನುವ ಭಾವನೆ ಬೆಳೆಯಿತು. ಎಲ್ಲ ಜಾತಿಗಳು ಈ ಭಾವನೆಯಿಂದ ಪೀಡಿತರಾಗಿರುವುದು ಕಾಣುತ್ತದೆ. ಬ್ರಾಹ್ಮಣ ನಿಲುವಿನ ವ್ಯಾಖ್ಯೆಯನ್ನು ಯಾರು ಹೇಗೆ ಮಾಡಿರಲಿ, ಹುಟ್ಟ ಉಚ್ಚ ನೀಚ ಭಾವನೆ ಅನ್ನುವುದೇ ಬ್ರಾಹ್ಮಣ ನಿಲುವಿನ ನಿಜವಾದ ವ್ಯಾಖ್ಯೆ ಎಂದು ನನಗೆ ಹೇಳಬೇಕೆನಿಸುತ್ತದೆ. ಹಾಗೂ ಅದೇ ಅರ್ಥದಲ್ಲಿ ನಾವು ಈ ಶಬ್ದವನ್ನು ಉಪಯೋಗಿಸಲಿದ್ದೇವೆ. ಪ್ರಾಚೀನ ಇತಿಹಾಸವನ್ನು ಓದಿದವರಿಗೆ ಬ್ರಾಹ್ಮಣ ನಿಲುವಿನ ಉಗಮ ಆದಂದಿನಿಂದ ಬ್ರಾಹ್ಮಣೇತರರು ಅದನ್ನು ವಿರೋಧಿಸುತ್ತಿದ್ದಾರೆ ಅನ್ನುವುದು ತಿಳಿಯುತ್ತದೆ. ಆದರೆ ಇತ್ತೀಚಿನ ಕಾಲದಲ್ಲಿ ಈ ವಾದಕ್ಕೆ ಎಂತಹ ತೀವ್ರ ಸ್ವರೂಪ ಬಂದಿದೆ ಎಂದರೆ ಹೀಗೆ ಹಿಂದೆಂದೂ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಹಿಂದೂ ಸಮಾಜದ ಚೌಕಟ್ಟನ್ನು ಗುಣ ವಿಭಾಗ ಇಲ್ಲವೇ ಜಾತಿ ವಿಭಾಗ ಅನ್ನುವ ಯಾವುದೇ ಜಾಗದಲ್ಲಿಟ್ಟರೂ ಒಂದೇ ಆಗಿರುತ್ತಿತ್ತು. ಎರಡೂ ಚೌಕಟ್ಟುಗಳಲ್ಲಿ ಎಲ್ಲೂ ಹೆಚ್ಚಿನ ಅಂಕು ಡೊಂಕುಗಳು ಇರುತ್ತಿರಲಿಲ್ಲ. ಇದಕ್ಕೆ ಕಾರಣ ಒಬ್ಬ ಮನುಷ್ಯ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದರೆ ಗುಣದಲ್ಲೂ ಶ್ರೇಷ್ಠನಾಗಿರುತ್ತಿದ್ದನು, ಹಾಗೂ ಕನಿಷ್ಠ ಜಾತಿಯಲ್ಲಿ ಹುಟ್ಟಿದರೆ ಗುಣದಲ್ಲೂ ಕನಿಷ್ಠನಾಗಿರುತ್ತಿದ್ದನು. ಹಾಗಾಗಿ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದವನು ಒಳ್ಳೆಯ ಗುಣದವನು, ಹಾಗೂ ಕೀಳು ಜಾತಿಯಲ್ಲಿ ಹುಟ್ಟಿದವನು ಕೀಳು ಗುಣದವನು ಅನ್ನುವ ಈ ಸಂಬಂಧ ಯಾವುದೇ ದೈವಿ ಪ್ರಕಾರ ಎಂದು ಯಾರೂ ತಿಳಿದುಕೊಳ್ಳಬಾರದು. ಕೀಳು ಜಾತಿಯವರು ಗುಣವಂತರಾಗದಂತೆ ಕಾನೂನು ತಡೆಯೊಡ್ಡಿತ್ತು. ಆದ್ದರಿಂದ ಕನಿಷ್ಠ ಜಾತಿಯವರು ಗುಣದಿಂದಲೂ ಕನಿಷ್ಠರಾಗೇ ಉಳಿದರು ಅನ್ನುವುದು ಮನುಸ್ಮೃತಿಯಂತಹ ಸ್ಮೃತಿ ಗ್ರಂಥದಿಂದ ಎಲ್ಲರೂ ತಿಳಿದುಕೊಳ್ಳಬಹುದು. ಆದರೆ ಬ್ರಿಟಿಷ್ ರಾಜ್ಯದಲ್ಲಿ ಈ ಕಟ್ಟುಪಾಡುಗಳನ್ನು ತೆಗೆದುಹಾಕಿದ್ದರಿಂದ ಸಮಾಜದ ಮೊದಲಿನ ಚೌಕಟ್ಟು ಹಾಳಾಗಿ ಬ್ರಾಹ್ಮಣರ ಮನೆಯಲ್ಲಿ ಗುಣಹೀನ ಶೂದ್ರ ವೃತ್ತಿಯ ಸಂತತಿ ಹಾಗೂ ಶೂದ್ರರ ಹೊಟ್ಟೆಯಲ್ಲಿ ಗುಣವಂತ ಹಾಗೂ ಬ್ರಾಹ್ಮಣ ವೃತ್ತಿಯ ಸಂತತಿ ಹುಟ್ಟುತ್ತಿದೆ. ಹೀಗೆ ಗುಣಗಳ ಹಾಗೂ ಜಾತಿಯ ಪ್ರತ್ಯಕ್ಷವಾದ ವಿರೋಧ ಹುಟ್ಟಿಕೊಂಡಿರುವುದರಿಂದ ಇಂದು ಬ್ರಾಹ್ಮಣೇತರ ಚಳುವಳಿ ಜೋರು ಹಿಡಿದಿದೆ. ಈ ವಿರೋಧವನ್ನು ಹೋಗಲಾಡಿಸಲು ಬ್ರಾಹ್ಮಣ ನಿಲುವನ್ನು ನಷ್ಟ ಮಾಡುವುದು ಅವಶ್ಯಕವಾಗಿದೆ. ಬ್ರಾಹ್ಮಣ ನಿಲುವಿನಿಂದಾಗಿ ಹಿಂದೂ ಸಮಾಜಕ್ಕೆ ಎಷ್ಟು ನಷ್ಟವಾಗಿದೆ ಅನ್ನುವುದು ಈಗ ಎಲ್ಲರಿಗೂ ಅರ್ಥವಾಗಿದೆ. ಈ ಬ್ರಾಹ್ಮಣ ನಿಲುವಿನಿಂದಾಗಿ ಬ್ರಾಹ್ಮಣೇತರರ ಶಿಕ್ಷಣದ ಬಾಗಿಲು ಮುಚ್ಚಲ್ಪಟ್ಟು ಅವರನ್ನು ಅಜ್ಞಾನದಲ್ಲಿಡಲಾಯಿತು. ವೇದಗಳಂತಹ ಧಾರ್ಮಿಕ ಗ್ರಂಥಗಳನ್ನು ಓದದಂತಹ ಕಟ್ಟುಪಾಡುಗಳನ್ನು ಹೇರಲಾಯಿತು. ಜಾತಿ ಇಲ್ಲದೆ ಗತಿಯಿಲ್ಲ ಅನ್ನುವಂತಹ ಸಂಕುಚಿತ ತತ್ವಜ್ಞಾನದ ಅಮಂಗಲ ಜೀವನವನ್ನು ಜನತೆಯ ಸೆರಗಿಗೆ ಹಾಕಿ ಅಖಿಲ ಜನತೆಯ ಮನೋಭಾವನೆಗಳನ್ನು ಸಂಕುಚಿತಗೊಳಿಸಲಾಯಿತು. ಹುಟ್ಟಿನಿಂದಲೇ ಶ್ರೇಷ್ಠ ಹಾಗೂ ಕನಿಷ್ಠ ಅನ್ನುವ ಭಾವನೆಗಳನ್ನು ನಿರ್ಧರಿಸಿ ವೈಯಕ್ತಿಕ ಉನ್ನತಿಗಾಗಿ ಹಾಗೂ ಸುಧಾರಣೆಗಾಗಿ ಅಗತ್ಯವಿರುವ ಅವಕಾಶಗಳನ್ನು ಇವರಿಂದ ದೂರವಿಡಲಾಯಿತು. ವಿಧಿ ಎದುರು ಎಲ್ಲ ಪ್ರಯತ್ನಗಳು ವ್ಯರ್ಥ ಅನ್ನುವಂತಹ ಪಾಠಗಳನ್ನು ಹೇಳಿಕೊಟ್ಟು ಎಲ್ಲರ ಏಳಿಗೆಯನ್ನು ಕುಂಠಿತಗೊಳಿಸಲಾಯಿತು. ಮಡಿ ಮೈಲಿಗೆಯ ಹಾಗೂ ಸ್ಪರ್ಶಗಳ ಕಲ್ಪನೆಗಳನ್ನು ಹರಡಿ ಜನರಿಗೆ ಮನುಷ್ಯತ್ವದಂತಹ ಬೆಲೆ ಬಾಳುವ ವಸ್ತುವನ್ನು ಧಿಕ್ಕರಿಸಲು ಕಲಿಸಲಾಯಿತು. ಧರ್ಮದ ತಪ್ಪು ನಂಬಿಕೆಗಳನ್ನು ಹೆಚ್ಚಿಸಿ ನಿಜವಾದ ಧರ್ಮದ ಜ್ಞಾನ ಸಿಗದಂತೆ ಎಚ್ಚರಿಕೆ ವಹಿಸಲಾಯಿತು.
ಬ್ರಿಟಿಷ್ ಸಾಮ್ರಾಜ್ಯದ ಇಂಗ್ಲಿಷ್ ನಿಲುವಿನಿಂದ ಈ ದೇಶಕ್ಕೆ ತುಂಬಾ ನಷ್ಟವಾಗಿದೆ ಎಂದು ಯಾವಾಗಲೂ ದೊಡ್ಡದಾಗಿ ಬಾಯಿ ಮಾಡುವವರಿಗೆ ಬ್ರಾಹ್ಮಣ ನಿಲುವಿನಿಂದ ಹಿಂದೂ ಸಮಾಜಕ್ಕೆ ಎಷ್ಟು ನಷ್ಟ

0: ಆಗಿದೆ ಅನ್ನುವುದರ ಬಗ್ಗೆ ಸ್ವಲ್ಪವೂ ಗೊತ್ತಿರುವಂತೆ ಕಾಣುತ್ತಿಲ್ಲ. ನನಗನಿಸಿದ ಮಟ್ಟಿಗೆ ಇಂಗ್ಲಿಷ್ ನಿಲುವು ಹಾಗೂ ಬ್ರಾಹ್ಮಣ ನಿಲುವು ಇವೆರಡೂ ಹಿಂದೂಗಳ ಮೈಗಂಟಿಕೊಂಡಿರುವ ಜಿಗಣೆಗಳು. ಅವು ಸತತವಾಗಿ ಹಿಂದೂಗಳ ನೆತ್ತರು ಹೀರುತ್ತಿವೆ. ಇಂಗ್ಲಿಷ್ ನಿಲುವಿನ ರಾಜ್ಯವು ಜನರನ್ನು ದೈಹಿಕವಾಗಿ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರೆ, ಬ್ರಾಹ್ಮಣ ನಿಲುವು ಜನರ ಆತ್ಮವನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿತು. ಆಂಗ್ಲ ನಿಲುವು ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆದರೆ, ಬ್ರಾಹ್ಮಣ ನಿಲುವು ಸ್ವಾಭಿಮಾನದಂತಹ ಆತ್ಮದ ಸಂಪತ್ತನ್ನೇ ಕಸಿದುಕೊಂಡಿತು. ಹೀಗಿರುವಾಗ ಎಲ್ಲ ರೀತಿಯ ಉನ್ನತಿಕಾರಕ ಚಳುವಳಿಗಳನ್ನು ತಮ್ಮದಾಗಿಸಿಕೊಂಡ ಬ್ರಾಹ್ಮಣರು ಬ್ರಾಹ್ಮಣೇತರ ಚಳುವಳಿಯಲ್ಲಿ ಭಾಗವಹಿಸುತ್ತಿಲ್ಲ ಅನ್ನುವುದು ಸೋಜಿಗದ ವಿಷಯವಲ್ಲವೇ? ಬ್ರಾಹ್ಮಣರು ಎಲ್ಲ ರೀತಿಯ ಚಳುವಳಿಗಳಲ್ಲಿ ಮುಂದಾಳತ್ವ ವಹಿಸುತ್ತಾರೆ. ರಾಜಕೀಯ ಚಳುವಳಿಗಳಲ್ಲಂತೂ ಅವರೇ ಜೀವಾಳ. ಒಂದು ಪಕ್ಷ ಅವರಿಗೆ ಊಟ ಸಿಗದಿದ್ದರೂ ನಡೆದೀತು. ಆದರೆ ದಿನದ 24 ಗಂಟೆಗಳಲ್ಲಿ ರಾಜಕಾರಣದ ಒಂದು ತುತ್ತು ಮೊಸರನ್ನ ಬಾಯಿಗೆ ಹೋಗದಿದ್ದರೆ ಅವರಿಗೆ ಅಮಾಂಶದ ತೊಂದರೆಯಾದಿತ್ತು. ಸಾಮಾಜಿಕ ಚಳವಳಿಗಳಲ್ಲೂ ಅವರು ಪಾಲ್ಗೊಳ್ಳುತ್ತಾರೆ. ವಿಧವಾ ವಿವಾಹ, ಬಾಲ್ಯ ವಿವಾಹ, ಕೇಶವ ಪನದಂತಹ ಸಾಮಾಜಿಕ ಪ್ರಶ್ನೆಗಳ ಬಗ್ಗೆ ಅವರು ಆಸ್ತಿ ತೋರಿಸಿದ್ದಾರೆ. ಕಾರ್ಮಿಕರ ವತಿಯಿಂದ ಬಂಡವಾಳಶಾಹಿಗಳ ಜೊತೆ ವಾದ ಮಾಡುವ ಚಳುವಳಿಯ ಪುರಸ್ಕೃತರಾಗುತ್ತಾರೆ ಅವರು. ಅಷ್ಟೇ ಅಲ್ಲ, ಬೋಲ್ಶೇವಿಸಂ ಹಾಗೂ ಕಮ್ಯುನಿಸಂ ಆರ್ಥಿಕ ಹಿತ ಸಂಬಂಧದಲ್ಲಿ ಕ್ರಾಂತಿ ತರುವಂತಹ ಚಳುವಳಿಗಳನ್ನು ಈ ದೇಶದಲ್ಲಿ ತಂದು ಅವುಗಳು ಸಫಲವಾಗಲು ಈ ಬ್ರಾಹ್ಮಣರೇ ಕಾರಣರು. ಹೀಗಿರುವಾಗ ಕೇವಲ ಬ್ರಾಹ್ಮಣ ನಿಲುವನ್ನು ನಾಶ ಮಾಡುವ ಶುಭ ಕಾರ್ಯದಲ್ಲಿ ಮಾತ್ರ ಭಾಗವಹಿಸಲು ಅವರು ಇಷ್ಟಪಡುತ್ತಿಲ್ಲ. ಅಷ್ಟೇ ಅಲ್ಲ, ಬ್ರಾಹ್ಮಣ ನಿಲುವಿನಿಂದಾಗುತ್ತಿರುವ ಅನಿಷ್ಟ ಪರಿಣಾಮಗಳ ಬಗ್ಗೆ ಯಾರಾದರೂ ಬ್ರಾಹ್ಮಣರನ್ನೇ ಜವಾಬ್ದಾರರನ್ನಾಗಿಸಿದರೆ ಯಾರಿಗೆ ನೋಡಿದರೂ ಬ್ರಾಹ್ಮಣರ ಮೇಲೇಕೆ ಕಣ್ಣು ಎಂದು ಎದುರು ಸವಾಲು ಹಾಕುತ್ತಾರೆ. ಬ್ರಾಹ್ಮಣರಿಗೆ ಪ್ರಾಪ್ತವಾಗಿರುವ ವರ್ಚಸ್ಸು ಕೇವಲ ಅವರ ಕರಾಮತಿನಿಂದ ಮಾತ್ರ. ಬುದ್ಧಿ ಹಾಗೂ ಸಾಮರ್ಥ್ಯವಿರುವವನಿಗೆ ಉಳಿದವರ ಮೇಲೆ ತನ್ನ ವರ್ಚಸ್ಸನ್ನು ಹೇರಬೇಕೆನಿಸುತ್ತದೆ ಹಾಗೂ ಆ ವರ್ಚಸ್ಸನ್ನು ಹೇರುವುದು ಕೂಡ ಆತನಿಗೆ ಗೊತ್ತಿರುತ್ತದೆ. ಬ್ರಾಹ್ಮಣರು ಧರ್ಮದ ಮೇಲೆ ವರ್ಚಸ್ಸು ಪಡೆದಿರುವುದು ಉಳಿದವರ ಕತ್ತು ಹಿಸಕಿಯೋ ಇಲ್ಲ ತಲೆ ಎಗರಿಸಿಯೋ ಅಲ್ಲ, ತಮ್ಮ ಮನಸ್ಸಿನ ಸಾಮರ್ಥ್ಯದಿಂದ ಬೇರೆ ಜಾತಿಯವರಿಗೆ ಅಜ್ಞಾನದ ಅಂಧಕಾರದಲ್ಲಿ ಒತ್ತಾಡುತ್ತಾ ನೋವುಣ್ಣುವಂತೆ ಮಾಡಿದರು. ಇದು ಸಹಜ. ಸಾಕಷ್ಟು ಬುದ್ಧಿ ಇರುವಾಗ ಯಾವನು ತಾನೇ ಅದರಿಂದ ತಮ್ಮ ಹಿತವನ್ನು ಸಾಧಿಸದೇ ಇದ್ದಾನು? ಒಬ್ಬನ ಅಜ್ಞಾನದ ಲಾಭ ಮತ್ತೊಬ್ಬನಿಗೆ ಸಿಗಲಿಲ್ಲ ಎಂದು ಎಂದಾದರೂ ಆದದ್ದಿದೆಯೇ? ಧರ್ಮದ ಕೀಲಿ ಕೈಗೆ ಬಂದೊಡನೆ ಜನರ ಮನಸ್ಸನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾದ ನಂತರ ಧರ್ಮಾಧಿಕಾರಿಗಳು ಪ್ರತಿಯೊಬ್ಬನ ಮೇಲೆ ತನ್ನ ಅಧಿಕಾರ ಚಲಾಯಿಸಿದ ಉದಾಹರಣೆ ಪ್ರತಿಯೊಂದು ದೇಶದ ಇತಿಹಾಸದಲ್ಲಿ ಸಿಗುತ್ತದೆ. ಸಾಮರ್ಥ್ಯವಿರುವವನು ಬಲಹೀನರ ಕಿವಿ ಹಿಂಡುತ್ತಾನೆ ಅನ್ನುವುದೇ ಜಗತ್ತಿನ ರೀತಿ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ಭೂಮಿಕಾ, ಯಾಕೋ ಇತ್ತೀಚೆಗೆ ಸ್ತನದಲ್ಲಿ ಒಂಥರ ಸಣ್ಣ ಗಂಟು ಮತ್ತೆ ನೋವು ಕಾಣಿಸ್ತಾ ಇದೆ, ಭಯ ಆಗ್ತಿದೆ ಕಣೆ.
1: ಸುಮ್ನೆ ಹೆದರ್ಕೊಂಡು ನಿರ್ಲಕ್ಷ್ಯ ಮಾಡ್ಬೇಡ ಮೀನಾ. ಮೊದ್ಲೇ ಪತ್ತೆ ಹಚ್ಚಿದ್ರೆ ಸ್ತನ ಕ್ಯಾನ್ಸರ್ನ ಸಂಪೂರ್ಣ ಗುಣಪಡಿಸಬಹುದು. ನಮ್ಮ ಶಿವಮೊಗ್ಗದ ಹೆಮ್ಮೆಯ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 5 ರಿಂದ 10 ರವರೆಗೆ ವಿಶೇಷ ಶಿಬಿರ ನಡೀತಾ ಇದೆ. ತಜ್ಞ ವೈದ್ಯರ ಸಮಾಲೋಚನೆ ಸಂಪೂರ್ಣ ಉಚಿತ, ಜೊತೆಗೆ ಎಲ್ಲಾ ತಪಾಸಣೆಗಳ ಮೇಲೆ 20% ರಿಯಾಯಿತಿ ಬೇರೆ ಇದೆ ಮೀನಾ.
0: ಹೌದಾ, ಹಾಗಾದ್ರೆ ಇವತ್ತೇ ಹೋಗಿ ಚೆಕಪ್ ಮಾಡಿಸ್ತೀನಿ.
1: ಹೌದು ಮೀನಾ, ತಡ ಮಾಡ್ಬೇಡ, ಈಗ್ಲೇ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಸು. ಸಂಖ್ಯೆ ಏನ್ ಗೊತ್ತಾ? 9686 9809. ಸಂಖ್ಯೆ ಇನ್ನೊಂದ್ಸರಿ ಕೇಳಿಸ್ಕೋ, 9686 9809.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, BH ರಸ್ತೆ, ನಿದಿಗೆ, ಶಿವಮೊಗ್ಗ. ಒಂದು ಕರೆ ಆರೋಗ್ಯದತ್ತ ಮೊದಲ ಹೆಜ್ಜೆ.
0: ನೆನಪಿಡಿ, ಕ್ಯಾನ್ಸರ್ ಅನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ನವರಾತ್ರಿಯ 5ನೇ ದಿನವಾಗಿದೆ. ದುರ್ಗಾದೇವಿಯ 5ನೇ ಅವತಾರವಾದ ಸ್ಕಂದಮಾತಾ ದೇವಿಯನ್ನು ಆರಾಧನೆ ಮಾಡುವಂತಹ ದಿನ ಇದಾಗಿದೆ. ಅಂದಾಗೆ ಸ್ನೇಹಿತರೆ, ಸ್ಕಂದಮಾತೆಗೆ ಮುಖ್ಯವಾಗಿ ಬಾಳೆಹಣ್ಣು, ಹಾಗೆ ಕೆಲವು ಸಂಪ್ರದಾಯಗಳಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಕೂಡ ನೈವೇದ್ಯ ಮಾಡಲಾಗುತ್ತೆ. ಆದರೆ ಮುಖ್ಯವಾಗಿ ಬಾಳೆಹಣ್ಣು ಅತ್ಯಂತ ಪ್ರಿಯವಾದ ನೈವೇದ್ಯವಾಗಿದೆ. ಇದರೊಂದಿಗೆ ಬಾಳೆಹಣ್ಣಿನ ಹಲ್ವಾ ಇರ್ಬೋದು, ಹಾಗೆ ಕೇಸರಿ ಬಾತು, ಜೊತೆಗೆ ಬಾಳೆಹಣ್ಣು, ಕಾಯಿ ತುರಿ ಮತ್ತು ಏಲಕ್ಕಿ ಪುಡಿ, ಹಾಗೆ ಬೆಲ್ಲವನ್ನು ಸೇರಿಸಿ ಮಾಡಿದಂತಹ ನೈವೇದ್ಯ. ಸ್ಕಂದ ಮಾತೆಗೆ ಹಳದಿ ಬಣ್ಣ ಪ್ರಿಯವಾಗಿರುವುದರಿಂದ ಕೇಸರಿ ಅಥವಾ ಹಳದಿ ಬಣ್ಣದ ರವೆ ಕೇಸರಿ ಬಾತನ್ನು ಕೂಡ ನೈವೇದ್ಯ ಮಾಡಲಾಗುತ್ತೆ. ಹಾಗೆ ಹಾಲು ಪಾಯಸ ಅಥವಾ ಖೀರ್ ಪಾಯಸ ಮುಖ್ಯವಾಗಿ ನೈವೇದ್ಯ ಮಾಡಲಾಗುತ್ತೆ. ಇದರೊಟ್ಟಿಗೆ ಕೋಸಂಬರಿ, ಹೆಸರುಬೇಳೆ ಅಥವಾ ಕಡಲೆಬೇಳೆ ಕೋಸಂಬರಿ, ಮೊಸರನ್ನ, ಕಡಲೆಬೇಳೆ ಉಸ್ಲಿ, ಬಿಳಿ ಪೊಂಗಲ್, ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಬೇಯಿಸಿ ಮೆಣಸು, ಜೀರಿಗೆ, ಶುಂಠಿ ಹಾಗೂ ತುಪ್ಪದ ಒಗ್ಗರಣೆ ನೀಡಿ ಮಾಡುವ ಖಾರದ ಪೊಂಗಲ್ ಕೂಡ ಅಮ್ಮನವರಿಗೆ ನೈವೇದ್ಯ ಮಾಡಲಾಗುತ್ತೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ನೈವೇದ್ಯಗಳನ್ನು ಅಮ್ಮನವರಿಗೆ ಅರ್ಪಣೆ ಮಾಡಲಾಗುತ್ತೆ. ಈ ರೀತಿಯಲ್ಲಿ ವಿವಿಧ ಬಗೆಯ ಅಡುಗೆಗಳನ್ನು ಮಾಡಿ ಅಮ್ಮನವರಿಗೆ ನೈವೇದ್ಯ ಮಾಡುವುದು ಉಂಟು. ಸಹಜವಾಗಿ ನಾವು ಬಾಳೆಹಣ್ಣಿನ ಪಂಚಾಮೃತ ಮಾಡೇ ಮಾಡ್ತೀವಿ ಸ್ನೇಹಿತರೆ. ಮೊಸರನ್ನ ಮತ್ತು ಕೋಸಂಬರಿ ಕೂಡ ಇದ್ದೇ ಇರುತ್ತೆ. ನೋಡಿ, ದೇವರ ಹೆಸರಿನಲ್ಲಿ ಮಾಡಿದಂತಹ ಈ ನೈವೇದ್ಯಗಳು ಆರೋಗ್ಯದ ಮೇಲೆ ಕೂಡ ಒಂದು ಒಳ್ಳೆಯ ಪ್ರಭಾವ ಬೀರ್ತವೆ. ಕೋಸಂಬರಿ ಕೂಡ ಆರೋಗ್ಯಕ್ಕೆ ಉತ್ತಮ, ಹಾಗೆ ಮೊಸರನ್ನ ಕೂಡ. ಸೊ ಈ ರೀತಿಯ ಖಾದ್ಯಗಳು ಆರೋಗ್ಯದ ದೃಷ್ಟಿಯಿಂದ, ಜೊತೆಗೆ ದೇವರ ಹೆಸರಿನಲ್ಲಿ ಮಾಡಿದಾಗ ಅದರಲ್ಲಿ ಶುಚಿ ರುಚಿ ಇರುತ್ತೆ, ಭಕ್ತಿ ಕೂಡ ಹೆಚ್ಚಾಗತ್ತೆ ಅಲ್ವಾ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಮಂಜುಳಾ ಆರಾಧ್ಯ ಮೇಡಮ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ಆ ಎಲ್ಲಾ ಸಿಹಿ ಖಾದ್ಯಗಳ ಬಗ್ಗೆ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ.
4: ಹಲೋ, ನಮಸ್ಕಾರ ಎಲ್ಲರಿಗೂ, ನವರಾತ್ರಿಯ ಶುಭಾಶಯಗಳು. ನಾವಂತೂ ಪೊಂಗಲ್ ಮಾಡ್ತೀವಿ. ಪೊಂಗಲ್ ಯಾವ ಥರ ಮಾಡೋದು ಅಂತ ರೆಸಿಪಿ ಹೇಳ್ತೀನಿ. 1/2 ಪಾವು ಹೆಸರುಬೇಳೆ ಇದ್ದ ಒಂದು ಕುಕ್ಕರಲ್ಲಿ ಏನು ಹಾಕ್ದೇನೆ, ತುಪ್ಪ ಏನು ಹಾಕ್ದೇನೆ ಹುರಿಬೇಕು. ಸ್ವಲ್ಪ ಕೆಂಪಗಾದ ತಕ್ಷಣವೇ ಅದಕ್ಕೆ ಇನ್ನೂ 1/2 ಪಾವು ಅಕ್ಕಿನೂ ಹಾಕಿ ಅದನ್ನು ಕೂಡ ಸ್ವಲ್ಪ ಹುರಿಬೇಕು. ಎರಡನ್ನೂ ಕೂಡ ಹೊರಗಡೆ ತೆಗೆದಿಟ್ಕೊಂಡು ಅದಕ್ಕೆ 2 ಸೇರಿ 1 ಪಾವು ಆಗಿರುತ್ತೆ. ಅದಕ್ಕೆ 3 ಲೋಟ ನೀರು ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿ ಆದಮೇಲೆ ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ, ಏಲಕ್ಕಿ ಪುಡಿ ಹಾಕಿ, ತೆಂಗಿನ ತುರಿ ಕೂಡ ಹಾಕಬೇಕು, ಸ್ವಲ್ಪ ತುಪ್ಪ ಹಾಕಬೇಕು, ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಬೇಕು. ಎಲ್ಲವನ್ನು ಗೂರಾಡಿ ಮತ್ತೊಂದು ಸರ್ತಿ ಕುದಿಸ್ಬೇಕು. ಕುದಿಸಿದಾಗ ಮತ್ತೆ ಅದೇ ಥರ ತುಪ್ಪದ ಪರಿಮಳ ಬರಬೇಕು, ಮತ್ತು ಹೆಸರುಬೇಳೆದು ಘಮ ಬರಬೇಕು. ಪೊಂಗಲ್ಲು ರೆಡಿಯಾಗಿರುತ್ತೆ. ಇದು ಸಿಹಿ ಪೊಂಗಲ್ ಮಾಡುವಂಥದ್ದು, ಯಾಕಂದರೆ ಅವಳಿಗೆ ಬೆಲ್ಲ ಇಷ್ಟ ಆಗಿರೋದ್ರಿಂದ ನಾವು ಪೊಂಗಲನ್ನೇ ಮಾಡ್ತೇವೆ.
3: ಓಕೆ ಮೇಡಮ್, ಇದೇ ರೀತಿ ಸಿಹಿ ಪೊಂಗಲನ್ನು ಕೂಡ ಮಾಡ್ಕೊಳ್ಬೋದು, ಹಾಗೆ ಖಾರದ ಪೊಂಗಲನ್ನು ಕೂಡ ಮಾಡ್ಕೊಳ್ಬೋದು. ಹೆಸರುಬೇಳೆ ಅಕ್ಕಿಯನ್ನು ಬೇಯಿಸ್ಕೊಂಡು ತದನಂತರ ತುಪ್ಪದಲ್ಲಿ ಒಣಕೊಬ್ಬರಿ, ಕರಿಬೇವು, ಹಸಿಮೆಣಸು, ಶುಂಠಿ ಚೂರು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಆ ಬಿಸಿ ಬಿಸಿ ಪೊಂಗಲ್ ತಿನ್ನಲಿಕ್ಕೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೂ ಸೈ, ರುಚಿಗೂ ಸೈ, ಆರೋಗ್ಯಕ್ಕೂ ಸೈ ಸಿಹಿ ಪೊಂಗಲ್ ಮತ್ತು ಖಾರದ ಪೊಂಗಲ್. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ರೆಸಿಪಿಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಂಜುಳಾ ಆರಾಧ್ಯರವರು ಸಿಹಿ ಪೊಂಗಲನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಅದರೊಟ್ಟಿಗೆ ಮತ್ತಷ್ಟು ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ, ಅವರಿಂದ ಕೇಳೋಣ.
5: ಹಾಲೋಳಿಗೆ ಮಾಡೋದ ರೆಸಿಪಿಯನ್ನು ನಾನು ಹೇಳ್ತೀನಿ. ಮೊದಲು ಮೈದಾ ಹಿಟ್ಟು ಮತ್ತು ಸಣ್ಣ ಪೇಣಿ ರವೆ ಎರಡನ್ನು ಸಮವಾಗಿ ಜೋಡಿಸಿ ಕಲಸಿ ಇಟ್ಬಿಡ್ತೀವಿ. ಒಂದು ಗಂಟೆ ಇಟ್ಟರೆ ಮೇಲೆ ಅದು ನೆಂದೋಗುತ್ತೆ. ಆಮೇಲೆ ಸಣ್ಣ ಉರುಳಿಗಳು ಮಾಡಿಕೊಂಡು ಪೂರಿಗಳನ್ನು ಮಾಡ್ತೀನಿ. ಪೂರಿ ಮೆತ್ತಗೆ ಮಾಡಲ್ಲ, ಗಟ್ಟಿ, ಒಂಥರ ಕುರುಮ್ ಕುರುಮ್ ಅನ್ನಬೇಕು. ಆ ಥರದ ಪೂರಿಗಳನ್ನು ಮಾಡಿ ಇಟ್ಕೊತೀವಿ. ಅವು ಮುರಿದ್ರೆ ಟಳ್ಳು ಅನ್ನಬೇಕು. ಆ ಥರದ ಪೂರಿಗಳು ಮಾಡಿ ಇಟ್ಕೊಳ್ಳೋದು. ಆಮೇಲೆ ಇನ್ನೊಂದು ಕಡೆಗೆ ಹಾಲು ಕಾಯೋದಕ್ಕೆ ಇಡೋದು. ಹಾಲು ಇನ್ನೇನು ಕುದಿಬೇಕು ಅನ್ನಬೇಕಾದ್ರೆ ಸ್ವಲ್ಪ ಗಸಗಸೆ, ಸ್ವಲ್ಪ ಕೊಬ್ಬರಿ, ಆಮೇಲೆ ಏಲಕ್ಕಿ ಪುಡಿ ಇಷ್ಟನ್ನು ಮಿಕ್ಸಿಗೆ ಹಾಕಬೇಕು. ಗಸಗಸೆನ ಸ್ವಲ್ಪ ಹುರಿದಿರಬೇಕು. ಇವೆರಡನ್ನು ಮಿಕ್ಸಿಗೆ ಹಾಕಿ ಆ ಹಾಲಿಗೆ ಹಾಕಿ ಬಾದಾಮಿನ ಪುಡಿ ಮಾಡಿ ಪೌಡ್ರ್ ಮಾಡಿ ಹಾಕಬೇಕು ಹಾಲಿಗೆ. ಅದೆಲ್ಲ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು. ಕುದ್ದಾಗ ಅದೊಂಥರ ಬಾದಾಮಿ ಕಲರ್ ಬರುತ್ತೆ ಮತ್ತು ಗಸಗಸೆದು ಘಮ ಬರುತ್ತೆ. ಅದನ್ನು ಇಟ್ಕೊಂಡಿರೋದು. ಆಮೇಲೆ ಊಟ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಈ ಪೂರಿಗಳು ಮಾಡಿಟ್ಕೊಂಡಿರ್ತೀವಲ್ಲ ಗಟ್ಟಿಗೆ, ಅವನ್ನೆಲ್ಲ ಈ ಹಾಲಿನಲ್ಲಿ ಅದ್ದಿ ಅದ್ದಿ ಒಂದು ತಟ್ಟೆಯಲ್ಲಿ ಇಡಬೇಕು. ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಹಾಲನ್ನು ಹಾಕಬೇಕು. ಅವಾಗ ಹಾಲು ಹೋಳಿಗೆ ಅಂತ ಹೇಳಿದ್ನಲ್ಲ, ಅದು ರೆಡಿಯಾಗುತ್ತೆ.
4: ಸ್ನೇಹಿತರೆ, ಸುಲಭವಾಗಿ ಹಾಲು ಹೋಳಿಗೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಂಜುಳಾ ಆರಾಧ್ಯರವರು. ಈ ಹಬ್ಬಗಳ ಸಮಯದಲ್ಲಿ ಎಷ್ಟು ಸಿಹಿ ತಿನಿಸುಗಳ ಬಗ್ಗೆ ತಿಳ್ಕೊಂಡ್ರೂ ಕಡಿಮೆನೇ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಕೇಸರಿ ಬಾತು, ಶಾವಿಗೆ ಪಾಯಸ, ಕರ್ಜಿಕಾಯಿ, ಹೋಳಿಗೆ ಈ ರೀತಿಯಲ್ಲಿ ಮಾಡ್ತಾನೆ ಇರ್ತೀವಿ. ಈ ಹಾಲು ಹೋಳಿಗೆ, ಹಲ್ವಾ ಈ ರೀತಿಯ ಸಿಹಿ ತಿನಿಸುಗಳನ್ನು ಮಾಡೋದು ತುಂಬ ಕಡಿಮೆ. ಈ ಹಬ್ಬಗಳ ನೆಪದಲ್ಲಿ ಈ ರೀತಿಯ ಸಿಹಿ ತಿನಿಸುಗಳನ್ನು ಮಾಡಲಿಕ್ಕೆ ಒಂದು ಕಾರಣನೂ ಕೂಡ ಸಿಗತ್ತೆ. ಹಾಗೆ ಹೊಸದಾಗಿ ಒಂದು ಸಿಹಿಯನ್ನು ಟ್ರೈ ಮಾಡಿದ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು ಸಿಹಿ ಪೊಂಗಲನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಅದರೊಟ್ಟಿಗೆ ಹಾಲೋಳ್ಗೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಸುಲಭವಾಗಿ ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಅದರೊಟ್ಟಿಗೆ ಮತ್ತಷ್ಟು ಸಿಹಿ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಸಿಹಿ ಖಾದ್ಯಗಳ ಬಗ್ಗೆ ಅವರಿಂದ ಕೇಳೋಣ.
3: ಮೈದಾ ಹಿಟ್ಟು ಮತ್ತು ಸಕ್ಕರೆಯಿಂದ ತುಪ್ಪ ಇದೆರಡು ಸೇರಿಸಿ ಮಾಡಿರೋಂಥದ್ದು. ಸಕ್ಕರೆ ಮತ್ತು ಕೊಬ್ಬರಿ ತುರಿದು ಒಂದು ಕಡೆ ಇಟ್ಕೋತೀವಿ, ಏಲಕ್ಕಿ ಪುಡಿ ಹಾಕಿರ್ತೀವಿ. ಆಮೇಲೆ ಮೈದಾ ಹಿಟ್ಟಿನ ಸಣ್ಣ ಸಣ್ಣ ಎಲೆಗಳನ್ನು ಮಾಡಿ ಸಕ್ಕರೆ ಮತ್ತು ಇದು ಕೊಬ್ಬರಿ ಮಿಶ್ರಣ ಇರುತ್ತಲ್ಲ ಅದನ್ನ ಎಲೆಗಳಲ್ಲಿ ಮಧ್ಯದಲ್ಲಿ ತುಂಬಿ ಅದನ್ನು ಕರ್ಜಿಕಾಯಿ ಥರ ಎಲ್ಲ ಪುಡಿ ಅಂಟಿಸಿ ಅದನ್ನ ಎಣ್ಣೆನಲ್ಲಿ ಕರಿತೀವಿ.
2: ಕರ್ಜಿಕಾಯನ್ನ ಈ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದ್ರ ಜೊತೆಗೆ ಮತ್ತೊಂದು ಸಿಹಿ ಖಾದ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ, ಕೇಳೋಣ.
3: ಬಾಳೆಹಣ್ಣು ಉಪಯೋಗಿಸಿ ಕೇಸರಿ ಬಾತು ಮಾಡ್ಬೋದು. ನಾವು ಅದನ್ನು ಕೂಡ ಮಾಡ್ತೀವಿ. ಹೇಗೆ ಅಂದ್ರೆ ರವೆ ಹುರಿದು ತುಪ್ಪದಲ್ಲಿ ರವೆ ಹುರಿದು ಅದ್ರ ಜೊತೆಗೆ ಸಕ್ಕರೆ ಹಾಕಿ ಅದು ಇನ್ನೇನು ಪೂರ್ತಿ ಬೇಯುತ್ತೆ ಅನ್ಬೇಕಾದ್ರೆ ಬಾಳೆಹಣ್ಣನ್ನ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣು ಎರಡು ಬಾಳೆಹಣ್ಣನ್ನು ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡಿ ಆ ಕೇಸರಿ ಬಾತ್ ಬೇಯಬೇಕಾದ್ರೆ ಹಾಕ್ಬಿಡೋದು. ಅದಕ್ಕೆ ನಾವು ಕೇಸರಿ ಬಣ್ಣ ಹಾಕಲ್ಲ, ಬಿಳಿ ಬಣ್ಣ ಹಾಗೆ ಬಿಟ್ಟಿರ್ತೀವಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತೀವಿ ಮತ್ತು ಇದು ಹಾಕ್ತೀವಿ, ಏಲಕ್ಕಿ ಪುಡಿ ಹಾಕ್ತೀವಿ, ತುಪ್ಪ ಹಾಕ್ತೀವಿ. ಎಲ್ಲ ಸೇರಿಸಿ ಚೆನ್ನಾಗಿ ಬೇಯಿಸಿ ಇಟ್ಟರೆ ಪರಿಣಾಮ ಆಗುತ್ತೆ. ಆಮೇಲೆ ಇನ್ನೂ ಒಂದು ನೈವೇದ್ಯ ಮಾಡ್ತೀವಿ, ಬಾಳೆಹಣ್ಣಿನ ರಸಾಯನ. ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಬಾಳೆಹಣ್ಣನ್ನು ಸಣ್ಣಗೆ ಹೆಚ್ಚಿ ಅದಕ್ಕೆ ಬೇಕಾಗಿರುವಂಥ ಅದಕ್ಕೂ ಕೂಡ ದ್ರಾಕ್ಷಿ ಹಾಕ್ತೀವಿ, ಒಣ ದ್ರಾಕ್ಷಿಯನ್ನೇ ಹಾಕ್ತೀವಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ ಹಾಕ್ತೀವಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಕಲಸಿಟ್ರೆ. ಅವಕಾಶಕ್ಕಾಗಿ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಮಂಜುಳಾ ಆರಾಧ್ಯ ಮೇಡಮ್. ಈ ದಿನ ನೀವು ನವರಾತ್ರಿಯ ಪ್ರಯುಕ್ತ ತಿಳಿಸಿಕೊಟ್ಟಂತಹ ಈ ಎಲ್ಲ ಸಿಹಿ ಖಾದ್ಯಗಳು ತುಂಬಾ ಚೆನ್ನಾಗಿದ್ವು. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಸಿಹಿ ಖಾದ್ಯಗಳನ್ನು ಮಾಡಿ ಈ ಹಬ್ಬಗಳಲ್ಲಿ ಮತ್ತಷ್ಟು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಅಡುಗೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಧ್ರುವತಾರೆಯಾಗಿ ಭಾರತೀಯರ ಹೃದಯದಲ್ಲಿ ನೆಲೆಸಿದ್ದಾರೆ ಎಂದು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ತಿಳಿಸಿದರು. ಎಡೆಹಳ್ಳಿಯ ಜ್ಞಾನ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಗಾಂಧಿ ತತ್ವ ಪ್ರಣಿತ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಉದ್ಘಾಟಿಸಿ ಮಾತನಾಡಿ, ಕವಿ ರವೀಂದ್ರನಾಥ ಠಾಕೂರ್ ಗಾಂಧಿ ಅವರ ದೇಶಭಕ್ತಿ ಮತ್ತು ಹೋರಾಟದ ವೈಖರಿ ಮೆಚ್ಚಿಕೊಂಡು ಮಹಾತ್ಮ ಎಂದು ಕರೆದರು ಎಂದು ತಿಳಿಸಿದರು. ಗಾಂಧೀಜಿಯವರು ಸತ್ಯ, ನ್ಯಾಯ, ಸರಳ ಜೀವನದ ಕಾರಣ ಕೋಟ್ಯಾಂತರ ಭಾರತೀಯರ ಮನಸ್ಸನ್ನು ಸೆಳೆದರು ಎಂದು ತಿಳಿಸಿದರು. ಮುಂದಿನ ವಿವರ. ಹಿಂದೂ ಧರ್ಮದಲ್ಲಿ ಆಶ್ವಿಜ ಮಾಸಕ್ಕೆ ಪವಿತ್ರ ಸ್ಥಾನವಿದೆ. ಇದು ದೇವಿ ಆರಾಧನೆಗೆ ಶ್ರೇಷ್ಠ ಕಾಲವೆಂದು ಪರಿಗಣಿಸಲಾಗುತ್ತದೆ ಎಂದು ಶ್ರೀರಂಗನಾಥ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಾರಾಯಣ್ ಭಟ್ ಮರಾಠೆ ಹೇಳಿದರು. ಸೊರಬದ ಶ್ರೀರಂಗನಾಥ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿರುವ ದಸರಾ ಉತ್ಸವದಲ್ಲಿ ಸಾಧಕ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ, ವೈವಿಧ್ಯದಿಂದ ಕೂಡಿರುವ ದೇಶದಲ್ಲಿ ನಿತ್ಯವೂ ದೇವರ ಆರಾಧನೆ ನಡೆಯುತ್ತಲೇ ಇರುತ್ತದೆ. ಒಂದೊಂದು ದಿನವೂ ಒಂದೊಂದು ದೇವರಿಗೆ ಮೀಸಲಾಗಿರಿಸಿ ಪೂಜಿಸಲಾಗುತ್ತಿದೆ ಎಂದರು. ಶರನ್ನವರಾತ್ರಿಯನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ದಸರಾವನ್ನು ದಶಹರ ಎಂದು ಕರೆಯಲಾಗುತ್ತದೆ. ರಾವಣನನ್ನು ಸಂಹರಿಸಿದ ದಿನವನ್ನು ದಸರಾ ಅಥವಾ ವಿಜಯದಶಮಿ ಎಂದು ಆಚರಿಸುವ ಪದ್ಧತಿ ಇದೆ ಎಂದು ತಿಳಿಸಿದರು. ಗಾಯನ ಕ್ಷೇತ್ರದಲ್ಲಿ ಕೀರ್ತಿಯವರಿಗೆ ದಸರಾ ಉತ್ಸವ ಸಾಧಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾಯೋಜಕ ಶ್ರೀರಂಗನಾಥ, ವಿವಿಧೋದ್ದೇಶ ಸಹಕಾರ ಸಂಘದ ಗಿರೀಶ್ ಎಲ್ ಶೇಟ್, ಸಮಾಜ ಸೇವಕ ಮಂಜುನಾಥ್, ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ವಿಕ್ರಮ್ ಮೇಸ್ತ್ರಿ ಅವರನ್ನು ಗೌರವಿಸಲಾಯಿತು. ಮುಂದಿನ ವಿವರ. ಶಾಸ್ತ್ರ ಗ್ರಂಥಗಳ ಪಠಣ, ಸ್ತೋತ್ರಗಳ ಸ್ತುತಿಸುವಿಕೆಯಿಂದ ಮಾನಸಿಕ ಕ್ಲೇಶ ದೂರವಾಗುತ್ತದೆ ಎಂದು ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಹೇಳಿದರು. ಹೊಂಬುಜ ಜೈನ ಮಠದಲ್ಲಿ ಶರನ್ನವರಾತ್ರಿ 4ನೇ ದಿನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಶ್ರೀ ಪದ್ಮಾವತಿ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು, ಧಾರ್ಮಿಕ ಆಚರಣೆಗಳಿಂದ ಎಲ್ಲರ ಜೀವನ ವಿಕಾಸ ಆಗುತ್ತದೆ. ಸಾಮೂಹಿಕ ಪೂಜೆ ಭಜನೆಯ ಧನಾತ್ಮಕ ಫಲ ನೀಡುತ್ತದೆ ಎಂದು ತಿಳಿಸಿದರು. ಶ್ರೀ ನೇಮುನಾಥ ಸ್ವಾಮಿ, ಶ್ರೀ ಮಹಾವೀರ ಸ್ವಾಮಿ, ಶ್ರೀ ಆದಿನಾಥ ಸ್ವಾಮಿ, ಶ್ರೀ ಕುಷ್ಮಾಂಡಿನಿ ದೇವಿ, ಶ್ರೀ ಸರಸ್ವತಿ ದೇವಿ, ಶ್ರೀ ಕ್ಷೇತ್ರಪಾಲ, ಶ್ರೀ ನಾಗಸನ್ನಿಧಿಯಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಮುಂದಿನ ವಿವರ. ರಕ್ತದಾನ ಮಾನವೀಯ ಸೇವೆ. 1 ಯೂನಿಟ್ ರಕ್ತ 4ರ ಜೀವ ಉಳಿಸಲು ನೆರವಾಗುತ್ತದೆ ಎಂದು ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಕೆಎಚ್ ತೀರ್ಥಯ್ಯ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನದಡಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಮಾತನಾಡಿ, ಆರೋಗ್ಯವಂತ ಯುವಜನರು ರಕ್ತದಾನ ಮಾಡಲು ಮುಂದಾಗಬೇಕು, ಸಮಾಜಮುಖಿ ಕಾರ್ಯಗಳಲ್ಲಿ ಕೈಜೋಡಿಸಬೇಕು ಎಂದು ತಿಳಿಸಿದರು. ಸೇವಾ ಸಂಕಲ್ಪ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಕೈಗೊಂಡಿದ್ದು, ಪಕ್ಷದ ಕಾರ್ಯಕರ್ತರು ರಾಜಕೀಯ ಚಟುವಟಿಕೆಗಳ ಜೊತೆ ಸಾಮಾಜಿಕ ಸೇವೆಯಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪೌರ ಕಾರ್ಮಿಕರ ಸೇವೆ ಅನನ್ಯ. ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಕೆಪಿಸಿ ಆಡಳಿತ ಮಂಡಳಿ ನಿರ್ದೇಶಕ ಕೆ ವೀರೇಂದ್ರ ಹೇಳಿದರು. ಕೆಪಿಸಿ ಕ್ಲಬ್ ಆವರಣದಲ್ಲಿ ಕಾರ್ಮಿಕ ಸಂಘಟನೆ ಮುಖಂಡರು ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸ್ವಚ್ಛತೆ ಕಾಪಾಡುವ ಪೌರ ಕಾರ್ಮಿಕರಿಂದ ಆರೋಗ್ಯವಂತ ಸುಂದರ ಸಮಾಜ ನಿರ್ಮಾಣ ಸಾಧ್ಯ. ಆರ್ಥಿಕವಾಗಿ ಹಿಂದುಳಿದವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರ ಬಾಳು ಬೆಳಗುವಂತೆ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದರು. ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಮಾತನಾಡಿ, ಸಮಾಜದಲ್ಲಿ ಪೌರ ಕಾರ್ಮಿಕರು ಸಲ್ಲಿಸುತ್ತಿರುವ ಕೆಲಸವನ್ನು ಗುರುತಿಸಿ ವೀರೇಂದ್ರ ಅವರು ವೈಯಕ್ತಿಕವಾಗಿ 75 ಮಂದಿಯನ್ನು ಸನ್ಮಾನಿಸಿರುವುದು ಮಾದರಿ ಕೆಲಸ ಎಂದು ತಿಳಿಸಿದರು. ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸಲಾಯಿತು. ಕೆಪಿಸಿ ಕಾರ್ಯನಿರ್ವಾಹಕ ಅಭಿಯಂತರರಾದ ಡಾ ಶಿವಕುಮಾರ್, ಪ್ರದೀಪ್, ಕಾರ್ಮಿಕ ಸಂಘಟನೆ ರಾಜ್ಯ ಘಟಕದ ಕಾರ್ಯದರ್ಶಿ ಮಿರ್ಜಾ ಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಸಮಸ್ಯೆ, ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ವಿದ್ಯಾರ್ಥಿಗಳು ಮಂಡಿಸಿದ ಪರ ವಿರೋಧಗಳ ಚರ್ಚೆ ಸಮರ್ಥನೆ ಅರ್ಥಪೂರ್ಣವಾಗಿತ್ತು. ವಿದ್ಯಾರ್ಥಿಗಳ ಸಂವಹನ ಕೌಶಲ್ಯ ಎಲ್ಲರ ಗಮನ ಸೆಳೆಯಿತು. ತೀರ್ಥಹಳ್ಳಿಯ ತುಂಗಾ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಯುವ ಸಂಸತ್ ಕಲಾಪದಲ್ಲಿ ಕಸ್ತೂರಿ ರಂಗನ್ ವರದಿ ಪರಿಣಾಮದ ಬಗ್ಗೆ ಚರ್ಚಿಸಲಾಯಿತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ತುಂಗಾ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಪಶ್ಚಿಮಘಟ್ಟ ವ್ಯಾಪ್ತಿ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ, ಗ್ರಾಮೀಣ ಉದ್ಯೋಗ, ವಲಸೆ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ವಿಷಯಗಳ ಕುರಿತು ಚರ್ಚಿಸಲಾಯಿತು. 6 ರಾಜ್ಯ ವ್ಯಾಪ್ತಿಯ ಜನರ ಬದುಕಿಗೆ ಮಾರಕ ಆಗಿರುವ ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿಯ ಮರು ಪರಿಶೀಲನೆ ಅಗತ್ಯ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ದಾಖಲೆ ಇಲ್ಲದ ವಾಸದ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು. ಅಕ್ರಮ ಸಕ್ರಮದ ಬಗ್ಗೆ ಸರ್ಕಾರ ನೆಪ ಹೇಳುವುದನ್ನು ಬಿಟ್ಟು ಮಂಜೂರಾತಿ ನೀಡಬೇಕು ಎಂದು ವಿರೋಧ ಪಕ್ಷದ ಸದಸ್ಯರು ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡರು. ಗ್ರಾಮೀಣ ಭಾಗದ ಉದ್ಯೋಗ ಮತ್ತು ವಲಸೆ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷದವರ ಪ್ರಶ್ನೋತ್ತರವು ಗಂಭೀರವಾಗಿತ್ತು. ಎಲ್ಲರ ಗಮನ ಸೆಳೆಯಿತು. ಮುಂದಿನ ವಿವರ. ಛಾಯಾಗ್ರಹಣ ಕೇವಲ ಉದ್ಯೋಗವಲ್ಲ, ಜನರ ಜೀವನದ ಅಮೂಲ್ಯ ಕ್ಷಣಗಳನ್ನು ಚಿತ್ರಗಳ ಮೂಲಕ ಶಾಶ್ವತವಾಗಿ ಉಳಿಸುವ ಜವಾಬ್ದಾರಿಯುತ ವೃತ್ತಿ. ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆ ದೊರೆಯುವುದರ ಜೊತೆಗೆ ಛಾಯಾಗ್ರಾಹಕರ ವೃತ್ತಿಪರ ಗೌರವವು ಉಳಿಯಬೇಕು ಎಂಬುದು ಸಂಘದ ಮುಖ್ಯ ಉದ್ದೇಶ ಎಂದು ಶಿರಾಳಕೊಪ್ಪ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು. ಶಿರಾಳಕೊಪ್ಪ ಛಾಯಾಗ್ರಾಹಕರ ಸಂಘದ ಸಭೆಯಲ್ಲಿ ಮಾತನಾಡಿ, ಶುಭ ಸಮಾರಂಭ ಮತ್ತಿತರ ಕಾರ್ಯಕ್ರಮಗಳಿಗೆ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿ ಸೇವೆ ಪಡೆಯುವ ಸಾರ್ವಜನಿಕರು ಸೇವೆ ಒದಗಿಸುವವರ ವೃತ್ತಿಪರ ಅನುಭವ, ಕೆಲಸದ ಗುಣಮಟ್ಟ ಹಾಗೂ ವಿಶ್ವಾಸಾರ್ಹತೆ ಪರಿಶೀಲಿಸಬೇಕು ಎಂದು ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ವೃತ್ತಿಪರ ಅನುಭವ, ಕ್ಷೇತ್ರದ ಸಮರ್ಪಕ ಮಾಹಿತಿ ಇಲ್ಲದ ಕೆಲವರು ಸೇವೆ ಒದಗಿಸುತ್ತಿರುವ ದೂರುಗಳು ಬಂದಿವೆ. ಅಲ್ಲದೆ ನಿರೀಕ್ಷಿತ ಗುಣಮಟ್ಟ ಮತ್ತು ವಿಡಿಯೋ ದೊರೆಯದಿರುವುದು, ನಿಗದಿತ ಸಮಯಕ್ಕೆ ಕೆಲಸ ಪೂರ್ಣಗೊಳಿಸದಿರುವುದು, ಡೇಟಾ ಸುರಕ್ಷತೆ ಹಾಗೂ ಒಪ್ಪಂದದಂತೆ ಸೇವೆ ಒದಗಿಸದಿರುವ ಕುರಿತು ದೂರುಗಳು ಕೇಳಿಬರುತ್ತಿವೆ. ಹಾಗಾಗಿ ಜವಾಬ್ದಾರಿ ವಹಿಸುವ ಮೊದಲು ಛಾಯಾಗ್ರಾಹಕರ ಹಿಂದಿನ ಕೆಲಸಗಳ ಮಾದರಿಗಳನ್ನು ವೀಕ್ಷಿಸಬೇಕು, ಸಂಘದ ಅಧಿಕೃತ ಗುರುತಿನ ಚೀಟಿ ಹೊಂದಿರಬೇಕು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ವಿದೇಶದ ಕಾಮ್ಸ್ ಫೆಸ್ಟಿವಲ್ ಮಾದರಿ ಶಿವಮೊಗ್ಗದಲ್ಲೂ ಸಹ ಎಲ್ಲರೂ ಸೇರಿ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ನಡೆಸುವಂತಾಗಬೇಕು ಎಂದು ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಹೇಳಿದರು. ದಸರಾ ಅಂಗವಾಗಿ ಶಿವಮೊಗ್ಗ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಆಯೋಜಿಸಿದ್ದ ಚಲನಚಿತ್ರ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾಡಿನ ಪ್ರಸಿದ್ಧ ಮೈಸೂರು ದಸರಾದಲ್ಲಿ 1936 ನಡೆದುಕೊಂಡು ಬಂದ ಚಲನಚಿತ್ರೋತ್ಸವವನ್ನು ಈ ಬಾರಿ ದುಡ್ಡಿಲ್ಲ ಎಂಬ ಕಾರಣಕ್ಕೆ ಜಿಲ್ಲಾಧಿಕಾರಿ ಅನುಮತಿ ಮೇರೆಗೆ ಕೈಬಿಟ್ಟಿರುವುದು ದುರಂತದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ವಿದೇಶದಲ್ಲಿ ಕಾಮ್ಸ್ ಫೆಸ್ಟಿವಲ್ ಮುನ್ನ ಹಲವು ದೇಶಗಳ ತಂತ್ರಜ್ಞರು 6 ಮುನ್ನವೇ ತಯಾರಿ ನಡೆಸುತ್ತಾರೆ. ಆ ಮೂಲಕ ಚಿತ್ರರಂಗವನ್ನು ಬೆಳೆಸಿ ಸಮಾಜಕ್ಕೆ ಸಂದೇಶ ಕೊಡುಗೆ ನೀಡಿದ್ದಾರೆ. ನಾನು ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಕಳೆದ 14 ಫೈಲ್ ಹಿಡಿದು ರಾಜಕಾರಣಿಗಳ ಬಳಿ ಓಡಾಡುತ್ತಿದ್ದೇನೆ. ಹಿಂದೆ 3.5 ಸಿನಿಮಾ ಮಾಡುತ್ತಿದ್ದರು, ಆದರೂ ಜನ 2 ಗೀತೆ ಇರಬೇಕೆಂದು ಹೇಳುತ್ತಿದ್ದರು. ಈಗ 90 ಸೀಮಿತವಾಗಿದೆ ಎಂದರು. ಮೈಸೂರಿಗೆ ಸವಾಲು ಎಂಬಂತೆ ಶಿವಮೊಗ್ಗದಲ್ಲಿ ದಸರಾ ನಡೆಯುತ್ತಿದೆ. ಎಲ್ಲಾ ಜನಪ್ರತಿನಿಧಿಗಳು ಸಹಾಯ ಹಸ್ತ ಚಾಚಿದ್ದಾರೆ.

0: ಇಲ್ಲಿಯೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡುವ ತಯಾರಿಯೂ ನಡೆಯುತ್ತಿದೆ. ಅದರೊಂದಿಗೆ ಮಕ್ಕಳ ಚಲನಚಿತ್ರೋತ್ಸವ ಕೂಡ ನಡೆಸಬೇಕು ಎಂದು ವಿನಂತಿ ಮಾಡಿದ್ದು ಎಲ್ಲರೂ ಒಪ್ಪಿದ್ದಾರೆ ಎಂದರು. ನಾನು ಮಕ್ಕಳ ಚಿತ್ರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ, ಆದರೆ ನಮ್ಮ ಸರ್ಕಾರ ಅದಕ್ಕೆ ತೆರಿಗೆ ರಿಯಾಯಿತಿ ನೀಡಿಲ್ಲ. ಅದರ ಬದಲಿಗೆ ಸಂಜಯ್ ಖಾನ್ ನಿರ್ಮಾಣದ ಚಿತ್ರಕ್ಕೆ ತೆರಿಗೆ ರಿಯಾಯಿತಿ ನೀಡಿದ್ದು ಕೂಡ ನನಗೆ ಬೇಸರ ತಂದಿದೆ. ಅನಂತ್ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ್ದು ಸಂತೋಷ ತಂದಿದೆ. ಇದಕ್ಕೂ ಮೊದಲು ವಿಷ್ಣುವರ್ಧನ್, ಬಿ ಸರೋಜಾದೇವಿ ಸೇರಿ ಅನೇಕ ಅಗ್ರ ಕಲಾವಿದರಿಗೆ ಪ್ರಶಸ್ತಿ ಕೈತಪ್ಪಿ ಹೋಗಿತ್ತು ಎಂದು ಹೇಳಿದರು. ನಟಿ ಸಂಗೀತಾ ಅನಿಲ್, ಪೋಷಕ ಕಲಾವಿದೆ ಸಂಗೀತಾ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ ದೇಶಾದ್ರಿ ಹೊಸ್ಮನಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ನಿರ್ದೇಶಕ ಬಿ ವಿ ತುಕಾರಾಮ್ ರಾವ್, ಎಚ್ ಯು ವೈದ್ಯನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಯುವ ಘಟಕ, ಶಿವಮೊಗ್ಗ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ಯುವ ಘಟಕ ಇವರ ಆಶ್ರಯದಲ್ಲಿ ಶ್ರೀ ಹಾನ್ಗಲ್ ಕುಮಾರಸ್ವಾಮಿ ಕಪ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಅಕ್ಟೋಬರ್ 17 ಮತ್ತು 18 JNNCE ಕಾಲೇಜು ಆವರಣದ ಮೈದಾನದಲ್ಲಿ ನಡೆಯಲಿದೆ. ಅಕ್ಟೋಬರ್ 17 ಬೆಳಗ್ಗೆ 10 ಗಂಟೆಗೆ ಪಂದ್ಯಾವಳಿಯನ್ನು ಸಂಸದ ಬಿವೈ ರಾಘವೇಂದ್ರ ಉದ್ಘಾಟಿಸುವರು. ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಶಾಸಕ ಬಿಕೆ ಸಂಗಮೇಶ್ವರ್, ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ, ವೀರಶೈವಲಿಂಗಾಯತ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ಭಾಗವಹಿಸುವರು. ಮಹಾಸಭಾ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್, ಪ್ರಧಾನ ಕಾರ್ಯದರ್ಶಿ ಬಳ್ಳಕೆರೆ ಸಂತೋಷ್, ರಾಜ್ಯ ಯುವ ಘಟಕ ಅಧ್ಯಕ್ಷ ಮನೋಹರ್ ಅಬ್ಬಿಗೆರಿ, ಪ್ರಧಾನ ಕಾರ್ಯದರ್ಶಿ ಅನಿಲ್ ಪಾಟೀಲ್ ಉಪಸ್ಥಿತರಿರುವರು. ವಿಜೇತರಿಗೆ ಪ್ರಥಮ ಬಹುಮಾನ 33,333 ರು, ದ್ವಿತೀಯ ಸ್ಥಾನ 22,222 ರು, ತೃತೀಯ ಬಹುಮಾನ 11,111 ರು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು. ಪ್ರವೇಶ ಉಚಿತವಾಗಿದೆ. ಹೆಸರು ನೋಂದಾಯಿಸಲು ಶಿವಮೊಗ್ಗ ತಾಲೂಕಿನಲ್ಲಿ ಎಬಿ ಅಶೋಕ್, ಅನಿಲ್ ಪಾಟೀಲ್, ಭದ್ರಾವತಿಯಲ್ಲಿ ಶ್ರೀಕಾಂತ್, ಶಿಕಾರಿಪುರದಲ್ಲಿ ರಾಕೇಶ್, ಸಾಗರದಲ್ಲಿ ಶಶಾಂಕ್, ಶಿರಾಳಕೊಪ್ಪದಲ್ಲಿ ಚಂದ್ರು ಬಿಳಕಿ, ಹೊಸನಗರದಲ್ಲಿ ಪ್ರವೀಣ್ ಅವರನ್ನು ಸಂಪರ್ಕಿಸುವಂತೆ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಸಚಿನ್ ಪೂಜಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಶ್ರೀರಾಮೇಶ್ವರ ದೇವರ ದಸರಾ ಮಹೋತ್ಸವವನ್ನು ಈ ವರ್ಷ ಶಾಸಕ ಆರಗ ಜ್ಞಾನೇಂದ್ರ ಅವರ ಗೌರವಾಧ್ಯಕ್ಷತೆಯಲ್ಲಿ ಅಕ್ಟೋಬರ್ 17-21 ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ದಸರಾ ಉತ್ಸವ ಸಮಿತಿ ಸಂಚಾಲಕ ಸೊಪ್ಪುಗುಡ್ಡೆ ರಾಘವೇಂದ್ರ ಹೇಳಿದರು. 17 ನಡೆಯುವ ಯುವ ದಸರಾ ಅಂಗವಾಗಿ ತುಂಗಾ ನದಿ ತೀರದಲ್ಲಿ ಯುವಕರು ಹಾಗೂ ಮಹಿಳೆಯರಿಗೆ ಆಟೋಟ ಸ್ಪರ್ಧೆ, ಡಿಜೆ ಜತೆಗೆ ರೈನ್ ಡ್ಯಾನ್ಸ್ ಇರುತ್ತದೆ. ಅದೇ ದಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಂತರ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಏರ್ಪಡಿಸಲಾಗಿದೆ. 6:30 ದಸರಾ ಕಿರುಚಿತ್ರೋತ್ಸವ ಮತ್ತು ಸಂವಾದ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 18 ಕುಶಾವತಿ ನೆಹರು ಪಾರ್ಕ್ನಲ್ಲಿ ಮಹಿಳಾ ದಸರಾ ಆಯೋಜಿಸಲಾಗಿದ್ದು ಹುಲಿಹೆಜ್ಜೆ, ಫ್ಯಾಷನ್ ಶೋ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 19 ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಸಾಂಸ್ಕೃತಿಕ ಸೌರಭ, 20 ಸ್ಥಳೀಯ ಕಲಾತಂಡಗಳಿಂದ ಯಕ್ಷಗಾನ ನೃತ್ಯ ರೂಪಕ ಜರುಗಲಿದೆ. 21 ಮಧ್ಯಾಹ್ನ 2 ಶ್ರೀರಾಮೇಶ್ವರ ದೇವರ ಪಲ್ಲಕ್ಕಿ ಉತ್ಸವ, ಚಾಮುಂಡೇಶ್ವರಿ ದೇವಿ ದಸರಾ ಮೆರವಣಿಗೆ ಜರುಗಲಿದೆ. 7 ನವದುರ್ಗೆ ನೃತ್ಯ ರೂಪಕ ಜರುಗಲಿದೆ. 8 ಹುಲಿಯಜ್ಜೆ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಅಮರನಾಥ ಶೆಟ್ಟಿ, ನಾಬಳ ಶಚೀಂದ್ರ ಹೆಗಡೆ ಸಮಿತಿಯ ಸದಸ್ಯರು ಇದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
2: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
1: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
2: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
1: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
3: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
1: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ.
11: ವೈದ್ಯ ಲೋಕದ ಆಕಸ್ಮಿಕಗಳು. ರಾಜವಂಶದ ರಕ್ತದ ಚರಿತ್ರೆ. ಇತಿಹಾಸ ಎಂದರೆ ದೊಡ್ಡವರ ಕತೆ. ಚರಿತ್ರೆಯುದ್ದಕ್ಕೂ ನಾವು ಓದುವುದು ರಾಜಮಹಾರಾಜರ ಕತೆಗಳನ್ನೇ. ಆನಂತರದ ಪ್ರಜಾಪ್ರಭುತ್ವದಲ್ಲೂ ನಾವು ನೋಡುವುದು ನಾಯಕರ ಪ್ರಸಂಗಗಳನ್ನು. ಸಾಮಾನ್ಯ ಜನರ ಒಂದೆರಡು ಪ್ರಸ್ತಾಪ ಬರುವುದೂ ಅಪರೂಪ. ನೂರಾರು ಜನರನ್ನು ಪೀಡಿಸುವ ಕಾಯಿಲೆ ಯಾವುದೋ ರಾಜರನ್ನು ಕಾಡಿದಾಗ ಬಹಳ ಮುಖ್ಯ ಅನ್ನಿಸುತ್ತದೆ. ಕೆಲವು ಕಾಯಿಲೆಗಳು ಹೀಗೆ ರಾಜವಂಶಗಳನ್ನು ಕಾಡಿ ಇತಿಹಾಸದ ದಿಕ್ಕನ್ನೇ ಮಾರ್ಪಡಿಸಿದ್ದೂ ಇದೆ. ಜಗತ್ತಿನ ಬಹುಭಾಗವನ್ನು ಆಳಿದ ಬ್ರಿಟನ್ ರಾಜವಂಶದ ಕಥೆಯನ್ನು ಅದರೊಟ್ಟಿಗೆ ಪ್ರಪಂಚದ ಚರಿತ್ರೆಯನ್ನು ಬದಲಾಯಿಸಿದ್ದು ಒಂದು ಕಾಯಿಲೆ. ರಾಜವಂಶ ಎಂದರೆ ರಕ್ತ ಸಂಬಂಧ ಎನ್ನುತ್ತಾರೆ. ಈ ಕಾಯಿಲೆಯು ರಕ್ತ ಸಂಬಂಧಿಯೇ. ಇದು ಅದರ ಕಥೆ. ಸಾಮಾನ್ಯವಾಗಿ ನಮ್ಮ ಶರೀರದಲ್ಲಿ ಗಾಯವಾದರೆ ಹರಿಯುವ ರಕ್ತ ಕ್ಷಣಗಳಲ್ಲಿ ತಾನೇ ತಾನಾಗಿ ಹೆಪ್ಪುಗಟ್ಟುತ್ತದೆ. ಅದರಿಂದ ಮತ್ತಷ್ಟು ರಕ್ತಸ್ರಾವ ಆಗುವುದು ತಪ್ಪುತ್ತದೆ. ರಕ್ತವೆನ್ನುವುದು ಶರೀರದ ಅತ್ಯಂತ ಮುಖ್ಯ ಅಂಗಾಂಶಗಳಲ್ಲಿ ಒಂದು, ಅವಶ್ಯಕ ಜೀವದ್ರವ. ಆದ್ದರಿಂದ ರಕ್ತ ಹೆಪ್ಪುಗಟ್ಟುವುದು ಬಹಳ ಮಹತ್ವದ ಸಂಗತಿ. ಒಂದು ವೇಳೆ ಶರೀರದಲ್ಲಿ ರಕ್ತ ಹೆಪ್ಪುಗಟ್ಟದೆ ಹೋದರೆ ಆಗ ರಕ್ತಸ್ರಾವ ನಿಲ್ಲುವುದೇ ಇಲ್ಲ. ರಕ್ತಸ್ರಾವ ತೀವ್ರವಾದರೆ ಪ್ರಾಣಾಪಾಯ. ಈ ರೀತಿ ರಕ್ತ ಹೆಪ್ಪುಗಟ್ಟದೆ ಇರುವ ಕಾಯಿಲೆಯೊಂದಿದೆ, ಅದೇ ಹಿಮೋಫಿಲಿಯಾ. ಅದೊಂದು ಜೆನೆಟಿಕ್ ಸಮಸ್ಯೆ, ಅಂದರೆ ಅನುವಂಶೀಯ ಕಾಯಿಲೆ. ಕಾಯಿಲೆ ತರುವ ದೋಷಯುಕ್ತ ಜೀನ್ಗಳು ಮುಂದಿನ ಪೀಳಿಗೆಗೆ, ಅಂದರೆ ಮಕ್ಕಳಿಗೂ ವರ್ಗಾವಣೆಯಾಗುತ್ತದೆ. ಒಂದು ವೇಳೆ ಅಂತಹ ದೋಷಯುಕ್ತ ಜೀನ್ಗಳು ಇರುವ ರಕ್ತ ಸಂಬಂಧಗಳಲ್ಲೇ ಪರಸ್ಪರ ಮದುವೆ ಆಗುತ್ತಿದ್ದರೆ, ಆ ದೋಷಯುಕ್ತ ಜೀನ್ಗಳು ಅಲ್ಲಲ್ಲೇ ಬೆಸೆದುಕೊಂಡು ತಮ್ಮ ಪ್ರಭಾವವನ್ನು ತೋರಲು ಆರಂಭಿಸುತ್ತದೆ. ರಾಜಮಹಾರಾಜರ ರೋಗ ಎಂದೇ ಖ್ಯಾತವಾದ ಹಿಮೋಫಿಲಿಯಾ ಬ್ರಿಟಿಷ್ ರಾಜವಂಶಕ್ಕೆ ಮೊದಲ ಬಾರಿ ತಲುಪಿದ್ದು ಹೇಗೆಂದು ಯಾರಿಗೂ ತಿಳಿಯದು. ಆದರೆ ರಾಜವಂಶದ ಜೊತೆ ಆ ರೋಗ ಜೊತೆಗೂಡಿದ್ದನ್ನು ತಿಳಿದ ದಿನದಿಂದ ಅದರ ಚರಿತ್ರೆಯನ್ನು ಪ್ರತಿಯೊಂದು ಹಂತದಲ್ಲೂ ದಾಖಲಿಸುವ ಇತಿಹಾಸಕಾರರು ಇದ್ದಾರೆ. ಹಾಗೆಂದ ಮಾತ್ರಕ್ಕೆ ಇದೇನು ಹೊಸ ಕಾಯಿಲೆಯಲ್ಲ. ಹಿಮೋಫಿಲಿಯಾಗೆ ಕನಿಷ್ಠ 2000 ವರ್ಷಗಳ ಇತಿಹಾಸ ಇದೆ. ಹುಟ್ಟಿದ ಕೆಲವು ದಿನಗಳ ನಂತರ ಗಂಡು ಮಕ್ಕಳಿಗೆ ಸುನ್ನತ್ ಮಾಡುವ ಪದ್ಧತಿ ಯಹೂದ್ಯರಲ್ಲಿ ಪ್ರಾಚೀನ ಕಾಲದಿಂದಲೂ ಇದೆ. ಅಂತೆಯೇ ರಕ್ತ ಸಂಬಂಧಿಗಳ ಜೊತೆಯಲ್ಲೇ ಮದುವೆ ಮಾಡುವ ಪದ್ಧತಿಯೂ ಯಹೂದ್ಯರಲ್ಲಿ ಬಹಳ ಸಾಮಾನ್ಯ. ಶಕ 2ನೆಯ ಶತಮಾನದಲ್ಲೇ ಸುನ್ನತ್ ಮಾಡಿದಾಗ ರಕ್ತಸ್ರಾವದಿಂದ ಯಾವುದೇ ಕುಟುಂಬದಲ್ಲಿ 2 ಗಂಡು ಶಿಶುಗಳು ಮರಣಿಸಿದ್ದರೆ ಅಂತಹ ಕುಟುಂಬದಲ್ಲಿ ಹುಟ್ಟುವ ಮುಂದಿನ ಗಂಡು ಮಕ್ಕಳಿಗೆ ಸುನ್ನತ್ ಮಾಡುವಂತಿಲ್ಲ ಎಂದು ಯಹೂದ್ಯ ಧರ್ಮಗುರುಗಳು ಆದೇಶಿಸಿದ್ದ ಪತ್ರಗಳು ಲಭ್ಯವಿದೆ. ಪ್ರಾಯಶಃ ಅಂದಿನ ಕಾಲದಲ್ಲಿ ಈ ಕಾಯಿಲೆಯ ವಿವರಗಳು ತಿಳಿಯದೇ ಇದ್ದರೂ ಇಂತಹ ಒಂದು ಕಾಯಿಲೆ ಇದೆ ಎಂದು ಅರಿವಿತ್ತು. ಅಲ್ಲದೆ ಅದು ಅನುವಂಶೀಯ ರೋಗ ಎಂಬ ಅರಿವಿತ್ತು. ಆದರೆ ಇದರ ಚಿಕಿತ್ಸೆಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಆನಂತರ 12ನೆಯ ಶತಮಾನದಲ್ಲಿ ಸ್ಪೇನ್ ದೇಶದಲ್ಲಿ ನೆಲೆಸಿದ್ದ ಅರೇಬಿಕ್ ವೈದ್ಯ ಆಲ್ಬುಕಾಸಿಸ್ ಈ ರೋಗದ ಬಗ್ಗೆ ಸಾಕಷ್ಟು ವಿವರಗಳು ನೀಡಿದ್ದರು. ತಮ್ಮ ಕುಟುಂಬಗಳ ನಡುವೆಯೇ ಮದುವೆ ಆಗುವ ಪದ್ಧತಿ ಇದ್ದ ಹಳ್ಳಿಯೊಂದರಲ್ಲಿ ಸಣ್ಣ ಗಾಯದಿಂದಾದ ರಕ್ತಸ್ರಾವ ನಿಲ್ಲದೆ ಮರಣಿಸಿದ 3 ಗಂಡು ಮಕ್ಕಳ ಕಥೆಯನ್ನು ಅವರು ವಿವರಿಸಿದ್ದರು. ಅಂತಹ ಕಾಯಿಲೆಯ ಉಲ್ಲೇಖ ಅಂದಿಗೆ ಲಭ್ಯವಿದ್ದ ಯಾವುದೇ ವೈದ್ಯಕೀಯ ಪುಸ್ತಕದಲ್ಲೂ ಇರಲಿಲ್ಲ ಎಂದು ಹೇಳಿದರು. ಬೇರೆ ದಾರಿ ಕಾಣದೆ ಗಾಜಿನ ಕಡ್ಡಿಯನ್ನು ಚೆನ್ನಾಗಿ ಬಿಸಿ ಮಾಡಿ ರಕ್ತ ಸೋರುತ್ತಿದ್ದ ಸ್ಥಳಕ್ಕೆ ಚುಟಿಕೆ ಹಾಕಿದ್ದ ಸಂಗತಿ ಬರೆದಿದ್ದಾರೆ. ಆನಂತರ ವೈದ್ಯಕೀಯ ಸಾಹಿತ್ಯದಲ್ಲಿ ಈ ಕಾಯಿಲೆಯ ಅಪರೂಪದ ಉಲ್ಲೇಖಗಳು ಇದ್ದವು. ಹಾಗೆಂದ ಮಾತ್ರಕ್ಕೆ ಕಾಯಿಲೆಯೇ ಇರಲಿಲ್ಲ ಎಂದಲ್ಲ, ಅದು ಕಾಡುತ್ತಿದ್ದ ಜನ ಉಲ್ಲೇಖಿಸುವಷ್ಟು ಮುಖ್ಯರಾಗಿರಲಿಲ್ಲ. 17-18ನೆಯ ಶತಮಾನಗಳಲ್ಲಿ ಯುರೋಪಿನ ಸಾಮಾಜಿಕ ವ್ಯವಸ್ಥೆ ಬಲವಾಗುತ್ತಾ ಹೋಯಿತು. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಗಟ್ಟಿಗರಾದ ಕುಟುಂಬಗಳಲ್ಲಿ ತಮ್ಮ ಕುಟುಂಬದ ಸದಸ್ಯರ ವಿವರಗಳನ್ನು ಮುಂದಿನ ಪೀಳಿಗೆಗೆ ದಾಖಲು ಮಾಡುವ ಫ್ಯಾಮಿಲಿ ಬೈಬಲ್ ಪದ್ಧತಿ ಚಾಲ್ತಿಗೆ ಬಂದಿತು. ಅಕ್ಷರಜ್ಞಾನ ಅಷ್ಟಾಗಿ ಇರದಿದ್ದ ಅಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಆ ವಿವರಗಳನ್ನು ಬರೆಯಲು ಊರಿನಲ್ಲಿ ಇರುವ ವಿದ್ಯಾವಂತರಲ್ಲಿ ಒಬ್ಬರನ್ನು ಹಣ ನೀಡಿ ನಿಯೋಜಿಸುತ್ತಿದ್ದರು. ನಿಧಾನವಾಗಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿ ಇಂತಹ ಬರವಣಿಗೆ ಮಾಡಬಲ್ಲವರ ಸಂಖ್ಯೆ ಬೆಳೆಯಿತು. ಅದಕ್ಕೆ ತಕ್ಕಂತೆ ಅವರವರಲ್ಲೇ ಈ ಕೆಲಸಕ್ಕೆ ಪೈಪೋಟಿ ಏರಿತು. ಈ ಮಾದರಿಯ ಬರವಣಿಗೆಗಳನ್ನು ಆಕರ್ಷಕವಾದ ಶೈಲಿಯಲ್ಲಿ ಅಂದವಾದ ಅಕ್ಷರಗಳಲ್ಲಿ ಮಾಡಬಲ್ಲವರಿಗೆ ಬೇಡಿಕೆ ಹೆಚ್ಚಾಯಿತು. ಅಂತಹ ಓರ್ವ ಅಜ್ಞಾತ ಲಿಪಿಕಾರನಿಂದ 1791ರಲ್ಲಿ ಒಂದು ಆಕಸ್ಮಿಕ ಘಟನೆ ನಡೆಯಿತು. ಐಸಾಕ್ ಜೋಲ್ ಎಂಬ ಬಾಲಕ ಮೃತಪಟ್ಟಿದ್ದಾಗ ಆತನ ಕುಟುಂಬ ಅವನ ವಿವರಗಳನ್ನು ಫ್ಯಾಮಿಲಿ ಬೈಬಲ್ನಲ್ಲಿ ಬರೆಯಿಸಿತು. ಈ ಅಜ್ಞಾತ ಲಿಪಿಕಾರ ಬಹಳ ಶ್ರಮದಿಂದ ಸಾಕಷ್ಟು ವಿವರ ಸಂಗ್ರಹಿಸಿ ಆ ಹಿಂದೆ ಜೋಲ್ ಪರಿವಾರದ 6 ಗಂಡು ಮಕ್ಕಳು ಇದೇ ರೀತಿ ಸಣ್ಣಪುಟ್ಟ ಗಾಯಗಳಿಂದ ಆದ ವಿಪರೀತ ರಕ್ತಸ್ರಾವಕ್ಕೆ ತುತ್ತಾಗಿ ಮರಣಿಸಿದ್ದರು ಎಂಬ ವಿಷಯವನ್ನು ದಾಖಲಿಸಿದರು. ಅಷ್ಟಕ್ಕೇ ನಿಲ್ಲದೆ ಐಸಾಕ್ನ ತಂದೆಗೆ ಬೇರೊಬ್ಬ ಹೆಂಡತಿಯಿಂದ ಹುಟ್ಟಿದ್ದ ಇತರ ಗಂಡು ಮಕ್ಕಳಿಗೆ ಈ ಕಾಯಿಲೆ ಸೋಕಿಲ್ಲ ಎಂಬುದನ್ನೂ ಬರೆದರು. ಈ ಮಹತ್ವದ ಅಂಶ ಮುಂದೆ ಇತಿಹಾಸದಲ್ಲಿ ವೈದ್ಯಕೀಯ ಪ್ರಗತಿಗೆ ಕಾರಣವಾಗುತ್ತದೆ ಎಂಬ ವಿಷಯ ಪ್ರಾಯಶಃ ಆ ಅಜ್ಞಾತ ಲಿಪಿಕಾರ ಊಹಿಸಿರಲಿಕ್ಕೂ ಇಲ್ಲ. ಡಾ ಜಾನ್ ಕಾನ್ರಾಡ್ ವೋಟೋ ಅಮೆರಿಕದ ಫಿಲಡೆಲ್ಫಿಯಾ ಪ್ರಾಂತ್ಯದ ಪ್ರಸಿದ್ಧ ವೈದ್ಯ. 1799 ಅವರಿಗೆ ಅಕಸ್ಮಾತ್ ಆಗಿ ಜೋಲ್ ಪರಿವಾರದ ಫ್ಯಾಮಿಲಿ ಬೈಬಲ್ ನೋಡಲು ದೊರಕಿತು. ಅವರ ಕುತೂಹಲವನ್ನು ಕೆರಳಿಸಿದ್ದು ಆ ಅಜ್ಞಾತ ಲಿಪಿಕಾರನ ಐಸಾಕ್ ಜೋಲ್ ಪ್ರಸಂಗ. ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ಕಾಯಿಲೆಗಳು ಮತ್ತು ಈ ರೀತಿ ಹರಡದೆ ಒಂದೇ ಕುಟುಂಬದಲ್ಲಿ ಹಲವರನ್ನು ಕಾಡುವ ದೀರ್ಘಕಾಲೀನ ಕಾಯಿಲೆಗಳು, ಹೀಗೆ ಎರಡು ಪ್ರಭೇದದ ಕಾಯಿಲೆಗಳು ಇರುತ್ತವೆ ಎಂಬುದನ್ನು ಈಗಾಗಲೇ ತಿಳಿದಿದ್ದ ಡಾಕ್ಟರ್ ಓಟೋ ಈ ರೀತಿ ಕಾಯಿಲೆಗಳ ನಿಖರವಾದ ವಿವರಗಳ ಸಂಗ್ರಹಕ್ಕೆ ಫ್ಯಾಮಿಲಿ ಬೈಬಲ್ ಒಳ್ಳೆಯ ಆಕರ ಎಂದು ಕಂಡುಕೊಂಡರು. ಅಚ್ಚರಿ ಎಂಬಂತೆ ಆ ಪ್ರಸಂಗವಾದ ಕೆಲವು ಸಮಯದಲ್ಲಿಯೇ ಚಿಕಿತ್ಸೆಗಾಗಿ ಒಬ್ಬ ವ್ಯಕ್ತಿ ಅವರ ಬಳಿ ಬಂದರು. ಡಾಕ್ಟರ್ ಓಟೋ ಅವರಿಂದ ಪ್ರಭಾವಿತರಾದ ಆ ವ್ಯಕ್ತಿ ತಮ್ಮ ಪರಿಚಯದ ಒಂದು ಕುಟುಂಬದ ಗಂಡು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಸಣ್ಣ ಸಣ್ಣ ಗಾಯಗಳಿಂದ ಆಗುವ ತೀವ್ರ ರಕ್ತಸ್ರಾವದಿಂದ ಮರಣಿಸುತ್ತಿದ್ದ ವಿಷಯ ತಿಳಿಸಿದರು. ಅದಕ್ಕೆ ಏನಾದರೂ ಚಿಕಿತ್ಸೆ ಇದೆಯೇ ಎಂದು ವಿಚಾರಿಸಿದರು. ಚಕಿತರಾದ ಡಾಕ್ಟರ್ ಓಟೋ ತಾವೇ ಖುದ್ದಾಗಿ ಹೋಗಿ ಆ ಕುಟುಂಬದ ಪ್ರತಿಯೊಬ್ಬರಿಂದ ಸಾಧ್ಯವಾದಷ್ಟು ವಿವರ ಪಡೆದು ಆ ಕುಟುಂಬದ ಫ್ಯಾಮಿಲಿ ಬೈಬಲ್ ನೋಡಿದರು. ಅದರಲ್ಲಿ ದೊರೆತ ಸುಳಿವುಗಳನ್ನು ಹಿಂಬಾಲಿಸುತ್ತಾ ಕಡೆಗೆ ಅಂದಿಗೆ ಸುಮಾರು 80 ವರ್ಷಗಳ ಹಿಂದೆ ಪ್ಲೈಮೌತ್ ಪ್ರಾಂತ್ಯದಲ್ಲಿ ನೆಲೆಸಿದ್ದ ಲೇಡಿ ಸ್ಮಿತ್ ಎಂಬುವರವರೆಗೆ ತಲುಪಿದರು. ಆ ಕುಟುಂಬದಲ್ಲಿ ಇದ್ದ ರಕ್ತಸ್ರಾವ ಕಾಯಿಲೆಯ ಮೂಲ ಲೇಡಿ ಸ್ಮಿತ್ ಅವರಿಂದ ಆರಂಭವಾಗಿದೆ ಎಂದು ತಿಳಿದು ಬಂದಿತು. ಇದನ್ನು ವಿವರವಾಗಿ ಬರೆದು 1803 ವೈದ್ಯಕೀಯ ಪತ್ರಿಕೆಯಲ್ಲಿ ಡಾಕ್ಟರ್ ಓಟೋ ಒಂದು ಪ್ರಬಂಧ ಪ್ರಕಟಿಸಿದರು. ಒಂದು ಕಾಯಿಲೆಯ ಮೂಲವನ್ನು ಅರಸುವ ಈ ಪದ್ಧತಿ ಮುಂದೆ ಜೆನೆಟಿಕ್ ಕಾಯಿಲೆಗಳ ಪತ್ತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಡಾಕ್ಟರ್ ಓಟೋ ಅವರ ಪ್ರಬಂಧ ಹಲವಾರು ವೈದ್ಯಕೀಯ ಸಂಶೋಧಕರ ಗಮನ ಸೆಳೆಯಿತು. ಈ ರೀತಿ ಅಧ್ಯಯನವನ್ನು ಮುಂದುವರೆಸಿದ ಡಾಕ್ಟರ್ ಜಾನ್ ಹೇ 1813 ಮತ್ತೊಂದು ಅಧ್ಯಯನವನ್ನು ಪ್ರಕಟಿಸಿದರು. ಆಪಲ್ಟನ್ ಎಂಬ ಪ್ರಸಿದ್ಧ ಕುಟುಂಬದಲ್ಲಿನ 13 ಗಂಡು ಮಕ್ಕಳಲ್ಲಿ ಈ ಕಾಯಿಲೆ ಇದ್ದುದನ್ನು ಪತ್ತೆ ಮಾಡಿದರು. ಕುಟುಂಬದ ಹೆಣ್ಣು ಮಕ್ಕಳನ್ನು ಕಾಡದ ಈ ಕಾಯಿಲೆ ಆ ಹೆಣ್ಣಿಗೆ ಜನಿಸುವ ಗಂಡು ಮಕ್ಕಳನ್ನು ಕಾಡುತ್ತದೆ ಎಂದು ಪತ್ತೆ ಮಾಡಿದರು. 1820 ಜರ್ಮನಿಯ ಪ್ರಸಿದ್ಧ ವೈದ್ಯ ಡಾಕ್ಟರ್ ಕ್ರಿಶ್ಚಿಯನ್ ನಸ್ಸೆ ಈ ಸಂಶೋಧನೆಗಳಿಗೆ ಮತ್ತಷ್ಟು ಪೂರಕ ಪುರಾವೆಗಳನ್ನು ಹುಡುಕಿ ಪ್ರಕಟಿಸಿದರು. ಈ ಮೂಲಕ ಕುಟುಂಬದ ಹೆಣ್ಣು ಮಕ್ಕಳು ಕಾಯಿಲೆ ಒಯ್ಯುವ ವಾಹಕರು ಎಂದು, ಗಂಡು ಮಕ್ಕಳು ಈ ಕಾಯಿಲೆ ಅನುಭವಿಸುವ ರೋಗಿಗಳು ಎಂದು ಮೊದಲ ಬಾರಿಗೆ ಉಲ್ಲೇಖಿಸಿದರು. ಈ ಮಾತನ್ನು ನಸ್ಸೆ ತತ್ವ ಎಂದೇ ಕರೆಯಲಾಗಿತ್ತು. ಜೆನೆಟಿಕ್ ಕಾಯಿಲೆಗಳ ಪ್ರಸರಣದಲ್ಲಿ ಈ ಉಲ್ಲೇಖ ಬಹಳ ಮಹತ್ವ ಪಡೆಯಿತು. ಅಲ್ಲಿಯವರೆಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದ ಈ ಕಾಯಿಲೆ 1828 ಜ್ಯೂರಿಕ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಫ್ರೆಡ್ರಿಕ್ ಹಾಫ್ ಮತ್ತು ಡಾಕ್ಟರ್ ಜೋಹಾನ್ ಶಾಲಿನ್ ಅವರು ಅಧಿಕೃತವಾಗಿ ಹಿಮೋಫಿಲಿಯಾ ಎಂದು ನಾಮಕರಣ ಮಾಡಿದರು. ಗ್ರೀಕ್ ಭಾಷೆಯಲ್ಲಿ ಅದರ ಅರ್ಥ ರಕ್ತದ ಮೋಹ ಎಂದಾಗುತ್ತದೆ. ಸರಿಯಾದ ಅರ್ಥ ಬಾರದೇ ಹೋದರೂ ಈ ಹೆಸರೇ ಕಾಯಿಲೆಗೆ ಶಾಶ್ವತವಾಯಿತು. ಈ ರಕ್ತರೋಗದ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ನಾಮಕರಣದ ನಂತರ ನಡೆದ ಆಕಸ್ಮಿಕಗಳು ಇಂದು ಇದರ ಚಿಕಿತ್ಸೆಗೂ ಹಾದಿ ಮಾಡಿಕೊಟ್ಟಿವೆ. ಅಪರೂಪದ ಕಾಯಿಲೆಯಾದ ಹಿಮೋಫಿಲಿಯಾ ಪ್ರಾಯಶಃ ಜಗತ್ತಿನ ಕಣ್ಣಿಗೆ ಹೆಚ್ಚಾಗಿ ಬೀಳುತ್ತಿರಲಿಲ್ಲವೋ ಏನೋ, ಆದರೆ ಈ ಕಾಯಿಲೆ ಪ್ರಪಂಚದ ಮನೆ ಮಾತಾದದ್ದು ಬ್ರಿಟಿಷ್ ರಾಜಮನೆತನದ ದೆಸೆಯಿಂದ. 1837 1901 ಸತತ 63 ವರ್ಷಗಳ ಕಾಲ ಬ್ರಿಟನ್ ಅನ್ನು ಆಳಿದ ರಾಣಿ ವಿಕ್ಟೋರಿಯಾ ಅವರಿಂದ ಈ ಕಥೆ ಆರಂಭವಾಗುತ್ತದೆ. ಅದಕ್ಕೂ ಮುನ್ನ ಬ್ರಿಟಿಷ್ ರಾಜವಂಶದಲ್ಲಿ ಯಾರಿಗೂ ಈ ಕಾಯಿಲೆ ಇದ್ದ ಉಲ್ಲೇಖವಿಲ್ಲ. ವಿಕ್ಟೋರಿಯಾ ಅವರು ಜನಿಸುವ ವೇಳೆಗೆ ಅವರ ತಂದೆ ರಾಜಕುಮಾರ ಎಡ್ವರ್ಡ್ ಅವರಿಗೆ ವಯಸ್ಸು 50 ವರ್ಷಗಳು ದಾಟಿತ್ತು. ಹೀಗಾಗಿ ಯಾವುದೋ ಜೆನೆಟಿಕ್ ದೋಷ ಅವರ ಇಳಿವಯಸ್ಸಿನಲ್ಲಿ ಸಂಭವಿಸಿರಬಹುದು ಎಂದು ಕೆಲವು ಸಂಶೋಧಕರು ಸಂಶಯಿಸುತ್ತಾರೆ. ರಾಜರ ರಕ್ತ ಎನ್ನುವುದು ಬಹಳ ಶುದ್ಧ ಎಂಬ ಪ್ರತೀತಿ ಅಂದಿನ ಜನರಲ್ಲಿ ಇತ್ತು. ಹೀಗಾಗಿ ರಾಜರಿಗೆ ಯಾವುದೇ ಕೆಟ್ಟ ಕಾಯಿಲೆ ಬರುವುದಿಲ್ಲ ಎಂಬ ನಂಬಿಕೆಯೂ ಇತ್ತು. ಅದಕ್ಕೆ ರಾಜವಂಶದ ಕಾಯಿಲೆಗಳು ಜನರ ಕಣ್ಣಿಗೆ ಬೀಳದಂತೆ ಜಾಗರೂಕತೆ ವಹಿಸಬೇಕಿತ್ತು. ತನ್ನ 18 ವಯಸ್ಸಿನಲ್ಲಿ ಪಟ್ಟಕ್ಕೆ ಏರಿದ ರಾಣಿ ವಿಕ್ಟೋರಿಯಾ ಅವರಿಗೆ ಒಟ್ಟು 9 ಮಕ್ಕಳು. 1853 ತಮ್ಮ 8ನೇ ಹೆರಿಗೆಯಲ್ಲಿ ಡಾಕ್ಟರ್ ಜಾನ್ ಸ್ನೋ ಅವರಿಂದ ಅನೆಸ್ಥೇಷಿಯಾ ಪಡೆದ ರಾಣಿ ಆಗ ತಮ್ಮ 4ನೇ ಮಗ ರಾಜಕುಮಾರ ಲಿಯೋಪಾಲ್ಡ್ ಅವರಿಗೆ ಜನ್ಮ ನೀಡಿದರು.

0: ಮೊದಲು ಜನಿಸಿದ್ದ ನಾಲ್ಕು ಹೆಣ್ಣು ಮಕ್ಕಳ ಜೊತೆ 1857 ತಮ್ಮ ಕೊನೆಯ ಮಗು ರಾಜಕುಮಾರಿ ಬಿಯಾಟ್ರಿಸ್ ಅವರಿಗೆ ಜನ್ಮ ನೀಡಿದರು. 1858 ವೇಳೆಗೆ ರಾಜಕುಮಾರ ಲಿಯೋಪಾಲ್ಡ್ ಅವರಿಗೆ ಹಿಮೋಫೀಲಿಯಾ ಲಕ್ಷಣಗಳು ಕಾಣಿಸಿಕೊಂಡವು. ರಾಜಮನೆತನಕ್ಕೆ ಅಪಘಾತವಾಯಿತು. ಅದಕ್ಕೂ ಮುನ್ನ ಜನಿಸಿದ್ದ ಅವರ ಮೂವರು ಗಂಡು ಮಕ್ಕಳಲ್ಲಿ ಯಾರಿಗೂ ಈ ಕಾಯಿಲೆ ಇರಲಿಲ್ಲ. ರಾಜಕುಮಾರ ಲಿಯೋಪಾಲ್ಡ್ ಸದಾ ಅಸ್ವಸ್ಥರಾಗಿಯೂ ಇರುತ್ತಿದ್ದರು. ಸಣ್ಣ ಗಾಯಗಳಿಂದ ವಿಪರೀತ ರಕ್ತಸ್ರಾವ ಆಗುತ್ತಿತ್ತು, ಜೊತೆಗೆ ಅಪಸ್ಮಾರವೂ ಇತ್ತು. ರಾಜವೈದ್ಯ ಸರ್ ವಿಲಿಯಂ ಜೆನ್ನರ್ ಬಹಳ ನಾಜೂಕಾಗಿ ರಾಜಕುಮಾರ ಲಿಯೋಪಾಲ್ಡ್ ಅವರ ಕಾಯಿಲೆ ಸಾರ್ವಜನಿಕ ದೃಷ್ಟಿಗೆ ಬಾರದಂತೆ ನೋಡಿಕೊಂಡರು, ಜೊತೆಗೆ ಹಿಮೋಫೀಲಿಯಾ ಕಾಯಿಲೆಯ ಬಗ್ಗೆ ಸಾಧ್ಯವಾದಷ್ಟು ಹೆಚ್ಚಿನ ಅಧ್ಯಯನಗಳನ್ನು ನಡೆಸುತ್ತಾ ಅದಕ್ಕೆ ಏನಾದರೂ ಚಿಕಿತ್ಸೆ ಸಿಗಬಹುದೇ ಎಂದು ಹುಡುಕಾಟ ಆರಂಭಿಸಿದರು. ಇದನ್ನು ಕುರಿತಾಗಿ ಹೆಚ್ಚಿನ ಅಧ್ಯಯನ ಮಾಡುವಂತೆ ತಮ್ಮ ಶಿಷ್ಯ ಡಾಕ್ಟರ್ ಜಾನ್ ಲೆಗ್ ಅವರಿಗೆ ಸೂಚಿಸಿದ್ದರು. 1855 ಜರ್ಮನ್ ವೈದ್ಯ ಡಾಕ್ಟರ್ ಗ್ರ್ಯಾಂಡಿಡಯರ್ ಹಿಮೋಫೀಲಿಯಾ ಅತ್ಯಂತ ಅಗ್ರಗಣ್ಯ ಜೆನೆಟಿಕ್ ಕಾಯಿಲೆ ಎಂದು ನಿರ್ವಿವಾದವಾಗಿ ಹೇಳಿದ ಹೊರತಾಗಿಯೂ ರಾಜವಂಶದ ಯಾವುದೇ ಸದಸ್ಯರಲ್ಲಿ ಈ ಕಾಯಿಲೆ ಹಿಂದೆ ಇರಲಿಲ್ಲವಾದ್ದರಿಂದ ಇದು ಜೆನೆಟಿಕ್ ಕಾಯಿಲೆ ಎಂಬುದರ ಬಗ್ಗೆ ಸರ್ ಜೆನ್ನರ್ ಅವರಿಗೆ ಸಂಶಯ ಇತ್ತು. ಈ ಸಂಶಯ ರಾಜಮನೆತನಕ್ಕೆ ಭವಿಷ್ಯದಲ್ಲಿ ಬಹಳ ದುಬಾರಿಯಾಯಿತು. ರಾಜಕುಮಾರ ಲಿಯೋಪಾಲ್ಡ್ ಆಕ್ಸ್ಫರ್ಡ್ನಲ್ಲಿ ಓದುತ್ತಿದ್ದಾಗ ಆಲಿಸ್ ಲಿಡ್ಡೆಲ್ ಎಂಬುವರನ್ನು ಪ್ರೀತಿಸಿದರು. ಲೂಯಿಸ್ ಕ್ಯಾರೆಲ್ ಅವರ ಪ್ರಖ್ಯಾತ ಆಲಿಸ್ ಇನ್ ವಂಡರ್ಲ್ಯಾಂಡ್ ಕೃತಿಯ ನಾಯಕಿ ಪಾತ್ರಕ್ಕೆ ಈಕೆಯೇ ಸ್ಫೂರ್ತಿ ಎಂಬ ಗುಮಾನಿ ಇದೆ. ಆದರೆ ರಾಜಮನೆತನಕ್ಕೆ ಸೇರಿದ್ದ ಕಾರಣ ಸಾಮಾನ್ಯರನ್ನು ಮದುವೆ ಆಗುವುದು ರಾಜಕುಮಾರ ಲಿಯೋಪಾಲ್ಡ್ ಅವರಿಗೆ ಸಾಧ್ಯವಾಗಲಿಲ್ಲ. ಕಡೆಗೆ ಅವರ ವಿವಾಹ ವ್ಯಾಲ್ಡೆಕ್ ಸಂಸ್ಥಾನದ ಹೆಲೆನಾ ಫ್ರೆಡ್ರಿಕ್ ಅವರ ಜೊತೆ 1882 ಜರುಗಿತು. 1883 ಅವರಿಗೆ ಜನಿಸಿದ ಹೆಣ್ಣು ಮಗುವಿಗೆ ಆಲಿಸ್ ಎಂದೇ ಹೆಸರಿಟ್ಟರು. ರಾಜಕುಮಾರಿ ಹೆಲೆನಾ ಅವರು ಮತ್ತೆ ಗರ್ಭಿಣಿಯಾದ ಸ್ವಲ್ಪ ಕಾಲದಲ್ಲಿ ಒಂದು ಅಪಘಾತದಲ್ಲಿ ಸಂಭವಿಸಿದ ರಕ್ತಸ್ರಾವದಿಂದ ರಾಜಕುಮಾರ ಲಿಯೋಪಾಲ್ಡ್ 1884 ಮಾರ್ಚ್ನಲ್ಲಿ ಮೃತರಾದರು. ಹೀಗೆ ರಾಜಮನೆತನದ ಮೊದಲ ಹಿಮೋಫೀಲಿಯಾ ರೋಗಿಯ ಅಂತ್ಯವಾಯಿತು. 3 ನಂತರ ಜನಿಸಿದ ಅವರ ಪುತ್ರನಿಗೆ ರಾಜಕುಮಾರ ಚಾರ್ಲ್ಸ್ ಎಂದು ಹೆಸರಿಟ್ಟರು. ಆ ವೇಳೆಗೆ ಜನಸಾಮಾನ್ಯರಿಗೆ ಈ ಕಾಯಿಲೆಯ ವಿಷಯಗಳೆಲ್ಲ ಸ್ಪಷ್ಟವಾಗಿದ್ದವು. ರಾಜಕುಮಾರ ಲಿಯೋಪಾಲ್ಡ್ ಹಿಮೋಫೀಲಿಯಾ ಕಾಯಿಲೆಯಿಂದ ಮೃತರಾದರು ಎಂದು ನೇರವಾಗಿ ಯಾರೂ ಹೇಳುವಂತಿರಲಿಲ್ಲ. ಅಂದಿನ ಪ್ರಖ್ಯಾತ ವೈದ್ಯಕೀಯ ಪತ್ರಿಕೆಗಳಾದ ಲ್ಯಾನ್ಸೆಟ್ ಮತ್ತು ಬ್ರಿಟಿಷ್ ವೈದ್ಯಕೀಯ ಪತ್ರಿಕೆಗಳು ಅದಕ್ಕೆ ಬೇರೊಂದು ವಿಧಾನ ಹುಡುಕಿದವು. ರಾಜಕುಮಾರ ಲಿಯೋಪಾಲ್ಡ್ ಅವರ ನಿಧನದ ಸುದ್ದಿಯನ್ನು ಪ್ರಕಟಿಸಿದ ಪಕ್ಕದ ಪುಟದಲ್ಲಿಯೇ ಹಿಮೋಫೀಲಿಯಾ ಕುರಿತಾದ ಒಂದು ವಿಸ್ತಾರವಾದ ಲೇಖನವನ್ನು ಪ್ರಕಟಿಸಿದವು. ಇದನ್ನು ಓದಿದ ಜನರಿಗೆ ಅವೆರಡನ್ನೂ ತುಳುಕು ಹಾಕುವುದು ಕಷ್ಟವಾಗಲಿಲ್ಲ. ಈ ಕಾಯಿಲೆಯ ಬಗ್ಗೆ ಅವರ ಆಸಕ್ತಿ ಬೆಳೆದಿತ್ತು. ಅದಕ್ಕೆ ಇಂಬು ನೀಡುವಂತೆ ಡಾಕ್ಟರ್ ಜಾನ್ ಲೆಗ್ ಅದುವರೆಗೆ ತಾವು ಮಾಡಿದ್ದ ಅಧ್ಯಯನವನ್ನೆಲ್ಲ ಒಟ್ಟುಗೂಡಿಸಿ ಹಿಮೋಫೀಲಿಯಾ ಬಗ್ಗೆ 1872 155 ಒಂದು ಗ್ರಂಥವನ್ನು ಹೊರತಂದರು. ಹಿಮೋಫೀಲಿಯಾ ಬಗ್ಗೆ ಅಷ್ಟು ವಿಸ್ತಾರದ ಪುಸ್ತಕ ಅಲ್ಲಿಯವರೆಗೆ ಬಂದಿರಲಿಲ್ಲ. ಜನಸಾಮಾನ್ಯರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ಡಾಕ್ಟರ್ ಲೆಗ್ ಅವರು ಕಾಯಿಲೆಯನ್ನು ವಿವರಿಸಿದ್ದರು, ಜೊತೆಗೆ ಕಾಯಿಲೆ ಇರುವವರು ಪಾಲಿಸಬೇಕಾದ ಅನೇಕ ವಿಷಯಗಳನ್ನು ವಿವರಿಸಿದ್ದರು. ಈ ಅಧ್ಯಯನಗಳನ್ನು ಮತ್ತಷ್ಟು ಮುಂದುವರೆಸಿದ ಡಾಕ್ಟರ್ ಲೇಕ್ 1882 ಕಳೆದ 200 ವರ್ಷಗಳಲ್ಲಿ ಹಿಮೋಫೀಲಿಯಾ ಪೀಡಿತ ಕುಟುಂಬಗಳ ವಿವರಣೆ ನೀಡುತ್ತಾ ಇದು ಜೆನೆಟಿಕ್ ಕಾಯಿಲೆ ಎಂಬುದನ್ನು ನಿರೂಪಿಸಿದರು. ಈ ಎಲ್ಲಾ ರೋಗಿಗಳ ವಿವರಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇದು ಗಂಡು ಮಕ್ಕಳಲ್ಲಿ ಕಾಣುತ್ತದೆ, ಆದರೆ ಹೆಣ್ಣು ಮಕ್ಕಳು ಇದರ ವಾಹಕರು ಎಂಬ ನಸ್ಯೆ ತತ್ವವನ್ನು ಮತ್ತೊಮ್ಮೆ ಪ್ರಬಲವಾಗಿ ಹೇಳಿದರು. ಇದರಿಂದ ವೈದ್ಯಕೀಯ ಪಠ್ಯಪುಸ್ತಕಗಳಲ್ಲಿ ಮೊದಲ ಬಾರಿಗೆ ಹಿಮೋಫೀಲಿಯಾ ಕಾಯಿಲೆ ಉಲ್ಲೇಖ ಪಡೆಯಿತು. ರಾಜಕುಮಾರ ಲಿಯೋಪಾಲ್ಡ್ ಅವರ ಮರಣದ ಜೊತೆಗೆ ರಾಜಮನೆತನದ ಸಂಕಷ್ಟ ಕೊನೆಯಾಗಲಿಲ್ಲ. ವಿಕ್ಟೋರಿಯಾ ರಾಣಿಯ 5 ಹೆಣ್ಣು ಮಕ್ಕಳಲ್ಲಿ ಎರಡನೆಯವರಾದ ರಾಜಕುಮಾರಿ ಆಲಿಸ್ ಮತ್ತು ಕಡೆಯವರಾದ ರಾಜಕುಮಾರಿ ಬಿಯಾಟ್ರಿಸ್ ಹಿಮೋಫಿಲಿಯಾ ಕಾಯಿಲೆಯ ವಾಹಕರಾಗಿದ್ದರು. ಅಂದಿನ ಕಾಲದಲ್ಲಿ ಈ ವಾಹಕ ಸ್ಥಿತಿಯ ಪತ್ತೆ ಮಾಡಬಲ್ಲ ಅನುಕೂಲ ಇರಲಿಲ್ಲ. ರಾಜಕುಮಾರಿ ಆಲಿಸ್ ಅವರು ಬ್ರಿಟಿಷ್ ರಾಜಮನೆತನದ 4ನೆಯ ಲೂಯಿ ಅವರನ್ನು ಮದುವೆಯಾದರು. ಅವರ 7 ಜನ ಮಕ್ಕಳ ಪೈಕಿ 5ನೆಯವರಾದ ರಾಜಕುಮಾರ ಫ್ರೆಡ್ರಿಕ್ ಲಿಯೋಪಾಲ್ಡ್ ಹಿಮೋಫಿಲಿಯಾ ಕಾಯಿಲೆಗೆ ತುತ್ತಾಗಿ 3 ವರ್ಷ ವಯಸ್ಸು ತುಂಬುವುದರೊಳಗೆ ಮರಣಿಸಿದರು. ರಾಜಕುಮಾರಿ ಆಲಿಸ್ ಅವರ 3ನೆಯ ಮಗಳಾದ ರಾಜಕುಮಾರಿ ಐರಿಸ್ ತಮ್ಮ ಸಂಬಂಧಿ ಪ್ರಷ್ಯಾ ರಾಜಕುಮಾರ ಹೆನ್ರಿ ಅವರನ್ನು ಮದುವೆಯಾದಳು. ರಾಜಕುಮಾರಿ ಐರಿಸ್ ಅವರ 3 ಗಂಡು ಮಕ್ಕಳ ಪೈಕಿ ರಾಜಕುಮಾರ ವಾಲ್ಡಮರ್ ಮತ್ತು ರಾಜಕುಮಾರ ಹೆನ್ರಿಕ್ ಅವರಿಗೆ ಹಿಮೋಫಿಲಿಯಾ ಬಂದಿತ್ತು. ರಾಜಕುಮಾರ ಹೆನ್ರಿಕ್ ಕೇವಲ 4 ವರ್ಷ ಜೀವಂತವಿದ್ದರು. ಆದರೆ ರಾಜಕುಮಾರ ವಾಲ್ಡಮರ್ ಈ ಕಾಯಿಲೆಯ ವಿರುದ್ಧ ಸೆಣಸುತ್ತಾ ಸುಮಾರು 55 ವರ್ಷಗಳ ಕಾಲ ಬದುಕಿದ್ದರು. ರಾಜಕುಮಾರಿ ಆಲಿಸ್ ಅವರ 4ನೆಯ ಮಗಳಾದ ಆಲೆಕ್ಸ್ ಬಿಯಾಟ್ರಿಕ್ಸ್ ಅವರು ರಷ್ಯಾದ ಜಾರ್ ನಿಕೋಲಸ್ ಅವರನ್ನು ಮದುವೆಯಾಗಿ ತಮ್ಮ ಹೆಸರನ್ನು ಅಲೆಕ್ಸಾಂಡ್ರಾ ಫಿಯೋಡೊರೋವ್ನಾ ಎಂದು ಬದಲಾಯಿಸಿಕೊಂಡರು. ಅವರಿಗೆ 4 ಹೆಣ್ಣು ಮಕ್ಕಳು ಮತ್ತು ಒಬ್ಬನೇ ಮಗ. ರೊಮಾನೋವ್ ವಂಶದ ಸಿಂಹಾಸನಕ್ಕೆ ಹಕ್ಕುದಾರನಾದ ರಾಜಕುಮಾರ ಅಲೆಕ್ಸಿ ನಿಕೋಲೋವಿಸ್ ಮೇಲೆ ರಾಜ ರಾಣಿಯರಿಗೆ ಅತೀವ ಮೋಹ. ಆದರೆ ಆತನಿಗೆ ದುರದೃಷ್ಟವಾತ್ ಹಿಮೋಫಿಲಿಯಾ ಕಾಯಿಲೆ ಹತ್ತಿತ್ತು. ಪ್ರಪಂಚದ ಕಣ್ಣಿಗೆ ಈ ರಹಸ್ಯ ತಿಳಿಯದಂತೆ ರಾಜಕುಮಾರನನ್ನು ಕಾಪಾಡಲಾಯಿತು. ಆದರೆ ಆತನ ಕಾಯಿಲೆ ಎಷ್ಟು ತೀವ್ರವಾಗಿತ್ತೆಂದರೆ ಹಲವಾರು ಬಾರಿ ಆಂತರಿಕ ರಕ್ತಸ್ರಾವವಾಗಿ ಪರಿಸ್ಥಿತಿ ದಾರುಣವಾಗುತ್ತಿತ್ತು. ಹೇಗಾದರೂ ಮಾಡಿ ರಾಜಕುಮಾರನನ್ನು ಕಾಪಾಡಿಕೊಳ್ಳುವುದಕ್ಕೆ ಇಡೀ ರಾಜಕುಟುಂಬ ಎಲ್ಲಕ್ಕೂ ಸನ್ನದ್ಧವಾಗಿತ್ತು. 1912ರಲ್ಲಿ ತನ್ನ 8ನೆಯ ವಯಸ್ಸಿನಲ್ಲಿ ರಾಜಕುಮಾರಿನಿಗೆ ಒಮ್ಮೆ ಪ್ರಾಣಾಪಾಯದ ಪರಿಸ್ಥಿತಿ ಒದಗಿದಾಗ ರಾಣಿ ಅಲೆಕ್ಸಾಂಡ್ರಾ ಅವರು ವಿವಾದಾತ್ಮಕ ರಸ್ಪುಟಿನ್ ಆಶ್ವಾಸನೆ ನೀಡಿದರು. ಕಾಕತಾಳೀಯವಾಗಿ ರಾಜಕುಮಾರ ಅಲೆಕ್ಸಿ ಬದುಕಿ ಉಳಿದರು. ಹೀಗಾಗಿ ಯಾರಿಗೂ ಬೇಕಿಲ್ಲದಿದ್ದರೂ ಕೇವಲ ರಾಣಿಯ ಮನಸ್ಸಿನ ಸಮಾಧಾನಕ್ಕಾಗಿ ರಸ್ಪುಟಿನ್ ಅರಮನೆ ಸೇರುವಂತಾಯಿತು. ವಶೀಕರಣ, ಅಯಸ್ಕಾಂತ ಚಿಕಿತ್ಸೆ, ನಾಟಿ ಔಷಧ ಇಂತಹ ಅಸಂಪ್ರದಾಯಿಕ ಚಿಕಿತ್ಸೆಗಳನ್ನು ಬಳಸುತ್ತಿದ್ದ ರಸ್ಪುಟಿನ್ ರಾಜಕುಮಾರನ ಕಾಯಿಲೆಯನ್ನು ಗುಣಪಡಿಸುತ್ತಿದ್ದೇನೆ ಎಂಬ ಭ್ರಮೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾದರು. ರಾಜಮನೆತನ ರಸ್ಪುಟಿನ್ ಅವರನ್ನು ನಂಬಿದ್ದಂತೆಲ್ಲ ದೇಶದ ಆಡಳಿತದಲ್ಲಿ ಆತನ ಪ್ರಭಾವ ಹೆಚ್ಚಾಯಿತು. ಇದರಿಂದ ಅಸಮಾಧಾನಗೊಂಡ ಅಧಿಕಾರಿಗಳು ಮತ್ತು ಪ್ರಜೆಗಳು ರಸ್ಪುಟಿನ್ ಅವರನ್ನು ಗುಂಡಿಕ್ಕಿ ಕೊಂದರು. ಇದು ಅಲ್ಲಿಗೆ ಮುಗಿಯದೆ ರಷ್ಯಾದ ಕ್ರಾಂತಿಗೆ ಕಾರಣವಾಯಿತು. ಹೀಗೆ ನಡೆದ 1917ರ ಫೆಬ್ರವರಿ ಕ್ರಾಂತಿಯಲ್ಲಿ 14 ವರ್ಷದ ರಾಜಕುಮಾರನ ಕೊಲೆಯಾಯಿತು. ರಾಜವಂಶ ದಿಕ್ಕಾಪಾಲಾಯಿತು. ರಷ್ಯಾದಲ್ಲಿ ರಾಜರ ಆಡಳಿತ ಕೊನೆಗೊಂಡಿತು. ಹಿಮೋಫಿಲಿಯಾ ಕಾಯಿಲೆ ಪರೋಕ್ಷವಾಗಿ ಜಗತ್ತಿನ ನಕ್ಷೆಯನ್ನೇ ಬದಲಾಯಿಸಿತ್ತು. ರಾಜಕುಮಾರಿ ಬಿಯಾಟ್ರಿಸ್ ಅವರಿಗೆ 3 ಗಂಡು ಮಕ್ಕಳಾದವು. 2ನೆಯ ಮಗ ರಾಜಕುಮಾರ ಲಿಯೋಪಾಲ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಮಾತ್ರ ಹಿಮೋಫಿಲಿಯಾ ಕಾಡಿತು. ಅವರು ಅವಿವಾಹಿತರಾಗಿಯೇ ಉಳಿದು ತಮ್ಮ 33ನೆಯ ವಯಸ್ಸಿನಲ್ಲಿ ಮಂಡಿಯ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮೃತರಾದರು. ಅವರ ಮಗಳಾದ ಯೂಜಿಸ್ ವಿಕ್ಟೋರಿಯಾ ಅವರು ಸ್ಪೇನ್ ರಾಜ ಆಲ್ಫಾನ್ಸೋ ಅವರನ್ನು ಮದುವೆಯಾಗಿ ಸ್ಪೇನ್ನ ರಾಣಿಯಾದರು. ಅವರ 2 ಗಂಡು ಮಕ್ಕಳಾದ ಆಲ್ಫಾನ್ಸೋ ಮತ್ತು ಗೊಂಜಾಲೋ ಇಬ್ಬರಿಗೂ ಹಿಮೋಫಿಲಿಯಾ ಅಂಟಿತ್ತು. ಇಬ್ಬರೂ ಅಪಘಾತದಲ್ಲಿ ಆದ ರಕ್ತಸ್ರಾವದಿಂದ ಮರಣಿಸಿದರು. ಹಿಮೋಫಿಲಿಯಾದಿಂದ ಸತ್ತ ರಾಜಕುಮಾರ ಲಿಯೋಪಾಲ್ಡ್ ವರಮಗಳಾದ ರಾಜಕುಮಾರಿ ಆಲಿಸ್ ಕೂಡ ರಾಜಮನೆತನದ ಅಲೆಕ್ಸಾಂಡರ್ ಕೇಂಬ್ರಿಡ್ಜ್ ಅವರನ್ನು ಮದುವೆಯಾದರು. ಅವರಿಗೆ ಹುಟ್ಟಿದ 2 ಗಂಡು ಮಕ್ಕಳಿಗೂ ಹಿಮೋಫಿಲಿಯಾ ಕಾಯಿಲೆ ಇತ್ತು. ಒಬ್ಬರು 5 ತಿಂಗಳ ವಯಸ್ಸಿನಲ್ಲೇ ಮೃತರಾದರು. ರುಪರ್ಟ್ ಅವರು ಅಪಘಾತವೊಂದರಲ್ಲಿ ರಕ್ತಸ್ರಾವದಿಂದ 21ನೆಯ ವಯಸ್ಸಿನಲ್ಲಿ ಮೃತರಾದರು. ಹೀಗೆ ಹಿಮೋಫಿಲಿಯಾ ರಾಜಮನೆತನದ ಹಲವರ ಸಾವಿಗೆ ಕಾರಣವಾಗಿತ್ತು. 20ನೇ ಶತಮಾನದಲ್ಲಿ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಯ ಕುರಿತಾಗಿ ಅನೇಕ ಸಂಶೋಧನೆಗಳು ನಡೆದವು. ಇದರಿಂದ ರಕ್ತದಲ್ಲಿ ಈ ಪ್ರಕ್ರಿಯೆಗೆ ಅಗತ್ಯವಾದ ಅನೇಕ ಸೂಕ್ಷ್ಮ ಅಂಶಗಳು ಇರುತ್ತವೆಂದು, ಅವುಗಳ ಉತ್ಕರ್ಷದಿಂದ ರಕ್ತ ಹೆಪ್ಪುಗಟ್ಟುತ್ತದೆ ಎಂದೂ ತಿಳಿಯಿತು. ಇದರಲ್ಲಿ ಒಂದಾದ 8ನೆಯ ಅಂಶವನ್ನು ಅಮೆರಿಕದ ಸಂಶೋಧಕರಾದ ಪಟೇಕ್ ಮತ್ತು ಟೇಲರ್ ಅವರು 1937ರಲ್ಲಿ ಪತ್ತೆ ಮಾಡಿದರು. 1939ರಲ್ಲಿ ಅಮೆರಿಕದ ರೋಗ ತಜ್ಞ ಡಾಕ್ಟರ್ ಕೆನೆತ್ ಬ್ರಿಂಕ್ಹೌಸ್ ರಕ್ತದಲ್ಲಿ ಫ್ಯಾಕ್ಟರ್ 8 ಎನ್ನುವ ಅಂಶದ ಕೊರತೆಯೇ ಹಿಮೋಫಿಲಿಯಾ ಕಾಯಿಲೆಗೆ ಕಾರಣ ಎಂದು ಪತ್ತೆ ಮಾಡಿದರು. ಅರ್ಜೆಂಟೀನಾದ ವೈದ್ಯ ಡಾಕ್ಟರ್ ಪಾವ್ಲೋವ್ಸ್ಕಿ ಅವರು ರಕ್ತದಲ್ಲಿನ ಫ್ಯಾಕ್ಟರ್ 8 ಅಂಶವನ್ನು ಹಿಮೋಫಿಲಿಯಾ ರೋಗಿಗಳಿಗೆ ನೀಡಿದರೆ ರಕ್ತಸ್ರಾವ ನಿಲ್ಲುತ್ತದೆ ಎಂದು ತಿಳಿಸಿದರು. ಮೊದಲ ಬಾರಿಗೆ ಹಿಮೋಫಿಲಿಯಾಗೆ ಪಕ್ಕಾ ಚಿಕಿತ್ಸೆ ಲಭ್ಯವಾಯಿತು. ಈ ಎಲ್ಲ ಬೆಳವಣಿಗೆಗಳಿಂದ ವಿಶ್ವ ಹಿಮೋಫಿಲಿಯಾ ಸಂಘ 1963ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಹಿಮೋಫಿಲಿಯಾ ಕುರಿತಾದ ಸಂಶೋಧನೆ ಮತ್ತು ಚಿಕಿತ್ಸೆಗಳಿಗೆ ಒಂದು ನಿರ್ದಿಷ್ಟ ಚೌಕಟ್ಟು ದೊರೆಯಿತು. ಮರುವರ್ಷವೇ ಡಾಕ್ಟರ್ ಜೂಡಿತ್ ಪೂಲ್ ಅವರು ಸಾಮಾನ್ಯ ಜನರಲ್ಲಿ ರಕ್ತದಲ್ಲಿನ ಪ್ಲಾಸ್ಮಾ ಅನ್ನು ಸಂಸ್ಕರಿಸಿ ರಕ್ತವನ್ನು ಹೆಪ್ಪುಗಟ್ಟುವ ಅಂಶಗಳು ಅಧಿಕವಾಗಿರುವ ಭಾಗವನ್ನು ಪ್ರತ್ಯೇಕಿಸಿದರು. ಇದು ಹಿಮೋಫಿಲಿಯಾ ಚಿಕಿತ್ಸೆಯಲ್ಲಿ ಪ್ರಮುಖ ಅಂಶವಾಯಿತು. ಈ ನಿಟ್ಟಿನಲ್ಲಿ ಮತ್ತಷ್ಟು ಸಂಶೋಧನೆಗಳು ನಡೆದು ಪ್ರತಿಯೊಂದು ಅಂಶವನ್ನು ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯವಾಯಿತು. 1984ರ ಸುಮಾರಿಗೆ ರಕ್ತದಲ್ಲಿನ 8ನೆಯ ಅಂಶದ ರಚನೆಯನ್ನು, ಅದರ ಜೀನ್ ಮೂಲವನ್ನು ತಿಳಿಯಲಾಯಿತು. 1990ರ ಸುಮಾರಿಗೆ ಪ್ರಯೋಗಾಲಯದಲ್ಲಿ ಕೃತಕವಾಗಿ ಫ್ಯಾಕ್ಟರ್ 8 ಅಂಶವನ್ನು ತಯಾರಿಸಲಾಯಿತು. ಇದರಿಂದ ಹಿಮೋಫಿಲಿಯಾ ಚಿಕಿತ್ಸೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳೂ ಆದವು. ಪ್ರಸ್ತುತ ಹಿಮೋಫಿಲಿಯಾಗೆ ಜೀನ್ ಚಿಕಿತ್ಸೆಯ ಕುರಿತು ಸಂಶೋಧನೆ ನಡೆಯುತ್ತಿದೆ. ಹಿಮೋಫಿಲಿಯಾ ಒಂದು ಯಾತನಾಮಯ ಕಾಯಿಲೆ. ಚಿಕಿತ್ಸೆ ಇಲ್ಲದಿದ್ದ ಕಾಲದಲ್ಲಿ ಇದರಿಂದ ಬದುಕಿ ಉಳಿದವರು ಯಾರೂ ಇರಲಿಲ್ಲ. ಯಾವುದೋ ಅಜ್ಞಾತ ಕಾರಣದಿಂದ ಇದು ಬ್ರಿಟಿಷ್ ರಾಜವಂಶವನ್ನು ಕಾಡಿತು. ಅದೊಂದೇ ಕಾರಣಕ್ಕೆ ಅತ್ಯಂತ ಮೇಧಾವಿ ವೈದ್ಯರು, ಸಂಶೋಧಕರು ಹಿಮೋಫಿಲಿಯಾ ಅಧ್ಯಯನಕ್ಕೆ ಮುಂದಾದರು. ರಾಜವಂಶದ ಕಾಯಿಲೆಯನ್ನು ಸರಿಪಡಿಸಿದ ಕೀರ್ತಿಗಾಗಿ ನಡೆದ ಸಂಶೋಧನೆಗಳಿಗೆ ಲೆಕ್ಕವೇ ಇಲ್ಲ. ಅವು ಸಫಲವಾಗದೇ ಹೋದರೂ ಅವುಗಳಿಂದ ದೊರೆತ ಜ್ಞಾನದ ಹಿನ್ನೆಲೆಯಲ್ಲಿ ಭವಿಷ್ಯದ ಸಂಶೋಧನೆಗಳು ನೆಲೆಗೊಂಡವು. ಇಂದು ಹಿಮೋಫಿಲಿಯಾ ರೋಗಿಗಳು ಕಾಯಿಲೆಗಳು ಇಲ್ಲದವರಂತೆಯೇ ಬದುಕುವುದಕ್ಕೆ ಒಂದು ರೀತಿಯಲ್ಲಿ ಈ ಕಾಯಿಲೆ ಬ್ರಿಟಿಷ್ ರಾಜವಂಶಕ್ಕೆ ಅಂಟಿದ್ದೇ ಪರೋಕ್ಷ ಕಾರಣ. ಅದರ ಶೋಧ ತುಳಿದ ಆಕಸ್ಮಿಕಗಳ ಹಾದಿ ಎಂತಹದ್ದು ಎಂದು ಅರಿತವರಿಲ್ಲ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಪ್ರಸ್ತುತಿ ಅಶ್ವಿನಿ.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 68ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬ್ರೌನ್ ಅರ್ಥ್, ಕಂದು ನೆಲ ಅಥವಾ ಕಂದು ಭೂಮಿ. ನೀರು ಹಿಡಿದಿರುವ ಸಾಮರ್ಥ್ಯ ಹೆಚ್ಚಾಗಿರುವ ಭೂಮಿ ಅಥವಾ ಮಣ್ಣು, ಇದನ್ನು ಕಂದು ನೆಲ ಅಥವಾ ಕಂದು ಭೂಮಿ ಎಂದು ಕರೆಯುತ್ತಾರೆ. ಈ ಮಣ್ಣಿನಲ್ಲಿ ವಲಯಗಳು ಕಡಿಮೆ. ಮೇಲಿನ ವಲಯವು ಮೆದುವಾದ ಹ್ಯೂಮಸ್ನಿಂದ ಕೂಡಿದೆ. ಕೆಳಗಿನ ವಲಯವು ಗುರುತಿಸುವುದು ಕಷ್ಟ. ಕಂದು ಭೂಮಿಯಲ್ಲಿ ಶಿಥಿಲೀಕರಣ ಕ್ರಿಯೆಗಳು ಉತ್ತಮವಾಗಿರುತ್ತವೆ ಹಾಗೂ ಕ್ಷಾಲನ ಹೆಚ್ಚಾಗಿರುವುದಿಲ್ಲ. ಕಂದು ಭೂಮಿಗೆ ಅಧಿಕ ಉತ್ಪಾದನಾ ಸಾಮರ್ಥ್ಯವಿದೆ. ಇಂಥ ಮಣ್ಣು ದಕ್ಷಿಣ ಇಂಗ್ಲೆಂಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಸಮತೀತೋಷ್ಣ ವಲಯ ಕಂದುಭೂಮಿಯಲ್ಲಿ ಉದುರೆಲೆ ಅರಣ್ಯಗಳು ಚೆನ್ನಾಗಿ ಬೆಳೆದಿವೆ. ಆದರೆ ಈ ಭೂಮಿಯನ್ನು ಈಗ ಕೃಷಿ ಕಾರ್ಯಗಳಿಗೆ ಅತಿಯಾಗಿ ಬಳಸುತ್ತಿದ್ದಾರೆ. ಬ್ರೌನ್ ಫಾರೆಸ್ಟ್ ಸಾಯಿಲ್, ಕಂದು ಅರಣ್ಯ ಮಣ್ಣು. ಅರಣ್ಯ ಮಣ್ಣಿನಂತೆ ಹ್ಯೂಮಸ್ನಿಂದ ಕೂಡಿದ ಫಲವತ್ತಾದ ಮಣ್ಣು. ಈ ಮಣ್ಣಿನಲ್ಲಿ ಅತಿ ಹೆಚ್ಚು ಜೈವಿಕ ಪದಾರ್ಥಗಳಿರುತ್ತವೆ. ಆದ್ದರಿಂದ ಇದರ ಪ್ರತ್ಯಾಮ್ಲ ವಿನಿಮಯ ಸಾಮರ್ಥ್ಯ ಹೆಚ್ಚು. ಇದರ ಪಿ ಎಚ್ ಮೌಲ್ಯ 6.9-7 ಇರುತ್ತದೆ. ಮಧ್ಯ ಅಕ್ಷಾಂಶದಲ್ಲಿ ಉದುರೆಲೆ ಅರಣ್ಯಗಳಿರುವ ಪ್ರದೇಶಗಳಲ್ಲಿ ಕಂಡುಬರುವ ಫಲವತ್ತಾದ ಮಣ್ಣು. ಬ್ರೌಸ್ ಅಂದರೆ ಮೇವು ಅಥವಾ ಮೇಯುವಿಕೆ. ಜೀವಶಾಸ್ತ್ರದಲ್ಲಿ ಜಾನುವಾರುಗಳಿಗೆ ಮತ್ತು ಇತರ ಜಿಂಕೆಯಂತಹ ವನ್ಯ ಸಸ್ಯಹಾರಿಗಳಿಗೆ ಚಳಿಗಾಲದಲ್ಲಿ ತಿನ್ನಿಸುವ ಎಲೆಗಳಿಂದ ಕೂಡಿದ ಸಣ್ಣ ರಂಬೆಯಂತಹ ಮೇವು. ಸಸ್ಯಹಾರಿಗಳು ಎಲೆ, ಸಣ್ಣ ಕೊಂಬೆಗಳು ಅಥವಾ ವಿರಳವಾದ ಸಸ್ಯಹಾಸನ್ನು ತಿನ್ನುವ ಕ್ರಿಯೆ ಮೇಯುವಿಕೆ. ಜಾನುವಾರುಗಳು ಮೇವು ತಿನ್ನುವ ಕ್ರಿಯೆಯೇ ಮೇಯುವಿಕೆ. ಬಫರ್, ಇದೊಂದು ದ್ರಾವಣ. ಇದನ್ನು ಕೆಮಿಸ್ಟ್ರಿಯಲ್ಲಿ ನಾವು ನೋಡುತ್ತೇವೆ. ಸ್ವಲ್ಪ ಪ್ರಮಾಣದಲ್ಲಿ ದ್ರಾವಕ ಸೇರ್ಪಡೆಯಾದಾಗಲೂ ಪಿ ಎಚ್ನಲ್ಲಿ ಹೆಚ್ಚು ಬದಲಾವಣೆ ತೋರದ ದ್ರಾವಣ, ದುರ್ಬಲ ಆಮ್ಲ. ಮತ್ತು ಈ ಆಮ್ಲ ದುರ್ಬಲ ಆಮ್ಲದೊಂದಿಗೆ ಪ್ರಬಲ ಪ್ರತ್ಯಾಮ್ಲವೆಂದು ವರ್ತಿಸಿದಾಗ ಉಂಟಾಗುವ ಲವಣ. ಬಫರ್ ಝೋನ್, ಬಫರ್ ವಲಯ ಅಥವಾ ಕಾಪು ವಲಯ. ಅರಣ್ಯಶಾಸ್ತ್ರದಲ್ಲಿ ರಕ್ಷಿತ ಅರಣ್ಯದಲ್ಲಿ ಅರಣ್ಯ ಗರ್ಭವನ್ನು ಸುತ್ತುವರಿದ ಪ್ರದೇಶ. ಇದು ಅರಣ್ಯ ಗರ್ಭವನ್ನು ರಕ್ಷಿಸುತ್ತದೆ. ಅರಣ್ಯ ಗರ್ಭದ ವಿಸ್ತರಣೆಯೇ ಈ ವಲಯ. ಅರಣ್ಯವಾಸಿಗಳು ಆವಾಸ ಇದಾಗಿದೆ. ಇದರ ಅರಣ್ಯ ಸಂಪನ್ಮೂಲಗಳ ಸಂಗ್ರಹಣೆಯನ್ನು ಕಾಪು ವಲಯ ಮಾಡುತ್ತದೆ. ಪೃಥ್ವಿಜ್ಞಾನದಲ್ಲಿ ಮಣ್ಣಿನ ನಿರ್ವಹಣೆ ಮಾಡುವಾಗ ನದಿ ಅಥವಾ ಕಾಲುವೆಗಳಿಗೂ ಅವಕ್ಕೆ ಹೊಂದಿಕೊಂಡಿರುವ ಕೃಷಿ ಭೂಮಿಗೂ ನಡುವೆ ಇರುವ ಸಸ್ಯಪಟ್ಟಿ ಹುಲ್ಲು ಇಲ್ಲವೇ ಸವಕಳಿಯನ್ನು ತಡೆಗಟ್ಟುವಂತಹ ಇತರ ಸಸ್ಯಗಳನ್ನು ಇಲ್ಲಿ ಬೆಳೆಸುತ್ತಾರೆ. ಇದನ್ನು ಬಫರ್ ಪಟ್ಟಿ ಎಂತಲೂ ಕರೆಯಬಹುದು. ಬಫರ್ ಝೋನ್ ನದಿಯ ಸುತ್ತಮುತ್ತ ಅಥವಾ ಕೆರೆಗಳ ಸುತ್ತಮುತ್ತ ಒಂದು ಬಫರ್ ಝೋನನ್ನು ಇತ್ತೀಚಿನ ದಿನಗಳಲ್ಲಿ ಬಿಡುತ್ತಾರೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಘನ ತ್ಯಾಜ್ಯವನ್ನು ವಿಲೇವರಿ ಮಾಡುವ ಜಾಗದಲ್ಲಿ ಸುಮಾರು 5 ಮೀಟರ್ನಷ್ಟು ಸುತ್ತಳತೆಯಲ್ಲಿ ಬಫರ್ ಝೋನನ್ನು ನಿರ್ಮಿಸುತ್ತಾರೆ. ಈ ಬಫರ್ ಝೋನಿನಲ್ಲಿ ಗಿಡಮರಗಳನ್ನು ಬೆಳೆಸಿ ಸಾಲಿಡ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿಯು ಯಾರಿಗೂ ಕಾಣದಂತೆ ಮಾಡಲು ಇದನ್ನು ಉಪಯೋಗಿಸುತ್ತಾರೆ. ಅಲ್ಲದೆ ಈ ಬಫರ್ ಝೋನ್ ಇರುವುದರಿಂದ ಈ ಸಾಲಿಡ್ ವೇಸ್ಟ್ ಘನತ್ಯಾಜ್ಯವನ್ನು ವಿಲೇವರಿ ಮಾಡುವ ಜಾಗದ ಹತ್ತಿರ ಯಾವುದೇ ಕಟ್ಟಡಗಳು ಬರದೇ ಇರಲೆಂದು ಈ ಬಫರ್ ಝೋನನ್ನು ಮಾಡಿದ್ದಾರೆ. ಏಕೆಂದರೆ ಬಫರ್ ಝೋನ್ ಇಲ್ಲವೆಂದರೆ ಈ ಸಾಲಿಡ್ ವೇಸ್ಟ್ ವಿಲೇವರಿ ಜಾಗದ ಹತ್ತಿರದವರೆಗೂ ಬಿಲ್ಡಿಂಗ್ಗಳನ್ನು ಕಟ್ಟುತ್ತಾರೆ. ಆಗ ಈ ಸಾಲಿಡ್ ವೇಸ್ಟ್ ವಿಲೇವರಿ ಮಾಡಿದ ಜಾಗದಿಂದ ಬರುವ ಹೈಡ್ರೋಜನ್ ಸಲ್ಫೇಟ್, ಅಮೋನಿಯಾ ಮತ್ತು ಮೀಥೇನ್ ಗ್ಯಾಸ್ಗಳಿಂದ ಸುತ್ತಮುತ್ತಲು ಇರುವ ಜನಗಳಿಗೆ ತೊಂದರೆಯಾಗುತ್ತದೆ. ಅಲ್ಲದೆ ಇವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವಾಸನೆಯ ಬಗ್ಗೆ ಕಂಪ್ಲೇಂಟ್ ಕೊಡುತ್ತಾರೆ. ಹಾಗಾಗಿ ಒಂದು ಬಫರ್ ಝೋನನ್ನು ಸುತ್ತಲೂ ಬಿಡಬೇಕೆಂದು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಿಯಮವು ತಿಳಿಸುತ್ತದೆ. ಸಿ3 ಪಥ ಕನ್ನಡದಲ್ಲಿ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ನಡೆಯುವ ಇಂಗಾಲದ ಸ್ಥಿರೀಕರಣದ ವಿಧಾನ. ಸಿ3 ಪಥ ಯಾವ ಸಸ್ಯಗಳಲ್ಲಿ ಕಂಡುಬರುವುದೋ ಆ ಸಸ್ಯಗಳಿಗೆ ಸಿ3 ಸಸ್ಯ ಎನ್ನುತ್ತಾರೆ. ಸಿ3 ಸಸ್ಯಗಳು ಎಲ್ಲ ಕಡೆಯೂ ಬೆಳೆಯುತ್ತವೆ. ಅವುಗಳಲ್ಲಿ ಕೃಷಿ ಬೆಳೆಗಳಾದ ಸೋಯಾ, ಅವರೆ, ಗೋಧಿ ಮತ್ತು ಭತ್ತ ಮುಖ್ಯವಾದವು. ಸಿ3 ಸಸ್ಯಗಳು ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ನೇರವಾಗಿ ಬಳಸಿಕೊಂಡು ಇಂಗಾಲವಿರುವ ಸಂಯುಕ್ತವನ್ನು ಉತ್ಪಾದಿಸುತ್ತದೆ. ಇದೇ ಮೂರು ಫಾಸ್ಫೆಗ್ರಿಸಿನ್ ಆಮ್ಲ, ಮೂರು ಫಾಸ್ಫೋಗ್ಲೈಸರಿನ್ ಆಸಿಡ್, 3PGA. ಶುಷ್ಕ ಹವೆ ಇದ್ದಾಗ C3 ಸಸ್ಯಗಳು ಎಲೆಗಳಲ್ಲಿರುವ ಪತ್ರರಂಧ್ರಗಳನ್ನು ಮುಚ್ಚಿಕೊಳ್ಳುತ್ತವೆ. ಆಗ ನೀರು ಬಾಷ್ಪ ವಿಸರ್ಜನೆಯಿಂದ ಹೆಚ್ಚು ನಷ್ಟವಾಗುವುದಿಲ್ಲ. ಆದರೆ ಪತ್ರರಂಧ್ರಗಳು ಮುಚ್ಚಿಕೊಳ್ಳುವುದರಿಂದ ಇಂಗಾಲದ ಡೈಆಕ್ಸೈಡ್ ಎಲೆಗಳಲ್ಲಿ ಪ್ರವೇಶಿಸುವುದು ಮತ್ತು ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಆಮ್ಲಜನಕ ಹೊರಹೋಗುವುದು ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಎಲೆಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಕಡಿಮೆಯಾಗಿ ಆಮ್ಲಜನಕ ಶೇಖರಣೆಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ನಡೆಯಲಿರುವ ಕ್ಯಾಲ್ವಿನ್ ಚಕ್ರ ಇಂಗಾಲದ ಗ್ಲುಕೋಸ್ ಆಗಿ ಸ್ಥಿರೀಕರಣವಾಗುವ ಕ್ರಿಯಾ ಸರಣಿ. ಇಂಗಾಲದ ಡೈಆಕ್ಸೈಡ್ಗೆ ಬದಲಾಗಿ ಆಮ್ಲಜನಕವನ್ನು ಬಳಸಿಕೊಳ್ಳುತ್ತದೆ. ಇದರಿಂದಾಗಿ ಕಾರ್ಬೋಹೈಡ್ರೇಟ್ ಉತ್ಪತ್ತಿಯಾಗುವುದಿಲ್ಲ, ಹೀಗಾಗಿ ಬೆಳೆಗಳ ಇಳುವರಿ ಕಡಿಮೆಯಾಗುತ್ತದೆ. ಸಿ ಫೋರ್ ಪಥ. ಉಷ್ಣವಲಯದ ಕೆಲವು ಸಸ್ಯಗಳಲ್ಲಿ ನಡೆಯುವ ಇಂಗಾಲ ಸ್ಥಿರೀಕರಣದ ವಿಧಾನ. ಸಿ4 ಪಥ ಕಂಡುಬರುವ ಸಸ್ಯಗಳು, ಸಿ4 ಸಸ್ಯಗಳು ಮುಖ್ಯ ಸಿ4 ಕೃಷಿ ಸಸ್ಯಗಳೆಂದರೆ ಕಬ್ಬು, ಜೋಳ. ಈ ಸಸ್ಯಗಳು ಅಧಿಕ ಉಷ್ಣತೆಯ ಪ್ರಕಾರವಾದ ಬೆಳಕು ಮತ್ತು ಅಲ್ಪ ತೇವಾಂಶಗಳಿಗೆ ಹೊಂದಿಕೊಳ್ಳುತ್ತವೆ. ಹಗಲಿನಲ್ಲಿ ಈ ಸಸ್ಯಗಳು ಅರೆತೆರೆದ ಪತ್ರರಂಧ್ರಗಳ ಮೂಲಕ ಗಾಳಿಯಲ್ಲಿನ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಸಂಗ್ರಹಿಸುತ್ತವೆ. ಗ್ಲೈಕೋಲಿಸಿಸ್ ಎಂಬ ಕಾರ್ಬೋಹೈಡ್ರೇಟ್ ವಿಭಜನೆಯಾಗುವ ಪಥದಲ್ಲಿ ಕಾರ್ಬಾಕ್ಸಿಲೇಸಿನ್ ಎಂಬ ಕ್ರಿಯೆಯಿಂದ ಫಾಸ್ಫೇಟ್ ಇನಾಲ್ ಪೈರುವಿಕ್ ಆಮ್ಲ, ಫಾಸ್ಫೋಫಿನಾಲ್ ಪೈರುವಿಕ್ ಆಸಿಡ್ PEP ಪೆಪ್ ಇಂಗಾಲವು ಅಣುವನ್ನು ಪಡೆದು ಆಕ್ಸಲೋ ಅಸಿಟಿಕ್ ಆಮ್ಲವಾಗಿ ಆಕ್ಸಾಲಿಕ್ ಅಸಿಟಿಕ್ ಆಮ್ಲ OAA ಪರಿವರ್ತನೆಗೊಳ್ಳುತ್ತದೆ. ಈ 4 ಇಂಗಾಲಗಳಿರುವ ಆಕ್ಸಲೋ ಅಸಿಟಿಕ್ ಆಮ್ಲವು ಕ್ವಾಲಿನ್ ಚಕ್ರಕ್ಕೆ ಇಂಗಾಲವು ಗ್ಲುಕೋಸ್ ಆಗಿ ಸ್ಥಿರೀಕರಣಗೊಳ್ಳುವ ಕ್ರಿಯಾ ಸರಣಿ. ಕ್ವಾಲಿನ್ ಅಂದರೆ ಇಂಗಾಲದ ಡೈಆಕ್ಸೈಡ್ ಅನ್ನು ಒದಗಿಸುತ್ತದೆ. ಹೀಗಾಗಿ ಈ ಪಥದಲ್ಲಿ ಇಂಗಾಲದ ಡೈಆಕ್ಸೈಡ್ ಕ್ವಾಲಿನ್ ಚಕ್ರದಲ್ಲಿ ನೇರವಾಗಿ ಬಳಕೆಯಾಗುವುದಿಲ್ಲ. C3 ಪಥದಂತೆ 3 ಇಂಗಾಲವಿರುವ ಸಂಯುಕ್ತ 3PGA ಬದಲಾಗಿ 4 ಇಂಗಾಲವಿರುವ ಸಂಯುಕ್ತ OAA ಸ್ಥಿರೀಕರಿಸಲ್ಪಡುತ್ತದೆ. ಸಿ4 ಸಸ್ಯಗಳು ಉಷ್ಣವಲಯದ ಸಸ್ಯಗಳಾಗಿರುವುದರಿಂದ ಶುಷ್ಕ ಹವೆಯಲ್ಲಿ ಪತ್ರರಂಧ್ರಗಳು ಸಾಮಾನ್ಯವಾಗಿ ಮುಚ್ಚಿಕೊಂಡಿರುತ್ತವೆ. ಇದರಿಂದ ನೀರು ಆವಿಯಾಗದೆ ಸಂರಕ್ಷಿಸಲ್ಪಡುತ್ತದೆ. ಆದರೆ ಮುಚ್ಚಿಕೊಂಡ ಪತ್ರರಂಧ್ರಗಳು ಇಂಗಾಲದ ಡೈಆಕ್ಸೈಡ್ ಒಳಗೆ ಪ್ರವೇಶಿಸುವುದನ್ನು ಮತ್ತು ದ್ಯುತಿ ಸಂಶ್ಲೇಷಣೆಯಲ್ಲುಂಟಾಗುವ ಆಮ್ಲಜನಕವು ಹೊರಹೋಗುವುದನ್ನು ತಡೆಯುತ್ತವೆ. ಹೀಗಾಗಿ ಎಲೆಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆಯಾಗಿ ಆಮ್ಲಜನಕದ ಪ್ರಮಾಣವು ಹೆಚ್ಚಾಗುತ್ತದೆ. ಸಿ4 ಸಸ್ಯಗಳಲ್ಲಿ ಆಕ್ಸಲೋ ಅಸೆಟಿಕ್ ಆಮ್ಲವನ್ನು ಸಂಶ್ಲೇಷಿಸುವ ಫಾಸ್ಫೋಪೈರುವಿಕ್ ಡಯಾಕ್ಸೋನೇಸ್ ಎಂಬ ವಿಶಿಷ್ಟ ಎನ್ಝೈಮ್ ಇದೆ. ಇದು ಸಿ3 ಸಸ್ಯಗಳಾದ 3-3-3 ಸಸ್ಯದ ಎನ್ಝೈಮ್ನಂತೆ ಆಮ್ಲಜನಕವನ್ನು ಬಳಸುವುದಿಲ್ಲ. ಆದರೆ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ದರೆ ಈ ಎನ್ಝೈಮ್ ಸ್ಥಿರೀಕರಿಸಬಲ್ಲದು. ಇಲ್ಲಿ ಕಾರ್ಬೋಹೈಡ್ರೇಟ್ ಉತ್ಪತ್ತಿಯಾಗುತ್ತದೆ. ಸಿ4 ಸಸ್ಯಗಳ ಎಲೆಗಳಿಗೆ ವಿಶಿಷ್ಟವಾದ ಅಂಗರಚನೆ ಇದೆ. ಈ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ತೀವ್ರಗತಿಯಲ್ಲಿ ನಡೆಯುತ್ತದೆ. ಹೀಗಾಗಿ ಸಿ4 ಸಸ್ಯಗಳು ವೇಗವಾಗಿ ಬೆಳೆಯುತ್ತವೆ. ಸಿ4 ಸಸ್ಯಗಳು ಅಧಿಕ ಇಂಗಾಲದ ಡೈಆಕ್ಸೈಡ್ ಸಾರತೆಯನ್ನು ತಾಳಿಕೊಳ್ಳಬಲ್ಲವು. ಕ್ಯಾಲೋರಿಫಿಕ್ ವ್ಯಾಲ್ಯೂ, ಕ್ಯಾಲೋರಿ ಮೌಲ್ಯ. ಯಾವುದೇ ಪದಾರ್ಥಗಳನ್ನು ದಹಿಸಿದಾಗ ಅದು ನೀಡುವ ಉಷ್ಣ ಪ್ರಮಾಣ. ಈ ಪದದ ಬಳಕೆಯು ಇಂಧನಗಳಿಗೆ ಹೆಚ್ಚು ಸೂಕ್ತ. ಕ್ಯಾಲೋರಿ ಮೌಲ್ಯವನ್ನು 1 ಕಿಲೋಗ್ರಾಂಗೆ ಇಂತಿಷ್ಟು ಕ್ಯಾಲೋರಿಗಳು ಎಂಬುದಾಗಿ ವ್ಯಕ್ತಪಡಿಸಿರುತ್ತಾರೆ. ಪ್ರಯೋಗಶಾಲೆಗಳಲ್ಲಿ ಕ್ಯಾಲೋರಿ ಮೌಲ್ಯವನ್ನು ಬಾಂಬ್ ಕ್ಯಾಲೋರಿಮೀಟ್ರಿ ಎಂಬ ಉಪಕರಣದ ಸಹಾಯದಿಂದ ಅಳೆಯುತ್ತಾರೆ. 1 ಕಿಲೋಗ್ರಾಂ ಉರುವಲಿನ ಸೌದೆ ಕ್ಯಾಲೋರಿಕ್ ಮೌಲ್ಯ 3,600 ರಿಂದ 4,000 ಕಿಲೋ ಕ್ಯಾಲೋರೀಸ್. 1 ಕಿಲೋಗ್ರಾಂ ಇದ್ದಲಿನ ಮೌಲ್ಯ 6,000 ಕಿಲೋ ಕ್ಯಾಲೋರೀಸ್. ಇಂಧನದ ಕ್ಯಾಲೋರಿ ಮೌಲ್ಯ ಹೆಚ್ಚಾಗಿದ್ದರೆ ಅದರ ಗುಣಮಟ್ಟ ಉತ್ತಮವಾಗಿದೆ ಎಂದು ಅರ್ಥ. ಇಂಧನದ ಕ್ಯಾಲೋರಿ ಮೌಲ್ಯ ಹೆಚ್ಚಿದಷ್ಟು ಅದರ ಬಳಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಇಲ್ಲಿಗೆ 68ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 37ನೆಯ ಪದ್ಯ. ಆ ಪದ್ಯ ಹೀಗಿದೆ: ಪಾಡುವ ತುಂಬಿ ಕೋಡುವ ಪುಳಿಲ್ ನಡೆಪಾಡುವ ರಾಜಹಂಸ ಬಂದಾಡುವ ತೊಂಡು ವೆಣ್ ಪುರುಳಿ ತೀಡುವ ತಂಬೆರರು ಒಲ್ದು ನಲ್ಲರೊಳು ಕೂಡುವ ನಲ್ಲರಾರ್ಯದಗಂ ಆರಮನಕಂ ಅನಂಗರಾಗಂ ಮಾಡೆ ಮನಕ್ಕೆ ಬಂದು ಒಲಿಕೆ ಸರಿಗಲ್ಲಿಯ ನನ್ನ ನಾವಳಿಗಳು. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಪಾಡುವ ತುಂಬಿ ಕೋಡುವ ಪುಳಿಲ್ ನಡೆಪಾಡುವ ರಾಜಹಂಸೆ ಬಂದಾಡುವ ತೊಂಡು ವೆಣ್ಪುರುಳಿ ತೀಡುವ ತಂಬೆರರು ಒಂದು ನಲ್ಲರುಳು ನಲ್ಲರುಳು ಕೂಡುವ ನಲ್ಲರ ಆರ್ಯದಗಂ ಆರ ಮನಕಂ ಅನಂಗರಾಗಂ ಮಾಡೆ ಮನಕ್ಕೆ ಬಂದುವು ಹರಿಕೇಸರಿಗೆ ಅಲ್ಲಿಯ ನಂದನಾವಳಿಗಳು ನಂದನಾಳಿಗಳು. ಪಾಡುವ ತುಂಬಿ ಹಾಡುವಂತಹ ದುಂಬಿ, ಕೋಡುವ ಪುಳಿಲ್ ಕೋಡುವ ಅಂದರೆ ತಂಪಾಗಿರುವ ಎನ್ನುವ ಅರ್ಥ, ಪುಳಿಲ್ ಅಂದರೆ ತೋಪು, ನಡೆಪಾಡುವ ರಾಜಹಂಸೆ ನಡೆದಾಡುವಂತಹ ರಾಜಹಂಸೆ, ಬಂದಾಡುವ ತೊಂಡು ಗಣ್ ಪುರುಳಿ ಬಂದು ಆಡುವಂತಹ ಆಟವಾಡುತ್ತಿರುವಂತಹ ತುಂಟ ಹೆಣ್ಣು ಗಿಳಿ, ತೀಡುವ ತಂಬೆರರು ತೀಡುವಂತಹ ತಂಪಾದ ಗಾಳಿ, ಒಂದು ನಲ್ಲರುಳು ಕೂಡುವ ನಲ್ಲರ ಆರ್ಯದಗಂ ಆರಮನಕ್ಕಂ. ಯಾವ ಪ್ರಿಯಕರರಿಗೂ ಆಗಲಿ ಮತ್ತು ಯಾವ ಪ್ರಿಯಗಾಗಲಿ ಎರಡಗಂ ಆರಮನಕ್ಕಂ, ಯಾರ ಮನಕ್ಕಾಗಲಿ ರಾಗವನ್ನು ಅಂದರೆ ಅನುರಾಗವನ್ನು ಉಂಟು ಮಾಡುತ್ತಿರಲು ಮಾಡೆ ಮನಕ್ಕೆ ಬಂದು ಅರಿಗೆ ಅರಿಕೆ ಸರಿಗೆ ಅಲ್ಲಿಯ ನಂದನಾಳಿಗಳು, ಅಲ್ಲಿಯ ಕೈದೋಟಗಳು ಉಪವನಗಳು ಅರಿಕೆ ಸರಿಗೆ ತುಂಬ ಹಿಡಿಸಿದವು ಎನ್ನುವುದು ಇದರ ಒಟ್ಟು ಅರ್ಥ. ಅಂದರೆ ಆ ನಂದನವನಗಳಲ್ಲಿ ತುಂಬ ಹಾಡುವಂತಹ ತುಂಬಿಗಳಿದ್ದವು ಮತ್ತು ಕೋಡುವ ಕುಳಿಲು ತಂಪಾಗಿರುವಂತಹ ತೋಪುಗಳಿದ್ದವು. ಆ ತೋಪುಗಳಲ್ಲಿ ನಡೆದಾಡುವಂತಹ ರಾಜಹಂಸಗಳ ವೈಭವ ಇತ್ತು. ಅದಲ್ಲದೆ ಆ ನಂದನವನಗಳಲ್ಲಿ ತುಂಟ ಹೆಣ್ಣುಗಿಳಿಗಳು ಕೂಡ ಓಡಾಡುತ್ತಾ ಇದ್ದವು, ಅದರಲ್ಲಿ ತಂಪಾದ ಗಾಳಿ ಬೀಸ್ತಾ ಇತ್ತು. ಇದು ಹೆಣ್ಣು ಮತ್ತು ಗಂಡು ಪ್ರಿಯ ಮತ್ತು ಪ್ರಿಯಕರರಿಗೆ ಸಂತೋಷವನ್ನು ಉಂಟು ಮಾಡುತ್ತಿತ್ತು. ಅದಲ್ಲದೆ ಅದನ್ನು ನೋಡುವ ಅಲ್ಲಿ ಓಡಾಡುವ ಎಲ್ಲರಿಗೂ ಕೂಡ ಮನಸ್ಸಿಗೆ ಅನುರಾಗವನ್ನು ಉಂಟು ಮಾಡುತ್ತಿತ್ತು. ಈ ಕಾರಣಕ್ಕಾಗಿ ಅಂದರೆ ಚಕ್ರವರ್ತಿ ನಗರದ ನಂದನವನಗಳು ಅರಿಕೇಸರಿಯ ಮನಕ್ಕೆ ತುಂಬ ಸಂತೋಷವನ್ನುಂಟು ಮಾಡಿದವು ಎನ್ನುವುದು ಇದರ ಅರ್ಥ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 37ನೆಯ ಪದ್ಯದ ಬಳಿಕದ ಒಂದು ಸಣ್ಣ ವಚನ ಇದು: ಅಂತೂ ನೋಡುತ್ತು ಬರೆ ಬರೆ ಅಂತೂ ನೋಡುತ್ತಾ ಬರುತ್ತಾ ಇರಲು ಎನ್ನುವುದು ಇದರ ಅರ್ಥ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ಪರೀಕ್ಷೆ ಮಾಡಿದ್ವಿ? ಒಂದು 10 ವಾಕ್ಯಗಳನ್ನು ಹೇಳಿದೆ, ಅದರಲ್ಲಿ ಪದಗಳು ಮಿಸ್ಸಿಂಗ್ ಇತ್ತು, ಅದನ್ನು ಸರಿಯಾಗಿ ಆರಿಸಿ ನೀವು ಹೇಳಬೇಕು ಅಂತ. ಆ ಮಿಸ್ಸಿಂಗ್ ಆದ ಪದಗಳನ್ನು ಕೂಡ ಹೇಳಿದೆ. ಅದರ ಜೊತೆಯಲ್ಲಿ 15 ಗಾದೆ ಮಾತುಗಳು, ಅದನ್ನು ಕೂಡ ಮಿಸ್ಸಿಂಗ್ ವರ್ಡ್ಸ್ನ ನೀವೇ ಹುಡುಕಿ ಹೇಳಬೇಕು ಅಂತ ಹೇಳಿದ್ದೆ. ಇವನ್ನೆಲ್ಲ ನೀವು ಸರಿಯಾಗಿ ಮಾಡಿದ್ದೀರಾ ಅಂದರೆ ಈವರೆಗಿನ ಇಂಗ್ಲಿಷ್ ಸಂಚಿಕೆಗಳನ್ನು ಸರಿಯಾಗಿ ಫಾಲೋ ಮಾಡಿದ್ದೀರಾ ಅಂತ ಕೂಡ ಅರ್ಥ. ಮಾಡಿಲ್ದಿದ್ರೂ ತೊಂದರೆ ಇಲ್ಲ, ಇವತ್ತಿಂದ ಒಂದು ದಿವಸನೂ ಮಿಸ್ ಮಾಡ್ಕೊಳ್ಳದ ಹಾಗೆ ಕೇಳ್ತಾ ಹೋಗಿ. ನಾನು ಹೇಳೋ ವಿಷಯದ ಬಗ್ಗೆನೇ ಒಂದು ದಿವಸ ಪರೀಕ್ಷೆ ಕೂಡ ಇರುತ್ತೆ. ಸೊ ನೀವು ಇಷ್ಟು ದಿವಸ ಏನು ಕಲ್ತ್ರಿ ಅನ್ನೋದು ನೆನಪಿದ್ಯೋ ಮರ್ತೋಗಿದೆಯೋ ಅನ್ನೋದು ಗೊತ್ತಿರೋದಿಲ್ಲ. ಪರೀಕ್ಷೆನ ನೀವು ಅಟೆಂಡ್ ಮಾಡಿದಾಗ ಹಾಂ ಅದನ್ನು ಅವತ್ತು ಹೇಳಿದರು, ನಾನು ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಥವಾ ಇಲ್ಲ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ಪರೀಕ್ಷೆಯಲ್ಲಿ ನಾನು ಎರಡು ರೀತಿಯ ವಾಕ್ಯಗಳನ್ನು ಹೇಳ್ತೀನಿ, ಸರಿಯಾದದ್ದು ಯಾವುದು ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು ಅಷ್ಟೆ. ನೋಡೋಣ, ಈಗ 10 ವಾಕ್ಯಗಳಿದೆ, ಅದನ್ನು ಎರಡೆರಡು ಹೇಳ್ತೀನಿ, ಇದರಲ್ಲಿ ಒಂದು ಸರಿ ಒಂದು ತಪ್ಪಿದೆ, ಸರಿಯಾದದ್ದು ಯಾವುದಂತ ನೀವು ಕಂಡುಹಿಡಿಬೇಕು. ದೇವರ್ ನಾಟ್ ತ್ರೀ, ದೇವರ್ ಬಟ್ ತ್ರೀ, ಯಾವ್ದು ಸರಿ ಇದ್ದಿರಬಹುದು? ದೇವರ್ ನಾಟ್ ತ್ರೀ, ದೇವರ್ ಬಟ್ ತ್ರೀ, ಇಲ್ಲಿ ಯಾವ್ದು ಸರಿ? ಎರಡನೇ ವಾಕ್ಯ ಸರಿಯಾದ್ದು, ದೇವರ್ ಬಟ್ ತ್ರೀ. ಮುಂದಿನ ವಾಕ್ಯ, ಹೀಸ್ ಒಪಿನಿಯನ್ ವಾಸ್ ಕಾಂಟ್ರರಿ ಟು ಆರ್ಸ್, ಹೀಸ್ ಒಪಿನಿಯನ್ ವಾಸ್ ಕಾಂಟ್ರರಿ ಆಫ್ ಆರ್ಸ್. ನೋಡಿ, ಹೇಳುವ ರೀತಿ ಸ್ವಲ್ಪ ಬದಲಾಗಿರುತ್ತಲ್ವಾ? ಹೀಸ್ ಒಪಿನಿಯನ್ ವಾಸ್ ಕಾಂಟ್ರರಿ ಟು ಆರ್ಸ್, ಹೀಸ್ ಒಪಿನಿಯನ್ ವಾಸ್ ಕಾಂಟ್ರರಿ ಟು ಆರ್ಸ್. ಇಲ್ಲಿ ಓ ಯು ಆರ್ ಎಸ್, ಅದನ್ನ ಆರ್ಸ್ ಅಂತ ಪ್ರೊನೌನ್ಸ್ ಮಾಡಿದ್ದೀನಿ. ಇದರಲ್ಲಿ ಯಾವುದು ವಾಕ್ಯ ಸರಿ ಇದ್ದಿರಬಹುದು? ಮೊದಲನೇ ವಾಕ್ಯ, ಹೀಸ್ ಒಪಿನಿಯನ್ ವಾಸ್ ಕಾಂಟ್ರರಿ ಟು ಆರ್ಸ್. ಮುಂದಿನ ವಾಕ್ಯ ನೋಡೋಣ, ಹೀ ಆಕ್ಟೆಡ್ ಇನ್ ಅ ಕಪಲ್ ಸ್ಕೂಲ್ ಪ್ಲೇಸ್, ಹೀ ಆಕ್ಟೆಡ್ ಇನ್ ಅ ಕಪಲ್ ಸ್ಕೂಲ್ ಪ್ಲೇಸ್. ಇನ್ನೊಂದು, ಹೀ ಹ್ಯಾಸ್ ಆಕ್ಟೆಡ್ ಇನ್ ಅ ಕಪಲ್ ಆಫ್ ಸ್ಕೂಲ್ ಪ್ಲೇಸ್. ಯಾವ್ದು ಸರಿ? ಇಲ್ಲಿ ಸ್ವಲ್ಪ ಮೀನಿಂಗೆ ಬದಲಾದಾಗಿದೆ ಅಲ್ವಾ, ಒಂದು ಸಣ್ಣ ತಪ್ಪಾಗಿಲ್ಲ, ತುಂಬ ದೊಡ್ಡ ತಪ್ಪಾದಾಗಿದೆ. ಹೀ ಆಕ್ಟೆಡ್ ಇನ್ ಅ ಕಪಲ್ ಸ್ಕೂಲ್ ಪ್ಲೇಸ್, ಹೀ ಹ್ಯಾಸ್ ಆಕ್ಟೆಡ್ ಇನ್ ಅ ಕಪಲ್ ಆಫ್ ಸ್ಕೂಲ್ ಪ್ಲೇಸ್. ಯಾವುದು ಸರಿಯಾದದ್ದು? ಎರಡನೇ ವಾಕ್ಯ, ಹೀ ಹ್ಯಾಸ್ ಆಕ್ಟೆಡ್ ಇನ್ ಅ ಕಪಲ್ ಆಫ್ ಸ್ಕೂಲ್ ಪ್ಲೇಸ್. ಬೇರೆ ಬೇರೆ ಶಾಲೆಗಳಲ್ಲಿ ನಾಟಕಗಳನ್ನು ಅವನು ಆಡಿದಾನೆ. ಇಲ್ಲಿ ಹೀ ಆಕ್ಟೆಡ್ ಇನ್ ಅ ಕಪಲ್ ಸ್ಕೂಲ್ ಪ್ಲೇಸ್ ಅಂದರೆ ಮೀನಿಂಗ್ಲೆಸ್ ವಾಕ್ಯ ಅನಿಸುತ್ತೆ ಅಲ್ವಾ? ಸೊ ಎರಡನೇ ವಾಕ್ಯ ಸರಿ, ಹೀ ಹ್ಯಾಸ್ ಆಕ್ಟೆಡ್ ಇನ್ ಅ ಕಪಲ್ ಆಫ್ ಸ್ಕೂಲ್ ಪ್ಲೇಸ್. ಮುಂದಿನ ವಾಕ್ಯ ನೋಡೋಣ, ಸರಿ ತಪ್ಪನ್ನು ಕಂಡುಹಿಡಿಬೇಕು ನೀವು. ಹೀ ರೆಫ್ಯೂಸ್ ಟು ಎಕ್ಸೆಪ್ಟ್ ಮೈ ಎಕ್ಸ್ಕ್ಯೂಸ್, EXCEPT ಎಕ್ಸೆಪ್ಟ್, ನಾನು ಒಪ್ಕೊಳ್ಳೋದಕ್ಕೆ, ಮೈ ಎಕ್ಸ್ಕ್ಯೂಸ್, ಅವನು ನನ್ನ ಎಕ್ಸ್ಕ್ಯೂಸ್ನ ಒಪ್ಕೊಳ್ಳೋದಕ್ಕೆ ತಿರಸ್ಕಾರ ಮಾಡ್ದ, ರಿಫ್ಯೂಸ್ ಮಾಡ್ದ. ಹೀ ರೆಫ್ಯೂಸ್ಡ್ ಟು ಆಕ್ಸೆಪ್ಟ್ ಮೈ ಎಕ್ಸ್ಕ್ಯೂಸ್. ಇಲ್ಲಿ ಎಕ್ಸೆಪ್ಟ್ ಏನು ಬಳಸಿದ್ದಾರೆ? ACCEPT. ಮೊದಲನೇ ವಾಕ್ಯದಲ್ಲಿ EXCEPT ಎಕ್ಸೆಪ್ಟ್, ಎರಡೂ ಒಂದೇ ರೀತಿ ಪ್ರೊನೌನ್ಸೇಷನ್ ಇದೆ, ಆದರೆ ಪದಗಳ ಸ್ಪೆಲ್ಲಿಂಗ್ಗಳಲ್ಲಿ ತಪ್ಪಿದೆ. ಇದನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಯಾವ ವಾಕ್ಯ ಹೇಳ್ತಿದ್ದೀನಿ ಅಲ್ಲಿ ಸರಿಯಾದ ಪದ ಯಾವುದು ಇದ್ದಿರಬಹುದು ಅಂತ ಹೇಳುವಾಗ ಅಷ್ಟಾಗಿ ಗೊತ್ತಾಗಿರ್ಲಿಕ್ಕಿಲ್ಲ ಇದನ್ನು ಹೇಳಿದ್ದಾರೆ ಅಂತ ಗೊತ್ತಾಗತ್ತೆ. ಆದರೆ ಬರೀಬೇಕಾದ್ರೆ ತಪ್ಪಾಗಿ ಬರೆದ್ರೆ ವಾಕ್ಯದ ಅರ್ಥನೇ ತಪ್ಪಾಗತ್ತೆ. ಹಾಗಾದರೆ ಇಲ್ಲಿ ಯಾವುದು ಸರಿ? ಹೀ ರಿಫ್ಯೂಸ್ ಟು ಆಕ್ಸೆಪ್ಟ್ ಮೈ ಎಕ್ಸ್ಕ್ಯೂಸ್, ACCEPTನ EXCEPTನ ಎಕ್ಸೆಪ್ಟ್, ACCEPT ಇದು ಆಕ್ಸೆಪ್ಟ್, ಒಪ್ಕೊಳ್ಳೋದಕ್ಕೆ ಅವನು ರೆಡಿ ಇಲ್ಲ, ತಿರಸ್ಕಾರ ಮಾಡ್ದ ಅನ್ನೋದಕ್ಕೆ ಹೀ ರೆಫ್ಯೂಸ್ ಟು ಎಕ್ಸೆಪ್ಟ್ ACCEPT ಮೈ ಎಕ್ಸ್ಕ್ಯೂಸ್, ಇದು ಸರಿಯಾದದ್ದು. ಮುಂದಿನ ವಾಕ್ಯ, ಐ ಫೇಲ್ಡ್ ಇನ್ ಇಂಗ್ಲೀಷ್, ಐ ವಾಸ್ ಫೇಲ್ಡ್ ಇನ್ ಇಂಗ್ಲೀಷ್, ಯಾವುದು ಸರಿ? ಐ ವಾಸ್ ಫೇಲ್ಡ್ ಇನ್ ಇಂಗ್ಲೀಷ್, ಐ ಫೇಲ್ಡ್ ಇನ್ ಇಂಗ್ಲೀಷ್, ಇದು ಸರಿಯಾದದ್ದು. ಐ ವಾಸ್ ಅಂದರೆ ಯಾವಾಗಲೂ ಆಗಿದ್ದೆ, ಬಟ್ ಆಗಿದ್ದೀನಿ ಅನ್ನೋದಕ್ಕೆ ಐ ಫೇಲ್ಡ್ ಇನ್ ಇಂಗ್ಲೀಷ್, ಇದು ಸರಿಯಾದದ್ದು. ಮುಂದಿನ ವಾಕ್ಯ, ಗೆಟ್ ಇನ್ ಟು ದ ರೂಮ್, ಗೆಟ್ ಇನ್ ದ ರೂಮ್, ಯಾವ್ದು ಸರಿ? ಗೆಟ್ ಇನ್ ಟು ದ ರೂಮ್, ಗೆಟ್ ಇನ್ ದ ರೂಮ್, ಯಾವ್ದು ಸರಿ? ಗೆಟ್ ಇನ್ ಟು ದ ರೂಮ್. ಈ ಇನ್ ಟು ಯಾಕೆ ಬಳಸಬೇಕು, ಇನ್ ಯಾಕೆ ಬಳಸಬೇಕು ಅದನ್ನು ಕೂಡ ನಾನು ಹಿಂದೆ ಹೇಳಿದ್ದೀನಿ. ಅದು ನಿಮ್ಗೆ ತಿಳ್ಕೊಂಡಿದ್ದೀರಾ ಅಂದರೆ ಇವೆಲ್ಲ ಹೇಳೋದಕ್ಕೆ ಸುಲಭ. ನೋಡಿ, ಗೆಟ್ ಇನ್ ಟು ದ ರೂಮ್ ಇದು ಕರೆಕ್ಟ್, ಗೆಟ್ ಇನ್ ದ ರೂಮ್ ಅನ್ನೋದು ತಪ್ಪಾಗತ್ತೆ. ಮುಂದಿನ ವಾಕ್ಯ, ಹೀ ಈಸ್ ಆಲ್ವೇಸ್ ಇನ್ ಟು ಸಮ್ ಮಿಸ್ಚೀಫ್, ಹೀ ಈಸ್ ಆಲ್ವೇಸ್ ಅಪ್ ಟು ಸಮ್ ಮಿಸ್ಚೀಫ್, ಯಾವ್ದು ಸರಿ ಇದ್ದಿರಬಹುದು? ಇನ್ ಟು ಸಮ್ ಮಿಸ್ಚೀಫ್, ಅಪ್ ಟು ಸಮ್ ಮಿಸ್ಚೀಫ್, ಯಾವ್ದು ಸರಿ? He is always into some mischief. ಈಸ್ ತಪ್ಪಾಗತ್ತೆ. ಹೀ ಈಸ್ ಆಲ್ವೇಸ್ ಅಪ್ ಟು ಸಮ್ ಮಿಸ್ಚೀಫ್, ಇದು ಸರಿ. ಹೀ ಈಸ್ ಆಲ್ವೇಸ್ ಅಪ್ ಟು ಸಮ್ ಮಿಸ್ಚೀಫ್. ಮುಂದಿನ ವಾಕ್ಯ, ಐ ಮೇಡ್ ಇಟ್ ಎ ಹ್ಯಾಬಿಟ್ ಆಫ್ ರೀಡಿಂಗ್. ಐ ಮೇಡ್ ಎ ಹ್ಯಾಬಿಟ್ ಆಫ್ ರೀಡಿಂಗ್. ಇದು ತುಂಬ ಈಸಿಯಾಗಿ ಗೊತ್ತಾಗತ್ತೆ ಅಂತ ಭಾವಿಸ್ತೀನಿ. ಯಾವ್ದು ಸರಿ? ಐ ಮೇಡ್ ಇಟ್

ಟು ರೈನ್ ಬಿಫೋರ್ ನೈಟ್, ಇದು ಕರೆಕ್ಟು. ಯಾವುದು ಸರಿ? ಇಟ್ ಈಸ್ ಲೈಕ್ಲಿ ಟು ರೈನ್ ಬಿಫೋರ್ ನೈಟ್, ಇದು ಸರಿಯಾದ ವಾಕ್ಯ. ಮುಂದಿನ ವಾಕ್ಯ, ಶೀ ನೀಡಂಟ್ ಅರ್ನ್ ಹರ್ ಲಿವಿಂಗ್. ಶೀ ನೀಡ್ಸ್ ನಾಟ್ ಅರ್ನ್ ಹರ್ ಲಿವಿಂಗ್. ಶೀ ನೀಡಂಟ್ ಅರ್ನ್ ಹರ್ ಲಿವಿಂಗ್. ಶೀ ನೀಡ್ಸ್ ನಾಟ್ ಅರ್ನ್ ಹರ್ ಲಿವಿಂಗ್. ಯಾವ್ದು ಸರಿ ಇಲ್ಲಿ? ಶೀ ನೀಡಂಟ್ ಅರ್ನ್ ಹರ್ ಲಿವಿಂಗ್, ಅದು ಸರಿಯಾದ್ದು. ಶೀ ನೀಡ್ಸ್ ನಾಟ್ ಅರ್ನ್ ಹರ್ ಲಿವಿಂಗ್, ಇದು ತಪ್ಪು ವಾಕ್ಯ. ಶೀ ನೀಡಂಟ್ ಅರ್ನ್ ಹರ್ ಲಿವಿಂಗ್, ಇದು ಸರಿಯಾದದ್ದು. ನೋಡಿ, ಹತ್ತು ವಾಕ್ಯಗಳನ್ನು ಹೇಳಿದೆ. ಪ್ರತಿ ಹತ್ತು ವಾಕ್ಯಕ್ಕೂ ಎರಡು ಆಪ್ಷನ್ ಇತ್ತು, ಒಂದು ಸರಿ ಒಂದು ತಪ್ಪು. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಕಂಡು ಹಿಡಿಯೋದ್ರಲ್ಲಿ ನೀವು ಯಶಸ್ವಿ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ ನಿಮಗೆ. ದ ಟಿ ಎಚ್ ಇ ದನ ದಿ ಅಂತ ಬಳಸ್ತಾರೆ, ದ ಅಂತ ಬಳಸ್ತಾರೆ ಅನ್ನೋ ಕನ್ಫ್ಯೂಷನ್ ಇತ್ತು. ಎಲ್ಲಿ ಯಾಕೆ ಬಳಸಬೇಕು, ಹೇಗೆ ಬಳಸಬೇಕು ಅಂತ ಗೊತ್ತಿರಲಿಲ್ಲ. ಹಿಂದೆ ಹೇಳಿದ್ದೆ, ಆದರೂ ಈಗ ಪುನಃ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಟಿ ಎಚ್ ಇ ದ ಇದನ್ನು ಹೇಗೆ ದಿ ಅಂತ ಯಾಕೆ ಹೇಳಬೇಕು? ಒಂದು ಓವಲ್ ಪದ ಇದ್ದರೆ ಅಲ್ಲಿ ಹಿಂದೆ ನಾವು ಅದನ್ನು ದಿ ಅಂತ ಪ್ರನೌನ್ಸ್ ಮಾಡಬೇಕು, ಅಥವಾ ಮುಂದೆ ಕನ್ಸನೆಂಟ್ ಪದ ಇದ್ದರೆ ಅದನ್ನು ದ ಅಂತ ಪ್ರನೌನ್ಸ್ ಮಾಡಬೇಕು. ಗೊತ್ತಾಯ್ತಾ? ಓವಲ್, ಎ ಇ ಐ ಒ ಯು, ಈ ಪದಗಳಿಂದ ಸ್ಟಾರ್ಟ್ ಆಗೋ ಶಬ್ದಗಳು ಇದ್ದರೆ ಅಲ್ಲಿ ದಿ ಅಂತ ಬಳಸಬೇಕು, ಅಥವಾ ಕಾನ್ಸನೆಂಟ್ ಈ ಓವಲ್ನ ಹೊರತಾಗಿರುವಂತಹ ಲೆಟರಿಂದ ಸ್ಟಾರ್ಟ್ ಆಗೋ ಪದಗಳಿದ್ದರೆ ಅದನ್ನು ನೀವು ದ ಅಂತ ಪ್ರನೌನ್ಸ್ ಮಾಡಬೇಕು. ಎಕ್ಸಾಂಪಲ್ ಹೇಳಾಮ್, ಇ ಜಿ ಜಿ ಎಗ್, ಇದ್ರ ಹಿಂದೆ ಟಿ ಎಚ್ ಇ ಇದೆ, ಅದನ್ನು ಹೇಗೆ ಪ್ರನೌನ್ಸ್ ಮಾಡ್ತೀರಾ? ಈಗಷ್ಟೇ ನಾನು ಹೇಳಿದೆ, ಓವಲ್ ಲೆಟ್ರಿಯಿಂದ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಎಗ್, ಇ ಜಿ ಜಿ, ಇಲ್ಲಿ ದಿ ಎಗ್ ದಿ ಅಂತ ಹೇಳಬೇಕು. ಅದೇ ಸಿ ಎ ಟಿ ಕ್ಯಾಟ್, ಇಲ್ಲಿ ಸಿ ಕಾನ್ಸನೆಂಟ್ ಲೆಟ್ರು, ಅದಕ್ಕೆ ಇಲ್ಲಿ ದ ಕ್ಯಾಟ್ ಅನ್ಬೇಕು. ಗೊತ್ತಾಯ್ತಾ? ಈಗ ದಿ ಎಗ್ ದ ಕ್ಯಾಟ್, ಎಲ್ಲೇ ಓವಲ್ ಲೆಟ್ರಿಂದ ಸ್ಟಾರ್ಟ್ ಆಗಿದ್ರೆ ಅವನ್ ಆ ಟಿ ಎಚ್ ಇನ ನಾವು ದಿ ಅಂತ ಹೇಳಬೇಕು, ಕಾನ್ಸನೆಂಟ್ ಲೆಟ್ರಿಂದ ಸ್ಟಾರ್ಟ್ ಆಗೋ ಪದ ಇದ್ರೆ ಅದ್ರ ಹಿಂದೆ ಟಿ ಎಚ್ ಇದ್ರೆ ಅದನ್ನ ದ ಅಂತ ಹೇಳಬೇಕು. ಆಮೇಲೆ ಇಷ್ಟು ದಿವಸದ ಸಂಚಿಕೆ ಆದಮೇಲೆ ಇಂಗ್ಲೀಷ್ ನಿಮಗೆ ಒಳ್ಳೆ ಪರಿಚಯ ಇರೋ ಸ್ನೇಹಿತರ ಹಾಗೆ ಭಾಸ ಆಗ್ತಿದೆ ಅಂತ ನನಗೆ ಭರವಸೆ ಬರ್ತಾ ಇದೆ. ಹೌದಲ್ವಾ? ಮನಸ್ಸಲ್ಲಿನ ಭಯ ಮತ್ತು ಸಂಕೋಚನ ಬಿಟ್ಟು ಹೊಸ ರುಚಿ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗಿದೆ. ಈ ನಿಮ್ಮ ಸದಭಿರುಚಿನ ಮುಂದುವರಿಸ್ತಾ ನಿಮ್ಮ ಆತ್ಮವಿಶ್ವಾಸ ಇನ್ನೂ ಹೆಚ್ಚಿಸಬೇಕು. ಅದಕ್ಕೇನು ಮಾಡಬೇಕು? ನೀವು ಗಟ್ಟಿಯಾಗಿ ಮನೆಯಲ್ಲಿ ಕೂತಲ್ಲಿ ನಿಂತಲ್ಲಿ ಮನೆಯಲ್ಲಿ ಹೊರಗಡೆ ಕಚೇರಿಲಿ ಸ್ನೇಹಿತರೊಟ್ಟಿಗೆ ಯಾರು ಸಿಗಲಿ ಅವರಲ್ಲಿ ಒಂದು ಫಾರ್ಮ್ ರೆಸಿಷನಿಂದ ನಾನು ಇಂಗ್ಲೀಷ್ ಮಾತಾಡೋದು ಅಭ್ಯಾಸ ಮಾಡ್ತೀನಿ ಸರಿನೋ ತಪ್ಪೋ ಅನ್ನೋದನ್ನು ನೀವು ಒಂದು ಸಂಕಲ್ಪ ತಗೊಳ್ಬೇಕು. ಮಾತಾಡಬೇಕಾದ್ರೆ ನೀವು ಯಾವತ್ತೂ ಸಂಕೋಚ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಹಳಷ್ಟು ತಪ್ಪುಗಳು ಆಗೋದು ಯಾವಾಗ ಗೊತ್ತಾ? ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ, ಅಥವಾ ಜ್ಞಾನದ ಕೊರತೆಯಿಂದ ಅಂತೂ ಅಲ್ವೇ ಅಲ್ಲ. ಹಾಗಾಗಿ ಹೆದರಿಕೆ ಮಾಡ್ಕೊಂಡು ಕೂತ್ರೆ, ನಾವು ನಾಚಿಕೆ ಮಾಡ್ಕೊಂಡು ಕೂತ್ರೇ ತಪ್ಪನ್ನು ಜಾಸ್ತಿ ಮಾತಾಡ್ತೀವಿ. ತಪ್ಪಾಯ್ತಾ, ಗಾಬರಿ ಆಗೋದಿಕ್ಕೆ ಹೋಗಬಾರ್ದು. ಮಾತಾಡೋದನ್ನು ಮುಂದುವರಿಸ್ಬೇಕು. ಆವಾಗಲೇ ನಿಧಾನವಾಗಿ ಭಾಷೆಯಲ್ಲಿ ಸುಧಾರಣೆ ಆಗತ್ತೆ, ಜೊತೆಲಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಕೂಡ ಬರುತ್ತೆ. ಆರಂಭದಲ್ಲೆಲ್ಲ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಬಳಸಬೇಕು. ಮತ್ತು ನಮ್ಮ ಹಾಗೆ ಇರುವಂಥ ಒಬ್ಬ ಜೊತೆಗಾರರನ್ನು ನಾವು ಮಾಡ್ಕೊಳ್ಬೇಕು. ಫೋನಲ್ಲಾದ್ರೂ ಇದ್ದಿರ್ಬೋದು, ಎದುರು ಬದ್ರಾದರೂ ಕೂತ್ಕೊಂಡು ಇಂಗ್ಲೀಷಲ್ಲಿ ಪ್ರತಿನಿತ್ಯ ಒಂದು ಸ್ವಲ್ಪ ಮಾತಾಡಬೇಕು. ಹೊಸ ಹೊಸ 5-10 ವಾಕ್ಯಗಳನ್ನು ಕೂಡ ಹೇಳಬೇಕು. ಮತ್ತು ಅದಲ್ಲದೆ ಹಿಂದೇನು ಮಾತಾಡಿದ್ರಿ ಹಳೆ ವಾಕ್ಯಗಳನ್ನು ಅವನ್ನ ಕೂಡ ನೆನಪು ಮಾಡ್ಕೊಳ್ಬೇಕು. ನಮ್ಮ ರೀತಿಯೇ ಇರುವಂಥ ಜನ ನಮಗೆ ಸಿಕ್ಕಿದ್ರೆ ಅವ್ರ ತಪ್ಪನ್ನು ನೀವು ಸರಿ ಮಾಡ್ತೀರಾ, ನಿಮ್ಮ ತಪ್ಪನ್ನು ಅವ್ರು ಸರಿ ಮಾಡ್ತಾರೆ ಅಲ್ವಾ? ಅಥವಾ ಜೊತೆಗಾರರು ಇಲ್ಲಪ್ಪ ಎಲ್ಲಿಂದ ತಗೊಂಡು ಬರಲಿ ನನ್ನಂಥವ್ರನ್ನ ಅಂತ ನಿಮಗೆ ಅನಿಸಿದ್ರೆ ಕನ್ನಡಿ ಮುಂದೆ ಕೂತ್ಕೊಂಡು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಅಭ್ಯಾಸ ಮಾಡಿ. ಮಾತಾಡ್ತಾ ಮಾತಾಡ್ತಾ ನಿಮಗೆ ಗೊತ್ತಾಗತ್ತೆ, ಇಲ್ಲ ಇವತ್ತು ಸಂಚಿಕೆಯಲ್ಲಿ ಈ ಥರ ಹೇಳಿದರು, ನಾನು ಇದನ್ನು ತಪ್ಪಾಗಿ ಹೇಳಿದೆ, ಈ ಥರ ವಿಷಯಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ವಿಷಯನ ನಾವೆಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಇಂಗ್ಲೀಷ್ ಅನ್ನೋದು ಒಂದು ವಿದೇಶಿ ಭಾಷೆ. ಇದರಲ್ಲಿ ಆಗಾಗ ತಪ್ಪುಗಳು ಆದರೆ ನಾಚಿಕೆ ಪಡಬೇಕಾಗೇನಿಲ್ಲ. ಬಹಳಷ್ಟು ಸರಳವಾಗಿ ಇಂಗ್ಲೀಷ್ ಮಾತಾಡೋರು ಸಹ ಕೆಲವು ಸಲ ಶಬ್ದಗಳು ನೆನಪಿಗೆ ಬಾರದ ಕಾರಣ ಅವರು ತಪ್ಪು ಮಾಡೋ ಸಾಧ್ಯತೆ ಇರುತ್ತೆ. ನಾವು ಹಾಗೆ ಇದ್ರೆ ಆಯಿತು, ಮಾತಾಡ್ತಾ ಮಾತಾಡ್ತಾ ಇಂಗ್ಲೀಷಲ್ಲಿ ಕೆಲವು ಕನ್ನಡ ಅಥವಾ ಬೇರೆ ಭಾಷೆ ಪದಗಳು ಬರೋ ಸಾಧ್ಯತೆ ಇರುತ್ತೆ, ಯಾಕಂದರೆ ಅದು ನಮ್ಮ ಮಾತೃಭಾಷೆ ಆಗಿಲ್ಲದೆ ಇರೋದಕ್ಕೆ. ಈಗ ನಾವು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಇಂಗ್ಲೀಷ್ನ ಅಥವಾ ಬೇರೆ ಹಿಂದಿ ಪದನ ಸಹಜವಾಗಿ ವಿಶ್ವಾಸದಲ್ಲೇ ಬಳಸ್ತೀವಿ ತಾನೇ. ಅದೇ ರೀತಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಕನ್ನಡ ಅಥವಾ ಬೇರೆ ಭಾಷೆ ಬಂದರೆ ಅದಕ್ಕೆ ನಗಾಡೋದು ಬೇಡ, ಸಂಕೋಚ ಪಟ್ಕೊಳ್ಳೋದು ಬೇಡ, ಅದೇನು ತಪ್ಪು ಅಂತ ಅನ್ಸೋದಿಲ್ಲ.

0: ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಎರಡು ಭಾಷೆಗಳ ಮಧ್ಯ ಶಬ್ದನ ಜೋಡಿಸುವಾಗ ಗಾಬರಿ ಅಥವಾ ಸಂಕೋಚ ಇಟ್ಕೊಳ್ದೆ ಸಹಜವಾಗಿ ಮಾತಾಡೋದನ್ನ ನಾವು ರೂಢಿಸ್ಕೊಳ್ಬೇಕು. ಇದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ, ಹೇಗೆ ನಾವು ಮಿಕ್ಸ್ ಆಗಿ ಅಂದ್ರೆ ಕನ್ನಡನೋ ಬೇರೆ ಭಾಷೆನೋ ಮಿಕ್ಸ್ ಆಗಿ ಇಂಗ್ಲಿಷ್ನ ಮಾತಾಡ್ಬಿಡ್ಬೋದು, ಹಾಗೆ ಮಾತಾಡೋದೇನು ತಪ್ಪಲ್ಲ ಅನ್ನೋದಕ್ಕಾಗಿ ಉದಾಹರಣೆನ ನಾನು ಮತ್ತೆ ಕೊಡ್ತೀನಿ. ಹೀಗೆ ಕಲಿಯೋದಕ್ಕೆ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
2: ಈಗೇನು ಇಲ್ಲಿವರೆಗೂ ಎಂಟರ್ಟೈನ್ಮೆಂಟ್ ಮಾಲಿಕ್ಯೂಲ್ಸ್ ಅಂತೇಳಿ ಏನು ಒಂದಷ್ಟು ಇಂದಿನ ಸಂಚಿಕೆಯಲ್ಲಿ ವಿವರಣೆ ಕೊಟ್ಟಿದ್ದರು, ಅದರಲ್ಲೂ 9 ವಿಶೇಷವಾದಂಥ ನಂಬಿಕೆಗಳಿರಬೇಕಾಗತ್ತೆ ಅನ್ನೋಂಥದ್ದನ್ನು ಅದನ್ನು ಮತ್ತಷ್ಟು ವಿಸ್ತರಿಸ್ತಾ ಅದನ್ನು ಹೇಗೆ ಬಳಸ್ಕೊಳ್ಳೋ ಅಂಥದ್ದು ಮಾಲಿಕ್ಯೂಲ್ಸನ್ನು, ಮತ್ತು ಅದಕ್ಕೆ ಹೇಗೆ ಮೂರ್ತ ರೂಪಕ್ಕೆ ತರುವಂಥದ್ದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಶ್ರೀನಿವಾಸ್ ನಮಸ್ಕಾರ.
3: ನಮಸ್ಕಾರ. ನೋಡಿ, ಈಗಾಗಲೇ 9 ಮಾಲಿಕ್ಯೂಲ್ಸ್ಗಳನ್ನ ಗುರುತಿಸ್ಬಿಟ್ಟಿದ್ದೀವಿ. ಈ 9 ಮಾಲಿಕ್ಯೂಲ್ಸ್ ಇದ್ದ ತಕ್ಷಣ ನಿಮಗೇನು ಕಾಣಲ್ಲ, ಆಗೋಗ್ಬಿಟ್ಟು ಕಟ್ಬಿಡ್ತೀವಿ, ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಬಿಡ್ತೀವಿ ಅಂತ ಅಲ್ಲ. ಇದರ ಜೊತೆಗೆ ಮನೋವಿಕಾಸದ ಇನ್ನಷ್ಟು ತಂತ್ರಾಂಶಗಳನ್ನ ಸೇರಿಸ್ಕೋಬೇಕಾಗತ್ತೆ. ಹ್ಯಾವ್ ಟು ಮಿಕ್ಸ್ ಇಟ್, ಸಪೋರ್ಟ್ ತಗೋಬೇಕಾಗತ್ತೆ. ಆಗ ಮಾತ್ರ ರಂಗಕಲಾ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಸಮಾಜ ಕಟ್ಟೋ ಪ್ರಕ್ರಿಯೆ ಸಹಕರಿಸುತ್ತೆ, ಇಲ್ಲದೆ ಯಾರಾದ್ರು ಕೋಆಪ್ರೇಟ್ ಮಾಡಲ್ಲ.
2: ಓಕೆ,
3: ಇಷ್ಟಿದ್ರೆ ನಿಮಗೆ ಇಲ್ಲ ಅಮ್ಯೂಸ್ಮೆಂಟ್ ಕಡೆ ಓಡೋಗ್ಬಿಡ್ಬೋದು ಅಥವಾ ಇನ್ನೊಂದು ಕಡೆ
2: ದಿಕ್ಕು ತಪ್ಪದ ಸಾಧ್ಯತೆಗಳು.
3: ಈ ದಿಕ್ಕು ತಪ್ಪದೇ ಇರೋಕ್ಕೆ ಸಪೋರ್ಟಿಂಗ್ ಎಲಿಮೆಂಟ್ಸ್ಗಳು ಏನೇನು ಬೇಕು ಅಂದರೆ, ಅದಕ್ಕೋಸ್ಕರ ಒಂದು 10 ಅಂಶಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ.
2: ಬ್ಯೂಟಿಫುಲ್.
3: ಸೊ 9 + 10 ಇಸ್ ದಿ 19
2: ಆಗಿಬಿಡ್ತು,
3: ಹೌದಾ? ಸೊ ಇದರ ಮೊದಲನೇದು ಯಾವುದು?
2: 19 ಬೇಸಿಕ್ಸ್
3: ಒಂದು ಅರ್ಥ ಮಾಡ್ಕೋಬೇಕು. ಒಂದು ಸಮಾಜ ಅಂದರೆ ಯಾವುದು, ಸಕಾರಾತ್ಮಕ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಅದು ರಂಗಕಲೆಯ ಮುಖಾಂತರ ನೀವು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ನಾವು ಈ ಇನ್ನು 10 ಅಂಶಗಳಲ್ಲಿ ಮೊದಲನೇದು ಯಾವುದು? ಚಿಹ್ನೆಗಳು, ಅದು ಕಾಣಿಸೋವಂಥದ್ದು ಸಂಕೇತ. ಏನು ಚಿಹ್ನೆ? ನಾವು ಸೈನ್ಸ್ ಅಂತ ಹೇಳ್ತೀವಿ.
2: ಓಕೆ,
3: ಅವನಿಗೆ ದುಃಖ ಇದ್ದಾನ, ಮತ್ತೊಂದಿದ್ದಾನ, ಮ್ಯಾಪ್ ಮೊರೆ ಹಾಕೊಂಡಿದ್ದಾನ, ಅಥವಾ ಅದು ಘರ್ ಅಂತ ಇರ್ತ, ಅವನು ದೈಹಿಕ ಭಾಷೆಯ ಏನು ಸಂಕೇತಿಸ್ತಾ ಇದೆ, ಯಾವ ಸಂಕೇತಗಳನ್ನ ಕಮ್ಯುನಿಕೇಟ್ ಮಾಡ್ತಾ ಇದೆ ಅನ್ನೋದು ದ ಫಸ್ಟ್ ಥಿಂಗ್. ಎರಡನೇದು ಸಿಮಿಲಟೈಸೇಷನ್, ಆ ಚಿಹ್ನೆಗಳು ಏನನ್ನು ತೋರಿಸ್ತಾ ಇದೆ,
2: ಏನು ಹೇಳ್ತಾ ಇದ್ದಾವೆ,
3: ಯಾವ ಸಂಕೇತದ ಕಡೆ ತೋರಿಸ್ತಾ ಇದೆ. ಏ ಅವನು ದುಃಖದಿಂದಿದ್ದಾರೆ ಅನ್ನೋ ಸಂಕೇತವ, ಸಂತೋಷದಲ್ಲಿದ್ದಾನೆ ಅನ್ನೋ ಸಂಕೇತ, ಅವನು ಯಾವುದೋ ಒಂದು ರೀತಿ ಕೂತಿದ್ದಾನೆ, ನಿಂತಿದ್ದಾನೆ, ಮತ್ತೊಂದು ಅನ್ನೋದು, ಅದನ್ನು ಸಿಮಿಯೋಟೈಸೇಷನ್ ಅಂತ ಹೇಳ್ತೀವಿ. ಮೂರನೇದು ಕನೋಟೇಷನ್ಸ್, ಒಳ ಅರ್ಥ
2: ಏನೋ ಬೇರೆ ಇರ್ತದೆ,
3: ಕಾಣುವ ಅರ್ಥ ಬೇರೆ, ಒಳಗಿನ ಅರ್ಥ ಬೇರೆ, ಹೌದಾ? ಆಮೇಲೆ ದ ಟ್ರಾನ್ಸ್ಫರಬಿಲಿಟಿ ಆಫ್ ದಿ ಸೈನ್, ಆ ಚಿಹ್ನೆಗಳು ಆ ಸಂಕೇತಗಳು ಯಾವ ರೀತಿ ಪರಿವರ್ತನೆ ಆಗ್ಬಿಡ್ತದೆ, ಯಾವುದಕ್ಕೆ ಅಳವಡಿಕೆ ಆಗ್ತಾ ಇದೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬದಲಾಗ್ತಾ ಇದೆ. ಆಮೇಲೆ ಫೋರ್ಗ್ರೌಂಡಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಹೈರಾರ್ಕಿ, ಅಂದರೆ ಅದರ ಮುನ್ನೆಲೆಯಲ್ಲಿ ಏನಿದೆ ಅದು ಯಾವ ಹಂತ ಹಂತವಾಗಿ ಬದಲಾವಣೆ, ಅದರ ಪವರ್ಸ್ ಏನು, ಅದರ ಸ್ಟ್ರಕ್ಚರ್ಸ್ ಏನು, ಯಾವ ಟೈಮಲ್ಲಿ ಎಷ್ಟು ಉಪಯೋಗಿಸ್ಬೇಕು ಅನ್ನೋದ್ರ ಮೆಷರ್ಮೆಂಟ್ಸು ಬರ್ತಾ ಹೋಗ್ತದೆ. ಆರನೇದು ಟೈಪಾಲಜೀಸ್ ಆಫ್ ಸೈನ್, ಅದು ನ್ಯಾಚುರಲ್ ಎಷ್ಟು, ಆರ್ಟಿಫಿಷಿಯಲ್ ಎಷ್ಟು ಅಂತ, ಅಂದರೆ ಅದರ ವರ್ಗೀಕರಣ, ಸ್ವಾಭಾವಿಕ ಯಾವುದು, ಕೃತಕ ಯಾವುದು ಅಂತ. ಏಳನೇದು ಐಕಾನ್, ಇಂಡೆಕ್ಸ್ ಆ್ಯಂಡ್ ಸಿಂಬಲ್, ಅದರ ಪ್ರತಿಮೆ ಏನು, ಅದು ಏನನ್ನು ಸೂಚಿಸ್ತಾ ಇದೆ, ಏನನ್ನು ಸಂಕೇತಿಸ್ತಾ ಇದೆ. ಎಂಟನೇದು ರೂಪಕ, ಲಾಕ್ಷಣಿಕ ಮತ್ತು ಅಂತರ್ಗತ ಅರ್ಥ, ಮೆಟಫರ್, ಮೆಟಾನಮಿ ಆ್ಯಂಡ್ ಸಿನೆಕ್ಟೋಜ್.
2: ಓಕೆ,
3: ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಭರತನ ನಾಟ್ಯಶಾಸ್ತ್ರದಲ್ಲಿ 10 ರೂಪಗಳಾಗಿ ವಿಭಾಗಿಸಲಾಗಿದೆ.
2: ಓಹೋ ಹೋ ಹೋ,
3: ನಾಟಕ ಅನ್ನೋದು ಒಂದು ರೂಪಕ
2: ಅದರೊಳಗೆ.
3: ಹೌದು, ವೆಸ್ಟರ್ನಲ್ಲಿ ನಾಟಕ ಒಂದೇ
2: ಒಂದೇ. ಓಕೆ, ಎಲ್ಲವೂ ಸೇರಿ ನಾಟಕ.
3: ಯಾಕಂದರೆ ಭಾರತೀಯ ರಂಗ ಪರಂಪರೆ ರೂಪಕ ಪ್ರಪಂಚ. ಅಂದರೆ ಇಲ್ಲಿ ಅದು ಪ್ರೊಸಾಯಿಕ್ ವೆಸ್ಟರ್ನ್, ಇದು ಪೊಯೆಟಿಕ್.
2: ನಮ್ಮದು ಪೊಯೆಟಿಕ್. ಓಕೆ,
3: ಅದರಿಂದನೇ ನಮ್ಮದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆ ಶಿಕ್ಷಣಗಳು ಬೇರೆ, ಅವ್ರದ್ದು ಪ್ರೊಸಾಯಿಕ್. ಅದರಿಂದನೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಗಾರ್ಡನ್ ಕ್ರೇಗ್ ಅಂತವನು ಕೂಡ 1912 ಆನಂದ್ ಕುಮಾರ್ ಸ್ವಾಮಿ ಈ ಅಭಿನಯ ದರ್ಪಣ ಟ್ರಾನ್ಸ್ಲೇಟ್ ಮಾಡಿದಾಗ ಕೇಳ್ತಾರೆ, ಐ ಬೆಗ್ ದ ಈಸ್ಟರ್ನ್ ಆರ್ಟ್ ಪ್ರಾಕ್ಟೀಷನರ್ಸ್, ನಿಮ್ಮ ಹತ್ರ ಏನೇನು ಇದೆ ದಯವಿಟ್ಟು ನನಗೆ ಕೊಡಿ, ಕೈ ಮುಗಿದು ಬೇಡುತ್ತೇನೆ. ಅವ್ರಿಗೆ ಗೊತ್ತಿತ್ತು ಅವ್ರ ಬೆಲೆ. ನಮ್ಮವ್ರಿಗೆ ಇತ್ತಲ್ಲ ಗಿಡ ಮದ್ದಲ್ಲ ಅಂತ, ಮುದ್ದು ಅಲ್ಲ ಮದ್ದು ಅಲ್ಲ ಅಂತ ಆಗೋಯ್ತು. ಓಕೆ, ಅದರಿಂದನೇ 10 ರೂಪಗಳ ಪ್ರಪಂಚ ಇರತಕ್ಕಂಥ ರಂಗ ಸಾಧ್ಯತೆಗಳನ್ನು ಈಗಾಗಲೇ ಭಾರತೀಯ ರಂಗಭೂಮಿ ಭರತನಾಟ್ಯಶಾಸ್ತ್ರದಲ್ಲಿ
2: ಎಸ್ಟಾಬ್ಲಿಷ್
3: ಮಾಡಿದೆ.
2: ದಾಖಲಾಗಿದೆ,
3: ಉದಾಹರಣೆಯ ನಾಟಕಗಳನ್ನು ಕೊಟ್ಟಿದೆ. ಈ ನಾಟಕ ಈ ವಿಭಾಗಕ್ಕೆ ಸೇರಿದ್ದು, ಈ ನಾಟಕ ಈ ವಿಭಾಗಕ್ಕೆ ಸೇರಿದ್ದು ಅಂತ ದಶರೂಪಗಳೇ ಮಾಡಿರೋದು. ಅಂದರೆ ನಾವು ಡ್ರಾಮಟರ್ಜಿ ಅಂತ ಕರೆದ ತಕ್ಷಣ ನಾಟಕ ಮಾಡಿದವರೆಲ್ಲರೂ ಈ ಥಿಯೇಟರ್ ಆರ್ಟ್ಸ್ ಎಂಟರ್ಪ್ರಿನರ್ ಆಗಲ್ಲ. ದಶರೂಪಗಳಲ್ಲಿ ಪ್ರಾವೀಣ್ಯತೆ ಪಡೆದ್ರೆ ಮಾತ್ರ ಥಿಯೇಟರ್ ಆರ್ಟ್ ಎಂಟರ್ಪ್ರಿನರ್ ಆಗ್ತಾನೆ. ಆಮೇಲೆ ಬಿಯಾಂಡ್ ದಿ ಸೈನ್, ಸಂಕೇತಗಳ ಆಚೆ ಅನ್ನೋದೇನೆ ಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್. ಫೈನಲಿ ಆಸ್ಟೆನ್ಷನ್, ಪ್ರದರ್ಶಕತ್ವ, ಎಷ್ಟರ ಮಟ್ಟಿಗೆ ನೀವು ಶೋಕೇಸಿಂಗ್ ಮಾಡ್ತೀರಾ. ಇವತ್ತು ಇಡೀ ಉದ್ಯಮಗಳು ಪರದಾಡ್ತಾ ಇರೋದು, ಜಾಹೀರಾತು ಮಾಡ್ತಾ ಇರೋದು, ಅವತಾರಗಳು ಎತ್ತಿರೋಂಥದ್ದು ಆ ಪ್ರದರ್ಶಕತ್ವಕ್ಕಾಗೆ. ಆ ಬರದಲ್ಲಿ ಏನನ್ನ ಪ್ರದರ್ಶನ ಮಾಡಬಾರ್ದು, ಏನನ್ನ ಪ್ರದರ್ಶನ ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಸಿಕ್ಕಿದ್ದನ್ನೆಲ್ಲ ಪ್ರದರ್ಶನ ಮಾಡಿ ಅದನ್ನು ಮತ್ತೆ ಅದು ಕಲಸು ಮೇಲಾಗ್ರ ಮಾಡಿ ಪುರಾಣ ಯಾವುದು, ಇನ್ನೊಂದು ಯಾವುದು, ಸೈನ್ಸ್ ಯಾವುದು, ನಾನ್ ಸೈನ್ಸ್ ಯಾವುದು, ಫಿಕ್ಷನ್ ಯಾವುದು. ಧಾರಾವಾಹಿ ಒಳಗಡೆ ಇನ್ನೊಬ್ಬ ಬರ್ತಾನೆ, ಧಾರಾವಾಹಿ ಒಳಗಡೆನೆ ಅಡ್ವರ್ಟೈಸ್ಮೆಂಟ್ ಬರ್ತಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಧಾರಾವಾಹಿನಲ್ಲಿ ಪ್ರಚಾರ ಆಗ್ತಾ ಇದೆ ಅಂದರೆ ಇದರ ವಿಚಿತ್ರಗಳನ್ನ ನಾವು ಯೋಚನೆ ಮಾಡೋಕ್ಕಾಗತ್ತೆ.
2: ಅಂದರೆ
3: ಯಾವ್ದಾಗ್ಬಿಡ್ತಾ ಇದೀವಿ,
2: ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಈಗ ಮಾಡಿದ್ರು. ಸ್ಟೂಪಿಡ್ ಆಕ್ಷನ್ಸ್ ಇರೋದು,
3: ಅಮ್ಯೂಸ್ಮೆಂಟ್ ನ ಫ್ರೆಂಚ್ ಅರ್ಥ ನಾನು ಹೇಳಿದ್ದೆ ಹೊರತು ನಾನೇನು ಹೇಳಿಲ್ಲ. ಇಫ್ ಯು ಕಮಿಟ್ ಫಾರ್ ಅಮ್ಯೂಸ್ಮೆಂಟ್ ಇಟ್ ಇಸ್ ಅ ಸ್ಟೂಪಿಡ್
2: ಆಕ್ಷನ್. ಓಕೆ,
3: ಇಫ್ ಯು ಕಮಿಟ್ ಫಾರ್ ಎಂಟರ್ಟೈನ್ಮೆಂಟ್ ಯು ಹ್ಯಾವ್ ಟು ಫಾಲೋ ಆಲ್ ದೀಸ್
2: ಆಲ್ ದೀಸ್.
3: ಆಯ್ಕೆ ನಿಮ್ದು, ಇಲ್ಲ ನಾವು ಸ್ಟೂಪಿಡ್ ಆಕ್ಷನ್ಗೆ ಪ್ರಮೋಟ್ ಮಾಡ್ತೀವಿ ಅಂದರೆ ಸ್ಟೂಪಿಡ್ ಇಂದ ನೀವು ಯಾವ ಡಾಕ್ಟ್ರೇಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
2: ಏನು ಸಾಧ್ಯನೇ ಇಲ್ಲಲ್ಲ.
3: ಹಾಗಾದ್ರೆ ಆರ್ ಯು ಪ್ರೊಡ್ಯೂಸಿಂಗ್ ಸ್ಟೂಪಿಡ್ಸ್ ಫ್ರಮ್ ಸ್ಟೂಪಿಡ್ಸ್? ರೈಟ್.
2: ಓಕೆ,
3: ಈ 10 ಅಂಶಗಳನ್ನು ಗಮನಿಸಿದಾಗ ರಂಗಕಲಾ ಕ್ಷೇತ್ರದ ನಿಜವಾದ ಉದ್ಯಮಶೀಲತೆ ಸಾಮರ್ಥ್ಯಗಳ ಬಳಕೆ ಉದ್ಯಮಶೀಲ ಸಮಾಜಕ್ಕೆ ಎಷ್ಟು ಅನಿವಾರ್ಯ ಅಂತ
2: ಗೊತ್ತಾಗ್ತದೆ. ದಟ್ ಈಸ್ ಟ್ರೂ.
3: ಸೊ ಈ ಇವತ್ತಿನ ಶತಮಾನದಲ್ಲಿ ರಂಗಕಲಾ ಕ್ಷೇತ್ರದ ತಂತ್ರಾಂಶಗಳನ್ನು ಉತ್ಪಾದನಾ ಕ್ಷೇತ್ರದಲ್ಲಿನ ಮೌಲ್ಯವನ್ನು ಹೆಚ್ಚಿಸಲು ಅಳವಡಿಸುವ ಬೇಡಿಕೆ ಹೆಚ್ಚುತ್ತಾ ಇದೆ.
2: ಓಕೆ, ಓ ಬಳಸಕ್ಕೆ ಶುರು ಮಾಡ್ತಾ ಇದ್ದಾರೆ.
3: ಬಳಸಕ್ಕೆ ಶುರು ಮಾಡಿಲ್ಲದೆ ಇದ್ರೆ KHPTಯವ್ರು ನನ್ನ ಕರೀತಾ ಇರಲಿಲ್ಲ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ನನ್ನ ಕರೀತಾ ಇರಲಿಲ್ಲ. ಹೌದಾ? ಅವ್ರಿಗೆ
2: ಅರ್ಥ ಆಗಿದೆ,
3: ಅವ್ರಿಗೆ
2: ನಾಟಕ
3: ಬೇಡ,
2: ಮ್ಯಾನೇಜರ್ಸ್ಗೆ ಅರ್ಥ ಆಗಿದೆ. ಇದು
3: ಈಗಾಗಲೇ ಉದ್ಯಮಶೀಲ ಕ್ಷೇತ್ರಗಳು ಇದಕ್ಕೆ ಫಸ್ಟ್ ರೆಸ್ಪಾಂಡ್ ಮಾಡಿಬಿಟ್ಟಿದೆ. ಅವರ ಕೊರತೆಗಳು ಅವ್ರಿಗೆ ಗೊತ್ತು. ವ್ಯಾಲ್ಯೂ ಅಡಿಷನ್ಗೆ ರಂಗ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮಾತ್ರ ಇನ್ನೂ ಹಿಂದೇಟು ಹೊಡಿತಾ ಇದೆ. ಕೆಲವು ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮನ್ನು ಸಂಪರ್ಕನೂ ಮಾಡಲಾಗಿದೆ, ಅದ್ರ ಕೆಲಸ ನಡೆಸ್ತಾ ಇದೆ. ಆದರೆ ದಿನದಿಂದ ದಿನಕ್ಕೆ ಒತ್ತಡ ಶಿಕ್ಷಣ ಕ್ಷೇತ್ರದ ವಾಲುವಂತ ಸಂದರ್ಭದಲ್ಲಿ ನಾನು ರಂಗಭೂಮಿಯ ಕ್ಷೇತ್ರನ ಯಾವ ಸಾರ್ವಕಾಲಿಕ ಅಂತ ಗಾಂಧೀಜಿಯವರನ್ನು ಗೌರವಿಸ್ತಾನೆ, ಅವ್ರಿಗೆ ಯಾಕೆ ನನ್ನ ಗೌರವ ಅಂದ್ರೆ ರಂಗ ಕಲಾ ಕ್ಷೇತ್ರದ ಅಂಶಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡವರು ಅವರೇ
4: ಅಳವಡಿಸಿದ್ದಾರೆ.
3: ನಯಿ ತಾಲೀಮ್ನಂತ ಒಂದು ವಿಚಾರವನ್ನ ಹರಿಶ್ಚಂದ್ರ ಮತ್ತೆ ಶ್ರವಣಕುಮಾರ ಏನ ನಾಟಕ ಏನು ಪ್ರಭಾವ ಬೀರ್ತು ಅಂತ ಹೇಳಿದಾಗಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು.
4: ಅಲ್ಲ ಅದು ಮುನ್ನೆಲೆ ತರಬೇಕಿತ್ತು, ನಾವು ತರಲಿಲ್ಲ ಅಷ್ಟೇ.
3: ಹೌದಾ, ಇದು ಕಲಾಕ್ಷೇತ್ರದ ಸಮಸ್ಯೆ ಅಲ್ಲ, ಅದನ್ನು ಅರ್ಥೈಸ್ಕೊಳ್ಳೋದರ ವಿಫಲತೆಯ ಸಮಸ್ಯೆ,
4: ವಿದ್ವಾಂಸರದೇ ಸಮಸ್ಯೆ.
3: ನನಗೆ ಅದು ಗೊತ್ತಿಲ್ಲ, ವಿದ್ವಾಂಸರು ಅದು ವಿದ್ವಾಂಸರ ನಾನು ಕರೆಯೋಕ್ಕೂ ಹೋಗಲ್ಲ, ನಾನು ಬರೀ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾ ಇರೋದು.
4: ಸರಿ ಸರಿ ಸರಿ.
3: ವೆನ್ ಶೇಕ್ಸ್ಪಿಯರ್ನಂತಾನು ಫಸ್ಟ್ ಥಿಯೇಟರ್ ಆಟ್ ಎಂಟರ್ಪ್ರಿನರ್ಶಿಪ್ ಆದಾಗ ಇವತ್ತಿನ ಸಿಲೆಬಸ್ ಆಫ್ ದಿ ಉದ್ಯಮಶೀಲತೆ ಏನಿರಬೇಕಾಯಿತು, ಶೇಕ್ಸ್ಪಿಯರ್ ಇರಬೇಕಾಗಿತ್ತು,
4: ತಗೋಬೇಕಿತ್ತು. ಅವ್ನು ಪರ್ಫಾರ್ಮ್ ಮಾಡಿ ತೋರಿಸಿದಾನಲ್ಲ, ಸಕ್ಸಸ್ ಆಗಿದ್ದಾನೆ.
3: ಹೀಗಾಗಿ ರಂಗಕಲಾ ಕ್ಷೇತ್ರದ ಜವಾಬ್ದಾರಿ ಈಗ ಮೊದಲಿಗಿಂತ ಹೆಚ್ಚಾಗಿದೆ.
4: ಓಕೆ,
3: ಐ ರಿಕ್ವೆಸ್ಟ್ ಆಲ್ ದಿ ಅಮ್ಯೂಸರ್ಸ್ ಅಂತ ಏನು ಅಂದ್ಕೊಂಡಿದ್ದಾರೆ, ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ರಿಯಲ್ ಪವರ್ ಆ್ಯಂಡ್ ಕೆಪ್ಯಾಸಿಟಿ ಆಫ್ ದಿ ಥಿಯೇಟರ್ ಆ್ಯಸ್ ಸೈನ್ಸ್ ಆ್ಯಸ್ ಎಂಟರ್ಪ್ರಿನರ್ಶಿಪ್ ಇನ್ ಡ್ಯೂ ಗಿವ್ ರೆಸ್ಪೆಕ್ಟ್ ಟು ದಿ ನಯಿ ತಾಲೀಮ್ ಆ್ಯಂಡ್ ಅನ್ ಟು ದಿಸ್ ಲಾಸ್ಟ್.
4: ಓಕೆ, ರಂಗ ಶಿಕ್ಷಣ ಆ ದಿಕ್ಕಲ್ಲಿ ನೋಡಬೇಕಿದೆ,
3: ರಂಗ ಶಿಕ್ಷಣ ಆ ದಿಕ್ಕಲ್ಲಿ ನೋಡುವಂಥ ಪ್ರಯತ್ನಗಳು ನಡೆದಿದೆ, ಅದರ ಡಾಕ್ಯುಮೆಂಟ್ಸ್ಗಳು ರಿಲೀಸು ಮಾಡ್ತಾ ಇದ್ದೀವಿ. ಈ ಅಂಶನ ಈ ಶಿಕ್ಷಣ ಕ್ಷೇತ್ರನ ಗಮನಿಸಿದ್ರೆ ಶಿಕ್ಷಣ ಕ್ಷೇತ್ರದ ವ್ಯಾಲ್ಯೂ ಅಡಿಷನ್ನು ಆಗುತ್ತೆ.
4: ಹೌದು, ಶಿಕ್ಷಣಕ್ಕೆ ಬಳಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತೀರ ಅಂತ.
3: ಆ ಬಳಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ.
4: ಓಕೆ,
3: ಇದರ ಕಾನ್ಗ್ರಿಯನ್ಸಿ ಏನಿದೆ ಅಂತ ತೋರಿಸ್ತಾ ಇದ್ದೀವಿ. ಗಾಂಧೀಜಿಯವರು ಈ ಮಾತನ್ನು ಹೇಳಿದ್ದಾರೆ ಅನ್ನೋದು ಪ್ರೂವ್ ಮಾಡ್ತಾ ಇದ್ದೀವಿ. ಅಂಟು ದಿಸ್ ಲಾಸ್ಟಲ್ಲಿ ಈ ಅಂಶ ಇದೆ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ನೀವು ಏನೇನು ಡಿಮ್ಯಾಂಡ್ಸ್ ಹಾಕ್ತಾ ಇದ್ದೀರಾ ಎನ್ ಇ ಪಿ 2020ನಲ್ಲಿ ಅಷ್ಟು ಅಂಶಗಳ ವಿವರವಾಗಿ
4: ಈಗಾಗಲೇ ಇದೆ
3: ಇದೆ
4: ಅದರಲ್ಲೂ ಪರ್ಫಾರ್ಮ್ ಆಗಿದೆ, ಇಲ್ಲಿ
3: ಪರ್ಫಾರ್ಮ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ,
4: ಪ್ರೂವನ್ ಪ್ರೂವನ್ ಥಿಯರಿ ಇದು.
3: ಸೊ ವ್ಯಕ್ತಿ ಹೆಚ್ಚು ಹೆಚ್ಚು ವೈಯಕ್ತಿಕ ಆದಷ್ಟು ತನ್ನ ವಿಶಿಷ್ಟತೆಯನ್ನು ಮತ್ತು ಅಸ್ಮಿತೆಯನ್ನು ಸಾಧಿಸುವ ಅಪೇಕ್ಷೆ ಈಗ ವ್ಯಾಪಕವಾಗಿ ಹರಡ್ತಾ ಇದೆ. ಎವ್ರಿ ಒನ್ ವಾಂಟ್ಸ್ ಟು ಬಿಕಮ್ ಇನ್ ಹೀರೋ ಆ್ಯಂಡ್ ಸೆಲೆಬ್ರಿಟಿ. ಸೃಜನಶೀಲ ತಂತ್ರಾಂಶನ ಹೊಂದಿರೋ ರಂಗಕಲೆಗಳು ತನ್ನ ಕಲಾಕ್ಷೇತ್ರದ ಜ್ಞಾನ ಕೌಶಲ್ಯ ಮತ್ತು ತಾಂತ್ರಿಕತೆ ಕಲಿಯುವ.
1: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
5: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಮಾರ್ಕೆಟ್ ಹೋಗ್ತಾ ಇದೀಯಾ?
7: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
6: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
7: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
6: ಏ,
7: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು?
6: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
7: ಹಂಗ ಅದ್ಯಾಕಂತೆ?
6: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
6: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್.ಜೆ. ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಕನ್ನಡ ಕಾಕೆ ಇದೆಯಂತೆ. ಹೌದಾ?
1: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
2: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
2: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
4: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅಪಾಯ ಬಂದಾಗ ಉಪಾಯ ಹೇಳ್ತೀನಿ, ಆ ಸರ್ಪನೇ ಸಾಯೋ ಹಾಕ್ ಮಾಡ್ತೀನಿ, ಬನ್ನಿ

ಏನು ಆವೇಶ? ಎಲ್ಲ ನಮ್ಮಂಥ ಬಡ ಪ್ರಾಣಿಗಳ ಮೇಲೇನೆ ನಿನ್ನ ಪೌರುಷ. ಸಾಕು ಸಾಕು, ಬರೀ ಒಣಜಂಬದಿಂದ ಏನೂ ಪ್ರಯೋಜನವಿಲ್ಲ. ವೃಥ ಕೋಪ, ತಾಪ, ಪ್ರತಾಪ, ಏನೂ ಸುಖವಿಲ್ಲ. ನಮ್ಮ ಸರ್ಪರಾಜನ ಮುಂದೆ ನಿನ್ನ ದರ್ಪ ಏನೂ ನಡೆಯಲ್ಲ. ತಾಳು ತಾಳು, ನಿನ್ನ ಪೌರುಷ, ಆವೇಶ, ರೋಷ ಅಲ್ಲಿ ತೋರಿಸು.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದ್ಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
3: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಅರ್ಜೆಸ್ಟ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ವಿಶ್ವ ನೈರ್ಮಲ್ಯ ದಿನ. ಎರಡು ದಿನ ವಿಶೇಷ ದಿನ ಇದೆ ಇವತ್ತು. ಭಾರತದ ಶ್ರೇಷ್ಠ ವಿಜ್ಞಾನಿಗಳು ಹಾಗೆ 11ನೇ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಇವತ್ತು. ಇವರಿಗೆ ವಿದ್ಯಾರ್ಥಿಗಳು ಅಂದರೆ ತುಂಬ ಪ್ರೀತಿ. ಹಾಗಾಗಿ ಇವರ ಜನ್ಮದಿನವನ್ನು ವಿದ್ಯಾರ್ಥಿಗಳ ದಿನ ಅಂಥೇಳಿ ಆಚರಿಸಲಾಗುತ್ತೆ. ಜೊತೆಗೆ ಇವತ್ತು ನೈರ್ಮಲ್ಯ ದಿನ ಕೂಡ ಇದೆ. ಸ್ವಚ್ಛತೆಯಾಗಿರೋದು ಎಲ್ಲರ ಕರ್ತವ್ಯ. ಹಾಗೆ ಸ್ವಚ್ಛವಾಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ನೈರ್ಮಲ್ಯ ಅಂದರೆ ಕೇವಲ ಬಾಹ್ಯ ಹೊರಗಿನ ಸ್ವಚ್ಛತೆ ಅಷ್ಟೇ ಅಲ್ಲ, ಮನಸ್ಸಿನ ಸ್ವಚ್ಛತೆ. ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯ ಸ್ವಚ್ಛವಾಗಿರೋದು ಬಾಲ್ಯದಿಂದಲೇ ನಾವು ಕಲಿಸ್ಕೊಡೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಕೂಡ ಕರೆ ಮಾಡಬೇಕಾದ್ರೆ ವಿಶ್ವ ವಿದ್ಯಾರ್ಥಿ ದಿನದ ಕುರಿತು, ಹಾಗೆ ವಿಶ್ವ ನೈರ್ಮಲ್ಯ ದಿನದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಹಾಗೆ ಕಲಾಂ ಅವರು ಒಂದು ಒಳ್ಳೆಯ ಮಾತನ್ನು ಹೇಳ್ತಿದ್ರು. ಕನಸು ಅಂತ ಹೇಳಿದ್ರೆ ಕನಸು ಕಾಣೋದ್ರ ಬಗ್ಗೆ ಹೇಳ್ತಿದ್ರು. ನಾವೇನಾದರೂ ದೊಡ್ಡ ವ್ಯಕ್ತಿಗಳಾಗಬೇಕು ಅಥವಾ ನಾವು ಹೀಗಾಗಬೇಕು ಹಾಗಾಗಬೇಕು ಅಂಥೇಳಿ ನಾವು ಬಾಲ್ಯದಿಂದಲೇ ನಾವು ಕನಸನ್ನು ಕಾಣ್ತಿರ್ತೀವಿ, ಈ ರೀತಿಯೇ ಆಗಬೇಕು ಅಂತ. ಅದಕ್ಕೆ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಕನಸು ಅಂದರೆ ನಿದ್ದೆಯಲ್ಲಿ ಕಾಣುವುದಲ್ಲ, ಯಾವ ಕನಸು ನಮ್ಮನ್ನು ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ವೋ ಅದೇ ನಿಜವಾದ ಕನಸು ಅಂಥೇಳಿ ಅನ್ನುವಂಥ ಒಂದು ಸ್ಫೂರ್ತಿದಾಯಕವಾದಂಥ ಮಾತನ್ನು ಕೂಡ ಹೇಳ್ತಾರೆ. ಯಾಕೆಂದರೆ ಕನಸು ನಾವು ಕನಸನ್ನು ಕಾಣ್ತೀವಿ ನಿದ್ದೆಯಲ್ಲಿ, ಆದರೆ ಬೆಳಗ್ಗೆ ಅನ್ನೋತ್ತಿಗೆ ಅದು ಮರ್ತೋಗ್ಬಿಟ್ಟಿರುತ್ತೆ. ಇನ್ನೇನಾದರೂ ನಾವು ಇದು ಮಾಡೋಣ ಅದು ಮಾಡೋಣ ಅನ್ನುವಂಥ ಒಂದು ಚಿಂತನೆ ಬರುತ್ತೆ. ಆದರೆ ನಾವು ಯಾವುದೇ ಒಂದು ಗುರಿಯನ್ನು, ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಂಡು ಕನಸನ್ನು ಕಂಡರೆ ಆ ಕನಸಲ್ಲೂ ಕೂಡ ಆ ಗುರಿ ಅತ್ತ ನಮ್ಮ ಗಮನ ಇರಬೇಕು ಅನ್ನೋದನ್ನು ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ವಿಶ್ವ ನೈರ್ಮಲ್ಯ ದಿನದ ಕುರಿತು ಕೂಡ ನೀವು ಕರೆ ಮಾಡಿ ಮಾತಾಡ್ಬೋದು. ನೈರ್ಮಲ್ಯ ಅಂತ ಹೇಳಿದ್ರೆ ಊಟಕ್ಕಿಂತ ಮೊದಲು ಸಾಬೂನಿಂದ ಕೈಗಳನ್ನು ಚೆನ್ನಾಗಿ ತೊಳ್ಕೊಳ್ಳೋದಿರ್ಬೋದು, ಪ್ರತಿದಿನ ಸ್ನಾನ ಮಾಡೋದು, ಉಗುರುಗಳನ್ನು ಕತ್ತರಿಸೋದಿರ್ಬೋದು. ಈ ಸಾಕಷ್ಟು ಒಂದು 40% ರೋಗಗಳು ನಮಗೆ ಈ ರೀತಿಯ ಸ್ವಚ್ಛತೆ ಇಲ್ಲದೇ ಬರುತ್ತಂತೆ. ಪ್ರತಿದಿನ ನಾವು ಈ ಊಟ ಮಾಡುವಾಗ ಇರ್ಬೋದು, ಏನಾದರೂ ತಿನ್ನುವಾಗ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ, ಹಾಗೆ ತಿಂದುಬಿಡ್ತೀವಿ. ಆಗ ನಮಗೆ ಗೊತ್ತಿಲ್ಲದೆ ಕೀಟಾಣುಗಳು ನಮ್ಮ ದೇಹವನ್ನು ಸೇರುತ್ತೆ. ಹಾಗೆ ಮನೆ ಸುತ್ತಮುತ್ತ ಇರ್ಬೋದು ಅಥವಾ ಸಮುದಾಯದಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕಸವನ್ನು ಒಣ ಕಸ, ಹಸಿ ಕಸ ಅಂಥೇಳಿ ಬೇರ್ಪಡಿಸಿ ಎಲ್ಲೆಂದರಲ್ಲಿ ಎಸೆಯೋದು, ಉಗುಳೋದು ಆ ಥರ ಮಾಡೋದಕ್ಕಿಂತ ಈಗ ಪ್ರತಿ ಹಳ್ಳಿಗಳಲ್ಲಿ ಕೂಡ ಗ್ರಾಮ ಪಂಚಾಯತಿಗಳಿಂದ ಕಸವನ್ನು ತಗೊಳ್ಳೋಕ್ಕೆ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ಬರ್ತಾರೆ. ಅದು ಜೋರಾಗಿ ಹಾಡು ಕೂಡ ಹಾಕ್ಕೊಂಡು ಬರ್ತಿರ್ತಾರೆ. ಅವಾಗ ನಾವು ಕಸ ಮನೇಲಿ ಕಸ ಇದೆ ಅಂತ ಹೇಳಿದ್ರೆ ಅದನ್ನು ಡಿವೈಡ್ ಮಾಡಿ, ಒಣ ಕಸ ಬೇರೆ, ಹಸಿ ಕಸ ಬೇರೆ, ಹೀಗೆ ಡಿವೈಡ್ ಮಾಡಿ ಕೊಡೋದ್ರಿಂದ ನಮ್ಮ ಸುತ್ತಮುತ್ತಲಿರುವಂಥ ಜಾಗವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ. ಜೊತೆಗೆ ನಮ್ಮ ಆರೋಗ್ಯ, ಸ್ವಚ್ಛತೆ ನೈರ್ಮಲ್ಯ ಅಂದ ತಕ್ಷಣ ಮುಖ್ಯವಾಗಿ ನೆನಪಾಗೋದು ನಮಗೆ ಆರೋಗ್ಯ ಅಂತಲೇ ಹೇಳ್ಬೋದು. ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲ ರೀತಿಯಿಂದಲೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನೈರ್ಮಲ್ಯವಾಗಿ ಸ್ವಚ್ಛವಾಗಿರೋದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯ ಅಂತ ಹೇಳ್ಬೋದು. ಆಗಲಿ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
4: ಹಲೋ, ನಮಸ್ಕಾರ ಮೇಡಮ್.
3: ನಮಸ್ತೆ ಸೋಮಶೇಖರ್ ತಟ್ಟಿ ಸರ್, ಹೇಗಿದ್ದೀರಾ?
4: ಆರಾಮ ಮೇಡಮ್, ನೀವು?
3: ನಾವು ಆರಾಮಾಗಿದ್ದೀವಿ ಸರ್.
4: ಮೇಡಮ್ ಕಾಫಿ?
3: ಕಾಫಿ ಆಯ್ತು. ಆಯ್ತು ಸರ್, ನಿಮ್ದು ಆಯ್ತಾ?
4: ನಮ್ದೇನಿಲ್ಲ ಮೇಡಮ್. 5 ಗಂಟೆಗೆ
3: 5 ಗಂಟೆಗಾ ಊಟ ಆಯ್ತಾ?
4: ಆಯ್ತು ಮೇಡಮ್.
3: ಸರ್, ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ವಿಶ್ವ ನೈರ್ಮಲ್ಯ ದಿನ, ಎರಡೆರಡು ದಿನ ಇದೆ ಸರ್.
4: ಹೌದು ಮೇಡಮ್. ನಾನು ವಿಶ್ವ ವಿದ್ಯಾರ್ಥಿ ದಿನದ ಬಗ್ಗೆ ಮಾತಾಡ್ತೀನಿ.
3: ಓಕೆ ಸರ್, ಓಕೆ ಸರ್.
4: ಪ್ರತಿ ವರ್ಷ ಅಕ್ಟೋಬರ್ 15ರಂದು ಭಾರತ ಸೇರಿದಂತೆ ವಿಶ್ವದ ಹಲವೆಡೆ ವಿಶ್ವವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಮೇಡಮ್.
3: ಹೌದು ಹೌದು.
4: ಆಮೇಲೆ ಮೇಡಮ್, ವಿಶ್ವವಿದ್ಯಾರ್ಥಿಗಳ ದಿನ ಅದು ಕೇವಲ ಒಂದು ದಿನಾಚರಣೆ ಅಲ್ಲ ಮೇಡಮ್, ಅದು ಯುವ ಸಮುದಾಯದ ಶಕ್ತಿ ಮತ್ತು ಜ್ಞಾನದ ಸಾಧನೆಯನ್ನು ಗೌರವಿಸುವ ದಿನವಾಗಿದೆ
3: ದಿನ ಆಗಿದೆ ಅಂತ ಹೇಳ್ಬೋದು.
4: ಭಾರತದ ಮಾಜಿ ರಾಷ್ಟ್ರಪತಿ ಮೇಡಮ್, ಶ್ರೇಷ್ಠ ವಿಜ್ಞಾನಿ ಮತ್ತು ಜನರ ರಾಷ್ಟ್ರಪತಿಯಂತೆ ಎಂದೇ ಖ್ಯಾತರಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ.
3: ಹೌದು ಹೌದು ಸರ್.
4: ಆಮೇಲೆ ಅವರು APJ ಕಲಾಂ ಅವರು ಏನ್ ಹೇಳ್ತಾ ಇದ್ರು ಮೇಡಮ್, ಉರಿಗೆ ಅಂತಂದ್ರೆ ಕನಸು ಕಾಣೋದ್ರ ಬಗ್ಗೆ ಹೇಳ್ತಿದ್ರು ಮೇಡಮ್. ನಿದ್ದೆಯಲ್ಲಿ ಕಾಣುವುದಲ್ಲ ಕನಸು,
3: ಕನಸು
4: ಯಾವುದು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅವೇ ನಿಜವಾದ ಕನಸು ಅಂತ
3: ಕನಸು ಅಂತ ಹೇಳಿ.
4: ಆಮೇಲೆ ದೊಡ್ಡ ಕನಸುಗಳನ್ನ ಕಾಣಿ ಮತ್ತು ಕಠಿಣ ಪರಿಶ್ರಮದಿಂದ ಅವುಗಳನ್ನು ನುಡಿಯಿರಿ ಅಂತ ಕೂಡ ಹೇಳಿದ್ರು ಮೇಡಮ್.
3: ದೊಡ್ಡ ದೊಡ್ಡ ಕನಸು ಕಂಡಾಗ ಕೊನೆಗೆ ಚಿಕ್ಕ ಕನಸಾದ್ರೂ ನೆರವೇರುತ್ತೆ ಅನ್ನುವ ಉದ್ದೇಶದಿಂದ ಹೇಳಿರ್ಬೋದ ಅಂತ.
4: ಆಮೇಲೆ ಮೊನ್ನೆ ಸೇಲಿನ ಬಗ್ಗೆ ಒಂದು ಇದಿತ್ತಲ್ಲ ಮೇಡಮ್, ಅದ್ರ ಬಗ್ಗೆನೂ ಇವರು ಒಂದು ಇದು ಹೇಳಿದ್ದಾರೆ.
3: ಹಾ ಸರ್.
4: ಸೋಲುಗಳು ಎಂದಿಗೂ ಅಂತಿಮವಲ್ಲ ಮೇಡಮ್.
3: ಸೋಲು ಹೌದು.
4: ಫೇಲ್ ಅಂದ್ರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ ಮೇಡಮ್, ಕಲಿಕೆಯಲ್ಲಿ ಮೊದಲ ಪ್ರಯತ್ನನೇ ಎಂದರ್ಥ ಮೇಡಮ್. ಅದು
3: ಸೋಲಿ ಕೂಡ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಸರ್.
4: ಹೌದೌದು ಮೇಡಮ್, APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು ಮೇಡಮ್ ಅದನ್ನ. ಆಮೇಲೆ ಪ್ರತಿಯೊಬ್ಬರ ಗುಣಮಟ್ಟದ ಶಿಕ್ಷಣ ಸಿಗಬೇಕೆನ್ನುವುದು ಈ ದಿನದ ಮುಖ್ಯ ಉದ್ದೇಶ ಮೇಡಮ್.
3: ಪ್ರತಿಯೊಬ್ಬರು ಕೂಡ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಥವಾ ಕೊಡಬೇಕು ಅನ್ನೋದು
4: ಈ ದಿನದ ಮುಖ್ಯ ಉದ್ದೇಶ ಮೇಡಮ್. ಅದ್ರದ್ದು ವಿದ್ಯಾರ್ಥಿಗಳಲ್ಲಿ ಹೊಸ ಆವಿಷ್ಕಾರಗಳು ಮತ್ತು ಕುತೂಹಲಗಳನ್ನ ಬೆಳೆಸುವುದು ಮೇಡಮ್. ವಿದ್ಯಾರ್ಥಿಗಳು ಕೇವಲ ಅಂಕಗಳ ಹಿಂದೆ ಬೀಳದೆ ಉತ್ತಮ ಸಂಸ್ಕಾರ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುವುದು ಮೇಡಮ್.
3: ಬರೀ ಅಂಕ ಅಷ್ಟೇ ಅಲ್ಲ, ಮೌಲ್ಯಗಳನ್ನ ಕಲಿಸಬೇಕು ಅಂತ, ಸಂಸ್ಕಾರಗಳನ್ನ.
4: ಇಷ್ಟೆಲ್ಲ ಅಬ್ದುಲ್ ಕಲಾಂ ಅವರು ಇದು ಮಾಡಿದ್ರೆ ಹೇಳಿದ್ರು ಮೇಡಮ್, ಅವರು
3: ಇಷ್ಟೊಂದು ವಿಚಾರಗಳನ್ನ ತಿಳಿಸಿದಾರೆ ನೋಡಿ ಸರ್.
4: ರಾಷ್ಟ್ರಪತಿ ಮೇಡಮ್ ಅವರು ಅಬ್ದುಲ್ ಕಲಾಂ.
3: ಹೌದು ಹೌದು ಸರ್. ಧನ್ಯವಾದಗಳು ಸರ್, ಕಲಾಂ ಅವ್ರ ಬಗ್ಗೆ ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ.
4: ಥ್ಯಾಂಕ್ ಯು ಮೇಡಮ್.
3: ಧನ್ಯವಾದಗಳು ಸರ್. ಸೋಮಶೇಖರ್ ತಟ್ಟಿಸರ್ ಅವರು ಹಂಸಸಾಗರದಿಂದ ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಕಲಾಂ ಅವ್ರು ಹೇಳಿದಂತಹ ಸಾಕಷ್ಟು ವಿಚಾರಗಳು ಒಂದು ಈ ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಕೇವಲ ಶಿಕ್ಷಣ ಅಷ್ಟೇ ಕೊಡೋದಲ್ಲ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು, ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
5: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ.
5: ನಾನ್ ಮೇಡಮ್ ಚಂದ್ರಿಕಾ ಜಗನ್ನಾಥ್ ನೇರ್ಲಗುಂಡಿಯಿಂದ.
3: ಚಂದ್ರಿಕಾ ಮೇಡಮ್ ಹೇಗಿದ್ದೀರಾ?
5: ಚೆನ್ನಾಗಿದ್ದೀನಿ ಮೇಡಮ್, ತಾವ್ ಹೇಗಿದ್ದೀರಾ ಮೇಡಮ್?
3: ನಾನ್ ಚೆನ್ನಾಗಿದ್ದೀನಿ ಮೇಡಮ್.
5: ಕಾಫಿ ಆಯ್ತಾ ಮೇಡಮ್?
3: ಕಾಫಿ ಆಯ್ತು, ನಿಮ್ದಾಯ್ತಾ?
5: ಇಲ್ಲ ಮೇಡಮ್, ನಾನು ಇವಾಗ ನಮ್ಮೂರಲ್ಲೆಲ್ಲ ತುಂಬಾ ಕರೆಂಟ್ ಹೋಗುತ್ತೆ ಮೇಡಮ್, ಟ್ರಿಪ್ ಮಾಡ್ಬಿಟ್ಟಿದ್ದಾರೆ.
3: ಹೌದಾ?
5: ಇವಾಗ ಕರೆಂಟ್ ಕೊಟ್ರು, ತೋಟ ನೋಡೋಣ ಅಂತ ತೋಟದ ಹತ್ರ ಬಂದೆ.
3: ಇವಾಗ ಮಳೆನೇ ಇಲ್ವಲ್ಲ ಮೇಡಮ್, ಹಾಗಾಗಿ ಪವರ್ ಕಟ್ ಅಂತ.
5: ಪವರ್ ಕಟ್ ಆಗ್ತಿದೆ, ಮತ್ ನೀರು ನಮಗೆ ನೀರ್ ಕೊಡಕ್ಕೂ ಮೇಡಮ್ ತೋಟಗಳಿಗೆ ಸಮಯನೇ ಗೊತ್ತಾಗ್ತಿಲ್ಲ, ಯಾವಾಗ ಕೊಡ್ತಾರೆ ಯಾವಾಗ ಬಿಡ್ತಾರೆ ಅಂತ. ಆ ಸಮಯ ನೋಡ್ಕೊಂಡು ನಾವು ಜಮೀನ್ ಹತ್ರ ಬರ್ಬೇಕು. ಇವಾಗ ನೋಡೋಣ, ಕರೆಂಟ್ ಬಂದಿದೆ, ತೋಟಕ್ ಹೋಗೋಣ, ಹೆಂಗ್ ಹೋಗ್ತಾ ಇದೆ ನೀರೆಲ್ಲ ಅಂತೇಳಿ. ಬೇಸಿಗೆ ಎಲ್ಲ ಮೇಡಮ್ ನೀರೆಲ್ಲ ಕಡಿಮೆ ಆಗ್ತಾ ಇದಾವೆ ಎಲ್ಲ ಬೋರ್ವೆಲ್ ಗಳಲ್ಲಿ.
3: ಹೌದೌದು.
5: ಹಂಗಾಗಿ ತೋಟ ಉಳಿಸ್ಕೊಳ್ಳೋದು ಸ್ವಲ್ಪ ರೈತರಿಗೆ ಕಷ್ಟನೇ ಆಗ್ಬಿಟ್ಟಿದೆ ಮೇಡಮ್.
3: ಈ ವರ್ಷ ತುಂಬಾ ಕಷ್ಟ ಆಗ್ಬಿಟ್ಟಿದೆ.
5: ಹೌದು ಮೇಡಮ್, ತುಂಬಾ ಕಷ್ಟ ಅನ್ನೋದೇನು ಬಂದ್ರೆ ಬೇಜಾರ್ ಅನ್ಸ್ಬಿಡುತ್ತೆ. 8-8 ಗೇಟಿಗೆ ಒಡೆಯೋ ನೀರು, 6-4 ಗೇಟಿಗೆ ಒಡೆಯೋದು, ಕೆಲವರವಂತೂ 2 ಅಂತಾರೆ ಮೇಡಮ್. ಹಂಗಾಗಿ ಈ ವರ್ಷ ಎಷ್ಟು ಕಷ್ಟನಪ್ಪ ರೈತರುಗಳು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ನೋಡಿ.
3: ಹೌದು, ಕುಡಿಯೋ ನೀರಿಗೆ ಕಷ್ಟ ಆಗ್ತಾ ಇದೆ.
5: ಬಂದೆ ಮೇಡಮ್ ತೋಟಕ್ ಬಂದು ನೋಡ್ತಾ ಹಂಗೆ ಕಾರ್ಯಕ್ರಮ ಕೇಳ್ತಾ ಇದ್ದೆ.
3: ಕೇಳ್ತಾ ಇದ್ರ
5: ಮೇಡಮ್?
3: ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ವಿಶ್ವ ನೈರ್ಮಲ್ಯ ದಿನ, 2 ದಿನ ಇದೆ.
5: ಹೌದು ಮೇಡಮ್, ಅದಕ್ಕೆ ಒಳ್ಳೆ ಮೊದಲಿಂದಾಗಿ ಅಬ್ದುಲ್ ಕಲಾಂ ಅವರಿಗೆ ಜನ್ಮದಿನದ ಶುಭಾಶಯಗಳು ಮೇಡಮ್.
3: ಓಕೆ ಮೇಡಮ್.
5: ಅವ್ರದ್ದೊಂದು ನುಡಿ ಹೇಳ್ತೀನಿ ಮೇಡಮ್ ಮೊದಲದಾಗಿ. ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸತ್ಯವನ್ನೇ ನಂಬುತ್ತದೆ.
3: ನಂಬುತ್ತೆ ಅಂತ
5: ಅಲ್ವಾ, ಅದು ಎಷ್ಟು ಸತ್ಯ ಇದೆ ಮೇಡಮ್ ಅವ್ರ ವಾಣಿಲಿ.
3: ವಾಣಿಲಿ ಹೌದು.
5: ಹಂಗಾಗಿ ಮೇಡಮ್, ಹಂಗಾಗಿ ಅವ್ರನ್ನೇ ಮೊದಲು ಸ್ಮರಿಸುತ್ತಾ, ಅವ್ರ ವಾಣಿಯನ್ನ ಮೊದಲು ಸ್ಮರಿಸುತ್ತಾ, ತುಂಬಾ ಒಳ್ಳೆ ಟಾಪಿಕ್ ಇದೆ ಮೇಡಮ್ ಇದು.
3: ಹೌದು,
5: ಇವತ್ತು ನಿಜವಾಗ್ಲೂ ವಿದ್ಯಾರ್ಥಿಗಳಿಗಾಗಿ ಅವರು ದಿನ ಅಂತ ಮಾಡಿದ್ರೆ, ವಿದ್ಯಾರ್ಥಿಗಳೇ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ವಿದ್ಯಾರ್ಥಿಗಳನ್ನೇ ತಗೊಂತೀನಿ ಮೇಡಮ್ ನಾನು, 1-2 ಲೈನ್ ಅವ್ರ ಬಗ್ಗೆ. ವಿದ್ಯಾರ್ಥಿಗಳಂದ್ರೆ ತುಂಬಾ ಪ್ರೀತಿ, ಹಂಗಾಗಿ ಅವರು ತುಂಬಾ ವಿದ್ಯಾರ್ಥಿಗಳನ್ನ ಎಷ್ಟು ಇಷ್ಟಪಡ್ತಿದ್ರು, ಎಷ್ಟು ಪುಸ್ತಕವನ್ನ ಇಷ್ಟಪಡ್ತಿದ್ರು ಅಂತ ತುಂಬಾ ಓದಿದೀವಿ,
3: ಕೇಳಿದೀವಿ.
5: ಹಾಗಾಗಿ ಅವ್ರ ಆಸೆ, ಅವ್ರ ಕನಸನ್ನ ವಿದ್ಯಾರ್ಥಿಗಳೆಲ್ಲರೂ ಸಹ ಪರಿಪಾಲನೆ ಮಾಡ್ಬೇಕು ಮೇಡಮ್.
3: ಹೌದು, ಅವರು ಪ್ರತಿಯೊಂದು ಮಾತು ಕೂಡ ಒಂಥರ ಸ್ಫೂರ್ತಿದಾಯಕವಾಗಿದೆ, ಅದನ್ನೆಲ್ಲರೂ ಅಳವಡಿಸಿಕೊಂಡ್ರು.
5: ಹೌದು ಮೇಡಮ್, ಅವ್ರದ್ದು ಯಾವುದೇ ಒಂದು ತಗೊಳ್ಳಿ ನೀವು, ಪುಸ್ತಕ ನಾವು ಪ್ರೀತಿಸಿದರೆ ಪುಸ್ತಕ ನಮ್ಮನ್ನು ಪ್ರೀತಿಸುತ್ತದೆ, ಇಂಥವೆಲ್ಲ ಎಷ್ಟು ಒಳ್ಳೊಳ್ಳೆ ನುಡಿಗಳನ್ನ ಹೇಳಿದ್ದಾರೆ ಮೇಡಮ್ ಅವರು. ಅಂತ ಒಬ್ಬ ಮಹಾನ್ ವಿಜ್ಞಾನಿ ವ್ಯಕ್ತಿ ನಮ್ಮ ಜೀವನದಲ್ಲಿ ನಮ್ಗೆಲ್ಲ ಸಿಕ್ಕಿರೋದು ತುಂಬಾ ನಮ್ಗೆ ವಿಶೇಷನೇ ಮೇಡಮ್. ಅದು
3: ಹೌದು, ಹಾಗಾಗಿ ಜನಗಳ ರಾಷ್ಟ್ರಪತಿ ಅಂತಾನೆ ಅವರನ್ನ ಕರಿತಾ ಇದ್ದಾರೆ.
5: ಹೌದೌದು, ಅವ್ರ ಹಂಗೆ
3: ಎಷ್ಟು
5: ಸರಳವಾಗಿ, ಹಾ ಮೇಡಮ್ ಅದು ಮುಖ್ಯ ಮೇಡಮ್, ಎಷ್ಟು ಸರಳವಾಗಿದ್ರು, ಎಂತ ಸರಳವಾದ ವ್ಯಕ್ತಿತ್ವ ಅಲ್ವಾ ಅವ್ರು. ಹಂಗಾಗಿ ಅವರು ವಿದ್ಯಾರ್ಥಿಗಳ ಜೊತೆಗೆ ಸ್ವಚ್ಛತೆ ಬಗ್ಗೆನು ನಾವು ಗಮನ ಕೊಡ್ಬೇಕು ಮೇಡಮ್. ಅವ್ರು ಹೇಳ್ತಾರೆ ಮೇಡಮ್, ಎಲ್ಲಾ ಕಡೆನು ನುಡಿಗಳಲ್ಲಿ ತುಂಬಾ ಅದ್ಭುತವಾದಂತ ಸಾಲುಗಳನ್ನ ಹೇಳಿದ್ದಾರೆ. ಸ್ವಚ್ಛತೆ ಬಗ್ಗೆನು ಹಂಗೆ ಇಟ್ಕೋಬೇಕು, ನಮ್ ಮನಸ್ಸು ಅಷ್ಟೇ ಸ್ವಚ್ಛವಾಗಿರ್ಬಾರ್ದು, ಮನೆ ಮುಂದೆ ಹೊರಗೆ ಒಳಗೆ ಎಲ್ಲ ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ತಿರ್ತಾರೆ. ಹಂಗಾಗಿ ವಿದ್ಯಾರ್ಥಿಗಳು ಮೇಡಮ್, ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಲ್ವಾ. ಹಂಗಾಗಿ ವಿದ್ಯಾರ್ಥಿಗಳು ಯಾವತ್ತೂ ಒಳ್ಳೆಯರಾಗಿ ಬಾಳ್ಬೇಕು ಮೇಡಮ್, ಒಳ್ಳೆ ಪ್ರಜೆಗಳಾಗಿ ಬದುಕಬೇಕು. ಮತ್ತೆ ಕೆಟ್ಟದ್ದನ್ನ ಯಾವ್ದನ್ನು ಅವರು ತಗೊಳ್ದೆ ಒಳ್ಳೆ ಸರಿ ದಾರಿಲಿ ನಡೆದ್ರೆ ತಂದೆ ತಾಯಿಗೆ ಗುರು ಹಿರಿಯರಿಗೆ ಎಲ್ಲ ಅವರೊಂದು ಏನು ನಮಗೊಂದು ಒಳ್ಳೆಯ ವ್ಯಕ್ತಿತ್ವ ರೂಪಿಸ್ಕೊಂಡ್ರೆ ಅವರು ತಂದೆ ತಾಯಿ ಕೊಟ್ಟಂತ ಬೆಲೆ ಗೌರವ ಮೇಡಮ್. ಮತ್ತೆ ನಮ್ಮ ಅಬ್ದುಲ್ ಕಲಾಂ ಸಾಯರ್ ಸರ್ ಅವರಿಗೂ ಸಹ ವಿದ್ಯಾರ್ಥಿಗಳು ಅದನ್ನೇ ಪರಿಪಾಲನೆ ಮಾಡಿ ಅವರಿಗೂ ಸಹ ಒಂದು ಗೌರವ ಸಮರ್ಪಣೆ ಕೊಡಬೇಕು ಅಂತ ಹೇಳ್ತಾ ಮೇಡಮ್. ಈಗ ಸ್ವಚ್ಛತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಮೇಡಮ್, ನಾನು ಈಗ ಇದು ಪರಿಸರ ಸ್ವಚ್ಛತೆದು ಎಲ್ಲ ಅದು ಅಂತಾರ ಮೇಡಮ್, ನೀವ್ ಹೇಳದಂಗೆ ನಮ್ಮಲ್ಲೇ ಇರೋ ಸ್ವಚ್ಛತೆ.
3: ಸ್ವಚ್ಛತೆ
5: ಮೊದಲನೇದು ಮನಸ್ಸು ತಗೋಬೇಕು ಮೇಡಮ್. ನಾವು ಮನಸ್ಸಲ್ಲಿ ತುಂಬಾ ಕೆಟ್ಟದ್ದನ್ನ ಇಟ್ಕೊಂಡಿರ್ತೀವಿ, ಇನ್ನೊಬ್ರು ಬಗ್ಗೆ ಅಸೂಯೆ ಇಟ್ಕೊಂಡಿರ್ತೀವಿ, ದ್ವೇಷ ಇಟ್ಕೊಂಡಿರ್ತೀವಿ, ಅಲ್ಲಿಂದನೇ ಸ್ವಚ್ಛತೆ ಮಾಡ್ಬೇಕು ನಾವು. ನಮ್ ಮನಸ್ಸನ್ನ ನಿರ್ಮಲವಾಗಿ ತಗೋಬೇಕು ಆ ಸ್ವಚ್ಛತೆ. ಎಲ್ಲ ದ್ವೇಷ ಅಸೂಯೆಗಳು ಕೆಟ್ಟದ್ದು ಮಾಡೋದು ಈ ತರದ್ದೆಲ್ಲ ತೆಗೆದಾಕಿ ಮೊದಲನೇದಾಗಿ ಅದನ್ನ ಸ್ವಚ್ಛತೆ ಮಾಡ್ಕೋಬೇಕು ನಮ್ಮ ಮನಸ್ಸನ್ನ. ಆಮೇಲೆ ಮೇಡಮ್ ನೀವ್ ಹೇಳದಂಗೆ ನಾವು ಮನೆಯಲ್ಲಿ ಎಷ್ಟು ಸ್ವಚ್ಛತೆ ಮಾಡಿದ್ರು ಸಾಕಾಗಲ್ಲ, ಮೊದ್ಲು ಮನೆ ಸ್ವಚ್ಛವಾಗಿರ್ಬೇಕು ಮೇಡಮ್. ನಾವು ದೇವ್ರ ಮನೆ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಒಂದ್ ರೂಮ್ ಕೊಠಡಿ, ಓದೋ ಕೊಠಡಿಗಳಂತೂ ಎಷ್ಟು ಸ್ವಚ್ಛವಾಗಿಟ್ರು ಸಾಕಾಗಲ್ಲ. ಮನೆಯಲ್ಲಿ ಸುಮ್ನೆ ಕಸ ತಗೊಂಡು ಎಲ್ಲೋ ಹಾಕೋದು, ಪಕ್ಕದ ಸೈಟಿಗೆ ಹಾಕೋದು, ತುಂಬಾ ಜನ ಅದನ್ ಮಾಡ್ತಾರೆ ಮೇಡಮ್. ಮನೆ ಕಸ ತಗೊಂಡು ಪಕ್ಕದ ಸೈಟಿಗೆ ಹಾಕ್ತಾರೆ, ಅದನ್ನೆಲ್ಲ ಅಲ್ವಾ. ಅದನ್ನೆಲ್ಲ ಮಾಡದೆ ಮನೇಲಿ ಡಸ್ಟ್ ಬಿನ್ ಇಟ್ಕೊಂಡು ಮನೆಗಳೆಲ್ಲ ಸ್ವಚ್ಛತೆ ಮಾಡುದು. ಮತ್ತೆ ಉಗುರು ಕಟ್ ಮಾಡೋದು ಹೇಳಿದ್ರಿ ಮೇಡಮ್, ಇವತ್ತಿನ ಮಕ್ಕಳಲ್ಲಿ ನಿಜವಾಗ್ಲು ಅದು ದೊಡ್ಡ ಒಂದು ಇದು ನೋಡ್ರಿ. ಸುಮ್ನೆ ಫ್ಯಾಷನ್ ಫ್ಯಾಷನ್ ಅಂತ ಹುಡುಗರು ಬಿಟ್ಟಿರೋದು ನೋಡಿದೀವಿ ಮೇಡಮ್. ನಾವು ಹುಡುಗರು ಸಹ ಬಿಡ್ತಾರೆ, ಅದನ್ನು ಸಹ ಸ್ವಚ್ಛವಾಗಿರ್ಬೇಕು. ಅವ್ರದ್ದು ಏನ್ ಪಂಚೇಂದ್ರಿಯಗಳಿದಾವಲ್ಲ, ಎಲ್ಲಾ ಪಂಚೇಂದ್ರಿಯಗಳನ್ನು ಮೊದಲನೇದಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಮತ್ತೆ ಮೇಡಮ್, ಮತ್ತೆ ನಾವು ಊಟ ಮಾಡೋ ತಟ್ಟೆಗಳಾಗಿರ್ಬೋದು, ಅವನ್ನ ಊಟ ಮಾಡೋ ಮೊದ್ಲು ಮತ್ತೊಂದ್ಸಲ ಎಲ್ಲಾ ತೊಳ್ಕೋಬೇಕು ಮೇಡಮ್. ಇವತ್ತು ಏನಾದ್ರೂ ಸುಮ್ನೆ ಕೀಟಗಳೆಲ್ಲ ಇರ್ತವೆ, ಅದನ್ನ ತೊಳೆದೇ ಹಂಗೆ ತಿನ್ಬಿಡ್ತೀವಿ, ಅದರಿಂದನು ಕಾಯಿಲೆಗಳಾಗ್ತವೆ. ಮತ್ತೆ ಹಿಂಗ್ ಹೊರಗ್ ಬಂದಿರ್ತೀವಲ್ಲ ಮೇಡಮ್, ನಾವು ಹೊರಗಿಂದ ಹೋದಾಗ ಹಿರಿಯರೆಲ್ಲ ಅದಕ್ಕೆ ಮಾಡಿದ್ದಾರೆ ಮೇಡಮ್, ಒಂದ್ ಸರಿಗೆ ನೀರ್ ಕೊಡ್ತೀನಿ ಕಾಲ್ ತೊಳ್ಕೊಂಡ್ರು ನಮ್ಮಜ್ಜಿಯವರು.
3: ಮೊದ್ಲೆಲ್ಲ ಮನೆಗೆ ಬರ್ಬೇಕಾದ್ರೆ ಕಾಲ್ ತೊಳ್ಕೊಂಡೆ ಒಳಗಡೆ ಬರೋ ಪದ್ಧತಿ,
5: ಒಳಗ್ ಬರ್ಬೇಕಿತ್ತು ಮೇಡಮ್. ನಾವು ಚಿಕ್ಕವ್ರ ಇದ್ದಾಗೆಲ್ಲ ಹಂಗೆ ಮೇಡಮ್, ನಮ್ಮ ಮನೇಲಿ ಯಾವಾಗ್ಲೂ ಅದು ಕಲ್ಲಿನ ಬಾನಿಗಳು ಇದ್ರು ಸಿಮೆಂಟ್ ಬಾನಿಗಳು ಹೊರಗೆ ಇಟ್ಬಿಡ್ತಿದ್ರು, ಅದ್ರಲ್ಲೇ ನಾವ್ ಎಲ್ಲೋದ್ರು ಕಾಲ್ ತೊಳ್ಕೊಂಡು ಒಳಗ್ ಹೋಗ್ಬೇಕಿತ್ತು. ಒಂದು ಟೀ ಕುಡಿಬೇಕು ಅಂದ್ರು ಮೇಡಮ್ ಕೈ ತೊಳ್ಕೊಂಡು ಟೀ ಕುಡಿಬೇಕಿತ್ತು. ಇದೆಲ್ಲ ಮೊದ್ಲಿಂದಾನೆ ಬಂದಿದೆ ನಮ್ಮ ಪೂರ್ವಜರು, ಅದನ್ನ ಯಾವ ರೀತಿ ಮಾಡಿದರೆ ಅದು ಎಲ್ಲದೂ ಆರೋಗ್ಯಕರವಾಗಿರೋದು.
3: ಹೌದು, ಕೆಲವೊಂದು ಪದ್ಧತಿಗಳ ಮೂಲಕ ಅವರು ಆಚರಣೆ ಮಾಡ್ತಾ ಇದ್ರು.
5: ಹೌದು, ಹಬ್ಬಗಳೆಲ್ಲ ಬಂದಾಗ ಮೇಡಮ್ ಮನೆ ಸ್ವಚ್ಛ ಮಾಡ್ಬೇಕು ಅಂತ ಯಾಕೆ ಹೇಳ್ತಿದ್ರು ಹೇಳ್ರಿ? ನಾವ್ ಇಲ್ಲಾಂದ್ರೆ ಮಾಡ್ತಾನೆ ಇರ್ಲಿಲ್ಲ ಏನೋ ಕಣ್ರಿ ಮೇಡಮ್. ನಾವು ಬಿಟ್ಟು ಸುಮ್ನೆ ಏ ಬಿಡು, ನಾಳೆ ಮಾಡೋಣ ಬಿಡು, ನಾಡಿದ್ ಮಾಡೋಣ ಬಿಡು ಅಂತ ಸೊಂಬೇರಿಗಳಾಗ್ತಿದ್ವಿ. ಆದ್ರೆ ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬ ಹರಿದಿನಗಳಿಗೆ ಮಾಡಿದಂತ ಸ್ವಚ್ಛತೆ ನಿಜವಾಗ್ಲೂ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ನಮ್ ಸ್ವಚ್ಛತೆ ಮನೆ ಸ್ವಚ್ಛತೆಗೂ ಒಳ್ಳೇದು, ನಮಗೂ ಕೂಡ ಒಳ್ಳೇದು ಮೇಡಮ್. ಹಂಗಾಗಿ ಪ್ರತಿಯೊಬ್ರು ಕೂಡ ನಾವು ಸ್ವಚ್ಛವಾಗಿ, ನಾವು ಮೊದಲು ಸ್ವಚ್ಛವಾಗಿರ್ಬೇಕು, ನಂತರ ನಮ್ಮ ಮನೆ ಮಕ್ಕಳಿಗೂ ಸಹ ನಾವು ಅದನ್ನೇ ಹೇಳ್ಕೊಡ್ಬೇಕು ಮೇಡಮ್. ಚಿಕ್ಕ ಮಕ್ಕಳು ಹೊರಗ್ ಮಣ್ಣಲ್ಲಿ ಆಟ ಆಡ್ ಬರ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಹಾಕಿ ತೊಳ್ಕೊಳ್ಳೋ ಅಭ್ಯಾಸ ಮೊದ್ಲಿಂದಾನೆ ಮಾಡ್ತಾ ಬರ್ಬೇಕು.
3: ಕೈ ಕಾಲೆಲ್ಲ ಚಂದ ತೊಳಿಬೇಕು ಅಂತ.
5: ಹೌದೌದು ಮೇಡಮ್, ನಮ್ಮನೆಲ್ಲಂತೂ ಮೇಡಮ್ ನನಗೆ ನಾನಷ್ಟು ಕ್ಲೀನ್ ಇದೀನಿ, ನನಗೇನೆ ನನ್ ಮಕ್ಕಳು ಎಷ್ಟು ಮಾಡ್ತಾರೆ ಅಂದ್ರೆ, ಅಮ್ಮ ಕೈ ತೊಳ್ಕೊಂಡೆ, ಅಮ್ಮ ಕಾಲ್ ತೊಳ್ಕೊಂಡೆ, ಅಮ್ಮ ಹಂಗ್ ಮಾಡ್ಕೊ ಹಿಂಗ್ ಮಾಡ್ಕೊ. ಇವತ್ತಿನ ಅಷ್ಟು ಸ್ವಚ್ಛವಾಗಿದ್ದಾರೆ ಮೇಡಮ್ ಇಬ್ರು ಮಕ್ಕಳನ್ನು ಕೂಡ. ಆ ಮಗು ಇನ್ನು 2 ವರ್ಷದ್ದು, ಆ ಮಗುಗೂ ಹಂಗೆ ಇಟ್ಟಿದ್ದಾರೆ. ನಿಜವಾಗ್ಲೂ ಖುಷಿ ಅನ್ಸುತ್ತೆ ಮೇಡಮ್,
3: ಮನೆಯಿಂದಾನೆ ಬರ್ಬೇಕು ಈ ತರ ಸಂಸ್ಕಾರಗಳು.
5: ಮೇಡಮ್ ನಾನು ಅದನ್ನೇ ಹೇಳೋದು ಮೇಡಮ್, ಯಾವತ್ತು ಮನೆಯಿಂದ ಬರ್ಬೇಕು, ಹೆಚ್ಚಿನ ಪಾತ್ರ ನಮ್ ತಾಯಿಯಂದ್ರು ವಹಿಸ್ಕೋಬೇಕು, ಗಂಡ್ಮಕ್ಳು ಮಾಡ್ಬೇಕು. ನಾವ್ ಹೇಳೋದು ಮನೇಲಿ ಗಂಡನು, ಎಷ್ಟೋ ಜನ ಮನೇಲಿ ಗಂಡ್ಮಕ್ಳು ಹಂಗೆ ಮಾಡ್ತಾರೆ ಮೇಡಮ್, ಸುಮ್ನೆ ಬಂದು ಕೈ ತೊಳ್ಕೊಳ್ಳಲ್ಲ, ಕಪ್ ತಗೊಂಡ್ ನೀರ್ ಕುಡ್ದ್ ಬಿಡ್ತಾರೆ.
3: ಓಕೆ ಮೇಡಮ್, ತುಂಬಾ ವಿಚಾರಗಳನ್ನು ತಿಳಿಸಿದ್ರಿ ನೈರ್ಮಲ್ಯದ ಬಗ್ಗೆ, ಹಾಗೆ ವಿದ್ಯಾರ್ಥಿ ದಿನದ ಬಗ್ಗೆ. ಧನ್ಯವಾದಗಳು ಮೇಡಮ್.
5: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ, ಉತ್ತಮ ವಿಷಯ.
3: ಚಂದ್ರಿಕಾ ಜಗನ್ನಾಥ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ವಿಶ್ವ ವಿದ್ಯಾರ್ಥಿ ದಿನದ ಕುರಿತು, ಹಾಗೆ ಕಲಾಂ ಅವರ ಬಗ್ಗೆ ಹೇಳಿದ್ರು, ನೈರ್ಮಲ್ಯದ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ನೈರ್ಮಲ್ಯ ಅಂತ ಹೇಳಿದ್ರೆ ನಾವು ಸ್ವಚ್ಛವಾಗಿರೋದ್ರ ಜೊತೆಗೆ ನಮ್ಮ ಪರಿಸರವನ್ನ ಕೂಡ ಸ್ವಚ್ಛವಾಗಿಡ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
6: ಹಲೋ
3: ಸರ್, ನಮಸ್ತೆ.
6: ಗುಡ್ ಈವ್ನಿಂಗ್, ನಾನು ಬ್ರಹ್ಮಾನಂದ ಆನಡೆ, ವಿದ್ಯಾನಗರ, ಶಿವಮೊಗ್ಗ.
3: ಗುಡ್ ಈವ್ನಿಂಗ್ ಸರ್. ಸರ್ ಇವತ್ತು
6: ಹಲೋ
3: ಸರ್, ಕೇಳ್ತಿದ್ಯಾ?
6: ಮೇಡಮ್, ಇವತ್ತು ಟಾಪಿಕ್ ಏನಿದೆ
3: ಸರ್? ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ವಿಶ್ವ ನೈರ್ಮಲ್ಯ ದಿನ, ಎರಡು ದಿನ ಇದೆ ಸರ್.
6: ಓ, ಎರಡು ಒಟ್ಟಿಗೆ ಬಂದಿದೆ.
3: ಹೌದು ಸರ್, ಕಲಾಂ ಅವರ ಜನ್ಮದಿನ ಇವತ್ತಿರೋದ್ರಿಂದ ವಿದ್ಯಾರ್ಥಿ ದಿನ ಅಂತ ಹೇಳಿ ಆಚರಿಸ್ತಾರೆ.
6: ಓಕೆ ಮೇಡಮ್, ತುಂಬಾ ಸಂತೋಷದ ದಿನ. ಮನುಷ್ಯನಿಗೆ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ದಿನಗಳು ಅಥವಾ ಒಂದು ಸಂದರ್ಭ ಅಂತ ಹೇಳ್ಬೋದು. ಯಾಕಂದ್ರೆ ವಿದ್ಯೆ ಅಂತಕ್ಕಂಥದ್ದು ಎಲ್ಲಾ ಆಸ್ತಿಗಿಂತನೂ ದೊಡ್ಡ ಆಸ್ತಿ. ಮತ್ತೆ ವಿದ್ಯಾರ್ಥಿಗಳಾಗಿ ಇರ್ತಕ್ಕಂತ ಒಂದು ಸಂದರ್ಭ ಇದೆ ನೋಡಿ, ಅದು ನಿಜವಾಗ್ಲೂ ನಾವು ಹೆಮ್ಮೆ ಪಡ್ಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ನಾವು ಅದೇ ವಿದ್ಯಾರ್ಥಿ ಜೀವನದಲ್ಲಿ ಮನೆಯಿಂದ ಹೊರಗೆ ಬಿದ್ದರೆ ಕೂಡಲೇ, ಹೊರಗಿನ ಪ್ರಪಂಚಕ್ಕೆ ಬಿದ್ದ ಕೂಡಲೇ ಅಲ್ಲಿನ ಅನುಭವಗಳನ್ನ ಕಲಿತಾ ಹೋಗ್ತೀವಿ. ನಮ್ಮ ಟೀಚರ್ಸ್ ಇಂದ, ಫ್ರೆಂಡ್ಸ್ ಇಂದ, ಮತ್ತೆ ಪಠ್ಯಕ್ರಮಗಳಿಂದ, ಮತ್ತೆ ಡೈಲಿ ನಮ್ಮ ಶಾಲೆಯಲ್ಲಿ ಆಗ್ತಕ್ಕಂಥ ಆಕ್ಟಿವಿಟೀಸ್ಗಳಿಂದ ನಾವು ಏನಾದ್ರೂ ಒಂದು ಕಲಿತಾ ಹೋಗ್ತೀವಿ. ಮತ್ತೆ ಅದೊಂದು ಕಲಿಕೆಗೆ ಒಂದು ಏಜ್ ಅಂತ ಕೂಡ ಇದೆ. ಆ ಏಜ್ ಅಲ್ಲಿ ನಾವು ಶಾಲೆಗೆ ಹೋಗಿ ಕಲಿತ್ರೆ ಮಾತ್ರ ಅದು ನಮಗೆ ಅರ್ಥನೂ ಆಗತ್ತೆ, ಮನದಲ್ಲಿ ಉಳಿಯುತ್ತೆ, ಮತ್ತೆ ಕಲಿತಿದ್ದಕ್ಕೂ ಸಾರ್ಥಕ ಆಗತ್ತೆ. ಹಾಗಾಗಿ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಸಂದರ್ಭ ಅಂತ ಹೇಳಿದ್ರೆ
3: ಅದಕ್ಕೆ ಗೋಲ್ಡನ್ ಲೈಫ್ ಅಂತ ಹೇಳದಂತ ಸ್ಟೂಡೆಂಟ್ ಲೈಫ್.
6: ಹೌದು ಹೌದು ಮೇಡಮ್, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಅದು ಮತ್ತೆ ಮತ್ತೆ ಬರಲ್ಲ. ನಾವು ಏನಾದ್ರೂ ಮಧ್ಯದಲ್ಲಿ ಬಂಕ್ ಮಾಡಿ ಅಥವಾ ಶಾಲೆ ಬಂಕ್ ಮಾಡಿ ಕೆಲ್ಸ ಗಿಲ್ಸಕ್ ಹೋಗ್ಬಿಟ್ರೆ ಮತ್ತೆ ಆತರ ಸ್ಟೂಡೆಂಟ್ಸ್ ತರ ಹೋಗ್ಲಿಕ್ಕೆ ಆಗಲ್ಲ. ಅದೊಂದು ಆ ಒಂದು ಟೈಮಲ್ಲಿ ನಾವ್ ಏನು ಎಂಜಾಯ್ ಮಾಡಿದ್ವಿ, ಎಲ್ಲ ವಿದ್ಯಾರ್ಥಿಗಳ ಜೊತೆ, ಸ್ನೇಹಿತರ ಜೊತೆ, ಪುಸ್ತಕಗಳ ಜೊತೆ ಎಲ್ಲ, ಅವಾಗ ಏನು ಒಡನಾಟ ಮಾಡಿದ್ವಿ, ಅದು ಯಾವಾಗ್ಲೂ ನಮಗೆ ಒಂದು ಸವಿ ನೆನಪಾಗಿ ಉಳಿದಿರುತ್ತೆ. ಮತ್ತೆ ಇನ್ನೊಂದು ನೈರ್ಮಲ್ಯ ದಿನ ಅಂದ್ರೆ ಇನ್ನೇನು ಸ್ವಚ್ಛತೆ ದಿನ ಅಂತಾನೆ ಬರುತ್ತೆ. ನಾವು ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಹೋಗ್ಬೇಕು. ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಜಾಗೃತಿ ಬರ್ಬೇಕು
3: ಸ್ವಚ್ಛತೆ ಬಗ್ಗೆ.
6: ಹನಿ ಹನಿ ಗುಡಿದ್ರೆ ಅಳ್ಳ ಅಂತಾರೆ, ಹಾಗೆ ಪ್ರತಿಯೊಬ್ಬರು ಸ್ವಚ್ಛತೆ ಬಗ್ಗೆ ಗಮನ ಕೊಡ್ತಾ ಹೋದ್ರೆ ತಂತಾನೆ ಸ್ವಚ್ಛತೆ ಮೂಡ್ತಾ ಹೋಗುತ್ತೆ. ನಾನು ಇತ್ತೀಚೆಗೆ ಸಿಂಗಾಪುರ್ ಪ್ರವಾಸ ಹೋಗಿತ್ತು ಲಾಸ್ಟ್ ವೀಕ್ ಅಲ್ಲಿ, ಅಲ್ಲಿ ಸ್ವಚ್ಛತೆಗೆ ತುಂಬಾ ಆದ್ಯತೆ
3: ಕೊಡ್ತಾರೆ.
6: ಹೌದೌದು, ನಾನು ಅಬ್ಸರ್ವ್ ಮಾಡಿದೆ. ಈಗ ನಾವು ಅಲ್ಲಿ ಹೋದಾಗ ನಮಗೂ ಭಯ ಆಗಿ ಅನೇಕ ಪೇಪರ್ ಪೀಸ್ ಗಳನ್ನ ಅದನ್ನೆಲ್ಲ ನಾನು ಹೊರಗಡೆ ಎಲ್ಲ ಚೆಲ್ದಲೆ ಬ್ಯಾಗ್ ಅಲ್ಲಿ ತುಂಬಕೊಂಡು ರೂಮ್ ನಲ್ಲಿ ತಗೊಂಡ್ಬಂದು ಚೆಲ್ತಾ ಇದೆ.
3: ಯಾಕಂದ್ರೆ ಹಾಕ್ಬಿಡ್ತಾರ ಅಂತ ಹೇಳಿ.
6: ಹೌದೌದು ಮೇಡಮ್, ದಂಡ ಬಂದು ಮತ್ತೆ ಯಾರು ಆತರ ಚೆಲ್ಲಲ್ವಲ್ಲ, ನಮಗೂ ಮನ್ಸು ಬರಲ್ಲ.
3: ಹಾಗಾಗಿ
6: ಅಲ್ಲಿ ಪ್ರತಿಯೊಬ್ಬರಿಗೂ ಕಾಳಜಿ ಇದೆ. ಈಗ ಪ್ರತಿಯೊಬ್ಬರಲ್ಲಿ ಕಾಳಜಿ ಇದ್ದಾಗ ಅದು ಒಬ್ರಿಗೊಬ್ರು ನೋಡ್ಕೊಂಡು ಅನುಸರಿಸ್ತಾರೆ, ಅದರಿಂದ ಒಂದು ಸ್ವಚ್ಛತೆಗೆ ಹಾದಿ ಮಾಡ್ಕೊಟ್ಟಂಗೆ ಆಗತ್ತೆ ಮೇಡಮ್.
3: ಹೌದಾ, ಆ ರೀತಿ ಎಲ್ಲ ಹೋದಾಗ ಅಲ್ಲಿ ನೋಡಿದಾಗಾದ್ರೂ ಅದನ್ನ ಮತ್ತೆ ಇನ್ನು ಇಲ್ಲಿ ಬಂದಾಗ ಅದನ್ನ ಫಾಲೋ ಮಾಡ್ಬೇಕಾ? ಅವಾಗ
6: ಮಾಡ್ಬೇಕು ಮೇಡಮ್. ನಾವು ಒಂದ್ ಸ್ವಲ್ಪ ಮಾಡ್ತಾ, ಪ್ರತಿಯೊಬ್ರು ಮಾಡ್ತಾ ಹೋದ್ರೆ ತಂತಾನೆ ಅದು ಸ್ವಚ್ಛತೆ ಬೆಳೀತಾ ಹೋಗುತ್ತೆ. ಅದು ಪ್ರತಿಯೊಬ್ಬರಲ್ಲೂ ಬರ್ಬೇಕು
3: ಬರ್ಬೇಕಂತ.
6: ಹೌದು, ಯಾಕಂದ್ರೆ ಎಲ್ಲವನ್ನು ಸರ್ಕಾರವೇ ಸಂಘ ಸಂಸ್ಥೆಗಳೇ ಮಾಡಕ್ ಆಗಲ್ಲ.
3: ಆಗಲ್ಲ ಸರ್.
6: ಹಾಗಾಗಿ
3: ಒಂದ್ ಪೇಪರ್, ಒಂದ್ ವಸ್ತುನ ಎಸಿಬೇಕಾದ್ರೂ ಬೇಡದಿರೋದು ಎಸೆಯ ಸರಿನಾ ಅಲ್ವಾ ಅಂತ ಒಂದ್ಸರಿ ಯೋಚನೆ ಮಾಡಿದ್ರೆ.
6: ನಿಜ ನಿಜ ಮೇಡಮ್. ಹೌದೌದು, ನಾವೇನೇ ತ್ಯಾಜ್ಯ ಎಸೆಯದಾಗ್ಲಿ ಪೇಪರ್ ಎಸೆಯದಾಗ್ಲಿ ಅದನ್ನ ವಿಲೇವಾರಿ ಮಾಡಿ ಜಾಗದಲ್ಲಿ ತಗೊಂಡಂಗ್ ಹಾಕಿದ್ರೆ ಓಕೆ, ಎಲ್ಲಿ ಬೇಕಲ್ಲಿ ಎಸ್ತ್ರೆ ಹಾಳಾಗೋಗುತ್ತೆ,
3: ಪರಿಸರ ಹಾಳಾಗುತ್ತೆ. ಹೌದು
6: ಹೌದೌದು, ಇವೆರಡು ಒಳ್ಳೆ ವಿಷಯನೇ
3: ತಂದಿದ್ದೀರಾ.
6: ವಿದ್ಯಾರ್ಥಿ ಆಗಿರ್ಬೇಕು, ಅದರಲ್ಲೂ ಒಂದು ಪರಿಸರದ ಜಾಗೃತಿ ಹೊಂದಿದಂತ ವಿದ್ಯಾರ್ಥಿ ಆದ್ರೆ ಇನ್ನು ದೇಶಕ್ಕೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು, ಪ್ರಪಂಚಕ್ಕೂ ಒಳ್ಳೇದು.
3: ಪ್ರಪಂಚಕ್ಕೆ ಒಳ್ಳೇದು, ದೇಶಕ್ಕೊಂದು ಆಸ್ತಿಯನ್ನು ಕೂಡ ಆಗ್ತಾರೆ.
6: ಹೌದೌದು, ಬರೀ ಜ್ಞಾನ ಸಂಪಾದನೆ ಜೊತೆಗೆ ಪರಿಸರ ಕಾಳಜಿನೂ ಇದ್ರೆ ಇನ್ನೂ ಸಂತೋಷದ ವಿಷಯನೇ ಮೇಡಮ್.
3: ಧನ್ಯವಾದ ಸರ್, ಕರೆ ಮಾಡಿ. ಬ್ರಹ್ಮಾನಂದ ರಾನಡೆ ಅವರು ವಿದ್ಯಾನಗರದಿಂದ ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ವಿಶ್ವ ವಿದ್ಯಾರ್ಥಿ ದಿನದ ಕುರಿತು, ಹಾಗೆ ಸ್ವಚ್ಛತೆಯ ದಿನದ ಕುರಿತು ಕೂಡ ಹೇಳ್ತಾ ಇದ್ರು. ಅಂದ್ರೆ ನಾವು ಯಾವುದೇ ಒಂದು ಕಸವನ್ನ ಈಗ ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮಲ್ಲಿ ಎಸಿಬಾರ್ದು ಅನ್ನುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಿದ್ರೆ ಬಹುಶಃ ನಾವು ಯಾವುದೇ ಒಂದು ಕಸವನ್ನ ಮನೆ ಹತ್ರ ಇರ್ಬೋದು, ಅಥವಾ ನಾವು ಬಸ್ಸಲ್ಲಿ ಹೋಗೋತ್ತಿಗಿರ್ಬೋದು, ಅಥವಾ ನೆಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರ ಎಲ್ಲಿ ಬೇಕಲ್ಲಿ ಎಸಿತೀವಲ್ಲ ಅದು ಹಾಗೆ ಎಸಿಬಾರ್ದು, ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಅನ್ನುವಂಥ ಒಂದು ಸಣ್ಣ ಒಂದು ವಿವೇಚನೆ ನಮಗೆ ಬಂತು ಅಂತ ಹೇಳಿದ್ರೆ ಇಡೀ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಇದುವರೆಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಕರೆ ಕಟ್ ಆಯಿತು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ
7: ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
8: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೇ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ವಿಶ್ವ ನೈರ್ಮಲ್ಯ ದಿನ ಇತ್ತು. ಡಾಕ್ಟರ್ ಭಾರತದ ಶ್ರೇಷ್ಠ ವಿಜ್ಞಾನಿಗಳು ಹಾಗೆ 11ನೇ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜನ್ಮದಿನ ಇವತ್ತಿರೋದ್ರಿಂದ ಅವರಿಗೆ ವಿದ್ಯಾರ್ಥಿಗಳಂದೇ ತುಂಬ ಇಷ್ಟ ಇರೋದ್ರಿಂದ ಹಾಗೆ ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಕೊಂಡಿದ್ರು. ಆದ್ದರಿಂದ ಅವರ ಜನ್ಮದಿನವನ್ನು ವಿಶ್ವ ವಿದ್ಯಾರ್ಥಿ ದಿನ ಅಂಥೇಳಿ ಆಚರಿಸಲಾಗುತ್ತೆ. ಎಲ್ಲರೂ ಕೂಡ ವಿದ್ಯಾರ್ಥಿ ದಿನದ ಕುರಿತು ಹಾಗೆ ನೈರ್ಮಲ್ಯದ ದಿನದ ಕುರಿತು ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ
11: ಹಲೋ ಮೇಡಮ್ ಅವರೇ, ನಮಸ್ಕಾರ.
3: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಾ?
11: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವು ಹೇಗಿದ್ದೀರಾ? ಕಾಫಿ ಆಯ್ತಾ?
3: ಕಾಫಿ ಆಯ್ತು ಸರ್, ನಾವು ಚೆನ್ನಾಗಿದ್ದೀವಿ ಸರ್. ಮತ್ತೆ ಸರ್, ದಸರಾ ಹಬ್ಬ ಆಚರಣೆ ಜೋರಿದೆಯಾ?
11: ಏನ್ ಜೋರು ಇದೆ ನಮ್ದು, ಏನ್ ಕೆಲಸ ಮಾಡೋದೇ ಒಂದ್ ಜೋರು ಮೇಡಮ್ ಅವರೇ.
3: ಅಂಗಡಿ ಪೂಜೆ ಎಲ್ಲ ಇಲ್ವಾ
11: ಮೇಡಮ್ ಅವರೇ?
3: ಅಂಗಡಿ ಪೂಜೆ ಎಲ್ಲ ಇಲ್ವಾ?
11: ಇಲ್ಲ, ಅಂಗಡಿ ಪೂಜೆ ನಾವು ದೀಪಾವಳಿ ಮಾಡ್ತೀವಿ ಮೇಡಮ್. ಈಗ ಮಾಡಲ್ಲ, ದೀಪಾವಳಿ ಅಮಾಸೆ ಇರುತ್ತಲ್ಲ ಅವಾಗ ಮಾಡ್ತೀವಿ ಮೇಡಮ್. ಈಗ ಮಾಡಿಲ್ಲ, ಈಗ ಆಗಿದ್ರೆ ಎಲ್ಲ ಕ್ಲೀನ್ ಮಾಡೋದು ಅದು ತುಂಬಾ ಕೆಲಸ ಇರ್ತಿತ್ತು, ಆದ್ರೆ ಈಗ ನಾವು ಮಾಡೋದಿಲ್ಲ, ಹಂಗಾಗಿ ಕೆಲಸ ಮಾಡ್ತಾ ಇದೀವಿ ಮೇಡಮ್ ಅವರ.
3: ಸರ್, ಇವತ್ತು ವಿದ್ಯಾರ್ಥಿ ದಿನ ಹಾಗೆ ನೈರ್ಮಲ್ಯ ದಿನದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು.
11: ಹೌದು ಮೇಡಮ್ ಅವರೇ, ಒಳ್ಳೆ ವಿಷಯ ತಗೊಂಬಂದಿದ್ದೀರಾ. ಮೊದಲನೇದಾಗಿ ನಾನು ಅಬ್ದುಲ್ ಕಲಾಂ ಸರ್ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ವಿದ್ಯಾರ್ಥಿಗಳ ಜೀವನ ಅಂದ್ರೆ ಅದು ಒಂಥರ ಗೋಲ್ಡನ್ ಟೈಮ್ ಇದ್ದಂಗೆ. ಈಗ ಈ ವಿದ್ಯಾರ್ಥಿಗಳು ಯಾವ ಸಮಯದಲ್ಲಿ ಅವರು ಒಂದು ವಿದ್ಯೆ ಕಲಿಬೇಕು ಅಂತ ಇರುತ್ತೆ, ಅದ ಆ ಟೈಮ್ನಲ್ಲಿ ಅವರು ವಿದ್ಯೆ ಕಲಿಬೇಕಾಗುತ್ತೆ. ಅದು ಒಂದು ಟೈಮ್, ಅದು ಅವರು ವಿದ್ಯೆ ಕಲಿಯೋದಾಗಿರ್ಬೋದು, ಮಕ್ಕಳ ಜೊತೆ ಆಟ ಆಡಬಹುದಾಗಿರ್ಬೋದು, ಕೀಟ್ಲೆ ಮಾಡೋದಾಗಿರ್ಬೋದು, ಮತ್ತೆ ಒಂದ್ ಪೇಂಟಿಂಗ್ ಆಗಿರ್ಬೋದು, ಕಟಿಂಗ್, ಒಂದು ಪೇಪರ್ ಕಟಿಂಗ್ ಆಗಿರ್ಬೋದು, ಏನೇ ಒಂದು ಕಲಿಬೇಕು ಅದನ್ನು ಅವರು ವಿದ್ಯಾರ್ಥಿಗಳಿದ್ದಾಗಲೇ ಅವನ್ನೆಲ್ಲಾನು ಕಲಿಯಕ್ ಸಾಧ್ಯ. ಬೇರೆ ಅವರು ಈಗ ಬಳ್ಳಿ ಇದ್ದಾಗಲೇ ನಾವು ಯಾವ ತರ ಬೇಕಾದ್ರು ಅದನ್ನ ಹಬ್ಬಿಸ್ಬೋದು, ಅದೇ ದೊಡ್ಡದಾದ್ಮೇಲೆ ಅದೇನು ಮಾಡಕ್ಕೆ ಬರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿದ್ದಾಗಲೇ ನಾವು ಅವರನ್ನ ಸರಿಯಾಗಿ ಬೆಳೆಸ್ಬೇಕು, ಆಮೇಲೆ ಅವ್ರಿಗೆ ನಾವು ಓದೋದ್ರ ಜೊತೆಗೆ ಆ ಒಂದು ಶಿಸ್ತನ್ನ ಕಲಿಸ್ಬೇಕಾಗತ್ತೆ. ಹೇಗಿರ್ಬೇಕು ನಾವು, ಮಕ್ಕಳು ಯಾವ ತರ ಇರ್ಬೇಕು, ದೊಡ್ಡವ್ರಿಗೆ ಯಾವ ತರ ಮರ್ಯಾದೆ ಕೊಡ್ಬೇಕು, ಒಂದು ಗೌರವದಿಂದ ಮಾತಾಡ್ಸೋದಾಗಿರ್ಲಿ, ಒಂದು ಮನೆಗೆ ಬಂದವ್ರಿಗೆ ಯಾವ ತರ ಮಾತಾಡ್ಸ್ಬೇಕು, ಹೊರಗೆ ಹೋದಾಗ ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ನಾವು ಆ ಶಿಸ್ತನ್ನು ಕೂಡ ನಾವು ಕಲಿಸ್ಬೇಕಾಗುತ್ತೆ. ಓದೋದ್ರ ಜೊತೆಗೆ ಅದನ್ನು ಕೂಡ ಕಲಿಸ್ಬೇಕಾಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಅವ್ರು ಆ ಸಮಯದಲ್ಲಿ ನಾವು ಏನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗುತ್ತೆ. ಅವ್ರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ನಾವು ಏನ್ ಕಲ್ಸಿದ್ರು ಕಲಿತಾರೆ, ಏನ್ ಹೇಳಿದ್ರು ಅವ್ರು ಕಲಿತೆ ಕಲಿತಾರೆ. ಹಾಗಾಗಿ ವಿದ್ಯಾರ್ಥಿಗಳಿದ್ದಾಗ್ಲೇ ಅವ್ರಿಗೆ ನಾವು ಸರಿಯಾದ ಒಂದು ದಾರಿ ತೋರಿಸ್ಬೇಕು, ಸರಿಯಾಗಿ ಓದಕ್ಕೆ ಹೇಳ್ಬೇಕು, ಮತ್ತೆ ಒಂದು ಸಂಸ್ಕಾರ ಕೂಡ ಕಲ್ಸ್ಬೇಕಾಗತ್ತೆ.
3: ಇದನ್ನೇ ಕಲಾಂ ಅವ್ರು ಕೂಡ ಹೇಳ್ತಾರೆ ಅವ್ರ ಮಾತಲ್ಲಿ, ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತೆ ಮೌಲ್ಯಗಳನ್ನ ಕಲ್ಸಿ ಮಕ್ಕಳಿಗೆ ಅಂತ ಹೇಳಿ ಅಂತ.
11: ಖಂಡಿತ ಅವ್ರು ಹೇಳೋದು ನೂರಕ್ಕೆ ನೂರು ಸತ್ಯ ಇದೆ ಮೇಡಮ್. ಅದು ಯಾಕೆಂದ್ರೆ ಅವರು ಅವರು ಎಷ್ಟು ಒಂದು ಅವ್ರ ಹೆಸರಿದೆ ಅಂದ್ರೆ ನಿಜಕ್ಕೂ ಅವ್ರ ಅವ್ರ ಹೆಸರು ಹೇಳಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅವ್ರ ಒಂದು ಸಾಧನೆ ಆಗಿರ್ಬೋದು, ಅವ್ರ ಒಂದು ಒಳ್ಳೆತನ ಆಗಿರ್ಬೋದು,
3: ನಿಜಕ್ಕೂ
11: ತುಂಬಾ ಖುಷಿ ಆಗುತ್ತೆ. ಅವ್ರ ಬಗ್ಗೆ ಏರಿಷ್ಟು ಹೇಳಿದ್ರು ಕಡಿಮೆನೆ ಆಗ್ಬಿಡ್ರಿ ಮೇಡಮ್ ಅವರೇ. ಆಮೇಲೆ ಇನ್ನು ಸ್ವಚ್ಛತೆ ವಿಚಾರಕ್ಕೆ ಬಂದ್ರೆ ನೋಡ್ರಿ ಮೇಡಮ್ ಅವ್ರೆ, ಸ್ವಚ್ಛತೆ ವಿಚಾರದಾಗ ನಾನು ಬಹಳ ಒಂದು ಕಾಳಜಿ ತಗಂತೇನೆ. ಯಾಕೆಂತಂದ್ರೆ ಈಗ ನಾವು ನಮ್ಮ ಮನೆಯಿಂದನೇ ಒಂದು ಸ್ವಚ್ಛತೆಗ ಸ್ಟಾರ್ಟ್ ಆಗ್ಬೇಕಾಗುತ್ತೆ. ನಮ್ಮ ಮನೆ ಸ್ವಚ್ಛವಾಗಿರ್ಬೇಕು, ನಮ್ಮ ಅಂಗಳ ಸ್ವಚ್ಛವಾಗಿರ್ಬೇಕು, ನಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿದ್ದಾಗ ಮಾತ್ರ ಈ ನಮ್ಮ ಒಂದು ದೇಶ ಚೆನ್ನಾಗಿ ಕಾಣುತ್ತದೆ. ಯಾಕಂದ್ರೆ ನೋಡ್ರಿ ಈಗ ನಾವು ಎಷ್ಟು ಕಡೆ ನೋಡ್ತಾ ಇರ್ತೀನಿ ಅಂದ್ರೆ, ಬೆಳಗ್ಗೆ ಬೇಗನೆ ಬರ್ತಾರೆ, ಕಸ ಹಿಡ್ಕೊಂಡ್ ಬರ್ತಾರೆ, ವಾಕ್ ಹೋಗಕ್ಕೆ ಅಂತ ಬರ್ತಾರೆ, ಅವಾಗ ಕಸ ಹಿಡ್ಕೊಂಡ್ ಬರ್ತಾರೆ. ಆ ಕಡೆ ಈ ಕಡೆ ನೋಡ್ಬಿಟ್ಟು ಆ ಖಾಲಿ ಸೈಟ್ ಗಳಾಗೆಲ್ಲ ಬಿಸಾಕಿ ಹೋಗ್ತಾ ಇರ್ತಾರೆ ಮೇಡಮ್. ತುಂಬಾ ಬೇಸರ ಆಗುತ್ತೆ ನನಗೆ ಆತರ ಮಾಡೋದ್ರಿಂದ.
3: ಆತರ ಕಸ ಎಸಿಬಾರ್ದು ಅಂತ ಒಂದು ಪ್ರಜ್ಞೆ ಬರ್ಬೇಕು ಜನರಲ್ಲಿ.
11: ಯಾಕೆಂದ್ರೆ ಅವ್ರ ಆತರ ಎಸಿ ಅಂತ ಇದೇ ಇಲ್ಲ. ಯಾಕೆಂದ್ರೆ ಅದು ಹಿಂದೆಲ್ಲ ಇತ್ತೋ ಏನೋ ಗೊತ್ತಿಲ್ಲ, ಹಿಂದಿನ ವರ್ಷಗಳಲ್ಲೆಲ್ಲ ಆತರ ಇತ್ತೋ. ಆದ್ರೆ ಈಗ ಕಾಲ ಬದಲಾಗಿದೆ ನೋಡ್ರಿ. ಪ್ರತಿ ಒಂದು ಬೀದಿಯಲ್ಲೂ ಕೂಡ ಅವರು ಮೈಕ್ ಹಾಕೊಂಡು ಪ್ರತಿ ದಿನವೂ ಕೊಡ್ತಾ ಬರ್ತಾರ, ಮನೆ ಮುಂದೆ ಬರ್ತಾರೆ. ಅವಾಗ ಅವ್ರಿಗೆ ಕೊಟ್ರೆ ಆ ಈ ಒಂದು ಪರಿಸರನ ಹಾಳಾಗೋದಿಲ್ಲ, ಆಮೇಲೆ ಸ್ವಚ್ಛತೆನೂ ಕ್ಲೀನ್ ಆಗಿ ನಾವು ಕಾಪಾಡ್ಕೋಬೇಕಾಗತ್ತೆ. ಆಮೇಲೆ ಅವ್ರಿಗೆ ನಾವು ಕಸ ಕೊಡೋದ್ಕಿಂತ ಮುಂಚೆ ನಾನು ಯಾವಾಗ್ಲೂ ಹೇಳೋದಷ್ಟೇನೆ, ನಮ್ಮ ಮನೆ ಕಸನ ನಾವೇ ವಿಂಗಡಣೆ ಮಾಡಿ ಆದಷ್ಟು ಒಂದು ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಈ ತ್ಯಾಜ್ಯ ಆಗಿರ್ಬೋದು, ಪ್ರತಿ ಒಂದನ್ನು ನಾವೇ ಅವ್ರಿಗೆ ವಿಂಗಡಣೆ ಮಾಡಿಕೊಟ್ಟಾಗ ಅವ್ರಿಗೂ ಕೂಡ ಅದನ್ನ ಸುಲಭ ಆಗುತ್ತೆ. ಅದನ್ನ ಕಸ ಹಾಕ್ಯನಕಾಗ್ಲಿ ಮತ್ತೆ ಅವ್ರು ಅಲ್ಲಿ ಹೋಗಿ ವಿಂಗಡಣೆ ಮಾಡ್ಕೊಳಕಾಗ್ಲಿ ಸುಲಭವಾಗುತ್ತೆ. ಈಗ ನಾವು ಅವೆಲ್ಲ ಯಾರು ಮಾಡೋದು ಅಂತ ಎಲ್ಲಾ ಕಸನು ಒಟ್ಟಿಗೆ ಸೇರಿಸಿ ಕೊಟ್ಟಾಗ ಹೌದಾ ತುಂಬಾ ಕಷ್ಟ ಆಗುತ್ತೆ ಮೇಡಮ್ ಅವ್ರೆ ಅವ್ರಿಗೆ. ಯಾಕಂದ್ರೆ ನಾನು ಅದನ್ನೇ ಹೇಳೋದು, ಈಗ ನಮ್ಮನೆ ಕಸ ನಾವ್ ಬೇರೆ ಬೇರೆ ಮಾಡಕ್ಕೆ ನಾವೇ ಒಂದು ಅಸಹ್ಯ ಪಡ್ಕೊಂತೇವೆ ಅಂತ ಅಂದಾಗ ನಮ್ಮನೆ ನಮ್ಮ ಎಲ್ಲಾರು ಕಸ ಮನೆ ಕಸಗಳನ್ನ ಅವ್ರು ಬೇರ್ಪಡಿಸ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ನೋವಾಗಿಲ್ಲ, ನೋವು ಆಗೇ ಆಗುತ್ತೆ. ಅವ್ರು ನಮಂಗೆ ಮನಸ್ಸರು ಮೇಡಮ್ ಅವ್ರೆ, ಅವ್ರಿಗೂ ಒಂದ್ ಜೀವನ ಇರುತ್ತೆ, ಎಂಟಿ ಮಕ್ಳು ಎಲ್ಲ ಇರ್ತಾರೆ, ಸಂಸಾರ ಇರುತ್ತೆ. ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿಂದ ಇತ್ತಲ ನಾವ್ ಏನ್ ಮಾಡಿದವ ಲೆಕ್ಕ ಅಲ್ಲ. ಇಲ್ಲಿಂದ ಇತ್ತಲ ಇನ್ ಮುಂದಕ್ಕಾದ್ರು ನಾವು ಸ್ವಲ್ಪ ಅವ್ರಿಗೆ ಯಾವ ತರ ಕಸ ಕೊಡ್ಬೇಕು ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ ಮೇಡಮ್. ಅವ್ರೆ
3: ಕಸವನ್ನ ಡಿವೈಡ್ ಮಾಡಿ ವಿಂಗಡಣೆ ಮಾಡ್ಕೊಡ್ಬೇಕು, ಹಸಿ ಕಸ ಒಣ ಕಸ.
11: ಖಂಡಿತವಾಗ್ಲು ಮೇಡಮ್ ಅವ್ರೆ, ನಾವು ನಮ್ಮ ಅಂಗಡಿ ಹತ್ರ ಆಗ್ಲಿ ಮನೆ ಹತ್ರ ಆಗ್ಲಿ ಒಂದ್ ಪೇಪರ್ ಬಿದ್ರು ಕೂಡ ಅದನ್ನ ತೆಗೆದು ಒಂದು ಡಬ್ಬಕ್ ಹಾಕ್ತೇವೆ ಮೇಡಮ್ ಅವ್ರೆ. ನಾವು ಆದಷ್ಟು ಸ್ವಚ್ಛತೆ ಕಾಪಾಡ್ಕೋಬೇಕು. ನಮ್ಮ ಅಂಗಡಿ ನಮ್ಮ ಮನೆ ಚೆನ್ನಾಗಿ ಇದ್ರೆ ದೇಶನೇ ಚೆನ್ನಾಗಿರುತ್ತೆ, ಪರಿಸರ ಕೂಡ ಚೆನ್ನಾಗಿರುತ್ತೆ, ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ ಅನ್ನೋದೇ ನನ್ನ ಒಂದು ಭಾವನೆ ಮೇಡಮ್ ಅವ್ರೆ.
3: ಹೌದು ಸರ್, ಎಲ್ಲರೂ ಈ ರೀತಿನೇ ಯೋಚನೆ ಮಾಡ್ಬೇಕು ಅಂತ ಹೇಳ್ಬೋದು.
11: ಎಲ್ರು ಯೋಚನೆ ನಾನ್ ಮಾಡ್ದಂಗೆ ಎಲ್ರು ಯೋಚನೆ ಮಾಡ್ಬಿಟ್ರೆ ನಮ್ಮ ಭಾರತ ದೇಶ ಸುಂದರವಾಗಿ ಕಾಣಕ್ಕೆ ಯಾವ್ದೇ ಒಂದು ಇದೇ ಇರಲ್ಲ,
3: ಸ್ವಚ್ಛ ಭಾರತ
11: ಆಗುತ್ತೆ.
3: ಓಕೆ ಸರ್, ತುಂಬಾ ಒಳ್ಳೆ ವಿಚಾರವನ್ನ ತಿಳಿಸಿದ್ರಿ, ಧನ್ಯವಾದ ಸರ್.
11: ಧನ್ಯವಾದಗಳು ಮೇಡಮ್ ಅವ್ರೆ, ನಮಸ್ಕಾರ.
3: ರತ್ನಾಕರ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿಯನ್ನ ಇಟ್ಕೊಂಡು ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
12: ಹಲೋ
3: ಸರ್, ನಮಸ್ತೆ.
12: ಹಲೋ, ನಮಸ್ತೆ ಮೇಡಮ್.
3: ಸಿಟಿ ಚಂದ್ರಶೇಖರ್ ಸರ್. ಹಲೋ ಸರ್, ಕೇಳ್ತಾ ಇದೀಯಾ? ಮಳೆ ಬರ್ತಾ ಇದೆಯಾ ನೋಡಿ ಸರ್, ಎಲ್ಲ ಕಡೆ ಮಳೆ ಇಲ್ಲ, ಬಿಸಿಲು ಅಂತಿದ್ದಾರೆ. ನಿಮ್ ಹಾಸನದಲ್ಲಿ ನೋಡಿ ಮಳೆ ಬರ್ತದೆ. ಹೌದಾ? ಮಳೆ ಬಂತು ಅಂತ ಖುಷಿ ಪಡ್ಬೇಕಾಗಾದ್ರೆ
12: ಖುಷಿ ಪಡಬೇಕು.
3: ಎಲ್ಲ ಕಡೆ ಮಳೆನೇ ಇಲ್ಲ,
12: ಗಾಡಿ ಜಾಸ್ತಿ ಆಗಿದೆಯಲ್ಲ. ಗಾಡಿ ಜಾಸ್ತಿ ಆದಾಗ ಏನಾರ ಅನಾಹುತ, ಸೀಟ್ ಎಲ್ಲ ಆರೋದ, ಹಂಚಿ ಎಲ್ಲ ಆರೋದ, ಏನಾರ ಅನಾಹುತ.
3: ಹೌದು, ಗಾಳಿ ಇದ್ದಾಗ ಕಷ್ಟ,
12: ಬಂದ್ರೂ ಕಷ್ಟ, ಬರದೇ ಕಷ್ಟ ಅನ್ನಂಗ ಆಗಿದೆ ಈಗ.
3: ಹಲೋ ಸರ್, ಕೇಳ್ತಿದ್ಯಾ ಸರ್?
12: ಹೇಳಿ
3: ಸರ್. ಇವತ್ತು ವಿದ್ಯಾರ್ಥಿ ದಿನ, ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ನೈರ್ಮಲ್ಯ ದಿನ, ಎರಡ್ ದಿನ ಇದೆ ಸರ್. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜನ್ಮದಿನ ಇವತ್ತು.
13: ಹೌದು, ಉತ್ತಮ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅಂದ್ರೆ ಒಳ್ಳೆ ರಾಷ್ಟ್ರಪತಿ ಆಗಿದ್ರು, ಆಗ್ಮಿ ಆಗಿದ್ರು, ಎಲ್ಲ
3: ಚೆನ್ನಾಗಿತ್ತು.
13: ಮಕ್ಕಳ ಜೊತೆ ಚೆನ್ನಾಗಿ ಬೆರೀತಾ ಇತ್ತು,
3: ಮಕ್ಕಳ ಜೊತೆಗೆ. ಹೌದು, ವಿದ್ಯಾರ್ಥಿಗಳ ಜೊತೆ ಸಂವಾದ.
13: ನೇರ ಬಿಟ್ಟರೆ ಇವರು ಕಲಾಮೆ ಜಾಸ್ತಿ
3: ಮಕ್ಕಳ ಜೊತೆ ಬೆರೀತಿದ್ದಾರೆ.
13: ಆಮೇಲೆ ಈಗ ವಿದ್ಯಾರ್ಥಿ ಜೀವನ ಅಂದ್ರೆ, ವಿದ್ಯಾರ್ಥಿ ಜೀವನ ಅಂದ್ರೆ ಗೋಲ್ಡನ್ ಲೈಫ್ ಮೇಡಮ್. ಅದು ಏನಪ್ಪಾ ಅಂದ್ರೆ, ವಿದ್ಯಾರ್ಥಿ ಜೀವನ ಅಂದ್ರೆ ನಾವು ಚಿನ್ನದ ಲೈಫ್ ಅಂದ್ರೆ ಚಿನ್ನ ತರ ಕಾಪಾಡ್ಕೋಬೇಕು, ನಾವು
3: ಕಾಪಾಡ್ಕೋಬೇಕು.
13: ಅದೇನ್ ಮಾಡ್ತೀವಿ ಅಂದ್ರೆ, ನಾವು ಏನೇನೋ ಸುಮ್ನೆ ಇಂಗ್ಲಿಷ್ ಎಲ್ಲ ಈ ಟೆಕ್ಸ್ಟ್ ಬುಕ್ ಕಲ್ತ್ಕೊಂಡು ಅದನ್ನ ನಾವು ಇದ್ ಮಾಡ್ತೀವಿ,
3: ಹಾಳು ಮಾಡ್ಕೋಬಾರ್ದು.
13: ಅದನ್ನ ಏನ್ ಮಾಡಬೇಕು, ಸದುಪಯೋಗ ಪಡ್ಕೊಳ್ಳೋಲ್ಲ ನಾವು. ಸಿನಿಮಾ ನೋಡೋದು, ಮಜಾ ಮಾಡೋದು, ಹೋಟ್ಲ್ ಹೋಗೋದು, ಅದ್ರ ಮಾಡ್ಕೋಬಿಡ್ತೇವೆ.
3: ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಒಳ್ಳೆ ರೀತಿ
13: ಅನುಭವಿಸ್ಬಿಟ್ಟು ಆಮೇಲೆ ಆಮೇಲೆ ಭವಿಷ್ಯದಲ್ಲಿ ಓಡಾಡ್ಬೇಕು.
3: ಅವಾಗ ಪಶ್ಚಾತ್ತಾಪ ಪಡಬೇಕಾಗುತ್ತೆ,
13: ಜೀವನ ಸದುಪಯೋಗ ಪಡ್ಕೋಬೇಕು ಮೇಡಮ್. ನಮ್ಮ ನಾವು ಜೀವನದಲ್ಲಿ ನೆಲೆದಿಲ್ಲ ಅಂತ ಒಂದು ಏರ್ಪಾಡು ಕರೆಕ್ಟ್ ಮಾಡ್ಕೋಬೇಕು,
3: ಮಾಡ್ಬೇಕು.
13: ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ನಾವು ಜೀವನದಲ್ಲಿ ನಿಲ್ಲೋದಕ್ಕೆ ಒಂದು ಒಳ್ಳೆ ಉತ್ತಮ ಮಾರ್ಗವನ್ನು ಹುಡುಕಬೇಕು,
3: ಮಾರ್ಗ ಹುಡ್ಕೋಬೇಕು ಅಂತ.
13: ಅವಾಗ ಸರಿ ಆಗುತ್ತೆ.
3: ಹೌದು ಸರ್.
13: ಮತ್ತೆ ಇನ್ನು ಸ್ವಚ್ಛತಾ ದಿನ ಅಂದ್ರೆ, ಸ್ವಚ್ಛತಾ ದಿನ ಇದೇ ಇದೆ ಉತ್ತಾಯ ಮಾಡ್ತಾ ಇರ್ತಾರೆ, ಜನ ಹೇಳ್ತಾ ಇರ್ತಾರೆ, ಜನ ಏನ್ ಹೇಳಿದ್ರು ಅವ್ರು ಮಾಡೋದು ಮಾಡ್ತಾ ಇರ್ತಾರೆ. ಜನರಿಗೆ ಸ್ವಂತ ಬುದ್ಧಿ ಇರ್ಬೇಕು ಮೇಡಮ್ ಅವ್ರಿಗೆ,
3: ಸ್ವಂತ ಬುದ್ಧಿ
13: ಅವ್ರಿಗೆ ಮೂಲ ಮೂಲದಿಂದ ಹುಟ್ಟಬೇಕು. ಅವ್ರು ಸ್ವಚ್ಛ ಭಾರತ ಸ್ವಚ್ಛವಾಗಿರ್ಬೇಕು,
3: ಅವರಿಗೆ ಮನಸ್ಸಿಗೆ ಬರ್ಬೇಕು.
13: ಅವ್ರ ಮನಸ್ಸಿಗೆ ಬರ್ಬೇಕು, ಯಾಕೆ ಕಾನೂನು ಆಗ್ಲಿ ಇದೇ ಆಗ್ಲಿ ಏನು ಮಾಡಕ್ಕಾಗಲ್ಲ. ಅದ್ರ ವಿದ್ಯಾವಂತರದೇ ಸ್ಥಿತಿಗಳಲ್ಲೇ ಜಾಸ್ತಿ ಮಾಡಿದ್ರು ವ್ಯವಸ್ಥೆ. ಪ್ಲಾಸ್ಟಿಕ್ ಬಿಟ್ಟು ಬೇರೆ ಇತರ ವಸ್ತುಗಳನ್ನ ಸಾವಯವ ಗೊಬ್ಬರ ಮಾಡ್ಕೋಬಹುದು,
3: ಗೊಬ್ಬರ ಮಾಡಬಹುದು ಅಂತ.
13: ಸಿಟಿಲಿ ಏನಪ್ಪಾ ಅಂದ್ರೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಇಲ್ಲಿ ಏನಪ್ಪಾ ಸಿಟಿಗಳಲ್ಲಿ ಇವೆಲ್ಲ ಗೋಧಿ ಮಜ್ಜೂರಿ ಹೊರಗಡೆ ತಿಂಡಿ ತಿನ್ನೋದೆಲ್ಲ ಪ್ಯಾಕ್ ಮಾಡಿದ್ರೆ ಪಾರ್ಸೆಲ್ ಪ್ಯಾಕ್ ಮಾಡಿದ್ರೆ ಬರೀ ಪ್ಲಾಸ್ಟಿಕ್ ಇರುತ್ತೆ,
3: ಕವರ್ ಸಂಖ್ಯೆ ಜಾಸ್ತಿ,
13: ಅರ್ಧ ಬರ್ದ ತಿಂದು ಎಲ್ಲಾರು ಬಿಸಾಡ್ಬಿಡ್ತಾರೆ. ಇಲ್ಲಿ ಎಣ್ಣೆಗಳೆಲ್ಲ ಜಾಸ್ತಿ ಆಗ್ಬಿಡ್ತವೆ. ಆಮೇಲೆ ಪರಿಸರ ಇದೆ, ಪ್ಲಾಸ್ಟಿಕ್ ಎಲ್ಲ ಭೂಮಿಗೆ ಸೇರ್ಬಿಟ್ರೆ ಭೂಮಿ ಪ್ಲಾಸ್ಟಿಕ್ ವಿಷ ಇದ್ದಾಗೆ
3: ಮಲಿನ ಆಗುತ್ತೆ,
13: ಎಲ್ಲ ಆಗಲ್ಲ. ಮತ್ತೆ ಮಳೆ ಬಂದಾಗ ಏನಾಗುತ್ತೆ ಅಂದ್ರೆ, ಪ್ಲಾಸ್ಟಿಕ್ ಎಲ್ಲ ಒಂಥರ ಹೋಗಿ ಅಮ್ಮೋರಿ ಹತ್ರ ಕಟ್ಕೊಬಿಟ್ರೆ ನೀರು ತೋಣದೆಲ್ಲ
3: ಹೋಗುತ್ತೆ,
13: ಎರಡನೇ ಬ್ಲಾಕ್ ಆಗುತ್ತೆ.
3: ಪ್ಲಾಸ್ಟಿಕ್ ಎಸಿಬಾರ್ದು ಅಂತ ಹೇಳಿ ನೀವ್
13: ಹೇಳಬೇಕಲ್ಲ, ಎಸಿಬಾರ್ದು ಅನ್ನೋದು ಕೆಲವು ಜಾಗಗಳಲ್ಲಿ ಇಟ್ಟಿರ್ತಾರೆ, ಮನೆ ಪ್ಲಾಸ್ಟಿಕ್ ಹಾಕೋದಕ್ಕೆ ಒಂದ್ ಸಬ್ ಇಟ್ಟಿರ್ತಾರೆ, ಅಲ್ಲಿ ಹಾಕ್ಬೇಕು. ಅಲ್ಲಿ ಹಾಕ್ಬೇಕು, ಹಾಕೋ ಮನಸ್ಸು ನಮ್ಗಿರ್ಬೇಕಷ್ಟೇ, ಪಕ್ಷ ಜನತೆಗಿರ್ಬೇಕು,
3: ಜನಗಿರ್ಬೇಕು.
13: ಅವ್ರು ಇಲ್ಲ ಇಟ್ಬಿಟ್ಟು ಅವ್ರ ಪಡೆ ಇಟ್ಬಿಟ್ಟು ಇವ್ರು ಹಾಕ್ತಾ ಇದ್ರೆ ಏನು ಪ್ರಯೋಜನ ಆಗಲ್ಲ,
3: ಪ್ರಯೋಜನ ಇಲ್ಲ ಅಂತ.
13: ಒಟ್ಟಲ್ಲಿ ಏನಪ್ಪಾ, ಶಾಲಾ ಹಂತಗಳಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದನ್ನ ಪರಿಸರ ಬಗ್ಗೆ ಕಾಳಜಿ, ಸ್ವಚ್ಛತೆ ಬಗ್ಗೆ ಕಾಳಜಿಯನ್ನ ಶಿಕ್ಷಣ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಮತ್ತೆ ಅವರೆಲ್ಲ ಹೇಳ್ಕೊಡ್ಬೇಕು. ಇವರು ಶಿಕ್ಷಣ ಸಂಸ್ಥೆಯಲ್ಲಿ ಒಂದೊಂದು ವಿಷಯ ಇಟ್ಟು ಬೋಧನೆ ಮಾಡ್ಬೇಕು ಮಕ್ಕಳಿಗೆ,
3: ವಿದ್ಯಾರ್ಥಿ ಜೀವನದಲ್ಲೇ ಇವನ್ನೆಲ್ಲ ಹೇಳ್ಕೊಡ್ಬೇಕು,
13: ಅದನ್ನ ಬೋಧನೆ ಮಾಡಿದ್ರೆ ಅವರು. ಅದರಿಂದ ಆಗ ಸಾಧಕ ಬಾಧಕಗಳು, ಪ್ಲಾಸ್ಟಿಕ್ ಇಂದ ಏನೇನಾಗುತ್ತೆ ಅವೆಲ್ಲ, ಏನು ಏನು ದೇಹಕ್ಕೆ ಏನಾಗುತ್ತೆ, ಮನುಷ್ಯರಿಗೆ ಏನಾಗುತ್ತೆ, ಪ್ರಾಣಿಗೆ ಏನಾಗುತ್ತೆ, ಅವೆಲ್ಲ ಅವ್ರ ಮನಸ್ಸಲ್ಲಿ ಇದು ಮಾಡಿದ್ರೆ, ಮಕ್ಕಳ ಮನಸ್ಸಲ್ಲಿ ಇದು ಮಾಡಿದ್ರೆ, ಅವ್ರ ಮುಂದೆ ಪ್ರಜ್ಞಾವಂತರಾಗಿ ಅವರು ಪ್ಲಾಸ್ಟಿಕ್ ಅನ್ನ ಯಾವ ತರ ವಿಲೇವಾರಿ ಮಾಡಬೇಕು ಆ ತರ ವಿಲೇವಾರಿ
3: ಮಾಡ್ತಾರೆ. ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
13: ನಮ್ಮ ಸಮಾಜದಲ್ಲಿ ಕೆಲವು ಸಮಸ್ಯೆಗಳು
3: ಬಗೆಹರಿಯುತ್ತೆ ಅಂತ. ಓಕೆ ಸರ್, ಧನ್ಯವಾದ ಸರ್, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ, ಧನ್ಯವಾದ ಸರ್. ಸಿಟಿ ಚಂದ್ರಶೇಖರ್ ಸರ್ ಅವರು ಅತ್ತಿಚೌಡನಹಳ್ಳಿಯಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ. ವೆಂಕಟೇಶ್ ಸರ್, ಹಲೋ.
14: ನಮಸ್ಕಾರ
3: ಸರ್, ಎಲ್ಲಿಂದ ಕರೆ ಮಾಡ್ತಿರೋದು ವೆಂಕಟೇಶ್ ಸರ್ ಅವರು?
14: ಪುತ್ತೂರು ಗೇರು ಸಂಶೋಧನಾ ಕೇಂದ್ರ,
3: ಪುತ್ತೂರಿನಿಂದನಾ?
14: ಐಸಿಆರ್ ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್.
3: ಹಾ ಸರ್. ಹಲೋ ಸರ್, ಕೇಳ್ತಿದ್ಯಾ? ವಾಯ್ಸ್ ಕೇಳ್ತಾ ಇದೆಯಾ ಸರ್?
14: ಕೇಳ್ತೇನೆ
3: ಸರ್. ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ನೈರ್ಮಲ್ಯ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
14: ವೆರಿ ಗುಡ್, ನಮ್ಗೆ ತುಂಬಾ ರಿಲೆವೆಂಟ್ ಟಾಪಿಕ್ ಮೇಡಮ್, ತುಂಬಾ ಸಂತೋಷ ಆಯ್ತು.
3: ಹಾ ಸರ್,
14: ಎಲ್ಲದಕ್ಕಿಂತ ಮುಂಚೆ ಒಂದು ಭಗವದ್ಗೀತೆಯ ಶ್ಲೋಕದೊಂದಿಗೆ ನನ್ನ ಪ್ರಾರಂಭ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರಂ ಇತಿ ಯಮ್ಮೇ ಭಿನ್ನ ಪ್ರಕೃತಿ ರಷ್ಟಧ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಹೀಗೆ ಪ್ರಕೃತಿಯಲ್ಲಿ 8 ಗುಣವಾದಂತ ಅಷ್ಟಗುಣಗಳಿದ್ದಾವೆ. ಇವುಗಳನ್ನು ನಮ್ಮ ಕಾಪಾಡಿಕೊಂಡು ಹೋಗುವುದು ನಮ್ಮ ಎಲ್ಲರ ಕರ್ತವ್ಯ. ಒಂದು ಕೃಷಿ ವಿಜ್ಞಾನಿಯಾಗಿ, ಒಂದು ಮಣ್ಣು ವಿಜ್ಞಾನಿಯಾಗಿ ನಾನು ಏನ್ ಹೇಳಿ ಬಯಸ್ತೇನೆ ಅಂತಂದ್ರೆ, ಈ ಒಂದು ಮಣ್ಣಿನ ಸಾಯಿಲ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಎಲ್ಲ ಒಂದು ಈ ಮಾಲಿನ್ಯವನ್ನು ನಾವು ಆದಷ್ಟು ತಡೆಗಟ್ಟಬೇಕು. ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಎಷ್ಟೊಂದು ಉಪಯೋಗ ಮಾಡ್ತಾ ಇದೀವಿ ಅಂತ ಗೊತ್ತು. ಇದನ್ನೆಲ್ಲ ನಾವು ಪಬ್ಲಿಕ್ ಅವೇರ್ನೆಸ್ ಇಂದ, ಎಲ್ಲಾ ತಿಳುವಳಿಕೆಯಿಂದ ಇದನ್ನ ಆದಷ್ಟು ಕಡಿಮೆ ಮಾಡುವುದು ಒಳ್ಳೇದು. ಆರೋಗ್ಯಕ್ಕೆ, ಎಲ್ಲಾ ಜೀವಿಗಳ ಆರೋಗ್ಯಕ್ಕೆ, ಮುಂದಿನ ಪೀಳಿಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಮೇಡಮ್.
3: ಸರ್, ನೈರ್ಮಲ್ಯ ಅಂದ ತಕ್ಷಣ ನೀವು ಕೃಷಿ ವಿಜ್ಞಾನಿ ಅಂತ ಹೇಳಿದ್ರಿ. ಹೆಚ್ಚೆಚ್ಚು ಪ್ಲಾಸ್ಟಿಕ್ ಗಳನ್ನ ಹಾಕೋದ್ರಿಂದ ಸಾಕಷ್ಟು ಮಣ್ಣು ಕೂಡ ಪೊಲ್ಯೂಟೆಡ್ ಆಗ್ತಾ ಇದೆ. ಇದನ್ನ ತಡೆಗಟ್ಟೋದಕ್ಕೆ ಏನೆಲ್ಲ ಸಲಹೆ
14: ಕೊಡ್ತೀರಾ? ಪ್ಲಾಸ್ಟಿಕ್ ಡಿಗ್ರೇಡ್ ಆಗುದಿಲ್ಲ, ಎಷ್ಟೋ ತಲೆ ತಲ ಅಂತ ವರ್ಷಗಳವರೆಗೆ ಪ್ಲಾಸ್ಟಿಕ್ ಡಿಗ್ರೇಡ್ ಆಗುದಿಲ್ಲ. ಅದನ್ನ ಪಬ್ಲಿಕ್ ಅವೇರ್ನೆಸ್ ಇಂದ ಇದೆಲ್ಲ ಹೋಗ್ಬೋದು ಮೇಡಮ್. ಈಗ ಅಮೆರಿಕಾದಲ್ಲಿ ಹೋಗ್ತಾ ಇದ್ರೆ ಇದಂತ ಕೆಲಸವನ್ನು ಯಾರು ಮಾಡೋದಿಲ್ಲ. ಅಲ್ಲಿ ಪಬ್ಲಿಕ್ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ, ನಮ್ಮ ದೇಶದಲ್ಲಿ ಅದು ಇಲ್ಲ. ಅದು ಒಂದು ಮೇನ್ ಸಾರ್ವಜನಿಕ ತಿಳುವಳಿಕೆಯಿಂದನೇ ಇದೆಲ್ಲ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇದನ್ನ ಯಾವುದೇ ಒಂದು ಕಾನೂನು ಅಥವಾ ಗೌರ್ಮೆಂಟ್ ಇಂದ ಮಾಡೋದು ಕಷ್ಟ.
3: ಕಷ್ಟ ಆಗುತ್ತೆ.
14: ಪಬ್ಲಿಕ್ ಅವೇರ್ನೆಸ್ ಇಂದ ಇದನ್ನ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಮೇಡಮ್.
3: ಓಕೆ ಸರ್, ಜನರಲ್ಲಿ ಒಂದು ಅವೇರ್ನೆಸ್ ಮೂಡಬೇಕು ಅಂತ ಹೇಳಿ.
14: ಹೌದು, ಎಲ್ಲಾ ಅವೇರ್ನೆಸ್ ಮೂಡಲೇಬೇಕು ನಮ್ಮ ಸಾರ್ವಜನಿಕರಿಗೆ. ಪಬ್ಲಿಕ್ ಅವೇರ್ನೆಸ್ ಇಂದನೇ ಇದೆಲ್ಲ ಒಂದು ಚೇಂಜ್ ಅಂತ ತರ್ಲಿಕ್ಕೆ ಸಾಧ್ಯ.
3: ತರ್ಲಿಕ್ಕೆ ಸಾಧ್ಯ. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
14: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
3: ಪುತ್ತೂರಿನಿಂದ ಡಾಕ್ಟರ್ ವೆಂಕಟೇಶ್ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರಂದ್ರೆ, ನಾವು ಪ್ಲಾಸ್ಟಿಕ್ ಎಸಿಬೇಡಿ, ನೈರ್ಮಲ್ಯದಿಂದ ಇರಿ, ಸ್ವಚ್ಛತೆಯಿಂದ ಇರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಜನರಲ್ಲಿ ಜಾಗೃತಿ ಮೂಡಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ನಾನು ಮಾಡ್ತಾ ಇರೋ ತಪ್ಪು ಇದನ್ನು ಸರಿ ಮಾಡ್ಕೋಬೇಕು ಅನ್ನುವಂಥ ಜಾಗೃತಿ ಮೂಡಿದರೆ ಬಹುಶಃ ಪರಿಸರವನ್ನು ಇನ್ನಷ್ಟು ಚಂದವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
15: ನಮಸ್ತೆ ಮೇಡಮ್.
3: ನಮಸ್ತೆ ಪ್ರೇಮ ಮೇಡಮ್, ಹೇಗಿದ್ದೀರಾ?
15: ಚೆನ್ನಾಗಿದ್ದೀನಿ ಮೇಡಮ್.
3: ಚೆನ್ನಾಗಿದ್ದೀರಾ? ಊಟ ಆಯ್ತಾ?
15: ಊಟ ಆಯ್ತು ಮೇಡಮ್. ಕಾಫಿ ಇನ್ನಾಗ್ಬೇಕು.
3: ಆಗ್ಬೇಕಾ?
15: ಹೌದು.
3: ಇವತ್ತು ವಿಶ್ವ ವಿದ್ಯಾರ್ಥಿ ದಿನ ಮತ್ತೆ ನೈರ್ಮಲ್ಯ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
15: ಹೌದು ಹೌದು ಮೇಡಮ್. ಈಗ ನಮ್ಮ ಪರಿಸರವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ಏನೋ ಒಂದು ಸಿಗುತ್ತೆ, ಒಂದು ಕವರ್ ಅಲ್ಲಿ ತರಿಸಿರ್ತೀವಲ್ವಾ, ಅದನ್ನೆಲ್ಲ ಡಬ್ಬಿಗೆ ತುಂಬಿಡ್ತೀವಿ. ಕವರ್ ಸೀದಾ ಒಂದ್ ಕಿಟಕಿಲೋ ಎಲ್ಲೋ ಒಂದ್ ಎಸೆ ಒಂದು ಅಭ್ಯಾಸ ಅದೊಂದು ಇದ್ಬಿಡುತ್ತೆ ಮನುಷ್ಯರಿಗೆ. ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಟು ಒಂದ್ ಕಡೆ ಕಸ ಬಂದಾಗ ಕೊಡೋದಾಗ್ಲಿ, ಈ ತರ ಎಲ್ಲ ಅಭ್ಯಾಸಗಳು ನಾವು ಮಾಡ್ಬೇಕು ಮೇಡಮ್. ಈಗ ನಾವು ಮಾಡ್ತಿದ್ದಾಗ ಮಕ್ಕಳು ನಮ್ಮನ್ನ ನೋಡ್ತಿರ್ತಾರೆ. ಈಗ ನಾವೇನ್ ಮಾಡ್ತೀವಿ ಅಂತ ಗಮನಿಸ್ತಾರೆ ಅವ್ರು. ನಾವೆಲ್ಲ ಕ್ಲೀನ್ ಆಗಿ ಇಟ್ಟು ಅವ್ರಿಗೆ ಕೊಟ್ಟಿದ್ದು ಎಲ್ಲ ಮಾಡಿದ್ರೆ ಅವ್ರಿಗೂ ಮತ್ತೆ ತಗೊಂಡೋಗಿ ನಾವು ಕ್ಲೀನ್ ಆಗಿ ಎಲ್ಲ ರೋಡ್ ಕಡೆ ಎಲ್ಲ ಹಾಕ್ಬಾರ್ದು ಅನ್ನೋದೇನೋ. ಒಂದ್ ಸ್ಕೂಲ್ಗೆ ಹೋದಾಗ ಕೆಲವು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಬ್ಯಾಗಿಗೆ ಕವರ್ ಬಿಸ್ಕೆಟ್ ಇಂದ ತಂದು ಮನೇಲಿ ಇದಕ್ಕೆ ಹಾಕೋದು ಇರುತ್ತೆ ಮೇಡಮ್.
3: ಡಸ್ಟ್ಬಿನ್
15: ಹಾಕ್ತಾರೆ ಮಕ್ಳು ಕೆಲವು ಅಂದ್ರೆ ಅಷ್ಟು ಮನೇಲಿ ನೋಡಿರ್ತಾರಲ್ಲ ಮೇಡಮ್. ಅದು ತಾಯಿ ಶಿಸ್ತಾಗ್ಲಿ, ಮನೇಲಿ ತಂದೆ ಯಾವ ರೀತಿ ಮಾಡ್ತಾರೆ, ಒಂದು ಪೆನ್ಸಿಲ್ ಹೆರ್ದಿದ್ದಾಗ್ಲಿ ಎಲ್ಲಿ ತಗೊಂಡು ಡಸ್ಟ್ಬಿನ್ ಹಾಕ್ತಾರೆ, ಅದು ನೋಡಿ ಗಮನಿಸ್ತಿರ್ತಾವೆ. ಅವ್ರು ನಾವು ನೋಡ್ಲಿಲ್ಲ ಅಂದ್ರೆ ಅವ್ ಗಮನಿಸ್ತಿರ್ತಾವೆ, ಆ ತರ ಮಾಡ್ತಾರೆ ಮೇಡಮ್. ಈಗ ನಾವೇ ತಿಂದ್ರೆ ಪರವಾಗಿಲ್ಲ ಅಂತ ಕಿಟಕಿಲಿ ಎಸೆದಾಗ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮಾಡ್ತೀವಲ್ಲ ಮೇಡಮ್, ಅವೆಲ್ಲ ನೋಡಿ ಗಮನಿಸಿರ್ತಾವ ಮಕ್ಳು, ಅದನ್ನೇ ಮಾಡ್ತಾವೆ. ಹಾಗಾಗಿ ನಾವು ಮೊದಲು ಮನೆಯ ಮೊದಲ ಪಾಠಶಾಲೆಯಿಂದ ನಾವಿಲ್ಲಿ ಕೆಲವು ಅಭ್ಯಾಸಗಳನ್ನ ಕಲಿಸ್ ಮೇಡಮ್. ಕೆಲವು ವಿದ್ಯೆ ಜೊತೆಗೆ ವಿನಯನ ಕಲಿಸ್ಬೇಕಾಗತ್ತೆ.
3: ಸ್ವಚ್ಛತೆ ಜೊತೆಗೆ ನಾವು ನೈರ್ಮಲ್ಯ ಮಕ್ಳಿಗೆ ಕಲಿಸೋದು, ವೈಯಕ್ತಿಕವಾಗಿ ಮಕ್ಳಿಗೆ ನೈರ್ಮಲ್ಯ, ಈಗ ಕೈ ತೊಳೆದು ಊಟ ಮಾಡೋದಿರ್ಬೋದು, ಕೈಕಾಲು
15: ಬಂದ ತಕ್ಷಣನೇ ಮೇಡಮ್ ಯೂನಿಫಾರ್ಮ್ ಬಿಚ್ಚಿ ಮೊದಲು ಕೈಕಾಲು ಮುಖ ಎಲ್ಲ ತೊಳ್ಕೊಂಬನ್ನಿ ಅಂತ ಹೇಳೋದಾಗ್ಲಿ. ಆಗ ಅವಕ್ಕೊಂದು ಅಭ್ಯಾಸ ಆದ್ರೆ ಅವಾಗ ದಿನ ಅದೊಂದು ಅಭ್ಯಾಸನೇ
3: ಆಗೋಗ್ಬಿಡುತ್ತೆ.
15: ಬಿಡ್ಲಪ್ಪ ಅತ್ಲಾಗಿ ಏನೋ ಅಂತ ಅಂದಾಗ ಅದು ಇಲ್ಲ ಅಂದ್ರೆ ಅವಕ್ಕೆ ಒಂಥರ ಮುಜುಗರ ಆಗ್ತಿರ್ತೇವೆ, ತೊಳಿಲಿಲ್ಲ ಅಂತಂದ್ರೆ. ಹಾಗಾಗಿ ಬಂದ ತಕ್ಷಣ ನಾವು ಕೈಕಾಲ್ ಮುಖ ತೊಳ್ಸೋದಾಗ್ಲಿ, ಒಂದ್ ಲೋಟ ಕುಡಿದ ತಕ್ಷಣ ಅವು ಎಂಜಲ್ ಕುಡ್ದಿದ್ದನ್ನ ತೊಳೆದಿಡೋದಾಗ್ಲಿ, ಅಭ್ಯಾಸ ಮಾಡೋದಾಗ್ಲಿ, ತುಂಬಾ ಇದೆ ಮೇಡಮ್ ಮನೇಲಿ ನಾವು ಮಾಡೋ ಅಂತವ್ರಿ. ವಿದ್ಯೆ ಜೊತೆಗೆ ತುಂಬಾ ನಾವು ಕಲ್ಸಂತ ಇದು ಅದನ್ನ ಈಗ ದಿನ ಅದನ್ನ ಅಭ್ಯಾಸ ಅಂತ ಮಾಡ್ತಾ ಹೋದ್ರೆ ಅದು ತಾನಾಗಿ ಬಂದ್ಬಿಡುತ್ತೆ ಮೇಡಮ್ ಮಕ್ಳಿಗೆ.
3: ನಾವೇ ಸೋಮಾರಿ
15: ಮಾಡ್ಬೇಕು. ಈಗ ನಾವೇ ಸೋಮಾರಿ ಹೋಗ್ರು ಇಲ್ವಾ, ಯಾರು ಎದ್ದೋಗ್ತಾರೆ, ನಾವೇ ಸುಮ್ಮನೆ ಆಗ್ಬಿಟ್ರೆ ಅವಾಗ ಅದು ಒಂದು ಒಂದಿನ ತೊಳಿಬಹುದು ಬಿಡ್ಬೋದು, ಈ ತರ ಮಕ್ಕಳಲ್ಲಿ ಅಭ್ಯಾಸ ಆಗ್ಬಿಡುತ್ತೆ. ಹೌದು, ನಾವು ಪ್ರತಿದಿನ ಕಲಿಸ್ಬೇಕು ಮೇಡಮ್. ಕೆಲವು ವಿಚಾರದಲ್ಲಿ ನಾವು ಮಾಡಿ ಮಕ್ಳಿಗೆ ಹೇಳ್ಬೇಕಾಗತ್ತೆ. ಆಗ ಒಂದ್ ಕಡೆಯಿಂದ ಬರುತ್ತೆ ಜವಾಬ್ದಾರಿ, ನಾವು ಮಾಡಿದ್ದು ಮಕ್ಳಿಗೆ ಬರುತ್ತೆ. ಇನ್ನು ಅದನ್ನ ನೋಡಿ ಬೇರೆ ಮಕ್ಳು ಕಲಿತಾರೆ. ಹೀಗೆ ನಾವೇ ಸರಿ ಇಲ್ಲ ಅಂದಂಗ ಮಕ್ಳೇನ್ ಕಲಿಯಕ್ ಸಾಧ್ಯ ಮೇಡಮ್? ಈಗ
3: ಅದು ಇದು ಒಳ್ಳೆ ಮಾತು. ನಾವು ಅದನ್ನ ಫಾಲೋ ಮಾಡದೆ ಬರೀ ಮಕ್ಳಿಗಷ್ಟೇ ಹೇಳಿದ್ರೆ ಮಕ್ಳು ಅದನ್ನ ಫಾಲೋ ಮಾಡೋದು. ಈಗ ತುಂಬಾ ಫಾಸ್ಟ್ ಇರ್ತಾರೆ ಮಕ್ಳು.
15: ಹೌದು ಹೌದು ಮೇಡಮ್. ಈಗ ಬೇರೆ ವಿಚಾರನೆಲ್ಲ ಯಾವ ರೀತಿ ಕೇಳಿಸ್ಕತ್ರಿ, ಎಲ್ಲದನ್ನು ಕೇಳಿಸ್ತಾರೆ, ನೋಡ್ತಿರ್ತಾರೆ ಮಕ್ಳು, ನೋಡ್ತಿರ್ತಾರೆ ನಮ್ಮ ಮಾತು ಕೇಳ್ತಾರೆ, ನಮ್ಮ ನಡೆ ನುಡಿ ಎಲ್ಲ ನಮ್ಮಿಂದನೇ ಬರೋದು ಮೇಡಮ್ ಮಕ್ಳಿಗೆ. ಹಾಗಾಗಿ ನಾವು ಮಕ್ಳು ಅದನ್ನ ಪಾಲಿಸ್ಬೇಕು ನಾವು, ಆಮೇಲೆ ಮಕ್ಳಿಗೆ ಹೇಳ್ಬೇಕಾಗುತ್ತೆ ಮೇಡಮ್.
3: ಮಕ್ಳಿಗೆ ತಂದೆ ತಾಯಿಗಳೇ ಮೊದಲು ಮಾದರಿ ತರ, ಅವರು ನೋಡಿ ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ
15: ಹೌದು ಮೇಡಮ್,
3: ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನೇ ಮಕ್ಕಳು ಮಾಡ್ತಾರೆ,
15: ಅದನ್ನೇ ಮಾಡ್ತಾರೆ ಮೇಡಮ್ ಅವರು.
3: ಹೌದು, ಓಕೆ ಪ್ರೇಮಾ ಮೇಡಮ್, ಒಳ್ಳೆ ವಿಚಾರ ತಿಳಿಸಿದ್ರಿ, ಧನ್ಯವಾದ.
15: ಧನ್ಯವಾದ ಮೇಡಮ್, ಧನ್ಯವಾದ.
3: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಮಕ್ಕಳಿಗೆ ಮನೆಯಿಂದನೇ ಎಲ್ಲ ಈ ರೀತಿಯ ನೈರ್ಮಲ್ಯ ಸ್ವಚ್ಛತೆಯ ಬಗ್ಗೆ ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಫಾಲೋ ಮಾಡೋದು ಅಥವಾ ಪರಿಪಾಠವನ್ನು ಮಾಡಿದ್ರೆ ಅದನ್ನ ಮಕ್ಕಳು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಕಲಿತಾ ಹೋಗ್ತಾರೆ. ನಾವು ಮಕ್ಕಳಿಗೆ ಹೇಳಿ ನಾವು ತಂದೆ ತಾಯಿಗಳು ಫಾಲೋ ಮಾಡಿಲ್ಲ ಪಾಲಿಸ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಅಪ್ಪ ಅಮ್ಮನೇ ಮಾಡಲ್ವಲ್ಲ, ನಾವ್ಯಾಕೆ ಅನ್ನುವಂಥ ಒಂದು ಉದಾಸೀನ ಮಕ್ಕಳಲ್ಲಿ ಮೂಡುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರಂತ ಹೇಳ್ಬೋದು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
17: ಟಾಟಾ ಪವರ್ ಸೋಲಾರ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
16: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
17: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
17: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
3: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ಎಲ್ಲರೂ ಕೂಡ ಇವತ್ತಿನ ವಿದ್ಯಾರ್ಥಿ ದಿನದ ಕುರಿತು ಹಾಗೆ ವಿಶ್ವ ನೈರ್ಮಲ್ಯ ದಿನದ ಕುರಿತು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಹಾಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ತಮ್ಮ ಕೆಲಸವನ್ನು ತಾವೇ ಮಾಡ್ಕೊಳ್ತಾ ಇದ್ರಂತೆ, ಸರಳವಾಗಿ ಬದುಕ್ತಾ ಇದ್ರು, ಜೊತೆಗೆ ಸ್ವಚ್ಛತೆಗೆ ತುಂಬ ಪ್ರಾಮುಖ್ಯತೆಯನ್ನು ನೀಡಿದ್ರಂತೆ. ಅವರ ಶಿಸ್ತುಬದ್ಧ ಜೀವನ ಇರ್ಬೋದು, ಹಾಗೆ ಅವರು ಸರಳವಾದಂಥ ಅವರ ಕೆಲವೊಂದು ವಿಚಾರಗಳು, ಇವೆಲ್ಲವೂ ಕೂಡ ಇಂದಿನ ವಿದ್ಯಾರ್ಥಿಗಳಿಗೆ ದಾರಿದೀಪ ಅಂತಲೇ ಹೇಳ್ಬೋದು. ಅವರ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ನೋಡಿದಾಗ ಎಷ್ಟೊಂದು ಸರಳವಾಗಿ ಬದುಕಿದ್ರು. ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಅವರು ಯಾವತ್ತೂ ಕೂಡ ಒಂದು ತನಗೆ ಅಷ್ಟು ದೊಡ್ಡ ಹುದ್ದೆ ಇದೆ ಅನ್ನುವಂಥ ಒಂದು ಜಂಬ ಅಹಂಕಾರ ಪಡಲಿಲ್ಲ. ಜೊತೆಗೆ ಇವರು ಒಂದು ಶ್ರೇಷ್ಠ ವಿಜ್ಞಾನಿ ಕೂಡ ಆಗಿದ್ರು. ಹಾಗೆ ಶಿಕ್ಷಣವು ಸಮಾಜವನ್ನು ಬದಲಾಯಿಸುವಂಥ ಒಂದು ಪ್ರಮುಖ ಅಸ್ತ್ರ ಅಂತ ಹೇಳಿ ಹೇಳಿದರು. ಶಿಕ್ಷಣ ಇದ್ದರೆ ಎಂಥದೇ ಬಡತನ ಇದ್ದರೂ ಕೂಡ ಶಿಕ್ಷಣ ಕಲಿತ್ರೆ ನಾವು ಇಡೀ ಸಮಾಜವನ್ನು ಬದಲಾಯಿಸುವಷ್ಟು ಶಕ್ತಿ ಆ ಶಿಕ್ಷಣಕ್ಕಿದೆ ಅನ್ನುವಂಥ ಒಂದು ನಂಬಿಕೆ ಅವರಲ್ಲಿತ್ತು. ಶಿಕ್ಷಣ ಪಡೆದ ವ್ಯಕ್ತಿ ಎಂಥ ಉನ್ನತ ಸ್ಥಾನವನ್ನು ಏರೋದಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣ ಬಹಳ ಮುಖ್ಯ. ಆದ್ದರಿಂದ ಶಿಕ್ಷಣ ವಿದ್ಯಾರ್ಥಿ ಜೀವನದಲ್ಲಿಯೇ ನಾವು ಒಂದು ಒಂದಷ್ಟು ಶ್ರಮವನ್ನು ವಹಿಸಿ ಕಷ್ಟಪಟ್ಟು ಓದಿ ದೊಡ್ಡ ಹುದ್ದೆಯನ್ನು ಅಲಂಕರಿಸುವಂತಹ ಶಕ್ತಿ ಶಿಕ್ಷಣಕ್ಕಿದೆ ಅಂಥೇಳಿ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು. ಹಾಗೆ ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ಸಂವಾದವನ್ನು ನಡೆಸ್ತಾ ಇದ್ರು. ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿ ವಿಜ್ಞಾನದ ಬಗ್ಗೆ ಇರ್ಬೋದು, ಹಾಗೆ ವಿದ್ಯಾರ್ಥಿಗಳ ಜೀವನದ ಕುರಿತು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಿದ್ರು. ಆದ್ದರಿಂದ ಅವರನ್ನ ಜನರ ನಾಯಕ ಅಂತಲೇ ಹೇಳ್ತಿದ್ದಂತೆ, ಜನರ ರಾಷ್ಟ್ರಪತಿ ಅಂಥೇಳಿ ಕರಿತಿದ್ರು. ಅಷ್ಟೊಂದು ಸರಳತೆ ಅವರಲ್ಲಿತ್ತು. ಜೊತೆಗೆ ವಿಜ್ಞಾನ ಕ್ಷೇತ್ರಕ್ಕೆ ಕೂಡ ಸಾಕಷ್ಟು ಕೊಡುಗೆಯನ್ನು ನೀಡಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅಂಥ ಒಬ್ಬ ರಾಷ್ಟ್ರಪತಿಯನ್ನು ಪಡೆದಂಥ ನಮ್ಮ ಭಾರತ ಪುಣ್ಯ ಮಾಡಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ನೈರ್ಮಲ್ಯ ದಿನದ ಬಗ್ಗೆ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ನೈರ್ಮಲ್ಯ ಅಂತ ಹೇಳಿದ್ರೆ ನಾವು ಬರೀ ಹೊರಗಡೆಯ ಸ್ವಚ್ಛತೆಗಷ್ಟೇ ಅಂದರೆ ಮಹತ್ವ ಕೊಡೋದಲ್ಲ, ನಮ್ಮ ಅಂತರಂಗ ಶುದ್ಧಿಯು ಕೂಡ ಮಹತ್ವವನ್ನು ಕೊಡಬೇಕು. ನಾವು ಪ್ರತಿನಿತ್ಯವೂ ಕೂಡ ಒಳ್ಳೆಯ ವಿಚಾರವನ್ನು ಮಾಡಬೇಕು. ಇದನ್ನೇ ಬಸವಣ್ಣನವರು ಕೂಡ ಅವ್ರು ಹೇಳಿದ್ದಾರೆ. ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯ ಕುರಿತು ಹೇಳಿದ್ದಾರೆ. ನಮ್ಮ ಒಳಗಿನ ಮನಸ್ಸು ಶುದ್ಧವಾಗಿರಬೇಕು. ಹೊರಗಿನ ಪರಿಸರ ಎಷ್ಟು ಮುಖ್ಯವೋ ಹಾಗೆ ನಮ್ಮೊಳಗಿರುವಂಥ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಅನ್ನೋದನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು ವಿಶ್ವ ವಿದ್ಯಾರ್ಥಿ ದಿನದ ಕುರಿತು, ಹಾಗೆ ವಿಶ್ವ ನೈರ್ಮಲ್ಯ ದಿನದ ಕುರಿತು ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೀವು ಕರೆ ಮಾಡಬೇಕಾದಂಥ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ಹಾಟ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ RJS ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ವಿದ್ಯಾರ್ಥಿ ದಿನ, ಹಾಗೆ ನೈರ್ಮಲ್ಯ ದಿನದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ, ಹಾಗೆ ತುಂಬ ಒಳ್ಳೆಯ ವಿಚಾರಗಳನ್ನು ಕೂಡ ತಿಳಿಸಿದ್ರಿ. ಅಂದರೆ ವಿದ್ಯಾರ್ಥಿ ಲೈಫ್ ಅಂತ ಹೇಳಿದ್ರೆ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ಬಂಗಾರದಂಥ ಒಂದು ಜೀವನ ಅಂಥೇಳಿ. ಆ ಲೈಫಲ್ಲಿ ನಾವೊಂದು ಸ್ವಲ್ಪ ಕಷ್ಟಪಟ್ಟು ಓದಿದರೆ ಅಥವಾ ಶ್ರದ್ಧೆಯಿಂದ ಓದೋದ್ರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದರೆ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತೀವಿ, ಹಾಗೆ ಭಾರತ ದೇಶಕ್ಕೂ ಕೂಡ ನಾವೊಂದು ಒಳ್ಳೆ ಆಸ್ತಿ ಆಗ್ತೀವಿ ಅಂತಲೇ ಹೇಳ್ಬೋದು. ಆ ಸಮಯದಲ್ಲಿ ಒಂದಷ್ಟು ಅಪ್ಪ ಅಮ್ಮ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ನಾವು ವಿದ್ಯಾರ್ಥಿಗಳನ್ನು ಕಲಿಸಿರ್ತಾರೆ ಶಾಲೆಗೆ. ಆ ಸಮಯದಲ್ಲಿ ಒಂದಷ್ಟು ನಾವೊಂದು ಶ್ರಮವನ್ನು ವಹಿಸಿ ನಿಷ್ಠೆಯಿಂದ ಕಲಿತರೆ ನಾವು ಮಾಡಿದಂಥ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಕಲಾಂ ಅವರೇ ಹೇಳಿದ ಹಾಗೆ ಶಿಕ್ಷಣ ಅನ್ನೋದು ಒಂದು ದೊಡ್ಡ ಅಸ್ತ್ರ ಇದ್ದ ಹಾಗೆ, ಆ ರೀತಿಯ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗೋಣ, ಒಳ್ಳೆಯ ಪ್ರಜೆ ಆಗೋಣ ಅಂತ ಹೇಳ್ತಾ, ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ಹಾಗೆ ನೈರ್ಮಲ್ಯದ ಕುರಿತು ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅದರಲ್ಲಿ ಹಂಸಸಾಗರದಿಂದ ಸೋಮಶೇಖರ್ ಅವರು ಕರೆ ಮಾಡಿದರು, ಹೊನ್ನಾಳಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಅತ್ತಿಚೌಡನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿದರು, ಹಾಗೆ ಕೃಷಿ ವಿಜ್ಞಾನಿಗಳಾದಂಥ ವೆಂಕಟೇಶ್ ಭಟ್ ಅವರು ಪುತ್ತೂರಿನಿಂದ ಕರೆ ಮಾಡಿದರು, ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿ ಎಲ್ಲರೂ ಕೂಡ ವಿಶ್ವ ವಿದ್ಯಾರ್ಥಿ ದಿನದ ಕುರಿತು ಹಾಗೆ ನೈರ್ಮಲ್ಯದ ದಿನದ ಕುರಿತು ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಸ್ವಚ್ಛವಾಗಿಡೋಣ. ನಾವು ನಮ್ಮ ಮನೆ, ನಮ್ಮ ಸುತ್ತಮುತ್ತ ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿಟ್ಕೊಂಡ್ರೆ ಅದನ್ನು ನೋಡಿ ಇನ್ನಷ್ಟು ಜನ ಕಲಿತಾರೆ, ಸಮಾಜ ಸ್ವಚ್ಛವಾಗುತ್ತೆ, ಹಾಗೆ ಸ್ವಚ್ಛ ಭಾರತವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
6: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಿರುವ ರಂಗದಸರಾ ಕಾರ್ಯಕ್ರಮದ ಅಂಗವಾಗಿ ಅಕ್ಟೋಬರ್ 16 ಸಂಜೆ 7 ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಹೊಂಗಿರಣ ತಂಡದಿಂದ ಮೃತ್ಯು ಈ ನಾಟಕ ಪ್ರದರ್ಶನಗೊಳ್ಳಲಿದೆ. ಹೊನ್ನಾಳಿಯ ಪ್ರೇಮ್ಕುಮಾರ್ ಬಂಡಿಗಡಿ ರಚಿಸಿರುವ ಈ ನಾಟಕವನ್ನು ಪ್ರಸ್ತುತ ಕಾಲಘಟ್ಟಕ್ಕೆ ತಕ್ಕಂತೆ ಮರು ವಿನ್ಯಾಸಗೊಳಿಸಿ ಡಾ ಸಾಸಿವೆಹಳ್ಳಿ ಸತೀಶ್ ನಿರ್ದೇಶನ ಮಾಡಿದ್ದಾರೆ. ಹರಿಗೆ ಗೋಪಾಲಸ್ವಾಮಿ ಬೆಳಕಿನ ವಿನ್ಯಾಸ ಮಾಡಿದ್ದು, ಸನ್ನಿಧಿ TN ಮತ್ತು ನಂದಕುಮಾರ್ ಸಂಗೀತ ನಿರ್ವಹಣೆ ಮಾಡಲಿದ್ದಾರೆ. ಗ್ರಾಮೀಣ ಪ್ರತಿಭೆಗಳಾದ ಷಣ್ಮುಖಪ್ಪ, ರಘುನಾಯ್ಕ್, ಧರ್ಮರಾಜ್, ಪಂಪಾಪತಿ, ತಮಟೆ ಜಗದೀಶ್, ಶ್ರೀಕಂಠ ಪ್ರಸಾದ್ ಹಾಗೂ ಪ್ರಸನ್ನ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಲಿದ್ದಾರೆ. ಕುತೂಹಲಭರಿತ ಕಥಾಹಂದರ ಹೊಂದಿರುವ ಈ ನಾಟಕ ರಂಗಾಸಕ್ತರಿಗೆ ವಿಶೇಷ ಅನುಭವ ನೀಡಲಿದೆ ಎಂದು ರಂಗಭೂಮಿ ಕಲಾವಿದ ಡಾ ಸಾಸಿವೆಹಳ್ಳಿ ಸತೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ತೀರ್ಥಹಳ್ಳಿ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ದಿನಾಂಕ 16/10/2026 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು, ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448289508 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿ 6-18 ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ವಸತಿ ನಿಲಯಗಳ ನೋಂದಣಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಸರ್ಕಾರಿ, ಸರ್ಕಾರೇತರ, ನಾಗರಿಕ ಸಮಾಜ ಸಂಸ್ಥೆಗಳು, ಟ್ರಸ್ಟ್, ಧಾರ್ಮಿಕ, ಖಾಸಗಿ ಹಾಗೂ ವೈಯಕ್ತಿಕವಾಗಿ ನಡೆಸಲ್ಪಡುವ ಯಾವುದೇ ಔಪಚಾರಿಕ ಮತ್ತು ಅನೌಪಚಾರಿಕ ಶೈಕ್ಷಣಿಕ ವಸತಿ ನಿಲಯಗಳಿಗೆ ಈ ನಿಯಮ ಅನ್ವಯಿಸುತ್ತದೆ. ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಸಂಬಂಧಿತ ಕಚೇರಿಗಳು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮಾರ್ಗಸೂಚಿಯನ್ವಯ 31/10/2026 ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಇವರನ್ನು ಅಥವಾ ದೂರವಾಣಿ ಸಂಖ್ಯೆ 08182295514 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಮುಂದಿನ ವಿವರ. ರಾಜ್ಯದ 65 ಕವಿಗಳ ಕವನ ವಾಚನ ಹಾಗೂ 25 ತಂಡಗಳ ಜನಪದ ವೃಂದಗಾಯನ ಸ್ಪರ್ಧೆ ಒಳಗೊಂಡ ರಾಜ್ಯ ಮಟ್ಟದ ದಸರಾ ಕಾವ್ಯ ಸಂಭ್ರಮ 18 ಅಕ್ಟೋಬರ್ ಬೆಳಗ್ಗೆ 10:30 ಶರಾವತಿ ನಗರದ ಶ್ರೀ ಕಾಳಿಕಾಂಬ ದೇವಾಲಯದ ಆವರಣದಲ್ಲಿ ನಡೆಯಲಿದೆ ಎಂದು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಸಹಯೋಗದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆಯಿಂದ ರಾತ್ರಿ 8:00 ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ರಾಜ್ಯದ ವಿವಿಧ ಭಾಗಗಳ ಕವಿಗಳಿಂದ 125 ಕವನಗಳು ಸ್ವೀಕೃತವಾಗಿದ್ದು ಅವುಗಳಲ್ಲಿ 65 ಕವನಗಳನ್ನು ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾದ ಕವಿಗಳು ಕವಿಗೋಷ್ಠಿಯಲ್ಲಿ ಕವನ ವಾಚನ ಮಾಡಲಿದ್ದಾರೆ ಎಂದರು. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಾದಮಯಾನಂದನಾಥ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಬೆಳಗಿನ ಕವಿಗೋಷ್ಠಿ ನಡೆಯಲಿದೆ. ಹಿರಿಯ ಕವಯಿತ್ರಿ ಸವಿತಾ ನಾಗಭೂಷಣ್ ಉದ್ಘಾಟಿಸಲಿದ್ದು ಸಾಹಿತಿ ಡಾಕ್ಟರ್ ಸಫ್ರೋಡ್ ಚಂದ್ರಗುತ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಿ ಮಂಜುನಾಥ್ ಆಶಯ ನುಡಿಗಳನ್ನಾಡಲಿದ್ದಾರೆ ಎಂದರು. ಎರಡನೇ ಕವಿಗೋಷ್ಠಿಯನ್ನು ಕವಯಿತ್ರಿ ಹಾಗೂ ಪ್ರಕಾಶಕಿ ಅಕ್ಷತಾ ಹುಂಚದ ಕಟ್ಟೆ ಉದ್ಘಾಟಿಸಲಿದ್ದು ಸಾಹಿತಿ ಎಂ ನವೀನ್ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಅಂದು ಸಂಜೆ 4:00 ಜನಪದ ಹಾಡುಗಳ ವೃಂದಗಾಯನ ಸ್ಪರ್ಧೆ ನಡೆಯಲಿದೆ. ಪುಷ್ಪಾ ಶಿವಕುಮಾರ್ ಉದ್ಘಾಟಿಸಲಿದ್ದು ಡಿ ಮಂಜುನಾಥ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ಏರಿಯಾ ಜಿ ರಾಷ್ಟ್ರೀಯ ಉಪಾಧ್ಯಕ್ಷೆ ಶಶಿಕಲಾ ಕೆಎಸ್ ಬಹುಮಾನ ವಿತರಿಸಲಿದ್ದಾರೆ. ಡಾಕ್ಟರ್ ಶಾಂತಾ ಸುರೇಂದ್ರ ಹಾಗೂ ಎನ್ ದಿನೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯ ವಿವಿಧ ಭಾಗಗಳಿಂದ 25 ತಂಡಗಳು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದರು. ಒಗಟು ಹಾಗೂ ಗಾದೆ ಹೇಳುವ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಜನಪದ ಕಲೆಗಳ ಉಳಿವು ಮತ್ತು ಬೆಳವಣಿಗೆಯ ಉದ್ದೇಶದಿಂದ ಕರ್ನಾಟಕ ಜಾನಪದ ಪರಿಷತ್ತು ಕಾಲೇಜುಗಳಲ್ಲಿ ಹಾಗೂ ಸಾರ್ವಜನಿಕರಿಗೆ ಜನಪದ ಕಲಿಕಾ ಶಿಬಿರಗಳನ್ನು ನಡೆಸುತ್ತಿದೆ. ಶಿಬಿರಗಳಲ್ಲಿ ತರಬೇತಿ ಪಡೆದವರಿಗೆ ಜಿಲ್ಲಾ ಜಾನಪದ ಸಮ್ಮೇಳನ ಮತ್ತು ದಸರಾ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿವಿ ಸಂಗಮೇಶ್ವರ್, ಕೆಪಿ ದೇವೇಂದ್ರಯ್ಯ, ಎಂ ನವೀನ್ ಕುಮಾರ್, ಬಿಟಿ ಅಂಬಿಕಾ, ಮಹಾದೇವಿ, ಭಾರತಿ ರಾಮಕೃಷ್ಣ, ಸುಶೀಲಾ ಷಣ್ಮುಗಂ, ಶಶಿಕಲಾ, ಡಾ ಕೆಜಿ ವೆಂಕಟೇಶ್, ಆರ್ಎಚ್ ಗಿರೀಶ್, ಕೃಷ್ಣಮೂರ್ತಿ ಹಿಳ್ಳೋಡಿ, ಶ್ರೀನಿವಾಸ್ ನಗಲಾಪುರ, ಬಾಲರಾಜ್ ಚುರ್ಚುಗುಂಡಿ, ಬೈರಾಪುರ ಶಿವಪ್ಪ ಮೇಷ್ಟ್ರು, ಷಣ್ಮುಖಪ್ಪ ಎಸ್ ಇದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪೌರ ಕಾರ್ಮಿಕರ ಸೇವೆ ಅನನ್ಯ. ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದು ಕೆಪಿಸಿ ಆಡಳಿತ ಮಂಡಳಿ ನಿರ್ದೇಶಕ ಕೆ ವೀರೇಂದ್ರ ಹೇಳಿದರು. ಕೆಪಿಸಿ ಕ್ಲಬ್ ಆವರಣದಲ್ಲಿ ಕಾರ್ಮಿಕ ಸಂಘಟನೆ ಮುಖಂಡರು ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸ್ವಚ್ಛತೆ ಕಾಪಾಡುವ ಪೌರ ಕಾರ್ಮಿಕರಿಂದ ಆರೋಗ್ಯವಂತ ಸುಂದರ ಸಮಾಜ ನಿರ್ಮಾಣ ಸಾಧ್ಯ. ಆರ್ಥಿಕವಾಗಿ ಹಿಂದುಳಿದವರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರ ಬಾಳು ಬೆಳಗುವಂತೆ ಮಾಡಲು ಎಲ್ಲರೂ ಕೈಜೋಡಿಸಬೇಕು ಎಂದರು. ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಮಾತನಾಡಿ, ಸಮಾಜದಲ್ಲಿ ಪೌರ ಕಾರ್ಮಿಕರು ಸಲ್ಲಿಸುತ್ತಿರುವ ಕೆಲಸವನ್ನು ಗುರುತಿಸಿ ವೀರೇಂದ್ರ ಅವರು ವೈಯಕ್ತಿಕವಾಗಿ 75 ಮಂದಿಯನ್ನು ಸನ್ಮಾನಿಸಿರುವುದು ಮಾದರಿ ಕೆಲಸ ಎಂದು ತಿಳಿಸಿದರು. ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸಲಾಯಿತು. ಕೆಪಿಸಿ ಕಾರ್ಯನಿರ್ವಾಹಕ ಅಭಿಯಂತರರಾದ ಡಾ ಶಿವಕುಮಾರ್, ಪ್ರದೀಪ್, ಕಾರ್ಮಿಕ ಸಂಘಟನೆ ರಾಜ್ಯ ಘಟಕದ ಕಾರ್ಯದರ್ಶಿ ಮಿರ್ಜಾ ಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಸಮಸ್ಯೆ, ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆ ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ವಿದ್ಯಾರ್ಥಿಗಳು ಮಂಡಿಸಿದ ಪರ ವಿರೋಧಗಳ ಚರ್ಚೆ ಸಮರ್ಥನೆ ಅರ್ಥಪೂರ್ಣವಾಗಿತ್ತು. ವಿದ್ಯಾರ್ಥಿಗಳ ಸಂವಹನ ಕೌಶಲ್ಯ ಎಲ್ಲರ ಗಮನ ಸೆಳೆಯಿತು. ತೀರ್ಥಹಳ್ಳಿಯ ತುಂಗಾ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಿದ್ದ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಯುವ ಸಂಸತ್ ಕಲಾಪದಲ್ಲಿ ಕಸ್ತೂರಿ ರಂಗನ್ ವರದಿ ಪರಿಣಾಮದ ಬಗ್ಗೆ ಚರ್ಚಿಸಲಾಯಿತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಕಾಲೇಜಿನಲ್ಲಿ ತಾಲೂಕು ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ತುಂಗಾ ವಿದ್ಯಾವರ್ಧಕ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ

ಆಯೋಜಿಸಲಾಗಿತ್ತು. ಪಶ್ಚಿಮಘಟ್ಟ ವ್ಯಾಪ್ತಿ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ, ಗ್ರಾಮೀಣ ಉದ್ಯೋಗ, ವಲಸೆ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಆರು ರಾಜ್ಯ ವ್ಯಾಪ್ತಿಯ ಜನರ ಬದುಕಿಗೆ ಮಾರಕ ಆಗಿರುವ ಅವೈಜ್ಞಾನಿಕ ಕಸ್ತೂರಿ ರಂಗನ್ ವರದಿಯ ಮರು ಪರಿಶೀಲನೆ ಅಗತ್ಯ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ದಾಖಲೆ ಇಲ್ಲದ ವಾಸದ ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು. ಅಕ್ರಮ ಸಕ್ರಮದ ಬಗ್ಗೆ ಸರ್ಕಾರ ನೆಪ ಹೇಳುವುದನ್ನು ಬಿಟ್ಟು ಮಂಜೂರಾತಿ ನೀಡಬೇಕು ಎಂದು ವಿರೋಧ ಪಕ್ಷದ ಸದಸ್ಯರು ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡರು. ಗ್ರಾಮೀಣ ಭಾಗದ ಉದ್ಯೋಗ ಮತ್ತು ವಲಸೆ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷದವರ ಪ್ರಶ್ನೋತ್ತರವು ಗಂಭೀರವಾಗಿತ್ತು, ಎಲ್ಲರ ಗಮನ ಸೆಳೆಯಿತು. ಮುಂದಿನ ವಿವರ. ಛಾಯಾಗ್ರಹಣ ಕೇವಲ ಉದ್ಯೋಗವಲ್ಲ, ಜನರ ಜೀವನದ ಅಮೂಲ್ಯ ಕ್ಷಣಗಳನ್ನು ಚಿತ್ರಗಳ ಮೂಲಕ ಶಾಶ್ವತವಾಗಿ ಉಳಿಸುವ ಜವಾಬ್ದಾರಿಯುತ ವೃತ್ತಿ. ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆ ದೊರೆಯುವುದರ ಜೊತೆಗೆ ಛಾಯಾಗ್ರಾಹಕರ ವೃತ್ತಿಪರ ಗೌರವವೂ ಉಳಿಯಬೇಕು ಎಂಬುದು ಸಂಘದ ಮುಖ್ಯ ಉದ್ದೇಶ ಎಂದು ಶಿರಾಳಕೊಪ್ಪ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು. ಶಿರಾಳಕೊಪ್ಪ ಛಾಯಾಗ್ರಾಹಕರ ಸಂಘದ ಸಭೆಯಲ್ಲಿ ಮಾತನಾಡಿ, ಶುಭ ಸಮಾರಂಭ ಮತ್ತಿತರ ಕಾರ್ಯಕ್ರಮಗಳಿಗೆ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಾಫಿ ಸೇವೆ ಪಡೆಯುವ ಸಾರ್ವಜನಿಕರು ಸೇವೆ ಒದಗಿಸುವವರ ವೃತ್ತಿಪರ ಅನುಭವ, ಕೆಲಸದ ಗುಣಮಟ್ಟ ಹಾಗೂ ವಿಶ್ವಾಸಾರ್ಹತೆ ಪರಿಶೀಲಿಸಬೇಕು ಎಂದು ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ವೃತ್ತಿಪರ ಅನುಭವ, ಕ್ಷೇತ್ರದ ಸಮರ್ಪಕ ಮಾಹಿತಿ ಇಲ್ಲದ ಕೆಲವರು ಸೇವೆ ಒದಗಿಸುತ್ತಿರುವ ದೂರುಗಳು ಬಂದಿವೆ. ಅಲ್ಲದೆ ನಿರೀಕ್ಷಿತ ಗುಣಮಟ್ಟ ಮತ್ತು ವಿಡಿಯೋ ದೊರೆಯದಿರುವುದು, ನಿಗದಿತ ಸಮಯಕ್ಕೆ ಕೆಲಸ ಪೂರ್ಣಗೊಳಿಸದಿರುವುದು, ಡೇಟಾ ಸುರಕ್ಷತೆ ಹಾಗೂ ಒಪ್ಪಂದದಂತೆ ಸೇವೆ ಒದಗಿಸದಿರುವ ಕುರಿತು ದೂರುಗಳು ಕೇಳಿಬರುತ್ತಿವೆ. ಹಾಗಾಗಿ ಜವಾಬ್ದಾರಿ ವಹಿಸುವ ಮೊದಲು ಛಾಯಾಗ್ರಾಹಕರ ಹಿಂದಿನ ಕೆಲಸಗಳ ಮಾದರಿಗಳನ್ನು ವೀಕ್ಷಿಸಬೇಕು, ಸಂಘದ ಅಧಿಕೃತ ಗುರುತಿನ ಚೀಟಿ ಹೊಂದಿರಬೇಕು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದೇಶದ ಕಾಮ್ಸ್ ಫೆಸ್ಟಿವಲ್ ಮಾದರಿ ಶಿವಮೊಗ್ಗದಲ್ಲೂ ಸಹ ಎಲ್ಲರೂ ಸೇರಿ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ನಡೆಸುವಂತಾಗಬೇಕು ಎಂದು ಚಲನಚಿತ್ರ ನಿರ್ಮಾಪಕ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಹೇಳಿದರು. ದಸರಾ ಅಂಗವಾಗಿ ಶಿವಮೊಗ್ಗ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಆಯೋಜಿಸಿದ್ದ ಚಲನಚಿತ್ರ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾಡಿನ ಪ್ರಸಿದ್ಧ ಮೈಸೂರು ದಸರಾದಲ್ಲಿ 1936 ನಡೆದುಕೊಂಡು ಬಂದ ಚಲನಚಿತ್ರೋತ್ಸವವನ್ನು ಈ ಬಾರಿ ದುಡ್ಡಿಲ್ಲ ಎಂಬ ಕಾರಣಕ್ಕೆ ಜಿಲ್ಲಾಧಿಕಾರಿ ಅನುಮತಿ ಮೇರೆಗೆ ಕೈಬಿಟ್ಟಿರುವುದು ದುರಂತದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ವಿದೇಶದಲ್ಲಿ ಕಾಮ್ಸ್ ಫೆಸ್ಟಿವಲ್ ಮುನ್ನ ಹಲವು ದೇಶಗಳ ತಂತ್ರಜ್ಞರು 6 ಮುನ್ನವೇ ತಯಾರಿ ನಡೆಸುತ್ತಾರೆ. ಆ ಮೂಲಕ ಚಿತ್ರರಂಗವನ್ನು ಬೆಳೆಸಿ ಸಮಾಜಕ್ಕೆ ಸಂದೇಶ ಕೊಡುಗೆ ನೀಡಿದ್ದಾರೆ. ನಾನು ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಕಳೆದ 14 ಫೈಲ್ ಹಿಡಿದು ರಾಜಕಾರಣಿಗಳ ಬಳಿ ಓಡಾಡುತ್ತಿದ್ದೇನೆ. ಹಿಂದೆ 3.5 ಸಿನಿಮಾ ಮಾಡುತ್ತಿದ್ದರು, ಆದರೂ ಜನ ಇನ್ನೆರಡು ಗೀತೆ ಇರಬೇಕೆಂದು ಹೇಳುತ್ತಿದ್ದರು. ಈಗ 90 ಸೀಮಿತವಾಗಿದೆ ಎಂದರು. ಮೈಸೂರಿಗೆ ಸವಾಲು ಎಂಬಂತೆ ಶಿವಮೊಗ್ಗದಲ್ಲಿ ದಸರಾ ನಡೆಯುತ್ತಿದೆ. ಎಲ್ಲಾ ಜನಪ್ರತಿನಿಧಿಗಳು ಸಹಾಯ ಅಸ್ತ ಚಾಚಿದ್ದಾರೆ. ಇಲ್ಲಿಯೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡುವ ತಯಾರಿಯೂ ನಡೆಯುತ್ತಿದೆ. ಅದರೊಂದಿಗೆ ಮಕ್ಕಳ ಚಲನಚಿತ್ರೋತ್ಸವ ಕೂಡ ನಡೆಸಬೇಕು ಎಂದು ವಿನಂತಿ ಮಾಡಿದ್ದು ಎಲ್ಲರೂ ಒಪ್ಪಿದ್ದಾರೆ ಎಂದರು. ನಾನು ಮಕ್ಕಳ ಚಿತ್ರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ, ಆದರೆ ನಮ್ಮ ಸರ್ಕಾರ ಅದಕ್ಕೆ ತೆರಿಗೆ ರಿಯಾಯಿತಿ ನೀಡಿಲ್ಲ. ಅದರ ಬದಲಿಗೆ ಸಂಜಯ್ ಖಾನ್ ನಿರ್ಮಾಣದ ಚಿತ್ರಕ್ಕೆ ತೆರಿಗೆ ರಿಯಾಯಿತಿ ನೀಡಿದ್ದು ಕೂಡ ನನಗೆ ಬೇಸರ ತಂದಿದೆ. ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ್ದು ಸಂತೋಷ ತಂದಿದೆ. ಇದಕ್ಕೂ ಮೊದಲು ವಿಷ್ಣುವರ್ಧನ್, ಬಿ ಸರೋಜಾದೇವಿ ಸೇರಿ ಅನೇಕ ಅಗ್ರ ಕಲಾವಿದರಿಗೆ ಪ್ರಶಸ್ತಿ ಕೈತಪ್ಪಿ ಹೋಗಿತ್ತು ಎಂದು ಹೇಳಿದರು. ನಟಿ ಸಂಗೀತ ಅನಿಲ್, ಪೋಷಕ ಕಲಾವಿದ ಸಂಗೀತ ಅನಿಲ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ ದೇಶಾದ್ರಿ ಹೊಸ್ಮನಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ನಿರ್ದೇಶಕ ಬಿವಿ ತುಕಾರಾಮರಾವ್, ಎಚ್ಯು ವೈದ್ಯನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಯುವ ಘಟಕ, ಶಿವಮೊಗ್ಗ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ಯುವ ಘಟಕ ಇವರ ಆಶ್ರಯದಲ್ಲಿ ಶ್ರೀ ಹಾನ್ಗಲ್ ಕುಮಾರಸ್ವಾಮಿ ಕಪ್ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ 17 ಮತ್ತು 18 JNNCE ಕಾಲೇಜು ಆವರಣದ ಮೈದಾನದಲ್ಲಿ ನಡೆಯಲಿದೆ. 17 ಪಂದ್ಯಾವಳಿಯನ್ನು ಸಂಸದ ಬಿವೈ ರಾಘವೇಂದ್ರ ಉದ್ಘಾಟಿಸುವರು. ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಶಾಸಕ ಬಿಕೆ ಸಂಗಮೇಶ್ವರ್, ಎಂಎಲ್ಸಿ ಡಾಕ್ಟರ್ ಧನಂಜಯ ಸರ್ಜಿ, ವೀರಶೈವಲಿಂಗಾಯತ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ಭಾಗವಹಿಸುವರು. ಮಹಾಸಭಾ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್, ಪ್ರಧಾನ ಕಾರ್ಯದರ್ಶಿ ಬಳ್ಳಕೆರೆ ಸಂತೋಷ್, ರಾಜ್ಯ ಯುವ ಘಟಕ ಅಧ್ಯಕ್ಷ ಮನೋಹರ್ ಅಬ್ಬಿಗೆರಿ, ಪ್ರಧಾನ ಕಾರ್ಯದರ್ಶಿ ಅನಿಲ್ ಪಾಟೀಲ್ ಉಪಸ್ಥಿತರಿರುವರು. ವಿಜೇತರಿಗೆ ಪ್ರಥಮ ಬಹುಮಾನ 33,333, ದ್ವಿತೀಯ ಸ್ಥಾನ 22,222, ತೃತೀಯ ಬಹುಮಾನ 11,111 ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು. ಪ್ರವೇಶ ಉಚಿತವಾಗಿದೆ. ಹೆಸರು ನೋಂದಾಯಿಸಲು ಶಿವಮೊಗ್ಗ ತಾಲೂಕಿನಲ್ಲಿ ಎಬಿ ಅಶೋಕ್, ಅನಿಲ್ ಪಾಟೀಲ್, ಭದ್ರಾವತಿಯಲ್ಲಿ ಶ್ರೀಕಾಂತ್, ಶಿಕಾರಿಪುರದಲ್ಲಿ ರಾಕೇಶ್, ಸಾಗರದಲ್ಲಿ ಶಶಾಂಕ್, ಶಿರಾಳಕೊಪ್ಪದಲ್ಲಿ ಚಂದ್ರು ಬಿಳಕಿ, ಹೊಸನಗರದಲ್ಲಿ ಪ್ರವೀಣ್ ಅವರನ್ನು ಸಂಪರ್ಕಿಸುವಂತೆ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಸಚಿನ್ ಪೂಜಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣದ ಶ್ರೀರಾಮೇಶ್ವರ ದೇವರ ದಸರಾ ಮಹೋತ್ಸವವನ್ನು ಈ ವರ್ಷ ಶಾಸಕ ಆರಗ ಜ್ಞಾನೇಂದ್ರ ಅವರ ಗೌರವಾಧ್ಯಕ್ಷತೆಯಲ್ಲಿ 17-21 ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ದಸರಾ ಉತ್ಸವ ಸಮಿತಿ ಸಂಚಾಲಕ ಸೊಪ್ಪುಗುಡ್ಡೆ ರಾಘವೇಂದ್ರ ಹೇಳಿದರು. 17 ನಡೆಯುವ ಯುವ ದಸರಾ ಅಂಗವಾಗಿ ತುಂಗಾ ನದಿ ತೀರದಲ್ಲಿ ಯುವಕರು ಹಾಗೂ ಮಹಿಳೆಯರಿಗೆ ಆಟೋಟ ಸ್ಪರ್ಧೆ, ಡಿಜೆ ಜತೆಗೆ ರೈನ್ ಡ್ಯಾನ್ಸ್ ಇರುತ್ತದೆ. ಅದೇ ದಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅಂತರ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಏರ್ಪಡಿಸಲಾಗಿದೆ. 6:30 ದಸರಾ ಕಿರುಚಿತ್ರೋತ್ಸವ ಮತ್ತು ಸಂವಾದ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 18 ಕುಶಾವತಿ ನೆಹರು ಪಾರ್ಕ್ನಲ್ಲಿ ಮಹಿಳಾ ದಸರಾ ಆಯೋಜಿಸಲಾಗಿದ್ದು ಹುಲಿಹೆಜ್ಜೆ, ಫ್ಯಾಷನ್ ಶೋ ಸೇರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 19 ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಸಾಂಸ್ಕೃತಿಕ ಸೌರಭ, 20 ಸ್ಥಳೀಯ ಕಲಾತಂಡಗಳಿಂದ ಯಕ್ಷಗಾನ ನೃತ್ಯ ರೂಪಕ ಜರುಗಲಿದೆ. 21 2:00 ಶ್ರೀರಾಮೇಶ್ವರ ದೇವರ ಪಲ್ಲಕ್ಕಿ ಉತ್ಸವ, ಚಾಮುಂಡೇಶ್ವರಿ ದೇವಿ ದಸರಾ ಮೆರವಣಿಗೆ ಜರುಗಲಿದೆ. ಸಂಜೆ ನವದುರ್ಗೆ ನೃತ್ಯ ರೂಪಕ ಜರುಗಲಿದೆ. ರಾತ್ರಿ 8 ಹುಲಿಯಜ್ಜೆ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು. ಅಮರನಾಥ ಶೆಟ್ಟಿ, ನಾಬಳ ಶಚೀಂದ್ರ ಹೆಗಡೆ ಸಮಿತಿಯ ಸದಸ್ಯರು ಇದ್ದರು. ಇದರೊಂದಿಗೆ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಈ ಸುಂದರ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನಿಮ್ಮಲ್ಲಿ ಎಷ್ಟೋ ಜನ ಪದವಿ ಮುಗಿಸಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರಬಹುದು, ಇನ್ನೂ ಕೆಲವರು ಓದ್ತಾ ಇರಬಹುದು, ಮತ್ತೆ ಕೆಲವರು ಸ್ವಂತ ಉದ್ಯಮ ಶುರು ಮಾಡಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕು ಅಂತ ಕನಸು ಕಾಣ್ತಾ ಇರಬಹುದು ಅಲ್ವಾ? ಆದ್ರೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ, ನನ್ನಲ್ಲಿರೋ ವಿದ್ಯೆಗೆ ಜೊತೆಗೆ ಯಾವ ಕೋರ್ಸಿಗೆ ಸೇರ್ಕೊಂಡ್ರೆ ನನಗೆ ಉತ್ತಮ ಅವಕಾಶಗಳು ಸಿಗಬಹುದು ಅಂತ. ಎಸ್, ಹೌದಲ್ವಾ? ಇವತ್ತಿನ ಕಾಲದಲ್ಲಿ ಕೇವಲ ವಿದ್ಯಾರ್ಹತೆ ಮಾತ್ರವಲ್ಲ, ಕೆಲಸವನ್ನ ಸರಿಯಾಗಿ ನಿರ್ವಹಿಸುವ ಕೌಶಲ್ಯವೂ ಕೂಡ ಬಹಳ ಮುಖ್ಯ. ಅದಕ್ಕಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಸ್ಕಿಲ್ ಇಂಡಿಯಾ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ NSDC ಬಗ್ಗೆ ಮಾತನಾಡಿದ್ವಿ. ಹಿಂದಿನ ಸಂಚಿಕೆಯಲ್ಲಿ NSDC ಅಂದ್ರೆ ಏನು, ಸ್ಕಿಲ್ ಇಂಡಿಯಾ ಯೋಜನೆ ಯಾರಿಗೆ ಉಪಯುಕ್ತ ಆಗುತ್ತೆ, ಅದರ ಉದ್ದೇಶವೇನು ಅನ್ನೋದ್ರ ಬಗ್ಗೆ ಪರಿಚಯಿಸಿದ್ದಾಯ್ತು. ಈಗ ಅದನ್ನ ಮುಂದುವರಿಸಿ ವಿಶೇಷವಾಗಿ ಕೌಶಲ್ಯ ತರಬೇತಿಯ ಮೂಲಕ ಉದ್ಯೋಗಾವಕಾಶಗಳಿಗೆ ಹೇಗೆ ಸಿದ್ಧರಾಗಬೇಕು, ಈ ತರಬೇತಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ತಿಳಿಯೋಣ. ಈಗ ಸಾರ್ವಜನಿಕರು ತರಬೇತಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇವತ್ತಿನ ಕಾಲದಲ್ಲಿ ತರಬೇತಿ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ಲಭ್ಯವಿರುವ ಬ್ಯಾಚ್ಗಳನ್ನ ಹುಡುಕೋದಕ್ಕೆ ಅಧಿಕೃತ ಡಿಜಿಟಲ್ ವ್ಯವಸ್ಥೆಗಳನ್ನು ಬಳಸಬಹುದು ಸ್ನೇಹಿತರೆ. ಮೊದಲನೇ ಹಂತ, ನಿಮ್ಮ ಆಸಕ್ತಿಯನ್ನು ಗುರುತಿಸಿ. ಮೊದಲು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನನಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆ, ನನಗೆ ಈಗಾಗಲೇ ಯಾವ ಕೌಶಲ್ಯ ಗೊತ್ತಿದೆ, ನಾನು ಉದ್ಯೋಗ ಹುಡುಕ್ತಾ ಇದ್ದೀನಾ ಅಥವಾ ಸ್ವಂತ ಉದ್ಯಮ ಆರಂಭಿಸಬೇಕಾ ಅಂತ.
2: ನಂತರ ತರಬೇತಿಗೆ ಎಷ್ಟು ಸಮಯ ಮೀಸಲಿಡಬಲ್ಲೆ? ನನ್ನ ಊರಿನಲ್ಲಿ ಅಥವಾ ಹತ್ತಿರದ ಪಟ್ಟಣದಲ್ಲಿ ಯಾವ ಉದ್ಯೋಗಗಳಿಗೆ ಬೇಡಿಕೆ ಇದೆ? ಇನ್ನ ಹಂತ ಎರಡನೇದರಲ್ಲಿ ಅಧಿಕೃತ ಪೋರ್ಟಲ್ನಲ್ಲಿ ಕೋರ್ಸ್ ಹುಡುಕಬೇಕಾಗುತ್ತೆ. ಮೊದಲನೇದಾಗಿ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್, ಇನ್ನ ಎರಡನೇದಾಗಿ NSDC ಅಂದ್ರೆ ಸ್ಕಿಲ್ ಡೈರೆಕ್ಟರಿ ಹಬ್. ಹಾಗೆ NSDC ಮಾರ್ಗದರ್ಶನದ ಪ್ರಕಾರ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ನಲ್ಲಿ ಕಲಿಯೋರಿಗೆ ನೋಂದಣಿ ಅಥವಾ ಲಾಗಿನ್ ಮಾಡಿ ಅಗತ್ಯವಿರುವ EKYC ಪ್ರಕ್ರಿಯೆ ಪೂರ್ಣಗೊಳಿಸಿ ಸಂಬಂಧಿತ ಯೋಜನೆ ಮತ್ತು ಬ್ಯಾಚ್ ಅನ್ನ ಹುಡುಕಿ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ನಿರ್ದಿಷ್ಟ ಕೋರ್ಸಿಗೆ ಪ್ರವೇಶ ದೊರೆಯುವುದು ಅರ್ಹತೆ ಮತ್ತು ಲಭ್ಯತೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನ ಹಂತ ಮೂರರಲ್ಲಿ ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸಿ. ಕೋರ್ಸ್ನ ನಿಯಮಗಳನ್ನ ಅವಲಂಬಿಸಿ ಈ ದಾಖಲೆಗಳು ಬೇಕಾಗಬಹುದು. ಮೊದಲನೇದಾಗಿ ಆಧಾರ್ ಅಥವಾ ಮಾನ್ಯ ಗುರುತಿನ ದಾಖಲೆ, ಎರಡನೇದಾಗಿ ಮೊಬೈಲ್ ಸಂಖ್ಯೆ, ಮೂರನೇದಾಗಿ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ಇನ್ನ ನಾಲ್ಕನೇದಾಗಿ ವಿಳಾಸದ ವಿವರಗಳು, ಐದನೇದಾಗಿ ಫೋಟೋ ಮತ್ತು ಇತರ ಅಗತ್ಯ ದಾಖಲೆಗಳು. ಎಲ್ಲಾ ಕೋರ್ಸ್ಗಳಿಗೆ ಒಂದೇ ದಾಖಲೆಗಳ ಪಟ್ಟಿ ಅನ್ವಯಿಸುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ನೋಂದಣಿಗೆ ಮುನ್ನ ಅಧಿಕೃತ ಸೂಚನೆಗಳನ್ನ ಓದ್ಕೊಳ್ಳಿ. ಇನ್ನ ಹಂತ ನಾಲ್ಕರಲ್ಲಿ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಈ ಪ್ರಶ್ನೆಗಳು ಕೇಳಿ. ಈ ಕೇಂದ್ರವು ಸಂಬಂಧಿತ ಯೋಜನೆಯಡಿ ಅಧಿಕೃತವಾಗಿ ಅನುಮೋದಿತವಾಗಿದೆಯಾ? ನಾನು ಆಯ್ಕೆ ಮಾಡಿರುವ ಕೋರ್ಸ್ಗೆ ಪ್ರಸ್ತುತ ಪ್ರವೇಶ ಇದೆಯಾ? ತರಬೇತಿಯ ಅವಧಿ ಎಷ್ಟು? ಕೋರ್ಸ್ಗೆ ಶುಲ್ಕವಿದೆಯಾ? ಪ್ರಮಾಣ ಪತ್ರ ನೀಡುವ ವಿಧಾನವೇನು? ಉದ್ಯೋಗ ಮಾರ್ಗದರ್ಶನ ಅಥವಾ ಪ್ರಾಯೋಗಿಕ ತರಬೇತಿ ದೊರೆಯುತ್ತಾ ಅಂತ ಕೇಳಬೇಕಾಗುತ್ತೆ. ಹಂತ ಐದರಲ್ಲಿ ಏನಪ್ಪಾ ಅಂತಂದ್ರೆ, ತರಬೇತಿಯನ್ನು ಗಂಭೀರವಾಗಿ ಪೂರ್ಣಗೊಳಿಸಿ. ತರಬೇತಿಗೆ ಸೇರಿದ ಮೇಲೆ ಸಮಯಕ್ಕೆ ಸರಿಯಾಗಿ ಹಾಜರಾಗುವುದು, ಪ್ರಾಯೋಗಿಕ ಅಭ್ಯಾಸ ಮಾಡುವುದು, ಶಿಕ್ಷಕರೊಂದಿಗೆ ಸಂದೇಹಗಳನ್ನು ಚರ್ಚಿಸುವುದು ಮತ್ತು ಮೌಲ್ಯಮಾಪನಕ್ಕೆ ಸಿದ್ಧರಾಗುವುದು ಬಹಳ ಮುಖ್ಯ. ಪ್ರಮಾಣ ಪತ್ರವು ಉಪಯುಕ್ತವಾಗಬಹುದು, ಆದರೆ ಕೆಲಸದಲ್ಲಿ ಯಶಸ್ವಿಯಾಗಲು ಜ್ಞಾನ, ಕೌಶಲ್ಯ, ಸಂವಹನ, ಪ್ರಾಮಾಣಿಕತೆ ಮತ್ತು ನಿರಂತರ ಕಲಿಕೆಯ ಮನೋಭಾವವು ಅಗತ್ಯ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಮಹಿಳೆಯರು, ಗ್ರಾಮೀಣ ಯುವಜನರು ಮತ್ತು ಸ್ವಂತ ಉದ್ಯಮ ಆರಂಭಿಸುವವರಿಗೆ ಯಾವ ಪ್ರಯೋಜನ ಇದೆ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದ್ರೆ, ಕೌಶಲ್ಯಾಭಿವೃದ್ಧಿ ಅನ್ನೋದು ಕೇವಲ ಉದ್ಯೋಗವಿಲ್ಲದ ಯುವಕರಿಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ, ಮಹಿಳೆಯರಿಗೂ ಕೂಡ. ಈಗ ಹೊಲಿಗೆ, ಆಹಾರ ಸಂಸ್ಕರಣೆ, ಡಿಜಿಟಲ್ ಸೇವೆಗಳು, ಕಂಪ್ಯೂಟರ್ ಕೌಶಲ್ಯ, ಸೌಂದರ್ಯ ಸೇವೆಗಳು ಮತ್ತು ಇತರ ಸೂಕ್ತ ವೃತ್ತಿಪರ ತರಬೇತಿಗಳನ್ನು ಪರಿಗಣಿಸಬಹುದು. ತರಬೇತಿಯ ಜೊತೆಗೆ ಮಾರುಕಟ್ಟೆ ಬೆಲೆ ನಿಗದಿ, ಗ್ರಾಹಕರ ನಿರ್ವಹಣೆ ಮತ್ತು ಡಿಜಿಟಲ್ ಪಾವತಿಗಳ ಜ್ಞಾನವು ಸಹಾಯಕವಾಗುತ್ತೆ. ಇನ್ನು ಗ್ರಾಮೀಣ ಯುವಜನರಿಗೆ ಕೃಷಿಗೆ ಸಂಬಂಧಿಸಿದ ಆಧುನಿಕ ಕೌಶಲ್ಯಗಳು, ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಯಂತ್ರೋಪಕರಣಗಳ ನಿರ್ವಹಣೆ, ದುರಸ್ತಿ ಸೇವೆಗಳು ಮತ್ತು ಸ್ಥಳೀಯ ಬೇಡಿಕೆಗೆ ತಕ್ಕ ವೃತ್ತಿಗಳನ್ನ ಅನ್ವೇಷಿಸಬಹುದು. ಇನ್ನು ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲು ಆಗದೇ ಇರೋರಿಗೆ ತಮ್ಮ ಆಸಕ್ತಿ ಮತ್ತು ಅರ್ಹತೆಗೆ ತಕ್ಕ ವೃತ್ತಿಪರ ತರಬೇತಿಯನ್ನು ಹುಡುಕಬಹುದು. ಔಪಚಾರಿಕ ಪದವಿ ಇಲ್ಲದಿರುವುದರಿಂದಲೇ ಎಲ್ಲ ಅವಕಾಶಗಳು ಮುಚ್ಚಿ ಹೋಗುವುದಿಲ್ಲ. ಆದರೆ ಪ್ರತಿಯೊಂದು ಕೋರ್ಸಿನ ಪ್ರವೇಶ ನಿಯಮಗಳನ್ನ ಪರಿಶೀಲಿಸಬೇಕು ಸ್ನೇಹಿತರೆ. ಹಾಗೆ ಈಗಾಗಲೇ ಕೆಲಸ ಮಾಡ್ತಿರೋರಿಗೆ ತಮ್ಮ ಹಳೆಯ ಕೌಶಲ್ಯವನ್ನು ಉತ್ತಮಪಡಿಸಿಕೊಳ್ಳುವುದು, ಹೊಸ ತಂತ್ರಜ್ಞಾನ ಕಲಿಯುವುದು ಅಥವಾ ಅರ್ಹತೆ ಇದ್ದಲ್ಲಿ ಹಿಂದಿನ ಕೌಶಲ್ಯಕ್ಕೆ ಮಾನ್ಯತೆ ಪಡೆಯುವ ಮಾರ್ಗಗಳನ್ನ ಪರಿಶೀಲಿಸಬಹುದು. ನಂತರ ಸ್ವಂತ ಉದ್ಯಮ ಆರಂಭಿಸುವವರಿಗೆ ತಾಂತ್ರಿಕ ಕೌಶಲ್ಯದ ಜೊತೆಗೆ ಲೆಕ್ಕಪತ್ರ, ಗ್ರಾಹಕ ಸೇವೆ, ಮಾರುಕಟ್ಟೆ ಅರಿವು, ವೆಚ್ಚ ನಿರ್ವಹಣೆ ಮತ್ತು ವ್ಯವಹಾರ ಯೋಜನೆ ರೂಪಿಸುವುದನ್ನ ಕಲಿಯುವುದು ಮುಖ್ಯವಾಗಿರುತ್ತೆ. ಆದರೆ ಸ್ನೇಹಿತರೆ, ತರಬೇತಿ ಪಡೆದರೆ ಮಾತ್ರ ಸಾಲದು. ಆ ಕೌಶಲ್ಯವನ್ನು ನಮ್ಮ ಪ್ರದೇಶದಲ್ಲಿ ಹೇಗೆ ಬಳಸಬಹುದು, ಅದಕ್ಕೆ ಗ್ರಾಹಕರು ಇದ್ದಾರಾ, ಉದ್ಯೋಗದಾತರ ಬೇಡಿಕೆ ಏನಿದೆ ಅನ್ನೋದನ್ನ ತಿಳಿದುಕೊಳ್ಬೇಕು. ಇನ್ನ ತರಬೇತಿಯ ಹೆಸರಲ್ಲಿ ವಂಚನೆ ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು. ಮುಖ್ಯ ಎಚ್ಚರಿಕೆ ಸ್ನೇಹಿತರೆ ಇದು. NSDC ತನ್ನ ಹೆಸರನ್ನು ಅಥವಾ ಲೋಗೋವನ್ನು ದುರುಪಯೋಗ ಪಡಿಸಿಕೊಂಡು ಅಧಿಕೃತ ಅನುಮೋದನೆ ಇಲ್ಲದ ತರಬೇತಿ ಕೇಂದ್ರಗಳು ಜನರನ್ನು ವಂಚಿಸುವ ಸಾಧ್ಯತೆ ಬಗ್ಗೆ ಸಾರ್ವಜನಿಕ ಎಚ್ಚರಿಕೆ ನೀಡಿದೆ. ಆದ್ದರಿಂದ ಯಾವುದೇ ಕೋರ್ಸಿಗೆ ಸೇರುವ ಮುಂಚೆ ಅದರ ಅಧಿಕೃತತೆಯನ್ನು ಪರಿಶೀಲಿಸುವುದು ಉತ್ತಮ. ತರಬೇತಿ ಮುಗಿದ ತಕ್ಷಣ ಸರ್ಕಾರಿ ಕೆಲಸ ಕೊಡುತ್ತೇವೆ ಎಂದು ಯಾರಾದರೂ ಖಚಿತ ಭರವಸೆ ನೀಡಿದರೆ ಎಚ್ಚರಿಕೆಯಿಂದ ಇರಿ. ಉಚಿತ ತರಬೇತಿ ಅಂತ ಹೇಳಿ ಸೀಕ್ರೆಟ್ ಆಗಿ ಫೀಸ್ ಏನಾದರೂ ಕೇಳಿದ್ರೆ ವಿವರವಾದ ರಸೀದಿ ಮತ್ತು ಅಧಿಕೃತ ನಿಯಮಗಳನ್ನ ಪರಿಶೀಲಿಸಿ. ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸುವಂತೆ ಒತ್ತಾಯಿಸಿದರೆ ಮೊದಲು ಪರಿಶೀಲನೆ ಮಾಡಿ. ಇನ್ನು ಪ್ರಮಾಣ ಪತ್ರದ ಮಾನ್ಯತೆ ಮತ್ತು ತರಬೇತಿ ಕೇಂದ್ರದ ಅನುಮೋದನೆಯನ್ನು ಅಧಿಕೃತ ಮೂಲಗಳಿಂದ ದೃಢಪಡಿಸಿಕೊಳ್ಳಿ. OTP, ಬ್ಯಾಂಕ್ ಪಿನ್ ಅಥವಾ ಇತರ ರಹಸ್ಯ ಮಾಹಿತಿಯನ್ನ ಯಾರ ಜೊತೆಗೂ ಕೂಡ ಹಂಚಿಕೊಳ್ಬೇಡಿ. NSDC ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಅಭ್ಯರ್ಥಿಗಳ ಸಹಾಯವಾಣಿ ಸಂಖ್ಯೆ 8800055555. ಸೋಮವಾರದಿಂದ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಲಭ್ಯವಿರುತ್ತೆ. ಸಂಖ್ಯೆಗಳು ಮತ್ತು ಕಾರ್ಯನಿರ್ವಹಣೆಯ ಸಮಯ ಬದಲಾಗಿರಬಹುದು, ಆದ್ದರಿಂದ ಅಧಿಕೃತ ವೆಬ್ಸೈಟ್ನಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೋ ಸ್ನೇಹಿತರೆ, ತರಬೇತಿಗೆ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ವಿಷಯಗಳನ್ನ ಗಮನಿಸಬೇಕು, ವಂಚನೆಗಳಿಂದ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದಾಯ್ತು. ಆದ್ರೆ ಮುಂದಿನ ಭಾಗದಲ್ಲಿ ಒಂದು ಕೋರ್ಸಿಗೆ ಅರ್ಜಿ ಸಲ್ಲಿಸಿದ ನಂತರ ಏನ್ ಮಾಡ್ಬೇಕು, ತರಬೇತಿ ಮುಗಿದ ಮೇಲೆ ಉದ್ಯೋಗ ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಸ್ಕಿಲ್ ಇಂಡಿಯಾ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ NSDC, ಹಾಗೆ ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದಾಯ್ತು. ಹಾಗೆ ಈಗ ತರಬೇತಿ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ವಿಷಯಗಳನ್ನ ಗಮನಿಸಬೇಕು, ವಂಚನೆಗಳಿಂದ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಕಳೆದ ಭಾಗದಲ್ಲಿ ತಿಳ್ಕೊಂಡಿದ್ದಾಯ್ತು. ಈಗ ಒಂದು ಕೋರ್ಸಿಗೆ ಅರ್ಜಿ ಸಲ್ಲಿಸಿದ ನಂತರ ಏನ್ ಮಾಡಬೇಕು ಅಂದ್ರೆ, ಈಗ ತರಬೇತಿ ಮುಗಿದ ಮೇಲೆ ಉದ್ಯೋಗ ಪಡೆಯುವುದು ಹೇಗೆ ಅನ್ನೋದನ್ನ ನಾವೀಗ ತಿಳಿಯೋಣ. ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಒಬ್ಬ ಯುವಕ ಅಥವಾ ಯುವತಿಯರು ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವರಿಗೆ ಒಂದು ಕೆಲಸ ಕಲಿಬೇಕು, ಒಳ್ಳೆ ಉದ್ಯೋಗ ಪಡಿಬೇಕು, ಮನೆಯ ಜವಾಬ್ದಾರಿಯನ್ನ ಹಂಚಿಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ಅವರು ಒಂದು ಕೌಶಲ್ಯ ತರಬೇತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಅವರ ಮುಂದಿನ ಹೆಜ್ಜೆ ಏನು? ಅರ್ಜಿ ಸಲ್ಲಿಸಿ ಸುಮ್ಮನೆ ಕಾಯ್ಬೇಕಾ ಅಥವಾ ಮುಂದಿನ ಅವಕಾಶಗಳಿಗಾಗಿ ಈಗಿನಿಂದಲೇ ಸಿದ್ಧತೆ ಮಾಡ್ಕೊಳ್ಬೇಕಾ? ಎಸ್, ಖಂಡಿತವಾಗಿಯೂ ನಾವು ಸಿದ್ಧತೆ ಮಾಡ್ಕೊಳ್ಳೇಬೇಕು ಅಲ್ವಾ? ಈಗಿನ ಈ ವಿಷಯವನ್ನ ಒಂದೊಂದಾಗಿ ತಿಳಿಯೋಣ. ಮೊದಲನೇದಾಗಿ, ಅರ್ಜಿ ಸಲ್ಲಿಸಿದ ಮೇಲೆ ಏನ್ ಮಾಡಬೇಕು ಅಂತಂದ್ರೆ, ನೀವು ಯಾವುದಾದರೂ ಕೌಶಲ್ಯ ತರಬೇತಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರೆ ಮೊದಲು ನಿಮ್ಮ ಅರ್ಜಿಯ ಸ್ಥಿತಿಯನ್ನ ಪರಿಶೀಲಿಸಿ. ನಿಮ್ಮ ಅರ್ಜಿ ಸ್ವೀಕೃತವಾಗಿದೆಯಾ? ತರಬೇತಿಗೆ ಆಯ್ಕೆಯಾಗಿದ್ದೀರಾ? ತರಬೇತಿ ಯಾವಾಗ ಪ್ರಾರಂಭವಾಗುತ್ತೆ? ನಂತರ ತರಬೇತಿ ಕೇಂದ್ರ ಎಲ್ಲಿದೆ? ಈ ಎಲ್ಲಾ ಮಾಹಿತಿಯನ್ನ ಅಧಿಕೃತ ಪೋರ್ಟಲ್ ಅಥವಾ ಸಂಬಂಧಪಟ್ಟಂತಹ ತರಬೇತಿ ಕೇಂದ್ರದ ಮೂಲಕ ತಿಳ್ಕೊಳ್ಬಹುದು. ಮೊಬೈಲ್ಗೆ ಸಂದೇಶ ಬಂದ್ರೆ, ಅಂದ್ರೆ ಮೆಸೇಜ್ ಬಂದ್ರೆ, ಅದರಲ್ಲಿರುವ ಮಾಹಿತಿಯನ್ನ ಸರಿಯಾಗಿ ಓದಿ. ಅಗತ್ಯವಿದ್ದರೆ ತರಬೇತಿ ಕೇಂದ್ರವನ್ನ ಸಂಪರ್ಕಿಸಿ. ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅರ್ಜಿ ಸಲ್ಲಿಸಿದ ತಕ್ಷಣ ಪ್ರವೇಶ ಖಚಿತವಾಗುತ್ತೆ ಅಂತ ಅರ್ಥ ಅಲ್ಲ. ಆಯ್ಕೆ ಪ್ರಕ್ರಿಯೆ ಮತ್ತು ಪ್ರವೇಶದ ನಿಯಮಗಳು ಕೋರ್ಸಿಗೆ ಅನುಗುಣವಾಗಿ ಬದಲಾಗಬಹುದು. ಹಾಗಾಗಿ ಅಧಿಕೃತ ಮಾಹಿತಿಯನ್ನೇ ನಂಬಿ. ನಿಮ್ಮ ಮುಂದಿನ ಹೆಜ್ಜೆಯನ್ನ ಯೋಚಿಸಿ. ಇನ್ನು ಎರಡನೇದಾಗಿ, ಈಗ ನಿಮಗೆ ತರಬೇತಿಗೆ ಪ್ರವೇಶ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಈಗ ನಿಮ್ಮ ನಿಜವಾದ ಕಲಿಕೆಯ ಪಯಣ ಶುರುವಾಗುತ್ತೆ. ತರಬೇತಿ ಕೇಂದ್ರಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗುವುದು, ತರಗತಿಯಲ್ಲಿ ಆಸಕ್ತಿಯಿಂದ ಭಾಗವಹಿಸುವುದು, ಹಾಗೆ ಪ್ರಾಯೋಗಿಕ ಕೆಲಸಗಳನ್ನ ಅಭ್ಯಾಸ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಸೊ ಪ್ರಮಾಣ ಪತ್ರ ಪಡೆಯುವುದು ಒಂದು ಹಂತವಾದ್ರೆ, ಕೆಲಸವನ್ನ ಸಮರ್ಥವಾಗಿ ಮಾಡಬಲ್ಲವರಾಗುವುದು ಇನ್ನೊಂದು ಮುಖ್ಯವಾದ ಹಂತವಾಗಿರುತ್ತೆ ಸ್ನೇಹಿತರೆ. ಸೊ ಈಗ ಮೂರನೇದಾಗಿ ಏನಪ್ಪಾ ಅಂದ್ರೆ, ತರಬೇತಿ ಮುಗಿದ ಮೇಲೆ ಉದ್ಯೋಗ ಹುಡುಕುವುದು ಹೇಗೆ? ಇದು ಬಹಳಷ್ಟು ಯುವಜನರ ಮನಸ್ಸಿನಲ್ಲಿರೋ ಪ್ರಶ್ನೆ ಅಂತಾನೆ ಹೇಳ್ಬೋದು. ತರಬೇತಿ ಮುಗಿದಿದೆ, ಪ್ರಮಾಣ ಪತ್ರವೂ ಸಿಕ್ಕಿದೆ, ಆದ್ರೆ ಉದ್ಯೋಗ ಎಲ್ಲಿ ಹುಡುಕ್ಬೇಕು? ಮೊದಲನೇದಾಗಿ, ನೀವು ಕಲಿತ ಕ್ಷೇತ್ರದಲ್ಲಿ ಯಾವೆಲ್ಲ ಉದ್ಯೋಗಾವಕಾಶಗಳಿವೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಸ್ಥಳೀಯ ಕಂಪನಿಗಳು, ಅಂಗಡಿಗಳು, ಕೈಗಾರಿಕೆಗಳು, ಆಸ್ಪತ್ರೆಗಳು, ಹೋಟೆಲ್ಗಳು ಅಥವಾ ನಿಮ್ಮ ತರಬೇತಿಗೆ ಸಂಬಂಧಿಸಿದ ಉದ್ಯಮಗಳಲ್ಲಿ ಅವಕಾಶಗಳನ್ನು ಹುಡುಕಬಹುದು. ಇನ್ನ ಎರಡನೇದಾಗಿ, ನಿಮ್ಮ ವಿದ್ಯಾರ್ಹತೆ, ಕೌಶಲ್ಯ, ತರಬೇತಿ ಮತ್ತು ಅನುಭವದ ವಿವರಗಳನ್ನ ಒಳಗೊಂಡ ಸರಳವಾದ ರೆಸ್ಯೂಮ್ ಸಿದ್ಧಪಡಿಸಿಕೊಳ್ಳಿ. ಇನ್ನ ಮೂರನೇದಾಗಿ, ಸಂದರ್ಶನಕ್ಕೆ ಸಿದ್ಧರಾಗಿ ನಿಮ್ಮ ಬಗ್ಗೆ ಸ್ಪಷ್ಟವಾಗಿ ಮಾತನಾಡುವುದು, ನಿಮ್ಮ ಕೌಶಲ್ಯವನ್ನ ವಿವರಿಸುವುದು ಮತ್ತು ಕೆಲಸ ಕಲಿಯುವ ಆಸಕ್ತಿಯನ್ನ ತೋರಿಸುವುದು ಮುಖ್ಯವಾಗಿರುತ್ತೆ. ಇದರ ಜೊತೆಗೆ ನಿಮ್ಮ ತರಬೇತಿ ಕೇಂದ್ರದಲ್ಲಿ ಉದ್ಯೋಗ ಮಾರ್ಗದರ್ಶನ ಅಥವಾ ನೇಮಕಾತಿ ಸಹಾಯ ಸಿಗುತ್ತಾ ಅನ್ನೋದನ್ನ ವಿಚಾರಿಸಿರಿ. ಆದರೆ ಸ್ನೇಹಿತರೆ, ಒಂದು ವಿಷಯ ಮರಿಬೇಡಿ, ತರಬೇತಿ ಪಡೆದ ತಕ್ಷಣ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ ಎಂಬ ಖಾತರಿ ಇರೋದಿಲ್ಲ. ಅವಕಾಶಗಳನ್ನು ಹುಡುಕುತ್ತಾ, ನಮ್ಮ ಕೌಶಲ್ಯವನ್ನ ಹೆಚ್ಚಿಸಿಕೊಳ್ಳುತ್ತಾ ನಿರಂತರ ಪ್ರಯತ್ನ ಮಾಡಬೇಕು. ಸೊ ಸ್ನೇಹಿತರೆ, ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ತಕ್ಷಣಕ್ಕೆ ನಡೆಯೋದಿಲ್ಲ. ಕೆಲವೊಂದ್ಸರಿ ಸಂದರ್ಶನಕ್ಕೆ ಹೋದರೂ ಕೆಲಸ ಸಿಗೋದಿಲ್ಲ, ಕೆಲವೊಂದ್ಸರಿ ನಮ್ಮ ಕೌಶಲ್ಯಕ್ಕೆ ತಕ್ಕ ಉದ್ಯೋಗ ಸಿಗಲು ಸಮಯ ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿರಾಶರಾಗಬೇಡಿ ಸ್ನೇಹಿತರೆ.

0: ನಿಮ್ಮಲ್ಲಿ ಯಾವ ಕೌಶಲ್ಯವನ್ನು ಇನ್ನಷ್ಟು ಉತ್ತಮ ಪಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುತಿಸಿ. ಕಂಪ್ಯೂಟರ್ ಜ್ಞಾನ, ಸಂವಹನ ಕೌಶಲ್ಯ, ಭಾಷಾ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ, ಯಾವುದು ಬೇಕೋ ಅದನ್ನ ಕಲಿಯಲು ಪ್ರಯತ್ನಿಸಿ. ನಿಮ್ಮ ಊರಿನಲ್ಲಿರೋ ಉದ್ಯೋಗಾವಕಾಶಗಳನ್ನ ಪರಿಶೀಲಿಸಿ, ಅಗತ್ಯವಿದ್ರೆ ವೃತ್ತಿ ಮಾರ್ಗದರ್ಶನ ಪಡ್ಕೊಳ್ಳಿ. ಒಂದು ಅವಕಾಶ ಕೈ ತಪ್ಪಿದ್ರೆ ಮತ್ತೊಂದು ಅವಕಾಶಕ್ಕಾಗಿ ಸಿದ್ಧರಾಗೋದು ಮುಖ್ಯ. ಸೊ ಉದ್ಯೋಗ ಸಿಗೋವರೆಗೆ ಕಾಯುವುದಷ್ಟೇ ಅಲ್ಲ, ಉದ್ಯೋಗಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇನ್ನು ಐದನೇದಾಗಿ, ಸ್ವಂತ ಉದ್ಯಮ ಆರಂಭಿಸುವ ಅವಕಾಶ. ಎಸ್, ಎಲ್ಲರಿಗೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕೆಂದೇನೂ ಇಲ್ಲ ಸ್ನೇಹಿತರೆ. ಕೆಲವರಿಗೆ ತಮ್ಮದೇ ಆದ ಉದ್ಯಮ ಆರಂಭಿಸಬೇಕು ಅನ್ನೋ ಆಸೆ ಇರುತ್ತೆ. ಉದಾಹರಣೆಗೆ, ಹೊಲಿಗೆ ಕಲಿತವರು ಸಣ್ಣ ಹೊಲಿಗೆ ಘಟಕ ಆರಂಭಿಸಬಹುದು. ಆಹಾರ ತಯಾರಿಕೆಯಲ್ಲಿ ಆಸಕ್ತಿ ಇರೋರು ಅಗತ್ಯ ನಿಯಮಗಳನ್ನ ಪಾಲಿಸಿ ಆಹಾರ ಉತ್ಪನ್ನಗಳ ಉದ್ಯಮದ ಸಾಧ್ಯತೆಗಳನ್ನು ಪರಿಶೀಲಿಸಬಹುದು. ಇನ್ನು ಕಂಪ್ಯೂಟರ್ ಕೌಶಲ್ಯ ಹೊಂದಿರೋರು ಸ್ಥಳೀಯ ಬೇಡಿಕೆಗೆ ಅನುಗುಣವಾಗಿ ಡಿಜಿಟಲ್ ಸೇವೆಗಳನ್ನ ಒದಗಿಸುವ ಅವಕಾಶಗಳನ್ನ ಅನ್ವೇಷಿಸಬಹುದು ಸ್ನೇಹಿತರೆ. ಆದರೆ ಉದ್ಯಮ ಆರಂಭಿಸುವ ಮೊದಲು ಮಾರುಕಟ್ಟೆ ಬೇಡಿಕೆ, ಆರಂಭಿಕ ವೆಚ್ಚ, ಗ್ರಾಹಕರು, ಬೆಲೆ ನಿಗದಿ ಮತ್ತು ಅಗತ್ಯ ಪರವಾನಗಿಗಳ ಬಗ್ಗೆ ತಿಳಿದುಕೊಳ್ಬೇಕು. ಸಣ್ಣದಾಗಿ ಆರಂಭಿಸಿ ಅನುಭವ ಪಡೆದು ನಿಧಾನವಾಗಿ ಬೆಳೆಯುವ ಮಾರ್ಗವನ್ನ ಪರಿಗಣಿಸಬಹುದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉದ್ಯಮಶೀಲತಾ ತರಬೇತಿ ಮತ್ತು ಹಣಕಾಸಿನ ನೆರವು ಯೋಜನೆಗಳ ಬಗ್ಗೆ ಅಧಿಕೃತ ಮೂಲಗಳಿಂದ ಮಾಹಿತಿ ಪಡೆದುಕೊಳ್ಳಬಹುದು. ನೆರವು ಸಿಗುವುದು ಅರ್ಹತೆ ಮತ್ತು ಯೋಜನೆಯ ನಿಯಮಗಳನ್ನ ಅವಲಂಬಿಸಿರುತ್ತೆ ಸ್ನೇಹಿತರೆ. ಸೊ ಕೊನೆಯಲ್ಲಿ ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೆ ಎಷ್ಟು ಮಹತ್ವವಿದೆಯೋ ಕೌಶಲ್ಯಕ್ಕೂ ಅಷ್ಟೇ ಮಹತ್ವವಿದೆ ಸ್ನೇಹಿತರೆ. ನಾವು ಕಲಿಯುವುದನ್ನ ಯಾವತ್ತಿಗೂ ನಿಲ್ಲಿಸಬಾರದು. ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು, ನಮ್ಮಲ್ಲಿರೋ ಪ್ರತಿಭೆಯನ್ನ ಬೆಳೆಸ್ಕೊಳ್ಬೇಕು ಮತ್ತು ಬಂದ ಅವಕಾಶಗಳನ್ನ ಬಳಸಿಕೊಳ್ಳಲು ಸಿದ್ಧರಾಗಿರ್ಬೇಕು. ಇವತ್ತು ನೀವು ಉದ್ಯೋಗ ಹುಡುಕ್ತಿರಬಹುದು, ನಾಳೆ ನೀವು ಒಬ್ಬ ಉದ್ಯೋಗದಾತರಾಗಬಹುದು. ಇವತ್ತು ನೀವು ಒಂದು ಕೌಶಲ್ಯ ಕಲಿತಿರಬಹುದು, ನಾಳೆ ಅದೇ ಕೌಶಲ್ಯ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನ ತೋರಿಸಬಹುದು. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಕಲಿಯುವ ಆಸಕ್ತಿ ಇರಲಿ, ಪ್ರಯತ್ನ ಮುಂದುವರಿಯಲಿ. ಇವತ್ತಿನ ನಮ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಅರ್ಜಿ ಸಲ್ಲಿಸಿದ ನಂತರದ ಹಂತಗಳು, ತರಬೇತಿ ಪಡೆಯುವಾಗ ಗಮನಿಸಬೇಕಾದ ಅಂಶಗಳು, ಉದ್ಯೋಗ ಹುಡುಕುವ ವಿಧಾನ ಮತ್ತು ಸ್ವಂತ ಉದ್ಯಮದ ಅವಕಾಶಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ನಿಮ್ಮ ಮನೆಯ ಯುವಕ ಯುವತಿಯರಿಗೂ ತಿಳಿಸಿ. ನಿಮ್ಮ ಕನಸುಗಳಿಗೆ ಕೌಶಲ್ಯದ ಬಲ ಸಿಗಲಿ, ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ದೊರೆಯಲಿ ಎಂದು ಹಾರೈಸುತ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಈಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೆ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಜಗತ್ತಿನಲ್ಲಿ ಎಷ್ಟೊಂದು ಜೀವಿಗಳಿದ್ದಾವೆ ಅಂತ, ಅದರಲ್ಲಿ ವಿಷ ತುಂಬಿಕೊಂಡಿರುವಂತಹ ಜೀವಿಗಳು ಒಂದಷ್ಟಿದ್ರೆ ತುಂಬ ಪಾಪದ ಜೀವಿಗಳು ತುಂಬ ಇದ್ದಾವೆ. ಹಾಗೆ ಈಗ ವಿಷದ ಜೀವಿಗಳನ್ನ ನಾವು ನೋಡ್ತೀವಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಕಾಣಿಸುವಂಥದ್ದು ಹಾವು, ಚೇಳು, ಮತ್ತೆ ಕೆಲವು ಮೀನುಗಳಲ್ಲೂ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಕೆಲವು ವಿಷಕಾರಿ ಪಕ್ಷಿಗಳಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಸಸ್ಯಗಳಲ್ಲೂ ಕೂಡ ವಿಷಯುಕ್ತ ಅಂಶ ಇರುವುದನ್ನು ಗಮನಿಸ್ಬೋದು. ಹಾಗಾದ್ರೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪಾ ಅಂತ ನೀವು ಕೇಳಿದ್ರೆ, ಈಗ ನಮಗೆ ಗೊತ್ತಿದೆ ಹಾವು ಕಚ್ಚಿದ್ರೆ ವಿಷಕಾರಿ ಸಾಯ್ತಾರೆ ಅಂಥೇಳಿ. ಸೊ ಈಗ ಹಾವು ಕಚ್ಚತ್ತೆ, ಚೇಳು ಕಚ್ಚತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಈಗ ಚೇಳು ಕಚ್ಚತ್ತಾ ಅಥವಾ ಅದರ ವಿಷವನ್ನು ಹೇಗೆ ಬಿಡುತ್ತೆ, ಇದರ ಜೊತೆಗೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ನಾನು ಹೇಳುವಂಥದ್ದು, ಚೇಳು ಮನುಷ್ಯನ ಸಾಯಿಸಬಹುದಾ, ಸಾಯಿಸೋದಕ್ಕೆ ಆಗುತ್ತಾ ಅಂಥೇಳಿ ಇವತ್ತು ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ನಿಮಗೇನಾದ್ರು ಗೊತ್ತಿದೆ ಅಂದರೆ ನೀವು ಕೂಡ ವಾಟ್ಸಪ್ ಮಾಡಿ ನಮಗೆ ತಿಳಿಸ್ಕೊಡ್ಬೋದು ನಿಮ್ಮ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ. ಅಷ್ಟೇ ಅಲ್ಲದೆ ಇವತ್ತು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ಕೂಡ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9638-90968 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಸೊ ಈಗ ನಾವು ವಿಷ ತುಂಬಿರುವಂತಹ ಜೀವಿಗಳನ್ನು ನೋಡ್ತೀವಿ ಅಂತಂದರೆ ಅದರಲ್ಲಿ ಮನುಷ್ಯರು ಕೂಡ ಒಬ್ಬ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ದೇಹದ ತುಂಬ ವಿಷ ಇದೆ ಅಂತ ಹೇಳಿ ಕೇಳ್ಬಿಟ್ಟಿದ್ದೀವಿ. ಸೊ ಹಾಗೆ ಈಗ ಹಾವು ಕಚ್ಚಿದರೆ ಸಾಯ್ತಾರೆ ಅನ್ನೋದು ನಮಗೆಲ್ಲ ಗೊತ್ತಾ ಇದೆ. ಬದುಕಿಸೋದಕ್ಕೂ ಕೂಡ ಸಾಧ್ಯ ಇದೆ, ಆ್ಯಂಟಿವೆನಮ್ನ ಇಂಜೆಕ್ಟ್ ಮಾಡಿ ಅದರಿಂದ ಪಾರಾಗುವಂತಹ ಸಾಧ್ಯತೆ ಇದೆ. ಆದರೆ ಈ ಚೇಳು ಮನುಷ್ಯನನ್ನು ಸಾಯಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಒಂದು ಕ್ವೆಶನ್ ಬಂದಾಗ, ಚೇಳುಗಳು ವಿಶ್ವದ ಉಷ್ಣವಲಯದ ಪ್ರದೇಶಗಳಲ್ಲಿ ಜೀವಿಸ್ತವೆ. ನಾವು ಕೂಡ ಇಲ್ಲಿ ಸುತ್ತಮುತ್ತ ನೋಡಿರ್ತೀವಿ ಚೇಳುಗಳನ್ನು. ಇವು ಆರ್ಕಿನೈಡ್ ವರ್ಗಕ್ಕೆ ಸೇರಿರುವಂತಹ ಒಂದು ಜಂತು ಅಂತಲೇ ಹೇಳ್ಬೋದು. ಇವು ಕತ್ತಲ ಜಾಗಗಳಲ್ಲಿ, ಮರದ ದಿಮ್ಮೆಗಳಲ್ಲಿ ಅಥವಾ ದಿಮ್ಮೆಯ ಕೆಳಗಡೆ ಅಥವಾ ಕಲ್ಲುಗಳ ಮಧ್ಯದಲ್ಲಿ ಅಡಗಿರ್ತವೆ. ಚೇಳುಗಳು 40 ಕೋಟಿ ವರ್ಷಗಳ ಹಿಂದೆ ಇದ್ದುವು ಅಂಥೇಳಿ ಅವುಗಳ ಪಳವಳಿಕೆಯಿಂದ ತಿಳಿದು ಬರುತ್ತೆ. ಭೂಮಿಯ ಮೇಲೆ ಜೀವಿಸಿದ್ದಂತಹ ಆರ್ಥ್ರಾಪೋಡ ಅಂದರೆ ಜರಿ ಅಥವಾ ಜೇಡ ಈ ರೀತಿಯ ವರ್ಗಕ್ಕೆ ಸೇರಿದಂತಹ ಒಂದು ಜಂತುಗಳಲ್ಲಿ ಚೇಳು ಕೂಡ ಬಹಳ ಮುಂಚಿನದ್ದು ಅಂಥೇಳಿ ನಂಬಲಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಚೇಳುಗಳು ಸಾಮಾನ್ಯವಾಗಿ ಕಪ್ಪು ಅಥವಾ ಹಳದಿ ಬಣ್ಣಗಳಿರ್ತವೆ. ಅವು 1.3-17.5 cm ಉದ್ದದಲ್ಲಿರುತ್ತೆ. ಒಂಟಿಯಾಗಿ ಜೀವನ ಸಾಗಿಸುವಂತಹ ಚೇಳುಗಳು ತುಂಬ ಹಾರ್ಷಾಗಿರ್ತವೆ ಅಥವಾ ಕ್ರೂರಿಯಾಗಿರ್ತವೆ. ಅವುಗಳ ಗುಣ ಮನುಷ್ಯರಿಗೆ ತುಂಬ ಅಪಾಯಕಾರಿಯಾಗಿರುತ್ತೆ. ಚೇಳುಗಳನ್ನ ನಾವು ಯಾವತ್ತಾರೂ ಕೆರಳಿಸಿದ್ವಿ ಅಂತ ಅಂದಾಗ ಚೇಳುಗಳು ನಮಗೆ ಕುಟುಕೋದಕ್ಕೆ ಬರ್ತಾ ಇರುತ್ತೆ. ಈ ಕುಟುಕುವಂಥದ್ದು ಕೂಡ ಅವುಗಳ ಪ್ರಭೇದಕ್ಕೆ ಅನುಗುಣವಾಗಿರುವಂಥದ್ದು. ಬಹಳಷ್ಟು ಜಾತಿಗೆ ಸೇರಿದಂತಹ ಚೇಳುಗಳಲ್ಲಿ ಕೆಲವೊಂದಷ್ಟು ಚೇಳುಗಳು ಮನುಷ್ಯರಿಗೆ ಜೀವಾಪಾಯವನ್ನು ಉಂಟು ಮಾಡೋದಿಲ್ಲ. ಆದರೆ ಕೆಲವು ಬೇರೆ ಬೇರೆ ಜಾತಿಯ ಚೇಳುಗಳು ಅಂದರೆ ಈಜಿಪ್ಟ್ನ ಲಿವರಸ್ ಎನ್ನುವಂತಹ ಒಂದು ಚೇಳು, ಇದು ತುಂಬಾ ಅಪಾಯಕಾರಿಯಾಗಿರುವಂತಹ ಚೇಳಾಗಿರುತ್ತೆ. ಈ ಚೇಳು ಕಚ್ಚಿದರೆ ಸಾವು ಉಂಟಾಗಬಹುದು. ಈ ಚೇಳು ಕುಟುಕಿದಾಗ ವಿಷ ಏರಿ ಹೃದಯ ಮತ್ತು ಎದೆಯ ಸ್ನಾಯುಗಳನ್ನು ಮತ್ತು ಅಮೆರಿಕಾ ಮತ್ತು ಮೆಕ್ಸಿಕೋದಲ್ಲಿ ಹಾವಿನ ಕಡಿತದಿಂದ ಸಾಯೋದಕ್ಕಿಂತ ಚೇಳು ಕುಟುಕೋದ್ರಿಂದ ಸಾಯೋರ ಸಂಖ್ಯೆನೇ ಜಾಸ್ತಿ ಆಗಿರುತ್ತೆ. ಗೊತ್ತಾಯ್ತಲ್ಲ, ಚೇಳು ಕುಟುಕೋದ್ರಿಂದಲೇ ಹೆಚ್ಚು ಜನ ಸಾಯುವಂಥದ್ದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳೋದಕ್ಕೆ ನಾನು ವಾಪಸ್ ಬರ್ತೀನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇವತ್ತು ರಾಕೆಟ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ರಾಕೆಟ್ ಹೇಗೆ ಅಭಿವೃದ್ಧಿಪಡಿಸಿದ್ರು ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ನೀವು ಕೂಡ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಮಗೆ, ಸೊ ಈ ಒಂದು ಚೇಳು ಮತ್ತು ಹಾವುಗಳು ಈ ಥರದ್ದೆಲ್ಲ ಹೇಗೆ ವಿಶ್ವವನ್ನು ತುಂಬಿಕೊಂಡಿರ್ತವೆ, ಮತ್ತು ಈಗ ಹೆಚ್ಚು ಸಾಯುವಂಥದ್ದು ಚೇಳು ಕುಟುಕೋದ್ರಿಂದ ಅಂಥೇಳಿ ಅಮೇರಿಕಾದಲ್ಲಿ ಕಂಡುಬಂದಿರುವಂಥದ್ದು. ಸೊ ಹಾಗಾದರೆ ಇವತ್ತಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಭೂಮಿಯಿಂದ ತುಂಬಾ ಫೋರ್ಸಲ್ಲಿ ಆಕಾಶದತ್ತಕ್ಕೆ ಹಾರುವಂಥದ್ದು ರಾಕೆಟ್ಗಳು. ಸೊ ಈ ರಾಕೆಟ್ಗಳು ಹೇಗೆ ಅಭಿವೃದ್ಧಿ ಆಯಿತು ಅಂಥೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ನಾವೀಗ ಪ್ರಸ್ತುತ ಸಂದರ್ಭದಲ್ಲಿ ನೋಡ್ತೀವಿ ಅಂತಂದರೆ, ರಾಕೆಟ್ ಅನ್ನುವಂತಹ ಪದವನ್ನು ಬಹಳಷ್ಟು ರೂಪಗಳಲ್ಲಿ ಬಳಸ್ತಾ ಇರ್ತೀವಿ. ಯುದ್ಧಗಳಲ್ಲಿ ಬಳಸುವಂತಹ ಕ್ಷಿಪಣಿಗಳು ಕೂಡ ರಾಕೆಟ್ನ ಮಾದರಿಗಳಲ್ಲೇ ಆಗಿರುವಂಥದ್ದು. ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವಂತಹ ಬಾಹ್ಯಾಕಾಶ ನೌಕೆಗಳನ್ನು ಕೂಡ ರಾಕೆಟ್ಗಳಂತಲೇ ನಾವು ಕರೆಯುವಂಥದ್ದು. ಹಾಗಾದರೆ ರಾಕೆಟ್ ಎನ್ನುವಂತಹ ಶಬ್ದವನ್ನು ಯಾವುದೇ ಸಂದರ್ಭದಲ್ಲಿ ಬಳಸಿದರೂ ಕೂಡ ಅದು ಮೂಲತಃ ಒಂದೇ ತತ್ವದ ಮೇಲೆ ಕೆಲಸ ಮಾಡುವಂಥದ್ದು. ಹಾಗಾದರೆ ರಾಕೆಟ್ ಚಲನೆಗೆ ಸಂಬಂಧಿಸಿದ ನ್ಯೂಟನ್ನ ಮೂರನೇ ನಿಯಮದ ಮೇರೆಗೆ ಕೆಲಸವನ್ನು ಮಾಡುವಂಥದ್ದು. ರಾಕೆಟ್ನ ಒಳಗಿರುವಂತಹ ಇಂಧನಗಳು, ಉರಿದು ಉತ್ಪತ್ತಿಯಾಗುವಂತಹ ಅನಿಲವು ಭಾರೀ ಶಕ್ತಿಯ ಜೊತೆಗೆ ಹೊರಹೊಮ್ಮತ್ತೆ. ಇದರಿಂದಾಗಿ ರಾಕೆಟ್ ಮುನ್ನುಗ್ಗೋದಕ್ಕೆ ಸಹಾಯ ಆಗುವಂಥದ್ದು. ಅದಕ್ಕೆ ಬೇಕಾದಂತಹ ಫೋರ್ಸ್ ನಮಗೆ ಆ ಒಂದು ರಾಕೆಟ್ನಿಂದ ಬರುವಂತಹ ಎಕ್ಸಾಸ್ಟ್ ಏನಿರುತ್ತೆ ಅದರಿಂದನೇ ಸಿಗುತ್ತೆ. ಜೊತೆಗೆ ರಾಕೆಟ್ನ ವಿಕಾಸದ ಕತೆ ಕೂಡ ಆರಂಭ ಆಗಿದ್ದು ಚೀನಾದಲ್ಲಿ. ಅದು ಅಭಿವೃದ್ಧಿ ಹೊಂದೋದಕ್ಕೆ ಬಹಳ ಕಾಲ ತೆಗೆದುಕೊಂಡಿದ್ರೂ ಕೂಡ 1232 ಚೀನಾದವರು ಮಂಗೋಲರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಾಗ ಅವರು ಬೆಂಕಿಯ ಬಾಣಗಳನ್ನು ಬಳಕೆ ಮಾಡ್ತಾಯಿದ್ರು. ಈ ಬಾಣಗಳು ಒಂದು ರೀತಿಯ ರಾಕೆಟ್ಗಳೇ ಆಗಿತ್ತು ಅಂತಲೇ ಹೇಳ್ಬೋದು. 1275 ವೇಳೆಗೆ ಭಾರತ, ಇಂಗ್ಲೆಂಡ್, ಅರಬ್ ದೇಶಗಳು, ಜರ್ಮನಿ ಮತ್ತು ಫ್ರಾನ್ಸ್ನಲ್ಲಿ ರಾಕೆಟ್ಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. 500 ನಂತರ ಭಾರತೀಯ ಸೈನ್ಯವು ಕೂಡ ಇಂಗ್ಲಿಷರ ವಿರುದ್ಧ ನಡೆಸಿದಂತಹ ಹೋರಾಟದಲ್ಲಿ ರಾಕೆಟ್ಗಳನ್ನ ಬಳಕೆ ಮಾಡುತ್ತೆ. ಕಾಲಕ್ರಮೇಣ ಯುದ್ಧದಲ್ಲಿ ರಾಕೆಟ್ಗಳ ಬಳಕೆ ಕಡಿಮೆ ಆಗುತ್ತೆ, ಬಾಹ್ಯಾಕಾಶದ ಸಂಶೋಧನೆಯಲ್ಲಿ ಅದರ ಮಹತ್ವ ಹೆಚ್ಚಾಗುತ್ತೆ. ರಾಕೆಟ್ಗಳ ಕ್ಷೇತ್ರದಲ್ಲಿ ನಿಜವಾದಂತಹ ಅಭಿವೃದ್ಧಿ ಆರಂಭ ಆಗಿದ್ದು 19th ಮಧ್ಯಭಾಗದಲ್ಲಿ. ಅಂತರಿಕ್ಷದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಕಂಡುಹಿಡಿಯೋದಕ್ಕೆ ರಾಕೆಟ್ಗಳನ್ನು ಉಪಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1958 ಅಕ್ಟೋಬರ್ನಲ್ಲಿ ಅಮೆರಿಕ ಚಂದ್ರನಾಥ ಪಯನಿಯರ್ ಎನ್ನುವಂತಹ ರಾಕೆಟ್ನ ಲಾಂಚ್ ಮಾಡ್ತಾರೆ. ಬಾಹ್ಯಾಕಾಶ ಸಂಶೋಧನೆಗೆ ರಾಕೆಟ್ಗಳು ಗಂಟೆಗೆ 18,000 ಮೈಲಿ ಅಥವಾ ಅದಕ್ಕೂ ಹೆಚ್ಚಿನ ವೇಗದಲ್ಲಿ ಚಲಿಸಬೇಕಾಗತ್ತೆ. ಯಾವುದೇ ಒಂದು ವಸ್ತು ಗಂಟೆಗೆ ಕನಿಷ್ಠ 40,000 ವೇಗದಲ್ಲಿ ಚಲಿಸಿದರೆ ಮಾತ್ರ ಭೂಮಿಯ ಗುರುತ್ವಾಕರ್ಷಣೆಯಿಂದ ಅದು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ರಾಕೆಟ್ಗಳು ಲಾಂಚ್ ಮಾಡುವಂತಹ ಸಮಯದಲ್ಲಿ ಹೆಚ್ಚಿನದಾದಂತಹ ಫ್ಯೂಯಲ್ ಬರ್ನ್ ಆಗುತ್ತೆ, ಅಷ್ಟೇ ಪ್ರಮಾಣದ ಫೋರ್ಸ್ ಕೂಡ ಅಲ್ಲಿ ಉಂಟಾಗುತ್ತೆ. ಇದರಿಂದಾಗಿ ರಾಕೆಟ್ಗಳು ಆಕಾಶದ ಎತ್ತರಕ್ಕೆ ಬೇಗನೆ ಹಾರೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ನಮ್ಮ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯನ್ನು ಎದುರಿಸಿ ಹೋಗುವಂತಹ ಶಕ್ತಿ ಈ ಒಂದು ರಾಕೆಟ್ಗಳಿಗೆ ಇರುವಂಥದ್ದು. ಹಾಗಾದರೆ ರಾಕೆಟ್ಗಳು ಹೇಗೆ ಅಭಿವೃದ್ಧಿ ಆಯಿತು ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ.

ಅದೇ ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜಿ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನಃ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರೇನ್ರಿ? ಕಾಫಿ ಟೀ ಆಯ್ತಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಸಮಯ 6:30 ಆಗಿದೆ. ಹಾಗಿದ ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಸೊ ತಡ ಮಾಡೋದು ಬೇಡ, ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಹಾಗೆ ಬಿಸ್ನೆಸ್ ಮ್ಯಾನ್ ಗಳು ಸ್ವತಃ ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿರ್ತಾರೆ. ಇವತ್ತು ಕೂಡ ಒಂದು ಬಿಸ್ನೆಸ್ ಜರ್ನಿಯ ಬಗ್ಗೆ ಮಾತಾಡೋಣ ಅಂತ ಇವತ್ತು ನಮ್ಮೊಟ್ಟಿಗೆ ಮಧು ಪ್ಯಾಕ್ ಅಂಡ್ ಟೇಕ್ ನ ಮಾಲೀಕರಾಗಿರುವಂತಹ ಪ್ರಕಾಶ್ ಅವರು ಇದಾರೆ. ಜೊತೆಗೆ ಇದೊಂದು ಹೋಟೆಲ್ ಬಿಸ್ನೆಸ್, ಎಸ್ಪೆಷಲಿ ನಾನ್ ವೆಜ್ ಪ್ರಿಯರಿಗೆ ಇಷ್ಟ ಆಗುವಂತಹ ನಾನ್ ವೆಜ್ ಹೋಟೆಲ್ ರೀ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಪ್ರಕಾಶ್ ಸರ್ ಜೊತೆ ಮಾತುಕತೆನ ಮುಂದುವರಿಸೋಣ. ಪ್ರಕಾಶ್ ಸರ್, ನಮಸ್ತೆ.
5: ನಮಸ್ತೆ.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ತಮ್ಮಗನ.
1: ಓಕೆ, ಪ್ರಕಾಶ್ ಸರ್ ಹೇಗಿದ್ದೀರಾ?
5: ಚೆನ್ನಾಗಿದ್ದೀರಾ?
1: ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡೋದ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಏನು?
5: ನಾವು ಹುಟ್ಟಿದ್ದು ತೀರ್ಥಹಳ್ಳಿ ತಾಲೂಕು ಹಣಗೇರಿ ಕಟ್ಟೆ ಅನ್ನೋ ಊರಲ್ಲಿ.
1: ಓಕೆ.
5: ನಾನು 6th ವರೆಗೂ ಮಾತ್ರ ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು. 7th ಇಲ್ಲೇ ಶಿವಮೊಗ್ಗದಲ್ಲೇ ಮಾಡಿದ್ದು.
1: ಶಿವಮೊಗ್ಗಕ್ಕೆ ಬಂದ್ರಿ? ಏನು ಓದಿದ್ರಿ ಸರ್?
5: ನಮ್ದು BA.
1: BA ಮಾಡಿದ್ರಿ, ಸೂಪರ್. BA ಆದ್ಮೇಲೆ ಏನು ಮಾಡಿದ್ದು?
5: BA ಆದಲ್ಲಿಂದ ಒಂದು 2 ಇಯರ್ಸ್ ಅಷ್ಟೇ ಗ್ಯಾಪ್, ಆಮೇಲೆ ಹೋಟೆಲ್ ಫೀಲ್ಡಿಗೆ ಬಂದಿದ್ದು.
1: ಹಾಂ, 2 ಇಯರ್ಸ್ ಏನು ಮಾಡಿದ್ರಿ ಸರ್?
5: 2 ಇಯರ್ಸು ಫೈನಾನ್ಸ್ ಮಾಡಿದ್ವಿ.
1: ಸೂಪರ್, ಫೈನಾನ್ಸ್ ಮಾಡಿದ್ರಿ. ಫೈನಾನ್ಸ್ ಮಾಡ್ತಿದ್ರಿ, ಬಟ್ BA ಸಡನ್ ಆಗಿ ಬಿಸ್ನೆಸ್ ಮ್ಯಾನ್ ಆಗಬೇಕು, ಜೊತೆಗೆ ಹೋಟೆಲ್ ಬಿಸ್ನೆಸ್ಸಿಗೆ ಬರಬೇಕಂತ ಹೇಗೆ ಅನ್ನಿಸ್ತು, ಯಾಕೆ ಅನ್ನಿಸ್ತು?
5: ನಮಗೆ ಆವಾಗ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡಿದ್ವಿ ನಾವು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ. ಯಾಕೋ ಆಗಿಲ್ಲ ಅದು. ಆಮೇಲೆ ಯಾಕೆ ಬಿಸ್ನೆಸ್ ಮಾಡಬಾರ್ದು? ಇವಾಗ ನಾನು ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಒಂದು 30-35 ವರ್ಷದ ಹಿಂದಿಂದ. ಅವಾಗ ಏನು ಗೌರ್ಮೆಂಟು ಸಂಬಳ ಸಿಕ್ಕರು ಒಂದು 15,000 ಕೊಡ್ತಿದ್ರು ಅನಿಸತ್ತೆ.
1: ಓಕೆ.
5: ಅದೇ ಬಿಸ್ನೆಸ್ ಮಾಡಿದ್ರೆ ಜಾಸ್ತಿ ದುಡಿಮೆ ಮಾಡ್ಬೋದು ಅನ್ನೋದು ನಮ್ಗೆ ಆವಾಗಲೇ ಒಂದು ಆಸೆ ಇತ್ತು.
1: ಸೂಪರ್.
5: ಅದಕ್ಕೆ ಬಿಸ್ನೆಸ್ ಲೈನನ್ನೇ ಹುಡ್ಕೊಂಡ್ವಿ. ಬಟ್ ಹೋಟೆಲ್ ಫೀಲ್ಡ್ ಸ್ವಲ್ಪ ಕಷ್ಟನೇ ಇದೆ.
1: ಹೌದು, ಯಾಕಂದ್ರೆ ನೀವು ಬಿಸ್ನೆಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನಿಮ್ ಕಣ್ಮುಂದೆ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಹಲವು ಬಗೆಯ ಬಿಸ್ನೆಸ್ಗಳಿದೆ, ಬಟ್ ಹೋಟೆಲ್ ಬಿಸ್ನೆಸ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
5: ಇಲ್ಲಿ ನಮ್ಮ ಭಾವ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರು, ನಮ್ಮ ಅಕ್ಕನ ಗಂಡ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರು. ಅವ್ರು ನಮಗೆ ಆ ರೂಟಿಗೆ ಕರ್ಕೊಂಡು ಹೋದ್ರು. ಈಗ ಟಚ್ ಇಲ್ಲದೆ ಇರೋ ಬಿಸ್ನೆಸ್ಸಿಗೆ ನಾವು ಹೋದರೆ ಕಷ್ಟ ಆಗತ್ತೆ. ಜೊತೆಯಲ್ಲಿ ಸಪೋರ್ಟರ್ಸ್ ಒಬ್ಬರು ಇದ್ದರೆ ಭಾಳ ಈಸಿಯಲ್ಲಿ ನಾವು ಸಕ್ಸಸ್ ಆಗ್ಬೋದು.
1: ಹೌದು,
5: ಅದಕ್ಕೆ ನಾವು ಆ ಫೀಲ್ಡನ್ನೇ ಹುಡ್ಕೊಂಡ್ವಿ.
1: ಸೊ ನಿಮ್ಮ ಭಾವ ಇದೇ ಒಂದು ಫೀಲ್ಡಲ್ಲಿ ಇದ್ದಕ್ಕಾಗಿ ನೀವು ಕೂಡ ಇದೇ ಫೀಲ್ಡಿಗೆ ಬಂದ್ರಿ. ಎಷ್ಟು ವರ್ಷ ಆಯಿತು ನೀವು ಈ ಬಿಸ್ನೆಸ್ ಫೀಲ್ಡಿಗೆ ಬಂದು?
5: 93
1: 93, ಸುಮಾರು 31-32 ವರ್ಷ ಆಗಿದೆ.
5: ವರ್ಷ ಆಯಿತು.
1: ಸೊ ಮೊದಲು ಹೆಲ್ಪರ್ ಆಗಿ ಸೇರಿಕೊಂಡ್ರ ಅಥವಾ ಸ್ಟಾರ್ಟಿಂಗಲ್ಲೇ ಓನರ್ ಆಗಿ ಬಿಸ್ನೆಸ್ ಮಾಡಿದ್ದ?
5: ಇಲ್ಲ, ಸ್ಟಾರ್ಟಿಂಗಲ್ಲೇ ಓನರ್ ಆಗಿ, ಅಂದರೆ ಅದೇ ನಮ್ಮ ಭಾವ ಇದ್ರಲ್ಲ ಅವರು ನಾವು ಎಲ್ಲ ಪಾರ್ಟ್ನರ್ ಆಗೇ ಮಾಡಿದ್ವಿ. ಅವ್ರದ್ದು ಸ್ವಲ್ಪ ಗೈಡ್ಲೈನ್ಸ್ ಎಲ್ಲ ಇತ್ತು, ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು, ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇತ್ತು, ಹಾಗಾಗಿ ನಾವು ಬೇಗ ಅದಕ್ಕೆ
1: ಅಡ್ಜಸ್ಟ್ ಆದ್ರಿ ಕಲ್ತ್ಕೊಂಡ್ರಿ. ಹಾ ಸೂಪರ್. ಸೊ ನನಗೆ ಪ್ರಕಾಶ್ ಸರ್ ಯಾರು, ಎಲ್ಲಿ ಹುಟ್ಟಿ ಬೆಳೆದಿದ್ದು ಅಂತ ಒಂದಿಷ್ಟು ಐಡಿಯಾ ಬಂತು ಸರ್. ಸೊ ಈಗ ಮಧು ಪ್ಯಾಕ್ ಆ್ಯಂಡ್ ಟೇಕ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಈ ಒಂದು ಹೋಟೆಲ್ ಏನೇನು ವಿಶೇಷವಾಗಿ ಸಿಗುತ್ತೆ, ಎಷ್ಟು ವರ್ಷ ಆಯಿತು ಈ ಮಧು ಪ್ಯಾಕ್ ಆ್ಯಂಡ್ ಟೇಕ್ ಪ್ರಾರಂಭ ಆಗಿ ಅಂತ?
5: ಇದು 2005 ಸ್ಟಾರ್ಟ್ ಮಾಡಿದ್ದು, ಈಗ 20 ಆಯಿತು. ಅವಾಗಲಿಂದ ನಾವು ಇದೇ ಥರ ಬಿಸ್ನೆಸ್ಸೇ, ಇದರಲ್ಲಿ ಏನು ಚೇಂಜಸ್ ಇಲ್ಲ ಏನಿಲ್ಲ, ಅವಾಗಿಂದ ಒಂದೇ ಥರ ಹೋಗ್ತಾ ಇದೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಾನು 2,000 ಆಗ್ತಿತ್ತು ಅಷ್ಟೇ ಪರ್ ಡೇ. ಇವಾಗ ಅದನ್ನು ಇಂಪ್ರೂವ್ ಮಾಡ್ಕೊಂಡು 20 ಇನ್ನೊಂದು 0 ಜಾಸ್ತಿ ಮಾಡ್ಕೊಂಡಿದ್ದೀವಿ.
1: 20,000 ಆಗುತ್ತೆ?
5: ಹಾಂ.
1: ಓಕೆ. ಅದು 20
5: ಅಂದರೆ ಅದ್ರ ಜೊತೆಯಲ್ಲಿ ನಮ್ಮ ಶ್ರಮ ಇರಬೇಕು. ನಾವೇನೋ ಹೋಟ್ಲು ಮಾಡ್ತೀವಿ ಅಂತ ಹೇಳಿ ಹೋಟ್ಲು ಓಪನ್ ಮಾಡಿಬಿಟ್ಟು ಎಲ್ಲ ಕೆಲಸಗಾರ ಮೇಲೆ ಬಿಟ್ಟು ನಾವೆಲ್ಲ ತಿರುಗಾಡ್ಕೊಂಡಿದ್ರೆ ಹೋಟ್ಲು ನಡೆಯಲ್ಲ. ಇಲ್ಲೇ ಇರಬೇಕು. ನಮ್ದು ಏನೇ ಬೇರೆ ಬೇರೆ ಕೆಲಸಗಳಿದ್ರು ಅದನ್ನು ಬದಿಗೊತ್ತಿ ಇಲ್ಲಿದ್ದರೂ ಮಾತ್ರ ನಾವು ಸಕ್ಸಸ್ ಆಗ್ತೀವಿ, ಇಲ್ಲ ಅಂದರೆ ಹೋಟ್ಲು ಫೇಲ್ಯೂರ್ ಆಗ್ಬಿಡುತ್ತೆ. ನಾನು ಹೊಸದಾಗಿ ಹೋಟ್ಲು ಮಾಡೋರಿಗೂ ಅದನ್ನೇ ಹೇಳೋದು, ಏನೋ ಕೈಯಲ್ಲಿ ದುಡ್ಡಿದೆ ಅಂತ ಹೇಳಿ ಬಂಡವಾಳ ಹಾಕಿ ಯಾವುದೋ ಥಿಯೇಟ್ರಲ್ಲಿ ಹೋಗಿ ಕುತ್ಕೊಂಡ್ರೆ ಮಾಡೋಕ್ಕಾಗಲ್ಲ, ಹೋಟ್ಲಲ್ಲಿ ಇರಬೇಕು. ಈ ಹೋಟ್ಲು ಒಂದೇ ಅಲ್ಲ, ನೀವು ಏನೇ ಬಿಸ್ನೆಸ್ ಮಾಡಿದ್ರು ಅದಕ್ಕೆ ಜೊತೆಯಲ್ಲಿ ಇರಬೇಕು, ಅವಾಗ ಅದು ಸಕ್ಸಸ್ ಆಗುತ್ತೆ.
1: ಸೂಪರ್ ಸರ್. ಎಸ್ಪೆಷಲಿ ಹೋಟೆಲ್ ಬಿಸ್ನೆಸ್ ಅನ್ನುವಾಗ ಓನರ್ ಆದವರು ಹೋಟೆಲ್ ಇರಲೇಬೇಕು, ಹೋಟೆಲಲ್ಲಿ ಇದ್ದಾಗ ಮಾತ್ರ ಹೆಚ್ಚು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಕೇಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಮಧು ಪ್ಯಾಕ್ ಆ್ಯಂಡ್ ಟೇಕಿನ ಮಾಲೀಕರಾಗಿರುವಂತಹ ಪ್ರಕಾಶ್ ಅವರು, ಅವರ ಬಿಸ್ನೆಸ್ ಜರ್ನಿ ಹೇಗೆ ಪ್ರಾರಂಭ ಆಯಿತು, ಜೊತೆಗೆ ಈ ಒಂದು ಹೋಟೆಲ್ಗೆ ಬರೋಕೆ ಏನ್ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಒಳ್ಳೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರ ಬಿಸ್ನೆಸ್ ಜರ್ನಿಯನ್ನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸಾಕತ್ತಾಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಿಸ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಿಸ್ ಕಾರ್ಯಕ್ರಮವನ್ನ ಒಂದು ನಾನ್ ವೆಜ್ ಹೋಟೆಲ್ ಅಲ್ಲಿ ಮಾಡ್ತಾ ಇದ್ವಿ, ಅದೇನೆ ಮಧು ಪ್ಯಾಕ್ ಇನ್ ಟೇಕ್ ಹೋಟೆಲ್. ಸೊ ಈ ಹೋಟೆಲ್ ನ ಮಾಲೀಕರಾಗಿರುವಂತಹ ಪ್ರಕಾಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಅವರ 20 ವರ್ಷದ ಬಿಸ್ನೆಸ್ ಜರ್ನಿಯನ್ನ ಕೇಳೋಣವಾ. ಪ್ರಕಾಶ್ ಸರ್, ಈ ಒಂದು ಮಧು ಪ್ಯಾಕ್ ಅಂಡ್ ಟೇಕ್ ಹೋಟೆಲ್ ಅಲ್ಲಿ ಏನೇನೆಲ್ಲ ವೆರೈಟಿ ಸಿಗುತ್ತೆ, ಯಾಕೆ ಜನ ಇಲ್ಲಿಗೆ ಬರಬೇಕು, ನಿಮ್ಮ ಹೋಟೆಲಿನ ಸ್ಪೆಷಾಲಿಟಿ ಹೇಳಿ ಸರ್.
3: ಇಲ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕುಷ್ಕ, ಕಬಾಬು, ಫಿಶು, ಬೋಟಿ, ಮತ್ತು ಚಿಕನ್ ಐಟಮಲ್ಲಿ ಚಿಕನ್ ಚಿಲ್ಲಿ, ಪೆಪ್ಪರ್ ಡ್ರೈ, ಕಬಾಬು, ಚಿಕನ್ ಮಸಾಲ, ಚಿಕನ್ ಫ್ರೈಡ್ ರೈಸು, ಈ ಥರದ್ದೆಲ್ಲ ಸಿಗುತ್ತೆ. ಬೋಟಿಲಿ ಬೋಟಿ ಡ್ರೈಯು, ಫ್ರೈಯು, ಮಸಾಲ, ಆಮೇಲೆ ಫಿಶಲ್ಲಿ ಸೀ ಫಿಶ್ ಇದೆ, ರಿವರ್ ಫಿಶ್ ಇದೆ, ತವಾ ಫ್ರೈ, ಆಯಿಲ್ ಫ್ರೈ, ಮತ್ತು ಮಸಾಲ ಫಿಶ್ ಮಸಾಲ, ಫಿಶ್ ಹೆಡ್ಡು, ಇದೆಲ್ಲ ಸಿಗುತ್ತೆ.
2: ಸೂಪರ್. ನೀವು ಹೆಸರು ಹೇಳೋದನ್ನ ಕೇಳ್ತಾ ಇದ್ರೆ ನಾನ್ ವೆಜ್ ಪ್ರಿಯರಿಗೆ ಬಾಯಲ್ಲಿ ನೀರು ಬರುತ್ತೆ ಸರ್. ಅಷ್ಟೊಂದು ವೆರೈಟೀಸ್ ಈ ಒಂದು ಮಧು ಪ್ಯಾಕ್ ಅಂಡ್ ಟೇಕ್ ಅಲ್ಲಿದೆ ಅಲ್ವಾ ಸರ್?
3: ಖಂಡಿತ ಇದೆ. ನೋಡೋದಕ್ಕೆ ಏನೋ ಸಣ್ಣದಾಗಿದೆ, ಆದ್ರೆ ಐಟಮ್ಸ್ ಜಾಸ್ತಿ ಇದೆ.
2: ಹಾಗಿದ್ರೆ ಪ್ರಕಾಶ್ ಸರ್ಗೆ ಕೂಡ ಅಡಿಗೆ ಮಾಡಕ್ ಬರುತ್ತಾ?
3: ಖಂಡಿತ
2: ಬರುತ್ತೆ. ಈಗಲೂ ಕೂಡ ಮಾಡ್ತೀರಾ ಸರ್?
3: ಖಂಡಿತ ಮಾಡ್ತೀವಿ.
2: ನೀವೇನು ಅಡಿಗೆ ಮಾಡೋದು ಈಗಲೂ?
3: ಇಲ್ಲ, ಕುಕ್ ಇದ್ದಾರೆ, ಅವ್ರೇನಾದ್ರು ರಜಾ ಇದ್ರೆ ನಾನೇ ಮಾಡ್ತೀನಿ.
2: ನೀವೇ ಮಾಡ್ತೀರಾ?
3: ಹಾ. ಈಗ ಮೊನ್ನೆ ಒಂದು 8 ಡೇಸ್ ಬ್ಯಾಕು 4 ದಿನ ರಜಾ ಇದ್ರು, 4 ದಿನ ನಾನೇ ಮಾಡಿದೆ. ಅಥವಾ ಕುಕ್ ಏನಾದ್ರು ಚೇಂಜ್ ಆದಾಗ ನಾವು ಇನ್ನೊಬ್ರು ಹೊಸ ಕುಕ್ ತೊಗೊಳ್ಬೇಕು ಅಂದರೆ 1-2 ತಿಂಗಳಿಗೆ ಗ್ಯಾಪ್ ಆಗ್ಬಿಡತ್ತೆ. ಯಾಕಂದರೆ ಸಡನ್ನಾಗಿ ಯಾರೋ ಒಬ್ಬರು ಬಂದುಬಿಟ್ಟು ನಾನು ಕುಕ್ಕಿಂಗ್ ಮಾಡ್ತೀನಿ ಅಂದರೆ ಅವರಿಗೆ ಬಿಟ್ಕೊಡೋಕ್ಕಾಗಲ್ಲ. ನಾವು ಇಷ್ಟೆಲ್ಲ ಬಂಡವಾಳ ಹಾಕಿ ಆಯ್ತಪ್ಪ ನೀನು ನಾಳೆಯಿಂದ ಮಾಡ್ಕೊಂಡು ಹೋಗು ಅಂತ ಹೇಳಕ್ಕೆ ಬರಲ್ಲ. ಅವನಿಗೆ ಬರತ್ತೋ ಇಲ್ವೋ ಅದನ್ನೆಲ್ಲ ನೋಡಬೇಕಾಗತ್ತೆ. 1-2 ದಿನ ನೋಡ್ತೀವಿ, ಅವ್ನು ಸರಿ ಮಾಡಿಲ್ಲ ಅಂದರೆ ಮತ್ತೆ ತೆಗ್ದು ಹಾಕ್ತೀವಿ, ಮತ್ತೆ ಕಾಯ್ತೀವಿ, ಒಳ್ಳೆ ಕುಕ್ ಸಿಗತ್ತಂಗ ಕಾಯ್ತೀವಿ, ಅಲ್ಲಿವರೆಗೂ ನಾವೇ ಮಾಡಬೇಕಾಗತ್ತೆ.
2: ಓಕೆ. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ ಸರ್? ಈಗ ನೀವು ಅಡುಗೆ ಮಾಡೋದಾಗಲಿ ಅಥವಾ ನಿಮ್ಮ ಕುಕ್ ಅಡುಗೆ ಮಾಡೋದಾಗಲಿ ಯಾರೇ ಮಾಡಿದ್ರು ಕಸ್ಟಮರ್ಸ್ಗಳು ಚೆನ್ನಾಗಿದೆ ಅಂತಾರ ಅಥವಾ ನೀವು ಮಾಡಿದಾಗ ಇನ್ನೂ ಹೆಚ್ಚು ಚೆನ್ನಾಗಿದೆ ಅಂತಾರ, ಏನು ಕತೆ?
3: ಈಗ ನಮಗೆ ಅದು ಹೇಗೆ ಗೊತ್ತಾಗತ್ತೆ ಅಂದರೆ ನಮ್ಮದು ಸ್ವಿಗ್ಗಿ ಜೊಮ್ಯಾಟೊ ಇದರಲ್ಲೆಲ್ಲ ಇದೆ.
2: ಓಕೆ.
3: ನೋಡಿ, ಜೊಮ್ಯಾಟೊದು ಅವಾರ್ಡ್ ಸಿಕ್ಕಿದೆ, ಅದು ಚೆನ್ನಾಗಿದ್ರೆ ಅಷ್ಟೇ ತಾನೇ ಕೊಡೋದು,
2: ರೆಸ್ಟೋರೆಂಟ್ ಅವಾರ್ಡ್. ಓಕೆ.
3: ಆಮೇಲೆ ಸ್ಟಾರ್ ಬರುತ್ತಲ್ಲ, ಅದು ನಮ್ದು ಯಾವಾಗಲೂ 4 ಮೇಲೆ ಇರುತ್ತೆ, 4.1, 4.2 ಹೀಗೆ ಇರುತ್ತೆ. ನಾನು ಕಂಟಿನ್ಯೂ ಮಾಡ್ತಾ ಇದ್ದಾಗ ಅದು 3 ವರೆಗೂ ಹೋಗುತ್ತೆ.
2: ಓಕೆ.
3: ನಾನು ಬಿಟ್ಟಾಗ ಅದು 1-2 ಬಂದ್ಬಿಡತ್ತೆ. ನನಗೆ ಅದೇ ಒಂದು ಬೇಜಾರು, ನಾವು ಇಷ್ಟೆಲ್ಲ ಸಂಬಳ ಕೊಟ್ಟು ಮತ್ತೆ ಆ ಸ್ಟಾರನ್ನು ವಾಪಸ್ ಬರುತ್ತಲ್ಲ, ಅದೊಂದು ಬೇಜಾರಿರುತ್ತೆ.
2: ಓಕೆ.
3: ಯಾಕಂದರೆ ಅದೇ ನಾವು ಕೊಡೋಂಥ ಸ್ಟಾರ್ ಅಲ್ಲ, ಕಸ್ಟಮರ್ ಕೊಡೋ ಅಂಥದ್ದು. ಕಸ್ಟಮರಿಗೆ ಅದು ಮನಸ್ಸಿಗೆ ಹಿಡಿಸಿದ್ರೆ ನಾವು ದುಡ್ಡು ಕೊಟ್ಟಿದ್ದಕ್ಕೆ ವರ್ತಿದೆ ಅಂತ ಹೇಳಿದ್ರೆ ಮಾತ್ರ ಅವರು ಸ್ಟಾರ್ ಕೊಡ್ತಾರೆ, 5-4 ಸ್ಟಾರ್. ನಾವು ಮಾಡಾಗ ಖಂಡಿತ ಒಂದು 10 ಆರ್ಡ್ರು ಹೋದರೆ ಒಂದು 3-4 ಸ್ಟಾರ್ ಬೀಳತ್ತೆ. ಆದರೆ ಕುಕ್ ಮಾಡಾಗ ಒಂದೊಂದು ದಿನ ಬೀಳತ್ತೆ, ಒಂದೊಂದು
2: ಬೀಳಲ್ಲ ಖಂಡಿತ. ಬಟ್ ಇಲ್ಲಿಗೆ ಬರುವಂಥ ಗ್ರಾಹಕರು ಏನಂತಾರೆ, ರುಚಿ ಹೇಗಿದೆ ಅಂತಾರೆ?
3: ಕೆಲವರು ಏನು ಮಾಡ್ತಾರೆ, ಇಲ್ಲಿ ಏನು ಕಸ್ಟಮರೇ ಇಲ್ಲ, ಹೋಟ್ಲು ಈಗ ಚಿಕ್ಕದಾಗಿದೆ, ನಾವೇನು ಬರಬೇಕೋ ಬೇಡ ಅಂತೇಳಿ ಯೋಚನೆ ಮಾಡಿದ್ವಿ. ಅದು ಊಟ ಮಾಡಿ ಬಿಲ್ ಕೊಡೋ ಟೈಮಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಊಟ ಮಾಡಿದ್ಮೇಲೆ ನಮ್ಗೆ ತುಂಬಾ ಖುಷಿ ಆಯಿತು, ಬಿಲ್ಲು ರೀಸನಬಲ್ ಇದೆ, ಫ್ಯಾಂಟಾಸ್ಟಿಕ್ ಆಗಿದೆ ಫುಡ್ಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ.
2: ಅವಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಸರ್?
3: ಖಂಡಿತ ಖುಷಿ ಆಗುತ್ತೆ, ನಾನು ಮನೇಲಿ ಹೋಗಿ ಹೇಳ್ತೀನಿ.
2: ಅಷ್ಟು ಖುಷಿ ಆಗುತ್ತೆ. ಓಕೆ. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ ಮ್ಯಾನಿಗೆ ಕಸ್ಟಮರ್ ಸ್ಯಾಟಿಸ್ಫೈ ಆದಾಗ ಸಿಗುವಂತ ಖುಷಿ ಬಹುಶಃ ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಈ ಹೋಟೆಲ್ ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇನೆ. ಯಾರು ಕಸ್ಟಮರ್ ಬಂದಿರೋರು ನೀವು ಮಾಡಿರೋ ಅಡುಗೆ ಅಥವಾ ನಿಮ್ಮ ಹೋಟೆಲ್ ಒಂದು ರೆಸಿಪಿ ತುಂಬಾ ಚೆನ್ನಾಗಿದೆ ಅಂತ ಹೇಳುವಾಗ ಸಾಕಷ್ಟು ಖುಷಿ ಆಗುತ್ತೆ ಅಂತ ಸ್ವತಃ ಮಧು ಪ್ಯಾಕ್ ಅಂಡ್ ಟೇಕಿನ ಮಾಲೀಕರಾಗಿರುವಂತಹ ಪ್ರಕಾಶ್ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತಾಡ್ಲಿಕ್ಕೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಖಂಡಿತವಾಗ್ಲೂ ಮಾತುಕತೆ ನಾ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ಬ್ರೇಕ್ ಬ್ರೇಕ್ ತೆಗೆದುಕೊಂಡು ಮತ್ತೊಂದು ಸೂಪರ್ ಆಗಿರೋ ಸಾಂಗ್ ನಾ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಮಧು ಪ್ಯಾಕ್ ಅಂಡ್ ಟೇಕ್ ಅಲ್ಲಿ ಮಾಡ್ತಾ ಇದೀವಿ. ಇದೊಂದು ನಾನ್ ವೆಜ್ ಹೋಟೆಲ್ ಆಗಿದ್ದು ಈ ಹೋಟೆಲ್ ನ ಮಾಲೀಕರಾಗಿರುವಂತಹ ಪ್ರಕಾಶ್ ಸರ್ ಅವರು ಸಾಕಷ್ಟು ವರ್ಷಗಳಿಂದ ಈ ಹೋಟೆಲ್ ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದಾರೆ. ಹಾಗಿದ್ರೆ ಇವರ ಜೊತೆ ಮಾತುಕತೆನ ಮುಂದುವರಿಸೋಣ. ಪ್ರಕಾಶ್ ಸರ್, ಈ ಮಧು ಪ್ಯಾಕ್ ಅಂಡ್ ಟೇಕ್ ಹೋಟೆಲ್ ನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಬಹುದಾ?
1: ಇಲ್ಲಿ 6 ಮೆಂಬರ್ಸ್ ಇದ್ದಾರೆ.
0: ಸೋ ಅದರಲ್ಲಿ ಅಡಿಗೆ ಮಾಡೋರು
1: ಜೆಂಟ್ಸು, ಅವ್ರಿಗೆ ಅಸಿಸ್ಟೆಂಟ್ ಆಗಿ ಜೆಂಟ್ಸು, ಸಪ್ಲೈ ಮಾಡೋದಕ್ಕೆ ಜೆಂಟ್ಸು, ಮತ್ತೆಲ್ಲದಕ್ಕೂ ಲೇಡೀಸು, ತೊಳೆಯೋದು ಕ್ಲೀನಿಗೆ ಅದಕ್ಕೆಲ್ಲ ಲೇಡೀಸ್.
0: ಓಕೆ, ಸೊ ಕಾಂಪಿಟೇಷನ್ ಹೇಗಿದೆ ಸರ್? ಯಾಕಂದರೆ ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ಗಳಾಗಿದೆ, ದಿನ ದಿನಕ್ಕೂ ಹೋಟೆಲ್ಗಳು ಪ್ರಾರಂಭ ಆಗ್ತಾನೆ ಇರುತ್ತೆ, ಅಷ್ಟು ಬೇಗ ಕ್ಲೋಸ್ ಕೂಡ ಆಗ್ತಿರುತ್ತೆ. ಸೊ ಕಾಂಪಿಟೇಷನ್ ಹೇಗಿದೆ ನಿಮ್ಮ ಬಿಸ್ನೆಸ್ಗೆ?
1: ಕಾಂಪಿಟೇಷನ್ನು ಈಗ ಸುತ್ತಮುತ್ತ ಫಿಶ್ ಹೋಟ್ಲ್ಗಳು ಜಾಸ್ತಿ ಆಗಿದ್ದಾವೆ. ಈಗ ರೀಸೆಂಟಾಗಿ 1-2 ತಿಂಗಳು 6 ತಿಂಗಳು ಗ್ಯಾಪಲ್ಲಿ ಫಿಶ್ ಹೋಟ್ಲು ಜಾಸ್ತಿ ಆಗಿದೆ. ಹಾಗಾಗಿ ನಮಗೆ ಸ್ವಲ್ಪ ಫಿಶ್ಶು ಸೇಲ್ಸ್ ಕಮ್ಮಿ ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ, ಈಗ ಹೊಸ ಕಸ್ಟಮರು ಅವ್ರಿಗೆ ಇಲ್ಲಿ ನಮ್ಮ ಟೇಸ್ಟ್ ಗೊತ್ತಿರಲ್ಲ, ಹೊಸದಾಗಿ ಏನೋ ಕಣ್ಣಿಗೆ ಕಾಣಿಸ್ತು ಅಂದರೆ ಅಲ್ಲಿ ಹೋಗ್ಬಿಡ್ತಾರೆ. ಆದರೆ ಅವ್ರು ಒಂದು ಸರಿ ಹೋಗ್ತಾರೆ, 2 ಸರಿ ಹೋಗ್ತಾರೆ, 3ನೇ ಸರಿಗೆ ಅವ್ರು ಜನಗಳ ಹತ್ರ ಕೇಳ್ತಾರೆ ಎಲ್ಲಿ ಇಲ್ಲಿ ಫಿಶ್ ಹೋಟ್ಲು ಚೆನ್ನಾಗಿದೆ ಅಂತ ಹೇಳಿ ಜನ ಹೇಳ್ತಾರಲ್ಲ. ಯಾಕಂದರೆ 20 ವರ್ಷದಿಂದ ಇಲ್ಲಿ ಅಕ್ಕಪಕ್ಕ ನಾವು ಪರಿಚಯ ಆಗಿರ್ತೀವಲ್ಲ, ಅವ್ರು ಹೇಳ್ತಾರೆ ಈ ಹೋಟ್ಲಿಗೆ ಹೋಗಿ ಅಂತ. ಖಂಡಿತ ಅವಾಗ ಬರ್ತಾರೆ, ಅವಾಗ ಹೇಳ್ತಾರೆ ಅಯ್ಯೋ ಮೊನ್ನೆ ಅಲ್ಲಿ ಆ ದೊಡ್ಡ ಹೋಟ್ಲು ಅಂತ ಹೋದ್ವಿ, ಅಲ್ಲಿ ಏನು ಚೆನ್ನಾಗಿಲ್ಲ, ಸುಮ್ಮನೆ ಬಿಲ್ ಒಂದು ಕೊಟ್ಟು ಬಂದ್ವಿ ಹೊಟ್ಟೆ ಉರಿತು, ಇಲ್ಲಿ ಚೆನ್ನಾಗಿದೆ ಅಂತಾರೆ.
0: ಸೊ ಕೆಲವೊಮ್ಮೆ ಹೋಟೆಲ್ ನೋಡಿ ಹೋಗ್ತೀವಿ ಆದರೆ ರುಚಿ ಸಿಗೋದಿಲ್ಲ, ಕೆಲವೊಮ್ಮೆ ಚಿಕ್ಕ ಹೋಟ್ಲ್ ಇದ್ರೂ ಕೂಡ ರುಚಿ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹಾಗಿದ್ರೆ ಈ ಒಂದು ಮಧು ಪ್ಯಾಕ್ ಅಂಡ್ ಟೇಕಲ್ಲಿ ಏನಾದರೂ ಒಂದು ಫುಡ್ಡನ್ನ ಬಂದು ತಿನ್ನಲೇಬೇಕು ಅನ್ನೋದಾದರೆ ಏನು ತಿನ್ನಬೇಕು ಸರ್? ಏನಿಲ್ಲ, ತುಂಬ ಸ್ಪೆಷಲ್.
1: ನಮ್ಮಲ್ಲಿ ಕುಷ್ಕಾ ಕಬಾಬು ಸ್ಪೆಷಲ್ ಆಗಿರುತ್ತೆ, ಅದನ್ನು ಯಾರೂ ಚೆನ್ನಾಗಿಲ್ಲ ಅಂತ ಹೇಳಿದ ಇದೇ ಇಲ್ಲ,
0: ಎಕ್ಸಾಂಪಲ್ಸೇ ಇಲ್ಲ.
1: ಕುಷ್ಕಾ ಕಬಾಬು
0: ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಟೈಮಿಂಗ್ಸ್ ಯಾವಾಗ ಸರ್, ಎಷ್ಟೊತ್ತಿಗೆ ಇರುತ್ತೆ, ಎಷ್ಟು ತನಕ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ?
1: ಟೈಮಿಂಗ್ಸು ಆಫ್ಟರ್ನೂನು 12:30, ನೈಟು 10:30.
0: ಓಕೆ, ಮಧ್ಯಾಹ್ನ ಊಟ ರಾತ್ರಿ ಊಟ ಎರಡು ಕೂಡ ಸಿಗುತ್ತೆ,
1: ಕಂಟಿನ್ಯೂ ಇರುತ್ತೆ, ಮಧ್ಯದಲ್ಲಿ ಏನು ಕ್ಲೋಸ್ ಮಾಡಲ್ಲ, ಏನಿಲ್ಲ.
0: ಸರ್, ಈ ಮಳಿಗೆ ಸ್ವಂತದ್ದ ಬಾಡಿಗೆದ?
1: ಬಾಡಿಗೆದು.
0: ಬಾಡಿಗೆದು. ಸೊ 20 ವರ್ಷದಿಂದ ಕೂಡ ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆಯ್ತಾ? ಈ 20 ವರ್ಷದಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕು ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
1: ಅದು ತುಂಬ ಚೆನ್ನಾಗಿ ಬಿಸ್ನೆಸ್ ಆದಾಗ ಹಾಗೆ ಅನಿಸುತ್ತೆ. ಆದರೆ ತಿಂಗಳೆಲ್ಲ ಒಂದೇ ಥರ ಬಿಸ್ನೆಸ್ ಇರಲ್ಲ, ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗತ್ತೆ.
0: ಓಕೆ, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಗುಣಗಳು ಇರಬೇಕು ಅನ್ನೋದಾದರೆ ಏನಿರಬೇಕಾಗತ್ತೆ ಸರ್?
1: ತಾಳ್ಮೆ ಮುಖ್ಯ, ಆಮೇಲೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋವಂಥ ಮನೋಭಾವನೆ ಇರಬೇಕು.
0: ಓಕೆ,
1: ಆಮೇಲೆ ಕಸ್ಟಮರ್ಸ್ ಜೊತೆ ಬಿಹೇವಿಯರ್ನೆಸ್ ಇದೆಯಲ್ಲ, ಅದು ಮುಖ್ಯ. ಅದು ನಾವು ಎಷ್ಟು ನೀಟಾಗಿ ಅವರು ಬಿಹೇವ್ ಮಾಡ್ತೀವಿ ಅಷ್ಟು ನೀಟಾಗಿ ಅದು ನಮ್ಮ ಬಿಸ್ನೆಸ್ಸಿಗೆ ಅನುಕೂಲ ಆಗುತ್ತೆ.
0: ಓಕೆ ಸರ್, ಹೊಸದಾಗಿ ಯಾರಾದರೂ ಈ ರೀತಿ ಹೋಟೆಲ್ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಹೋಟೆಲ್ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದಾ, ಅಥವಾ ಅದಕ್ಕೆ ಅಂತ ಒಂದಿಷ್ಟು ಅನುಭವ ಬೇಕಾಗತ್ತೆ ಸರ್?
1: ಖಂಡಿತ ಅನುಭವ ಬೇಕಾಗತ್ತೆ, ಅನುಭವ ಇಲ್ಲದೆ ಯಾವುದೇ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ಅದು ಸ್ವಲ್ಪ ಕಷ್ಟನೇ. ಅದರಲ್ಲೂ ಹೋಟೆಲ್ ಬಿಸ್ನೆಸ್ಸಲ್ಲಿ ಅನುಭವ ಇದ್ದು ಮಾಡಿದ್ರೇ ಒಳ್ಳೆಯದು. ಸುಮ್ಮನೆ ಕೈಯಲ್ಲಿ ಏನೋ ಬಂಡವಾಳ ಇದೆ ಹಾಕಿ ಮಾಡಿಬಿಡೋಣ ಅಂತ ಹೇಳಿದ್ರೆ, ಈಗ ನಮ್ಮ ಕಣ್ಣೆದ್ರಿಗೆ ನೋಡ್ತಾ ಇದ್ದೀವಿ 20 ವರ್ಷದಲ್ಲಿ ಎಷ್ಟೋ ಹೋಟ್ಲು ಓಪನ್ ಆಗ್ತವೆ, 3-6 ತಿಂಗಳಿಗೆ ಕ್ಲೋಸ್ ಆಗ್ತವೆ. ಆಮೇಲೆ ಅವರೇ ಬಂದು ಹೇಳ್ತಾರೆ ಅಯ್ಯೋ ನಾವು ಮಾಡೋಕ್ಕೆ ಹೋದ್ವಿ, ಅಷ್ಟು ಲಕ್ಷ ಹೋಯ್ತು, ಇಷ್ಟು ಲಕ್ಷ ಹೋಯ್ತು ಅಂತ ಹೇಳ್ತಾರೆ. ಅವ್ರಿಗೆ ಅನುಭವ ಇರಲ್ಲ, ಅನುಭವದ ಕೊರತೆ ಇರುತ್ತೆ. ಮೇಯ್ನು ಬಿಸ್ನೆಸ್ಸಿಗೆ ಅನುಭವ ಇರಬೇಕು. ಈಗ ನೋಡಿ, ಭಟ್ರು ಕುಕ್ ಇಲ್ಲ ಅಂದ್ರೂ ನಾವು ಮಾಡ್ಕೊಂಡು ಹೋಗೋಂಥ ಕೆಪಾಸಿಟಿ ಇರಬೇಕು. ಈಗ ಅವರಿಗೆ ಏನು ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕು ಅನ್ನೋದೇ ಗೊತ್ತಿರಲ್ಲ, ಅವರು ಹೋಟ್ಲು ಮಾಡೋಕ್ಕೆ ಹೋದರೆ ಇನ್ನೇನಾಗತ್ತೆ, ಲಾಸ್ ಆಗತ್ತೆ.
0: ಒಂದು ಒಳ್ಳೆ ಅನುಭವವನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ವಿ ಸರ್. ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಬರೀ ಹೋಟೆಲ್ ಬಿಸ್ನೆಸ್ ಅಲ್ಲ, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅವರು ಒಂದಿಷ್ಟು ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಯಾವ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್?
1: ಫಸ್ಟ್ ಅವರು ಟ್ರೈನಿಂಗ್ ತೊಗೊಳ್ಬೇಕು, ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕು. ಅದೇನು ಟ್ರೈನಿಂಗ್ ಸೆಂಟ್ರಲ್ಲಿ ತೊಗೊಳ್ತಾರೋ ಅಥವಾ ಬೇರೆ ಕಡೆ ತೊಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು, ಆದರೆ ಅದ್ರ ಬಗ್ಗೆ ಅನುಭವ ಪಡ್ಕೊಂಡಿರ್ಬೇಕು. ಆಮೇಲೆ ಬಿಸ್ನೆಸ್ಸಿಗೆ ಕೈ ಹಾಕಿದ್ರೆ ಅವ್ರಿಗೆ ಖಂಡಿತ ಸಕ್ಸಸ್ ಆಗ್ತಾರೆ.
0: ಓಕೆ,
1: ಅನುಭವ ಇಲ್ಲದೆ

0: विजय से कई आकर और फेल रखता अनुभव मुख्य
1: सूपर प्रकाश सर निम्न समय मिड़ू ಈ ಒಂದು ಮಧು ಪ್ಯಾಕ್ ಅಂಡ್ ಟೇಕ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಮಧು ಪ್ಯಾಕ್ ಅಂಡ್ ಟೇಕ್ನ ಮಾಲೀಕರಾಗಿರುವ ಪ್ರಕಾಶ್ ಸರ್ ಅವರು ಅವರ ಒಂದು ಬಿಸ್ನೆಸ್ ಜರ್ನಿ, ಹೇಗೆ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು, ಯಾವ ಹಂತದಿಂದ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು, ಹಾಗೆ ಈಗ ಈ ಒಂದು ಬಿಸ್ನೆಸ್ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು. ಹಾಗೆ ಕಾರ್ಯಕ್ರಮ ನಿಮಗೆ ಹೇಗೆ ಅನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ. ಸೊ ನಿಮಗೂ ಕೂಡ ಒಳ್ಳೆ ನಾನ್ ವೆಜ್ ಊಟ ಬೇಕು ಅಂದರೆ ಜೈಲ್ ಸರ್ಕಲ್ ಹತ್ತಿರ ಇರುವಂಥ RMR ರೋಡ್ನಲ್ಲಿರುವಂಥ ಮಧು ಪ್ಯಾಕ್ ಅಂಡ್ ಟೇಕ್ ಈ ಹೋಟೆಲ್ಗೆ ಭೇಟಿ ನೀಡಿ ಅಂತ ತಿಳಿಸ್ತಾ ನಾನು ನಿಮ್ಮ RJ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನೀವಿಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು. ಕಾರ್ಯಕ್ರಮವನ್ನು ಕೇಳೋದಕ್ಕೆ ನೀವು ಕೂಡ ಸಿದ್ಧರಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ದಸರಾ ಹಬ್ಬದ ಆಚರಣೆ ಅಂತಂದರೆ ನಮಗೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಕೊಡುತ್ತೆ. ಹಾಗೆಯೇ ನಾಡಿನಾದ್ಯಂತ ನವರಾತ್ರಿಯ ಸಂಭ್ರಮ ಕೂಡ ಎಲ್ಲೆಡೆ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ದಸರಾ ಹಬ್ಬದ ಸಡಗರ ಕಳೆಗಟ್ಟಿರುವ ಕಾರಣ ನಮ್ಮ ಶಿವಮೊಗ್ಗ ನಗರದಲ್ಲೂ ಕೂಡ ದಸರಾದ ಪ್ರಯುಕ್ತ, ನವರಾತ್ರಿಯ ಪ್ರಯುಕ್ತ ಬಹಳಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳು ನಡೀತಾನೆ ಇದ್ದಾವೆ. ಇದನ್ನೆಲ್ಲ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೆ ನಮ್ಮ ಜಿಲ್ಲಾಡಳಿತ ಆಯೋಜನೆ ಮಾಡ್ತಾ ಇರೋದು. ಹಾಗೆ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಈ ವಿಶೇಷವಾದ ಹಬ್ಬದ ಸಂಭ್ರಮದಲ್ಲಿ ಅನ್ನದಾತರನ್ನು ಕೂಡ ಗೌರವಿಸೋದಕ್ಕೆ ಕೃಷಿಯ ಮಹತ್ವವನ್ನ ಸಾರುವಂತಹ ಒಂದು ವಿಶೇಷವಾದ ಆಚರಣೆಯನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಿದ್ದಾರೆ. ಅದೇ ನಮ್ಮ ರೈತ ದಸರಾ. ರೈತ ದಸರಾದಲ್ಲಿ ರೈತರನ್ನ ನೆನಪು ಮಾಡಿಕೊಳ್ತಾ, ರೈತರು ಮಾಡುವಂತಹ ಕೆಲಸಗಳು ಹಾಗೆ ಅವರ ಪರಿಶ್ರಮ ಇದೆಲ್ಲದನ್ನು ಕೂಡ ಗೌರವಿಸ್ತಾ, ರೈತ ಅಂತಂದ್ರೆ ಕೇವಲ ಆಹಾರ ಬೆಳೆಯೋ ವ್ಯಕ್ತಿ ಅಷ್ಟೇ ಅಲ್ಲ, ಇಡೀ ಸಮಾಜದ ಹಸಿವನ್ನ ನೀಗಿಸುವಂತಹ ಅನ್ನದಾತ ಅನ್ನೋದನ್ನ ನೆನಪಲ್ಲಿಟ್ಕೊಂಡು ನಾವು ಪ್ರತಿದಿನ ಸೇವಿಸುವಂತಹ ಅನ್ನದ ಹಿಂದೆ ಇರುವಂತಹ ರೈತರ ಬೆವರು, ಶ್ರಮ ಮತ್ತೆ ಮಣ್ಣಿನ ಮೇಲಿನ ಅಪಾರವಾದಂತಹ ಪ್ರೀತಿ ಇವತ್ತಿನ ಕಾರ್ಯಕ್ರಮದ ಮೂಲಕ ಇನ್ನಷ್ಟು ಮೆರುಗನ ಪಡ್ಕೊಂಡು ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರ ಕೊಡುಗೆ ಅಪಾರವಾಗಿದೆ. ಬಿತ್ತನೆಯಿಂದ ಹಿಡಿದು ನಾಟಿ, ಕಳೆ ತೆಗೆಯೋದು ಮತ್ತೆ ಕೊಯ್ಲು, ಸಂಸ್ಕರಣೆ ಮಾಡೋದು, ಹೀಗೆ ಕೃಷಿಯ ಪ್ರತಿಯೊಂದು ಹಂತದಲ್ಲೂ ಕೂಡ ಮಹಿಳೆಯರ ಶ್ರಮ ಕೂಡ ಇದೆ ಅಂತಲೇ ಹೇಳ್ಬೋದು. ಮನೆಯ ಜವಾಬ್ದಾರಿ ಜೊತೆಗೆ ಕೃಷಿಯ ಜವಾಬ್ದಾರಿಯನ್ನು ಕೂಡ ಹೊತ್ತು ಕೃಷಿಯಲ್ಲಿ ಸಾಧನೆ ಮಾಡಿರುವಂತಹ ಮಹಿಳಾ ರೈತರು ಕೂಡ ನಿಜಕ್ಕೂ ಸ್ಫೂರ್ತಿಯ ಸೆಲೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಕೂಡ ಇವತ್ತಿನ ಈ ಒಂದು ರೈತ ದಸರಾದಲ್ಲಿ ಭಾಗವಹಿಸಿದ್ದೆ. ಜೊತೆಗೆ ನಮ್ಮ ಶಿವಮೊಗ್ಗದ ಸೈನ್ಸ್ ಮೈದಾನ ಇದೆ, ಇಲ್ಲಿಂದ ಮೆರವಣಿಗೆಯ ಮೂಲಕ ಕುವೆಂಪು ರಂಗಮಂದಿರಕ್ಕೆ ರೈತ ದಸರಾದ ಮೆರವಣಿಗೆ ನಡೆಯುತ್ತೆ. ಸೊ ನೀವು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರೆ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಬಹುದು. ಹಾಗೆ ಇವತ್ತು ವಿಶೇಷವಾಗಿ ಅಕ್ಟೋಬರ್ 15 ನೆನಪಲ್ಲಿಟ್ಕೊಳ್ಳಿ ಈ ಒಂದು ದಿನವನ್ನ. ಯಾಕೆ ಅಂತ ಅಂದ್ರೆ ಪ್ರತಿ ವರ್ಷದ ಅಕ್ಟೋಬರ್ 15 ಮಹಿಳಾ ಕಿಸಾನ್ ದಿವಸ್ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾ ಇದಾರೆ. ಇದರ ಉದ್ದೇಶ ಕೃಷಿಯಲ್ಲಿ ಮಹಿಳೆಯರ ಪಾತ್ರ, ಅವರ ಕೊಡುಗೆ ಮತ್ತೆ ಸಾಧನೆಗಳನ್ನ ಕೂಡ ಗುರುತಿಸುವಂತಹ ಒಂದು ಕ್ಷಣ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಜನ ರೈತ ಮಹಿಳೆಯರಿದ್ದಾರೆ. ಅವರು ಕೂಡ ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ಕೃಷಿಯಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು ಕೃಷಿಯಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ವಿಶೇಷತೆ ನಮಗೆ ಕಾಣಿಸ್ತು ಅಂತಾನೆ ಹೇಳ್ಬೋದು. ಇದರಿಂದ ಮಹಿಳಾ ರೈತರ ಸಾಧನೆಗಳನ್ನ ಗುರುತಿಸೋದು ಮತ್ತೆ ಕೃಷಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆಗೆ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಕಾರ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ದಸರಾ ಸಂಭ್ರಮದಲ್ಲಿ ರೈತ ದಸರಾ ವಿಶೇಷವಾದ ಆಕರ್ಷಣೆಯಾಗಿತ್ತು. ಹಾಗೆಯೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರಗತಿಪರ ರೈತ ಮಹಿಳೆಯಾದಂತಹ ಶ್ರೀಮತಿ ಆಶಾರಾಣಿ ಸಿಎಸ್ ಅವರು ಕೂಡ ಇವತ್ತಿನ ಈ ಒಂದು ವಿಶೇಷವಾದಂತಹ ರೈತ ದಸರಾದ ಜಾಥಾವನ್ನ ಉದ್ಘಾಟನೆಯನ್ನು ಮಾಡಿದ್ರು. ಇವ್ರ ಬಗ್ಗೆ ನಾನು ಕೂಡ ಮಾತಾಡೋದಕ್ಕಿದೆ. ಹಾಗೆ ಇವರು ಯಾವ ರೀತಿಯ ಕೃಷಿಯನ್ನ ಮಾಡ್ತಾ ಇದಾರೆ, ಪ್ರಗತಿಪರ ಮಹಿಳೆಯಾಗಿ ಹೇಗೆ ಬಂದ್ರು, ಇದೆಲ್ಲದರ ಬಗ್ಗೆ ಕೂಡ ಅವ್ರ ಜೊತೆ ಮಾತಾಡೋಣ. ಜೊತೆಗೆ ಈ ಒಂದು ರೈತ ದಸರಾ ಜಾಥಾವನ್ನ ಉದ್ಘಾಟನೆ ಮಾಡಿದ್ದು ತುಂಬಾನೇ ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಹಾಗೆ ರೈತ ಮಹಿಳೆಯರ ಸಾಧನೆಗಳನ್ನ ಸಂಭ್ರಮಿಸುವಂತಹ ಈ ಕೃಷಿಯ ಹೊಸ ಸಾಧ್ಯತೆಗಳನ್ನ ಪರಿಚಯಿಸುವಂತಹ ಮತ್ತೆ ನಮ್ಮ ಅನ್ನದಾತರ ಶ್ರಮವನ್ನ ಸ್ಮರಿಸುವಂತಹ ಈ ವಿಶೇಷ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ರೈತ ದಸರಾ ಹಾಗೆ ಮಹಿಳಾ ಕಿಸಾನ್ ದಿವಸ್ನ ಮಹತ್ವದ ಕುರಿತು ಮಾತಾಡೋಣ. ಹಾಗಾದ್ರೆ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ, ರೈತರ ಸಾಧನೆ, ಹಾಗೆ ಇವತ್ತಿನ ಈ ಒಂದು ರೈತ ದಸರಾ ಕಾರ್ಯಕ್ರಮ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದ ಮೂಲಕ ಕೇಳಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಓಕೆ, ಮತ್ತೊಮ್ಮೆ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಸರಾದ ವಿಶೇಷವಾಗಿ ರೈತ ದಸರಾ 2026 ಈ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೀತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ರೈತ ಮಹಿಳೆಯರು ಹಾಗೆ ಬಹಳಷ್ಟು ಜನ ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿನ ಭಾಗದ ರೈತರು ಕೂಡ ಭಾಗವಹಿಸಿದ್ರು. ಹಾಗೆ ವಿಶೇಷವಾಗಿ ನಾವು ನೋಡ್ತೀವಿ ಅಂತಂದ್ರೆ ರೈತ ಮಹಿಳೆಯರಿಗೆ ಇಲ್ಲಿ ಹೆಚ್ಚು ಒತ್ತನ್ನು ಕೊಡಲಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ವಿಶೇಷವಾದಂತಹ ರೈತ ದಸರಾದ ಕಾರ್ಯಕ್ರಮದ ಜಾಥಾ ಉದ್ಘಾಟನೆಯನ್ನ ಮಹಿಳೆಯರ ಮಾಡಿದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಪ್ರಗತಿಪರ ರೈತ ಮಹಿಳೆ ಉದ್ಘಾಟನೆ ಮಾಡಿದ್ದು ತುಂಬಾನೇ ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಗೆ ಅವರು ಮಾತಾಡಿದ್ದಾರೆ. ಹಾಗೆ ಈ ಒಂದು ರೈತ ದಸರಾ 2026 ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜನೆ ಮಾಡಿತ್ತು. ಹಾಗೆಯೇ ಸೈನ್ಸ್ ಮೈದಾನದಿಂದ ಹೊರಟಂತಹ ಮೆರವಣಿಗೆ ನಮ್ಮ ಶಿವಮೊಗ್ಗದ ಕುವೆಂಪು ರಂಗಮಂದಿರಕ್ಕೆ ತಲುಪಿ ಅಲ್ಲಿ ಕೂಡ ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇತ್ತು. ಹಾಗೆ ಸ್ಲೋಗನ್ ಕೂಡ ಕೊಟ್ಟಿದ್ರು, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಒಂದು ಸ್ಲೋಗನ್ನ ಕೂಡ ಅಲ್ಲಿ ಒಂದು ಬ್ಯಾನರ್ನ ಮೇಲೆ ಹಾಕಿದ್ರು. ಜೊತೆಗೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಬಂದಂತಹ ರೈತರು, ನಮ್ಮ ರೈತ ಮುಖಂಡರುಗಳು ಇವತ್ತಿನ ಕಾರ್ಯಕ್ರಮದ ಕುರಿತಂತೆ ಏನೆಲ್ಲ ಮಾತಾಡಿದರೆ ಅದನ್ನು ಕೂಡ ಕೇಳೋಣ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ರೈತ ದಸರಾ ಜಾಥಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಮತಿ

0: ರೈತಿ ಆಶಾರಾಣಿ ಸಿ ಎಸ್ ಅವ್ರನ್ನ ಮಾತಾಡ್ಸೋಣ. ಅವರು ಈ ಬಾರಿಯ ರೈತ ದಸರಾದಲ್ಲಿ ಭಾಗವಹಿಸ್ತಾ ಇರೋದು ಹೇಗೆ ಅನಿಸ್ತಾ ಇದೆ, ಹಾಗೆ ಅವರು ಆಯ್ಕೆ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆ ಮಾತಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್, ನನ್ನ ಹೆಸರು ಆಶಾರಾಣಿ ಉಮೇಶ್ ಮನೇರ್ ಅಂತೇಳಿ, ಕೃಷ್ಣಗುಂಡಿ ಪ್ರಗತಿ ರೈತ ಮಹಿಳೆ. ಈ ಸಾರಿ ನಾನು ಅಂದರೆ ರೈತ ದಸರಾದ ಜಾಥಾ ಉದ್ಘಾಟಕಿ ಆಗಿ ಆಯ್ಕೆ ಆಗಿರೋದು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈಗ ನಮ್ಮ ಸಾಂಸ್ಕೃತಿಕ ವೈಭವ ಅಂತಲೇ ಹೇಳ್ಬೋದು ದಸರಾ ಅಂತ ಹೇಳಿ, ಅದರಲ್ಲೂ ಕೂಡ ನಮ್ಮ ರೈತ ದಸರಾ ಅನ್ನೋದು ನಮಗೆ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ರೈತರಿಗೆ ಒಂದು ಸ್ಫೂರ್ತಿಯನ್ನು ತುಂಬ ಶಕ್ತಿ ಮತ್ತು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ವೇದಿಕೆ ಆಗಿರೋದ್ರಿಂದ ಈ ಒಂದು ದಸರಾ ಕಾರ್ಯಕ್ರಮದ ಅದು ಜಾಥಾ ಉದ್ಘಾಟಕರಾಗಿರೋದು ನಮಗೆ ತುಂಬ ಹೆಮ್ಮೆ ಆಗಿದೆ. ಬಟ್ ನನಗೆ ಮೊದಲೆಲ್ಲ ನನಗೆ ಕೃಷಿಗೆ ಬರಬೇಕು ಅಂತ ಸ್ಫೂರ್ತಿ ಅಂತಂದರೆ ನಮ್ಮ ಮನೆಯವರೇನೆ. ಯಾಕೆಂತಂದರೆ ನಾವು ಮದುವೆ ಆಗಿರೋದು ಪ್ರಗತಿಪರ ರೈತರನ್ನೇ, ಹಂಗಾಗಿ ನಾನು ಮೊದಲೆಲ್ಲ ರೈತಾಪಿ ಬರಬೇಕು ಅಂತ ನನಗೆ ಏನು ಇಂಟ್ರೆಸ್ಟ್ ತಗೋಬೇಕು ಅನ್ನೋದು ತುಂಬ ಮಹದಾಸೆ ಇತ್ತು. ಬಟ್ ಅದೆಲ್ಲೋ ಒಂದು ಕಡೆ ಕೈ ತಪ್ಪಿದಾಗ ಈಗ ನಾನು ರೈತರನ್ನೇ, ರೈತರ ಮೂಲದ ಮಹಿಳೆ ಆಗಿರೋದು, ಆಮೇಲೆ ನಾನು ಒಬ್ಬ ಪ್ರಗತಿಪರ ರೈತರನ್ನ ಮದುವೆ ಆಗಿರೋದ್ರಿಂದ ಅದೇ ಒಂದು ಸ್ಫೂರ್ತಿ ನನಗೆ. ಹಾಗಾಗಿ ನಾನು ಕೊನೆಗೆ ರೈತಾಪಿ ಒಂದು ಇದನ್ನ ಫೀಲ್ಡನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲೇ ಒಂದೇನಾದ್ರು ಸಾಧನೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ.
2: ದಸರಾ ಅಂದರೆ ನಮ್ಮ ಸಾಂಸ್ಕೃತಿಕ ಸಂಕೇತ, ಅಂದರೆ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಾ ಇರೋವಂತಹ ನಾಡ ಹಬ್ಬ ಅಂದರೆ ದಸರಾ. ಈ ದಸರಾದಲ್ಲಿ ನಮ್ಮ ರೈತರಿಗೆ ಗೌರವ ಮತ್ತು ಶಕ್ತಿಯನ್ನು ಮತ್ತು ಪ್ರೇರಣೆಯನ್ನು ತುಂಬುತ್ತಾ ಬರುವಂತಹ ಕೆಲಸಗಳನ್ನು ನಮ್ಮ ಪಾಲಿಕೆಯವರು ಹಾಗೂ ನಮ್ಮ ಎಲ್ಲ ಆಯೋಜಕರಿಗೂ ಕೂಡ ನಮ್ಮ ರೈತ ಮತ್ತು ರೈತ ಮಹಿಳೆಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಚಿಕ್ಕವರಿದ್ದಾಗ ರೈತರು ಅಂದರೆ ನಮಗೆ ಅಷ್ಟೊಂದು ಗೌರವ ಸಿಗ್ತಿರಲಿಲ್ಲ. ಸ್ವಲ್ಪ ಕಷ್ಟಪಟ್ಟು ಹೋಗ್ಬಿಟ್ಟು ಏನಾದ್ರು ಒಂದು ನೌಕರಿ ತೊಗೋಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡೆ ಕೂಡ ನಾನು ನನ್ನ ಜೀವನ ಅನುಭವನೆ ಹೇಳ್ತಾ ಇದ್ದೀನಿ. ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ತುಂಬ ಎಫರ್ಟ್ ಹಾಕಿ ಒಂದು ಅವರೇಜ್ ಲೆವೆಲಲ್ಲೇ ನಾವು ಮಾಡ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಬಂದ್ವಿ. ಒಂದು ಡಿಗ್ರಿ ಅಂತ ಮಾಡ್ಕೊಳ್ತಾ ಇರುವಾಗೇ ನಮ್ಮ ಮನೇಲಿ ನನಗೆ ಮದುವೆ ಮಾಡಬೇಕು ಅಂತೇಳಿ ಫಿಕ್ಸ್ ಮಾಡಿಕೊಂಡ್ರು. ಬಟ್ ಆವಾಗಿನ ಪರಿಸ್ಥಿತಿನೂ ಹಾಗೆ ಇತ್ತು, ಆವಾಗ ನಾವು ಯಾವುದು ಸಮರ ಕೃಷಿ ಆ ಥರದ್ದು ಏನು ಮಾಡ್ತಿರ್ಲಿಲ್ಲ. ಒಂದೇ ಕೃಷಿ ಭತ್ತ, ಅಂದರೆ ಭತ್ತನೇ ಮಾಡ್ತಿದ್ವಿ, ಈ ಕಡೆ ಅಡಿಕೆಯನ್ನು ಅಡಿಕೆ ತೋಟನೆ. ಬಟ್ ಆವಾಗ ಸೈನಿಕ ಹುಳು ಅಂತೇಳಿ ಒಂದು ರೋಗ ಬಂತು. ಮತ್ತು ಇಡೀ ನಮ್ಮ ನಾವೇನು ಕೃಷಿ ಕಾಲಿಡಬೇಕು ಅಂತ ಅನ್ಕೊಂಡಿದ್ದ ವರ್ಷನೇ ನಮ್ಮ ಪೂರ್ತಿ ಭತ್ತದ ಬೆಳೆ ನಾಶ ಆಯಿತು. ಆವಾಗ ನಾನು ಅಲ್ಲಿ ಹೋಯ್ತು, ಇಲ್ಲ ನೌಕರಿ ತಗೊಳ್ಳೋ ಆಸನೇ ಹೋಯ್ತು, ಇಲ್ಲಿ ಕೃಷಿ ಬರೋಣ ಅಂತಂದ್ರೆ ಈ ಫೀಲ್ಡನು ನಮಗೆ ಇದು ಒಂದು ವರ್ಷ ನಮ್ಮ ರೈತನಿಗೆ ಈ ತರ ಏನಾದ್ರು ಕಾಯಿಲೆ ಏನಾದ್ರು ಬಂತು ಅಂದ್ರೆ ಅದನ್ನ ಸುಧಾರಿಸ್ಕೊಳಕ್ಕೆ 2-3 ವರ್ಷ ಟೈಮ್ ತಗೊಳಕ್ಕೆ, ಅದು ರೈತನ ಕಷ್ಟನೇ. ಬಟ್ ಆವಾಗ ಎಲ್ಲೋ ಒಂದ್ ಕಡೆ ನಿರಾಸೆ ಅನ್ನೋದು ತುಂಬಾ ಬಂತು. ಬಟ್ ಸ್ವಲ್ಪ ಕೃಷಿ ಅಧಿಕಾರಿಗಳ ಸಲಹೆ ಅವೆಲ್ಲ ಮಾರ್ಗದರ್ಶನಗಳನ್ನು ತಗೊಂಡು ಸ್ವಲ್ಪ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಯಿತು, ನಾವು ಕೃಷಿ ಅಂದರೆ ಈ ಥರ ಮಾಡೋದಲ್ಲ, ನಾವು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ರೈತರು ಏನಾದರೂ ಬೆಳವಣಿಗೆ ಕಾಣಬೇಕು ಅಂತಂದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಡಬೇಕು ಅನ್ನೋದೊಂದು ನಮಗೆ ಅರಿವಾಯಿತು. ಅವಾಗ ಏನು ಮಾಡಿದ್ವಿ, ಹಂತ ಹಂತವಾಗಿ ನಾವು ಫಸ್ಟು ಪೌಲ್ಟ್ರಿ ಫಾರ್ಮ್, ಏನು ಅಲ್ಲಿ ಭತ್ತ ಬೆಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದೇ ಜಾಗದಲ್ಲೇ 2.5 ಎಕರೆ ಜಮೀನಲ್ಲೇ ನಾವು ಮೊದಲು ಪೌಲ್ಟ್ರಿ ಫಾರ್ಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪೌಲ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡು ಬಂದರೆ ನೆಕ್ಸ್ಟು ಕುರಿ ಸಾಕಾಣಿಕೆನೇ ಹಾಗೆ ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂತಂದರೆ ಇವಾಗ ಎಲ್ಲ ಯೋಚನೆ ಮಾಡ್ತಾರೆ, ಓ ಇವರೇನೋ ದುಡ್ಡಿತ್ತೇನೋ ಒಂದೇ ಸರಿಗೆ ಇನ್ವೆಸ್ಟ್ ಮಾಡಿಬಿಟ್ಟು ಕೋಳಿ ಸಾಕಾಣೆ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡ್ರ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ನಮ್ಮ ಕೃಷಿ ಪರಿಕರಗಳನ್ನ ಉಪಯೋಗಿಸ್ಕೊಂಡು ಪುಟ್ಟದಾಗಿ ಫಸ್ಟು ಫಾರ್ಮ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ ಒಂದು ಹಂತದಲ್ಲಿ ಅಲ್ಲಿ ಸಕ್ಸಸ್ ಅಂತ ಆಯಿತು, ನಮಗೆ ಟ್ರೈನಿಂಗ್ ಕಂಪ್ಲೀಟ್ ಆಯಿತು ಅನ್ನೋ ಹಂತದಲ್ಲಿ ನಾವು ಅದಕ್ಕೆ ಹೈಟೆಕ್ ಶೆಡ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಫಸ್ಟು ಚಿಕ್ಕ ಮಟ್ಟದಲ್ಲಿ ಮಾಡಿಬಿಟ್ಟು ಅದರಲ್ಲಿ ಸಕ್ಸಸ್ ಆಗ್ತೀವಿ, ಅದರಲ್ಲಿ ತರಬೇತಿ ಪೂರ್ಣ ಆದಮೇಲೆ ನಾವು ಒಂದರ ಪ್ರಾಫಿಟ್ ಬಂದ ಮೇಲೆ ನೆಕ್ಸ್ಟ್ ಇನ್ನೊಂದನ್ನು ಅಂದರೆ ಕೋಳಿ ಪ್ರಾಫಿಟ್ ಬಂದಮೇಲೆ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕುರಿ ಸಾಕಾಣಿಕೆ ಸ್ಟಾರ್ಟ್ ಅದು ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಹಸು ಸಾಕಾಣಿಕೆ, ಹಾಗೆ ಮೀನು ಕೃಷಿ ಹೊಂಡ ಮಾಡಿಕೊಂಡು ಅಲ್ಲಿ ಮೀನು ಸಾಕಾಣಿಕೆ, ಹಾಗೆ ನಂತರದಲ್ಲಿ ಜೇನು ಸಾಕಾಣಿಕೆ. ಈಗ ನಾವು ಎರೆಹುಳು ನಾವು ಜೀವಾಮೃತ ಮಾಡಬೇಕು ಅಂದರೆ ನಮಗೆ ಹಸುಗಳು ಬೇಕು. ಹೀಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂದರೆ ಇಷ್ಟನ್ನೆಲ್ಲ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಒಂದರಿಂದ ಒಂದಕ್ಕೆ ಅದು ಚೈನ್ ಲಿಂಕ್ ಥರ ಇರುತ್ತೆ, ಯಾವುದೂ ವೇಸ್ಟ್ ಆಗೋಲ್ಲ. ನಾವು ಏನು ಬೆಳೆಯನ್ನು ಬೆಳಿತೀವೋ ಅದ್ರ ವೇಸ್ಟನ್ನೆಲ್ಲ ಹಾಕ್ತೀವಿ, ಮತ್ತು ಕೊನೆಗೆ ಎಲ್ಲ ಗೊಬ್ಬರಗಳು ಕೂಡ ನಮ್ಮ ಕೃಷಿಗೆ ಯೂಸ್ ಆಗುತ್ತೆ. ನಾವು ಹೊರಗಡೆಯಿಂದ ಗೊಬ್ಬರ ಯಾವುದನ್ನು ತರುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಅದಷ್ಟೇ ಮಾಡ್ಕೊಂಡ್ರೆ ಸಾಕು. ಇನ್ನು ಅಡಿಕೆ

0: ಅಂತರ ಬೆಳೆ ಸುಮಾರು. ಈಗ ಬರೀ ಅಡಿಕೆ ಬೆಳೆದ 4 ವರ್ಷ ಆತ್ಮ 5 ವರ್ಷ ನಾವು ಏನು ಬೆಳೆ ಏನು ಅದರಿಂದ ಲಾಭ ಮಾಡೋಕ್ ಆಗೋದೇ ಇಲ್ಲ. ಅಂತ ಟೈಮಲ್ಲಿ ನಾವೇನು ಮಾಡಿದ್ವಿ, ಮಧ್ಯದಲ್ಲಿ ತರಕಾರಿಗಳು ಪುಷ್ಪ ಕೃಷಿ ಮಾಡ್ಕೊಂಡ್ವಿ, ಹಾಗೆ ಮಸಾಲೆ ಪದಾರ್ಥಗಳ ಗಿಡಗಳು, ಜಾಯಿಕಾಯಿ, ಏಲಕ್ಕಿ ಮತ್ತು ಲವಂಗ ಸಂಬಂಧ ಇಂಟರ್ ಕ್ರಾಪ್ ಥರ ಮಾಡಿಕೊಂಡು ಅದರಲ್ಲೂ ಹಣ್ಣಿನ ಪಪ್ಪಾಯ ಈ ಥರ ಹಣ್ಣಿನ ಗಿಡಗಳೆಲ್ಲ ನಾವು ಹಾಕ್ಕೊಂಡಿದ್ದೀವಿ. ಬಟ್ ಅದರಿಂದನೇ ಇನ್ಕಮ್ ಬರುತ್ತೆ. ಈಗ ನಾವು ಕೃಷಿಯಲ್ಲಿ 6 ತಿಂಗಳಿಗೆ ವರ್ಷ ತನಕ ಕಾಯೋ ಅವಶ್ಯಕತೆ ಇರೋಲ್ಲ, ನಮಗೆ ತಿಂಗಳಿಗೆ ಪ್ರಾಫಿಟ್ ಬರುತ್ತೆ, 2 ತಿಂಗಳಿಗೆ 3 ತಿಂಗಳಿಗೆ ಹೀಗೆ ಎಲ್ಲ ಅಂದರೆ ಪ್ರಾಫಿಟ್ ಬರ್ತಾನೇ ಹೋಗುತ್ತೆ. ಅದನ್ನು ತಗೊಂಡ್ಬಿಟ್ಟು ನಾವು ಇನ್ನೊಂದು ಬಳಕೆ ಮಾಡ್ಕೋಬೋದು, ಸಮಗ್ರವಾದ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವಾಗಲೇ ಹೇಳಿದ್ದೆ, ಎಜುಕೇಷನ್ ಮಾಡಿಕೊಂಡು ನಾವು ಎಲ್ಲೋ ಫ್ಯಾಕ್ಟ್ರಿನಲ್ಲೇನೋ ಕೆಲಸ ಮಾಡಿಕೊಂಡು 10 ತಿಂಗಳಿಗೆ 10-15 ಸಾವಿರ ಸಂಬಳ ತಗೊಂಡು ನಾವು ನೌಕರಿ ತಗೊಂಡಿದ್ದೀವಿ ಅಂತ ಹೇಳಿ ಹೊರಗಡೆ ಹೋಗಿ ದುಡಿತಾ ಇರೋಂಥ ಮಕ್ಕಳನ್ನ ನೋಡಿ ಯಾವಾಗ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಅವರಿಗೆ ಹೆಮ್ಮೆಯಿಂದ ಅವಾಗ ಹೇಳ್ಕೊಳ್ತಿದ್ರು, ನೌಕರಿ ತಗೊಳ್ತಾರೆ, ನೌಕರಿ ತಗೊಂಡಿದ್ದಾರೆ, ನಮ್ಮ ಮಗ ಬೆಂಗಳೂರಲ್ಲಿದ್ದಾರೆ ಅಂತ ಹೇಳಿ. ಬಟ್ ಇವಾಗ ಅದೇ ನೌಕರಿ ಅವರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ನಾವು ರೈತರಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ಅವರು ವರ್ಷ ಇಡೀ ದುಡಿಯೋಂಥ ಸಂಬಳನ ನಾವು 1 ತಿಂಗಳಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ದುಡಿತಾ ಇದ್ದೀವಿ, ಲಕ್ಷಗಟ್ಟಲೆ ದುಡ್ಕೊಳ್ತಿದ್ದೀವಿ 1 ತಿಂಗಳಿಗೆ. ನಾವು ಪ್ರಾಫಿಟ್ನ ಡಿವೈಡ್ ಮಾಡ್ಕೊಳ್ಳಿ ತಿಂಗಳಿಗೆ, ನಾವು ವರ್ಷವಿಡೀ ಟೈಮ್ ಕರೆಕ್ಟ್ ಟೈಮಿಂಗ್ಸ್ ಹೋಗ್ಬೇಕು, ಬೆಳಗಿನ ಸಂಜೆ ಅವ್ರು ಕೆಲಸ ಮಾಡಬೇಕು ಬರಬೇಕು. ಆ ಒಂದು ನಮ್ಮ ಸ್ಯಾಲ್ರಿ ಏನಿದೆ ನಾವು ಅದನ್ನ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಟ್ಕೊಂಡು ನಾವು ನಮ್ಮ ಆರೋಗ್ಯದ ಜೊತೆಗೆ ನಾವು ಒಂದು 4-5 ಜನಕ್ಕೆ ಕೆಲಸ ಕೊಟ್ಕೊಂಡು ಆ ಕೆಲಸವನ್ನು ನಾವು ಸಮಗ್ರವಾದ ಕೃಷಿಯನ್ನು ಬೆಳ್ಕೊಂಡು ಇವತ್ತು ತುಂಬ ಬೆಳವಣಿಗೆಯನ್ನು ಹೊಂದಿದ್ದೀವಿ ಅಂತ ಹೇಳ್ತಾ, ಆದಷ್ಟು ಯುವ ಜನರು ಸ್ವಲ್ಪ ಸ್ವಲ್ಪ ಜಮೀನಿರುತ್ತೆ ಬಟ್ ಅದನ್ನೆಲ್ಲ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲೋ ಸಿಟಿಗಳಿಗೆ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕಿಂತ ನಮ್ಮ ಇರುವಂಥ ಜಮೀನನ್ನೇ ಬಳಸ್ಕೊಂಡು ಸಮಗ್ರ ಕೃಷಿಯನ್ನು ಬಳಸ್ಕೊಂಡು ಮಾಡ್ಕೊಳ್ತಾ ಹೋದರೆ ನಮ್ಮ ಗ್ರಾಮ ಬೆಳವಣಿಗೆ ಆಗುತ್ತೆ. ನಮ್ಮ ಗ್ರಾಮ ಬೆಳವಣಿಗೆ ಆಯಿತು ಅಂತಂದರೆ ನಮ್ಮ ರಾಜ್ಯ, ನಮ್ಮ ದೇಶದ ಆರ್ಥಿಕತೆ ಸಬಲವಾಗಬೇಕು, ದೃಢವಾಗಬೇಕು ಅಂದರೆ ನಮ್ಮ ಯುವ ಜನತೆ ತಂತ್ರಜ್ಞಾನಗಳ ಬಳಕೆಯನ್ನು ಮಾಡಿಕೊಂಡು, ಆವಾಗಿನ ಥರ ಏನು ಕಷ್ಟ ಇಲ್ಲ ಇವಾಗ ಕೃಷಿ ಮಾಡೋದು, ಅವಾಗೆಲ್ಲ ಕೈಯಲ್ಲೇ ಮಾಡ್ತಿದ್ರು, ಇವಾಗೆಲ್ಲ ಮಿಷಿನರಿಸ್ಗಳು ಬಂದಿದೆ, ಅದನ್ನು ಸಮಗ್ರವಾಗಿ ಉಪಯೋಗಿಸ್ಕೊಂಡು ಸಮಗ್ರ ಕೃಷಿ ಪದ್ಧತಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀರಾ ಬರಗಾಲ ಅಂತ ಇದೆ. ಈ ಬರಗಾಲದಲ್ಲಿ ಬೆಳೆ ಹಾಳಾಗುತ್ತೆ, ಹಾಳಾಯ್ತು ಅಂದರೆ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇನ್ನೊಂದೇನೋ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಲ್ವಾ, ಇವಾಗ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಬಟ್ ಅಲ್ಲಿ ಲಾಸ್ ಆದರೆ ನಾವಿಲ್ಲಿ ಆ ಒಂದು ನಷ್ಟವನ್ನು ಭರಿಸುವಂಥ ಶಕ್ತಿ ನಮ್ಮಲ್ಲಿದೆ. ಹಾಗಾಗಿ ಎಲ್ಲರೂ ಒಂದೇ ಬೆಳೆಯನ್ನು ನಂಬಿಕೊಂಡು ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ನಮ್ಮ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ.
1: ಓಕೆ, ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಸಮಗ್ರ ಕೃಷಿ ಪದ್ಧತಿಯಿಂದ ರೈತರು ಹೇಗೆ ಸಸ್ಟೈನ್ ಆಗ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೇನೆ ಇವತ್ತಿನ ಈ ರೈತ ದಸರಾ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ಪ್ರಗತಿಪರ ರೈತರು ಹಾಗೆ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ದಯಾನಂದ್ SM ಅವರು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ, ಅವರ ಮಾತುಗಳನ್ನ ಕೇಳೋಣ.
2: ನಾನೊಬ್ಬ ಭಾರಿ ದೊಡ್ಡ ರೈತನೇನಲ್ಲ, ಸಣ್ಣ ರೈತ, ಆದರೆ ಅದರಲ್ಲಿ ನೀವೆಲ್ಲರೂ ರೈತರೇ, ರೈತರಲ್ಲೂ ಬರಬಾರಿ ವಿಧಗಳಿದ್ದಾವೆ ನನ್ನ ತೀರ್ಮಾನದಲ್ಲಿ. ಯಾಕೆಂತ ಅಂದರೆ ಸಮಗ್ರ ಕೃಷಿ ಬಗ್ಗೆ ನಾನೊಂದು ನಾನು ಅವಾರ್ಡ್ ತೊಗೊಂಡೆ ಭಾರಿ ಸರಿ ಭಾರಿ ಕಡೆಯಿಂದ, ಆದರೆ ಪ್ರಗತಿಫಲ ರೈತ ಅಂತ ತೊಗೊಂಡೆ. ಆದರೆ ನನಗೆ ಅದು ಸಾಮೂಹಿಕವಾಗಿ ಎಲ್ಲರೂ ಪ್ರಗತಿಫಲ ರೈತರೇ ಆಗಿದ್ದಾರೆ. ಈಗ ಎಲ್ಲರೂ ಬೆಳೆ ಬೆಳೆಯದೆ ಗರುಣ ಗೊಬ್ಬರ ಹಾಕಿ ಬರೀ ಉತ್ತಮ ಅದು ಬೆಳೆಯನ್ನು ಬೆಳೀತಾರೆ. ಬೆಳೆದಿದ್ದರಿಂದ ಅವರಿಗೆ ಈಗ ಪ್ರಗತಿಫಲ ರೈತ ಅಂತ ಹೇಳಿಕೊಂಡು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಕಡೆಗೂ. ಆದರೆ ನಾನು ಅದರಲ್ಲೇ ಕೂತ್ಕೊಂಡು ಒಂದು ಯೋಚನೆ ಮಾಡಿದೆ, ನಾನು ಸಮಗ್ರ ಕೃಷಿಯನ್ನು ಯಾಕೆ ಮಾಡಬಾರ್ದು ಅಂಥೇಳಿ. ಈಗ ಏನಾಗಿದೆ ಅಂತ ಅಂದರೆ, ನನ್ನ ಹತ್ರ ಹಸುಗಳು ಇರೋದ್ರಿಂದ, ಹರಿ ದನಗಳನ್ನು ಸಾಕೊಂಡಿದ್ದರಿಂದ ನಾನು ತೋಟದ ಸೋಗೆ ಪೋಗೆ ಇದನ್ನೆಲ್ಲ ಚಾಪ್ ಕಟ್ಟು ತಂದ್ಕೊಂಡು ಬಾರಿ ರೀತಿಯ ಗೊಬ್ಬರಗಳನ್ನು ಮಾಡ್ತಾಯಿದ್ದೀನಿ. ನಾನು ಬಾಳೆಕಾಯನ್ನು ಬೆಳೆದಿದ್ದೆ, 68 kg ಒಂದೇ ಕೊನೆ ಇತ್ತು. ಇದೇ ಫ್ರೀಡಮ್ ಪಾರ್ಕಲ್ಲಿ ನನಗೆ ಫಸ್ಟ್ ಅವಾರ್ಡ್ ಕೊಟ್ಟಿದ್ದರು. ಆದ್ದರಿಂದ ಎಲ್ಲರೂ ಬರೀ ಗೌರ್ಮೆಂಟ್ ಗೊಬ್ಬರ ಹಾಕಿ ಬೆಳೀತಾರೆ, ನಾನು ಸಮಯವ ಗೊಬ್ಬರದಲ್ಲಿ ಎರೆಹುಳದು ಹುಳಗಳನ್ನು ಉತ್ಪತ್ತಿ ಮಾಡೋದನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಈ ಅಜ್ವಾಲ ಅನ್ನೋದನ್ನು ಬೆಳೆದಿದ್ದೀನಿ, ಅದು ಕೋಳಿಗಳಿಗೆಲ್ಲ ಮೇವಾಗ್ತದೆ, ನನ್ನ ಹತ್ರ ಹೇಳಬೇಕು ಅಂದ್ರೆ ಭಾರಿ ಹಲವಾರು ಸ್ವಂತ ಒಂದು ತರಬೇತಿ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದು. ಈ ಚಟ್ಟಪದ್ನೆಗಳಿಗೆಲ್ಲ ಕಸಿ ಕಟ್ಟೋದು, ಅದರಲ್ಲಿ ಭಾರಿ ಇಳುವರಿ ಬರುತ್ತೆ. ಅದರ ಮೇಲೆ ಮಾವಿನ ಗಿಡಗಳಿಗೆ ಕಸಿ ಕಟ್ಟೋದು, ಡ್ರ್ಯಾಗನ್ ಫ್ರೂಟ್ಗಳಿಗೆ ಕಸಿ ಕಟ್ಟೋದು, ಬಟರ್ ಫ್ರೂಟಿಗೆ ಕಸಿ ಕಟ್ಟೋದು, ಮತ್ತು ಒಂದೇ ಜಾತಿ ಹೂವಿನ ಗಿಡಗಳಲ್ಲಿ ಏಳು ಜಾತಿ ಹೂವಿನ ಗಿಡಗಳನ್ನ ನಾನು ಮಾಡಿದ್ದೀನಿ ಒಂದೇ ಬುಡ. ಅದಕ್ಕೆ ನನಗೊಂಥರ ಆದಂಥರ ಕುತೂಹಲ ಜಾಸ್ತಿಯಾಗಿ ಎಲ್ಲೊಂದೂ ಮಾಡಿದ್ವಿ. ಜೇನು, ನರ್ಸರಿ, ಎನಿ ಒನ್ ಏನು ಬೆಳೀಬೇಕು, ಕಣ್ಣಿಗೆ ಕಂಡಿದ್ದನ್ನ ಯಾವುದೇ ಜಾಗದಲ್ಲಿ ಹೋಗಿರ್ತಾನೆ, ಎಷ್ಟೇ ದುಡ್ಡಿರುತ್ತಾನೆ, ಯಾವುದು ಬಿಡ್ತಾ ಇಲ್ಲ. ನಾನು ಎಲ್ಲ ಗಿಡಗಳನ್ನ, ಜಾಗವೂ ಚೆನ್ನಾಗಿದೆ, ನಾನು ಮಾಡೋ ಶ್ರಮವೂ ಚೆನ್ನಾಗಿದೆ. ಆದ್ದರಿಂದ ಎಲ್ಲರೂ ದನಗಳನ್ನ ಸಾಕೋದನ್ನ ಫಸ್ಟು ರೈತರು ಯೋಚನೆ ಮಾಡಬೇಕು. ದನಗಳಿಗೆ ನಿಮಗೆ ಯಾವ ಕಾರಣದಲ್ಲೂ ಎರೆಹುಳು ಗೊಬ್ಬರಗಳನ್ನ ಮಾಡೋದಕ್ಕೆ ಭೂಮಿಯನ್ನು ಬಂಜೆ ಮಾಡ್ತಾ ಇದ್ದಾರೆ ಈಗ ಗೌರ್ಮೆಂಟ್ ಗೊಬ್ಬರ ಹಾಕಿ ಜನ ಎಲ್ಲ. ಅದಕ್ಕೆ ನೀವು ದನಗಳನ್ನು ಸಾಕಿದ್ರೆ ಏನಾಗ್ತದೆ ಅಂದರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಭೂಮಿಯೂ ಚೆನ್ನಾಗಿರ್ತದೆ. ಫಲವತ್ತಾದ ಭೂಮಿಯನ್ನು ಮಾಡಬೇಕಾದ್ರೆ ನೀವು ಸಾವಯವ ಗೊಬ್ಬರವನ್ನು ಹಾಕಲೇಬೇಕು. ನೀವು ಏನು ಕಾಡಿಗೆ ಹೋಗಿ ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಕೊಂಡಂಥದ್ದು ಏನಿಲ್ಲ. ಎಲ್ಲರನ್ನೂ ಅಡಿಕೆ ತೋಟ ಇದೆ, ಹುಲ್ಲಿದೆ, ದನ ಇದ್ದರೆ ಅದನ್ನೇ ಎರೆಹುಳದ ಗೊಬ್ಬರ ಮಾಡ್ಬೋದು. ಈಗ ಸೋಗೇನ ಕಡಿದು ಇದು ತೆಂಗಿನ ಮರಗಳ ಹೆಡೆಗಳನ್ನು ತೆಗೆದು ಶಾಪ್ಕಟ್ಟಿಗೆ ಹಾಕಿ ಅದನ್ನು ಪೌಡರ್ ಮಾಡೋದಕ್ಕೆ ಒಂದು 6 ತಿಂಗಳಿಗೆ ಗೊಬ್ಬರ ಆಗ್ತದೆ. ಅದೇ ನೀವು ಇಡೀ ಸೋಗೆಗಳನ್ನೇ ಹಾಕಿದ್ರೆ 1 ವರ್ಷ ಬೇಕು ನಿಮಗೆ ಅದು ಹುಳಗಳು ತಿಂದು ಗೊಬ್ಬರ ಮಾಡೋದಕ್ಕೆ. ಎರೆಹುಳದ ಗೊಬ್ಬರದ ಮುಂದೆ ಸಾವಯವ ಗೊಬ್ಬರದ ಮುಂದೆ ಬೇರೆ ಯಾವ ಗೊಬ್ಬರನೂ ಅಲ್ಲ. ಭೂಮಿ ಬಂಜಾಗ ಕಾರಣನೇ ಈ ಗೌರ್ಮೆಂಟ್ ಗೊಬ್ಬರಗಳನ್ನ ಮಿತಿಮೀರಿ ನಾನು ಮಿತಿಮೀರಿ ಬೆಳೀತೀನಿ ಅಂತ ಆಗಲೇ ಯಾರೋ ಇಲ್ಲಿ ಸರ್ ಹೇಳಿದ್ರು ಬಾಳೆಕಾಯಿಗೆ ಏನೋ ಕಟ್ತಾರೆ ಭಾರಿ ದಪ್ಪ ಆಗಲಿಕ್ಕೆ ಅಂತ ಹೇಳ್ಕೊಂಡು. ದಪ್ಪ ಆಗೋದಲ್ಲ, ಆರೋಗ್ಯ ಹಾಳು ಮಾಡ್ಕೊಳೋದಕ್ಕೋಸ್ಕರ ಅದನ್ನು ಕಟ್ಟೋದು ಬಿಟ್ಟರೆ ಕಾಯಿ ಕಣ್ಣಿಗೆ ಕಾಣ್ಬೋದು. ತಿಂದವ್ರು ಯಾರೋ ಜೀರ್ಣಶಕ್ತಿಯಲ್ಲಿ ನೆಟ್ಟಾಗಿ ಇರೋಕೆ ಸಾಧ್ಯ ಇಲ್ಲ ಅದು. ಆದ್ದರಿಂದ ನೀವೆಲ್ಲರೂ ನಮ್ಮ ಹಂಗೆ ನನ್ನ ಥರನೇ ನನಗೆ ಈ ಜಾಗಕ್ಕೆ ಅವಕಾಶ ಕೊಟ್ಟಿದ್ದೆ ನನಗೆ ಈ ಹೇಳಬೇಕು ಅಂತ ಅಂದರೆ ನಿಮಗೆ ಸಾವಯವ ಇದು ಸಮಗ್ರ ಕೃಷಿ, ಸಮಗ್ರ ಕೃಷಿಯಿಂದ ಈ ಜಾಗ ಬಂದಿತ್ತು. 4 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ಸಮಗ್ರ ಕೃಷಿ. ಅದೇ ಬೇರೆ ರೀತಿಯಲ್ಲಿ ಅವಾರ್ಡು ಎಲ್ಲ ಕಡೆಗೂ ಕೊಡ್ತಾರೆ, ಏನು ಆಟಗಳಿಗಿದ್ರೂ ಕೊಡ್ತಾರೆ, ನೀವು ಬೇರೆ ರೀತಿ ವ್ಯವಸ್ಥೆ ಮಾಡಿದ್ರು ಕೊಡ್ತಾರೆ. ಸ್ವಲ್ಪ ಬೆಳೆ ಭತ್ತ ಗಿತ್ತ ಅದೆಲ್ಲ ಗೌರ್ಮೆಂಟ್ ಗೊಬ್ಬರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಮುಂದೆ ಬರ್ತದೆ. ಬಂದರೆ ಎಷ್ಟು ವರ್ಷ ಬರ್ತದೆ? 2 ವರ್ಷ, 3ನೇ ಬೆಳೆಗೆ ಅದು ಆ ಬೆಳೆ ಅಲ್ಲ, ಕಾಲವಾದ ಬೆಳೆಯನ್ನು ಬರಲ್ಲ ಅದು. ಆ ಲೆವೆಲಲ್ಲಿ ಇದ್ದಾರೆ ಜನ. ಅದಕ್ಕೆ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಕೈ ಮುಗಿದು ಹೇಳೋದೇನೆಂದರೆ ಜಾನುವಾರನ ಸಾಕಿ, ಎರೆಹುಳನ್ನು ಸಾಕಿ, ಸಾವಯವ ಗೊಬ್ಬರವನ್ನು ಸಹ ಮಾಡಿಕೊಂಡು ಬೇಕಾದಷ್ಟು ರೀತಿಯಿಂದ ಎಲ್ಲ ಬೆಳೆಗಳನ್ನ ಬೆಳೆಯಬೋದು. ನೀವು ಒಂದೊಂದು ಹೂವಿನ ಗಿಡಕ್ಕೆ ಆಗಿರಲಿ, ಒಂದೊಂದು ಬೆಳೆಗಳಿಗೆ ಆಗಲಿ, ಒಂದೊಂದು ಅರ್ಧ ಕೆಜಿ ಹಾಕಿದ್ರೆ ಸಾಕು. ಸಾವಯವ ಗೊಬ್ಬರದಲ್ಲಿ ಮತ್ತೊಂದು ವಿಶೇಷ ಇದೆ ಅಂದರೆ ಅದ್ರ ಗಂಜಲ ಬರುತ್ತದೆ ಎರಡೆಗೆ. ಪೈಪ್ ಹಾಕಿ ಒಂದು ಬಕೆಟ್ ಇಟ್ಟಿದ್ದೀನಿ, ಅದರಲ್ಲಿ ಗಂಜಲ ಬರ್ತದೆ. ಈ ಜಾನರು ಗೋಮೂತ್ರ ಬಂದಂಗೆ ಬರ್ತಾ ಇದೆ. ಅದೇನಾಗ್ತದೆ ಅಂದರೆ 250 ಲೀಟ್ರ್ ಡ್ರಮ್ಮಿಗೆ 5 ಲೀಟ್ರ್ ಹಾಕಿ ಅಡಿಕೆ ಮರದ ಬುಡಕ್ಕೆ ಹಾಕಿದ್ರೆ ಅದಂಥ ಪವರು ಅದು ಔಷಧಿ ಇದು ಗೊಬ್ಬರನೇ ಇನ್ನೊಂದಿಲ್ಲ. ಯಾಕಂದರೆ ಅವು ತಿಂದು ಗಲೀಜು ಮಾಡಿರೋಂಥ ಗಂಜಲ ಅದು ಫಸ್ಟು ಪವರಾಗಿರ್ತದೆ. ನೀವೇನಾರು ಶಾಂಪಲ್ಲಿ 1 ಲೋಟದಷ್ಟು ಒಂದು ಗಿಡಕ್ಕೆ ಹಾಕಿದ್ರು ತಾನೆ ಆ ಗಿಡ ಸತ್ಯ ಹೋಗ್ಬಿಡುತ್ತೆ ಡ್ರೈ ಹಂಗೆ ಹಾಕಿದ್ರೆ. ಅದರಿಂದ ಅದಕ್ಕೆ 1 ಡಬಲ್ 3 ಈ 5 ಲೀಟ್ರ್ 250 ಲೀಟ್ರ್ ಡ್ರಮ್ಮಿಗೆ ಅದನ್ನು ಮಿಕ್ಸ್ ಮಾಡಿ ಹಾಕಿ ಒಳ್ಳೆ ಬೆಳೆ ಅಂತ ಹೇಳಿ ಸುಮ್ಮನೆ ಹಾಕಿ ಗೌರ್ಮೆಂಟ್ ಗೊಬ್ಬರಗಳನ್ನು ಹಾಕಿ ಅಡಿಕೆ ಮರ ತೊಂಡೆರ ಹೋಯಿತು, ಹಿಂಗಾರ ಹೋಯಿತು. ಅದು ಈ ವರ್ಷ ಮಳೆ ಕಮ್ಮಿ ಇರೋದ್ರಿಂದ ಎಲ್ಲರ ತೋಟದನ್ನು ಉಳಿಯೋದೇ ಕಷ್ಟ ಆಗಿದೆ. ಅಡಿಕೆ ತೋಟಗಳು ನನ್ನ ಅಡಿಕೆ ತೋಟಗಳಲ್ಲಿ ನೀವು ಬಂದು ನೋಡಿದ್ರೆ ಪ್ರತಿಯೊಂದು ಬೆಳೆ ನೀಡಿದ್ದೀನಿ. ನನಗೆ ಎನಿ ಟೈಮ್ ದುಡ್ಡೇ ಅನ್ಬೋದು. ಯಾಕೆಂದರೆ ವಿಳ್ಯದೆಲೆ ಇದೆ, 15 ತಿಂಗಳಿಗೆ ಒಂದೊಂದು ಕಟ್ಟಿಗೆ 40 ರೂಪಾಯಿ 50 ರೂಪಾಯಿ ಆಗಿದೆ. ಆ ಥರದ ಒಂದು 25 ಬಳ್ಳಿ ಹಾಕಿದ್ದೀನಿ, ಮತ್ತು ಕಾಳುಮೆಣಸು ಹಾಕಿದ್ದೀನಿ, ಕಾಫಿ ಹಾಕಿದ್ದೀನಿ, ಒಂದು 2,500-3,000 ಕಾಫಿ ಹಾಕಿದ್ದೀನಿ. ಹೋದಷ್ಟು ನೋಡಿ 28 ರೂಪಾಯಿ 28,000 ಆಯಿತು ಕ್ವಿಂಟಲಿಗೆ. ಈ ಸರಿ 22,000 ಆಗಿದೆ. 22,000 ನಾನು ಮೊನ್ನೆ ಸುಮ್ಮನೆ ಅದು ನೋಡಿ ಅಡಿಕೆ ತೋಟದ ಮಧ್ಯದಲ್ಲಿ ಅದಕ್ಕೇನು ನೀವು ಔಷಧಿ ಹೊಡೆಯೋದಿಲ್ಲ, ಅಡಿಕೆ ಮರಕ್ಕೆ ಹೊಡೆದು ತುತ್ತ ಸುಣ್ಣ ಇದೇ ಸಾಕೋದಕ್ಕೆ. ಅದಕ್ಕೆ ತೋಟ ಕುಡಿಯೋ ನೀರೇ ಅದಕ್ಕೆ ನೀರಾಗಿದೆ. ನಾನು ಮತ್ತೊಂದು ಅದರಲ್ಲೇ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಂದರೆ ಒಟ್ಟಿಗೆ ತೊಳೆದ ನೀರು ಪೂರ್ತಿ ನಾನು ಬಾವಿ ಹೋಗಿ ಮಾಡಿದ್ದೀನಿ. ನನಗೆ ಒಂದು 20-22 ಬೋರ್ ಹೊಡೆದೆ, ಅಲ್ಲೊಂದು 7-8 ಬೋರ್ಗಳು ಮಾತ್ರ ಸಕ್ಸಸ್ ಆಗಿದ್ದು. ಆ ಬೋರಿನ ನೀರನ್ನು ಡೈರೆಕ್ಟ್ ಬಿಡಬಾರ್ದು ಅಂತ ಹೇಳಿಕೊಂಡು ಅದಕ್ಕೆ ದೊಡ್ಡದೊಂದು 200 ಅಡಿ ಉದ್ದ, 80 ಅಡಿ ಅಗಲ, 15 ಅಡಿ ಗಾತ್ರದೊಂದು ತೊಟ್ಟಿ ಥರ ಕೃಷಿ ಹೊಂಡವನ್ನು ಮಾಡಿಸಿ ಅದರಲ್ಲಿ ಮೀನುಗಳು ಬಿಟ್ಟಿದ್ದೀನಿ. ಆ ಗಂಜಲ ಏನಾಗ್ತದೆ ಅಂದರೆ ಈ ಕೊಟ್ಟಿಗೆ ತೊಳೆದ ನೀರೆಲ್ಲ ಬಾವಿ ಹೋಗ್ತಾ ಇದೆ. ಆ ಬಾವಿಯಲ್ಲಿ ಮೀನುಗಳೆಲ್ಲ ತಿಂದು ಅದಕ್ಕೆ ಮೇವಾಕ ಅವಶ್ಯಕತೆ ಇಲ್ಲ ನನಗೆ. ಈ ಸಗಳಿ ನೀರು ಸಗಳಿ ತಿಂದೆ ಅವೀಗ ಒಳ್ಳೊಳ್ಳೆ ರೀತಿ ಆಗ್ತದೆ. ನಾನು ಒಂದು ವರ್ಷದಲ್ಲಿ 500 ಮರಿ ಬಿಡ್ತಾ ಇದ್ದೀನಿ. ಆದರೆ 500 ಮರಿ 3 ವರ್ಷದ ಮರಿಗಳನ್ನ ಮೀನುಗಳನ್ನ ಹಿಡಿತಾ ಇದ್ದೀನಿ. ಅದರ ದೊಡ್ಡ ಕಣ್ಣಿನ ಬಲೆ ಹಾಕಿದಾಗ ಅವೇನಾಗುತ್ತೆ, ದೊಡ್ಡ ಮೀನುಗಳು ಮಾತ್ರ ಬಲೆಗೆ ಬೀಳ್ತವೆ, ಸಣ್ಣ ಮೀನುಗಳೆಲ್ಲ ಅಚ್ಚಿ ಪಾಸ್ ಆಗ್ತವೆ. ಆದ್ದರಿಂದ ಏನ್ಮಾಡ್ತಾ ಇದ್ದೀನಿ ಅಂದರೆ, ಭಾರಿ ಪ್ರಮಾಣ ಜಾಸ್ತಿ ಆದರೆ ಆಹಾರ ಕಮ್ಮಿ ಆಗುತ್ತೆ ಅಂತ ಹೇಳಿ ವರ್ಷಕ್ಕೆ 500 ಮರಿಗಳನ್ನ ಬಿಡೋದು, ಮತ್ತು ಉಳಿದನ್ನು ಹಿಡಿಯೋದು, ಕೊಡೋದು, ತಿನ್ನೋದು. ಜೇನು ಸಾಕಿದ್ದೀನಿ, ಅದು 6 ತಿಂಗಳಿಗೆ ಒಂದು ಜೇನುತುಪ್ಪವನ್ನು ಸಾಕಣೆ ಮಾಡಿಕೊಂಡು ಅದನ್ನು 700 ರೂಪಾಯಿ 800 ರೂಪಾಯಿ ಕೆ ಜಿ ಹಂಗೆ ಅದನ್ನು ಕೊಡ್ತಾ ಇದ್ದೀನಿ. ನಸ್ರಿ ನಮಗೆ ಧಾರವಾಡದಿಂದ ಒಬ್ಬ ವಿಜ್ಞಾನಿಗಳು ಬಂದಿದ್ದರು ನಮ್ಮ ಮನೆಗೆ. ಬಂದಾಗ ಅವರು ಒಂದು ಮಾತು ಹೇಳಿದ್ರು ನನಗೆ, ನಸ್ರಿ ತುಪ್ಪನ ಏನು ಮಾಡ್ತೀರಿ ನೀವು ಅಂತ. ಕೇರಳದವ್ರು ಬಂದು ತೊಗೊಂಡೋಗ್ತಾರೆ ಅಂದೆ. ಎಷ್ಟಕ್ಕೆ ತೊಗೊಂಡೋಗ್ತಾರೆ ಅಂದು, ವರ್ಷಕ್ಕೆ ಒಂದೇ ಬೆಳೆ ಅದು. ನಾನು ಅಂದಾಜು ಒಂದು 2-2.5 ಸಾವಿರ ರೂಪಾಯಿ ಹಂಗೆ ತೊಗೊಂಡೋಗ್ತಾರೆ ಸ್ವಾಮಿ ಅಂದೆ. ಇದೇ ವಿಜ್ಞಾನಿಗಳು ಹೇಳಿದ್ರು ನನಗೆ, ಇದೇ ನಮ್ಮ ವಿಶ್ವವಿದ್ಯಾಲಯ ಆಫೀಸಿಗೆ ಕೊಡಿ, ನಮ್ಮ ಆಫೀಸಿಗೆ 5,000 ರೂಪಾಯಿ ಕೆ ಜಿ ಕೊಡ್ತೀನಿ, ಮೆಡಿಸಿನ್ ಹೋಗ್ತಾ ಇದೆ, ಇಂಥದ್ದು ಜಾಸ್ತಿ ಮಣಿ ಅಂದರು. ಈಗ 3-4 ಪೆಟ್ಟಿಗೆಗಳು ಮಾಡಿದ್ದೀನಿ, ಅದನ್ನು ಸಾಕತ್ತೇನು, ಭಾರಿ ವಿಶೇಷ ಅಲ್ಲ, ಜೇನಿನಷ್ಟು ಕಷ್ಟನೂ ಅಲ್ಲ. ಅಡಿಕೆ ಮರನ ಒಂದು 3 ಪೀಸನ್ನು ಕೊಯ್ದು ಒಳ್ಳೆ ತಿಳ್ಳ ತೆಗೆದು ಆ ಕಡೆ ಎಡಗಡೆ ಬಂದು ಮಾಡಿ ಒಂದು ಹೋಲ್ ಮಾಡಿ ಅದನ್ನು ಮರಿಗಳನ್ನ ಅದಕ್ಕೆ ಹಾಕಿದ್ರೆ ಅದು ನಸ್ರಿ ಒಂದು ವರ್ಷಕ್ಕೆ ತುಪ್ಪ 1 ಲೀಟ್ರು ವರೆಗೂ ತುಪ್ಪನ ಕೊಡ್ತಾ ಇದೆ. ಕೃಷಿ ಡಿಪಾರ್ಟ್ಮೆಂಟಿಂದನೇ ನನಗೆ ಎಲ್ಲ ಕಡೆಗೂ ಪ್ರಚಾರ ಮಾಡಿ, ನನ್ನ ಬಾರ್ಬಾರಿ ಕಡೆಗೆ ಅಂದರೆ ಹಲವಾರು ಕಡೆಗೆ ಕರೆದು ನನಗೆ ಗೌರವಿಸ್ತಾ ಇದ್ದಾರೆ. ನಿಮಗೆಲ್ಲರೂ ಇಂಥ ಅವಕಾಶ ಕೊಟ್ಟು, ನನ್ನ 4 ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು.
1: ಹೀಗೆ ವೇದಿಕೆ ಕಾರ್ಯಕ್ರಮಗಳು ಕೂಡ ನಡೀತಾ ಇತ್ತು, ಹಾಗೆ ಅಲ್ಲಿಗೆ ಬಂದಂತಹ ರೈತರು ಕೂಡ ಮಾತನಾಡಿದರೆ. ಅವರ ಮಾತುಗಳನ್ನು ಕೂಡ ಕೇಳೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ನಾಡಿ ಪೋನಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ, ನೈಂಟಿ ಪಾಯಿಂಟ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತು ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೀತಾ ಇರುವಂತಹ ರೈತ ದಸರಾದ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಹಾಗೆ ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳಲ್ಲಿ ಬಂದಂತಹ ರೈತರು ಏನೆಲ್ಲ ಮಾತಾಡಿದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಮಹಿಳೆ ಆದಂತಹ ಆಶಾರಾಣಿ ಅವರು ಮಾತಾಡಿದ್ರು, ಹಾಗೆ ಪ್ರಗತಿಪರ ರೈತರಾದಂತಹ ದಯಾನಂದ್ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಇವತ್ತಿನ ರೈತ ದಸರಾ ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕೆಲಸವನ್ನ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಬಾರಿಯ ದಸರಾ ಮಹೋತ್ಸವ, ದಸರಾ ಆಚರಣೆ, ಹಾಗೆ ರೈತ ದಸರಾದಲ್ಲಿ ವಿಶೇಷತೆ ಏನಿದೆ, ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷತೆಗಳ ಬಗ್ಗೆ ಹೇಳ್ಬೋದು ಸರ್?
7: ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ, ಇಲ್ಲಿ ಮಹಾನಗರ ಪಾಲಿಕೆ ಶಿವಮೊಗ್ಗದಲ್ಲಿ ಕಂದಾಯಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೇನೆ. ಅದಕ್ಕಿಂತ ಮುಖ್ಯ ವೃತ್ತಿಯಲ್ಲಿ ನಿವೃತ್ತಿ, ಅದು ನನ್ನ ಕಸುಬು, ನನ್ನ ಮೂಲ ಉದ್ಯೋಗ ವ್ಯವಸಾಯ. ವ್ಯವಸಾಯದ ಮೂಲಕ ನನ್ನ ಬದುಕನ್ನು ಕಟ್ಕೊಂಡಿರುವಂಥದ್ದು. ಶಿವಮೊಗ್ಗ ಮಹಾನಗರ ಪಾಲಿಕೆ 2026 ದಸರಾವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ವಿವಿಧ ಸಮಿತಿಗಳ ಮೂಲಕ ಈ ಕಾರ್ಯಕ್ರಮಗಳನ್ನು ಜನತೆಗೆ ರಸದೌತರಣವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ಯುವ ದಸರಾದಲ್ಲಿ ನೀಡ್ತಾ ಇದೆ. ಅದೇ ರೀತಿ ಸಹ ಅನ್ನದಾತನಿಗೂ ಸಹ ಈ ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದು ಕೃತಜ್ಞತೆಯನ್ನು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷದಿಂದ ಸಹ ಈ ವರ್ಷವೂ ಸಹ ರೈತ ದಸರಾವನ್ನು ಆಯೋಜನೆ ಮಾಡಿದೆ. 100 to 150 ಟ್ರ್ಯಾಕ್ಟ್ರು, ಎತ್ತಿನ ಗಾಡಿ ಮತ್ತು ಟಿಲ್ಲರ್ಗಳ ಮೂಲಕ ಸೈನ್ಸ್ ಮೈದಾನದಿಂದ ಸಲ ಶ್ರೀಮತಿ ಆಶಾರಾಣಿ ಅಂತ ಹೇಳಿ ಒಬ್ಬರು ಪ್ರಗತಿಪರ ಮಹಿಳೆ, ಅವಳಿಗೆ ಅವರ ಒಂದು ಅಮೃತ ಹಸ್ತಿಂದ ಇವತ್ತು ಉದ್ಘಾಟನೆ ಆಯಿತು. ಇದಕ್ಕೆ ನಿಜಕ್ಕೂ ಒಂದು ಸಂತಸ, ಯಾಕೆ ಅಂದರೆ ಇವತ್ತು 15 October ವಿಶ್ವ ರೈತ ಮಹಿಳಾ ದಿನಾಚರಣೆ ಹಾಗೂ ರಾಷ್ಟ್ರೀಯ ಮಹಿಳಾ ರೈತ ಮಹಿಳಾ ದಿನಾಚರಣೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನೋವಿನ ವಿಚಾರ ಅಂತ ರೈತ ಅಂತ ಬಂದ ತಕ್ಷಣ ಪುರುಷನನ್ನು ಅದು ಪ್ರತಿನಿಧಿಸುತ್ತೆ. ಆದರೆ ಯಾವುದೇ ಒಬ್ಬ ರೈತ ಅಂದರೆ ಶೇಕಡ 79-74% ಈ ದೇಶದ ಅನ್ನದಾತಳು ಅಂದರೆ ಆತ ಮಹಿಳೆ. ಪುರುಷನಿಗಿಂತ ಹೆಚ್ಚಿನ ಕಾಯಕದಲ್ಲಿ ಈ ದೇಶಕ್ಕೆ ತನ್ನದೇ ಆದಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತನ್ನ ಸೇವೆಯನ್ನು ಮೂಲಕ ಈ ಸಮಾಜಕ್ಕೆ ನಿಷ್ಕಳಂಶವಾಗಿ ಯಾವುದೇ ಸ್ವಾರ್ಥ ಇಲ್ಲದೆ ನೀಡ್ತಾ ಇದ್ದಾಳೆ. ತನಗೆ ತನ್ನ ಮಕ್ಕಳಿಗೆ ಆಹಾರ ಇಲ್ಲದೆ ಇದ್ರೂ ಪರವಾಗಿಲ್ಲ, ತಾನು ತನ್ನ ಈ ದೇಶಕ್ಕಾಗಿ ಹಸಿವಿದರಿಗಾಗಿ ಅನ್ನ ಕೊಡುವಂಥ ದೊಡ್ಡ ಒಂದು ಅನ್ನದಾತೆ ಅನ್ನಪೂರ್ಣೇಶ್ವರಿ ಈ ದೇಶದ ರೈತ ಮಹಿಳೆ. ಇಂಥ ಒಬ್ಬ ರೈತ ಮಹಿಳೆಯನ್ನು ಇವತ್ತು ಅಂತಾರಾಷ್ಟ್ರೀಯ ರೈತ ಮಹಿಳಾ ದಿನಾಚರಣೆ ಅಂಗವಾಗಿ ಆಕೆಯ ಆಶಾರಾಣಿಯರುವಂಥ ಒಬ್ಬ ಉತ್ತಮವಾದಂಥ ರೈತ ಮಹಿಳೆಯಿಂದ ಪ್ರಗತಿಪರ ಮಹಿಳೆಯಿಂದ ಅನೇಕ ಪ್ರಶಸ್ತಿಗಳಂತನ ಮುಡಿಗೇರಿಸ್ಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ದ್ರೋಣ್ ಚಾಲನೆ ಮಾಡಿದ ಮೊದಲ ರೈತ ಮಹಿಳೆ ಶ್ರೀಮತಿ ಆಶಾರಾಣಿಯವರು. ಈ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮದಲ್ಲಿ ಅವರಿಂದ ಉದ್ಘಾಟನೆ ಆಗಿರೋದು ನಿಜಕ್ಕೂ ಸಂತಸ. ದಯಮಾಡಿ ಒಂದು ಹೇಳ್ತೀನಿ, ಚಿನ್ನದ ರಥ ಏರಿ ಬರುವ ರಾಜನಿಗಿಂತ ಎತ್ತಿನ ಗಾಡಿಯಲ್ಲಿ ಏರಿ ಬರುವ ರೈತ ಅವನಿಗಿಂತ 100 ಮೇಲು ಮೇಲು ಮೇಲು. ಈ ಅನ್ನದಾತನ ನಮಿಸೋಣ. ಅವನ ಒಂದು ಸಾಧನೆಗೆ ನಾವು ಎಷ್ಟು ನೀಡಿದರೂ ಸಾಧ್ಯ ಇಲ್ಲ. ವ್ಯವಹಾರ ಯಾವುದೇ ವ್ಯವಹಾರ ನಷ್ಟವಾದರೆ ನಿಲ್ಲಿಸ್ತೇವೆ. ಆದರೆ ಯಾವುದೇ ನಷ್ಟವಾದ ನಿಲ್ಲಿಸದೇ ಇರೋ ವ್ಯವಹಾರ ಅಂದರೆ ವ್ಯವಸಾಯ. ತನಗೆ ನಷ್ಟ ಆಗಲಿ, ನೋವಾಗಲಿ, ಅದರಿಂದ ಹಾಳಾಗಲಿ, ತಾನು ಕಾಯಕವನ್ನು ಮಾಡೋದು ಬಿಡೋದಿಲ್ಲ, ತನ್ನ ಜೀವನವನ್ನೇ ಮುಡಿಪಾಗಿಡ್ತಾನೆ. ಇವತ್ತು ಅಂತಾರಾಷ್ಟ್ರೀಯ ರೈತ ಮಹಿಳಾ ದಿನಾಚರಣೆ. ತನ್ನ ಒಬ್ಬ ಪುರುಷನನ್ನು ಅಥವಾ ಒಬ್ಬ ರೈತ ತಾನು ಕೈ ಕಟ್ಟಿ ಕೂತಾಗ, ಬಿತ್ತನೆಗೆ ಬೀಜಕ್ಕೆ ಹಣ ಇಲ್ಲ ಇದ್ದಾಗ, ತನ್ನ ಒಡವೆಯನ್ನು, ತನ್ನ ತಾಲಿಸರವನ್ನು, ತನ್ನ ತವರು ಮನೆಯಿಂದ ಕೊಟ್ಟ ರೇಷ್ಮೆ ಸೀರೆಯನ್ನು ಮಾರಿ ರೈತನ ಬೀಜಗಳಿಗೆ ಗೊಬ್ಬರಕ್ಕಾಗಿ ಹಸನ್ ಮಾಡಲಿಕ್ಕೆ ಕೊಡುವಂಥ ದೊಡ್ಡ ವ್ಯಕ್ತಿತ್ವ ಅಂತ ಹೇಳಿದರೆ ಆ ರೈತ ಮಹಿಳೆ. ಅವಳನ್ನು ಎಷ್ಟು ಸಹ ನಂಬಿಸಿದರೂ ಸಾಧ್ಯ ಇಲ್ಲ. ಆಕೆಗೆ ನಾವು ಪುರುಷರಾಗಿರಲಿ ಅಥವಾ ಸಮಾಜ ಆಗಿರಲಿ ಆ ರೈತ ಮಹಿಳೆಯನ್ನು ನಿಜಕ್ಕೂ ಸಹ ಗೌರವಿಸೋಣ. ಬಹಳ ರೀತಿಯಾಗಿ ನಾವು ಕೇವಲ ಅವರನ್ನು ಬೇರೆ ರೀತಿ ನೋಡೋದು ಬೇಡ, ತಮ್ಮನ್ನು ಈ ದೇಶದ ಬೆನ್ನೆಲುಬು. ಇವತ್ತು ಭಾಳ ನೋವಿನ ವಿಚಾರ, ರೈತ ಮಕ್ಕಳುಗಳಿಗೆ ಹೆಣ್ಣು ಕೊಡ್ತಿಲ್ಲ. 40-45 ಆದರೂ ಸಹ ಒಂದು ಕೊರಗು. ಮೊನ್ನೆ ಮುಖ್ಯಮಂತ್ರಿಗಳ ಪ್ರಜಾ ಒಂದು ಕಾರ್ಯಕ್ರಮದಲ್ಲೂ ಸಹ ನೇರವಾಗಿ ಒಬ್ಬ ರೈತ ಕೇಳಿದ್ದು, ನಮ್ಮ ರೈತ ಮಕ್ಕಳುಗಳು ಹೆಣ್ಣು ಕೊಡ್ತಿಲ್ಲ, ಈ ಸಂಸಾರ ಬೆಳಗ್ತಿಲ್ಲ, ದೇಶ ಅಭಿವೃದ್ಧಿ ಆಗಬೇಕು ರೈತನಿಂದ ಮಾತ್ರ. ರೈತರ ಮಕ್ಕಳುಗಳಿಗೆ ಕುಟುಂಬವನ್ನು ಬೆಳವಣಿಗೆ ಆಗಲಿಲ್ಲ ಅಂದರೆ ಮತ್ತಾರು ಕೊಡ್ತಾರೆ? ದಯಮಾಡಿ ಸಮಾಜ ಎಚ್ಚೆತ್ತುಕೊಳ್ಬೇಕು, ಗೌರವಿಸಬೇಕು ಅಂತೇಳಿ ನನ್ನ ಆಶಯ. ಜೈ ಜವಾನ್ ಜೈ ಕಿಸಾನ್.
1: ಧನ್ಯವಾದಗಳು ಸರ್. ಹಾಗೆ ರೈತ ದಸರಾದಲ್ಲಿ ವಿಶೇಷವಾಗಿ ರೈತ ಮುಖಂಡರು ಕೂಡ ಭಾಗವಹಿಸಿದರೆ, ಬನ್ನಿ ಅವ್ರ ಜೊತೆಗೂ ಕೂಡ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ ಬಸವರಾಜಪ್ಪ ಸರ್ ಕೂಡ ಮಾತಾಡ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಬಾರಿಯ ದಸರಾ ಮಹೋತ್ಸವ ಹೇಗೆ ಅನಿಸ್ತಾ ಇದೆ ನಿಮಗೆ?
8: ಈ ದಸರಾ ಸಾಂಪ್ರದಾಯಿಕವಾಗಿ ಯಾವತ್ತೂ ಆಚರಣೆಯಲ್ಲಿ ಬಂದಿದೆ, ರಾಜ ಮಹಾರಾಜರ ಕಾಲದಿಂದ ಬಂದಿರತಕ್ಕಂಥದ್ದು. ಇದು ರೈತನಿಗೆ ಬರಗಾಲ ಬೀಳಲಿ, ಮಳೆ ಬರಲಿ, ಅದು ಏನಾದ್ರೂ ಆಗಲಿ, ರೈತ ಈ ದಸರಾನ ಭಾಳ ಖುಷಿಯಿಂದ ಆಚರಣೆ ಮಾಡ್ತಾರೆ. ಹಳ್ಳಿಗಳಲ್ಲೆಲ್ಲ 9 ದೇವತೆಗಳನ್ನು ಇಟ್ಟು ಪೂಜಿಸಿ ನವರಾತ್ರಿ ಹಬ್ಬ ಮಾಡಿ ಆಯುಧ ಪೂಜೆ ಮಾಡಿ ಮತ್ತು ವಿಜಯದಶಮಿ ಪೂಜೆ ಇವನ್ನೆಲ್ಲ ಮಾಡ್ತಾರೆ. ಹೀಗೆ ಇಲ್ಲೂ ಕೂಡ ಈ ಶಿವಮೊಗ್ಗ ದಸರಾನೂ ಕೂಡ ಭಾಳ ಉತ್ಸಾಹದಿಂದ ಈ ಸಲ ವಿಶೇಷವಾಗಿ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆ, ಮಹಿಳೆಯರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ, ರೈತರು ಪಾಲ್ಗೊಂಡಿದ್ದಾರೆ. ಇವತ್ತು ಎತ್ತಿನ ಗಾಡಿ, ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು ಮತ್ತು ರೈತರು ಎಲ್ಲ ಹಸಿರು ಶಾಲೆ ಹಾಕ್ಕೊಂಡು ಸಂಭ್ರಮದಿಂದ ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಏನು ನಮ್ಮ ಸಂಪ್ರದಾಯಗಳಿದ್ದಾವಲ್ಲ, ಸಂಪ್ರದಾಯಗಳು ಹೀಗೆ ಮುಂದುವರಿಬೇಕು. ಯಾಕೆ ಅಂತಂದರೆ ಇಂಥ ಕಷ್ಟಕಾಲದಲ್ಲೂ ಕೂಡ ಸ್ವಲ್ಪ ಹೊತ್ತಾದ್ರೂ ಖುಷಿಯಿಂದ ಇರ್ತಾನೆ ರೈತ. ಈಗ ಕಷ್ಟಕಾಲ, ಬರಗಾಲ ಬಂದಿದೆ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಇದ್ದಾವೆ, ಅದು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈ ದಸರಾ ಏನಿದೆ, ರೈತ ದಸರಾ, ಇದನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯವರಿಗೂ ಮತ್ತು ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ.
1: ಓಕೆ, ಧನ್ಯವಾದಗಳು ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಮಹಿಳೆಯರು ಕೂಡ ನಮ್ಮ ಜೊತೆನಲ್ಲಿ ಮಾತನಾಡಿದ್ದಾರೆ, ಬನ್ನಿ ಅವರ ಮಾತುಗಳನ್ನ ಕೇಳೋಣ.
9: ನಮಸ್ತೆ.
10: ನಮಸ್ತೆ ಸರ್. ಈ ದಸರಾ ಅನ್ನೋದು ನಮಗೆ ಭಾಳ ಅಷ್ಟು ಹೆಮ್ಮೆ ತಂದಿದೆ. ನಮ್ಮದು ಇದು ಕಾರ್ಗೋಡ್ ಗ್ರಾಮ, ಹೊಸನಗರ ತಾಲೂಕು, ಹುಮಚ ಹೋಬಳಿ. ನಮಗೆ ಹುಮಚ ಹೋಬಳಿಯಿಂದ ಒಬ್ಬರು ರವಿ ಸರ್ ಅನ್ನೋರು ನಮ್ಮ ಕೃಷಿ ಇದಕ್ಕೆ ಬಂದು ನಮಗೆ ಕೃಷಿ ಅನುಭವ ಎಲ್ಲ ಹೇಳಿ ನಮಗೊಂದು ಕೃಷಿ ಹೊಂಡ ಮಾಡಿಕೊಟ್ಟಿದ್ದರಿಂದ ನಾವು ಅಡಿಕೆ, ಭತ್ತ, ತೆಂಗು, ಮತ್ತು ರಬ್ಬರು, ಮತ್ತು ಮೀನು ಸಾಕಾಣಿಕೆ, ಮತ್ತು ಹೈನುಗಾರಿಕೆ ಮಾಡ್ಕೊಂಡು ನಾವೆಲ್ಲ ನಮ್ಮ ಮಕ್ಕಳು ನಾವು ಒಂದು ರೈತರಾಗಿ ಮುಂದೆ ಇನ್ನು ಎಲ್ಲರೂ ರೈತರು ಹಿಂಗೆ ಬೆಳವಣಿಗೆ ಆಗಲಿ ಅಂತ ಹೇಳಿ ನಾನು ಹೇಳ್ತೀನಿ.
1: ಓಕೆ, ಧನ್ಯವಾದಗಳು. ಸೊ ಹಾಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ರೈತರು ಕೂಡ ಇದ್ದಾರೆ. ಸೊ ಬನ್ನಿ ಅವ್ರ ಜೊತೆನಲ್ಲಿ ಮಾತಾಡೋಣ. ಸರ್ ನಮಸ್ತೆ.
11: ನಮಸ್ತೆ
1: ಸರ್. ನಮ್ಮ ಹೆಸರು?
11: ನಮ್ಮ ಹೆಸರು ಚಾಮರಾಜ್ ಅಂತೇಳಿ. ನಾವು ಹಿರೇಕೊರಳಿಂದ ಬಂದಿರೋದು, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಹಂಗಾಗಿ ಇದು ರೈತರದ್ದು ಒಂದು ದಸರಾ ಮೇಳ ನಡೀತಾ ಇತ್ತಲ್ಲ, ಹಂಗಾಗಿ ಬಂದಿದ್ದೀವಿ.
1: ಓಕೆ, ಒಳ್ಳೆ. ಸರ್ ಪ್ರತಿ ವರ್ಷವೂ ಕೂಡ ನೀವು ಬರ್ತಾ ಇರ್ತೀರಾ ರೈತ ದಸರಾಗೆ?
11: ಬರ್ತಿರ್ತಾವ್ರಿ.
1: ಓಕೆ, ಸೊ ಈ ಬಾರಿ ರೈತ ದಸರಾದಲ್ಲಿ ವಿಶೇಷವಾಗಿ ಮಹಿಳಾ ರೈತರಿಗೆ ಒಂದು ಉತ್ತೇಜನ ನೀಡೋದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ರೈತ ದಿನವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಹೇಗೆ ಅನಿಸ್ತದೆ ಈ ಮಹಿಳೆಯರು ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇರೋದು ಅದ್ರ ಬಗ್ಗೆ?
11: ಎಲ್ಲ ರೈತರು ಈಗ ಮಹಿಳೆಯರು ಅಂದರೆ ಎಲ್ಲದ್ರಿಗೂ ಈಗ ಮುಂದೆ ಬಂತಾ ಇದ್ದಾರೆ ಅವರು. ಎಲ್ಲ ಅನುಕೂಲವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಈಗ ಡ್ರೋನ್ ಆಗಲಿ, ರೈತ ಕೃಷಿ ಆಗಲಿ, ಆಮೇಲೆ ಮೀನು, ಕುರಿ ಸಾಕಾಣಿಕೆ ಎಲ್ಲ ಪ್ರತಿಯೊಂದರಿಗೂ ಮುಂದೆ ಬರ್ತಾ ಇದ್ದಾರೆ. ಹಂಗಾಗಿ ರೈತರದ್ದು ಅನುಕೂಲ ಐತಿ. ಅವರು ಹೆಣ್ಮಕ್ಳು ಈಗ ಮಾಡೋದು ಅವ್ರಿಗೂ ಭಾಳ ಆಸಕ್ತಿ ಬರ್ತಾ ಐತೆ. ಹಂಗಾಗಿ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾವೆ.
1: ಓಕೆ, ಹಾಗೆ ಈ ಬಾರಿ ದಸರಾ ಆಚರಣೆಯಲ್ಲಿ ನೀವು ಭಾಗವಹಿಸಿದ್ದು ಹೇಗೆ ಅನಿಸ್ತದೆ ನಿಮಗೆ?
11: ನಮಗೆ ಖುಷಿ ಅನಿಸ್ತದೆ, ಯಾಕೆಂದ್ರೆ ಯಾವಾಗೂ ಹಂಗೆ ಹಿಂಗೆ ಈ ಕೃಷಿ ಮೇಳ ಕೊಟ್ಟಿದ್ವಿ, ಈ ಸತಿ ಇದಕ್ಕೆ ಬಂದಿರೋದಕ್ಕೆ ಒಳ್ಳೆ ಖುಷಿ ಅನಿಸ್ತಾ ಇತ್ತು.
1: ಹಾಗೆ ಇನ್ನೊಬ್ರು ರೈತರು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿದರೆ, ಬನ್ನಿ ಅವರ ಮಾತುಗಳನ್ನ ಕೇಳೋಣ. ಸರ್ ನಮಸ್ತೆ.
12: ನಮಸ್ತೆ
1: ಸರ್. ತಮ್ಮ ಹೆಸರು?
12: ನನ್ನ ಹೆಸರು ಪಿ ಸಿ ಕುಮಾರ್ ಅಂತೇಳಿ, ಪುರ್ಲೆ, ಶಿವಮೊಗ್ಗ ತಾಲೂಕು, ಪುರ್ಲೆ, ಪುರ್ಲೆ ಗ್ರಾಮ. ದಸರಾ ನಮಗೊಂಥರ ಹಬ್ಬ ಇದು. ಇವತ್ತಿನ ದಿವಸ ಒಂದು ಈ ಮಹಾನಗರ ಪಾಲಿಕೆಯವರು ನಮಗಿದನ್ನು ಆಚರಣೆ ಮಾಡೋದನ್ನು ನಾವು ವಿಶೇಷವಾಗಿ ಇವತ್ತಿನ ಎಲ್ಲ ಪೂರ್ತಿ ಸೇರ್ಕೊಂಡು ಒಂದು ಹಬ್ಬ ಮಾಡ್ದಂಗೆ ಮಾಡ್ತೀವಿ ನಾವು. ದಸರಾ ಹಬ್ಬ ಅಂತಲೇ ಮಾಡ್ತೀವಿ ನಾವು ಇದನ್ನು. ಹಾಗೆ ಈ ರೈತ ದಸರಾ ಅಂತ ಏನಿದೆಯೋ, ಇದಕ್ಕೊಂದು ಏನೋ ಒಂದು ಮಹತ್ವ ಕೊಟ್ಟಿದ್ದಾರೋ ಅದನ್ನು ಇನ್ನೂ ಮುಂದೆ ಉನ್ನತವಾಗಿ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಇದು. ಆದರೆ ಈಗ ಮಹಿಳೆಯರಾಗಲಿ, ಮಹಿಳಾ ದಸರಾನೋ ಅಂತ ಮಾಡ್ತಾರೆ. ಇವತ್ತು ಭಾಳ ವಿಶೇಷವಾಗಿ ಎಲ್ಲರೂ ಸೇರ್ತಕ್ಕಂಥ ಒಂದು ಜಾಗ ಕುವೆಂಪು ರಂಗಮಂದಿರಕ್ಕೆ ಎಲ್ಲರೂ ಸೇರಿದ್ದಾರೆ. ಆದ್ದರಿಂದ ತುಂಬ ಚೆನ್ನಾಗಿ ಇದು ನಡೀತಿದ್ದೆ, ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬೋದು ಅಷ್ಟೇ ಸರ್.
1: ಓಕೆ, ಸೊ ಹಾಗೇ ಸರ್, ಈ ಬಾರಿಯ ಈ ಒಂದು ದಸರಾ ಏನು ನಡೀತಾ ಇದೆ, ರೈತ ದಸರಾ, ಸೊ ಅಕ್ಟೋಬರ್ 15ನೇ ತಾರೀಕು ನಡೀತಾ ಇದ್ರೆ, ವಿಶೇಷತೆ ಏನಂತಂದ್ರೆ ಈ ಬಾರಿ ಅಂತಾರಾಷ್ಟ್ರೀಯ ಮಹಿಳಾ ರೈತ ದಿನ ಕೂಡ ಇದೆ. ಸೊ ಹಾಗಾಗಿ ಮಹಿಳೆಯರು ಕೂಡ ಇದರಲ್ಲಿ ಹೆಚ್ಚಿನ ಹಾಗೆ ಭಾಗವಹಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್?
12: ಮಹಿಳೆಯರು ಹೆಚ್ಚುವಾಗಿ ಭಾಗವಹಿಸ್ತಾರೆ ಅಂತಂದ್ರೆ ಇವತ್ತು ಅದರದ್ದೇ ಆಚರಣೆ ಆದ್ರಿಂದ ಏ ಮಹಿಳೆಯರು ಸಹ ತುಂಬ ಇದನ್ನು ಇದಕ್ಕೆ ಉನ್ನತನ ಕೊಟ್ಟು ಇದನ್ನು ಎಲ್ಲರೂ ಇದನ್ನು ಸೇರ್ತಾ ಇದ್ದಾರೆ. ಒಂದು ಹಬ್ಬ ಆ ಥರ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರ್ಕೊಂಡು.
1: ಹಾಗೆ ಮಹಿಳೆಯರು ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ?
12: ಖಂಡಿತ, ಅವರಿಲ್ಲನೆ ಇಲ್ಲೇ ಇಲ್ಲ. ಈಗ ಆದಷ್ಟು ಒಂದು ಸ್ವಲ್ಪ ಕಮ್ಮಿ ಆದರೂ ಕೃಷಿಯಲ್ಲಿ ಮಹಿಳೆಯರು ಬೇಕೇ ಬೇಕು, ತೊಡಸ್ಕೊಂತಾರೆ, ಅದ್ರ ಬಗ್ಗೆ ಏನು ಇದಿಲ್ಲ. ಯಾಕೆಂದ್ರೆ ಅವರಿಲ್ಲನೆ ಈಗ ಮುಂಚೆ ಹತ್ತಾಳು ಆಗ್ತಾ ಇತ್ತು, ಇವತ್ತು ಎರಡು ಆಳು ನಾಲ್ಕು ಆಳು ಮಾಡೋಂಥ ಕೆಲಸ. ಹಾಗಾಗಿ ಎಲ್ಲ ಯಂತ್ರಗಳು ಬಂದಿದ್ದಾವೆ ಈಗ. ಯಂತ್ರ ಉಪಕರಣನೂ ಸಹ ಎಲ್ಲ ಸರ್ಕಾರದಿಂದ ಬಿಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ಅವನ್ನು ಬಳಸ್ತಿದ್ದೀವಿ. ಒಂದು 0.5% ಆಗಲಿ ಆದರೂ ಇವತ್ತು ಕೈಲಾಗುವಂಥ ಕೆಲಸ ಮಾಡಲೇಬೇಕು, ರೈತ ಕೆಲಸ ಅಂದ್ಮೇಲೆ ಮಾಡಲೇಬೇಕು ಇದನ್ನು.
1: ಓಕೆ, ಸೊ ಹಾಗೆ ಸರಿ, ಈ ಬಾರಿ ರೈತ ದಸರಾ ನಿಮಗೆ ಹೇಗೆ ಅನಿಸ್ತಾ ಇದೆ, ಏನು ವಿಶೇಷತೆ ಅಂತ ಅನಿಸ್ತಾ ಇದೆ ಅದರ ಬಗ್ಗೆ?
12: ವಿಶೇಷತೆ ಅಂತಂದರೆ ಇದು ಸೇರ್ಕೊಳ್ಳೋದೇ ಒಂದು ವಿಶೇಷತೆ, ದಸರಾ ಸೇರ್ಕೊಳ್ಳೋದೇ ಒಂದು ವಿಶೇಷತೆ. ಅಷ್ಟೊಂದು ಬಿಟ್ಟರೆ ಮತ್ತು ನಿನ್ನ ಬೇರೆ ಇನ್ನೇನಿಲ್ಲ. ನಾವು ಬೆಳೆ ಬಗ್ಗೆ ಮಾತಾಡೋದು, ಬೆಳೆ ಬಗ್ಗೆ ಅಂದರೆ ಭತ್ತ ಬೆಳಿತೀವಿ, ಅಡಿಕೆ ಬೆಳಿತೀವಿ, ತೆಂಗು ಬೆಳಿತೀವಿ. ಆದರೆ ಭತ್ತಕ್ಕೆ ಉನ್ನತವಾದ ಇವತ್ತಿನವರೆಗೂ ಸಿಕ್ಕಿಲ್ಲ. ಮಾರ್ಕೆಟ್ನಲ್ಲಿ ಏನ್ರಿ ಈ ರೇಟ್ ಇದೆ ಅಂತ ಹೇಳ್ತಾರೆ, ಆದರೆ ರೈತನದಾಕಿಂತ ಹೋದ ಮ್ಯಾಗ ಮಾರ್ಕೆಟಿಗೆ ಬರೋವಂಥದ್ದು ರೈತನಿಗಂತ ಸಿಗ್ತಾ ಇಲ್ಲ ಇವತ್ತಿನವರೆಗೂ. ನಾವು ಮೊನ್ನೆ ಈಗ ಕಳೆದ ಬೆಳೆಯಲ್ಲಿ ಭತ್ತ ಕೊಟ್ಟಿರೋದು 1800-1900 ರೂಪಾಯಿ ಎಲ್ಲ ಭತ್ತ ಕೊಟ್ಟಿದ್ದೀವಿ. 2000 ಚೀಲ ಗೊಬ್ಬರ, 2400-2300 ರೂಪಾಯಿ ಗೊಬ್ಬರ. ಇವತ್ತು ಕೂಲಿಗಳೆಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ಕೆಲಸಗಾರ ಮಾಡೋಂಥವ್ರೆಲ್ಲ ಒಟ್ಟು ರೇಟ್ ಜಾಸ್ತಿ ಆಗಿದೆ. ಆದರೆ ರೈತನಿಗೆ ಬೆಳೆಗೆ ಮಟ್ಟಿಗೆ ರೈತನಿಗೆ ಅಂತ ಸಿಗ್ತಾ ಇಲ್ಲ. ಮೂರರಿಗೆ ಸಿಕ್ಕತ್ತೆ. ಈಗ ಅವರು ಇಟ್ಕೊಂಡಿದ್ದಾರೆ, ಮಾಡಿದ್ದಾರೆ, ಹಾಕ್ತಾರೆ, ತಗೊಂತ ರೈತನಿಗೆ ಅವತ್ತಿಂದ ಅವತ್ತೇ ಹಾಕ್ಬೇಕು, ಹಿಂದೆ ಮತ್ತೆ ತಗೊಂಡನಿಗೆ ಕೊಡಬೇಕು, ಒಟ್ಟು ಮತ್ತೆ ಹೊಸ ಮಾಡ್ಕೋಬೇಕು. ಈ ವರ್ಷದ ನೋಡಿದ್ರೆ ಮಳೆ ಇಲ್ಲ, ಬೆಳೆ ಭಾಳ ಕಮ್ಮಿ, ಏನೂ ಬೆಳೆ ಇಲ್ಲ. ಈ ಸರಿ ಬೇಸಿಗೆ ಅಂತೂ ಇನ್ನೂ ತೊಂದರೆ ಆಗ್ಬೋದು ಅಂತಲೇ ಐತೆ ನಿರೀಕ್ಷಣೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ. ಏನು ಮನೆ ಇದೆ ನೋಡ್ರಿ ರೈತರ ಬದುಕು.
1: ಸೊ ರೈತ ಭತ್ತದ ಬೆಳೆ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಈ ಥರದನ್ನ ಹೆಚ್ಚು ಉತ್ತೇಜನ ಮಾಡಬೇಕು ಅಂತ ನೀವು ಹೇಳ್ತೀರಾ?
12: ಖಂಡಿತ ಖಂಡಿತ ಖಂಡಿತ. ಏಕೆಂದರೆ ತರಕಾರಿ ಮತ್ತು ಭತ್ತ ಇಲ್ಲವಲ್ದೇ ಬೇರೆ ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ಯಾವುದನ್ನು ಏನು ಯಾಕೆ ಫ್ಯಾಕ್ಟ್ರಿ ಒಳಗೆ ತಯಾರು ಮಾಡೋಕ್ಕೆ ಬರೋದಿಲ್ಲ. ರೈತ ಉಳಬೇಕು, ಬೆಳಿಬೇಕು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಉನ್ನತ ಮಟ್ಟವಾಗಿ ಅದನ್ನೇ ಬೆಳಿಬೇಕು ಪೂರ್ತಿ. ಬೆಳೆಯದಾದ್ರೆ ಬೆಳೆಯಲ್ವಲ್ದಾದ್ರೆ ಮನುಷ್ಯಂದು ಏನಿದೆ ಇಲ್ಲಿ? ಎಂಥದ್ದು ಇಲ್ಲ.
1: ಸೊ ಹಾಗೆ ಈಗ ಕೃಷಿಗೆ ಬರುವಂಥವ್ರಿಗೆ ರೈತರ ಏನು ರೈತಾಪಿ ಕುಟುಂಬದಲ್ಲಿ ಬಿಟ್ಟು ಬೇರೆ ಏನೋ ಕೆಲಸಕ್ಕೆ ಹೋಗಿರ್ತಾರೆ, ಆದರೂ ಕೂಡ ಈಗ ಮತ್ತೆ ಕೃಷಿ ಬದುಕಿಗೆ ಬರ್ತಾರೆ. ಸೊ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
12: ಈಗ ಯಾವತ್ತಿದ್ರೂ ಇದು ಕೃಷಿ ಕೃಷಿನೇ, ಕೆಲಸ ಕೆಲಸನೇ. ರಿಟೈರ್ಮೆಂಟ್ ಆದರೂ ಸಹ ಮತ್ತು ಇದಕ್ಕೆ ಬರಲೇಬೇಕು. ಅವ್ರು 60 ದಿವಸದಿಂದ ಇಟ್ಕೊಂತಾರೆ, ಆದ್ರ ಮೇಲೆ ಮತ್ತು ವಾಪಸ್ಸೇ ಮಸೂದ್. ಮತ್ತು ನೀ ಎಲ್ಲಿದ್ದೆ ಅಂದ್ರೆ ಅಲ್ಲಿಗೆಯ ರೈತನ ಮಕ್ಕಳು, ರೈತನ ಮಕ್ಕಳೇ. ಏನಪ್ಪ ಅಂದ್ರೆ ಸಂಪಾದನೆ ಮಾಡಿ ಇಟ್ಕೊಂಡು ಊಟ ಮಾಡ್ಬೋದು ಅನ್ನೋದೊಂದು ಬಿಟ್ಟರೆ ಮತ್ತು ಬೇರೆ ಇನ್ನೇನೂ ಇಲ್ಲ. ಆದರೆ ಆ ಕೆಲಸ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಕೃಷಿಗೆ ಏನಾಗಿದೆ ಅಂತಂದರೆ, ಕೃಷಿ ಮಾಡ್ದೇ ಒಂದು ಒಳ್ಳೆ ಉನ್ನತವಾದ ಒಂದು ಬೆಲೆ ಇಲ್ಲ ಅನ್ನೋದಕ್ಕೋಸ್ಕರ ಎಲ್ಲರೂ ಇತರೆ ಕೆಲಸಗಳಿಗೆ ಹೋಗ್ತಾಯಿದ್ರು. ಅಷ್ಟೊಂದು ಬಿಟ್ಟು ಬೇರೆ ಮತ್ತಿನ್ನೇನೂ ಇಲ್ಲ ಇದರಲ್ಲಿ.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು.
12: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಇಲ್ಲಿ ವಿಶೇಷವಾಗಿ ಇವತ್ತು ನಾವು ಗಮನಿಸಬೇಕು ಅಂತಂದರೆ, ಸೊ ಮಹಿಳಾ ಕಿಸಾನ್ ದಿವಸ್ ಪ್ರಯುಕ್ತವಾಗಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಈ ಒಂದು ರೈತ ದಸರಾದಲ್ಲಿ ಸೊ ಹಲವಾರು ಜನ ಮಹಿಳೆಯರು ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ಮೇಡಮ್.
9: ನಮಸ್ತೆ ಸರ್.
1: ನಮ್ಮ ಹೆಸರು
9: ಸಿನ್ಸನಾ ಅಂತ. ನಮ್ಮದು ಕೃಷಿ ಇಲಾಖೆ, ಅಲ್ಲಿ ನಾನು ATM ಅಂದರೆ ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ ಅಂತ ಆ ಪೋಸ್ಟಲ್ಲಿ ಇದ್ದೀನಿ. ಸರ್, ಇವರೆಲ್ಲ ನಮ್ಮ ಕೃಷಿ ಸಕ್ಕಿರು ಅಂದರೆ, ನಾವು ಒಂದೊಂದು ನಮ್ಮ ಕೃಷಿ ಇಲಾಖೆ ಹೇಗೆ ಡಿವೈಡ್ ಆಗುತ್ತೆ ಅಂದರೆ, ನಮ್ಮದು ಹೋಬಳಿ ಮಟ್ಟದಲ್ಲಿ RSK ಇರುತ್ತೆ, ಆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಸಕ್ಕಿರೋ ಪಂಚಾಯತಿ ವೈಸ್ ಕೃಷಿ ಸಕ್ಕಿರುತ್ತಾರೆ ಇವರೆಲ್ಲ ಅವರು. ನಾವು ಹೋಬಳಿಯಲ್ಲಿ ನಾವು ATMs ಆಗಿದ್ದೀವಿ. ಸರ್, ಇವಾಗ ರೈತ ದಸರಾ ಅಂದರೆ ದಸರಾದಲ್ಲಿ ಒಂದೊಂದು ಥೀಮ್ ಇದೆ. ಇವಾಗ ನವರಾತ್ರಿ 9 ದಿನಾನು, ಹಾಗೆ ರೈತ ದಸರಾನು ಕೂಡ ಒಂದು. ಈ ರೈತ ದಸರಾದಲ್ಲಿ ಈ ಸತಿ ಏನಪ್ಪ ಸ್ಪೆಷಲ್ಲು ಅಂತಂದರೆ, ಈ ವರ್ಷ 2026 ಅಂತ ಏನು ಹೇಳ್ತೀವಿ, ಈ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮೆನ್ ಫಾರ್ಮರ್ಸ್ ಅಂತ. ರೈತ ಮಹಿಳೆಯರಿಗೆ ಎನ್ಕರೇಜ್ ಮಾಡೋಕ್ಕೆ, ಅವರ ಒಂದು ಎಂಪವರ್ಮೆಂಟಿಗೋಸ್ಕರ ನಾವು ಈ ಇಯರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮಲ್ಲಿ ಸುಮಾರು ಜನ ರೈತ ಮಹಿಳೆಯರು ಇವಾಗ ಇಲ್ಲೇ ಸ್ಟಾಲ್ಗಳಲ್ಲಾಗಲಿ ನಾವೆಲ್ಲ ಅವರಿಗೆ ಅವ್ರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅನ್ನೋ ಒಂದು ನಿಟ್ಟಿನಿಂದ ಸ್ಟಾಲ್ಗಳ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ. ಹೀಗೆ ತುಂಬ ಜನ ರೈತ ಮಹಿಳೆಯರು ಅವರವರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೋಸ್ಕರ, ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೋಸ್ಕರ ಅವ್ರದ್ದೇ ಒಂದು ಸಂಘಗಳು ಸಂಸ್ಥೆಗಳು ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಈ ಥರ ಒಂದು ಮಹಿಳೆಯರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಹಾಗೆ
1: ಈ ಬಾರಿ ದಸರಾದಲ್ಲಿ ಹೆಚ್ಚಾಗಿ ಮಹಿಳೆಯರು ಕೂಡ ಕಾಣಿಸ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹಾಗೇ ನಮ್ಮ ಜಾಥಾದ ಉದ್ಘಾಟನೆಯನ್ನು ಕೂಡ ಮಹಿಳೆಯರು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ?
9: ಸರ್, ಇವಾಗ ಮಹಿಳೆಯರು ಎಲ್ಲದರಲ್ಲೂ ಮಹಿಳೆಯರಿಗೆ ಆದ್ಯತೆ ಕೊಡಿ ಅನ್ನೋ ಒಂದು ಇದು ಕಾಣುತ್ತೆ. ಅವರು ಅದೇ ನಾನು ಹೇಳ್ದೆ ಅಲ್ಲ, ಇವಾಗ ಈ ಬೇಸಿಕ್ ಇಯರ್ ಹಂಗಾಗಿರೋದ್ರಿಂದ ಅವರೇ ಹೆಚ್ಚು ಎಲ್ಲ ಕಡೆ ಕಾಣ್ತಾರೆ. ಇವಾಗ ರೈತರು ಮಹಿಳೆಯರು ಮುಂದೆ ಬರಬೇಕು. ಎಷ್ಟೋ ಮನೆಗಳಲ್ಲಿ ಮಹಿಳೆಯರದೇ ಮೇಲ್ಗೈ ಇರುತ್ತೆ. ರೈತ ಮಹಿಳೆಯರು ಅವರೇ ತೋಟ ಜಮೀನು ನೋಡ್ಕೊಳ್ಳೋದಾಗಲಿ, ನಾವೇ ಎಷ್ಟೋ ಜನ ರೈತರು ಹೆಣ್ಮಕ್ಳ ಹೆಸರಲ್ಲಿ ಲ್ಯಾಂಡ್ ಜಮೀನುಗಳಿರುತ್ತೆ, ಅವರೇ ನೋಡ್ಕೊತಾ ಇರ್ತಾರೆ ಕೂಡ. ಅವರು ಮುಂದೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಇಲ್ಲೇ ಸ್ವಲ್ಪ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಹೆಣ್ಮಕ್ಳು ಇನ್ನೂ ಜಾಸ್ತಿ ಆಗ್ತಾರೆ.
1: ಓಕೆ ಮೇಡಮ್, ಧನ್ಯವಾದಗಳು. ಸೊ ಕೇಳಿದ್ರಲ್ಲ, ಇವತ್ತಿನ ರೈತ ದಸರಾ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ರೈತರು ಹಾಗೆ ರೈತ ಮಹಿಳೆಯರು ಏನೆಲ್ಲ ಮಾತಾಡಿದ್ರು, ಹಾಗೆ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದಲ್ಲಿ ಹೇಗೆ ನಡೆಯಿದೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಹಾಗೆ ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
16: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
15: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
15: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
16: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
17: ಭಾರತದ ಪರಮಾಣು ಶಕ್ತಿಯ ಪಿತಾಮಹ ಹೋಮಿ ಜೆ ಭಾಭಾ, ಅಕ್ಟೋಬರ್ 30ನೇ ತಾರೀಕಿನ ನೆನಪನ್ನು ಮರೆಯಲು ಅದೇಕೆ ಸಾಧ್ಯ? ಅದು ಮಹಾನ್ ವಿಜ್ಞಾನಿ ಮತ್ತು ದಾರ್ಶನಿಕ ಹೋಮಿ ಜಹಾಂಗೀರ್ ಭಾಭಾ ಜನಿಸಿದ ಸುದಿನ. ಆಧುನಿಕ ಭಾರತದ ಪರಮಾಣು ವಿಜ್ಞಾನದ ಪ್ರಗತಿಗೊಂದು ತಳಪಾಯ ಹಾಕಿದ ಶ್ರೇಷ್ಠ ವಿಜ್ಞಾನಿ ಅಥವಾ ಭಾರತದ ಅಣ್ವಸ್ತ್ರ ಯೋಜನೆಗಳ ಪಿತಾಮಹ ಎಂದು ಹೆಸರಾದವರೇ ಹೋಮಿ ಭಾಭಾ. 1909 ಶ್ರೀಮಂತ ಪಾರ್ಸಿ ಕುಟುಂಬದ ಜಹಾಂಗೀರ್ ಭಾಭಾರವರಿಗೆ ಜನಿಸಿದ ಹೋಮಿ 1 ವರ್ಷದ ಮಗುವಾಗಿದ್ದಾಗಲೇ ವೈದ್ಯರಿಗೆ ಅಚ್ಚರಿ ಮೂಡಿಸಿದ್ದರು. ಮಗು ಹೋಮಿ ನಿದ್ರೆ ಮಾಡುವಾಗ ಪದೇ ಪದೇ ಎಚ್ಚರಗೊಳ್ಳುತ್ತಿತ್ತು. ಅದನ್ನು ಪರೀಕ್ಷೆ ಮಾಡಿದ ವೈದ್ಯರು ಮಗುವಿನ ಮಿದುಳು ಅತ್ಯಂತ ಚುರುಕಾಗಿದೆ, ಮುಂದೆ ಈ ಮಗು ಮಹಾನ್ ವಿಜ್ಞಾನಿಯಾಗುವ ಎಲ್ಲ ಲಕ್ಷಣಗಳಿವೆ ಎಂದು ಭವಿಷ್ಯ ನುಡಿದಾಗ ತಂದೆ ತಾಯಿಗೆ ಆಶ್ಚರ್ಯ ಮೂಡಿತ್ತು. ಮುಂಬೈಯಲ್ಲಿ ಹೋಮಿ ಭಾಭಾ ತಮ್ಮ 15ನೇ ವಯಸ್ಸಿನವರಿಗೆ ಶಿಕ್ಷಣ ಮುಗಿಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಸೇರಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಮುಗಿಸಿ ಭಾರತಕ್ಕೆ ಬರುತ್ತಾರೆ. ಜಮ್ಶೆಡ್ಪುರದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಅವರು ಲೋಹ ವಿಜ್ಞಾನಿಯಾಗಿ ಕೆಲಸ ಆರಂಭಿಸುತ್ತಾರೆ. ಹೋಮಿ ಭಾಭಾ ಅವರ ತಂದೆ ಮಗನ ಆಸಕ್ತಿಯನ್ನು ಗಮನಿಸಿ ಉನ್ನತ ವ್ಯಾಸಂಗಕ್ಕಾಗಿ ಮತ್ತು PhD ಪದವಿಗಾಗಿ ಇಂಗ್ಲೆಂಡಿಗೆ ಕಳುಹಿಸುತ್ತಾರೆ. ಗಣಿತ ಮತ್ತು ಭೌತ ವಿಜ್ಞಾನದಲ್ಲಿ ಸಂಶೋಧನೆ ಮಾಡಿದ ಹೋಮಿ ಭಾಭಾ ಸೈದ್ಧಾಂತಿಕ ಭೌತ ವಿಜ್ಞಾನದಲ್ಲಿ PhD ಪದವಿಯನ್ನು ಗಳಿಸಿ ಕೆವೆಂಡಿಸ್ ಪ್ರಯೋಗಾಲಯದಲ್ಲಿ ಕೆಲಸ ಮಾಡತೊಡಗುತ್ತಾರೆ. ಆ ಕಾಲಕ್ಕೆ ಕೆವೆಂಡಿಸ್ ಪ್ರಯೋಗಾಲಯ ಹಲವಾರು ವೈಜ್ಞಾನಿಕ ಪ್ರಗತಿಗಳ ಕೇಂದ್ರವಾಗಿರುತ್ತದೆ. ಮಹಾವಿಜ್ಞಾನಿಗಳ ತಂಡವೇ ಅಲ್ಲಿ ಸಂಶೋಧನೆ ನಡೆಸುತ್ತಿರುತ್ತದೆ. ಹಲವಾರು ವೈಜ್ಞಾನಿಕ ಪ್ರಗತಿಗಳ ಕೇಂದ್ರವಾಗಿದ್ದ ಮಹಾವಿಜ್ಞಾನಿಗಳ ತಂಡವೇ ಅಲ್ಲಿ ಸಂಶೋಧನೆ ನಡೆಸುತ್ತಿತ್ತು. ಹೋಮಿ ಭಾಭಾ ಅವರಿಗೆ ಪರಮಾಣು ವಿಜ್ಞಾನ ಬಹು ಆಕರ್ಷಕವಾಗಿ ಕಂಡಿತು. ಗಣಿತ ವಿಜ್ಞಾನದಲ್ಲೂ ಭಾಭಾ ಪ್ರಥಮ ದರ್ಜೆ ಪಡೆದು ಪಾಸಾಗಿದ್ದರು. ಬ್ರಿಟಿಷ್ ಸಂಶೋಧನಾ ವಿದ್ಯಾರ್ಥಿಗಳನ್ನು ಮೀರಿಸಿ ಭಾಭಾ ಪ್ರಶಸ್ತಿ, ಪುರಸ್ಕಾರ, ಶಿಷ್ಯವೇತನಗಳನ್ನು ಪಡೆಯುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಭಾಭಾ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಫೆಲೋಶಿಪ್ ಪಡೆದುಕೊಂಡರು. ಅವರ ಅನೇಕ ಸಂಶೋಧನಾ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಜನಪ್ರಿಯಗೊಳಿಸುತ್ತವೆ. 1939 2ನೇ ಮಹಾಯುದ್ಧದ ವೇಳೆ ಆಗ ಇಂಗ್ಲೆಂಡ್ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿತ್ತು. ಭಾಭಾ ಬೆಂಗಳೂರಿಗೆ ಬಂದು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕೆಲಸ ಮಾಡತೊಡಗಿದರು. ಅವರಿಗೆ ಆಗ ಬೆಂಬಲ ನೀಡಿ ಪ್ರೋತ್ಸಾಹಿಸಿದವರು ನೊಬೆಲ್ ಪ್ರಶಸ್ತಿ ವಿಜೇತ ಸರ್ ಸಿ ವಿ ರಾಮನ್ರವರು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಭಾಭಾ ಕಾಸ್ಮಿಕ್ ಕಿರಣಗಳ ಸಂಶೋಧನಾ ಶಾಖೆಯನ್ನು ಆರಂಭಿಸಿ ಯುವಕರಿಗೆ ಹೊಸ ಪ್ರಪಂಚವನ್ನು ಪರಿಚಯಿಸುತ್ತಾರೆ.

0: ಸಂಪೂರ್ಣ ಸಹಕಾರ ನೀಡಿ ಮುಂಬೈಯಲ್ಲಿ ಟ್ರಾಂಬೆ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಲು ಸಲಹೆ ನೀಡುತ್ತಾರೆ. ಮೊದಲು ಬಾಡಿಗೆ ಕಟ್ಟಡದಲ್ಲಿ ಅಣುಶಕ್ತಿ ಕೇಂದ್ರವನ್ನು ಬಾಬಾ ಆರಂಭಿಸಿ ನಂತರ ಕೊಲ್ಬಾ ಸಮುದ್ರ ತೀರದ ಅಂಚಿನಲ್ಲಿ 1200 ಎಕರೆ ಜಾಗದಲ್ಲಿ ಹೊಸ ಪರಮಾಣು ಶಕ್ತಿ ಕೇಂದ್ರವನ್ನು ಆರಂಭಿಸುತ್ತಾರೆ. 1954 ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಬಾಬಾ ಅಣುಶಕ್ತಿ ಕೇಂದ್ರ ಭಾರಕ್ ಅಲ್ಲಿ ಆರಂಭವಾಗುತ್ತದೆ. ದೇಶದಲ್ಲಿ ಲಭ್ಯವಿರುವ ಯುರೇನಿಯಂ ಥೋರಿಯಂ ಬಳಸಿ ಪರಮಾಣು ಕೇಂದ್ರವು ಅಲ್ಲಿ ಆರಂಭವಾಗುತ್ತದೆ. 10 ದಶಕದಲ್ಲಿ ಅಲ್ಲಿ 10,000 ಜನ ತಂತ್ರಜ್ಞರು, ವಿಜ್ಞಾನಿಗಳು, ಕುಶಲಕರ್ಮಿಗಳು ಕೆಲಸ ಮಾಡತೊಡಗುತ್ತಾರೆ. ದೇಶದ 32 ಕಡೆ ಬಗೆ ಬಗೆಯ ಪರಮಾಣು ಶಕ್ತಿಯ ಉತ್ಪಾದನೆ ಆರಂಭವಾಗುತ್ತದೆ. ಇದರಿಂದ ಭಾರತದ ಶಕ್ತಿಯ ಬಿಕ್ಕಟ್ಟು ಶಮನವಾಗುತ್ತದೆ. ಪರ್ಯಾಯ ಶಕ್ತಿಯ ಹೊಸ ಶಕೆ ಆರಂಭಗೊಳ್ಳುತ್ತದೆ. 1945 ಅಮೆರಿಕ ಜಪಾನಿನ ಮೇಲೆ ಪರಮಾಣು ಬಾಂಬ್ ಸಿಡಿಸಿ 100,000 ಜನರನ್ನು ಆಹುತಿ ತೆಗೆದುಕೊಳ್ಳುತ್ತದೆ. ಅಂಥ ದಾರುಣ ಘಟನೆಯನ್ನು ಹೋಮಿ ಬಾಬಾ ಪ್ರತಿಭಟಿಸಿ ಶಾಂತಿಗಾಗಿ ಅಣುಶಕ್ತಿ ಎಂದು ಪ್ರತಿಪಾದಿಸುತ್ತಾರೆ. 1955 ನಡೆದ ಜಗತ್ತಿನ ಶಾಂತಿಗಾಗಿ ಪರಮಾಣು ಶಕ್ತಿ ಸಮ್ಮೇಳನಕ್ಕೆ ಹೋಮಿ ಬಾಬಾ ಅವರು ಅಧ್ಯಕ್ಷರಾಗಿ ನಿಯೋಜನೆಗೊಳ್ಳುತ್ತಾರೆ. ಬಾಬಾ ಅವರಿಗೆ ಆಡಮ್ಸ್ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ನೋಬೆಲ್ ಪುರಸ್ಕಾರಕ್ಕೆ ನಾಮಕರಣ, ಈ ಸೇರಿ ಅನೇಕ ಪುರಸ್ಕಾರಗಳು ಅರಸಿ ಬರುತ್ತವೆ. ರಾಜಕುಮಾರನಂತೆ ಕಾಣುತ್ತಿದ್ದ ಹೋಮಿ ಬಾಬಾ ಶ್ರೇಷ್ಠ ವಿಜ್ಞಾನಿ ಮಾತ್ರವಲ್ಲ, ಸಂಗೀತ ಪ್ರೇಮಿ, ಚಿತ್ರಕಲಾವಿದ, ನಿಸರ್ಗ ಪ್ರೇಮಿಯೂ ಆಗಿದ್ದರು. ಅವರು ಬರೆದ ಚಿತ್ರಗಳು, ಪೇಂಟಿಂಗ್ಗಳು ಇನ್ನೂ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಗೋಡೆಗಳ ಮೇಲೆ ಶಾಶ್ವತವಾಗಿವೆ. ಒಮ್ಮೆ ಮುಂಬೈ ನಗರಪಾಲಿಕೆಯವರು ಮರ ಕಡಿಯುತ್ತಿದ್ದಾಗ ಅದನ್ನು ಬುಡ ಸಮೇತ ಕಿತ್ತು ತಮ್ಮ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನೆಟ್ಟಿದ್ದರು ಹೋಮಿ ಬಾಬಾ. ಕರ್ನಾಟಕದ ಕನ್ನಡದ ಬಾಂಧವ್ಯ ಹೊಂದಿದ್ದ ಬಾಬಾ ಆಗಾಗ ಬೆಂಗಳೂರಿಗೆ ಬಂದು ಹೋಗುತ್ತಿದ್ದರು. ದೊಡ್ಡವರು ತೀರಿಕೊಂಡಾಗ ರಜಾ ಕೊಡುವ ಪದ್ಧತಿಯನ್ನು ಬಾಬಾ ವಿರೋಧಿಸಿದ್ದರು. ಸಂಶೋಧನೆಯ ಹೆಂಡತಿ ಎಂದು ಭಾವಿಸಿದ್ದ ಬಾಬಾ ಮದುವೆಯೇ ಆಗಿರಲಿಲ್ಲ. ಇನ್ನೂ ಅವರಿಗೆ 57 ವರ್ಷ ತುಂಬಿರಲಿಲ್ಲ. ಆಕಸ್ಮಿಕವಾಗಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಬಾಬಾ ನಮ್ಮಿಂದ ದೂರವಾದರು. ಅವರು 100 ವರ್ಷ ಬದುಕದಿದ್ದರೂ ಅವರ ಆವಿಷ್ಕಾರಗಳು 106 ವರ್ಷ ಶಾಶ್ವತವಾಗಿರುತ್ತವೆ. ಅಂಥ ಧೀಮಂತ ವಿಜ್ಞಾನಿಗಳನ್ನು ಸದಾ ನಾವು ನೆನಪಿಸಿಕೊಳ್ಳೋಣ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಮನಸ್ಸಿನ ಭಾರವನ್ನ ಒಮ್ಮೊಮ್ಮೆ ಯಾರ ಬಳಿಯಾದರೂ ಹಂಚಿಕೊಂಡ್ರೆ ಎಷ್ಟೋ ನಿರಾಳ ಅನ್ಸುತ್ತೆ ಅಲ್ವಾ? ಪ್ರತಿಯೊಂದು ನೋವಿಗೂ ಅನುಭವಕ್ಕೂ ಒಂದು ನಿಜವಾದ ಧ್ವನಿ ಇರುತ್ತೆ. ಆ ಧ್ವನಿಗೆ ಕಿವಿಗೊಟ್ಟಾಗ ಮಾತ್ರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಸಾಧ್ಯ.
1: ವಿಶ್ವ ಮಾನಸಿಕ ಆರೋಗ್ಯ ದಿನದ ಈ ವಿಶೇಷ ಸಂದರ್ಭದಲ್ಲಿ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ವಿಶೇಷ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ವಿಶೇಷ ಲೈವ್ ಕಾರ್ಯಕ್ರಮದಲ್ಲಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಅವರು ಮಾನಸಿಕ ಆರೋಗ್ಯ, ಒತ್ತಡ ನಿರ್ವಹಣೆ ಹಾಗೂ ಭಾವನಾತ್ಮಕ ಸಮತೋಲನದ ಮಹತ್ವ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಮನಸ್ಸಿನ ಗೊಂದಲದ ಕುರಿತು ಮುಕ್ತವಾಗಿ ಹಂಚಿಕೊಳ್ಳಲು ರೇಡಿಯೋ ಶಿವಮೊಗ್ಗ ನಿಮ್ಮ ಜೊತೆಗಿದೆ. ಬನ್ನಿ, ಮನಸ್ಸು ಬಿಚ್ಚಿ ಮಾತನಾಡಿ, ನಿಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನೆನಪಿರಲಿ, ಅಕ್ಟೋಬರ್ 10 ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರವಸಕ್ಕಾಗಿ ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪಂಚಮ ವೇದ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಪರಿಸರ ಪರಿಚಯ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಆರ್ ಜೆ ಅರ್ಪಿತಾ ಮೇಡಮ್ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರಾಜ ನನ್ನ ರಾಜ ಎನ್ನುವಂತಹ ಒಂದು ಚಿತ್ರದ ಗೀತೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ಅಭಿನಯದ ಗೀತೆ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ, ಅದುವೇ ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ದಿನದ 24 ಗಂಟೆಗಳ ಕಾಲ ನಿರಂತರವಾಗಿ ಆಲಿಸಿ ಮೊಬೈಲ್ ಆ್ಯಪ್ನಲ್ಲಿ ಕೂಡ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಿನ್ನದೇ ನೆನಪು ದಿನವು ಮನದಲ್ಲಿ, ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕಿರಿ ಕನ್ಯೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಗು ನಗುತ್ತಾ ನೀ ಬರುವೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಗೀತೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು 24 ಗಂಟೆಗಳ ಕಾಲ ನಿರಂತರವಾಗಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಗಂಧದ ಗುಡಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನಾವಾಡುವ ನುಡಿಯೇ ಕನ್ನಡ ನುಡಿ. ಇದು ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯದ ಗೀತೆ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಗಂಧದ ಗುಡಿ ಚಿತ್ರದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಇದೀಗ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಜೀವನ ಚೈತ್ರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅರಳಿದ ತನುವಿದು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕ್ಷಮಾಪಣೆ ಚಿತ್ರದ ಒಂದು ಗೀತೆಯನ್ನ ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ, ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಚಿತ್ರ ಬಿಡುಗಡೆ ಇನ್ನೂ ಆಗಿಲ್ಲ. ಇದೀಗ ಒಂದು ಸುಂದರವಾದಂತಹ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್, ನಮ್ಮ ಆರ್ಜೆಸ್ ಗಳು ನಡೆಸಿಕೊಡುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಅಪರೂಪದ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಿರಿಬಾಲೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕೃಷ್ಣ ಎನ್ನಬಾರದೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಎಸ್ ಜಾನಕಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಗೀತೆ. ಇದು 1985 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಎರಡು ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಬಾಡಿ ಹೋದ ಬಳ್ಳಿ ಇಂದ. ಇದು ಡಾಕ್ಟರ್ ಪಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1974 ತೆರೆ ಕಂಡಿರುವಂತಹ ವರ್ಷ. ಹಾಗೆ ಇದು ದೊರೆ ಭಗವಾನ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕಲ್ಲು ವೀಣೆ ನುಡಿಯಿತು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಇದು ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೇ, ಇದೀಗ ಸೋದರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಗೀತೆ, ಸ್ವಾಮಿ ಶ್ರೀನಿವಾಸ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಬಕುಳಾದೇವಿ, ಎಂಥ ಪುಣ್ಯವಂತಿಯಮ್ಮ ನೀನು! ಇದು ಸಾಮಾನ್ಯವಾದ ಕೂಸಲ್ಲ, ಸಾಕ್ಷಾತ್ ಪರಮಾತ್ಮನ ಪ್ರತಿರೂಪ. ತಾಯಿ, ಈ ನಿನ್ನ ಕಂದನನ್ನ ಶ್ರೀನಿವಾಸ ವೆಂಕಟೇಶ ಎಂದು ಕರೆ.
2: ಶ್ರೀನಿವಾಸ ವೆಂಕಟೇಶ.

0: ಕನಸಲ್ಲ, ಇದು ಖಂಡಿತ ಕನಸಲ್ಲ. ಶ್ರೀನಿವಾಸ ನನ್ನ ಮಗ, ನನ್ನ ಕಂದ. ಇದು ಕನಸಾಗಿದ್ದರೆ ನನಗೆ ಈ ವೇದನೆ ಏಕೆ, ಈ ಸಂಗತಿ ಬೇಕೆ?
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೆಣ್ಣಿನ ಕಥೆ ಚಿತ್ರದ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ RN.J. ಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. TG ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1972 ತೆರೆ ಕಂಡಿರುವಂತ ವರ್ಷ. ಇದು ರಾಜೇಶ್ ಹಾಗೂ BV ರಾಧಾ ಅವರ ಒಂದು ಜೋಡಿಯ ಈ ಒಂದು ಯುಗಳ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಅಪ್ ಡೈರಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ರಕ್ಷಿತ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆನಂದ ಭೈರವಿ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಚೈತ್ರದ ಪ್ರೇ ಕುಸುಮಾಂಜಲಿ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಸೂರಟ್ ಅಶ್ವಥ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮೀ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗೆ 6 ತಿಂಗಳಾದ್ಮೇಲೆ ಅವ್ನು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಹೇಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರು ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ.
2: ಹೌದಪ್ಪ,
1: ಒಬ್ಬರಿಗೆ ಇಷ್ಟ ಅಂದರೆ ಅದು ಮತ್ತೊಬ್ಬರಿಗೆ ಕಷ್ಟ.
2: ಹೌದು,
1: ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಗಾಯಿ ಹೆಸರು ಕೇಳಿದ್ರೆ ನಿನಗೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್? ಯು ಆರ್ ಟೆಲಿಂಗ್ ಹರಿಕತೆ? ಐ ವಿಲ್ ಟೆಲ್ ಆಲ್ ಪ್ಯಾಥೋಲವರ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಫರ್ಗೆಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ಗೆ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್, ಇಲ್ಲ ಅಂದ್ರೆ ಕೈಗೆರಡ ಲಡ್ಡು. ಅಣೆ ಮೇಲೆ ಎರಡು ವೈಟು ಒಂದು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದ್ದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ಓ ದೇವರು, ಓ ದೇವರು, ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ. ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ, ಪೋಕರಿ, ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜರದ ಜನ ಎಲೆಕ್ಷನ್ ನಲ್ಲಿ ನನ್ನನ್ನೇ ಆರಿಸ್ತಂದ್ರು. ಊರಿನ ಚೇರ್ಮನ್ನು ಮಾಡಿದ್ರು. ಯಾಕೆ? ದುಡ್ಡು, ದುಡ್ಡು, ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣೋ.
1: ನೀವು ಮನುಷ್ಯರ ಹೊಟ್ಟೆ ಹುಟ್ಟಬಾರ್ದಾಗಿತ್ತೋ ಅಪ್ಪ? ದೇವ್ರು ನೀನು ದೇವ್ರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?

0: ಒಳ್ಳೆ ಕನ್ಯಾ ತಂದು ಮದುವೀನೂ ಮಾಡ್ತೀವಿ.
1: ಮತ್ತೆ ಮಕ್ಕಳಿಲ್ಲದವ್ರಿಗೆ ಮಕ್ಕಳ್ರಿ,
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ತರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.
0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ? ಯಾವ್ದೋ ಇದು ಪೀಸು ಚೆನ್ನಾಗಿದೆ,
1: ಬಿತ್ತೆ ಅದ್ರ ಮೇಲೆ ಕಣ್ಣು. ಯಪ್ಪ, ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ ಹೆಂಡತಿ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ.
1: ಅಂದ್ರೆ ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದೀನ್ರಿ, ತಮ್ಮ ನಿಂದ ಈಗ ಹದಕ್ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ, ನೀ ಇಲ್ಲೇ ನಿಂತಿಯೇನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತಿಯೇನ? ಮೊದಲ ನಿನ್ನ ನಳ ಹಳೇದು, ಜಂಗ್ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿ ಕೇಳಿ, ಹಳೆ ಕಬರಿ ಕೇಳಿ, ಇವ್ರು ಹೊಸ ಚೇರ್ಮನ್ರು, ಮಾಡಿವ್ರಿಗೆ ನಮಸ್ಕಾರ.
2: ಅಯ್ಯಯ್ಯ, ಗೊತ್ತೇ ಇತ್ತಿಲ್ ಬಿಡು ನನಗ. ಯಪ್ಪ, ಎತ್ರಿ ನಿಮ್ಮ ದೋತ್ರ, ಖಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಹೇಳು ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ, ಏಯಪ್ಪ, ಇನ್ನೂ ಇವಳದು ಮದುವೆ ಆಗಿಲ್ರಿ.
2: ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರು?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಅಕೀರ, ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅನ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು,
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಯಪ್ಪ, ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ದಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ದಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ, ಮಾಡೋದ್ ಮಾಡ್ತೀರಿ, ಆದಷ್ಟು ಲಘೂನ ಮಾಡ್ರಿ. ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸೆಷ್ಟು?
2: ಹೋದ ಅಮಾವಾಸಿಗೆ 18 ತುಂಬಿ 19 ಬಿತ್ರಿ.
0: ಆಹಾ, ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಯಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆಗೆ ಹುಟ್ಟವನ ಅಲ್ಲ, ದೇವ್ರು ಯಪ್ಪ, ನೀನು ದೇವ್ರು.
2: ಯಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ, ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಫಕೀರ, ಹೊಸದಾಗಿ ಭೀಮೇಶಿನ ಸೆಕ್ರೆಟರಿಯ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ, ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗತ್ತೆ.
1: ಇದಕ್ಕೇನು ಕೇಳಕ್ ಬರ್ತೈತಿ ಹಸೆಯದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಹೋಯಪ್ಪ, ಇದಕ್ಕೆ ಮುಂದ ಕುಂತು ನಾನು ಎಲ್ಲಾ ಕಲಿಸ್ಬೇಕು.
2: ಅಯ್ಯ, ಪಕ್ಕದ ಮನೆ ಲಕ್ಷ್ಮವ್ವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು. ಹೆಂಗ್ ಕುಟ್ಟೋದು, ಹೆಂಗ್ ಬೀಸೋದು, ಹೆಂಗ್ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ. ನೀನ್ ಹೇಳಕ್ ಬರ್ಬಾರ ನನ್ಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ, ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡನ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೇ, ಚೆನ್ನಪ್ಪಗೌಡ, ಭೀಮೇಶಿ,
3: ಯಾರವರು?
0: ನಾನ.
3: ಬರ್ರಿ ಬರ್ರಿ, ಹೊಸ ಚೇರ್ಮನ್ರು. ಬರ್ರಿ ಅಪ್ಪ, ಕೂಡ ಬರ್ರಿ, ಕುಂಡ್ರಿ. ಏಯ್ ಏನ್ ಹೂಂ ಬದಿಯೋ ಅಣ್ಣ ನೀನು?
4: ಯಾಕೋ
3: ಅವರು ಚೇರ್ಮನ್ರು, ಚೇರ್ಮನ್ರು ಅನ್ನು ಚೋರ್ಮನ್ರು ಅಂತ ನೋಡು.
4: ಹೌದಲ್ಲ, ಬರ್ರಿ ಅಪ್ಪ ಬರ್ರಿ.
0: ಏನಿದೆ, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನ ಚೆನ್ನಪ್ಪಗೌಡ?
2: ಅಲ್ಲ, ಇವರು ಬಂದಾರಲ್ಲ ಮದ್ವೆಗೆ ಮುಂಚೆ ಮಕ್ಕಳು ಕೊಡೋರ. ಯಪ್ಪ ಎತ್ರಿ ನಿಮ್ದು ದೋತ್ರ, ಖಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ಧಿರಸ್ತು. ಮತ್ತೇನು ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣೇನು?
3: ಅಲ್ರಿ, ಮದುವೆ ಆಗವರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವ್ ಮಾಡ್ಬೇಕು?
1: ಮತ್ ಇವ್ರನ್ನ ಯಾಕೆ ಕರ್ಲಿಕ್ಕೆ ಕಳ್ಸಿದಿ?
3: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು, ನಾವು ಹಳ್ಳಿ ಹುಂಬ್ರು. ನಾವು ಮದುವೆ ಆಗು ಹೆಣ್ಣು ಇವ್ರ ಪರೀಕ್ಷೆ ಮಾಡಿದ್ರೆ ಉಳಿತೇನಲೇ ಅಗ್ಗೋ. ನೀನ್ ಇದೇ ಆತರ ಪರೀಕ್ಷೆಲೇ?
2: ಏ ಚೆನ್ನಪ್ಪಗೌಡ್ರೆ, ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
3: ಬರ್ತೈತಿ.
2: ಕುಟ್ಟಾಕ ಬೀಸಾಕ ಬರ್ತಾ?
3: ಅದು ಬರ್ತೈತಿ.
2: ಹಾಡ್ಲಿಕ್ಕೆ ಬರ್ತಾ?
3: ಅದೇನು ದ್ವಾಡದ್ರೆ
2: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ, ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
0: ಕರ್ಕೊಂಡ್ ಬಾಯಿ. ಇಲ್ಲಿ
3: ಕರ್ಕೊಂಡ್ ಬಾಯಿ ಅಲ್ಲವ ಚೇರ್ಮನ್ರೆ. ಹುಡುಗ್ಯಾರೇನ್ರಿ, ಗೊಂಬೆ ಗೊಂಬೆ ಆಗ್ಯಾವ್ರಿ ಅಪ್ಪ. ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
0: ತೊಳೆದ ಮುತ್ತಂಗಿದಾರೆ, ಕೈ ತೊಳಕೊಂಡು ಮುಟ್ಟಬೇಕು.
3: ಲೇ ಪಕೀರ್ಯ, ಒಂದ್ ಐದಾರು ಬಕೆಟ್ ನೀರ ತಗೊಂಡ್ ಬರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
0: ಈ ಮನಿ ಭಾಗ್ಯ ತೆರೀತಪ್ಪ
3: ಅಂದ್ರೆ ಇಷ್ಟು ದಿವಸ ಮುಚ್ಚಿಕೊಂಡಿತ್ತಿರುವ ಹೆಂಗ ನೀವು?
1: ಸುಳ ಯಾಕ್ರಿಪ್ಪ, ಇದು ನಮ್ದು ಇಷ್ಟ ಐತಿ. ಏನು ಮನುಷ್ಯ ಬಂತೋ ಇಲ್ಲೋ ಇಷ್ಟು ಹೇಳ್ಬಿಡ್ರಿ.
3: ನೋಡ್ರಪ್ಪ, ನಮಗಂತೂ ಕಣ್ಣ ಪಾಸ್ ಬಿದ್ದು. ಧೀಮ್ಯ, ನೀ ಏನಂತೀಯಲೆ?
5: ನಾ ಅನ್ನೋದೇನೈತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
1: ಏನ್ ಕೇಳ್ತಿ ಕೇಳಲೆ?
3: ಅದ್ರಾಗ ಏನೈತಿ?
5: 10,000 ರೂಪಾಯಿ ವರದಕ್ಷಿಣೆ, ಒಂದು ಸ್ಕೂಟ್ರು, ಒಂದು ವಾಚು, 3 ತೊಲೆ ಬಂಗಾರ.
3: ಅಲ್ಲಲೇ ತಮ್ಮ, ಮಾವು ಕೊಟ್ಟಿದ್ದು ಉಳಿತೈತೇನಲೆ? ಉಳಿತೈತೇನ ಮಾವು ಕೊಟ್ಟಿದ್ದು? ದೇವ್ರು ಕೊಡ್ಬೇಕಲೆ, ದೇವ್ರು ಕೊಡ್ಬೇಕ. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ್ಕ ಕೈ ಒಡ್ಡಿತಾರನಲೆ, ಮಳ್ಳಿ ಹಳೆ ಮಳ್ಳಿ. ಗಟ್ಟುಳ ರಟ್ಟಿ ಕೊಟ್ಟಾನಲೆ ದೇವ್ರು ದುಡಿಯಾಕ, ಗಟ್ಟುಳ ರಟ್ಟಿ ಕೊಟ್ಟಾನ.
5: ನೀ ಸುಮ್ನೆ ಇರೋ ಅಣ್ಣ, ಇದ್ರಾಗ ನಿನಗೇನ್ ತಿಳಿತೈತಿ? ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದಿದ್ರೆ ಇಲ್ಲ.
1: ನೋಡ್ರಪ್ಪ, ಇರುವ ನನಗೆ 2 ಹೆಣ್ಣು ಮಕ್ಕಳು, 10,000 ರೂಪಾಯಿ ಅವತ್ತಿನ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾನೆ. 20 ಎಕರೆ ಹೊಲ ಐತಿರೇರ್ದು
3: ಐತಲ್ಲ,
1: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
0: ಏನಂತೀರಪ್ಪ ಚನ್ನಪ್ಪಗೌಡ ಭೀಮೇಶಿ?
3: ಚೇರ್ಮನ್ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡು ನಾ ಏನ್ ಮಾಡ್ರಿ? ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
0: ಏನಪ್ಪ ಭೀಮೇಶಿ, ನಿನಗ ಒಪ್ಪಿಗೆನ?
5: ನನಗ ಒಪ್ಪಿಗೆ ರೀ ರಾಯಣ.
1: ಅಲ್ಲೇ ನಿನಗ
3: ಏನು,
1: ನಿನಗ ಕೊಡುದು ಬೇಡನ?
3: ಏನ್ ಮಾತಾಡ್ತೀವ್ ಮಾವ? ಅಲ್ಲೇ ಚೆನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯೋ ಮಾವ? ಹೆಣ್ಮಕ್ಳು ರೊಕ್ಕದ ಆಸೆಗೆ ಬಿದ್ದು ಅವ್ರು ವರದಕ್ಷಿಣೆ ರೊಕ್ಕ ಹತ್ಕೊಂಡು ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿವೋ ಹೆಂಗಲೇ? ಹುಮ್ ಒಕ್ಕಲಿಗೆ ಆದನಲೆ, ದೇವ್ರು ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ, ಇವತ್ ನಾ ಮನಸ್ಸು ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲ್ಯಾಗ ಬೆಳೆದು ತೆಗಿತಾನಲೆ, ಮೂಲ್ಯಾಗ ಬೆಳೆದು ತೆಗಿತಾನ.
0: ಈಗ ಒಪ್ಪದಂಗ ಆಯ್ತಲ್ಲಪ್ಪ.
3: ಸರಿ,
0: ಇನ್ನ ಮದ್ವೆ ಎಂದಿಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗ್ ಬಹಳ ಬಂದವು.
3: ಅಡಿಗೆನೂ ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ತಾಟ್ ಹಾಕಿ
1: ಕೈ ಕಾಲ್ ತೊಳ್ಕೊ ಬರ್ರಿ ಅಪ್ಪ. ಯವ್ವ ತಾಟ್ ಹಾಕ್ರಿ ಒಳಗ,
3: ನೀನು ಹಂಗ ನಿಂತದಲ್ವೇ, ನಡಿ ಒಳಗ ನಡಿ, ತಾಟ್ ಹಾಕಿ ನಡ್ರಿ.
0: ಲಲಿತಾ ಎಂಥ ಅಪ್ರತಿಮ ಸುಂದರಿ! ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
1: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿ ಅಪ್ಪ ಒಬ್ಬರ ನಿಂತು ಏನೋ ಯೋಚನೆ ಮಾಡ್ತೀರಿ?
0: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದ ಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣಪ್ಪ ಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
1: ಅಪ್ಪ ಎಷ್ಟಾಗಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
0: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
1: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದೇ ಅಂದ್ರಿ ಅಪ್ಪ ಲಗ್ನ?
0: ನೋಡೋ, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
1: ಯಾಕ್ರಿ ಅಪ್ಪ?
0: ಫಕೀರ, ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ, ಭೀಮೇಶಿ ಮನೆಯಾಗಿದ್ದಾನೆ?
1: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗೆ ಕಾಣ್ತದಲ್ರಿ.
0: ಹಾ ಹಾ ಹಾ, ಹೌದಲ್ಲ.
2: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡ್ಯಾನ ಹಾಗಲಕಾಯಿ. ಅಯ್ಯಯ್ಯ, ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಏರ್ಲಿ ಏರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರಲಿ. ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
1: ಹೌದ್ರಿ ಅಪ್ಪ, ಮಠಕ್ಕ ಮರಿ ಆಗ್ಬೇಕಾಗಿತ್ರೆ ಊರಿಗೆ ಚೇರ್ಮನ್ ಆಗಿದ್ರಿ. ದೇವ್ರು ಅಪ್ಪ ನೀನು, ದೇವ್ರು.
2: ದೇವ್ರಿಗೂ ಇವ್ರಿಗೆ ಏನು ಫರಕ್ ಐತೆ? ದೇವ್ರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ, ಇವ್ರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳದಾಗ ಮುಂದಕ್ಕೆ ಬರ್ತಾ, 9 ತಿಂಗಳದಾಗ ಫಲ ಸಿಗುತ್ತ. ಯಾಕೋ ಯಪ್ಪ.
0: ಲೇ ಪಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
2: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
0: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣು ಇರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
2: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾರಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬಿ ಬಿಟ್ರೆ ಏನ್ ಬೇಕದು ಬರುತ್ತೆ ನೋಡ್ರಿ.
1: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡೇ ಬರುತ್ತೆ.
0: ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲೋ. ಯಾರ್ ಹೆಂಗೆ ಅವ್ರ ಮನಸ್ ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
2: ಯಪ್ಪ, ನಮ್ಮಪ್ಪ ತಿರುಪತಿಯೊಳಗ ತಲೆ ಬೋಸಾಕಿದ್ನಂತ್ರಿ, ಯಾರ ತಲೆ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
1: ಮತ್ತೆ ಅವನು ಮಗಳು ನೀನು ಅಂದಾಗ ಇಂಥ ತಲೆ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
2: ನೆಲದ ಮ್ಯಾಲೋ, ತಟ್ಟಿನ ಮ್ಯಾಲೋ, ಜಮಖಾನದ ಮ್ಯಾಲೋ ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
0: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
2: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
0: ಇವತ್ತು ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ ಊಟಕ್ಕೆ, ಸ್ಪೆಷಲ್ ಮಾಡ್ಬೇಕು.
2: ಬಾರೋ ಯಪ್ಪ ಬಾ, ನೀನು ಬೇಡದ್ದು ಮಾಡಿಕೊಡ್ತೀವಿ.
1: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸೋದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
2: ಯಾರ್ ಬೇಡಂತಾರ ಅದನ್ನ ಮಾಡೋನಲ್ಲ. ಯಪ್ಪ ಎತ್ತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀವಿ.
1: ನಾವು ಬರ್ತೀವ್ರಿ ಅಪ್ಪ, ನೀರ್ ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾನಂತಿ, ಕೊಡ ತಗೊಂಡ ಬಾ, ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ ಕೊಡ.
0: ನೋಡೋಕೆ ಹೊರಟಾಗ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ, ಕಾಲ ಬಂದಾಗ ನೋಡ್ಕೊಂಡ್ರಾಯ್ತು. ಭೀಮೇಶೇ, ಭೀಮೇಶೇ.
6: ಯಾರು? ಚೇರ್ಮನ್ ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ.
0: ಭೀಮೇಶಿ ಮನೇಲಿ ಇಲ್ವೇನು?
6: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
0: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
6: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೇ?
0: ಮನೆ ಊರಿನ ಚೇರ್ಮನ್ ಅಂದ್ಮೇಲೆ ಎಲ್ಲರೂ ಮನೆಯೂ ನಂದೆ. ಎಲ್ಲಿ ಚನ್ನಪ್ಪ ಗೌಡ ನಿಮ್ಮ ಮತ್ತೆ ಕಾಣಿಸ್ತಾ ಇಲ್ವಲ್ಲ?
6: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
0: ಸಾಯಂಕಾಲ? ಒಳ್ಳೇದೇ ಆಯ್ತು.
6: ಯಾಕೆ, ಯಾಕೆ ಹಾಗೆ ಹೇಳ್ತಿದ್ದೀರಾ?
0: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
6: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ ಬಂದಿದ್ದಾನೆ.
1: ನಮಸ್ಕಾರ ರೀ ಅಪ್ಪ.
0: ಏನ ಫಕೀರ, ನೀನ್ ಇಲ್ಲಿ?
1: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕೆ ಕಸ ಹೊಡೆದು ನೀರು ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನಿ.
0: ಲಲಿತಾ, ನಾನು ಬರ್ತೀನಿ.
6: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ಬರೇ ಆಗ್ತಾರೆ, ಮಾತಾಡ್ತಾ ಕೂತ್ಕೊ, ಈಗ ಬಂದ್ಬಿಡ್ತೀನಿ.
1: ಆಯ್ತಾಯ್ತು.
0: ಫಕೀರ
1: ಯಪ್ಪ,
0: ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣೋ, ಜನರನ್ನ ಬಹಳ ಹಚ್ಕೋತಾಳೆ.
1: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರೆ ಅಂತಾನೆ ಜನ ಮೆಚ್ಚಿಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಿಯಮ್ಮನರದ್ರಲ್ರಿ, ಯಾರು ಒಬ್ಬರು ಮಾತಾಡ್ಸೋದಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡವ್ರಿ, ಗುಣ ಸಮುದ್ರ ಇದ್ದಂಗ್ರಿ ಅಪ್ಪ.
0: ಈಗಿನ ಕಾಲದಲ್ಲಿ ನಾಲ್ಕು ಜನರನ್ನ ಹಚ್ಚಿಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸ್ನೇಹಿ ಜೀವಿ.
1: ಅಂದ್ರೆ ಯಪ್ಪ ಇವರು ಮೊದಲಿನಿಂದನು ಪರಿಚಯ ಅದಾರ ನಿಮಗ?
0: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ, ಆದ್ರೆ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ.
6: ತಗೊಳ್ಳಿ ಬಡವರ ಮನೆ ಚಹಾ, ನಿಮಗ್ ಸರಿ ಹೋಗುತ್ತೋ ಇಲ್ವೋ?
0: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿ ಇದೆಯಲ್ಲ.
1: ಗಡಿಗೆ ಬೆಕ್ಕು ಹುಷಾರಿ, ಬರ್ತೀನಿ ಬರ್ತೀನಿ.
0: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
6: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
0: ಯಾಕೆ ಭೀಮೇಶಿ, ನಿನ್ನನ್ನ ಪ್ರೀತಿಯಿಂದ ಕಾಣ್ತಾ ಇಲ್ವೆ?
6: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
0: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
6: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ.
0: ನೋಡು, ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ, ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
6: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
0: ನನ್ನ ಮನೆಯ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
6: ಯಾಕೆ ದೂರ ನಿಂತ್ರಿ, ಹತ್ರ ಬನ್ನಿ. ನಮ್ಮಿಬ್ಬರ ಮನಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನದಣಿಸಲಾರೆಯ. ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯ. ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ. ಕಮಾಂಡಾಳೆ,
7: ಲಲಿತಾ ರಾಯಣ್ಣ, ಅಕ್ಕ ಮಾನಗೆಟ್ಟವಳೆ, ಸೂಳೆಯರಿಗಿಂತ ಸೂಳೆಯಾಗಿದ್ದೆ, ಯಾವ ಮುಖ ಇಟ್ಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನೆ ಹೇಸಿ ಬದುಕನ್ನು ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನೇ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ, ನಿನ್ನ ರಕ್ತವೇ ಬೇರೆ, ನನ್ನ ರಕ್ತವೇ ಬೇರೆ ಆಯಿತು. ರಾಯ ರಾಯ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ.
6: ನಂದು ತಪ್ಪಾಯ್ತಕ್ಕ, ಕ್ಷಮಿಸ್ಬೇಡಕ್ಕ.
7: ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೆ ರಾಯ? ಇದಕ್ಕೇ ಊರಿಗೆ ಚೇರ್ಮನ್ ಆದ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
0: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
7: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯ, ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೆ ಗೊತ್ತು.
0: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ ಸುಶೀಲೆ ಎಂದು ಭೀಮೇಶನ ಕೊರಳಿಗೆ ಕಟ್ಟಿ ಅವನ ಬಾಳಿನಲ್ಲಿ ಹುಳಿ ಹಿಂಡಿದವಳು ನೀನು. ಇದು ಅನ್ಯಾಯ ಅಲ್ವೇ?
7: ಲಲಿತಾ ಲಲಿತಾ, ಎಂಥ ತಪ್ಪು ಮಾಡಿದೆಯೇ? ಇವನು ನಾಗರ ಹಾವು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಯಾವಾಗ ಕಚ್ಚತ್ತೆ ಅಂತ ಗೊತ್ತಿರಲಿಲ್ಲ.
0: ಪಾರ್ವತಿ, ಈ ಕಸುಬಿಗೆ ನಾನು ಹೊಸಬನಲ್ಲ, ನಿನ್ನ ತಂಗಿನೂ ಹೊಸಬಳಲ್ಲ. ಆದ ಅಪರಾಧವನ್ನು ಮುಚ್ಚಿ ಮತ್ತೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು.
7: ಅಯ್ಯೋ ಪಾಪಿ, ನಿಮ್ಮ ಹೇಯ ಕೃತಿಗೆ ನಾನು ಆಶ್ರಯ ನೀಡಲೇ? ಹಾವಿಗೆ ಹಾಲಿರದ ಮನೆಯಲ್ಲಿಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು, ಇದೇ ಕೊನೆಯದಾಗಲಿ.
0: ಕೊನೆ? ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು, ಒಲ್ಲಲು ಪ್ರಯತ್ನ ಪಟ್ರೆ ಕಚ್ಚದೆ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ ಬರ್ತೀನಿ, ಹೆದರಬೇಡ, ನಾನಿದ್ದೀನಿ.
7: ಅಯ್ಯೋ, ಏನಾಯ್ತು ನಮ್ಮ ಬಾಳು, ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ ಲಲಿತಾ.
6: ರೀ, ಅಕ್ಕನಿಗೆಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
0: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ. ನಿನ್ ಗಂಡ ಭೀಮೇಶಿ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಳಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ. ಭಯ ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
6: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ, ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ಮ ಕೈಲಿದೆ.
0: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
1: ಶರಣ್ ರೀಯಪ್ಪ ಚೇರ್ಮನ್ ಸಾಹೇಬ್ರ, ನಮಸ್ಕಾರ. ರೀಯವ್ವ
2: ಶರಣ್ ರೀ ಚೇರ್ಮನ್ ಸಾಹೇಬ್ರ.
0: ಇರ್ಲಿ ಇರ್ಲಿ ಫಕೀರಾ.
1: ಯಪ್ಪ,
0: ಏನು ಇದು ಕೊರಳಲ್ಲಿ ಹಾರ?
1: ಹಾರ್ರೇ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದು ಹಾರಿ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡಿಕೊಂಡು ಬಿಟ್ಟಿವ್ರಿ.
2: ಯಪ್ಪ, ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ, ಆಶೀರ್ವಾದ ಮಾಡೋ ಯಪ್ಪ.
0: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ಕೆ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
2: ಬಡವ್ರ ಮ್ಯಾಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನು ಗಾಳಿ?
6: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲಿ ಒಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆಲ್ ಬಂದೆ.
1: ಹೌದ್ರಿ ಅವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
2: ಏ ಹಿರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
1: ಏಯ್, ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರ.
2: ಮತ್ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
1: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರ. ಬೆಂಡಿಕಾಯಿ ಲೇ ಆಕಾರಿಗೆಡಿ ಎಲ್ಲಿ ಎಲ್ಲಿಕ್ಕಿದಿ ಬುದ್ಧಿ? ಅವರು ಹೊಟ್ಟಿಲಿ ಆಗಿದಾರ್ಲೆ ಹೊಟ್ಟಿಲಿ.
2: ಅವ್ರ ನನಗೂ ತಂದ್ಕೊಡೋ ಹಸಿ ಬೆಂಡಿಕಾಯಿ, ಮತ್ತೆ ನಾನು ಹಾಕ್ತೀನಿ.
1: ಆಯ್ತು.
2: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ ಬಿಟ್ಟಾರೆ ಇಂಥ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
6: ಅಯ್ಯೋ ಅಲ್ನೋಡಿ, ನಮ್ ಭಾವ ಬರ್ತಿದ್ದಾರೆ, ಈಗೇನ್ ಮಾಡೋದು?
0: ನೀನು ಸ್ವಲ್ಪ ಮರೆಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ, ನಮಸ್ಕಾರ ಜನಪ ಗೌಡ.
3: ಯಾರು? ಓಹೋ, ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
0: ನಿನ್ನ ಹತ್ರಾನೇ ಹೊರಟಿದ್ದೆ.
3: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ರಿ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ರಿ.
0: ಅದು ಎಲ್ರು ಮುಂದೆ ಮಾತಾಡೋ ವಿಚಾರ ಅಲ್ವೋ?
3: ಅಂದ್ರೆ
0: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
3: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ, ನಮ್ಮ ಮಾವ ಏನಾರ ಹೇಳಿ ಕಳ್ಸ್ಯಾನನ್ರಿ ಮತ್ತ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟ ಈ ಕಡೆ ಬಂದೇ ಇಲ್ರಿ.
0: ಅವನು ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ? ಚೆನ್ನಪ್ಪ, ನಾನೇ ಆಗಿದ್ರೆ ಕತ್ತ ಹೆಚ್ಚು ಕುಂದು ಬಿಡ್ತಿದ್ದೆ.
3: ಯಾರು ಮಾತಾಡಕತ್ತೀರಿ ನೀವು?
0: ಮತ್ತಿನ್ಯಾರ? ಅವಳೆ ಗರತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ
3: ರಾಯ. ಏನು ಏನ್ ಹೇಳಾಕತ್ತಿ? ಏನು ಏನ್ ಹೇಳಾಕತ್ತಿ? ನನ್ನ ಪಾರ್ವತಿ?
0: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜ್ನಲ್ಲಿ ಓದ್ತಿದ್ದಾಗ ಆಹ ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬ. ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿ ಕೊಡು ಅಂತ ಕೊಟ್ಟ ನೋಡು.
3: ರಾಯ, ನೀನು ಹೇಳುತ್ತಿರುವುದು ನೀನು ಹೇಳುತ್ತಿರುವುದು ಸತ್ಯವೇ?
0: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗೆ ಬರೋ ಲಾಭ ಆದರೂ ಏನು?
3: ನನಗೇನು ತಿಳಿತಾ ಇಲ್ಲ, ನನಗೇನು ತಿಳಿತಾ ಇಲ್ವಲ್ಲ. ಈ ವಿಚಾರ ಮೊದಲ ಯಾಕೆ ತಿಳಿಸ್ಲಿಲ್ಲ ರಾಯಣ್ಣ ನೀ ನನ್ನ ಮುಂದ?
0: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
3: ಚಚೆ, ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕ ಥೂ ಅಂತ ಕ್ಯಾಕರಿಸ್ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ, ಕ್ಯಾಕರಿಸ್ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
0: ಚೆನ್ನಪ್ಪ, ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣೋ.
3: ಸಾಕು ರಾಯಣ್ಣ ಸಾಕು. ಅಯ್ಯೋ, ನನ್ನ ತಲೆ ತಿರುಗ್ತಾ ಇದೆ, ನನ್ನ ತಲೆ ತಿರುಗ್ತಾ ಇದೆ.
0: ಚೆನ್ನಪ್ಪ, ಚನ್ವೀರ, ಏನಾಯ್ತು? ಏನಾಯ್ತು ಅವನಿಗೆ? ಏನೋ ಚೆನ್ನಪ್ಪ, ನೀರು ಸಂತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
1: ಯಾಕೋ ನನ್ ಯಾಕೋ ನನ್ನ ಎದೆ ನೋವು ಯಾಕೆ ಹತ್ತಿತ್ತು?
8: ಕೈ ಹಿಡ್ಕೊಳ್ರಿ ಸಾವಕಾಶ. ಬರಿ ಬರಿ ಬರಿ ಬರಿ ಬರಿ.
0: ಲಲಿತಾ ಲಲಿತಾ, ಬೇಗ ಬಾ, ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷನ ಬೆರೆಸ್ಬಿಡು ತಗೋ.
6: ವಿಷ ನನ್ನ ಕೈಯಾರೆ?
0: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನು ಈ ಕಾರ್ಯ ಸಾಧಿಸಲೇಬೇಕು.
6: ಆಗ್ಲಿ ಬನ್ನಿ.
9: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ. ಫಕೀರ
10: ಅಮ್ಮ, ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸ ಮಾಡ್ಕೊಳ್ತೀರಿ ಜೀವಕ್ಕೆ? ಸುಮ್ಮನೆ ಮಲ್ಕೊಳ್ರಿ ಒಂದು ತಾಸು.
9: ಫಕೀರ, ಎಂಥ ಮನಿ ಹೆಣ್ಣು ಬಂದು ನಮ್ಮ ಮನೆ ತುಂಬಿಬಿಟ್ಟು ಬಂದೆ. ಫಕೀರ, ನನ್ನ ಮನಿ ನನ್ನ ಮನಿ ಸೂಳಿಗಿರಾಯ್ತಲ್ಲ ಫಕೀರ.
10: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ? ಸುಮ್ಮನೆ ಮಲಗ್ರಿ.
11: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನೂ ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ. ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
9: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೆ. ಬಣ್ಣದ ಮಾತು ಮಾತಾಡಿ ನನ್ನ ಕತ್ತನ ಕೊಯ್ದು ಬಿಟ್ಟಲ್ಲೆ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಪಾರ್ವತಿ, ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಇಂಥವ್ರ ಮಕ್ಕಳು ಅಂತ ಎದಿಬ್ಬಿಸಿ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗ ಆಯ್ತ, ಮುಖ ಎತ್ತಿ ತಿರುಗದಂಗ ಆಯ್ತು.
10: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
11: ಮತ್ತಾರು ಅವನೇ, ಅವನೇ ಆ ರಾಯ. ನಾನು ನೀತಿಗೆಟ್ಟವಳು, ಶೀಲಗೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ, ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದೆ? ಎಲ್ಲವನ್ನು ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
9: ನನ್ನ ಪ್ರಾಣ ತಗೊಳಿಕ್ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ ಮುಂದಿಲ್ಬೇಡ.
11: ಫಕೀರಪ್ಪ, ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ. ಫಕೀರಪ್ಪ, ನಾನು ಹೋಗ್ತೀನಿ.
10: ಯಪ್ಪ, ಈ ಔಷಧಿ ಕುಡಿರಿ. ಅಪ್ಪ,
9: ಔಷಧಿ ಕುಡಿಬೇಕ? ಸಾಯೋವನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತೀಯ ಔಷಧಿ? ಫಕೀರ, ನನ್ನ ಹೆಂಡ್ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
10: ಅಪ್ಪ ತಗೊಳ್ಳಿ, ಈ ಔಷಧಿ ಕುಡಿರಿ, ತಗೊಳ್ಳಿ. ಹಾ ಕುಡಿರಿ ಕುಡಿರಿ, ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಆಯ್ತು, ಕುಡಿರಿ ಕುಡಿರಿ ಕುಡಿರಿ ಕುಡಿರಿ. ಯಪ್ಪ ಯಪ್ಪ, ನೀವು ಮನಸ್ಸಿಗೆ ಬ್ಯಾಸರ ಆದಾಗ ಆ ಶಿಶುನಾಳದ ಸಿರಿಪದ್ಜನ ಹಾಡು ಹೇಳ್ತಿದ್ರಲ್ರಿ, ಅದನ್ನು ಹೇಳ್ರಿ ಅಪ್ಪ. ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ, ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
9: ಸಿರಿಪದ್ಜನ ಹಾಡ ಹೇಳ್ಬೇಕು?
10: ಹೌದ್ರಿ ಹೌದ್ರಿ
9: ಹೌದು, ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿಪದ್ಜನ ಹಾಡ ಹೇಳ್ತೀನಿ.
10: ಹೇಳ್ರಿ, ಕೇಳ್ಬೇಕಿರೋದ ಕೇಳ ಹೇಳ್ರಿ.
9: ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದಿನ ತಂಗಿ ನೀರಿಗೆ ಬಂದಿನ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದಿಲ್ಲ.
10: ಚೆನ್ನಪ್ಪಗೌಡ್ರೆ ಚೆನ್ನಪ್ಪಗೌಡ್ರೆ, ಏನಾದ್ರಿ ಇದು? ಚೆನ್ನಪ್ಪಗೌಡ್ರೆ ಯವ್ವ,
11: ಏನಾಯ್ತು? ಫಕೀರಪ್ಪ, ಏನಾಗ್ಬೇಕಾಗಿತ್ತು ಅದೆಲ್ಲ ಆಗೋಯ್ತು. ದೇವ್ರೆ, ನನ್ನ ಕರುಣ ಮಾಂಗಲ್ಯವೇ ಬೇಕಾಗಿತ್ತೇ ನಿನಗೆ.

0: ಎಷ್ಟಾದ್ರು ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ ಮರೆತಳ್ರಿ ನಿಮ್ಮ ಪ್ರೀತಿ ಮಗನ್ನ?
0: ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು. ಕದಾ ಮುಚ್ಚೋದ್ ಒಂದ ತಡ, ಏನಪ್ಪ ಚಳಿ ಅಂತ ಕೌದ್ಯಾಕ್ ಬಂದು ಅಡಗ್ತಿದ್ದಿ, ನಾಚಿ ಮುರಿದ್ಲ ನಿನಗೊಂದಿಷ್ಟು?
0: ಏನೆಲ್ಲ ಗದ್ಲ ಮಾಡುದು ಗಂಡಸರಿಗೆ, ಚಳಿಗಾಲನು ಯಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚನ್ನಪ್ಪ ಗೌಡ ಸತ್ತು ವರ್ಷದಾಗ ನಮ್ಮ ಮದುವೆ ಆಗಿದ್ದು, 12 ವರ್ಷ ಆಯ್ತಾ?
0: ಹಾ, ಈಗ ಅವ್ರ ಮಗನು 11 ವರ್ಷದ ಮಾದ್ನಲ್ಲ ಕುಲದೀಪ.
1: ಏನಂದಿ ಏನಂದಿ, ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರಿಲ್ಲದಲ್ಲೆ ಸುಮ್ನ ಅಂದೆ.
1: ಅಯ್ಯ, ನನ್ ಮುಂದೆ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ, ತಿಳಿತಾನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೆ, ಮೊದಲ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತೆಗಿಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲ ಹಗ್ಗ.
0: ಏ ಬೇವರ್ಸಿ, ಮೀಸಿ ಮ್ಯಾಲ ಕೈ ಹಾಕಿಲ್ಲ
1: ಬರಾಕತ್ತಾವು ಹಂಗ ಚಿಗ್ರ ಮೀಸಿ.
2: ಏನು ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದ್ದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ, ಎತ್ರಿ ನಿಮ್ದು ದೋತ್ರಾನ, ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ, ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಏಯ್ ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲಿ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ, ಚನ್ನಪ್ಪ ಗೌಡನ ಮನೆ ಕಡೆ ಹೋಗಿದ್ದೇನಾ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ, ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜ್ವಾಪಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮೇಲ ಮಳಿ ಬೆಳಿ ಆಡ್ತಾವ್ರಿ ಅಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ, ಏನಂತಿ?
0: ಅಂದರ ಬಾಯ ಹುಳ ಬೀಳ್ತಾವ್ರಿ. ದೇವ್ರು ಯಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನೋ ಫಕೀರ.
0: ಆಯ್ತು ಹೋಗಿ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ, ಸೊಂಟ ಏನ್ ಓಡಾಡ್ತೈತ್ರಿ ಇದು ಹೊಟ್ಟೆಯಾಗ ಅಂತ ನಾನು. ಏಯ್ ಸುಮ್ಮ ಕುಂದ್ರ
0: ಬಾ ಲಗುನ, ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳ ಹೇಳೆ 11 ಮಕ್ಕಳನ್ನ ತಯಾರು ಮಾಡಿದ್ವಿ.
0: ಇನ್ನೊಂದಾದ್ರೆ 12 ಡಜನ್ ಪೂರ್ತಿ.
3: ಫಕೀರ, ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ ಎರಡು ತುತ್ತು ಊಟ ಮಾಡಿದೇನ್ರಿ.
3: ಫಕೀರ, ಲಲಿತ ನಾನು ಎಷ್ಟು ನಂಬಿದ್ನು, ಆಕೆ ನನಗೆ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರ್ಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದೊಂದೇ ಈಗ ಉಳಿದಿರೋ ದಾರಿ.
0: ಆದದ್ದಾಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ. ಉಪಾಯದಿಂದ ಹತ್ತಿದ ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ, ನನ್ನಿಂದ ಎಂಥ ಅಪರಾಧ ಆಗೋಯ್ತು? ಲಲಿತನ ಮಾತು ಕೇಳಿ ದೇವರಂಥ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು, ಅದಕ್ಕೆ ಇರಬೇಕು ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಯಪ್ಪ ಈಗ ನೀವು ನಾನು ಹೇಳಿದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ, ನಾನೇನು ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನೆ, ಎಲ್ಲರ ಸಮಕ್ಷನ ಆಗಿಬಿಡ್ರಿ. ಅದು
3: ಏನಂದಿ ಫಕೀರ, ನನ್ನ ಅತ್ತಿಗೆನಾ? ನನ್ನ ಅತ್ತಿಗೆನಾ? ಎಲ್ಲಿದಾರೋ ನನ್ನ ಅತ್ತಿಗೆ? ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬರ್ತೀರೋ? ಎಲ್ಲಿದಾರೋ ನನ್ನ ಅತ್ತಿಗೆ?
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗದಾರ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗ ಬೆಳೀತಿರೋ ಕೂಸೇ ನಿಮ್ಮ ಅಣ್ಣನ ಮಗ, ನಿಮ್ಮ ವಂಶದ ದೀಪ, ಕುಲದೀಪ.
3: ಫಕೀರ ಫಕೀರ, ನನಗೆ ಈ ವಿಚಾರನೇ ತಿಳಿಸ್ತಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ, ನಿಮ್ಮ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ಮ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ, ಅದಕ್ಕೆ ಹೇಳಿಲ್ರಿ.
3: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದಿ. ನಮ್ಮ ವಂಶ ಉಳಿಸಿದೆಯೋ, ನಮ್ಮ ವಂಶ ಉಳಿಸಿದಿ. ನಡಿ ಮನೆಗೆ ಹೋಗಿ, ನಡಿ
0: ನಡ್ರಿ. ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನ ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
1: ಇರುದಿಲ್ಲ, ನಾ ಏನು ಇರುದಿಲ್ಲ, ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲೆ ಮೂಲೆಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ ಯಾವೋ ಕಾರಣ.

0: ಪ್ರಾಣಿ ಬಂದಾವಂತ ಮೂರು ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರು ಜನ.
1: ಏನಾಗ್ಯಾರ್ರಿ ನನ್ನ ಮಕ್ಕಳು?
2: ಏನಾಗಿದಾರ? ಏನಾಗಬೇಕಾದೆಲ್ಲರೂ ಆಗಿದಾರೆ.
0: ಎಲ್ಲರೂ ಮಕ್ಕಳು ಹಡಿತಾರ ಅಂತ ನೀನು ಹಡಿದಿಲ್ಲ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡ ಅಂತ ಬಡ್ಕೊಂಡೆ. ಕೋತಿ, ಮುಸುವ, ಹುಲಿ, ಚಿರ್ಚ, ಹಂದಿ, ಎಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮನೆಗ ಅದಾವಲ್ಲೋ. ನನ್ನ ಮನೇನ ಒಂದ್ ಸರ್ಕಸ್ ಕಂಪನಿ ಆಯ್ತಲ್ಲೋ.
1: ಜಾತ್ರೆ ಜಾತ್ರೆಗೆ ತಗೊಂಡು ಹೋಗನು ರೊಕ್ಕ ಹಾಕವ್. ಅಯ್ಯಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ರು.
0: ನಾನು ಮದುವೆ ಆದಂತೆ ಹನ್ನೊಂದು ಮಕ್ಕಳು ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
1: ರೇ, ಇನ್ನೊಂದು ರತ್ನದಂತ ಮಗನ್ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದು ಡಜನ್ ಬರೋಬ್ಬರಿ ಹಾಕವ್ ನೋಡು.
3: ಏನ ಫಕೀರ, ಏನೋ ಅದು ಡಜನ್ ಡಜನ್ ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
1: ಅಪ್ಪ, ಎತ್ತು ನಿಮ್ದು ದೋತ್ರನ ಕಾಲಿಗೆ ಬೀಳ್ತೀನಿ.
3: ಫಕೀರ, ಏನಾಯ್ತು? ಎಲ್ಲಿಗೆ ಹಿಂಗ್ ಸಪ್ಪಗವಳೆ? ಏನ್ ಕಡಿಮೆ ಆಯ್ತು?
0: ಅದೇ ತಿಳಿವಲ್ರಿ, ಏನ್ ಕಡಿಮೆ ಆಗೈತ ಅನ್ನೋದು. ಉಣ್ಣಂಗ್ ಉಣ್ತಾಡಿ, ತಿನ್ನುವಂಗ್ ತಿಂತಾಡಿ, ಹಡಿವಂಗ್ ವರ್ಷ ತಪ್ಪದಂಗ್ ಒಂದ್ ಹಡಿತಾಡಿ, ಏನ್ ಕಡಿಮೆ ಆಗೈತಿ ನನಗೆ ತಿಳಿವಲ್ರಿ.
1: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು, ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನ್ಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ, ಮುಂದೆ ಹ್ಯಾಂಗ?
3: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗ್ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರು ಅಪ್ಪ ನೀನು ದೇವ್ರು.
1: ಅಪ್ಪ, ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
3: ಇರ್ಲಿ ಇರ್ಲಿ, ನಾನು ಬರ್ತೀನೋ ಪಕೀರ.
4: ಕಲ್ತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗ್ಬರ್ತೀನಿ, ಮನೆ ಕಡೆ ತುಂಬಾ ಹುಷಾರು.
5: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನು ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವ್ರು ನಮ್ಗೇನ್ರಿ ಕಡಿಮೆ ಮಾಡಿದಾನೆ? ರಾಜೀನಾಮೆ ಕೊಟ್ಬಿಡಿ.
4: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದೆ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನೂ ನೆಮ್ಮದಿಯಾಗಿರಬಹುದಾಗಿತ್ತು.
5: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು. ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗೂ ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು, ಸಾಕಾಯ್ತು ನನಗೆ.
4: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
5: ಮತ್ತ್ಯಾಕೆ ಬರ್ತೀನಿ ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
3: ಲಲಿತಾ ಲಲಿತಾ,
6: ಅಬ್ಬ ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನ ಹುಡುಕೊಂಡು ಬರ್ತಿದ್ದೆ.
3: ಯಾಕೆ, ನಿನ್ನ ಗಂಡ ಇಲ್ವಾ?
6: ಹೋದ್ರಲ್ಲ ಧಾರವಾಡಕ್ಕೆ, ಈಗ ನಿಶ್ಚಿಂತೆ ಆಯ್ತು ನೋಡಿ.
3: ನಿಶ್ಚಿಂತೆ ನನಗಿಲ್ವಲ್ಲೇ, ಕದ್ದು ಗಾಡಿ ಓಡಿಸೋ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ, ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
6: ಹೌದು, ಹಾಗಾದ್ರೆ ಅವ್ರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಲಿ ಬಂದ್ಬಿಡ್ಲೇನು?
5: ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
3: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ, ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವ್ರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗ್ಲು ಸಾಧ್ಯವೇನೆ?
6: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ, ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
3: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದರೆ ಹಸು ಹಿಂಗುತ್ತೆಯೇ, ತೃಪ್ತಿ ಸಿಗುತ್ತೆಯೇ?
6: ಅಂದರೆ ಅಂದರೆ ಆ ದಿನ ನೀವು ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
3: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
6: ಅಯ್ಯೋ ಪಾಪಿ, ನಿನ್ನ ಮಾತನ್ನು ಕೇಳಿಕೊಂಡು ದೇವರಂಥ ನನ್ನ ಭಾವನೆಗೆ ವಿಷ ಹಾಕಿಬಿಟ್ಟೆ, ಮುತ್ತಿನಂಥ ನನ್ನ ಅಕ್ಕನನ್ನು ಕಳೆದುಕೊಂಡೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ.
3: ಯಾರಿಗಾಗಿ ಮಾಡಿದೆ? ನನಗಾಗಲ್ಲ, ಹಸಿದ ನಿನ್ನ ಕಾಮ ದಾಹಕ್ಕೆ. ಗೃಹಿಣಿಯಾಗಿ ಬಾಳದೆ ಇರೋಳು ನಾಳೆ ಸದ್ಗುಣಿಯಾಗಿ ಬಾಳತಿ ಅನ್ನೋದು ಏನು ಗ್ಯಾರಂಟಿ? ನಾನು ಬರಲ್ಲ.
7: ಹೇಯ್ ರಾಯ, ನಿಲ್ಲು ಪಾಪಿ, ಉಂಡಲ್ಲಿ ಉಗುಳುವ ದ್ರೋಹಿ. ನನ್ನ ಅಣ್ಣ ಸತ್ತ ಬಳಿಕ ನಿನ್ನನ್ನೇ ಅಣ್ಣ ಅಂತ ತಿಳ್ಕೊಂಡು ನನ್ನ ಮನೆಯಲ್ಲಿ ಸ್ಥಾನ ಕೊಟ್ಟೆ. ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ ಉಪಕಾರ ಇದೆಯೇನೋ ಕುಲಗೇಡಿ.
3: ಇದು ಯಾರ ತಪ್ಪೋ ನನ್ನದೇನೋ ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ?
8: ಭೀಮೇಶ, ಅವನನ್ನ ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
3: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗಿದ್ವು.
7: ಪಾಪಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
6: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಬಂಧಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಬಂಧಿಸ್ಬಿಡಿ.
7: ಪರಮ ಪತಿವರ್ತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂತ ನನ್ನನ್ನು ಬಲಿ ತಗೊಂಡಿಯಲ್ಲ.
6: ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
8: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
7: ಅತ್ತಿಗೆ ಅತ್ತಿಗೆ, ಇವಳನ್ನು ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನಖಿ ಮಾಡಿ ಕೈ ಬಿಡಬೇಕು.
8: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
3: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
6: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ, ನಿನ್ನ ಜೀವ ಸಹಿತ ಬಿಡಬಾರ್ದು.
3: ಹಿಂದೆ ಸರಿ, ನಿನ್ನ ಚಾಕು ನನ್ನನ್ನು ಏನು ಮಾಡಲ್ಲ.
7: ಆಯಾ, ನಿನ್ನ ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
3: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು. ಹತ್ರ ಬಂದ್ರೆ ಗುಂಡು ಹಾರಿಸ್ತೀನಿ, ದೂರ ನಿಲ್ಲು.
0: ಹಾಗೆ ಕಲ್ಸ ಗುಂಡು ತೋರಿ, ಭೀಮೇಶ ಹತ್ರ ಪಿಸ್ತೂಲು ಹಾಕ್ರಿ ಗುಂಡಿ ಅವನಿಗೆ.
7: ಇಲ್ಲಿ ನನ್ನ ಸಂಸಾರ ಬಲಿ ತೆಗೆದುಕೊಂಡ ರಾಕ್ಷಸ, ತೆಗೆದುಕೋ ಬಹುಮಾನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಶಿವಶಿವ ಶಂಕರ ಪರಮೇಶ್ವರ. 12 ಅನ್ನೆಡು 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಪಂಚಿತನು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವೂ ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲೇ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವನು.
1: ಏನು ರಣಕರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡ ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರಣಕರಾಜ?
0: ಏನು ಮಾಡಲಿ ಗುರುದೇವ, 12 ಅನ್ನೆಡು 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವೂ ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆ
1: ಗುರುದೇವ. ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ಫಲಸಂತನೆ ಕೊಡುತ್ತೇನೆ ರಣಕರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸ್ರಿ ಗುರುದೇವ.
1: ಜಯವಾಗಲಿ, ಹೋಗಿ ಬರುವಂತನಾಗುರು ರಣಕರಾಜ.

0: ಶಿವಶಿವ ಶಂಕರ ಪರಮೇಶ್ವರ. ಇದೇನು ವಿಚಿತ್ರವು? 12-12-24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿಗೊಲಿದ ಹೆಣ್ಣ ಕೋಸನ್ನು ದಯಪಾಲಿಸಿರುವನು. ಹಾಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ 5 ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ನಿನ್ನ ಉಳಿದ 4 ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪ ರಾಜ.
0: ಇದೇನು ಆಕಾಶವಾಣಿ? ಉಳಿದ 4 ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮಧೇನು ಕಲಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದುಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದೆ. ಪತಿದೇವರೇ,
0: ಏನು ಮಾಡುತ್ತಿರುವೆ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೆ ಸ್ವಾಮಿ.
0: ಈಗ ಕೂಸನ್ನು ಮುಡಿಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲ ಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದಿರಿ?
0: ಭೋಗದೇವಿ, 12-12-24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿಗೊಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯೆ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರ ಆಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡೆಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ?
0: ಉಳಿದ 4 ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತ.
1: ಆಗಲಿ ಸ್ವಾಮಿ.
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತೂ ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಬಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿ 5 ಹೆಂಡಿದ್ರು, ಅಲ್ಲ ಒಬ್ಬರಿಗೆ ಮಕ್ಳು ಆಗ್ಲಿಲ್ಲ.
3: ಹೌದ್ ನೋಡ, ಕೊಟ್ಟ ಆಗ್ಲಿಲ್ಲ
2: ತಂಗಿ. ಇದೇ ಮಕ್ಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನೇವ?
3: ಏನ್ ಮಾಡ್ದೇವ?
2: ಹೂವ ಪತ್ರ ತರ್ಲಕ್ಕಂದ್ ಹೂವಿನ ಬಗಿಚ್ಕೋಗಿ
3: ಹೋಗಿದ್ದಿ
2: ತಂಗಿ. ಹೂವ ಪತ್ರ ಹಿಡ್ಕೊಂಡು ಆ ದ್ವಾರ ಬಗಲ್ಲ ಬರ್ತಿದ್ದೆ.
3: ಯಾಕೆ ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗೊಂದು ಕೂಸಿನ ಎತ್ತಕೊಂಡು,
3: ಹೌದು,
2: ಅತಿ ಪ್ರೀತಿನ ಮುದ್ದಾಡ್ಸುವಂತೆ ಅಲ್ಲ ದ್ವಾರ ಬಗಲ್ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಬಹಳ ಸಂತೋಷ ಆಯ್ತು
2: ತಂಗಿ. ಕೂಸಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತು ಮಾತಾಡ್ತಾರಂದ್ರೆ ಅಲ್ಲ ನಮ್ ರಾಜ ಏನ್ ಮಾಡ್ಬೇಕ?
3: ಏನ್ ಮಾಡಿದ್ರವ?
2: ನಮ್ಮ ಮನೆಗೆ ನಾವು ಹಿರಿಯಕ್ಕೆ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಟ್ಟಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡುದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತೆ.
3: ಯಾಕ ಏನತ್ತ?
2: ಉಳಿದ 4 ಹೆಂಡರಿಗೆ ಆ ಕೂಸಿನ ಮುಖ ತೋರಿಸಬಾರ್ದಂತೆ ತಂಗಿ. ಆ ಕೂಸಿನ ನಮ್ ಕೈ ಎತ್ಕೋಬೇಕಾರ ಏನ್ ಹಂಚಿಗೆ ತೆಗಿನ?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟೆ ಅದ.
3: ಹೌದು.
2: ಯಾರ ಇಲ್ಲಿ ಯಾರ ಶಾನ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ಹತ್ತಕ್ ಬೇಡದಟ್ಟು ಬೆಳ್ಳಿ ಬಂಗಾರ ಹೋಗಿ ಕೊಟ್ಟ ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿ ಬಿಟ್ಟೆ ಅಂದ್ರ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ಕಟ್ಟ ನೋಡಿ,
2: ಆ ರಾಜನ ಕೂಸಿನ ತಾವು ಜಪನ ಮಾಡ್ತಾರ?
3: ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ ಕೈ ಕೊಟ್ರು ಅಷ್ಟೇ ಅದ, ನನ್ ಕೈ ಕೊಟ್ರು ಅಷ್ಟೇ ಅದ.
3: ಹೌದು.
2: ಅಲ್ಲ ತಂಗಿ, ಉಳಿದ 4 ಅಕ್ಕ ತಂಗಿರ್ ಕೈ ಯಾರ ಕೈ ಕೊಟ್ರು ನಮ್ಗೆ ಸಂತೋಷ?
3: ಸಂತೋಷ ಅದ
2: ತಂಗಿ. ನಡಿ, ಹುಡ್ಕೊಳ್ಕೊಂಡ್ ಬರ್ನು.
3: ಹೋಗ್ರವ
2: ನಡಿ
3: ನಡಿ.

0: ತಂಗಿ, ಇಲ್ಲಿ ಯಾರು ನಿಂತಾನ ಕೇಳೋ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯ, ಯಾವ್ರವ ಯಪ್ಪ ನೀನು?
2: ನನ್ನೂರ ಅಯ್ಯಮ್ಮ.
0: ಹೌದಪ್ಪ,
2: ಬಸ್ಸವನು ಬಾಗಿವಾಡಿ ಅಯ್ಯಮ್ಮ.
0: ಅಲ್ಲಪ್ಪ, ಅಲ್ಲಿಂದ ಇಲ್ಲಿ ಏನ್ ಕಾಣ ಬಂದಿದಿ?
2: ನೋಡ್ ತಾಯಿ, ಹೊಟ್ಟಿ ಪಾಡಿಗೆ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ, ನಿನ್ ಹೆಸರ?
2: ಹನುಮಂತಿ ಅಂತಾರ ಅಯ್ಯಮ್ಮ.
0: ಯಪ್ಪ, ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಯಪ್ಪ, ಪ್ರಶ್ನೆ ಏನ್ ಕೊಟ್ಟರೆ ಹೇಳ್ತಿದಿ?
2: ನೋಡ ಅಯ್ಯಮ್ಮ, ಕಂಚನಮ್ಮ ಕಾರಿಸುದ ಐದು ಗುಂಡು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
1: ರೊಕ್ಕ ಹಾಕು ಮ್ಯಾಲ ಬುರ್ ಮಾಡ್ತಾನ ಹೋಗಕತ್ತಿ.
0: ತಂಗಿ, ಅಲ್ಲಪ್ಪ ನಮ್ಗ ಅರ್ಥ ಆಗಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಈಗ ಹೇಳಪ್ಪ, ಹಂಗ ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ, ಮುತ್ತೈದು ಕೈಯಿಂದ ಒಂದ್ ಐದು ಗುಂಡು ಪೌಲಿ ಯಾಕೆ ರಾಮ ಬುರ್ ಅಂತ ಮಾಡಿ ಹೋಗಿ ಬರ್ತಾ?
0: ತಗೋರಿ ಅಪ್ಪ, ಹೇಳಪ್ಪ, ನಮ್ ತಂಗಿ ಹೇಳಪ್ಪ.
2: ನೋಡ್ತಾ ಇವ ಒಟ್ನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ ಐದು ಮಂದಿ ಅಂಡ್ರಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರ 12 24 ಸಮಸ್ತ್ರ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರ ತಾಯಮ್ಮ, ಕೂಸು ನಿಮಗೆ ವಶಿಯಾಗಿಲ್ಲ.
1: ಅದಕ್ಕೆ ಅಪ್ಪ ಬ್ಯಾಂಕ್ ಬಿದ್ದಿದ್ದು
2: ಕೆಲಸ ಹಿಂದ ಆದಿತ್ತು. ನಾಳೆ ಇದ್ದಂತ ಗುದುಮರಿ ಇರೋದು ಒಟ್ಟಿ ಒಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಾಯ್, ಇದಕ್ಕೇನ್ ಮಾಡ್ಬೇಕಂದಿ?
2: ನೋಡ್ತಾ ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಎಂತವನಪ್ಪ, ಸಾಹೇಬ್ರು ಕೂತಾರ ಹೊರದಿ ಅಂದ್ರ ಬಿಟ್ಟಾರ ನಮ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾ ಇವ ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ ಗೈಸವ್ರ ಅನ್ನಾಗ್ತದ.
0: ಏನ್ ಆ ಬೇರಿಗೆ?
2: ಹೌದಾ ಅಮ್ಮ?
0: ಇದೆ ಸಾವಿರ?
2: ಹೌದು.
0: ಕೊಡ್ತೇವ ಕೊಡು.
2: ತುಗಾಯಮ್ಮ ಈ ಬೇರ.
0: ಯಪ್ಪ, ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾ ಇಮ್ಮ, ಬೇರ ಒಯ್ದು ಕಲ್ಲು ಮೇಗ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಹೊಟ್ಟಿ ಒಳಗೆ ಹಾಕ್ಬಿಟ್ಟು ಕೊಡ್ರಕಂತ ಸತ್ ಹೋಗ್ತಲ್ಲ ಅಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊತಿಂದ ರಾಮನಗರಕ್ಕೆ ಹೋಗಿ ಆಶೆಯೊಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ
0: ಬರ್ತಾನೆ.
2: ಹೋಗಿ ಬರ್ತೀನಿ
0: ಅಯ್ಯ. ನಡಿಯಪ್ಪ.
3: ಈ ಮನುಂಡ ಹನುಮಂತಯ್ಯ ಬಾಲಭೀಮಯ್ಯ ಮುಂದ ಬಂದಿತು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ್ ಮನ್ಯಾಗ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡಿ ಬರ್ಲೇವಾ
0: ತಂಗಿ? ನಾನು ಏನದು ಬೇರ್ ತಿಕ್ಕಿ ಹಾಲು ಕಾಸು ಕುಡ್ಸೊಂಡ್ ಬರ್ತೀನಿ.
1: ಕೆಂಪು ಕಾಸ್ಕೊಂಡ್ ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗದೇವಿ, ಭೋಗದೇವಿ,
4: ಯಾಕವ ಯಾಕ?
0: ಅಯ್ಯ, ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ, ಹುಡುಗಿಗೆ ಆಡಸುವ ಕುತ್ತಿ ನೋಡವ.
0: ಮತ್ತೆ ದಿಮಾಕ್ ನೋಡು. ಅಯ್ಯ, ಹಾಲ್ ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋರ್ ಇವತ್ತಕ್ಕ ಹಾಲ್ ತಂದಿರವ?
1: ಅಯ್ಯ, ಏನ್ ಕಿಲಪ್ಪ ಅಯ್ಯವ ನಿಂದರ.
0: ಟಬ್ರಟ್ಟ ಅಲ್ಲವ. ಈಗ ಮನೆಗೆ ರಾಜರು ಬಂದಿದ್ರ ರಾಜ ಸಲುವಾಗಿ ಅಂತ ಹಾಲು ಸೋಸಿದ್ದೆವು. ಓದ್ ಖುಷಿನ ತಾಯಿ ಕೊಟ್ಟು ಬಂದ್ ಕಳಿಸ್ಯಾರ, ವಾ ಕುಡಿ.
4: ನೋಡಮ್ಮ, ನಮ್ಮ ರಾಜರು ಕೊಟ್ಟು ಕಳಿಸಿದ್ರ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿಲ್ಲ ನೋಡಮ್ಮ.
1: ಅಲ್ರಿ ತಾಯಿಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ ಆಕೆನ್ ಏಮ್ಮೆ
0: ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯ, ವಾ ಕುಡಿ.
4: ನೋಡಮ್ಮ, ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತಿರಂದ ಬಳಕ ನನಗ್ ಒಲ್ಲೆನಕ್ ಬರಂಗಿಲ್ಲ. ಹಾಗಾದ್ರೆ ಕುಡಿತೀನ್ ತಾರವ.
0: ಹೇಳಿ, ಕುಡಿ,
1: ಕುಡಿಯವ.
4: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸ ಹಾಕಿದಂತೆ ಕಾಣಿಸ್ತಿರ್ವಲ್ಲ
1: ಸಕ್ರಿಯ.
4: ಏನಮ್ಮ ರೇಣುಕ, ನನ್ನ ಹೊಟ್ಟೆಯಲ್ಲಿ ಸಂಗತ ಆಗುತ್ತಿರುವುದಮ್ಮ. ಅಯ್ಯೋ ಶಿವ ಶಿವ, ಅಯ್ಯೋ.

ರೇಡಿಯೋ ಆಕಾಶವಾಣಿ. ಎನ್ನ ಮನೆ ಕಡೆಗೆ ಏನೇ ತೊಂದರೆ ಉಂಟಾಗಿರುವುದು, ಭೋಗಾದೇವಿ ಭೋಗಾದೇವಿ ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವು ಬೆರೆಸಿದಂತೆ ಕಾಣಿಸ್ತಿರುವುದಲ್ಲ. ಭೋಗಾದೇವಿ, ರೇಣುಕ ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದವು? ಹೇಳಮ್ಮ ರೇಣುಕ ಹೇಳು. ರೇಣುಕ, ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾನ ಮಾಡಲಮ್ಮ? ರೇಣುಕ ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ

0: ರೇಣುಕಾ ರೇಣುಕಾ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳೇ? ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಇವಳು, ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
1: ಯಾಕ್ರೆ ತಂದೆಯವರ
0: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊಡಮ್ಮ.
1: ಯಾಕ್ರಿಯಪ್ಪ ಬೊಗದ್ರೆ ತಂದೆಯವರ?
0: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
1: ತಂದೆಯವರ
0: ಇಂದಾದ ಕೆಚ್ಚವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗಾದೇವಿಗೆ ಇಸವು ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟಿಲ ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ ಮಹಾದೇವಿ.
1: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
0: ತೆಗೆದುಕೊರಮ್ಮ.
2: ಅಯ್ಯ ಬಾರೋ ತಂಗಿ, ಏನ್ ಮಾಡ್ತೀಯ?
3: ಅಯ್ಯ ಯಾಕರ್ದೆ ಅಕ್ಕ?
2: ಅಲ್ಲ ತಂಗಿ, 1,00,000 ಕೊಟ್ಟು ಬೇರ್ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
3: ಸಾಯಿ ಹೊಡೆದೇವಲ್ಲ,
2: ರಾಜ ನಮ್ಮ ಕೈಯ ಕುಶಿನ ಕೊಡ್ತಾರ ಅಂದ್ರೆ ಕೊಡಬಾರ್ದ ತಂಗಿ.
3: ಯಾಕ ಕೊಡ್ಲಿಲ್ಲ?
2: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆ ಕಸ ಮುಸುರಿ ಮಾಡ್ತಾರಲ್ಲ ಮಾದೇವಿ,
3: ಆ ದಾಸಿ,
2: ಹಾ ಅಕ್ಕಿನ ಕೈಗೆ ಹೋದ್ ಕೊಟ್ರ ತಂಗಿ.
3: ಯಾಕ ಈಗ ಏನ್ ಮಾಡೋ ನಾನೇನ
2: ತಂಗಿ? ಈಗ ಜಗಳ ಹತ್ತಿದ್ದೆ ಅದರಲ್ಲಿಂದ.
3: ಅಯ್ಯ ಕೂಸಿನ ಸಂಬಂಧ.
2: ಹೌದ್ರಿ ತಂಗಿ, ಆ ಕೂಸಿನ ಮನೆಗೆ ಎಂದ ಕಾಲ ಹಾಕ್ಯದ ಅಂದ್ ಗಿಡದ ರಾಜರಿಗೆ ನಮಗ್
3: ಬಡದಾಟ
2: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ಲು ತಂಗಿ. ಹೌದ್ ತಂಗಿ.
3: ಯಾಕ ಏನಾದ್ರು ಒಂದ್ ಹಂಚಿಗೆ ತೆಗಿಯವ?
2: ಹಂಚಿಗೆ ತೆಗಿನ ತಂಗಿ? ತಂಗಿ ಹಂಗಾದ್ರೆ ಸರ್ತಿಲ್ಲ, ಒಬ್ಬ ಹಾವಗಾರ ಹುಡ್ಕೊಂಡ್ಬರ್ ತಂಗಿ.
3: ಹುಡ್ಕೊಂಡ್ಬರ್ನಲ್ಲ,
2: ಹುಡ್ಕೊಂಡ್ ತಂಗಿ ಅವ್ನ ಬಳಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಬರ್ನು.
3: ಬೆರಕಿದ್ದು
2: ಬೆರಕಿದ್ದು ತಂಗಿ, ತೊಟ್ಟದ ಕೂಸಿನ ಹಾಕಿ ಹೋಗಿರ್ತಾಳ
3: ಮಾದೇವಿ,
2: ಕೈ ಕಾಲು ಬಿಟ್ಟು ಚಂದ ಕೂಸ ಆಡ್ತಿರ್ತೈತಿ.
3: ಆಡ್ತಿರ್ತದ?
2: ಹೌದ್ರಿ ತಂಗಿ.
3: ಹೌದು,
2: ಅವಾಗ ತಂದ ಹಾವಿನ ಬಿಟ್ಟೆ ಅಂದ್ರೆ
3: ಅಯ್ಯ ದಾಕ್ಯಾರ ಏನ್ರ ಹತ್ತದ
2: ಕೈ ಕಾಲು ಬಿಡ್ದ ಅಕ್ಕಿ ಹತ್ತದ ತಂಗಿ.
3: ಹೌದು,
2: ಅವಾಗ ಹಾವು ಸಿಟ್ಟಿಗೆ ಕಟಕ್ಕೆ ಕಡ್ದು ಆ ಕೂಸ ಸತ್ತ ಹೋಗ್ಬಿಡ್ತ ತಂಗಿ.
3: ಯಾಕೆ ಏನ್ ಶಾಣಕ್ಕೆ ನೀನಿ
2: ತಂಗಿ? ಹುಡ್ಕಿ ಹಾಕ್ಬರ್ನಾ ತಂಗಿ?
3: ಹೋಗ ನಡಿಯವ
2: ನಡಿಯೋ, ಹೋಗಣ ಬಾ ತಂಗಿ.
3: ನಡಿಯ.

0: ಸಂತಾನಕ್ಕೆ ತಾಜನ ಬೇಡ್ರಿಪ್ಪ ನಮ್ದು ಕೇಳ್ದೇಗನೇಕು. ಅರೆ ನಮ್ದು ಮನ್ನಿದ್ದೀನ ಹಾ ಬಸವನ ಬಾಗಿಯೊಡ್ಬೇಕ್ರೆ ಯಾವಣ್ಣ ಏಕ್ ರೂಪಾಯಿ ಅದೀಯಾ, ಯಾವಣ್ಣ ದೋ ರೂಪಾಯಿ ಅದೀಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಗ ತಕೊಂಡು ನಮ್ದು ಒಂಗಿ ಹೈಕ್ರಿಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದೆ, ನಮ್ದು ಹೊಟ್ಟಿಗೆ ಅನ್ನ ಆಗ್ತದೆ ಬಂದಿದ್ದಾಗ ಜರ 5 ಮಿನಿಟ್ ಶಾತ್ರಿ ಬೈಟ್ಕು ಜರ ನಮ್ದು ಸಾಂಪ್ ಕೇಳ್ದೇಕ.
1: ಅಯ್ಯೋ ನಮ್ಮ ತಂಗಿ ಒಂದು ಎಕ್ಕಡೆ ಹೋಗ್ತ, ಎಕ್ಕಡೆ ಇಲ್ಲ ಸಣ್ಣ ಮಗಳು ಸುಮ್ಮನೆ ಕಳಿಸ್ಕೊತ್ಯಾ ತಂಗಿ?
2: ಯಾಕ
1: ಅಯ್ಯೋ ತಂಗಿ ಎಲ್ಲಿ ಸಿಗ್ಲಿಲ್ಲ ತಂಗಿ?
2: ಅಯ್ಯಾ ನಿತ್ತ ನಡಿ ಅನಿನ
1: ನಿತ್ತಾನ ತಂಗಿ
0: ಹೋಮ್ಗರ್ ದಿಲ್ ದಾರ್ ನೈ ಮಿಲ್ತ ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೂ ಮಗರ್ ಮುಮ್ತಾಜ್ ನಹೀ ಮಿಲ್ತಾ.
1: ಅಯ್ಯೋ ತಂಗಿ ಇಲ್ಲೇ ತಂಗ ಕಾಣಿಸ್ತಾನ ತಂಗಿ.
2: ಯಾಕ ಮಾತಾಡ್ಸು
1: ಮಾತಾಡ್ಸು ತಂಗಿ
2: ಮಾತಾಡ್ಸೇವ.
1: ಅಯ್ಯಾ ಯಾವ್ರ ಎಪ್ಪತ್ತ ನೀನು
0: ಎಂ ಸಿಸ್ತ್ರ
2: ಎಂ ಸಿಸ್ತದ ಕ್ವಾಣಗಳು ಉಚ್ಕೊಳಕತ್ತೆ.
0: ಅರೆ ಅರೆ ಚೋಕ್ರಿ ಅಯ್ಯಾ ಚೋಕ್ರಿ. ಅರೆ ಕ್ಯಾ ಹೋನಾ ಕ್ಯಾ ಹೋನಾ ನಿಮ್
1: ಕನ್ನಡ ಮಾತು ಬರ್ತಾವಿಲ್ಲ.
0: ಅರೆ ಕನ್ನಡ ಕನ್ನಡ ತೋಡಾ ತೋಡಾ ಆಟ ಚೋಕ್ರಿ
1: ತೋಡಾ
2: ತೋಡಾ.
0: ಅರೆ ಜರ
1: ಜರ ಬರ್ತಾವ್
0: ಕ್ಯಾ ಹೋನಾ ನಿಮ್ಗು
1: ಕ್ಯಾ ಹೋನಾ ಹಂಗ್ಯಾಕ ಔಸ ನನ್ ಆಟೆ. ಅಲ್ಲ ಯಪ್ಪ ನಿನ್ ಕನ್ನಡ ಬರ್ತಾವಿಲ್ಲ ಅಂದ್ರೆ
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗು ಏನೋನಾ.
1: ಅಲ್ಲ ಯಪ್ಪ ನಿನ್ ಊರ್ ಯಾವ್ರ?
0: ನಮ್ದು ಗಾಂವ್.
2: ನಿಮ್ಮದ್ ಗಾಂವ ನಮ್ಮ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ ಬಂಗಾಲಿ.
1: ಅವ್ವ ಬಂಗಾಲಿ ತಂಗಿ ದೂರ ಬಂದ ತಂಗಿ ಶಾಲೆ ಕಾಣಿಸ್ತಾನ ತಂಗಿ ನಾ ಕೇಳ್ತೀನಿ ಸುಮ್ಮನಿದ್ರವ
2: ಕೇಳ್ಯವ.
1: ಅಲ್ಲ ಯಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ತೀನ್ ಆಟ ಕರ್ತಿ ತೀನ್ ಆಟ
1: ಯಾವ್ಯಾವ ಮಾಡ್ತೀಯಪ್ಪ?
0: ಎಕ್ ಚಾಡಿ
1: ಚಾಡಿ
0: ಇನ್ನ ಒಂದ್ ಆಟ ಮೋಡಿ
1: ಯಾವ್ದಪ್ಪ?
0: ಅದು ಮತ್ತೊಂದ್ ಆಟ ಯಾವ್ದು?
1: ಯಾವ್ದು?
0: ಅದು ಸಾಂಪ್ಕ ಕೇಲ್
1: ಹಾವಿನ ಆಟ ಮಾಡ್ತೀಯಪ್ಪ
0: ಪೈಸಾ ದೇತಿ
1: ಹ್ಞೂ ಯಪ್ಪ.
0: ಅರೆ ಅರೆ ಕ್ಯಾಪ್ತಾ ದೇತಿ ಪೈಸೆ ಕ್ಯಾಪ್ತಾ
1: ನೀ ಎಷ್ಟೊತ್ತಿ ಆಟ ಕೊಡ್ತೀಯಪ್ಪ?
0: ಅರೆ ಕ್ಯಾ ಏ ಸಾಂಪೋನ ಕ್ಯಾ ಏ ಸಾಂಪೋನ ಏ ಚೋಟಾ ಸಾಂಪೋನ
1: ಸಾಣದ ಬೇಡಪ್ಪ ಕಿರಿಯ ಒಂದ್ ಜರಿ ಬೆರಕಿದಾಗ ಅದನ್ನ ಕೊಟ್ಬಿಡಪ್ಪ.
0: ಏ ಸಾಂಪೋನ
1: ಹ್ಞೂ ಯಪ್ಪ.
0: ಏ ಸಾಂಪ್ಕು ಬಹುತ್ ಪೈಸೆ ಹೋಗ್ತಿ 10,000
1: ಕೊಡ್ತೀಯಪ್ಪ ಅದನ್ನ
0: ದೇತಿ
1: ಕೇಳ್ರಿಯಪ್ಪ. ಈಗ ಮಂತ್ರ ಹಾಕಿ ಕೊಡಿಯಪ್ಪ, ನಾವ್ ಯಾರಿಗೆ ಕಡಿಯತ್ತಿ ಅವ್ರಿಗೆ ಕಡಿಬೇಕು ಮತ್ತ
2: ಹೋಗ ನಮಗ್ ಕಡ್ಕೊಂಡ್ ಕೂತಿದ್ದ.
0: ಅರೆ ಮಂತ್ರ
1: ಹ್ಞೂ ಯಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಎತ್ತು ಎಕ್ಸ್ಟ್ರಾ ಚಾರ್ಜ್ ಹೋಗ್ತಿ.
1: ಅಯ್ಯ ಕೊಡ್ತೀಯಪ್ಪ. ಏ ತಂಗಿ ತಂಗಿ
2: ಯಾಕವ?
1: ಅಲ್ಲ ತಂಗಿ ಮಾದೇವನ ಹಾಳ ಕುಗ್ಯ ಕಳಿಸಿ ಬಂದಿ.
2: ಅಯ್ಯ ಕಳಿಸಿ ಬಂದಲ್ಲ ನೀನ
1: ತಂಗಿ. ಹಂಗಾರ ನೀ ಹಾವ್ ತಗೊಂಡ್ ನಾ ಕುಶಿನ್ ತಗೊಂಡ್ಬರ್ತೀನಿ ತಂಗಿ.
2: ತಗೊಂಬ ಹೋಗವ
1: ಅಟ್ನ ಕೆಲಸ ಮುಗಿಸ ಬಿಡು. ಈಗ
2: ಕಲಾಸ ಮಾಡೋಣ ಹೋಗು
1: ಬಂದೆ ತಂಗಿ.
2: ಯಾಕ ತಂದೆ
1: ಬಿಡು ತಂಗಿ ಬರ್ಕೊಂಡ ಕೂಸಿನ್.
2: ಹಾ ಬಿಟ್ ನೋಡ್ಯಾಕ
1: ಬಿಡು ತಂಗಿ ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು. ಈ ಇಂದ್ರ ಸಭೆ ಬಿಟ್ಟು ರಾಜದರ್ಬಾರಕ್ಕೆ ಹೋಗುವಂತವನಾಗ್ರು ಅನುಕ್ರಾಜ.
4: ಆಕಾಶವಾಣಿ ಎನ್ನ ಮನೆ ಕಡೆ ಏನ್ ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿನ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕಾ ರೇಣುಕಾ ರೇಣುಕಾ. ಅಯ್ಯೋ ಶಿವ ಶಿವ ರೇಣುಕಾ ಮಾತನಾಡಮ್ಮ ಮಗಳೇ, ಕಣ್ಣು ತೆರೆದು ನೋಡಮ್ಮ ರೇಣುಕಾ ರೇಣುಕಾ. ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಗಳೇ. ಅಪ್ಪ ಅಮ್ಮ ಎಂದು ಕೂಗಿದೆಯೇನಮ್ಮ ರೇಣುಕಾ? ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ?

0: ದೇವರ, ಏನು ಅನ್ಯಾಯ ಮಾಡಿದೆ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿರುವ
1: ರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನ ಕಾರಣ ರಣಕ ರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಗುರುದಿ?
1: ಏನು ಹೇಳಕ ರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಯಲ್ಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ಹೇಳಕ ರಾಜ.
0: ಆಗಲಿ ಗುರುದೇವ,

0: ರೇಣುಕಾ ರೇಣುಕಾ ಪರಮೇಶ್ವರ, ಇದೇನು ವಿಚಿತ್ರವು? ಸತ್ತು ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರು.
1: ಏನು ರೇಣುಕ ರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗಳಿರ್ಬೇಕು ರೇಣುಕ ರಾಜ.
0: ಆಗ್ಲಿ ಕುಡ್ದೀವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣ ಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಕುಡ್ದಿ
1: ನಿನಗೆ ಜಯವಾಗ್ಲಿ, ಹೋಗಿ ಬರುವಂತ ರೇಣುಕ ರಾಜ.

0: ನಿನಗೆ ಜೈವಾಗಲಿ ಮೊಮ್ಮಗಳೇ, ರೇಣುಕಾ ಮೇಲೆ ಕೇಳು.
1: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರಿ ಸೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದೈಪಾನ ಶ್ರೀ ತಂದೆಯವರಿ.
0: ಏನು ಚಿಕ್ಕವಳು, ಒಬ್ಬಳೇ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಶೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
1: ಏನೇ ತಂದೆಯವರೇ, ನಾನು ಚಿಕ್ಕವಳಿದ್ದರೆ ಆನೆ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೀನಿ ತಂದೆಯವರೇ.
0: ಏನಮ್ಮ ಏನು
1: ಏನ ತಂದೆಯವರೇ,
0: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲ.
1: ಆಗಲಿ ತಂದೆಯವರಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರೇ.
0: ಆಗಲಿ.

0: ಏನ ತಂದೆಯವರೇ?
1: ಶಿವನಾಮ ಶಬ್ದವನ್ನು ಯಾವಾಗಲೂ ಬಾಯಲಿಂದ ನುಡಿತಿರಬೇಕಮ್ಮ ಮಗಳು.
0: ಆಗಲಿ ತಂದೆಯವರೇ, ನೀನು ಹೇಳಿದ ಬಿಚ್ಚದಂತೆ ನಾನು ಯಾವಾಗಲೂ ಶಿವನಾಮ ಶಬ್ದವನ್ನು ನುಡಿತಿರ್ತೀನಿ ತಂದೆಯವರೇ.
1: ಹಾಗಾದ್ರೆ ಹೋಗಿ ಬಾರಮ್ಮ.
0: ಆಗಲಿ ತಂದೆಯವರೇ.

0: ಇಲ್ಲಿಗೆ ಜೈವಾಗಲ ಮಾಮಗಳೇರಿ ಕಾಮೇಲೆ ಕೇಳು, ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳು.
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಶೀತಲ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಏನಾಯ್ತಮ್ಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿ ಆಗಿದ್ರು ತಂದೆಯವರೇ.
0: ಅಂತ ಮಹಾಮುನಿಗಳ ಭೇಟಿ ಆದ್ರೆ ಬಹಳ ಒಳ್ಳೇದಾಯ್ತಮ್ಮ.
1: ಏನು ತಂದೆಯವರೇ,
0: ಏನಮ್ಮ
1: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದ್ರು.
0: ಏನಮ್ಮ ರೇಣುಕಾ,
1: ಏನು ತಂದೆ,
0: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಆರ್ ಹರ್ದಾರಿ, ಮುಂದೆ ನೋಡಿದ್ರೆ ಮೂರ್ ಹರ್ದಾರಿ. ಭೂಮಿ ಸುಡುವುದಮ್ಮ, ಭೂಮಿ ಸುಡುವುದು.
1: ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಹಾತ್ಮರ ಪಾದಧೂಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ,
0: ಏನಮ್ಮ
1: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ.
0: ಬೇಡಮ್ಮ ಬೇಡ, ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಮಾಮ.
1: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬೇಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
0: ಸಿದ್ಧಳಾಗಿ ಹೋಗಲಮ್ಮ. ಈ ಸದ್ಯ ನಾನು ಇನ್ನು ಕೂಡಿಕೊಂಡು ಆ ಗುರುಗಳ ಆಶ್ರಮಕ್ಕೆ ಹೋಗಿ ಬರ್ನು ವರಮ್ಮ.
1: ಆಗಲಿ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚನೆಗಳೇ ಕಂಡು ಬರುತ್ತವೆ ಅಲ್ಲ. ಓಹೋ, ಓಂ ನಮ ಶಿವಾಯ್. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
0: ನಮ್ಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜೇವಾಲಿ ರೇಣುಕ ರಾಜ ಇಲ್ಲಿಗೆ ಬರಲು ಕಾರಣವೇನು?
0: ಗುರುಗಳೇ, ನನ್ನ ಮುದ್ದು ಮಗಳಾದ ರೇಣುಕ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳ ರೇಣುಕ ರಾಜ. ಬೇಡ, ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾಲಹರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖಪಡುವಳು? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕ ರಾಜ. ಆ ಬೇಡ
0: ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು.
2: ಓಹೋ, ಹಾಗೆ ಆಗಲಿ.
1: ನಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೇವಾಲಿ ರೇಣುಕ ಮೇಲೆ ಕೇಳು. ಏನು ರೇಣುಕ?
1: ಏನು ಗುರುಗಳೇ?
2: ಇಲ್ಲಿಗೆ ಬರಲು ಕಾರಣವೇನು?
1: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
2: ಏನು ರೇಣುಕ?
1: ಏನು ಗುರುಗಳೇ?
2: ಎನ್ನ ಕೂಡ ಮದುವೆ?
1: ಹೌದು ಗುರುಗಳೇ.
2: ಹೇಳು ರೇಣುಕ. ಆ ಬೇಡ, ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ. ಆ ಬೇಡ.
1: ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ.
2: ಏನು ರೇಣುಕ, ನೀನು ಆಡು ಮಾತು ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
1: ಅದು ಏನು ಗುರುಗಳೇ?
2: ಅದು ಏನಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೇನೇನು ಕೂಡ ಮದುವೆ ಇಲ್ಲವಾದರೆ ಇಲ್ಲ.
1: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
2: ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
1: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
2: ಆಗಲಿ, ನಿನ್ನೆಚ್ಚೆ ಅಂತಾಗಲಿ.

0: ರೇಣುಕ.
1: ಏನು ಪತಿದೇವರೇ?
0: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
1: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲೆ ಕೇಳು.
1: ಏನು ತಂದೆಯವರೇ?
2: ಏನಮ್ಮ?
1: ನಾನಿನ್ನ ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
1: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
1: ಅಮ್ಮ ನಾನಿನ್ನ ಹೋಗಿ ಬರ್ತೀನಿ ಅಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
1: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
1: ಆಗಲಿ ಮಾ ತಾಯಿ, ನೀನು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
1: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳುಕ
1: ಏನು ಪತಿದೇವರೇ?
0: ಸಿಂಬೆಯನ್ನು ಮಾಡಿ ಉಸಕಿನ ಕೊಡವನ್ನು ಮಾಡಿ ನದಿಗೋಗಿ ಅನ್ನ ಪೂಜೆಗೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವಿಚ್ಚದಂತೆ ಶರಪ್ಪಿನ ಸಿಂಬೆಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗ್ಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ದೇವಾಗಲಿ, ಹೋಗಿ ಬರುವಂತಿಕ್ಕಾಗು. ನೋಡುವೆ ರೇಣುಕೆಯ ತಪಸ್ಸಿ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ನನ್ನ ಪತಿದೇವರ ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ರ ಆದ್ರೂ ಹೋಗುವೆ. ನಮ ನಮ ಪತಿದೇವರೇ, ಇದು ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎಲ್ಲ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರು? ಸುಜ್ಞಾನಿತ್ರವ ನೀನು ಅಜ್ಞಾನಿಯಾಗಿ ಕುಳಿತರೆ ಮುಂದಿನ ಆಲೋಚನೆಯನ್ನು ನಾನೇನು ಹೇಳಲಿ? ಸತ್ಯ ಹಿಂಸೆಗಳು ಮಾನವನ ದಾರಿಯ ಸತ್ಯವ ದೇವರು ಸತ್ಯ ಎಂಬ ತಂತ್ರ ನಡೆಯಬೇಕಾದ ಶಾಂತಿ ಎಂಬ ಕೋರನ್ನು ಆಧಾರವನ್ನಾಗಿ ಹಿಡಿದು ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿತ್ತಿರುವ ಶಾಂತಿ ಮುಳುಗಿದ ಬಳಿಕ ನನ್ನ ಆತ್ಮ ನಿನಗೇನು ಪ್ರಯೋಜನ? ಮತ್ತೆ ನಮಗೆ ಐದು ಸಲಿಗೆ ನೀರೆರೆದರೆ ಆ ನೀರು ಹೇಗೆ ಕೆಳಗಿರುವುದು? ಹಾಗೆ ನಿನ್ನ ಈ ಮೂಡಿಕೆ ಬುದ್ಧಿ ಮೇಲೆ ಜ್ಞಾನಿನ ನೀರೆರೆದರೆ ದಾರಣಾಗುವುದೇನೇ ಭ್ರಷ್ಟ ಮುಂದೆ ಬಿಡುವ ಬಿಡುವ ನಿನ್ನ ಮಂತ್ರಿಕ ಮಂತ್ರವನ್ನು ಎನ್ನ ಹೋಮಕ್ಕೆ ಸಿದ್ಧವಾದ ಪೂಜಾ ಸಾಮಗ್ರಿಗಳನ್ನೆಲ್ಲ ಹತ್ತು ಅಂಕಗಳ ಪಾಲು ಮಾಡಿದೆ. ಎನ್ನ ಪೂಜೆಯ ಫಲವನ್ನು ನಿಷ್ಫಲ ಮಾಡಿಬಿಟ್ಟಿ. ಎಲ್ಲ ಮಗುವ ಭಾರ್ಗವ.

ಅಮ್ಮ, ನನ್ನ ಪತಿಗೆ ಅವರಿಗೆ ಎಷ್ಟೊಂದು ಹೇಳಿದ್ರು ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಚೀ ಭ್ರಷ್ಟ ಮುಂಡೆ, ಏನೇ ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕೊರೆಯಲು ನಿನ್ನ ಹೃದಯವನ್ನ ಸರ್ರ ಸೀಳಿ ಹಾಕಲ ಪರಮಾತ್ಮ. ಈಗ ನನ್ನ ಮೈಲಿ ಮಾರವಾಗಿರುವುದು ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ಏನ ತಂದೆಯವರೇ, ನನ್ನ ಪತಿದೇವರ ಪೂಜೆಕ್ಕೆ ಸೆರಪಿನ ಸಿಂಬಿನ ಮಾಡಿ ಉಸಿಗಿನ ಕೊಡವನ್ನ ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರ ಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡೆಗಳ ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೊಡ ಒಡೆದು ಹೋಯ್ತು. ಆದೇ ಶೇಷನ ಹರಿದು ಹೋದರು, ಪುನಃ ಉಸುಕಿನ ಕೊಡ ಆಗಲಿಲ್ಲ. ಆದೇ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನಾರು ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರು ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತರ ತಿರುಗುತ್ತಾ ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
1: ಏನು ಮಾತಾಯಿ, ಮೇಲೆ ಮಳೆ ಸುರುತ್ತಿರೋದು ಬೇಗನೆ ಒಳಗಬಾರಮ್ಮ ತಾಯಿ.
0: ಏನು ತಂದೆಯವರೇ,
1: ಏನಮ್ಮ
0: ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
1: ಏನಮ್ಮ ಇಂತ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ, ಬೇಗನೆ ಒಳಗಬಾರಮ್ಮ. ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ದಾರ ಮಾಡಿ ಕಳಿಸ್ತೀನಿ ಮಾತಾ.
0: ಆಗಲಿ ತಂದೆಯವರೇ,

0: ಓಂ ನಮಃ ಶಿವ.
1: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ಇದೇನು ವಿಚಿತ್ರ? ಏನು ತಂದೆವ್ರೆ?
0: ಏನಮ್ಮ
1: ಈ ನಿನ್ನ ಭಕ್ತನ ನೋಡಿ, ನಾನು ಧನ್ಯ ಧನ್ಯಳದಂತ ತಂದೆವ್ರೆ. ಈ ಅಕ್ಕೈ ಜೋಗನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ ತಂದೆವ್ರೆ.
0: ಏನಮ್ಮ
1: ನಾನಿನ್ನ ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲಶ್ರೀ ತಂದೆವ್ರೆ.
0: ನಿಮಗೆ ಜಯವಾಗಲಿ ಮತ್ತಾಯಿ, ಹೋಗಿ ಬಾ.
1: ಆಗಲಿ ತಂದೆವ್ರೆ.
0: ಅಕ್ಕಯ್ಯ

0: ಆತ್ಮ ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮೆ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀತೃಗತ್ರಿಗಳೇ, ಈ ಪವಿತ್ರವಾದ ಆಶ್ರಮದಲ್ಲಿ ಕಾಲಿಟ್ಟು ಮತ್ತಾವ ಪಾಪಕ್ಕೆ ನೀನು ಗುರಿಯಾಗಬೇಕೆಂದರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲವಿಲ್ಲಿ ಇದೇ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿಯ ಎಲ್ಲಿ ಮಾಡಿದ ಅಲ್ಲಿ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ತಾವು ಹೀಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಕಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ನೋಡಿ ಹಿಂಡಿ ಇಪ್ಪಿ ಆಗುವ ಪರ್ಯಂತ ನುರಿಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳತ್ತ ಸಕ್ಕರೆ ಆಗೋದು. ಏನು ಹೇಳುಕ?
0: ಏನು ಪತಿದೇವರೇ,
1: ಬಂಗಾರವನ್ನು ಬೆಂಕಿಲಿ ಹಾಕಿದರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತುವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿಮ್ಮಲ್ಲಿ ಆಸೆ ಎಂಬ ಅಹಂಕಾರ ತುಂಬಿದವಲ್ಲ, ಅನೇಕ ನಿನಗೆ ಅನ್ಯಾಯ ಮಾಡಬೇಕು. ಏನು ರೇಣುಕ
0: ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ಹೋಗು, ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
0: ತಾವು ಈ

0: ಯಾರು ಹೇಳುಕ
1: ಏನು ಪತಿ ದೇವರೇ?
0: ಹೆಣ್ಣು ಮಕ್ಕಳಂದ್ರೆ ಹೇಗಿರಬೇಕು?
1: ಹೇಗಿರಬೇಕು ಪತಿ ದೇವರೇ?
0: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದೋಸ್ತಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನಾಗಿರಬೇಕು, ಪ್ರೇಮದಲ್ಲಿ ಗಂಡನ ಇಚ್ಛೆ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿ ಆಗಿರಬೇಕು. ಇಂತ ಹೆಣ್ಣು ಮಕ್ಕಳಿದ್ದು ಅವರು ಕೈಲಾಸವಾಗುವುದು. ಏನು ರೇಣುಕ?
1: ಏನು ಪತಿ ದೇವರೇ?
0: ನಿನ್ನ ರೋಗಿಯಲ್ಲಿ ನಿವಾರಣೆಯಾಗಿ ಹೋಗು, ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
1: ಪತಿ ದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ. 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೇ ದೇವರಿಲ್ಲ. ಪತಿ ದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
0: ಏನು ರೇಣುಕ?
1: ಏನು ಪತಿ ದೇವರೇ?
0: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಂದು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ. ನೀನು ಬೇಕಾದ ಕಡೆ ನಾನೇನು ಮಾಡಲಿ?
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಪತಿ ದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದ್ರಿ, ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದ್ರಿ, ಸಾವಿರ ಸತ್ ಪುರುಷರ ಪಾದ ಧೂಳಿಯಿಂದ ಪಾವನಾಗ್ತದೆ ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣೆ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರ ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏ ನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳೇಬೇಕು, ಇದೇ ಗುಡ್ಡಗಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.

0: ಶಂಕರ ಪರಮಾತ್ಮ ಆಗಲಿ, ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರ ಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗುಡ್ಡ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವಿ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜ್ ಮಾಡಲ್ ತಂಗಿ, ಬಂಜನಾಳ ಕೆಡ್ಕೋಬೇಡ, ಸ್ವಂಟ್ರೋನಿಗೆ ಹೋಗ್ತಿ.
2: ಮತ್ ಹ್ಯಾಂಗ್ ಮಾಡ್ಲ ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳಿದ್ರು, ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಈಗ ಬಂಜಿನ ಮಕ್ಳ ಇಲಕ್ಕಿಗೆ
2: ದೂರ ಮ್ಯಾಗ ನಿಂದಿರ್ತೀನಿ.
1: ದೂರ ಮಂದಿ ಬಾಲಕ.

0: ತಂಗಿ.
1: ಯಾಕವ
0: ಮಂಜಿನಲ್ಲಿ ಕೆಡ್ಕೊಂಡೇನ?
1: ಅಯ್ಯ ದೂರ ಮ್ಯಾಗ ಅದು ಬಂದಿನ
0: ಕೆಡ್ಕೊಂಡು ನೋಡಿ ಕೊಡಿ ಕಚ್ಚಿ ಕಡಿ ಕಿಚ್ಚಿಗೆ ನೋಡಲಿ. ಹಾಗೆ ಹುಚ್ಚಮಾಲಿ ಮಕ್ಕಳಾಗುದು ನೋಡು ಸ್ವಂಟ ಮಾಡಿ ಹೋಗ ಒಟ್ಟು.
1: ಯಾಕೆ ಒಟ್ಟ ಆಗಂಗಿಲ್ಲ?
0: ಆಗುದಿಲ್ಲ, ಇವನ್ ಹೇಳಿ ಕೇಳ್ಕೊಂಡಿ ಸಣ್ಣ ಗುದಿನ ಕಟ್ಟಿ ಮುಕ್ಳಂಗ ಸ್ವಂಟ.
1: ಯಾಕೆ ಹೆಂಗ್ ಮಾಡಿ ಏನೇನು
0: ನಿನಗ ಆಗುದಿಲ್ಲ ನೋಡಿ ಹೆಂಗ್ ಮಾಡ್ತಿ?
1: ಅಲ್ಲ ಯಾಕನಾದ್ರು ಸಣ್ಣ ಕೇಂದ್ರ ಹೌದಲ್ಲ.
0: ಹೌದು,
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನೀನ್ ದೊಡ್ಡ ಬಸ್ತ ನಿಂದ ಹೆಂಗ ನೀನ
0: ನಂದ ಯಾಕೆ ಚಿಂತೆ ಮಾಡ್ತೀಯ? ಕೋಡಿ ನಾನ್ ಮಂದಿಗೆ ಒಂದೊಂದು ಅಡಕ್ಕೇನೆ, ಯಾವಾಗ ಗಜ್ಜಿಗೆ ಅಡ್ಡ ಅಡಕ್ಕಿನ. ಹೌದು, ಯಾರು ಸುಲ್ ಹಾಕಿದಿನ?
1: ಅಲ್ಲ ಯಾಕೆ ಎಟ್ರ ಉಚ್ಚಿದ್ಯ ನೀನು?
0: ಯಾಕೆ
1: ಒಂದ್ ಆಡಿದ್ರೆ ಕಸ್ಕಿ ತೊಕ್ಕದ ಎಡ್ಡ ಹೆಂಗ್ ಆಡ್ತೀನಿ ನೀನು?
0: ಎಡ್ಡ ಮಕ್ಕಳು ಆಡೋದು ಔಷಧ ಕೊಡ್ತಿಲ್ಲ
1: ಗೊತ್ತಿಲ್ಲ ನೀನು?
0: ಯಾವ ಅಂಗಡಿಯಾಗ ಇರ್ತಾವಲ್ಲ ಬಾಟ್ಲಿ 12 ಹಾಕಿದ್ನ 12 ಮಕ್ಕಳು ಒಮ್ಮೆ ಹರಿತೀನಿ ನಾನು.
1: ಯವ್ವ ಏನ್
0: ಸತ್ರ ಬೇಕಾರ ಆರುಳಿತಾವ್ ಮೂರ್ ತಗೊಳಕ್
1: ನನಗ್ ಮೂರ್ ಇರ್ಲಿ ಅಳವ
0: ಇರ್ಲಿ. ತಂಗಿ ಇವ್ರ ಯಾರು ಕುತ್ತವ್ರು?
1: ಇಲ್ಲಿ ಯಾರ ಕುತ್ತಾರ ನೋಡ್ಯವ ನೀನೆ?
0: ಎಲ್ಲಮ್ಮ ತಾಯಿಯವ್ರು ಕುತ್ತಾರ ತಂಗಿ.
1: ಹೌದಕ್ಕ.
0: ಯಾಕ್ರಿ ತಾಯಿಯವ್ರ?
2: ಏನಮ್ಮ
0: ಇಲ್ಲೇ ಕೂತಿರಿ ತಾನು ಹಡವ
2: ನೋಡಮ್ಮ. ತಾಯಿ ನನಗೆ ಫಲಸಂತಾನವಿಲ್ಲ, ಸಾಕ್ಷಾತ್ ಸಮ್ಮನ ಹತ್ರ ಹೋಗಿ ಫಲಸಂತಾನ ಪಡೆದುಕೊಂಡು ಬರ್ತೀನಮ್ಮ. ತಾಯಿ
0: ಏನ್ರಿ ತಾಯಿಯವ್ರ
2: ಏನಮ್ಮ
0: ಫಲಸಂತಂತರ ಕಷ್ಟದೂರ ಯಾಕೆ ಹೋಗ್ತೀರಿ? ರಂಗನ ಬಾಳೆಹಣ್ಣ ನಿಂಬೆ ಹಣ್ಣ ಕೊಬ್ಬರಿ ಗಿಡ ನಾನಾ ತರದ ಪದಾರ್ಥ ಕಟ್ಟಿವಲ್ರಿ ತಾಯಿ.
2: ನೋಡಮ್ಮ ಫಲಸಂತಾನ ಬಂದ್ರೆ ಗುರುತಿಲ್ಲ.
0: ಇಲ್ಲ ತಾಯಿಯವ್ರ
2: ಆಗಲ್ಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮ ಮೇಲೆ ಹೋಗಿ ಮಕ್ಕಳು ಪಡೆದುಕೊಂಡು ಬರ್ತೀನಮ್ಮ. ತಾಯಿ
0: ಏನ್ ಹೊಟ್ಟೆ ಮಕ್ಕಳಿಲ್ರಿ?
2: ಅಮ್ಮ ಇಲ್ಲ
1: ಒಂದು ವಾರದಲ್ಲಿ
0: ಸೋಮಯ್ಯವ.
2: ಏನಮ್ಮ ತಾಯಿ, ನಾನು ಗೊಡ್ಡಿನಂದ್ರೆ ಗೊಡ್ಡಿನಲ್ಲ, ಬಂಜಿನಂದ್ರೆ ಬಂಜಿನಲ್ಲ, ನನ್ನ ಹೊಟ್ಟೆಲೆ ಮೂರು ಮಂದಿ ಮಕ್ಕಳಿದ್ದಾರೆ ಮಾ ತಾಯಿ.
0: ಮೂರು ಮಂದಿ ಮಕ್ಕಳಿದ್ರೆ ಮತ್ತೆ ಮಕ್ಕಳ ತರ ಹೊಕ್ಕೆ ಕಾಲ ಮನೆಯ ಮಾತೆ ಅವ್ನ ಅಕ್ಕ ತಂಗಿನ ಬರಕ್ಕೆ ಒಂದ ಆಗಿದ್ರ
1: ಕಟ್ ಮಾಡ್ತಿದ್ರು
0: ಆಪರೇಷನ್ ಹಾಕಿದ್ದಿಲ್ಲ ಬೆಂಗಳೂರದಾಗ. ಅಲ್ರಿ ತಾಯಿಯವರ
2: ಏನಮ್ಮ
0: ಮೂರು ಮಂದಿ ಮಕ್ಕಳಿದ್ರು ಮತ್ತೆ ಮಕ್ಕಳ ತರ ಹೊಂಟಿರಿ?
2: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗಿರಿ ಮುನೇಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು
0: ಸುಟ್ಟು ಹೋಗ್ಯಾರ ತಾಯಿಯವರ.
2: ಏನಮ್ಮ ಅಲ್ಲ ಎಷ್ಟು ಹೇಳಿದ್ರೆ ನಾನು ಕೂಡ ಚೇಷ್ಟ ಮಾಡ್ತೀನಿ ಬಿಡಕ್ಕ ನಿನ್ ಕಣ್ಣು.
0: ಹೌದಾ ತಂಗಿ?
1: ಅಯ್ಯೋ ಅಕ್ಕ ಯಾಕ ಓಟು ಒಳಕ ಹೋಗ್ಯಾರ ಅಕ್ಕ?
0: ಏನು ಕಾಣಿಸೋದು ಕಣ್ಣು ಕದ ಎಲ್ಲಮ್ಮ
1: ಯಾಕ? ಅಯ್ಯೋ ಒಂದ್ ಮಳ ಒಳಕ್ಕೆ ಹೋಗ್ಯಾವ
0: ಬಾಳ ಒಳಕ್ ಹೋಗ್ಯಾವ ಯಾಕಂದ್ರ ನಾನೇನಂತ ಗಣಸಿರಿ ಸೀರೆ ಉಡಿಸಿ ಕುಣಿಸಾಳಕ್ಕಿ.
1: ಹೌದಕ್ಕ.
0: ಆಕಿನ ಮೇಮೆ ಯಾರಿಗೆ ತಿಳಿದ
1: ಯಾರಿಗೆ ತಿಳಿದಿಲ್ಲ?
0: ನಾನ್ ನಿನ್ನ ಯಾಗಿಡ ತಪ್ಪಲಿವ
1: ಹ್ಯಾಂಗ್ ಮಾಡೋಣ?
0: ಈಗ ತಾಯಿಯವ್ರ ಎಲ್ಲಿ ಹೊಂಟಾರ?
1: ಎಲ್ಲಿ ಹೊಂಟ್ರ?
0: ಪರಮಾತ್ಮಲ್ಲಿ ಮಕ್ಕಳ ತರ ಹೊಂಟಾರ
1: ಹೊಂಟಾರ.
0: ಮಕ್ಕಳು ಹೆಂಗ್ ತರ್ತಾರ ಮರಿ ನೀತ್ ನೋಡೋನು
1: ದೂರ ಮ್ಯಾಗ
0: ಮತ್ತಾರು ಹಾದಿ.
1: ಅಯ್ಯ ನಾ ಕೋರ ನಿನ್ನ ಸಿಂಗಲ್ ಗಾಡಿ
0: ನಡಿಯವ ದೂರ ಮ್ಯಾಗ ನಿಂದ್ರು
1: ದೂರ ಮ್ಯಾಗ ನಿಂದ್ರ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಿರಿಮಣಿ ಚೌಕ ಮೇಲೆ ಮೂರ್ಛಳಾಗ ಮಾಮಗಳೇ.
1: ಏನು ತಂದೆವರೇ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಎನ್ ಮುಂದೆ ಹೇಳಲಾರದೆ ಮತ್ತೆ ಯಾರ ಮುಂದೆ ಹೇಳಬೇಕಂದ್ರು?
1: ಹಾಗಾದ್ರೆ ಹೇಳುತ್ತೇನೆ, ಕೇಳು ತಂದೆಯವರೇ.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರಮ್ಮ?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಕ್ಕೆ ಹೋದರೆ ಬಂಜಿ ಬರ್ತೆ ಅಂದು ಬಾಗಿಲು ಮುಚ್ಚಿದ್ರು ತಂದೆಯವರೇ.
0: ಆಗಲಿಮ್ಮ.
1: ಕೊಟ್ಟರು ಮನೆಗೆ ಕುಟ್ಟಲಕ್ಕೆ ಹೋದರೆ ಗೊಡ್ಡಿ ಬರ್ತೆ ಅಂದು ತಟ್ಟಿ ಮುಚ್ಚಿದ್ರು ತಂದೆಯವರೇ.
0: ಏನಮ್ಮ ಇದು ಅಲ್ಲದೆ?
1: ಏನು ತಂದೆಯವರೇ, ನನಗೆ ಕುಡ್ಡ ಮಗನರ ಕೊಡು, ಕೂಳ ಮಗನರ ಕೊಡು, ಪೈಲೆ ಫಲಸಂತನ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರು?
0: ನನಗೆ ಗೊಡ್ಡಿ ಬಂಜಿ ಅನ್ನವರು ಅವ್ರ ಯಾರ ಮಾಮಗಳೇ?
1: ಏನು ತಂದೆಯವರೇ, ಹಾದಿ ಮನಿ ಮಾತಂಗಿ ಜವಳ ಸತ್ಯವ ಮೇಲೆ ಪ್ರಕರ್ಯವ ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಹೇಳಿದರು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರು?
0: ನಿನಗೆ ಗೊಡ್ಡಿನ ಅಂದ್ರೆ ಏನೇನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ. ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಲ್ಲಿ ತಂದು ಕೊಡ್ಲೆ ಮಾಮಗಳೇ. ಏನು ಮಾಮಗಳೇ,
1: ಏನು ತಂದೆಯವರೇ?
0: ನೀನು ಬಂದದಾರಿ ತಿರುಗಿ ಮನೆಗೆ ಹೋಗ ಮಾಮಗಳೇ.
1: ಏನು ತಂದೆಯವರೇ?
0: ಏನಮ್ಮ,
1: ನೀನು ಫಲಸಂತನ ಕೊಟ್ಟರೆ ನಾನು ತಿರುಗಿ ಮನೆಗೆ ಹೋಗುತ್ತೇನೆ. ನೀನು ಫಲಸಂತನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆಯ ಶಿವಾಸನ ಗದ್ದೆಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿರುವ ತಂದೆಯವರೇ.
0: ಓಹೋ, ಏನು ಹೊಟ್ಟವಾರಿ ಅಲ್ಲಮ್ಮ, ನಾನು ಫಲಸಂತಾನ ಕೊಟ್ಟರೆ ತಿರುಗಿ ಮನೆಗೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ ಹಣೆ ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧಳಾಗಿರು. ಓಹೋ, ಇರಲಿ, ನನ್ನಲ್ಲಿ ಇರುವುದು ಒಂದೇ ಒಂದು ಸಂತಾನ, ಅದು ಯಾವುದೆಂದರೆ ವೀರಪುರುಷರಾಮ. ಅದನ್ನಾದ್ರೂ ಕೊಟ್ಟು
1: ಆಗಲಿ ತಂದೆಯವರೇ, ಅದನ್ನಾದ್ರೂ ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದೆಯವರೇ.
0: ಆಗಲೇ ಮಾಮಗಳೇ.

0: ಯಾಕವ
1: ಏನ್ ಮಾಡಕತ್ತಿ ಮನೆಗೆ ತಂದ?
0: ಏನ್ ತಂದಾ ಕೇಳ್ದನ
1: ತಂಗಿ?
0: ಓಯವ
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಯಾರು ಶಕ್ತಿ ನನ್ಕೊಂಡು ಬಾಳೆ ತನಗಿಂತ ಮಾತಾಡ್ಲಕತ್ತಾರ?
0: ಇವ ಬಾಳ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ ಹೋಗಿ,
0: ಹಿರಿಗುಡ್ಡಕ್ ಹೋಗಿ
1: ಮಾತಾಯವ್ರಿಗೆ ಭೇಟಿ ಆಗಿ,
0: ಆ ಮಾತಾಯವ್ರಿಗೆ ಭೇಟಿ ಆಗಿ
1: ಬಾಣೆತನ ಆಗಿದತ್ವ ಇಲ್ಲ?
0: ಬಾಣೆತನ ಆಗಿದತ್ವ ಇಲ್ಲ
1: ನೋಡ್ಕೊಂಬಾ ತಂಗಿ,
0: ನೋಡ್ಕೊಂಬಾಯವ.
1: ಯವ ಮಿಸ್ಯವ
0: ಇವ ನನಗ ಹೇಳಿದೆ. ಏ ಅಕ್ಕನ ಸಣ್ಣಕ್ಕಿ,
1: ಹೌದು
0: ಇವ ದೂರವರ ದಾರಿ, ನನಗ ಅಲ್ಲಿ ತನಕ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದು ಆಗಲ್ವ? ನೀನೇ ಹೋಗಿ ಬಾ.
1: ನೀ ಸಣ್ಣಕ್ಕೆ ತಂಗಿ?
0: ಅಯ್ಯ ಸಣ್ಣಕ್ಕೆ ಅಲ್ಲನ,
1: ಮೊಳಕಲ್ ಮಠ ಮೀಸಿ ಬಂದವಲ್ಲ ಅಯ್ಯವ.
0: ಅಯ್ಯ ನಿನ್ನ ಕೊಡಿ, ನಾ ಅಪ್ಪನ ಹೊತ್ತಿನ ಬಂದವು.
1: ಬೇಸ್ ಹೋತಿಯವ ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇ ಅಕ್ಕ.
1: ಹೆಂಗ್ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ,
0: ಇವ ಬಾಳಿ ಬಲಕ್ಕ,
1: ಬಾಳಿ ಬಲಕ್ಕ
0: ನಿಂಬಿ ಅಡಕ್ಕ,
1: ನಿಂಬಿ ಅಡಕ್ಕ
0: ನಾಗ ಸಂಪಿಗೆ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ.
1: ಹೋಗಿ ಬರ್ಲಾ ತಂಗಿ?
0: ಹೋಗ್ಬೇಕ.
1: ಹಾ.

0: ಕೂತಿನಲ್ಲಿ ಹಡದ ಹಾರಿಡದಾಗ
1: ಏನಮ್ಮ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನ್ನಾಡು ಭಕ್ತರು ನಡೆಸುತ್ತ ಬರೋದ್ರಾಗ ಈ ಆರಣದಲ್ಲಿ ರಜಶೀಲಿ ಆಗಿದ್ದೇನಮ್ಮ.
0: ಇವ ರಜಶೀಲಿ ಅಂದ್ರೆ ಏನ್ರಿ
1: ಅಮ್ಮ? ಬಾಣಿತನಾಗಿರ್ಬೋದು.
0: ಇವ ಬಾಣಿತ ಅಂದ್ರೆ ಗುರುತಾಗಲ್ಲ ನಾ ಹಡದ.
1: ಅಮ್ಮ ಹೊಡೆದಿನ್ ನೋಡವಾ.
0: ಇವ ಬೇಷ್ ಹಡದೆ. ಇವ
1: ನೋಡಮ್ಮ ಅಲ್ಲಿಂದ ಇಲ್ಲಿ ತನಕ ಬಂದಿ ಅಂದ ಬಳಿಕ ನನ್ನ ಕಂದಗ ನಾಲ್ಕು ಸರಿ ನೀರ್ ಹಾಕಿ ನಿನ್ನ ಮನೆಗೆ ಹೋಗವ.
0: ಹಣಿ ಬಡ್ಕೊಳ್ಳ ನನ್ನ ಹಡದ.
1: ಯಾಕಮ್ಮ?
0: ನಾನು ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಗೋಡ್ರಾಂಡಿ ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ ಗುರುತೈತಿ. ನನಗೆ ನೀಗ್ಲಾರ ಮಾತ್ಯವ್ವ.
1: ಅಮ್ಮ ನಿನ್ ನಿಗಂಗ್ಲಾದ್ರೆ ಮತ್ತೆ ಯಾರು ಹಾಕ್ಬೇಕು ನೀರ?
0: ಆಗೋದಿಲ್ಲ ಕಣ ತೆಗಿತೀರೇನ್ರಿ? ಏನೋ ಇವ ಬಲೆ ಸಿಕ್ಕನಲ್ಲ ಬಲೆಯಾಗ. ಇವ
1: ಏನಮ್ಮ
0: ಕಣ ತೆಗಿಬೇಡ್ರಿ, ನನ್ನ ಮನ್ಯಾಗ ಹನ್ನೆರಡು ಮಂದಿ ಸ್ವಸ್ಥರ್ದ್ರೆ ಕರೆಸ್ತೇನ್ರಿ.
1: ಅಲ್ಲ ನಿನ್ನ ಮನ್ಯಾಗ ಹನ್ನೆರಡು ಮಂದಿ ಸ್ವಸ್ಥರ್ದಾರ?
0: ಅಮ್ಮನೆ ಮೂರು ಮಂದಿ ಸತ್ತಾರಿ, ಒಂಬತ್ತು ಬಂದಿದಾರ್ರಿ.
1: ಹಾಗಾದ್ರೆ ಒಂಬತ್ತು ಮಂದಿ ಹೆಸರೇನವ?
0: ಅವ್ರ ಹೆಸರು ತಗೊಂಡೇ ಮಾಡಕ ಬೀಗತನ್ ಕೂಡ್ಲಾಕ್ ಬಂದೇನ?
1: ಹಾಗಲ್ಲಮ್ಮ ನಿನ್ನ ಸ್ವಸ್ಥರ ಹೆಸರು ಹೇಳವ.
0: ಹೇಳ್ತೀನಿ ನೋಡ್ರಿ.
1: ಹೇಳಮ್ಮ.
0: ಹಾಲವ್ರಿ?
1: ಹಾಲವ.
0: ಸಕ್ರೆವ?
1: ಸಕ್ರೆವ.
0: ಕಪ್ಪನೆ ತಗೊಂಡವ್ರು ಪತ್ತೆವ್ರೇಕಿ?
1: ಅಲ್ಲ ಇನ್ನ ಆರು ಮಂದಿ.
0: ಇನ್ನ ಆರು ಮಂದಿ ಏನ್ರಿ?
1: ಹೌದಮ್ಮ.
0: ಹೆಚ್ಚುಗಳನ್ನ ಪಿರವ
1: ಪಿರವ
0: ಸುಂಬಳ ಬರಕ್ ಸೋರವ
1: ಸೋರವ
0: ಬಗಡಬಾಯಿ ಭಾಗವ
1: ನೋಡಮ್ಮ ಇನ್ನ ಮೂರು ಮಂದಿ.
0: ಏನಕ್ಕಿಲ್ಲಪ್ಪ?
1: ಆಗ್ಲಿಮ್ಮ ಅವ್ರು ಮೂರು ಮಂದಿ ಹೇಳ್ಬಿಡವ.
0: ಹೋಗ ನಮ್ಮವ ಹೋಗ.
1: ಅಮ್ಮ ಯಾಕೆ
0: ಹೇಳ್ತೀನವ ಕಣ ತೆಗಿಬೇಡ.
1: ಹೇಳಮ್ಮ.
0: ಹಾದಿಮನಿ ಮಾತಂಗಿ?
1: ಹಾದಿಮನಿ ಮಾತಂಗಿ.
0: ಜೋಗಳಬಾಯಿ ಸತ್ಯವ?
1: ಜೋಗಳಬಾಯಿ ಸತ್ಯವ.
0: ಮೇಲಪ್ಪರು ಕರೆಯವ ನೋಡ್ರಿ.
1: ಏನಮ್ಮ ತಾಯಿ?
0: ಓಯ್ವ.
1: ಹಾದಿಮನಿ ಮಾತಂಗಿ ಜೋಗಳಬಾಯಿ ಸತ್ಯವ ಮೇಲಪ್ಪರು ಕರೆಯವ. ಇವ್ರು ಮೂರು ಮಂದಿನ ಆದ್ರೆ ಕರ್ಸಮ್ಮ.
0: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು?
1: ನೋಡು ಇವ್ರ ಆರು ಮಂದಿ ನಿನ್ನವ್ರ ಇದ್ದಾರ, ಅವ್ರ ಮೂರು ಮಂದಿ ನನ್ನವ್ರ ಇದ್ದಾರ.
0: ಆರು ಮಂದಿ ನನ್ನವ್ರೆ?
1: ಹೌದಮ್ಮ.
0: ಬೆಂಕಿ ಹಚ್ಚಿ ಅವ್ರ ಜಗಳ ಹಾಕಿ.
1: ಯಾಕೆ?
0: ನನ್ನಲ್ಲಿ ಇಲ್ಲ ಮಂದಿ ತಗೊಂಡು ಮೈರಾರ ಕೋಲೆ ಒಂದ್ ಹೊಟ್ಟಿ ಸಲ ದಿಕ್ಕ ದೇಶಿ ತಿರುಗ್ತೇನೆ. ಇಲ್ಲಿ ನಮ್ಮ ಹಸುನಿ ಕ್ಯಾಸೆಟ್ ಮಾಮ ಕೊಟ್ಟಿನ ಆರು ಮಂದಿನ.
1: ಇರ್ಲಿಮ್ಮ ಈಗ ಅವ್ರ ಮೂರು ಮಂದಿನ ಕರ್ಸವ.
0: ಕರ್ಸಲ್ರಿ ತಾಯಿಯವ್ರ?
1: ಕರ್ಸೆ.
0: ಏ ಹಾದಿಮನಿ ಮಾತಂಗಿ?
2: ಅಯ್ಯ ಕರ್ದೇನವ?
0: ಅದಾಳ್ರಿ ಆ ಮೀಸೇಕ್ ನಮ್ ತಂಗಿ ಇದಾಳ್ರಿ.
1: ಹಾಗಾದ್ರೆ ಕರ್ಸಮ್ಮ.
0: ಏನ್ ಮಾಡಕತ್ತೀವ ಮನ್ಯಾಗ?
2: ಏನ್ ದಂಧಾ ಕೇಳ್ದೇನವ? ಅಯ್ಯ ಗಂಡಗ್ ಮಲಿ ಕೊಟ್ಟಿನವ.
0: ಕೆಟ್ಟಲೆ ಹುಡುಗಿ ಹಿಂಗ ಅಕ್ಕ ನೋಡ್ರಿ. ತಗದ ಗಂಡನ ಕೈ ಮಲಿ ಕೊಟ್ಟಳತ್ತ ಗಂಡಗ ದಾರು ಕುಡಿ ಚಟ ಐತಿ. ಮಲಿ ಬತ್ತಿಡ್ ದಾರು ಕುಡಿತೈತಿ. ಇದು ಒಂಟು ಮಲಿ ತುಡ್ ಬಾಯ್ಗಡಿ ಹೋಕ್ಕೈತಿ. ಕೊಡಬೇಡ ಅವ್ನ ಕೈಯ ಮಲಿ.
2: ಅಯ್ಯ ಮಗಲ್ ಮಲಿ ಕೊಟ್ಟಿನ ಅಕ್ಕ ಕುಡ್ಲಕತ್ತಾನ.
0: ಮಲಿ ಕುಡ್ಸಕತ್ತೀಯ? ಬೇಸ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೇಷನ್ ಮಾಡೋದ್ ಕಂಡು ಹಿಡಿದಲ್ಲ. ನೀ ಗಂಡ ಮಲಿ ಕುಡ್ಸೋದ್ ಕಂಡು ಹಿಡಿದೇನ? ಹಡದ ಮೂರ್ದಿಂದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗ ಉಳಿತಾವ್ರಿ. ಶಟದ ಹೋಕ್ಕವು ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ. ಅವ ಬಗಲ ಕುಚ್ಚ ಜೇಬಿ ಕುಡಿದು ಬಿಡ್ತಾನ, ಕೂಸ್ ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ್ರಿ. ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸ್ಗೆ ಏನಾಗಿತ್ತ ಅದ್ ಕೇಳುದಿಟ್ಟಿದ್ದಾಡ? ಏನ್ ಮಾಡ್ಲಿ ತಂಗಿ, ನನ್ನ ಮಗ ಸತ್ತು ಆದನೆವ್ವ, ನನ್ನ ಮಗನೇ ಅಲ್ಲಿ ಹುಡುಕಲೆವ್ವ, ನನ್ನ ಹಾಟ್ಯಂದೇವ್ರ ಕಲ್ಲಾದನೆವ್ವ. ಏನ್ ನಿನ್ ಮಿಸಾಗ ಮಣ್ಣು?
2: ಯಾಕವ
0: ನಿಂದ ಯಾರ ಕಲ್ತಾರ ಬಾ. ಯಾವ ತಾಯಿಯವ್ರ ಮನೆ ನೀರಾಗ ಹೋಗ್ಬೇಕು?
2: ಅಯ್ಯ ನಡೆಯುವ ಬಂದೆ.
0: ಏ ಜೋಗಳ ಬಾ ಸತ್ಯವ?
3: ಅಯ್ಯ ಕರ್ದನ ಅತ್ತಿ.
0: ಹಾ ಹಿತ್ತಲ್ ತನಕ ತಿಕ್ಕಿನೂ ಅದಾಳ ನೋಡ್ರಿ ಬ್ಯಾಗಲ್ದಾಗ ಅದಾಳ. ಏನ್ ಮಾಡಕತ್ತಿ?
3: ದಂಧ ಕೇಳಲವ? ಒಂದ್ಸಲ ಗಂಡ ಹೇಳಕತ್ತೇನ, ರಂಭಸಾಕತ್ತೀನಿ.
0: ನಿನ್ನ ಬಾಯಾಗ ಮಣ್ಣು. ತಾಯವ್ರ
1: ಏನಮ್ಮ
0: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಬಿಡ್ರಿ ಕೂಸಿಗೆ.
1: ಹಾಗಾದ್ರೆ ಎಣ್ಣೆ ಹಚ್ಚಿ ನೀರ್ ಹಾಕತ್ತೀವ?
0: ಹೂನ್ರಿ.
1: ಹೋಗೋ
0: ಅಲ್ಲಿ ಅಂದ್ರೆ ಕಣ್ಣು ತೆಗಿತೀವಿ. ಒಂದ್ ಒಣಕಿತ್ತೋಮ ಬರಕನ
2: ನಡೀವ ಕುಟ್ಟು ನಡಿಯಂಗ.

0: ತಾಯಿಯವರ
1: ಏನಮ್ಮ
0: ಹುಟ್ಟದ ಮುಗಿತಲ್ರಿ?
1: ಹಾಗಾದ್ರೆ ಗೋಧಿ ಬೀಸರೇನ?
0: ಗೋಧಿ ಬೀಸೇ ಬಿಟ್ಟೇವ್ರಿ.
1: ನೋಡಮ್ಮ ತಾಯಿ, ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
0: ಈಗ ಏನ್ ಮಾಡೋನ್ರಿ?
1: ಗೋಧಿನ ಬೀಸುದ್ ಬೇಡ.
0: ಎಲ್ರಿ ಬೀಸಿ ಇಟ್ಟೇವ್ರಿ, ಈಗ ತೊಟ್ಲ ಕಟ್ಬಿಡೋಣ ತಾಯಿಯವ್ರ.
1: ಈಗ ಆಗ್ಲಮ್ಮ
0: ತೊಟ್ಲ ಹಾಕ್ತೇವ್ ನೋಡ್ರಿ ಕುಶಿನ.
1: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
0: ಏನಂತ ಹೇಳ್ಬೇಕ್ರಿ
1: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ?
0: ಹಾಡ್ಬೇಕ್ರಿ
1: ಅಮ್ಮ? ಹಾಡ್ಬೇಕು ನೋಡ್ರಿ
0: ತಾಯಿಯವ್ರ.

0: ಆದಿಶಕ್ತಿ ನನಗ ಪುಂಡ ಪರಶುರಾಮ ನೀ ಅವ್ ತಾರ ಪರಶುರಾಮ
1: ತಾಯರ್ ತೊಟ್ಲ ಬಿಸ್ದೇವ್ ನೋಡ್ರಿ
2: ಅಮ್ಮ ಬಿತ್ರಿವ
1: ಹೇಳಿಲ್ಲ
3: ಜಾಯಕ್ ಮಾಡೋ ಪದ್ಧತಿ ತೋರಿಸ್ತಾರೆ
2: ಹೌದ್ರಿ ತಾಯಿಯವರ ಹೌದಮ್ಮ ನನ್ನ ಕಣ್ಣನ್ನ ಜಾಯಕ್ ಮಾಡೋ ಪದ್ಧತಿ ತೋರಿಸ್ಬಿಡವಾ
1: ಜಾಕಿಮ್ಮ

0: ಅಂತೀರಿ? ರೊಟ್ಟಿ ಮಾಡು ಖರ್ಚಿಗೈತಿ?
1: ಏನವ್ವ ಸೂರ್ಯ ಸಂಗವ್ವ,

0: ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರಪ್ಪನೇ ನಿನಗೆ ಆತಕ್ಕೆ ಕಂದ.
1: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆದಂಡಿಗೆ ಅಂಜು ಮಗನು ನಾನಲ್ಲ ಮಾತಾಯಿ. ಬೇಗನೆ ತಂದು ನನ್ನ ಕೈಲಿ ಕೂಡ ಮಾತಾ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಅಂತ ಹಠ ಮಾಡಿ ಕುಂತಿರುವನು. ಆಗಲಿ, ಏನ ಕಂದ?
1: ಏನ ಮಾತಾಯಿ,
0: ನಿನಗ ಮೂಗಂಡ ಮುಚ್ಚಿನ ಚೆಂಡ ನಾಗಡ ಬಂಗಾರ ಪಣೆಯನ್ನು ತಂದು ನಿನ್ನ ಕೈಲಿ ಕೊಡುತ್ತೇನೆ ಕಂದ. ಇದೇ ರಾಜ ಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
1: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮ ಶಿವಾಯ, ಓಂ ನಮ ಶಿವಾಯ.
3: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
4: ಓಹೋ, ನಿಮಗೆ ಜೇವಾರಿ ಕಾರ್ತಿ ಗುರಾರ್ಜುನರಿ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
4: ಹೇರು ಕಾರ್ತಿ ಗುರಾರ್ಜುನರಿ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನ ಹತ್ತಿರವಿರೋದಿಲ್ಲ, ಹೇಳಿಕನ ಹತ್ತಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲವಾದ್ರೆ ಹಾಗೆ ಹೋಗು. ನಾನೇನು ಮಾಡಲಿ ರಾಜರಿ?
3: ಆಗಲಿ ಗುರುಗಳೇ, ತಾಯಿಯವರಾದ್ರೂ ವಿಚಾರ ಮಾಡುತ್ತೇನೆ.
4: ಓಹೋ, ಹಾಗೆ ಆಗಲಿ.
3: ನಮ್ಮ ನಮ್ಮ ತಾಯಿಯವರು, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೇವಗಲಿ ಕಾರ್ತಿ ವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನ ಮಾತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
0: ಏನು ಕಾರ್ತಿ ವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಿಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರಿ ರಾಜರಿ. ನಾನೇನು ಮಾಡಲಿ?
3: ಆಗಲೇ ಮಾತಾಯಿ, ಗುರುಗಳಾದ್ರೂ ವಿಚಾರ ಮಾಡುತ್ತೇನೆ. ಗಂಡನನ್ನು ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವನು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿ ವೀರಾರ್ಜುನನಲ್ಲ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿ ವೀರರಾಜನು ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು ಪರಮಾತ್ಮ? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿಂದ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಶಕ್ಕ,
4: ಯಾಕವಾ
3: ಬಾರವಾ?
4: ಯಾಕ?
3: ಗುರುಗಳ ಪೂಜೆಗೆ ಹೂವ ಪತ್ರಿ ಶೀತಾಲ್ ನೀರು ತರಬೇಕು. ಒಂದು ಕೊಡ ನೀರು ತುಂಬಕೊಂಡು ಬರಕ್ಕೆ ಹೋಗಿ.
4: ಅಯ್ಯವ್ವ, ನನ್ನ ಕೊಡ ಇಲ್ಲ ಅಕ್ಕ, ನೀನೇ ತುಂಬ್ಕೊಂಡ್ ಬಿಡು.
3: ತಂಗಿ ನನ್ನ ಕೊಡ ತಗೊಂಡು ಹೋಗಿ.
4: ಬ್ಯಾಡವ, ನೀನು ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರಕನ್ ಹೋಗಿ ಬಾ.
4: ತಾಯವ್
3: ತಗೋ.

0: ಅಲ್ಲ ತಂಗಿ ಯಾಕಲ್ಲಾಕತಿ?
1: ಅಕ್ಕ ಅಕ್ಕ ನಾ ಯಾರಿಗಾರ ನಾಯ್ಕನ ಆಡಕಿನ
0: ಏನು ಅನ್ನಂಗಿಲ್ಲ ಬಿಡು, ಏನಾಗಿದ ಹೇಳು.
1: ಅಕ್ಕ ಹೊಳಿಗೆ ಹೋಗಿ ಅಕ್ಕ ನಿನ್ ಕೊಡನ ತಿಕ್ಕಿದ್ನೆ ಅಕ್ಕ, ತಳ ತಳ ತಳ ನಂಗ
0: ನನ್ನ ಹಾಟೆ ಕೊಡಬಾರ್ದನ್ ಹೌದಿಲ್ಲ.
1: ಅಕ್ಕ ದಾರ್ಯಾಗ ಒಂದ್ ಹುಡುಗ ನೋಡಿ ನೀನು
0: ನೋಡಿ, ನಾವು ತಾಯಿ ಮಗ ಜಗಳ ಜೋಯ್ಬಿಡು ನೋಡಿ ತಂಗಿ.
1: ಅಕ್ಕ ತಾಯಿ ಮಗ ಜಗಳ ಹಂಗಸ್ತೀಯ
0: ತಂಗಿ? ಈಗ ಅವಾಗ ಅಪ್ಪಿಲ್ಲ
1: ಆನ್ ಹಾಟೆ ಅಪ್ಪ
0: ಗುರುತಿಲ್ಲ, ತಾಯಿ ಮಗ ಜಗಳ ಕಡೆ ಕಾಯ್ಬಿಡೋನು
1: ನಡಿ ಅಕ್ಕ.

0: ಮಾತಾಡ ನನ್ನ ಹಡತಂದಿ ಎಲ್ಲರೂ ಬೇರೆ ತೋರ್ಸೋ ಮಾತು.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕನ್ನಡಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು, ನನ್ನ ಕನ್ನಡಿಗೆ ಯಾರು ಬೆಳೆದಂತೆ ಕಾಣಿಸ್ತಿರುವುದು. ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು. ಈ ನನ್ನ ಕಂದನಿಗೆ ಬೇಡನಕ್ಕಾಗಿ ಬಿಲ್ಲಮ್ಮನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೇ ಸಣ್ಣದ ಮಾಡಿ ಮನೆಗೆ ಬಂದ. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರ್ಮತಿಯಿಂದ ಕೇಳುತ್ತೇನೆ. ಏನು ಕಂದ?
0: ಏನು ಮಾತಾ?
1: ನಾನಾದ್ರೆ ಹೇಳ್ತೀನಿ ಕೇಳ ಕಂದ.
0: ಅದನ್ನು ಚೆನ್ನಾಗಿ ಹೇಳ್ಬೇಕು ಮಾತಾ.
1: ಆಗಲಿ ಕಂದ.

0: ಮಗನೇ ಮಗನೇ ಹೊಡೆಯವ್ರು ಯಾರ ಮಾತಾ?
1: ಯಾರು ಇಲ್ಲ ಕಂದ.
0: ಏನು ಮಾತಾಯಿ?
1: ಏನು ಕಂದ?
0: ನೀನು ಸುಳ್ಳತನ ಹೇಳಿದ್ರೆ ನಾನೇ ನಿನ್ ಬಿಡದ ಮಾತಾಯಿ. ನನ್ನ ತಂದೆ ಎಲ್ಲರೂ ಬೇಗನೆ
1: ಶಂಕರ ಪರಮಾತ್ಮ. ಏನು ಕಂದ?
0: ಏನು ಮಾತ?
1: ನಾನು ಸಾಕ್ಷಾತ್ ಸಂಬಂಧ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರೋ ಕಂದ. ಇಲ್ಲ ತಂದೆಯವ್ರು ನಾನೇ ತೋರಿಸಲಿ ಕಂದ.
0: ಏನು ಮಾತಾಯಿ? ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿಯೇ ಮಾತಾಯಿ.
1: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
0: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ.
1: ಆಗಲಿ ಕಂದ,
0: ಆಗಲೇ ಮಾತಾಯಿ.

0: ತಾಯಿ
1: ಸಿಗಲಕ್ಕೆ ನೆಲ್ಲಗಡ್ಡೆ ಕಂದ
0: ಇಲ್ಲ ಮಹಾದೇವಿ
1: ಏನಕಂದ ನಾನಾದ್ರೂ ನಿನಗೆ ಹೇಳುತ್ತೇನೆ ಕೇಳಕಂದ
0: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕಮ್ಮ

0: ಏನಕ್ಕಂದ?
1: ನನ್ನ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯ್.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಒಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನಕ್ಕಂದ?
1: ಏನು ಮಾತಾಡ?
0: ನಾನಾದ್ರೂ ಹೇಳುತ್ತೇನೆ ಕೇಳಕಂದ.
1: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕ ಮಾತಾಡಿ.
0: ಆಗಲಿ ಕಂದ.

0: ತಾಯಿ.
1: ಏನ ಕಂದ?
0: ಮಾಡಿಲ್ಲದ ಮಳೆ ಬರ್ತದೆ ಏನ ಮಾತಾಯಿ?
1: ಬರೋದಿಲ್ಲ ಕಂದ.
0: ಅದರದ್ದೇ ಬೀಜ ಇಲ್ಲದ ಮೇಲೆ ನಾಡ್ತದೆ ಏನ ಮಾತಾಯಿ?
1: ನಾಟೋದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ಈ ಕುಳಿತಂತ ಸಭದಲ್ಲಿ ಗಂಡಲ್ಲದ ಗಂಡನ ಹಡ್ತಾರೆ ಏನ ಮಾತಾಯಿ?
1: ಹಡೋದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ನನ್ನ ಹಡ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನು ಕಂದ?
0: ಏನು ಮಾತಾಯಿ?
1: ಏನು ಕಂದ? ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
0: ಆಗಲಿ ಮಾತಾಯಿ.

0: ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ ಇದೇನು ವಿಚಿತ್ರ! ಆಗಲಿ, ಇದು ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯಿ?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತಿವೀರಾಜನು ಬಂದು ನಿಮ್ಮ ತಂದೆನ ಕೊಲೆ ಮಾಡಿ ಕಾಮದನ ಕಲಪ್ರಾಕ್ಷ್ಯಾತ್ ತೆಗೆದುಕೊಂಡು ಹೋಗಿರುವನು ಕಂದ.
1: ಏನು ಮಾತಾಯಿ? ನನ್ನ ತಂದೆಯನ್ನು ಕೊಲೆ ಮಾಡಿ ಆ ಕಾಮದೇನು ಕಲ್ಪವೃಕ್ಷ ಬಂದು ಸತ್ಯವಾಗಿ ಮಾತಾಯಿ?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದ ಮನೆಗೆ ಬರ್ತದೇನು ಮಾತಾಯಿ?
0: ಏನು ಕಂದ, ನೀನು ಆ ಕಾರ್ತಿ ವೀರರಾಜನವರು ಕೂಡ ಇದ್ದವನು ಆಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದ್ರೆ ಹಂಡಿಗಿರ್ತೇನೆ ಕಂದ. ನೀನು ಬೇಗ ನಿವೃತ್ತಕ್ಕೆ ಹೋಗುವಂತವನು.
1: ಹೋಗಲಕ್ಕೆ ಆಸರೋ ದಯಪಾಲಿಸ ಮಾತಾಯಿ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
1: ಪರಶುರಾಮ, ಈ ಮಾತು ನಿನಗೆ ಯಾರು ಹೇಳಿದ್ರು? ಯಾರು? ನನ್ನ ತಾಯಿಯವರು ಹೇಳಿದರು.
2: ಯಾರೋ ಪರಶುರಾಮ, ನಿನ್ನ ತಂದೆ ಅಂತ

0: ಧನ್ಯವಾದಗಳು.
1: ನಿನಗೆ ಜೇವಾರಿ ಪರಶುರಾಮ ಆಮೇಲೆ ಕೆಲವತ್ತವನಾಗು. ಎಲ್ಲ ಮಗು, ನಿನ್ನ ತಾಯಿಬರು ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನವೂ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದಿರುವುದು ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡದಿಂದ ಆಗ್ಲಾರ ತಂದೆವ್ರಿ.
1: ಏನು ಪರಶುರಾಮ, ತಂದಿ ಬಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸ್ತನವೂ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡ್ಲಾರಿ, ಬೇಗನೆ ನಿನ್ನ ತಾಯಿನ ಬೆಟ್ಟದಿರುವುದು ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, ಆಡಿದಡಿದು ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ?
1: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
0: ಆಗ್ಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನೆ, ಬೇಡ 3 ವರ್ಷ ಕೊಡಬೇಕು ತಂದೆವ್ರಿ.
1: ಏನು ಮಗು, ಬೇಗನೆ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಗಿ ಬಾ. ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಷ ಕೊಡ್ತೀನಿ ಮಗು.
0: ಹಾಗಾದ್ರೆ ವಚನ ಕೊಡ್ತಾನೆ ತಂದೆವ್ರಿ.
1: ವಚನ ತೆಗೆದುಕೊಳ್ಳು ಮಗು, ವಚನ.
0: ನನಗೆ ಹೋಗಲಕ್ಕೆ ಹೆಸರು ದಯಪಾಲಿಸ್ ತಂದೆವ್ರಿ.
1: ಜೇವಾರಿ ಹೋಗಿ ಬರುವಂತ ನಾಗ ಮಗು.

0: ತಾಯಿ
1: ಇಲ್ಲಾಕೊಂದೇನ ಹಡದ
0: ಏನಮ್ಮ ತಾಯಿ ನನ್ನ ಕಂದ ಪರಶುರಾಮ ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರುವನು ಹೊಟ್ಟೆಗೆ ತುತ್ತು ಕೂಳಿಲ್ಲ ಸಿಂಪಿ ನೀರಿಲ್ಲ ಮಾ ತಾಯಿ ಮಾತಂಗಿ ಕೇರಿಲ್ಲದ ಕಾಲ ಹರಣಗಳದೋಗ್ಬೇಕಂತ ಇಂತ ರಾತ್ರಿಯಾಗ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾ ತಾಯಿ ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರೆ ಕೊಡಮ್ಮ
1: ನೋಡಮ್ಮ
0: ನಾನು ಗೌಡರ ಮನೇಲಿ ಕುಲಕಣ್ಣರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲ ಹರಣಗಳದೋಗ್ಬೇಕಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ ನಿನ್ನ ಮನೆಯ ಸ್ವಲ್ಪ ಜಾಗ ಇದ್ರೆ ಕೊಡಮ್ಮ
1: ಜಾಗ ಇಲ್ಲ
0: ನೋಡಮ್ಮ ನಾನೇನ್ ಜಾಗ ಕರಿ ತಗೊಳಕ್ ಬಂದಿಲ್ಲವ ನೋಡಮ್ಮ ನನ್ನ ಕಂದ ಪರಶುರಾಮ ಬರೋ ವೇಳೆಗೆದ ಬೇಗನ ಜಾಗ ಕೊಡಮ್ಮ
1: ಯಾಕ್ರಿ ನಿಮ್ಮ ಗಂಜ್ ಬಂದಿರಿ
0: ಹೌದಮ್ಮ
1: ಜಗಳ ತೆಗದ್ರಿ ನನ್ನ ಹಾಟಿಯವ
0: ಹೌದಮ್ಮ ತಾಯಿ
1: ಯಾವಾಗ ಆತಕ್ತಿ ಅವಾಗ ಗಪ್ ಮಾಡಿ ಬಿಡತ್ ಬಡ್ಕೊಂಡ್ ನೋಡ ಇವ
0: ನೋಡಮ್ಮ ಹಾಗೆಲ್ಲ ಮಾತಾಡಬಾರ್ದು ಈಗ ನನ್ನ ಕಂದ ಬರೋ ವೇಳೆಗೆದ ಬೇಗನ ಜಾಗ ಕೊಡಮ್ಮ
1: ಜಾಗ ಕೊಡದಲ್ಲ ಇವನ ಯಾವ ಹತ್ತಿಕೊಂಡಿದ ಖರ್ಚು ಬಹಳ ಆಗ್ತೀರ ನನ್ನ ಮನೆಯಾಗ
0: ಅಲ್ಲ ನಿನ್ ಮನೆ ಖರ್ಚು ಬಹಳ ಆಗ್ಯದ
1: ಹೌದು ಇವ
0: ಎಷ್ಟಾಗಿದಮ್ಮ
1: ಇವ 12 ಮಂದಿ ಸ್ವಸ್ತಿಯರು
0: ಹೌದು
1: 32 ಮಂದಿ ಮೊಮ್ಮಕ್ಕಳು ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ
0: ಏನಮ್ಮ 12 ಮಂದಿ ಸ್ವಸ್ತಿಯರು 32 ಮಂದಿ ಮೊಮ್ಮಕ್ಕಳು ಮತ್ತೊಬ್ರು ಗಂಡ ಹೆಂಡತಿ ಸಣ್ಣವ್ರ
1: ಸಣ್ಣವ್ರ ಅಂದ್ರೆ ವಯಸ್ಸಾಗೈತ್ರಿ ಬುದ್ಧಿ ಕಡಿಮೆ ಸಲಕ್ ಸಣ್ಣವ್ರ ಸಣ್ಣವ್ರ ಹೆಸರಿಟ್ಕೊಂಡಿವ್ರಿ
0: ಆಗಲೇ ಮಾತಾಯಿ ನಿನ್ನ ಮನೆಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗ ಸ್ವಲ್ಪ ಜಾಗ ಇಲ್ಲ ಏನಮ್ಮ
1: ಮನೆ ಮಾತ್ರ ಜಾಗ ಇಲ್ಲವ
0: ಏನಮ್ಮ ಜಾಗನೇ ಇಲ್ಲ
1: ಹಡದ ಮಾತೆಲ್ಲರಿಗೂ ಹೋಗ್ರಿ
0: ನೋಡಮ್ಮ ತಾಯಿ ನಿನ್ನ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ ನಿನ್ನ ಬೆನ್ನೆಲುಬು ತಾಕ ತಂಗಿರೆಂದು ನನ್ನ ಜನ್ಮ ಉಳಿಸ ಮಾ ತಾಯಿ
1: ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ ನಿಮ್ ಮಾತು ಕೇಳಿದ್ರೆ ಹೊಟ್ಟೆ ಕಳಕಳ ಕರೆ ಏನ್ ಮಾಡುದು ನಿನ್ನ ಮಗ ಬಾಳ ಬೇರಿಕೆ ಅದಾನ
0: ಯಾಕಮ್ಮ ನನ್ನ ಕಂದ ನಿನಗೇನ್ ಮಾಡ್ತಾನ
1: ಏನ್ ಮಾಡ್ತಾನ್ರಿ ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ ನಾನು ಕಡದನ ನನ್ನ ಹಾಟಿಯವ
0: ನೋಡಮ್ಮ ನನ್ನ ಕಂದ ಬಂದ್ರ ನಿಮ್ಮ ಮಗು ಇಲ್ಲದ ಅಂತ ನೀನ್ ಹೇಳಬಾರ್ದ ಅವಾಗ ನಿನ್ನ ಮನೇಲಿ ಜಾಗನೇ ಇಲ್ಲ
1: ಇಲ್ಲ ಇವ
0: ನೋಡಮ್ಮ ತಾಯಿ ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು ಆ ಬೇವಿನ ಗಿಡದ ಬಿಡ ಕಾಣದೇನಮ್ಮ
1: ಅದು ಮಾತಂಗಿ ಡೊಣೆ ರೀ ನಮ್ದೇ
0: ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ
1: ಏನ್ರಿ ತಾಯಿ ಇವ್ರೆ ಕೇಳೋದ ಕೇಳ್ತೀರಿ ಕೇಳೋದ ಕೇಳ್ತೀರಿ ಬಸವಣ್ಣ ಚರ್ಮದ ತಾಯಿ ಅವರಲ್ಲಿ
0: ನೋಡಮ್ಮ ತಾಯಿ ಆ ಬಸವಣ್ಣ ಚರ್ಮದಿಂದ ಈ ಜಗವೆಲ್ಲ ಉದ್ದಾರ ಆಗಿರುವುದು ನಾನಾದ್ರೆ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ
1: ಕುಂದ್ರೋಗ್ಯವ ಎದ್ದು ಬರಬಾರ್ದು ನೋಡಿ
0: ಅಮ್ಮ

0: ಪುಂಡ ಪರಶುರಾಮ.
1: ಪುಂಡ ಪರಶುರಾಮ?
0: ಹೌದು.
1: ಯಾಕಪ್ಪ ಈ ಕಡೆ ಬಂದಿ?
0: ಏನಮ್ಮ ನನ್ನ ತಾಯಿ ಹುಡುಕ್ಲಕ್ ಬಂದೆ ನೋಡು.
1: ನಿಮ್ ಅವ್ನ ಹುಡ್ಕಾಡಕ್ ಬಂದಿಯ?
0: ಹೌದು.
1: ಹುಡ್ಕಾಡ ಹೋಗಪ್ಪ.
0: ಏನಮ್ಮ ಮಾತಂಗಿ, ನನ್ನ ತಾಯಿ ನಿನ್ ಮನೆ ಒಳಗೆ ಅದಾಳ ನೋಡು.
1: ನನ್ನ ಮನೆಗೆ ಅದಲ್ಲ?
0: ಹೌದು.
1: ಪಟ್ಟಣ ಮೊಸರು ಕೊಡದನ್ ಮೂಳ.
0: ಏನಮ್ಮ ನನ್ನ ತಾಯಿ ನಿನ್ ಮನೆ ಒಳಗೆ ಕೂತ
1: ಬರ್ತಾಳ? ನಿಮ್ಮವ?
0: ಏನಮ್ಮ ಸುಮ್ಮನೆ ತೋರ್ಸಾತಿವಿಲ್ಲ.
1: ನಮ್ಮ ಮನೆಗೆ ಬಂದಳ ಹ್ಯಾಂಗ ಹೇಳ್ತಿದ್ದಮ್ಮ?
0: ಏನಮ್ಮ ಇದೆ ನನ್ನ ತಾಯಿ ಬಂಡ್ರ ಹೆಜ್ಜೆ ಮೇಲೆ ಹೇಳ್ತಿ ನೋಡು.
1: ಹಾ ಹೌದು, ನನ್ನ ಕಟ್ಟಣಿ ಉಂಡಂಗ್. ಹೌದಪ್ಪ, ನಿಮ್ಮ ತಾಯಿಯವ್ ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂತ ಮೂರು ಹೋಗ್ಯಾರಪ್ಪ. ಇನ್ನ ಬಂಡರೇಜ್ ಮೊಮ್ಮಕ್ಳು ತುಳಿದ್ದವ ಕಾಯ್ಕೊತಿದ್ದು ನೋಯಪ್ಪ ಹೋಗು.
0: ಏನಮ್ಮ ಸುಮ್ಮನೆ ತೋರ್ಸು, ಆತಿನ ಮನೆ ಹುಡ್ಕೊಂಡ್ ನೋಡು.
1: ಏತಮ್ಮ ನಮ್ಮ ಮನ್ಯಾಗ ನಿಮ್ಮ ಜಾರ್ ಸಿಗ್ಲಿಕ್ಕಂದ್ರೆ ಹೆಂಗಪ್ಪ?
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕರ್ದು ದಾರ್ಬೈಲಿ ಕಟ್ಟ ಹೋಗ್ತೀನಿ.
1: ರುಂಡ ಕಡ್ದು ಕಟ್ಟ ಹೋಕ್ಕೆ?
0: ಹೌದು.
1: ಒಂದೊಂದ್ ಜೈಲ್ ಹಿಡಿಸ್ಬೇಕತ್ ಮಾಡಿಯ. ಆಗ್ಲಿ ಬಿಡು, ವಚನ ಕೊಡ. ಹಂಗಾರ
0: ಏನಮ್ಮ ನಾನು ಸಣ್ಣವನ್ ವಚನ ಎತ್ಕಬೇಕು?
1: ಸಣ್ಣವನ ಸಣ್ಣವ್ರ ಮಾತಾಡ ದೊಡ್ಡ ಮಾತಾಡಕ್ ಬರ್ತೈತಿ. ವಚನ ಕೊಡಕ್ ಸಣ್ಣವನ ನೀನು, ವಚನ ಕೊಡು ಹುಡ್ಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕಡೆ ದಾರ್ ಬೈಲಿ ಕಟ್ಟ ಹೋಗ್ತೀನಿ. ವಚನ ತೆಗೆದು
1: ಹುಡ್ಕ್ಯಾಡಪ್ಪ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ.
0: ಹೌದು.
1: ಕಡಕ ರುಂಡ.
0: ಏನಮ್ಮ ಇಲ್ಲೋ ಸರ್ ಹುಡ್ಕ್ಯಾಡ್ತೀನಿ.
1: ಇಲ್ಲೇ ಹುಡ್ಕ್ಯಾಡ್ತೆ. ಹುಡ್ಕ್ಯಾಡ.
0: ಏನಮ್ಮ ನಿನ್ ವಚಿರ್ಬೇಕಲ್ಲ.
1: ನಂದ್ಯದ್ರದಪ್ಪ,
0: ಒಂದ್ ವೇಳೆ ನನ್ನ ತಾಯಿ ನಿನ್ ಮನೆ ಒಳಗೆ ಸಿಕ್ಕ ನೀನ್ ಮೂಕ್ ಹೋಯ್ತೀನಿ.
1: ಮೂಕ್ ಹೋಯ್ತಿ?
0: ಹೌದು.
1: ಏನನ ಹಾಟ್ಯ, ಎಂತ ಕಪ್ಪರದ ಗಿಡದಿವೋ ಅಯ್ಯಪ್ಪ ನೀನು. ಮೂಗ್ ಯಾಕೆ ಕೊಯ್ತ ಮಾರ? ಸಿಕ್ಕರು ಒಂದ್ ಕಾಲ್ ಕರೆಯಕ್ಕೆ ಜೋಗ.
0: ಏನಮ್ಮ ನನ್ನ ಮೂಕ್ ಹೋಯಂಗದ ಕೊಯ್ತೀನಿ.
1: ಮೂಕ್ ಕೊಯ್ಯಂಗೈತಿ?
0: ಹೌದು.
1: ಬೇಷ್ ಎತ್ ಬಿಡಪ್ಪ, ತೆಗದ ಹಿರಿಯರ ಸುಳ್ಳಾಗೋದಿಲ್ಲ ನೋಡ್ರಿ. ಅದ ಬುಧರಿಗೆ ಶಾಸ್ತ್ರ ಚಿಂತೆ, ಪದಮದ ಲಾಕ್ಷಿ ಆದ ಸುಧತಿಯರಿಗೆ ಕಾಮದ ಚಿಂತೆ, ದರಿದ್ರರಿಗೆ ಸರ್ವ ಚಿಂತೆ, ಸಹಭಾವ ಚಿಂತೆ, ಕುಡಲು ಸಂಗಮ ದೇವ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತೈತಿ. ಇದಕ್ಕೆ ಬರೇ ಮೂಗ್ ಕೊಯ್ಚಿದ್ದಂಗೆ ಕಾಣಿಸ್ತೈತಿ. ಮೂಗ ಕೊಯ್ತಿಯಪ್ಪ?
0: ಏನಮ್ಮ ನೀನು ಮೂಗ್ ಕೊಯ್ತೀನಿ ಬಿಡು.
1: ನಂದು ಬೇಡ, ನನ್ನ ಮನೆಯಾಗ ಹಂಡ ಸುಸ್ತರದ್ರ ಒಬ್ಬಕ್ಕಿದ್ ಕೊಯ್ಯಕೈತಿ ನೋಡಿ.
0: ಏನಮ್ಮ ಅವ್ರದ್ರು ಕೊಯ್ತೀನಿ.
1: ಹಾ ಹುಡ್ಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ. ಕಡ್ಕೊಂಡ
0: ಏನಮ್ಮ ತಾಯಿ?
1: ಏ ತಾಯಿ ಮಧ್ಯವನೆ
0: ನೀನು ಬರ್ಲಿದ್ದೆ ನಿನ್ನ ಕಂದರು ಕತ್ ಹೋಗ್ತಾನ. ಏನಮ್ಮ ನನ್ನ ಮೂಗ್ ಕೊಯ್ದನು.
2: ನೋಡಮ್ಮ ನನ್ನ ಕಂದ ಚಿಕ್ಕವನಿದ್ದಾಗ ಮೂರ್ ಸಿಂಪಿ ಅಕ್ಕಿ ಹಾಲ, ಮೂರ್ ಸಿಂಪಿ ಕಳ್ಳಿ ಹಾಲ, ಮೂರ್ ಸಿಂಪಿ ಕ್ಯಾರಣ್ಯ ಅಕ್ಕಿ ಸಿರ್ಪಂದಾಗ ನಿನ್ ಮೂಕ್ ಕೋದನಮ್ಮ. ನಾನೇನ್ ಮಾಡ್ಲಿ? ಇರ್ಲಿಮ್ಮ ನನ್ನ ಕಂದ ನಿನ್ನ ಮೂಕ್ ಕೋದನಲ್ಲ, ನಾನಿನ್ ಮೂಕ್ ಕೊಡ್ತೀನಿ ಅಮ್ಮ ತಾಯಿ. ಏನಮ್ಮ ನಿನ್ನ ಕರ್ಮ ಧರ್ಮ ನಿನ್ನ ಸಂಘಟ್ರಲಿ, ನಿನಗ ರತ್ನ ಬಂಗಾರ ಬಂಡ್ರ ಕೊಡ್ತೀನಿ. ಇದ್ ಮುಗಿದಾಗ್ತದ ಹೋಗಮ್ಮ.
1: ಬಿಡ ನನ್ನ ಹಡದ ನಡೀತಾ ಇರ್
2: ಅಮ್ಮ, ನಾನಿನ್ ಹೋಗಿ ಬರ್ತೀನಿ. ಅಮ್ಮ ಯಾಕ
1: ಯಾಕಂದ್ರೆ ಸಿಕ್ಕರು ಮೂಕ್ ಹೋಯ್ತದ ಅದು.
2: ಹಾಗಾದ್ರೆ ನನ್ನ ಕಂದ್ರ ಕರ್ಕೊಂಡು ಹೋಗ್ತೀನಿ ಅಮ್ಮ.
1: ಬರ್ರಿ.

0: ಕೆಲವಂತ ಮನಗು. ಏನು ಮಗು, ನಿನ್ನ ಸೂರ್ತನಿಗೆ ಮೆಚ್ಚಿದ ಮಗು, ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರು ವರ ಕೊಡ್ತೀನಿ ಮಗು.
1: ಏನು ತಂದೆವ್ರಿ, ನಿಮ್ಮ ಕಣ್ಣಲ್ಲಿರುವ ಊರಿನ ಎತ್ತರನ್ನು ಬಿಡಬೇಕು ತಂದೆವ್ರಿ.
0: ಏನು ಮಗು, ನೀನು ವರ ಬೇಡದಂತೆ ಎಂದ ಊರಿನ ಎತ್ತರನ್ನು ಬಿಟ್ಟಿರ್ತೀನಿ ಮಗು. ಹೋಗಿ ಬರುವಂತ
1: ನನ್ನ ಮೂರು ಮಂದಿ ಅಣ್ಣ ತಮ್ಮರನ್ನ ಬಸಬೇಕು ತಂದೆವ್ರಿ.
0: ಆಗಲಿ ಮಗು, ಸಂತೋಷ, ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದಿರಾದ್ರು ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ
1: ಮತ್ತು ನನ್ನ ತಾಯವ್ರೆ ಬಸಬೇಕು ತಂದೆವ್ರಿ.
0: ಎಲ್ಲ ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
1: ಏನು ತಂದೆವ್ರಿ, ನಿಮ್ಮ ಹತ್ತಿರ ಏಕ ವರ್ಷ ಆತ್ರ ಎರಡು ವಚನ.
0: ಆಗಲಿ ಮಗು, ನೀನು ಮರ ಬೀಳದಂತೆ ನಿನ್ನ ತಾಯಿನದು ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ ಮನಾಗು.
1: ನಾನು ಹೋಗಲಕ್ಕೆ ಆಸರ ದಯಪಾಲಿಸ್ತಂದೆವ್ರಿ.
0: ದೇವಾಲಿ ಮಗು, ಹೋಗಿ ಬರುವಂತ ಮನಾಗು.
2: ಉಡಿಯನ್ನ ಬಂಡ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾಧ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ, ಉಸ್ತಾದ್ ಫಜಲ್ ಕುರೇಶ್ ಅವರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅವರಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂಥ ಶಿಷ್ಯ ಬಳಗ ಬಸವರಾಜ್ ಅವರಿದ್ದಾರೆ, ಜೊತೆಗೆ ರಮೇಶ್ ಅವರಿದ್ದಾರೆ. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟು ಮಾಡಬೇಕಂತ

ಗಾಯನ ವಿಶಾರದರ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ ಸ್ನೇಹಿತರೆ. ಶಿವಶರಣ ಸಾಲಿನಲ್ಲಿ ಬರುವಂತಹ ಆ ತೂಪದಲ್ಲಿರುವಂತಹ ವಚನಗಳು ನಮ್ಮ ಅಬ್ಸರ್ವಲ್ಲಿವೆ. ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು ಅದ್ಭುತವಾದ ಗೀತೆ

ಮಾತಿ ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಇಂದು ಶುಕ್ರವಾರ, ಶುಭವ ತರುವ ವಾರ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ಗೊರವನಹಳ್ಳಿಯ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿಯ ತಾಯಿಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ. ನವರಾತ್ರಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ತಮಗೆಲ್ಲರಿಗೂ ಒಳಿತನ್ನ ಇನ್ನೊಮ್ಮೆ ಮಾಡಲಿ ಎನ್ನುತ್ತಾ ಈ ಒಂದು ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕರುಣಿಸು ತಾಯಿ ಜಗದಂಬೆ ಎನ್ನುವಂಥ ಒಂದು ಸುಂದರವಾದಂಥ ಚಾಮುಂಡಿ ದೇವಿಯ ಮೇಲಿನ ಭಕ್ತಿ ಗೀತೆಯನ್ನು ಅಜಯ ವಾರಿಯರ್ಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಶ್ರೀಚಂದ್ರ ಬರೆದಿರುವಂತಹ ಒಂದು ರಚನೆಯ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ತಾಯಿ ಕೊಲ್ಲೂರ ಮೂಕಾಂಬಿಕೆಯು, ತಮಗೆಲ್ಲರಿಗೂ ನವರಾತ್ರಿಯ ಸಂದರ್ಭದಲ್ಲಿ ಆ ದೇವಿಯು ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಸುಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಉಜ್ಜಯಿನಿಯ ಚೌಡೇಶ್ವರಿಯ ಮೇಲಿನ ಒಂದು ಭಕ್ತಿಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ತಮಗೆಲ್ಲರಿಗೂ ಶೃಂಗೇರಿಯ ಶಾರದೆಯು ತಮಗೆಲ್ಲ ನವರಾತ್ರಿಯ ಸಂದರ್ಭದಲ್ಲಿ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂಥ ಭಕ್ತಿಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಜಯಶ್ರೀ ಅರವಿಂದ್ ಅವರ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ತಾವೆಲ್ಲರೂ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ಹೊರನಾಡ ತಾಯಿಯಾಗಿರುವ ಅನ್ನಪೂರ್ಣೇಶ್ವರಿ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎನ್ನುತ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ದುಂಡು ದುಂಡು ಮಲ್ಲಿಗೆ ಚೌಡೇಶ್ವರಿಯ ಪಾದಕ್ಕೆ ಎನ್ನುವಂಥ ಒಂದು ಗೀತೆಯನ್ನು ಗೌತಮಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯತ್ತ ಸಾಗೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.